392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳು, ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಮತ್ತು ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇಂದು ರವಿವಾರ. ರಾಷ್ಟ್ರೀಯ ಪಂಚಾಂಗ 1948 ಶಾಲಿವಾಹನ ಶಕವರ್ಷ. ಶ್ರಾವಣ ಮಾಸದ 4ನೆಯ ದಿನ ಅಂದರೆ 2026ನೇ ಇಸ್ವಿ ಜುಲೈ ತಿಂಗಳಿನ 26ನೆಯ ತಾರೀಕು. ಈಗ ಸಮಯ ಸರಿಯಾಗಿ ಬೆಳಗಿನ 5:58:50 ಸೆಕೆಂಡ್ಗಳು. ನಿಲಯದ ಈ ದಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಮಿತ್ರ ಅಶೋಕ್ ಲೋಂಡೆ ಮಾಡುವ ನಮಸ್ಕಾರ, ಶುಭೋದಯ.

0: ಇದುವರೆಗೆ ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು.
1: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
2: ಎನ್ನ ತನುವ ನಿರ್ಮಲ ಮಾಡಿದ ನೈಯ ಬಸವ.
3: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಆಕಾಶವಾಣಿ ಧಾರವಾಡ. ಈಗ ಕಾರ್ಗಿಲ್ ವಿಜಯ ದಿವಸದ ಸಂದರ್ಭದಲ್ಲಿ ಕ್ಯಾಪ್ಟನ್ ಸಿಎಸ್ ಆನಂದ್ ಅವರಿಂದ ಚಿಂತನ.
4: ಸ್ವಾತಂತ್ರ್ಯ ನಂತರ ಪಾಕಿಸ್ತಾನವು ನಮ್ಮ ದೇಶವನ್ನು ಅಸ್ಥಿರಗೊಳಿಸಲು ನಿರಂತರ ಪ್ರಯತ್ನ ಮಾಡುತ್ತಲೇ ಬಂದಿರುತ್ತದೆ. 1948, 1965 ಮತ್ತು 1971 ನಿರಂತರ ಸೋಲುಗಳಿಂದ ಹತಾಶಗೊಂಡ ಪಾಕಿಸ್ತಾನ ನೇರ ಯುದ್ಧದಲ್ಲಿ ನಮ್ಮ ದೇಶವನ್ನು ಮಣಿಸಲು ಸಾಧ್ಯವಿಲ್ಲವೆಂದು ಮನಗಂಡು ಆತಂಕವಾದಿಗಳ ಮೂಲಕ ಪರೋಕ್ಷ ಯುದ್ಧ ಸಾರುತ್ತದೆ. 90ರ ದಶಕದಲ್ಲಿ ಭಾರತೀಯ ಸೇನೆ ದೇಶದ ಆಂತರಿಕ ರಕ್ಷಣೆಗಾಗಿ ಪೂರ್ಣ ಪ್ರಮಾಣದಲ್ಲಿ ರಂಗಪ್ರವೇಶ ಮಾಡಿ ಪಾಕಿಸ್ತಾನ ಬೆಂಬಲಿತ ಉಗ್ರವಾದಿಗಳನ್ನು ಸದೆಬಡಿಯುತ್ತಾ ಬರುತ್ತದೆ. 90ರ ದಶಕದ ಅಂತ್ಯದಷ್ಟೊತ್ತಿಗೆ ಪಾಕಿಸ್ತಾನವು ತನ್ನ ಈ ಕುಕೃತ್ಯದಲ್ಲಿಯೂ ಹಿನ್ನಡೆಯಾಗುತ್ತಿರುವುದನ್ನು ಮನಗಂಡು 1999 ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಆಪರೇಷನ್ ಬದರ್ ಎಂಬ ಕಾರ್ಯಾಚರಣೆ ಮೂಲಕ ಉತ್ತರ ಕಾಶ್ಮೀರದ ದ್ರಾಸ್ ಕಾರ್ಗಿಲ್ ಪ್ರದೇಶಗಳಲ್ಲಿ ಚಳಿಗಾಲದ ಸಮಯದಲ್ಲಿ ತೆರವು ಮಾಡಿದ್ದ ನಮ್ಮ ನೂರಾರು ಸೇನಾ ಪೋಸ್ಟ್ಗಳನ್ನು ಸದ್ದಿಲ್ಲದೆ ಉಗ್ರವಾದಿಗಳ ಸೋಗಿನಲ್ಲಿ ತನ್ನ ಸೇನಾಪಡೆಯನ್ನೇ ನಿಯೋಜಿಸಿ ಕೈವಶ ಮಾಡಿಕೊಳ್ಳುತ್ತದೆ. ಶ್ರೀನಗರ್ ಲೇ ಹೆದ್ದಾರಿಯನ್ನು ತನ್ನ ವಶಪಡಿಸಿಕೊಂಡು ಇಡೀ ಲೇಹ್ ಲಡಾಖ್ ಪ್ರದೇಶವನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡು ಇಡೀ ಕಾಶ್ಮೀರವನ್ನೇ ಕಬಳಿಸುವ ದುರುದ್ದೇಶ ಅದರದಾಗಿರುತ್ತದೆ. ಮೊದಮೊದಲು ಇದನ್ನು ಒಂದು ಉಗ್ರವಾದಿಗಳ ಉಪಟಳ ಎಂದು ತಿಳಿದುಕೊಂಡು ಅವರನ್ನು ಹಿಮ್ಮೆಟ್ಟಿಸಲು ಸನ್ನದ್ಧರಾದ ನಮ್ಮ ಸೇನಾಪಡೆಯು ಪ್ರಾರಂಭಿಕ ಹಂತದಲ್ಲಿ ಹಿನ್ನಡೆಯನ್ನು ಅನುಭವಿಸಿ ನಂತರ ಇದರಲ್ಲಿ ಪಾಕಿಸ್ತಾನದ ಸೇನೆಯೇ ದುಸ್ಸಾಹಸಕ್ಕೆ ಇಳಿದಿದೆ ಎಂದು ಗೊತ್ತಾದಾಗ ನಮ್ಮ ಸೇನೆ ಆಪರೇಷನ್ ವಿಜಯ್ ಹೆಸರಿನಲ್ಲಿ ರಣಕಹಳೆಯನ್ನು ಓದುತ್ತದೆ. ಅದೇ ಪ್ರಥಮ ಬಾರಿಗೆ ನಮ್ಮ ಹೆಮ್ಮೆಯ

0: ವಾಯುಪಡೆ ಕಾಶ್ಮೀರದ ಹಿಮಚ್ಛಾದಿತ ದುರ್ಗಮ ಪರ್ವತ ಶ್ರೇಣಿಯಲ್ಲಿ ಆಪರೇಷನ್ ಸಫೇದ್ ಸಾಗರ್ ಮೂಲಕ ರಣರಂಗಕ್ಕೆ ಇಳಿಯುತ್ತದೆ. ನಂತರದ ಇತಿಹಾಸ ನಮ್ಮ ಮುಂದಿದೆ. 99 ಆಪರೇಷನ್ ವಿಜಯ್ ನಮ್ಮ ದೇಶದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯವನ್ನು ತೆರೆಯುತ್ತದೆ. ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಹೋಗಿ ಹಿಂಬದಿಯಿಂದ ಆಕ್ರಮಣ ಮಾಡುವುದಾಗಿದ್ದರೆ ಕೇವಲ 2-3 ದಿನಗಳಲ್ಲಿ ನಮ್ಮ ಸೇನೆ ಅವರ ಹುಟ್ಟಡಗಿಸಬಹುದಾಗಿತ್ತು. ಆದರೆ ಜಾಗತಿಕ ನೀತಿ ನಿಯಮಗಳಿಗೆ ಮನ್ನಣೆ ನೀಡುತ್ತಾ ಸರ್ಕಾರವು ನಮ್ಮ ಸೇನೆಗೆ ಗಡಿ ನಿಯಂತ್ರಣ ರೇಖೆಯನ್ನು ದಾಟದಂತೆ ಕಟ್ಟಪ್ಪಣೆ ಮಾಡುತ್ತದೆ. ರಾಜಧರ್ಮದ ಪರಿಪಾಲನೆಗಾಗಿ ದೇಶದ ಸಂವಿಧಾನ ಮತ್ತು ಪ್ರಜಾಸತ್ತೆಗೆ ತನ್ನ ಅಚಲ ನಿಷ್ಠೆಯನ್ನು ತೋರುತ್ತಾ ಆ ಲಕ್ಷ್ಮಣ ರೇಖೆಯನ್ನು ದಾಟದೇ ನಮ್ಮ ಸೇನೆ ಅಸಾಧ್ಯವಾದುದನ್ನು ಸಾಧಿಸುತ್ತದೆ. ಶತ್ರು ಸೇನೆಯು ತನ್ನ ಸೈನಿಕರ ಮೃತದೇಹಗಳನ್ನು ಮರಳಿ ಪಡೆಯಲು ನಿರಾಕರಿಸಿದಾಗ ಆ ಎಲ್ಲ ಮಡಿದ ಶತ್ರು ಸೈನಿಕರಿಗೆ ಅವರ ಧಾರ್ಮಿಕ ಪದ್ಧತಿಯ ಅನುಸಾರವೇ ಗೌರವಪೂರ್ವಕ ಅಂತಿಮ ಸಂಸ್ಕಾರ ನಡೆಸಿ ತನ್ನ ಪರಂಪರೆ ಸಂಸ್ಕಾರ ಎಂತಹದು ಎನ್ನುವುದನ್ನು ಇಡೀ ವಿಶ್ವಕ್ಕೆ ಎತ್ತಿ ತೋರಿಸುತ್ತದೆ. ನಮ್ಮ ಸೇನೆ ಎಲ್ಲ ದೇಶಗಳು ನಮ್ಮತ್ತ ಗೌರವದಿಂದ ನೋಡುವಂತೆ ಮಾಡುತ್ತದೆ. ದೇಶದ ಎಲ್ಲರ ಮನೆ ಮನೆಗೂ ಸೇನೆಯ ವೀರಾವೇಶದ ಪರಿಚಯ ದೂರದರ್ಶನದ ಮೂಲಕ ತಲುಪುತ್ತದೆ. ವಿಶೇಷವಾಗಿ ಯುವಜನತೆಯಲ್ಲಿ, ಅಂದಿನ ಶಾಲಾ ಮಕ್ಕಳಲ್ಲಿ ನಮ್ಮ ಸೈನಿಕರ ಪರಾಕ್ರಮ ಯಶೋಗಾಥೆ ಗಾಢವಾದ ಪ್ರಭಾವವನ್ನು ಬೀರುತ್ತದೆ. ಒಂದಾದ ಮೇಲೊಂದು ಜಯ ಸಾಧಿಸುತ್ತಾ ಈ ಹೃದಯ ಇನ್ನೂ ಹೆಚ್ಚಿನದನ್ನು ಬೇಡುತ್ತದೆ. ಏ ದಿಲ್ ಮಾಂಗೆ ಮೋರ್ ಎಂಬ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಗರ್ಜನೆ ಇಡೀ ದೇಶದಲ್ಲಿ ಸಂಚಲವನ್ನು ಹುಟ್ಟುಹಾಕುತ್ತದೆ. ನಾನು ಜಯಿಸುವ ಮೊದಲೇ ಮೃತ್ಯುವೇನಾದರೂ ಬಂದರೆ ನನ್ನ ಆಣೆ ಆ ಮೃತ್ಯುವನ್ನೇ ಕೊಲ್ಲುವೆ ಎಂದು ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆಯ ಮಾತು ದೇಶದ ಉದ್ದಗಲಕ್ಕೂ ದೇಶ ಪ್ರೇಮದ ಪ್ರವಾಹವನ್ನು ಹರಿಸುತ್ತದೆ. ತ್ರಿವರ್ಣ ಧ್ವಜವನ್ನು ನೆಟ್ಟಾದರೂ ಬರುತ್ತೇನೆ, ಇಲ್ಲ ಅದನ್ನು ಹೊದ್ದಾದರೂ ಬರುತ್ತೇನೆ, ಒಟ್ಟಿನಲ್ಲಿ ಮರಳಿ ಬರುತ್ತೇನೆ ಎಂದು ರಣರಂಗದಲ್ಲಿ ವೀರಾವೇಶದಿಂದ ಹೋರಾಡಿದ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾನ ಶರೀರ ತ್ರಿವರ್ಣ ಧ್ವಜವನ್ನು ಹೊದ್ದು ಮರಳಿ ಬಂದಾಗ ಇಡೀ ದೇಶ ಪರಮ ವೀರನಿಗಾಗಿ ಕಂಬನಿ ಮಿಡಿಯುತ್ತದೆ. ನಮ್ಮ ಸೈನಿಕರ ಸಾಹಸ, ತ್ಯಾಗ, ಬಲಿದಾನ ಇಡೀ ದೇಶದ ಚಿಂತನೆಯನ್ನೇ ಬದಲಾಯಿಸಿ ರಾಷ್ಟ್ರೀಯತೆಯ ದೀಪ ಪ್ರಜ್ವಲಿಸತೊಡಗುತ್ತದೆ. ಯುವಜನತೆಯಲ್ಲಿ ಸೇನಾ ಸೇವೆಯ ಬಗ್ಗೆ ಒಲವು ಹುಟ್ಟುತ್ತದೆ. ಹಾಗಾದರೆ ನಮ್ಮಲ್ಲಿ ದೇಶಪ್ರೇಮ, ದೇಶಾಭಿಮಾನ, ರಾಷ್ಟ್ರೀಯತೆ ಅನಾವರಣಗೊಳ್ಳಲು ಆಗಾಗ್ಗೆ ಸೈನಿಕ ಕಾರ್ಯಾಚರಣೆಗಳು, ಯುದ್ಧಗಳು ನಡೆಯಬೇಕೇ? ಇದು ಅನಿವಾರ್ಯವೇ? ನಾವೆಲ್ಲ ಚಿಂತನೆ ಮಾಡಿಕೊಳ್ಳಬೇಕು.
1: ಇದುವರೆಗೆ ಕಾರ್ಗಿಲ್ ವಿಜಯ ದಿವಸದ ಸಂದರ್ಭದಲ್ಲಿ ಕ್ಯಾಪ್ಟನ್ ಸಿಎಸ್ ಆನಂದ್ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ರೈತರಿಗೆ ಸಲಹೆಗಳು.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
6: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
5: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
6: ಕೊಡುಗೆಗಳು July 9 to August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
7: ನಮಸ್ಕಾರ ರೈತ ಬಾಂಧವರೇ. ಉದ್ದು ನಮ್ಮ ದೇಶದ ದ್ವಿದಳ ಧಾನ್ಯಗಳಲ್ಲಿ ಉದ್ದು ಅತ್ಯಂತ ಜನಪ್ರಿಯ. ಕರ್ನಾಟಕದಲ್ಲಿ 1.4 lakh ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದು 0.47 lakh ಟನ್ ಇಳುವರಿ ಉತ್ಪಾದಿಸಲಾಗುತ್ತದೆ. ಇದರಲ್ಲಿ %24 ಪ್ರೋಟೀನ್ ಇರುವುದರಿಂದ ಇದೊಂದು ಅತ್ಯುತ್ತಮ ಆಹಾರ. ಇದು ಸಾಮಾನ್ಯವಾಗಿ ಪ್ರತಿ ಹೆಕ್ಟೇರ್ಗೆ 40-50 kg ಸಾರಜನಕವನ್ನು ಒದಗಿಸುವುದರಿಂದ ಉತ್ತರ ಭಾರತದಲ್ಲಿ ಕಬ್ಬು ಮತ್ತು ಗೋಧಿ ಬೆಳೆಯುವ ಮುಂಚೆ ಇದನ್ನು ಹಸಿರು ಗೊಬ್ಬರವಾಗಿ ಬೆಳೆಯುತ್ತಾರೆ. ಉದ್ದಿನ ಬೆಳೆಗೆ ಉಷ್ಣ ಮತ್ತು ಆರ್ದ್ರತೆಯಿಂದ ಕೂಡಿದ ಹವಾಮಾನವಿರಬೇಕು. ಇದು ಉಷ್ಣವಲಯದ ಬೆಳೆಯಾಗಿರುವುದರಿಂದ ಮಳೆಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಬೆಳೀತಾರೆ. ಉದ್ದನ್ನ ಎಲ್ಲಾ ಮಣ್ಣಿನಲ್ಲಿ ಬೆಳೆಯಬಹುದಾದರೂ ಎರೆನೆಲ, ಜೇಡಿನೆಲ, ಕೆಂಪುಗೊಂಡು, ಕೆಂಪು ಮರಳು ಮತ್ತು ಆಳವಲ್ಲದ ಕಂದು ಮೆಕ್ಕಲು ಮಣ್ಣು ಉತ್ತಮ. ಸುಮಾರು 875 mm ಮಳೆ ಬೀಳುವ ಮತ್ತು ಸಮುದ್ರ ಮಟ್ಟದಿಂದ 1830 ಎತ್ತರ ಪ್ರದೇಶಗಳಲ್ಲಿ ಇದನ್ನು ಮಳೆಯಾಶ್ರಯದಲ್ಲಿ ಬೆಳೆಯಬಹುದು. ಬೇಸಿಗೆ ಬೆಳೆಗೆ ನೀರು ಉಣಿಸಬೇಕಾಗ್ತದೆ. ಗಿಡಗಳು ಸುಮಾರು 30 cm ಎತ್ತರದವರೆಗೆ ಬೆಳೆಯುವ ಚಿಕ್ಕ ಪೊದೆಗಳು. ಕಾಯಿಯು ದಪ್ಪವಾಗಿ ಚಿಕ್ಕದಾಗಿದ್ದು 8-15 ಬೀಜಗಳನ್ನು ಹೊಂದಿರ್ತದೆ. ಇನ್ನು ಉದ್ದನ್ನ ಬೆಳೆಯುವ ಪೂರ್ವದಲ್ಲಿ 2-3 ಬಾರಿ ಉಳುಮೆ ಮಾಡಿ ಮಣ್ಣನ್ನು ಪುಡಿಯಾಗಿಸಬೇಕು. 1 acre 2-3 tons ಚೆನ್ನಾಗಿ ಕೊಳೆತ ಸಾವಯವ ಗೊಬ್ಬರ ಅಥವಾ ಕಾಂಪೋಸ್ಟ್ ಅನ್ನು ಹಾಕಬೇಕು. ಸಾಧ್ಯವಾದರೆ ಜೀವಾಮೃತ ಅಥವಾ ಘನ ಜೀವಾಮೃತ

0: ಜೀವಾಮೃತವನ್ನು ಬಳಸಬಹುದು. ಬೀಜ ಮತ್ತು ಬೀಜೋಪಚಾರ. 1 ಎಕರೆಗೆ 8-10 ಕೆಜಿ ಬೀಜ ಸಾಕಾಗ್ತದೆ. ಟ್ರೈಕೋಡರ್ಮಾದಂತಹ ಶಿಲೀಂಧ್ರನಾಶಕಗಳಿಂದ ಬೀಜೋಪಚಾರ ಮಾಡಬೇಕು. ರೈಜೋಬಿಯಂ ಮತ್ತು PSB ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಿದರೆ ಬೇರುಗಂಟುಗಳು ಚೆನ್ನಾಗಿ ಬೆಳೀತವೆ ಮತ್ತು ಇಳುವರಿ ಹೆಚ್ಚುತ್ತದೆ. ಇನ್ನು ಬಿತ್ತನೆಯನ್ನ ಸಾಲಿನಿಂದ ಸಾಲಿಗೆ 30 ಸೆಂಟಿಮೀಟರ್, ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟರ್, ಮಳೆ ಆರಂಭವಾದ ತಕ್ಷಣ ಬಿತ್ತನೆ ಮಾಡುವುದು ಉತ್ತಮ. ಇನ್ನು ಜೀವಾಮೃತವನ್ನ 15-20 ದಿನಗಳ ಅಂತರದಲ್ಲಿ ಸಿಂಪಡಿಸಬೇಕು. ಪಂಚಗವ್ಯವನ್ನ 3% ದ್ರಾವಣವಾಗಿ ಸಿಂಪಡಿಸಿದರೆ ಬೆಳವಣಿಗೆ ಉತ್ತಮವಾಗ್ತದೆ. ವರ್ಮಿ ಕಾಂಪೋಸ್ಟ್ ಅನ್ನ ಅಗತ್ಯಕ್ಕೆ ಅನುಗುಣವಾಗಿ ಬಳಸಬಹುದು. ಕಳೆ ನಿರ್ವಹಣೆ. ಬಿತ್ತನೆಯ 20-25 ದಿನಗಳಲ್ಲಿ ಮೊದಲ ಕಳೆಯನ್ನ ತೆಗಿಬೇಕು. 35-40 ದಿನಗಳಲ್ಲಿ ಎರಡನೆಯ ಕಳೆಯನ್ನ ತೆಗಿಬೇಕು. ಕಳೆಗಳನ್ನು ಮಣ್ಣಿನಲ್ಲಿ ಸೇರಿಸಿದರೆ ಸಾವಯವ ಪದಾರ್ಥ ಹೆಚ್ಚುತ್ತದೆ. ಇನ್ನು ಕೀಟ ಮತ್ತು ರೋಗ ನಿರ್ವಹಣೆಯನ್ನ ಬೇವಿನ ಎಣ್ಣೆ ಅಥವಾ ಬೇವು ಕಷಾಯ ಸಿಂಪಡಿಸಬಹುದು. ಹಳದಿ ಅಂಟು ಬಲೆಗಳು ಮತ್ತು ಪೆರೋಮನ್ ಬಲೆಗಳನ್ನ ಬಳಸಬೇಕು. ರೋಗ ತಡೆಗೆ ಟ್ರೈಕೋಡರ್ಮಾ ಮತ್ತು ಪ್ಯೂಸೋಡೋನಮಸ್ ಬಳಸಬೇಕು. ಇನ್ನು ಕೊಯ್ಲನ್ನ ಶೇಂಗುಗಳು ಕಪ್ಪು ಬಣ್ಣಕ್ಕೆ ತಿರುಗಿ ಒಣಗಿದಾಗ ಕೊಯ್ಲು ಮಾಡಬೇಕು. ಕೊಯ್ಲಿನ ನಂತರ ಚೆನ್ನಾಗಿ ಒಣಗಿಸಿ ಸಂಗ್ರಹಿಸಬೇಕು. ಉತ್ತಮ ಸಾವಯವ ನಿರ್ವಹಣೆಯಿಂದ ಪ್ರತಿ ಎಕರೆಗೆ 4-6 ಕ್ವಿಂಟಲ್ ಇಳುವರಿಯನ್ನು ಪಡಿಬಹುದು. ಮಳೆ, ಮಣ್ಣಿನ ಗುಣಮಟ್ಟ ಮತ್ತು ನಿರ್ವಹಣೆಯ ಆಧಾರದ ಮೇಲೆ ಇದು ಬದಲಾಗಬಹುದು. ಬೇಳೆಕಾಳುಗಳು ಭಾರತೀಯರ ಶಾಖಾಹಾರಿ ಪದ್ಧತಿಯಲ್ಲಿ ಅತ್ಯಂತ ಮುಖ್ಯವಾದ ಪಾತ್ರ ವಹಿಸುತ್ತದೆ. ಬೇಳೆಕಾಳುಗಳಲ್ಲಿ ಕೀಟ ಮತ್ತು ರೋಗಗಳ 20-60% ಇಳುವರಿಯನ್ನು ಕುಂಠಿತಗೊಳಿಸುತ್ತವೆ. ಆದ್ದರಿಂದ ಸೂಕ್ತ ಸಸ್ಯ ಸಂರಕ್ಷಣಾ ಪದ್ಧತಿಗಳನ್ನು ಅನುಸರಿಸುವುದು ತುಂಬಾ ಮುಖ್ಯವಾಗಿರುತ್ತದೆ.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.
2: ಆಕಾಶವಾಣಿ ಧಾರವಾಡ. ಕಥಾ ನಾಟಕ ಸರಣಿ ಸುನೀತಿ ಪಥ. ಮೂಲ ಕಥೆ ಜಗನ್ನಾಥ ಜಮಾದಾರ್. ನಾಟಕ ರೂಪಾಂತರ AN ನಾಗರಳ್ಳಿ. ಪ್ರಸ್ತುತಿ ಸುರೇಖ ಸುರೇಶ್.
3: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಥಾನಾಟಕ ಮಾನವೀಯತೆ.
4: ಈ ಸ್ಟೇಷನ್ ದ್ವಾರದೊಳಗ ಒಬ್ಬ ಹುಡುಗ ಕುತ್ಕೊಂಡು ಕೈ ಒಳಗೆ ಏನೋ ಒಂದು ಬೋರ್ಡ್ ಹಿಡ್ಕೊಂಡು ಕುಂತಾನ. ಏನ್ ಮಾಡಾಕತ್ತಾನ ಅಂತ ಗೊತ್ತಾಗಲ್ ಸಂಜೀವ.
5: ರಾಜೀವ, ಅಲ್ಲಿ ಕುತ್ಕೊಂಡಲ್ಲ ಹುಡುಗ, ಅವನ ಬಗ್ಗೆ ನೀ ಮಾತಾಡಕತ್ತಿದ್ದು?
4: ಹೌದು ಸಂಜೀವ, ಏನೂ ಇಲ್ಲ, ಇಲ್ಲಿ ಪ್ರಯಾಣಿಕರ ಗದ್ದಲ ಬಾಳ ಐತಿ, ಏನು ಕೇಳಿಸುವಲ್ದು. ಇಂತ ಜಾಗದಾಗ ಆ ಹುಡುಗ ಏನ್ ಮಾಡಾಕತ್ತಾನ ಅಂತ ನನಗೆ ಯೋಚನೆ ಬಂತು.
5: ರಾಜೀವ, ಅಲ್ಲೋ ನಿನಗ ನನಗ ದೇವರು ಕಣ್ ಕೊಟ್ಟಾನ. ಸರಿಯಾಗಿ ನೋಡಿದ್ರ ಆ ಹುಡುಗನ ಸ್ಥಿತಿ ಏನ್ ಅನ್ನೋದು ನಮ್ಗೆ ಗೊತ್ತಾಕತಿ. ನೋಡು ಅವನ ಕೈ ಏನೈತಿ ನೋಡಲ್ಲಿ, ಏನ್ ನೋಡಲ್ಲ ಅವನ ಕೈ ಏನೈತಿ ನೋಡಿ,
4: ಏನೋ ಬೋರ್ಡ್ ಹಿಡ್ಕೊಂಡು
5: ಅದ್ರಾಗ ಏನ್ ಬರ್ದೈತೆ ಅನ್ನೋದನ್ನ ಸರಿಯಾಗಿ ನೋಡಿದ್ರೆ ಗೊತ್ತಾಗುದಿಲ್ಲನ. ನಾವು ಕಣ್ಣಿದ್ದು ಕುರುಡ್ರಾಗುದನ, ಹಿಂಗ್ಯಾಕೋ?
4: ಇಲ್ಲ ಇಲ್ಲ, ನಾ ಸರಿಯಾಗಿ ನೋಡ್ಲಿಲ್ಲ. ಆ ದಿವ್ಯ ಚೇತನ ಬಾಲಕನ ಕೈಯೊಳಗ ಒಂದ್ ಏನೋ ಬೋರ್ಡ್ ಹಿಡ್ಕೊಂಡಿದ್ ನೋಡಿದೆ. ಆ ಬೋರ್ಡಿನ ಮೇಲೆ ನಾನು ಕಣ್ ಹಾಕ್ಲಿಲ್ಲ. ಬೋರ್ಡಿನ ಮೇಲೆ ಏನ್ ಬರ್ದಾರಪ್ಪ ಅಂತಂದ್ರ, ನನಗ ಕಣ್ಣಿಲ್ಲ, ನಾನೊಬ್ಬ ಅಂಧ ಬಾಲಕ, ದಯವಿಟ್ಟು ಸಹಾಯ ಮಾಡಿ ಅಂತ ಬರ್ದಾರ. ಅಯ್ಯೋ ಪಾಪ, ಅವ್ನ್ ನೋಡಿದ್ರ ಕನಿಕರ ಬರ್ತದ.
5: ರಾಜೀವ, ಬರೇ ಕನಿಕರ ತೋರಿಸಿದ್ರ ಸಾಲದು ನೆನಪ ಅಲ್ಲ, ಅನುಕಂಪ ತೋರಿಸಿ ಏನಾಗ್ಬೇಕಾಯ್ತಿ, ನಮ್ಗ ಏನಾಕತಿ ಅದ್ ಸಹಾಯ ಮಾಡ್ಬೇಕು.
4: ಹೌದು
5: ನೋಡಲ್ಲ, ಕರಿ ಬಟ್ಟೆ ಹಾಸನ ಹೌದಿಲ್ಲ.
4: ಹೌದು,
5: ಮತ್ ಅದ್ಮೇಲೆ ನಾವೆಲ್ಲ ಒಂಚೂರು ಪ್ರಯಾಣಿಕರೆಲ್ಲ ಸಾಧ್ಯ ಆಗಷ್ಟು ಸಹಾಯ ಮಾಡ್ಬೇಕು. ಏನಾದ್ರು ಹಣ ಪಣ ದುಡ್ಡು ಹಾಕ್ಬೇಕು ತಪ್ಪನ ಅದು?
4: ಇಲ್ಲ ಮಾಡ್ಬೇಕು, ಎಲ್ಲಾರು ಮಾಡ್ಬೇಕು ಅದನ್ನ.
5: ತಡಿ, ನನ್ ಕಡೆ ದುಡ್ಡು ಐತಿ ನೋಡ್ತೀನಿ, ತಗೋ ತಗೋ, ಇದೊಂದು ತಗೋ, ನೀನು ಹಾಕ್ಪಾ.
4: ತಡಿ ತಡಿ, ನನ್ ಕಡೆನು ರೊಕ್ಕಡ್ದಾವು, ಅವ್ನ್ ಸಹಾಯ ಮಾಡ್ತೀನಿ.
6: ಬಹಳಷ್ಟು ಮಂದಿ ನನ್ ಕಡೆ ಬರಾತಾರ, ಬಹಳಷ್ಟು ಜನ ಆ ಕಡೆ ಈ ಕಡೆ ತಿರ್ಗಾತಾರ, ಮತ್ತ ನಮ್ಮ ಅವ್ವಾಗೂ ಬಹಳ ಆರಾಮಿಲ್ಲ. ಮತ್ತ ಇಲ್ಲಿ ಒಂದ ಬಟ್ಟಿ ಹಾಸೇನೆ, ಅದ್ರ ಮೇಲೆ ಹಣ ಹಾಕಿ ಹೋಗತ್ತಾರ. ನನಗ ಕಣ್ಣಿಲ್ಲ, ನಂಗ್ ನೋಡಕ್ ಆಗತ್ತಿಲ್ಲ, ಏನ್ ಮಾಡಲಿ? ಈ ದುಡ್ಡದಿಂದ ಏನಾದ್ರೆ ಸಹಾಯ ಆದ್ರೆ ಸಾಕು.
7: ಪಾಪ, ಈ ದೃಷ್ಟಿ ಇಲ್ಲದ ಹುಡುಗನ್ ನೋಡಿದ್ರ ಮನ್ಸಿಗೆ ಒಂಥರ ಅನ್ಸಾಕತ್ತೈತಿ. ಪಾಪ ಅವ್ ಎಷ್ಟು ಅಸಹಾಯಕತೆಯಿಂದ ಕುಂತಾನಲ್ಲ, ಅದನ್ನ ನೋಡಿದ್ರ ಮನ್ಸಿಗೆ ಒಂಥರ ಹಳಹಳಿ ಅನಿಸ್ತಾ ಇದೆ ನನಗೆ. ಇಂಥವ್ರನ್ನ ನೋಡಿದ ಕೂಡಲೇ ನಮ್ಮ ಜನರ ಮನಸ್ಸು ಕರಗಿ ಅವ್ರಿಗೆ ಸಹಾಯ ಮಾಡ್ಬೇಕನ್ನೋದೊಂದು ಬರಬೇಕು ಅಂತ ಭಾವನೆ. ಮತ್ತು ಅವಂಗೆ ಸಹಾಯದ ಅವಶ್ಯಕತೆ ಐತಿ ಅನ್ನುವಂಗೆ ಏನಾರ ನಾವು ಮಾಡಬೇಕು. ಬೋರ್ಡ್ನಾಗಾರ ಅವ್ನು ಬರೆದದ್ದು ಅಳಕಿಸಿ ನಾ ಹೊಸ್ದಾಗಿ ಬರೀತೆ ಅಂತೇಳಿ.

0: ಏ ತಮ್ಮ, ಈ ಕೊಡು ಇಲ್ಲಿ ಬೋರ್ಡ್, ಅದು ಏನದು?
1: ಯಾರ್ರೀ ಸರ್ ನೀವು, ಈ ನನ್ನ ಬೋರ್ಡ್ ಕಸ್ಕೊಳತ್ತೀರಿ? ನನ್ನ ಹೆಸರು ಮನೋಜ್ ಅಂತ.
0: ಏ ಮನೋಜ, ನೋಡು, ನಾನು ಒಬ್ಬ ಪ್ರಯಾಣಿಕ ಏನಪ್ಪ, ನನ್ನ ಹೆಸರು ವಿಜಯ್ ಅಂತ. ಇಲ್ಲೇ ನೀನು ಈ ರೈಲ್ವೆ ಪ್ಲಾಟ್ ಫಾರ್ಮ್ ನ್ಯಾಗ ಕುಂತಿಯಲ್ಲ, ಇಲ್ಲೇ ನಿನ್ನ ಬೋರ್ಡ್ ಐತಲ್ಲ, ಅದ್ರ ಮೇಲೆ ನೀ ಏನ್ ಬರ್ಕೊಂಡಿ ಅಲ್ಲ, ಅದನ್ನ ಅದ್ರ ಮೇಲೆ ಇನ್ನೊಂದು ವಾಕ್ಯ ಸೇರಿಸ್ತಾರೆ ಅಷ್ಟೇ, ಮತ್ತೇನಿಲ್ಲ. ನೀನ್ ಹೆದರ್ಬೇಡ ಮನೋಜ.
1: ಹೌದೇನ್ರಿ, ಬಹಳ ಉಪಕಾರ ಆತ್ರಿ, ಧನ್ಯವಾದಗಳು ವಿಜಯ್ ಅವರೇ. ನೀವೇ ನಮ್ಗೆ ಸಹಾಯ ಮಾಡೋರ, ನಮ್ಗೆಲ್ಲ ತಂದೆ ತಾಯಿ.
0: ಇರ್ಲಿಪ್ಪ, ಇರ್ಲಿ ಇರ್ಲಿ ಮನೋಜ. ಅಲ್ಲ, ನಾನು ಈ ಬೋರ್ಡಿನ ಮೇಲೆ ಏನ್ ಬರಿಬೇಕು ಅಂತಾನೆ, ಹಿಂಗ್ ಬರೆದ್ರಾತು ಅಂದ್ರೆ ಅವನ ಪರವಾಗಿ ನಾನು ಬರೆದ್ರಾತು. ಈ ಸಮಯ ಎಷ್ಟು ಸುಂದರವಾದ ಸಮಯ ಮತ್ತು ಎಷ್ಟು ಒಳ್ಳೆಯ ಸಮಾಜ, ಆದರೆ ನಾನು ಏನನ್ನೂ ನೋಡುವ ಸ್ಥಿತಿಯಲ್ಲಿಲ್ಲ. ಇಷ್ಟು ಸಾಕಲ್ಲ, ಹಿಂಗ್ ಬರ್ದೇನಿ ಮನೋಜ. ನಾ ಹಿಂಗ್ ಬರ್ದೇನಿ, ಇಲ್ಲಿಟ್ಟೇನಿ.
1: ಆತ್ರಿ ಸರ್.
0: ಆಮೇಲೆ ಮನೋಜ್, ನೋಡು, ನನಗೆ ಎಷ್ಟು ಸಾಧ್ಯ ಐತಲ್ಲ ಅಷ್ಟು ಇಲ್ಲಿ ಹಣ ಹಾಕಿ.

0: ಈ ಸಮಯ ಎಷ್ಟು ಸುಂದರವಾದ ಸಮಯ ಮತ್ತು ಎಷ್ಟು ಒಳ್ಳೆಯ ಸಮಾಜ. ಆದರೆ ನಾನು ಏನನ್ನೂ ನೋಡುವ ಸ್ಥಿತಿಯಲ್ಲಿಲ್ಲ. ಇಷ್ಟು ಸಾಕಲ್ಲ. ಹಿಂಗ್ ಬರ್ದೇನಿ ಮನೋಜ, ನಾ ಹಿಂಗ್ ಬರ್ದೇನಿ, ಇಲ್ಲಿ ಇಟ್ಟೇನಿ.
1: ಆತ್ರಿ ಸರ್.
0: ಆಮೇಲೆ ಮನೋಜ್ ನೋಡು, ನನಗೆ ಎಷ್ಟು ಸಾಧ್ಯ ಐತಲ್ಲ ಅಷ್ಟು ಇಲ್ಲಿ ಹಣ ಹಾಕೇನಿ.
1: ಆತ್ರಿ ಸರ್.
0: ಮತ್ತೆ ಈ ಬೋರ್ಡ್ ಎಲ್ಲಾರ್ಗಿ ಕಾಣುವಂಗ ಇಟ್ಟೇನಿ ಇಲ್ಲೇ. ನಿಂಗೆ ಒಳ್ಳೇದಾಗ್ಲಿ ಮನೋಜ್.
1: ನಿಮ್ಮ ಉಪಕಾರನೇ ಯಾವತ್ತೂ ಮರೀದಿಲ್ರಿ. ಇದೇ ಎಲ್ಲರೂ ಕಾಣೋಂಗೆ ಹಿಡಿತೀನಿ.
2: ಏ ಸಂಜೀವ, ಏನೋ ಇದು. ನಿನ್ನೆ ಮುಂಜಾನೆ ಊರಿಗೆ ಹೋಗುವಾಗ ಅಂಧ ಬಾಲಕನ ಕೈ ಒಳಗ ಒಂದ್ ಬೋರ್ಡ್ ಇತ್ತು. ಆದ್ರೆ ಈಗ ಆ ಬೋರ್ಡಿನ ಮೇಲಿನ ಬರವಣಿಗೆ ಚೇಂಜ್ ಆಗೈತೆ ನೋಡು.
3: ಓ ಹೌದಲ್ಲೋ. ಅಲ್ಲಿ ನೋಡಿ ರಾಜೀವ, ಎಂಥ ಮನೋ ಕರಗುವ ಶಬ್ದಗಳು ಬರ್ದಾರ ನೋಡು. ಬರ್ದಾರ ಪುಣ್ಯಾತ್ಮ ನೋಡು. ಅಲ್ಲ ನೋಡಲ್ಲೇ, ಎಷ್ಟು ಸುಂದರವಾದ ಸಮಯ, ಎಷ್ಟು ಸುಂದರವಾದ ಸಮಾಜ. ಆದ್ರೆ ನಾನು ಏನನ್ನು ನೋಡೋ ಸ್ಥಿತಿಯಲ್ಲಿಲ್ಲ. ಎಂತ ಮಾತಿದು. ಅಲ್ಲ ನೋಡಿದವ್ರು ಕಳ್ಳ ಕರಗುವಂಗ್ ಬರ್ದಾರ ನೋಡು.
2: ಹೌದೌದು, ಬಹಳ ಚಂದ ಬರ್ದಾರ. ನೋಡು ಸಂಜೀವ, ಬೋರ್ಡ್ ಬದಲಾಗಿದ್ದಕ್ಕ ಎಷ್ಟು ಅನುಕೂಲ ಆಗೈತೆ ನೋಡು ಆ ಹುಡುಗನಿಗೆ. ಪ್ರಯಾಣಿಕರು ಅವ್ನ ನೋಡಿ ಎಷ್ಟೆಲ್ಲ ಸಹಾಯ ಮಾಡಕತ್ತಾರ, ಹಣ ಹಾಕಕತ್ತಾರ.
3: ಹಾ ರಾಜೀವ ನೋಡಪ್ಪ, ಈಗ ಬೋರ್ಡ್ ಓದಿದ್ರ ಹಿಂಗ ಮನಸ್ಸಿನ ಮೇಲೆ ಪರಿಣಾಮ ಆಗ್ಬೇಕು. ಬರವಣಿಗೆನ ಹಂಗೈತಿ ಅಂದ್ರೆ ಈ ತರ ಅನುಕಂಪ ಇರ್ಲಿ, ಆಮೇಲೆ ಸಹಾಯ ಮಾಡ್ಬೇಕು ಅನ್ನೋದು ಒಮ್ಮಿಂದೊಮ್ಮೆ ಬರ್ತದ ನೋಡು ಈ ತರ ಬರವಣಿಗೆ ನೋಡಿದ್ರೆ. ಅದಕ್ಕ ಈ ಬರವಣಿಗೆ ಅನ್ನೋದೇನದಲ್ಲ, ನಮಗೆ ಚಿಂತನೆ ಹಸ್ತದ ನೋಡಪ್ಪ.
2: ಸಂಜೀವ, ಜನರು ಪ್ರಕೃತಿದತ್ತವಾಗಿ ನಮಗಿರುವಂತ ಏನ್ ಅನುಕೂಲ ಐತಿ ಈ ಅಂಧ ಬಾಲಕನಿಗೆ ಇಲ್ಲಲ್ಲ ಅಂತ ಹೇಳಿ ಮರಕ್ ಪಡಕತ್ತಾರ.
3: ಬರೇ ಮರಕ್ ಪಡೋದ ಅಷ್ಟೇ ಅಲ್ಲ, ತಮ್ಮಿಂದ ಸಾಧಷ್ಟು ಹೆಚ್ಚೆಚ್ಚು ಸಹಾಯ ಮಾಡ್ಲಿಕ್ಕೆ ಶುರು ಮಾಡ್ಯಾರ ನೋಡು.
2: ಹೌದು,
3: ಬಹಳ ಒಳ್ಳೆ ಬೆಳವಣಿಗೆ ನೋಡಪ್ಪ ಇದು. ಹೌದಲ್ಲ,
2: ಸಹಾಯ ಮಾಡಕತ್ತಾರ. ಸಂಜೀವ, ನೀ ಹೇಳಿದ ಕರೆ ಐತಿ. ನೋಡ್ ನೋಡಲ್ಲೇ ಅವ ಹಸಿದ್ನಲ್ಲ ಕರೆ ಬಟ್ಟಿ, ಅದ್ರ ಮೇಲೆ ಸಾಕಷ್ಟು ದುಡ್ಡು ನೋಟು ಸಂಗ್ರಹ ನೋಡಲ್ಲೇ.
3: ಆ ಒಂದು ದಿವ್ಯ ಚೈತನ್ಯ ಬಾಲಕನಿಗೆ ಸಹಾಯ ಆದ್ರೆ ಸಾಕು. ಅವನು ಅನಾಗತಿದ್ದಂತಲ್ಲ, ಅವ್ರ ಅವಾಗ ಆರಾಮಿಲ್ಲ, ಬಹಳ ಸಮಸ್ಯೆ ಇರ್ಬೇಕು ಅವ್ನ ಪಾಪ. ಏಟು ಅನುಕೂಲ ಆತ್ ನೋಡು, ಹಾ ಬೋರ್ಡಿನ ಮೇಲೆ ಒಂದು ಬರವಣಿಗೆ ಆ ಒಂದು ಬಾಲಕನ ನಸೀಬ ತೆರೆದಂಗ ಆತ್ ನೋಡು. ಹಾ ಅಂದ್ರೆ ಬರವಣಿಗೆ ಹೆಂಗಿರ್ಬೇಕು ಅನ್ನೋದನ್ನ ಇದನ್ನ ನೋಡಿ ಕಲಿಬೇಕು ನಾವು. ನನಗಂತೂ ಬಹಳ ಖುಷಿ ನೋಡಪ್ಪ. ಆ ಹುಡುಗನ ಮೇಲೆ ಭಾವನೆನ ಬದಲಾಗಿತ್ತು ನೋಡು ಎಲ್ಲರಿಗೂ.
2: ಹೌದು, ಬಹಳ ಒಳ್ಳೇದಾಯ್ತು. ಇನ್ನೂ ಹೆಚ್ಚಾಗ್ಬೇಕು ಅವ್ಗೆ, ಇನ್ನೂ ಹೆಚ್ಚು ಹಣ ಸಂಗ್ರಹ ಆಗ್ಬೇಕು, ಅವನ ಜೀವನಕ್ಕೆ ಅನುಕೂಲ ಆಗ್ಬೇಕು.
3: ಹಾ ಹಾ ರಾಜೀವ, ಇನ್ನೊಬ್ಬರಿಗೆ ಸಹಾಯ ಮಾಡೋ ಗುಣ ಜನರೊಳಗೆ ಇದ್ದೇ ಇರ್ತೈತಿ. ಅದರಲ್ಲೂ ವಿಶೇಷವಾಗಿ ದಿವ್ಯ ಚೇತನ್ ಇರ್ತಾರಲ್ಲ, ಯಾವುದೇ ಆಲೋಚನೆ ಮಾಡದ ಬಹಳ ಕೈಗಳು ಅವರಿಗೆ ಸಹಾಯ ಮಾಡ್ಲಿಕ್ಕೆ ಮುಂದೆ ಬರ್ತಾವು. ಇದು ನಮ್ಮ ಮಾನವೀಯ ಸಂಸ್ಕೃತಿ. ಇದು ಬರವಣಿಗೆ ಅದಕ್ಕೆ ಪೂರಕ ಆಗಿರ್ಬೇಕು. ಸೊ ಮನಸ್ಸನ್ನ ಬಿಚ್ಚಿ ಸಹಾಯ ಮಾಡ್ಲಿಕ್ಕೆ ಬೇಕಾದಂತ ಇಂಥ ಬರವಣಿಗೆ ಬೇಕು ನೋಡು. ಅಲ್ಲ ನೋಡ ಪಾಪ ಹುಡುಗ, ಅವಂಗ ಕಣ್ಣಿಲ್ಲ, ಆದ್ರೂ ಅವ್ನಿಗೆ ಎಷ್ಟು ಸಹಾಯ ಆಗ್ಲಿಕ್ಕದ. ಹಾ, ಇಂಥ ಅನಾಥರಿಗೆ ಸಹಾಯ ಮಾಡೋದ ದೊಡ್ಡ ಗುಣ ಅಲ್ಲನ. ಕರ್ಣ ಆ ಬರ್ದಾವಂಗ ಹ್ಯಾಟ್ಸಾಪ್ ನೋಡಪ್ಪ.
2: ಹೌದೌದೌದು, ನಮ್ಮ ಸಂಸ್ಕೃತಿನ ಹಂಗೈತಿ. ಹಿಂಗಾಗಿ ಅಂದ್ರಿಗೆ ಅನಾಥರಿಗೆ ಸಹಾಯ ಮಾಡಕ ನಮ್ ಜನ ಹಿಂದೆ ಮುಂದೆ ನೋಡುದಿಲ್ಲ.
3: ಎಂತ ಮಾತು ಹೇಳಿದೆ ರಾಜೀವ. ಆ ಬಡ ಅಂಧ ಬಾಲಕನ ಜೀವನಕ್ಕೆ ಅನುಕೂಲ ಆಗ್ಲಿ. ನಾನು ಇಷ್ಟು ಇನ್ನಷ್ಟು ದುಡ್ಡು ಹಾಕ್ತೇನೆ ನೋಡಪ್ಪ.
2: ನಾನು
3: ಇವ್ರಂಗ ಒಳ್ಳೆ ಆಶೀರ್ವಾದ ಮಾಡ್ಲಿ. ಹಿಂಗ ಸಮಾಜದೊಳಗ ಈ ತರ ನಮ್ ಸಹಾಯ ಮಾಡೋ ಸಂಸ್ಕೃತಿ ಸ್ವಭಾವ ಹೆಚ್ಚೆಚ್ಚು ಬೆಳೀಲಿ. ಹೌದಲ್ಲ.
2: ಆಯ್ತು ಸಂಜೀವ, ನಾವೀಗ ಎರಡು ದಿನ ಆತ್ ಮನಿ ಬಿಟ್ಟು ಬೇರೆ ಊರಿಗೆ ಹೋಗಿ ಈಗ ಬಂದಿವಿ. ಮನೆಯೊಳಗ ಮಾಡಕ ಬಹಳಷ್ಟು ಕೆಲಸ ಅದಾವು. ಹೋಗು ನಡಿ
3: ನಡಿ ನಡಿ ಹೋಗು ನಡಿ ನಡಿ ನಡಿ.
4: ಎಲ್ಲಮ್ಮ, ಏ ಎಲ್ಲಮ್ಮ
5: ಬಾರ ಮಲ್ಲಮ್ಮ.
4: ಹಾ ಏನ ಎಲ್ಲಮ್ಮ, ನಿನ್ನೆ ರಾತ್ರಿ ದೇವಸ್ಥಾನಕ್ ಹೋಗೋಣ ಅಂತ ಹೇಳಿದ್ದಿ, ಅದಕ್ಕ ನಿನ್ ಕರ್ಯಾಕಂತ ಬಂದೆ ನೋಡ.
5: ತಿರುಪತಿ ಹೋಗೋ ನಿರ್ಧಾರ ಅಂತೂ ಮಾಡ್ಬಿಟ್ಟೇವೆ.
4: ಹೌದು,
5: ನಾನು ತಯಾರಾಗಿ ಬಿಟ್ಟೇನಿ. ನಡಿ ಹಂಗ ಸ್ಟೇಷನ್ ಕಡೆ ಹೋಗೇ ಬಿಡೋಣ.
4: ಹೌದ್ ನೋಡ್, ಟ್ರೈನ್ ಬರೋ ಹೊತ್ತಾಯ್ತು, ಬೇಗ ಬೇಗ ಹೋಗೋಣ ನಡಿ ಹಂಗ ಸ್ಟೇಷನ್ ಕಡೆಗೆ.
5: ನಡಿ ನಡಿ. ಮಲ್ಲಮ್ಮ ನೋಡ, ಟ್ರೈನ ಬಂದಿಲ್ಲ ಇನ್ನ.
4: ಹೌದ್ ನೋಡ ಮಲ್ಲಮ್ಮ, ಟ್ರೈನ್ ಇನ್ನೂ 10 ನಿಮಿಷ ಲೇಟ್ ಐತಿ.
5: ಅಲ್ಲಿ ನೋಡ, ಅಲ್ಲಿ ನೋಡಲ್ಲೇ.
4: ಹಾ,
5: ಅದು ಪ್ರವೇಶ ದ್ವಾರದೊಳಗ ಒಂದ್ ಹುಡುಗ ಕುತ್ಕೊಂಡ ನೋಡು, ಅವನ್ ಕೈಯಾಗ ಅದೇನೋ ಒಂದ್ ಬೋರ್ಡ್ ಬರ್ದದ್ದು ಐತಲ್ಲ.
4: ಅಯ್ಯ ಹೌದಲ್ಲ, ಆ ಹುಡುಗಕ್ ಕಣ್ ಕಾಣಂಗಿಲ್ಲ ಅನ್ಸತ್ ನೋಡ. ಬೋರ್ಡ್ ನೊಳಗ ಏನೋ ಬರ್ದಾರ, ಮತ್ತ ಅವನ್ ಮುಂದ ಒಂದ್ ಬಟ್ಟಿ ಸತಕ ಹಾಸ್ಕೊಂಡ್ ಕುಂತಾನ್ ನೋಡವ.
5: ಬೋರ್ಡ್ ಯಾಕೆ ಹಿಡ್ಕೊಂಡಾನ ಏನವ? ಆ ಬೋರ್ಡಿನ ಮೇಲೆ ಏನ್ ಬರ್ದಾರ ಅಂತಾರ ನೋಡಲ್ಲ.
4: ಬೋರ್ಡಿನ ಮ್ಯಾಲೆ ಹಿಂಗ್ ಬರ್ದಾರ ನೋಡ್, ಏನು ಸುಂದರವಾದ ಸಮಯ, ಎಷ್ಟು ಸುಂದರವಾದ ಸಮಾಜ, ಆದರೆ ನಾನು ಏನನ್ನೂ ನೋಡಲು ಆಗುವುದಿಲ್ಲ ಅಂತ ಬರ್ದಾರ ನೋಡ.
5: ಅಯ್ಯ ಪಾಪ, ಕಣ್ಣು ಇದ್ದಂಗ ಕಾಣಂಗಿಲ್ಲ ಮಲ್ಲಮ್ಮ. ಜಗತ್ತನ್ನ ನೋಡು ಭಾಗ್ಯನ ಅವನಿಗಿಲ್ಲ.
4: ಪಾಪ, ನನಗಂತರೂ ಆ ಹುಡುಗನ ಪರಿಸ್ಥಿತಿ ನೋಡಿ ಬೋರ್ಡಿನ ವಿಷಯ ಓದಿ ಎದಿ ಝಲ್ ಅಂತವ. ಅವನಿಗೆ ಸ್ವಲ್ಪ ಆದಷ್ಟು ಸಹಾಯ ಮಾಡೋಣಲ್ಲ.
5: ನನಗೂ ಕಣ್ಣಾಗ ನೀರ ಬಂದು ನೋಡು. ಅಲ್ಲ ಪಾಪ, ಆ ಹುಡುಗಗ ಒಂದಿಟ್ಟು ಏನಾರ ಸಹಾಯ

0: ಮಾಡೋಣ. ನಾವು ದೇವಸ್ಥಾನಕ್ ಹೊಂಟಿದ್ವಿ, ಅಲ್ಲೇ ದೇವಸ್ಥಾನಕ್ ಹೋಗಿ ದೇವ್ರ ದರ್ಶನ ಮಾಡೋ ಬದ್ಲ ಈ ಬಾಲಕನನ್ನ ನಾವು ದೇವ್ರ ರೂಪದೊಳಗ್ ನೋಡಿ ಅವನಿಗನ ಈ ಪ್ರವಾಸದ ಖರ್ಚಿಗಾಗಿ ತಂದ ಹಣದೊಳಗ್ ಸ್ವಲ್ಪ ಹಣನ ಕೊಟ್ಟು ಬಿಡೋಣಲ್ಲ.
1: ಎಷ್ಟ್ ಚಲೋ ಮಾತ್ ಹೇಳಿದೆಯ ಮಲ್ಲಮ್ಮ ನೀನ್. ಹೌದ್ ನೋಡ, ಹಂಗ ಮಾಡೋಣ. ಆ ಹುಡುಗಾಗ ನಮ್ ಕಡೆ ಇರೋ ಹಣ ಸ್ವಲ್ಪ ಕೊಟ್ಟು ಆಮೇಲೆ ನಾವು ತಿರುಪತಿ ಹೋಗಿ ಬರೋಣಂತ.
0: ಆತ್ ತಗೋ. ಹಂಗಾದ್ರ ತಿರುಪತಿಗ್ ಹೋಗೋಕಿಂತ ಮುಂಚೆಕನ ನಮ್ಗ ಒಬ್ಬ ಕೃಷ್ಣ ಕಂಡಂಗ ಆತ್ ನೋಡ್.
1: ಹೌದಲ್ಲ.
2: ಎಂಥ ಮಾರ್ಮಿಕವಾದ ಸನ್ನಿವೇಶ! ದೇವಸ್ಥಾನಕ್ಕ ಹೊರಟ ಮಲ್ಲಮ್ಮ ಮತ್ತ ಎಲ್ಲಮ್ಮ ಆ ಅಂಧ ಬಾಲಕನ ಸ್ಥಿತಿ ನೋಡಿ ಎಷ್ಟು ಮರಗಿದ್ರು ನೋಡು. ಅಷ್ಟೇ ಅಲ್ಲ, ಕಣ್ಣೀರು ಸುರಿಸಿದ್ರು. ಬಾಲಕನ ಸ್ಥಿತಿಗೆ ಅವ್ರ ಮನಸ್ಸು ಕರಿ ಹೋತು. ಆಗಿಂದಾಗ ಆ ಬಾಲಕಗ ಸಹಾಯ ಮಾಡುವ ಸದ್ಬುದ್ಧಿ ಅವರಲ್ಲಿ ಜಾಗೃತಗೊಂಡು ಒಂದು ಅನಾಥನಾದ ಕಣ್ಣಿಲ್ಲದ ಆ ಬಾಲಕನೊಳಗ ಅವರು ದೇವರ ಸ್ವರೂಪ ಕೃಷ್ಣನ ಕಂಡ್ರು. ಈ ಅದ್ಭುತವಾದ ಜಗತ್ತನ್ನ ನೋಡಿದಂತಹ ಆ ಬಾಲಕಗ ಸಹಾಯ ಮಾಡುವಂತಹ ಏನು ಪುಣ್ಯದಾಯಕ ಮಹತ್ ಕಾರ್ಯ ಏನೈತಲ್ಲ, ಅವರು ಪ್ರಯಾಣಕ್ಕಾಗಿ ತಂದಿದ್ದಂತ ಹಣದೊಳಗ ಬಾಲಕನಿಗೆ ಆ ದುಡ್ಡನ್ನು ಕೊಟ್ಟು ಕೃತಾರ್ಥರಾದ್ರು. ಇದು ಮಾನವೀಯತೆ, ನಿಜವಾದ ದೈವಭಕ್ತಿ. ಇದರಿಂದ ನ್ಯಾಯ, ನೀತಿ, ಧರ್ಮ, ಪರೋಪಕಾರ, ಸಹಾಯ, ಸಹಕಾರ

0: ವಾ ವಾ
1: ಏನೇನೋ
0: ವಾ
1: ಬರ್ದು
0: ಹಾ
1: ಹೋಗಿದ್ರಿ.
0: ಓ ಅಲ್ಲೋ ಎಷ್ಟು ನೆನಪಿಟ್ಟಿಯಲ್ಲೋ ಮನೋಜ. ಹಾ
1: ಕಣ್ಣಿಗೆ ಗೊತ್ತಾಗ್ಲಿಲ್ಲ ಅಂದ್ರು ಕರಳಿಗೆ ಗೊತ್ತಾಕಿತ್ರಿ.
0: ಹಾ ಎಂತ ದೊಡ್ಡ ಮಾತು ಹೇಳಿದ್ಯೋ ಮನೋಜ.
1: ನೀವು ಆ ಬೋರ್ಡ್ನಾಗ ಬರ್ದಿದ್ರಲ್ಲ
0: ಹ್ಮ್
1: ಅದನ್ನೆಲ್ಲ ನೋಡಿ ಜನ ನಾ ಮುಂದ ನೀ ಮುಂದ ಅಂತೇಳಿ ದಾನ ಮಾಡಿ ಹೋದ್ರಿ.
0: ಏ ಒಳ್ಳೇದಾತು ಮನೋಜ. ಅಲ್ಲ ನೋಡು ಅಂದ್ರೆ ಒಂದು ವಾಕ್ಯ ಎಷ್ಟು ಮಂದಿ ಮನಸ್ಸು ಬದಲಿ ಮಾಡ್ತದ ನೋಡ. ಅಲ್ಲ
1: ಹೌದ್ರಿ ವಿಜಯ್ ಸಾಹೇಬ್ರ, ಆ ಬೋರ್ಡ್ ಮೇಲೆ ನಾನು ನನ್ನ ಕಣ್ಣಿಲ್ಲ ಕುರುಡದೀನಿ ನಂಗೆ ಸಹಾಯ ಮಾಡ್ರಿ ಅಂತ ಬರೆದಿದ್ದೆ. ನೀವೇನು ಬರೆದಿದ್ರಿ
0: ಮನೋಜ? ನಾನು ನೀ ಬರೆದಿದ್ದೇನ ಶಬ್ದಿದ್ದು ಅಲ್ಲ, ಅವು ಭಾಳ ಒಂಥರ ರಸ್ತಕ್ಕಿದ್ದು ಆಯ್ತಾ.
1: ಹೌದೇನ್ರಿ
0: ಅದಕ್ಕೆ ನಾ ಏನು ಮಾಡಿದ್ದೆ ಅವನ್ನ ಸ್ವಲ್ಪ ಅದನ್ನ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಬರೆದೋಗಿದ್ದೆ. ಅದು ಜನರ ಮನಸ್ಸಿಗೆ ಹಿಡಿಸುವಂಗಿರಲಿಲ್ಲ, ಅದಕ್ಕೆ ನಾನು ಜನರಿಗೆ ಆಕರ್ಷಕ ಆಗ್ಬೇಕು ನೋಡೋದ ಹಾಗೆ ಮಾಡಿದ್ದೆ.
1: ಹೌದೇನ್ರಿ
0: ಹ್ಞೂ
1: ಏನು ಸೇರಿಸಿದ್ರಿ ನನಗೆ ಹೇಳ್ರಲ್ಲ.
0: ನಾ ಏನು ಬರೆದಿದ್ದು ಗೊತ್ತಾನ?
1: ಏನ್ರಿ
0: ಏನು ಸುಂದರವಾದ ಸಮಯ, ಎಷ್ಟು ಸುಂದರವಾದ ಸಮಾಜ, ಆದರೆ ನಾನು ಏನನ್ನೂ ನೋಡುವ ಸ್ಥಿತಿಯಲ್ಲಿಲ್ಲ ಅಂತ ಬರೆದಿದ್ದೆ.
1: ಹೌದೇನ್ರಿ ಎಂತ ಮಾತ್ರಿ ವಿಜಯ್ ಸಾಹೇಬ್ರ, ನಿಮ್ಮಿಂದ ನನಗೆ ಭಾಳ ಸಹಾಯ ಆಯ್ತ್ರಿ, ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ಆದರೂ ನೀವು ಆ ಬರೆದಂಥ ಆ ಮಾತಿನಿಂದ ಆ ಜನರಲ್ಲಿ ಪರಿವರ್ತನೆ ಆಯ್ತು ನೋಡ್ರಿ, ಅದಕ್ಕೆ ಇಷ್ಟು ನನಗೆ ಸಹಾಯ ಆಯ್ತ್ರಿ, ಥ್ಯಾಂಕ್ಸ್ ರೀಪ್ಪ.
0: ಮನೋಜ
1: ಹಾಂ
0: ನೋಡು, ನೀನು ಎಷ್ಟು ಚಂದ ಒಳ್ಳೆ ಮಾತಾಡಿದಿಪ್ಪ. ಅಂದ್ರೆ ಕಣ್ಣಿಲ್ಲಂದ್ರು ಕರಳು ಇರಬೇಕಂತ ಹೇಳಿದಿ.
1: ಹೌದು
0: ನಮ್ಮ ಕಣ್ಣಿಗೆ ಕಾಣದೇ ಇದ್ರು ನಮ್ಗೆ ಕರಳಿಗೆ ಗೊತ್ತಾಗಬೇಕದು ಅಲ್ವಾ? ಅದಕ್ಕೆ ನೋಡು, ನಮ್ಮ ಜೀವನದೊಳಗೆ ನಾವು ಈ ಯಾವುದೋ ಒಂದು ವಿಶೇಷ ಚೇತನರ ಬಗ್ಗೆ ಬರೇ ಅನುಕಂಪ ಪಟ್ರೆ ಸಾಲಂಗಿಲ್ಲ, ಬರೇ ಲಿಪ್ ಸಿಂಪತಿ ಕೊಟ್ರೆ ಅವ್ರ ಹೊಟ್ಟೆ ತುಂಬಂಗಿಲ್ಲ, ಅವ್ರ ಜೀವನ ನಡೆಯಂಗಿಲ್ಲ. ನಮ್ಮಿಂದ ಆದ ಸಹಾಯವನ್ನು ಅದು ಎಷ್ಟು ಅಕ್ಕತಿಯೋ ಅಷ್ಟು ಮಾಡಬೇಕು. ಮತ್ತು ನಾವು ಅವರನ್ನು ಬಹಳ ಪ್ರೀತಿ ವಿಶ್ವಾಸದಿಂದ ಕಾಣಬೇಕು, ಅವ್ರ ಬಗ್ಗೆ ನಿಜವಾದ ಅನುಕಂಪ ಇರಬೇಕು. ಅಯ್ಯೋ ಪಾಪ ಅಂತ ಹೋಗಿಬಿಟ್ರೆ ಅಲ್ಲದು, ಅದ್ರ ಬದಲಿ ನಮ್ಮಿಂದ ಎಷ್ಟು ಪರಿಹಾರ ಸಾಧ್ಯತೆನೋ, ಎಷ್ಟು ನಾವು ಸಹಾಯ ಹಸ್ತ ಚಾಚಬಲ್ಲೆವೋ ಅಷ್ಟು ಸಹಾಯ ಹಸ್ತವನ್ನು ಚಾಚಬೇಕು ಅಲ್ಲ ಮನೋಜ?
1: ಹೌದ್ರಿ
0: ಹ್ಞೂ. ಅದಕ್ಕೆ ಯಾರು ಕಷ್ಟದಾಗ ಇರ್ತಾರೆ, ಯಾರು ವಿಶೇಷ ಚೇತನರು ಎಲ್ಲ ವ್ಯಕ್ತಿಗಳದಾರಲ್ಲ, ಅವ್ರ ಬಗ್ಗೆ ನಾವು ಸಹಾಯ ಮಾಡಿದ್ರೆ ಅದೇ ನಿಜವಾದ ಧರ್ಮ, ಮತ್ತು ಅದೇ ಒಂದು ಒಳ್ಳೆಯ ಮಾನವೀಯ ವರ್ತನೆ, ಅದೇ ಉದಾತ್ತ ವಿಚಾರ. ಅದಕ್ಕೆ ಇಂಥದನ್ನೆಲ್ಲ ನಮ್ಮ ಸಮಾಜ ಮಾಡೇ ಮಾಡ್ತದೆ ಅಂತೇಳಿ ನಾನು ಈ ಒಂದು ವಾಕ್ಯ ಏನೈತಲ್ಲ ಮನೋಜ, ಅದು ಎಷ್ಟು ಜನರನ್ನೆಲ್ಲ ಬದಲಿ ಮಾಡ್ತು ಅದೇ ಒಂದು ಉದಾಹರಣೆ ನೋಡು. ಅಸಹಾಯಕರಿಗೆ ಸಹಾಯ ಮಾಡೋದೇ ಸಮಾಜದ ಧರ್ಮ.
1: ವಿಜಯ್ ಅವರೇ, ನಿಮ್ಮಂತಹ ಸಾವಿರ ಸಾವಿರ ಜನ ಬೇಕ್ರಿ ನಮ್ಮ ಸಮಾಜಕ್ಕೆ, ಬಹಳ ಉಪಕಾರ ಆತ್ರಿ
0: ಮನೋಜ. ಅಲ್ಲಪ್ಪ ನಾ ಮಾಡಿದ್ದೇನು ದೊಡ್ಡ ಸಹಾಯ ಅಲ್ಲ, ಆದ್ರೆ ನಮ್ಮ ಸಮಾಜದ ಕಣ್ಣು ತೆರಿಬೇಕಂತ ಅಷ್ಟು ನಾ ಬರೆದಿದ್ದೆ. ಇರ್ಲಿ, ಒಳ್ಳೇದಾಗ್ಲಿ ಮನೋಜ. ಓಕೆ, ಬಾಯ್ ಬಾಯ್.
1: ಥ್ಯಾಂಕ್ ಯು ರಿ, ಧನ್ಯವಾದ.
2: ಮಾನವೀಯತೆ ಕಥಾನಾಟಕ ಕೇಳಿದಿರಿ. ಭಾಗವಹಿಸಿದ್ದವರು ಶರಣಬಸವ ಚೋಳಿನ್, ಡಾಕ್ಟರ್ ಬಸುಬೇವಿನ್ ಗಿಡದ್, ಸುರೇಖಾ ಸುರೇಶ್, ಚಂದ್ರಶೇಖರ್ ತೆಂಬದ್ಮನಿ, ರಾಖಿ ಹಾನ್ಗಲ್ ಹಾಗೂ ನವೀನ್ ಮಹಾಲೆ. ಕಥಾನಾಟಕ ಸರಣಿ ಸುನೀತಿ ಪಥ ಪ್ರಸಾರವಾಯಿತು. ಮೂಲ ಕಥೆ ಜಗನ್ನಾಥ್ ಜಮಾದಾರ್. ನಾಟಕ ರೂಪಾಂತರ ಎಎನ್ ನಾಗರಳ್ಳಿ. ಸಂಕಲನ ಚಂದ್ರಶೇಖರ್ ತೆಂಬದಮನಿ.
3: ಆಕಾಶವಾಣಿ ಧಾರವಾಡ. ಕೇಳುವರೇ ಈಗ ಕಾರ್ಯಕ್ರಮಗಳ ವಿವರಣೆ. ಮೊದಲಿಗೆ ಈ ಮುಂಜಾನೆ 11 ಗಂಟೆಗೆ ಮನ್ ಕಿ ಬಾತ್, ಭಾರತದ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳಲಿರುವ ಮನದ ಮಾತು ಕಾರ್ಯಕ್ರಮದ ನೇರ ಪ್ರಸಾರ ಬೆಂಗಳೂರು ಕೇಂದ್ರದಿಂದ. ಇದರ ತರುವಾಯ ಕನ್ನಡ ಅವತರಣಿಕೆಯ ಅನುವಾದ ಕೆ ಸತ್ಯಪ್ರಸಾದ್ ಮತ್ತು ರಾಧಾ ಪ್ರಸಾದ್ ಅವರಿಂದ, ನಿರ್ಮಾಣ ಜ್ಯೋತಿದಾಸ್ ಹಾಗೂ ಕೃಷ್ಣಪ್ಪ ಕೆವಿ, ಪ್ರಸ್ತುತಿ ಮತ್ತು ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಕನ್ನಡ ಅವತರಣಿಕೆಯ ಮರುಪ್ರಸಾರ ಇಂದು ರಾತ್ರಿ 8 ಗಂಟೆಗೆ. ಈ ಮುಂಜಾನೆ 7:15ಕ್ಕೆ ದೇಶಭಕ್ತಿ ಗೀತೆಗಳು, 7:45ಕ್ಕೆ ಚಿತ್ರಗೀತೆಗಳು, 8:30ಕ್ಕೆ ಶತನಮನ ವೀರಯೋಧ, ಕಾರ್ಗಿಲ್ ವಿಜಯೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ, ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್. 9:05ಕ್ಕೆ ಆಶಾ ಪಿಸಿ ಅವರಿಂದ ಸುಗಮ ಸಂಗೀತ, 9:15ಕ್ಕೆ ಹಿಂದಿ ಪಾಠ ಹೇಳಿಕೊಡಲಿದ್ದಾರೆ ಜಯಶ್ರೀ, 9:30ಕ್ಕೆ ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ.

0: ಹತ್ತು ಗಂಟೆಗೆ ಬಾಳಬುತ್ತಿ ಹಿರಿಯ ನಾಗರಿಕರ ಕಾರ್ಯಕ್ರಮದಲ್ಲಿ ಅಂಕೋಲಾದ ಹಿರಿಯ ಪತ್ರಕರ್ತರು ಹಾಗೂ ಹವ್ಯಾಸಿ ಬರಹಗಾರರಾದ ಜೆ ಪ್ರೇಮಾನಂದ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. 10:15 ಕಿರುನಾಟಕ ಮುಖ್ಯ ಅತಿಥಿ ರಚನೆ ಎಫ್ ವೈ ಶಿಂದೆ, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. ಹತ್ತು ಗಂಟೆ 30 ನಿಮಿಷಕ್ಕೆ ಗಿಳಿಬಿಂಡು ಮಕ್ಕಳ ಕಾರ್ಯಕ್ರಮದಲ್ಲಿ ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಮುಂಡಗೋಡು ತಾಲೂಕಿನ ಮಳಗಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಹನ್ನೆರಡು ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ. 2025 ಸಾಲಿನ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪಡೆದ ಹಿರಿಯ ಸಂಗೀತ ಕಲಾವಿದರಾದ ಡಾಕ್ಟರ್ ಟಿ ಸತ್ಯವತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕೆಎಲ್ ರಾಜೇಶ್ವರಿ. 12:35 ಆರೋಗ್ಯ ಸಂಚಿಕೆಯಲ್ಲಿ ಹೆಪಟೈಟಿಸ್ ಕಾಮಾಲೆ ರೋಗದ ವಿಷಯವಾಗಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಸಂದರ್ಶನ. ನಂತರ ದೃಷ್ಟಿದೋಷಗಳು ಹಾಗೂ ಪರಿಹಾರ, ಈ ಕುರಿತು ಡಾಕ್ಟರ್ ವಸಂತ್ ಪೈ ಅವರಿಂದ ಮಾಹಿತಿ ಕೇಳಲಿದ್ದೀರಿ. ಪ್ರಸ್ತುತಿ ಲತೀಶ್ ಪಲ್ಡಾನೆ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, 1:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಂಗೋಳಿಯ ಸಿದ್ದಪ್ಪ ಮರಪ್ಪ ಹಿತ್ತಲ್ಮನಿ ಮತ್ತು ಸಂಗಡಿಗರಿಂದ ಸಂಪ್ರದಾನಿ ವಾದನ ಕೇಳಲಿದ್ದೀರಿ. 1:30 ನಡೆ ನುಡಿ ಪ್ರಾಯೋಜಿತ ಕಾರ್ಯಕ್ರಮ. 1:45 ಚಿತ್ರಗೀತೆಗಳು, 2:40 ಹೊಸ ಕನ್ನಡ ಚಿತ್ರಗೀತೆಗಳು. ಇನ್ನು ಸಂಜೆ ಪ್ರಸಾರದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆಗಳು, 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದಿಂದ, 6:51 ಕೃಷಿ ರಂಗದಲ್ಲಿ. ಮೊದಲಿಗೆ ಕೃಷಿಯಲ್ಲಿ ಅಂತರ್ಬೇಳೆ ಬೇಸಾಯ ಕ್ರಮ ಕುರಿತು ಹುನಗುಂದ ತಾಲೂಕು ಐಹೊಳೆ ಗ್ರಾಮದ ಶರಣಪ್ಪ ಬಾಳಪ್ಪ ಭಜಂತ್ರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ನಂತರ ಹೊಲಕ್ಕೆ ಬುತ್ತಿ ಭಾಗವಹಿಸಿದ್ದಾರೆ ಮಾಲಾ ಸಾಮ್ರಾಣಿ ಹಾಗೂ ರಾಖಿ ಹಾನಗಲ್. ನಂತರ ಜನಪದ ಸಂಗೀತ ಕಾರ್ಯಕ್ರಮ, ಮಾದಲ್ಗೆರೆಯ ಜಿ ಹಾಲಪ್ಪ ಮತ್ತು ಸಂಗಡಿಗರಿಂದ ಕೋಲಾಟದ ಪದ ಕೇಳಲಿದ್ದೀರಿ. 7:45 ಕನ್ನಡದಲ್ಲಿ ಭಾಷಣ, ಜನಪದರಲ್ಲಿ ಮೇದಾರ ಕೇತಯ್ಯ ಮಾತನಾಡುತ್ತಾರೆ ಸರ್ವಮಂಗಳ ಸಕ್ರಿ. 8:30 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ, ಪ್ರಸ್ತುತಿ ಮಂಜುಳಾ ಪೌರಾಣಿಕ್ ಹಾಗೂ ಮಾಯಾರಾಮನ್. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಅಥ ವಾರ್ತಾಃ. ಕೇಂದ್ರೀಯ ಶಿಕ್ಷಾಮಂತ್ರಿ ಧರ್ಮೇಂದ್ರ ಪ್ರಧಾನಃ ಸ್ವಪದಾತ್ ತ್ಯಾಗಪತ್ರಂ ದತ್ವಾ ತತ್ ಪ್ರಧಾನಮಂತ್ರಿಣೇ ನರೇಂದ್ರ ಮೋದಿನೇ ಸಮರ್ಪಿತವಾನ್. ಸಾಮಾಜಿಕ ಸಂಚಾರ ಪಟಲೆ ಪ್ರಕಾಶಿತೆ ಏಕಸ್ಮಿನ್ ಸಂದೇಶೆ ಶ್ರೀಪ್ರಧಾನಃ ಅವದತ್ ಯತ್ ಗತ ದಶ ದಿನೇಷು ಛಾತ್ರಾಣಾಂ ವಿರೋಧ ಪ್ರದರ್ಶನಾನಂತರಂ ಉತ್ಪನ್ನಯಾ ಪರಿಸ್ಥಿತ್ಯಾ ಸಹ ಅತ್ಯಂತಂ ವ್ಯಥಿತಃ ಅಭವತ್. ಏತದ್ ಸ್ವಸ್ಯ ಪ್ರತಿಷ್ಠಾಯಾಃ ವಿಷಯಃ ನಾಸ್ತೀತಿ ಇತ್ಯಪಿ ತೇನ ಉಕ್ತಂ. ಅಸೌ ನವದಿಲ್ಯಾಂ ಜಂತರಮಂತರ ಸ್ಥಳೇ ವಿದ್ಯಮಾನಾಂ ಸ್ಥಿತಿಂ ಸಮಗ್ರ ದೇಶಸ್ಯ ಪರಿಸ್ಥಿತಿಂ ಚಾವಲೋಕ್ಯ ನಿರ್ಣಯಂ ಅಕರೋತ್. ಶ್ರೀಪ್ರಧಾನಃ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಮಾರ್ಗದರ್ಶನಾಯ ವಿಶ್ವಾಸಾಯ ನಿರಂತರ ಸಹಯೋಗಾಯ ಚ ಕೃತಜ್ಞತಾಮಪಿ ಪ್ರಕಟಿತವಾನ್. ಅಸೌ ಏತದಪಿ ಉಕ್ತವಾನ್ ಯತ್ ರಾಷ್ಟ್ರಸೇವಾ ತಸ್ಯ ಜೀವನಸ್ಯ ಸರ್ವೋಚ್ಚ ಪ್ರಾಥಮಿಕತಾ ಅಸ್ತಿ, ಸಹೈವ ಜೀವನ ಪರ್ಯಂತಂ ತಸ್ಯೈ ಸಮರ್ಪಿತಃ ಭವಿಷ್ಯತೀತಿ. ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಃ ಕೇಂದ್ರೀಯ ಮಂತ್ರಿ ಪರಿಷದಃ ಧರ್ಮೇಂದ್ರ ಪ್ರಧಾನಸ್ಯ ತ್ಯಾಗಪತ್ರಂ ತತ್ಕ್ಷಣ ಪ್ರಭಾವೇಣ ಸ್ವೀಕೃತವತಿ. ಧರ್ಮೇಂದ್ರ ಪ್ರಧಾನಸ್ಯ ತ್ಯಾಗಪತ್ರಾನಂತರಂ ಕೇಂದ್ರೀಯ ಮಂತ್ರಿ ಪ್ರಹ್ಲಾದ ಜೋಶಿ ನೂತನ ಶಿಕ್ಷಾಮಂತ್ರಿ ಭವಿಷ್ಯತಿ. ವರ್ತಮಾನ ದಾಯಿತ್ವೇನ ಸಹ ಶಿಕ್ಷಾ ಮಂತ್ರಾಲಯಸ್ಯ ದಾಯಿತ್ವಮಪಿ ತಸ್ಮೈ ಸಮರ್ಪಿತಂ.
2: ಪ್ರಧಾನಮಂತ್ರಿಜಿನೋ ವಿಶ್ವಾಸ ರಕ್ಕೆ ನಾ ಬಡಾ ಜಿಮ್ಮೇದಾರಿ ಮೇರೇ ಉಪರ್ ದಿಯಾ ಹೇ ಉಸ್ಕೋ ಮೈ ಪೂರಾ ವಿನಮ್ರತಾಕೆ ಸಾಥ್ ಔರ್ ಪೂರಾ ಜಿಮ್ಮೇದಾರಿ ಕೆ ಸಾಥ್ ಮೈ ನಿಭಾವುಂಗಾ. ಪ್ರಧಾನಮಂತ್ರಿ ಜಿ ಕೋ ಧನ್ಯವಾದ ಅರ್ಪಿತ್ ಕರ್ತಾ ಹೂ ಅಂಡ್ ಐ ವಿಲ್ ಟ್ರೈ ಟು ಕಮ್ ಟು ಹಿಸ್ ಎಕ್ಸ್ಪೆಕ್ಟೇಷನ್ ಇನ್ ದಿಸ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಅಂಡ್ ಐ ವಿಲ್ ವಿತ್ ಫುಲ್ ಸ್ಟ್ರೆಂಗ್ತ್ ಐ ವಿಲ್ ಟ್ರೈ ಟು ವರ್ಕ್ ವಿತ್ ಆಲ್ ಹ್ಯೂಮಿಲಿಟಿ ಅಂಡ್ ಆನೆಸ್ಟ್.
1: ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಃ ಮೋಲ್ದೋವಾ ಉತ್ತರ ಮ್ಯಾಸೆಡೋನಿಯಾ ರೋಮಾನಿಯಾ ದೇಶಾನಾಂ ಆಧಿಕಾರಿಕ ಯಾತ್ರಾಂ ಸಂಪನ್ನಂ ಕೃತ್ವಾ ಅದ್ಯ ಪ್ರಾತಃ

ದೇವರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
0: ಏನಮ್ಮ ಹಾಗ್ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೆ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ಅಮ್ಮ ಅಮ್ಮ, ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
4: ಹೌದು, ನನಗೂ ಬಂದಿದೆ ಕಣೆ.
3: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
5: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
3: ಅಯ್ಯೋ, ನಿಂಗೂ ಬಂತ?
5: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನಾ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
3: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
6: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಇಂದು ಕಾರ್ಗಿಲ್ ವಿಜಯೋತ್ಸವ, ನಾಡಿನಾದ್ಯಂತ ಸೇನಾನಿಗಳಿಗೆ ಗೌರವಾರ್ಪಣೆ. ದೇವಶಯನಿ ಆಷಾಢ ಏಕಾದಶಿ, ವಾರ್ಕರಿ ಸಂತರಿಂದ ಪಂಢರಪುರದಲ್ಲಿ ವಿಶೇಷ ಚಾತುರ್ಮಾಸ ಉತ್ಸವಕ್ಕೆ ಚಾಲನೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಅರ್ಹ ಮತದಾರರ ಹಕ್ಕು ಅಬಾಧಿತ, ವಿ ಅನುಪಕುಮಾರ್. ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಈಗ ವಾರ್ತೆಗಳ ವಿವರ. 1999ರಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಸಾಧಿಸಿದ ವಿಜಯದ ನೆನಪಿಗಾಗಿ ಹಾಗೂ ನಮ್ಮ ಸೈನಿಕರ ಶೌರ್ಯವನ್ನು ಗೌರವಿಸಲು ಮತ್ತು ಹುತಾತ್ಮ ವೀರರನ್ನು ಸ್ಮರಿಸಲು ಇಂದು ಕಾರ್ಗಿಲ್ ವಿಜಯ ದಿನ ಆಚರಿಸಲಾಗುತ್ತಿದೆ. 27ನೇ ಕಾರ್ಗಿಲ್ ವಿಜಯ ದಿವಸ್ ಕೇವಲ ಸ್ಮರಣೆಯ ಸಂದರ್ಭವಲ್ಲ, ಮಾತೃಭೂಮಿಗಾಗಿ ಸರ್ವಸ್ವವನ್ನು ಅರ್ಪಿಸಿದವರ ಪರಂಪರೆಯನ್ನು ಗೌರವಿಸುವ ಅಭಿಮಾನದ ದಿನ. ಗಡಿಯಾಚೆಗಿನ ಭಯೋತ್ಪಾದನೆಗೆ ಭಾರತ ನೀಡುವ ಸ್ಪಷ್ಟ ಮತ್ತು ದೃಢವಾದ ಪ್ರತಿಕ್ರಿಯೆಯಲ್ಲೂ ಕಾರ್ಗಿಲ್ನ ಆ ಸ್ಫೂರ್ತಿ ಪ್ರತಿನಿಧಿಸುತ್ತದೆ. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ವಿಶ್ರಾಂತ ಏರ್ ಕಮೊಡೋರ್, ಹಿರಿಯ ವಾಯುಸೇನಾನಿ ಸಿಎಸ್ ಹವಾಲ್ದಾರ್.
1: ಕಾರ್ಗಿಲ್ ಕಾನ್ಫ್ಲಿಕ್ಟ್ ಪಾಕಿಸ್ತಾನದ ಮೋಸದಾಟದಿಂದ ನಡೆಯಿತಾದರೂ ಭಾರತೀಯ ಯುವ ಸೇನೆ ಮತ್ತು ವಾಯುಸೇನೆಯ ಒಗ್ಗಟ್ಟಿನ ಪರಾಕ್ರಮ ಏನೆಂಬುದನ್ನು ಇಡೀ ಜಗತ್ತಿಗೆ ಬೆತ್ತರಿಸಿತು. 13,000 ಅಡಿಗಳಿಂದ 24,000 ಅಡಿಗಳ ಎತ್ತರದ ಹಿಮಾಲಯದ ಪರ್ವತದಲ್ಲಿ ಯಾವ ರೀತಿ ಯುದ್ಧ ಮಾಡಬೇಕು, ಯುದ್ಧ ನೀತಿ ಏನಾಗಬೇಕು, ಹೊಸ ಕಮ್ಯುನಿಕೇಷನ್ ಸಿಸ್ಟಮ್, ನ್ಯಾವಿಗೇಷನ್ ಸಿಸ್ಟಮ್, GPS, ವೆಪನ್ಗಳ ಗೈಡೆನ್ಸ್ ಸಿಸ್ಟಮ್, ಲೇಸರ್ ಡಿಟೆಕ್ಷನ್, ಸ್ಯಾಟಲೈಟ್ ಟಾರ್ಗೆಟ್ ಮ್ಯಾಪಿಂಗ್ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಒಂದು ಇನೋವೇಟಿವ್ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ನಾವು ಅಪಾರ ಹಾನಿ ಮಾಡಿ ಪಲಾಯನಗೊಳ್ಳುವಂತೆ ಮಾಡಿದ್ದು ಎಲ್ಲರಿಗೂ ಗೊತ್ತಿದೆ. ಆಪರೇಷನ್ ವಿಜಯ್ ಅಂತ ಪ್ರತಿ ವರ್ಷ ಆಚರಿಸ್ತೀವಿ. ಈ ಆತ್ಮನಿರ್ಭರ್

0: ಮೇಕ್ ಇನ್ ಇಂಡಿಯಾ, ಮೇಕ್ ಫಾರ್ ಇಂಡಿಯಾ, ಇಂಡಿಜಿನೈಸೇಷನ್ ಯೋಜನೆಗಳಿಗೆ ಕಾರ್ಗಿಲ್ ಕಾನ್ಫ್ಲಿಕ್ಟ್ ಬುನಾದಿ ಹಾಕಿ. ಒಂದು ಎವಿ ಸಿಂಗ್ ಕಮಿಟಿ ಅಂತ ಈ ಕಾರ್ಗಿಲ್ ಯುದ್ಧದ ನಂತರ ಆ ರೆಕಮೆಂಡೇಷನ್ ಅಲ್ಲಿ ಏನಿತ್ತು ಅಂದ್ರೆ, ಇಂಟರ್ ಸರ್ವಿಸ್ ಇಂಟಿಗ್ರೇಷನ್, ಅಪಾಯಿಂಟ್ಮೆಂಟ್ ಆಫ್ CDS, ಫಾರ್ಮೇಷನ್ ಆಫ್ ಜಾಯಿಂಟ್ ಥಿಯೇಟರ್ ಆಪರೇಷನ್ ಕಮಾಂಡ್, ವಿಷನ್ ಫಾರ್ ಆರ್ಮ್ ಫೋರ್ಸಸ್ ಪರ್ಟಿಕ್ಯುಲರ್ಲಿ ನೇವಿ ಅಂಡ್ ಏರ್ ಫೋರ್ಸ್ ಫಾರ್ 2020, ಸೈನ್ಯ ಶಕ್ತಿಯ ಪ್ರಬಲತೆಯತ್ತ ಸಾಗಿದೆ.
1: ಧಾರವಾಡದ ಸತ್ತೂರಿನ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ಕಾರ್ಗಿಲ್ ವಿಜಯೋತ್ಸವ ಜರುಗಿತು. ಕಾರ್ಗಿಲ್ ಯೋಧ ಸುರೇಶ್ ಯರಿಗೊಪ್ಪ ಪಾಲ್ಗೊಂಡು ತಮ್ಮ ಅನುಭವ ಹಂಚಿಕೊಂಡರು. ಕೃತಜ್ಞತಾ ಪತ್ರ ಸಮರ್ಪಿಸಿ ವಿದ್ಯಾರ್ಥಿಗಳು ಗೌರವಿಸಿದರು. ಬೆಳಗಾವಿ ಜಿಲ್ಲೆ ವಿಶ್ರಾಂತ ಸೈನಿಕರ ಸಂಘಟನೆಗಳ ಮಹಾಒಕ್ಕೂಟ ಕಾರ್ಗಿಲ್ ವಿಜಯೋತ್ಸವದ ಹಿನ್ನೆಲೆ ನಿನ್ನೆ ಸಂಜೆ ದ್ವಿಚಕ್ರ ವಾಹನ ಜಾಥಾ ಆಯೋಜಿಸಿತ್ತು. ರೈತ ಮುಖಂಡ ವೀರಣ್ಣ ರೊಟ್ಟಿ ಚಾಲನೆ ನೀಡಿದರು. 27ನೇ ಕಾರ್ಗಿಲ್ ವಿಜಯ್ ದಿವಸ್ ಹಿನ್ನೆಲೆ ಬಳ್ಳಾರಿ ನಗರದ ವಿಶ್ರಾಂತ ಸೈನಿಕರ ಸಂಘ ನಿನ್ನೆ ಸಂಜೆ ಪಂಜಿನ ಮೆರವಣಿಗೆ ನಡೆಸಿತು. ಅಮರ್ ಜವಾನ್ ಯುದ್ಧ ಸ್ಮಾರಕಕ್ಕೆ ಗಣ್ಯರು ಗೌರವ ನಮನ ಸಲ್ಲಿಸಿದರು. ಕಾರ್ಗಿಲ್ ವಿಜಯ್ ದಿವಸ್ ಪ್ರಧಾನ ಕಾರ್ಯಕ್ರಮ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವತಿಯಿಂದ ಬೆಂಗಳೂರಿನ ರಾಷ್ಟ್ರೀಯ ಸೈನಿಕ ಸ್ಮಾರಕದಲ್ಲಿ ಇಂದು ಬೆಳಗ್ಗೆ 8:45ಕ್ಕೆ ಜರುಗಲಿದೆ. ಧಾರವಾಡದ ಕಾರ್ಗಿಲ್ ಸ್ತೂಪದಲ್ಲಿ ಕಾರ್ಗಿಲ್ ಸ್ಮಾರಕ ಸಮಿತಿ ಇಂದು ಬೆಳಗ್ಗೆ 11 ಗಂಟೆಗೆ ಹುತಾತ್ಮ ಯೋಧರಿಗೆ ಗೌರವ ನಮನ ಹಾಗೂ ಕಾರ್ಗಿಲ್ ವಿಜಯೋತ್ಸವ ಆಯೋಜಿಸಿದೆ. ಶನಿವಾರ ದೇವಶಯನಿ ಆಷಾಢ ಏಕಾದಶಿ ಹಿನ್ನೆಲೆ ಮಹಾರಾಷ್ಟ್ರ ಕರ್ನಾಟಕದ ಗಡಿ ಸೋಲಾಪುರ್ ಜಿಲ್ಲೆ ಪಂಢರಪುರದ ಕನ್ನಡರಾಜ ಶ್ರೀ ವಿಠ್ಠಲ ರುಕ್ಮಾಯಿ ಮಂದಿರದಲ್ಲಿ ಚಾತುರ್ಮಾಸ್ಯದ ವಿಶೇಷ ಪೂಜೆ ಉತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರೆತಿದೆ. ವಾರ್ಕರಿ ಸಂತ ಸಂಪ್ರದಾಯದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹಿರಿಯ ವಿದ್ವಾಂಸ ಧಾರವಾಡದ ಪ್ರೊಫೆಸರ್ ಅಮೃತ್ ಯಾರ್ದಿ.
2: ಸಂತ ಜ್ಞಾನೇಶ್ವರರು ಮತ್ತು ಸಂತ ನಾಮದೇವ ಮಹಾರಾಜರ ಕಾಲದಿಂದ ಈ ಸಂಪ್ರದಾಯ ವ್ಯಾಪಕ ಸ್ವರೂಪ ಪಡೆಯಿತು. ವಾರ್ಕರಿ ಸಂಪ್ರದಾಯ ಅಂದರೆ ಮಹಾರಾಷ್ಟ್ರಕ್ಕೆ ಲಭಿಸಿದ ವಿಶಿಷ್ಟ ಭಕ್ತಿ ಪರಂಪರೆಯಾಗಿದೆ. ಜ್ಞಾನೋಬಾ ತುಕಾರಾಮ್ ಈ ಅಖಂಡ ಜಯಘೋಷದಿಂದ ದುಮಧುಮಿಸುತ್ತಿರುವ ಮಹಾರಾಷ್ಟ್ರ ತಾಳ ಮೃದಂಗಗಳ ಧ್ವನಿಯಲ್ಲಿ, ಹರಿನಾಮ ಗರ್ಜನೆಯಲ್ಲಿ ಲಕ್ಷಾನುಲಕ್ಷ ವಾರ್ಕರಿಯವರು ಭಕ್ತಿಯ ಹೆಜ್ಜೆಗಳನ್ನು ಹಾಕುತ್ತಾ ಪಂಢರಪುರಕ್ಕೆ ಹೋಗುತ್ತಾರೆ. ವಾರಿ ಎನ್ನುವುದು ಕೇವಲ ಧಾರ್ಮಿಕ ಯಾತ್ರೆಯಲ್ಲ, ಅದು ಮಹಾರಾಷ್ಟ್ರದ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಜೀವಂತ ಪ್ರತೀಕವಾಗಿದೆ. ಆಷಾಢಿ ಏಕಾದಶಿಯಂದು ಮಹಾರಾಷ್ಟ್ರ ಸಮೇತ ಅನೇಕ ರಾಜ್ಯಗಳಿಂದ ಭಕ್ತರು ವಿಠ್ಠಲನ ದರ್ಶನಕ್ಕೆ ಬರುತ್ತಾರೆ. 18 ದಿನಗಳವರೆಗೆ ನಡೆಯುವ ಈ ಆಷಾಢಿ ವಾರಿಯಲ್ಲಿ ವಾರ್ಕರಿ ಜನ ತಮ್ಮ ಮನೆ ಮಠ ಎಲ್ಲವನ್ನು ಬಿಟ್ಟು ಬರುವರು. ಎಷ್ಟೋ ಮಹಿಳೆಯರು ವಾರಿಗೆ ಬರುವಾಗ ತಮ್ಮ ತಲೆಯ ಮೇಲೆ ತುಳಸಿ ವೃಂದಾವನ ಇಟ್ಟುಕೊಂಡು ನಡೆಯುತ್ತಾರೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಿಂದ ಯಾರೂ ಮತದಾನದ ಹಕ್ಕು ಕಳೆದುಕೊಳ್ಳುವುದಿಲ್ಲ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯ ಪ್ರಗತಿ ಪರಿಶೀಲಿಸಿ ಮಾತನಾಡಿದರು. ಅಂತಿಮ ಮತದಾರರ ಪಟ್ಟಿಯಲ್ಲಿ ಹೆಸರು ಇರದಿದ್ದರೆ ನಮೂನೆ 6 ಸಲ್ಲಿಸುವ ಮೂಲಕ ಅರ್ಹ ಮತದಾರರು ತಮ್ಮ ಹೆಸರು ಸೇರ್ಪಡೆಗೆ ನಿಗದಿತ ದಾಖಲೆಗಳು ಹಾಗೂ ಘೋಷಣಾಪತ್ರ ಸಮೇತ ಅರ್ಜಿ ಸಲ್ಲಿಸಿದರೆ ಸಾಕು ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸುವ ಜೊತೆಗೆ ಪ್ರತಿಯೊಂದು ಮಗುವಿಗೂ ಗುಣಮಟ್ಟದ ಶಿಕ್ಷಣ ಹಾಗೂ ಉತ್ತಮ ಕಲಿಕಾ ವಾತಾವರಣ ಕಲ್ಪಿಸಲು ಆದ್ಯತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕೇಂದ್ರ ಶಿಕ್ಷಣ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದ ಬಳಿಕ ನೂತನ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಪ್ರಹ್ಲಾದ್ ಜೋಶಿ ತಮ್ಮ ಅನಿಸಿಕೆ ಹಂಚಿಕೊಂಡರು.
6: ಐ

0: Thank Honorable Prime Minister for giving such a huge responsibility, and with a great trust he has assigned this responsibility to me. I can only say at this moment, under his guidance, under his leadership, I will perform and I will try to come to his expectation in this particular department, and I will with full strength I will try to work with all humility and honesty. And I thank Honorable Prime Minister for giving such responsibility. In detail I will talk to you after taking the charge.
1: ಆಕಾಶವಾಣಿಯ ಬಹುಶ್ರುತ ಮಾಸಿಕ ಕಾರ್ಯಕ್ರಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ 136ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲೂ ಪ್ರಸಾರವಾಗಲಿದೆ. ಮ್ಯಾನ್ಗ್ರೋವ್ ಅರಣ್ಯಗಳು ನೀಲಿ ಆರ್ಥಿಕತೆಗೆ ಪ್ರಮುಖ ಪರಿಸರ ವ್ಯವಸ್ಥೆ, ಒಟ್ಟಾಗಿ ಹಸಿರುಮಯ ಕರಾವಳಿಯನ್ನು ಉಳಿಸಿ ಬೆಳೆಸೋಣ ಎಂಬ ಧ್ಯೇಯದೊಂದಿಗೆ ಇಂದು ಕಡಲಂಚಿನ ಸುಂದರವನ ಪರಿಸರ ಸಂರಕ್ಷಣೆಯ ಅಂತಾರಾಷ್ಟ್ರೀಯ ದಿನಾಚರಣೆ. 2015ರಲ್ಲಿ ಯುನೆಸ್ಕೋ ಈ ದಿನಾಚರಣೆಯನ್ನು ಅಂಗೀಕರಿಸಿತು. ಆಹಾರ ಭದ್ರತೆ, ಬಿರುಗಾಳಿ ತಡೆಗೋಡೆ, ಮಣ್ಣಿನ ಸಂರಕ್ಷಣೆಯ ನೈಸರ್ಗಿಕ ರಕ್ಷಾ ಕವಚವಾಗಿ ಹಾಗೂ ಇಂಗಾಲದ ಸಂಗ್ರಹಾಗಾರವಾಗಿ ಮ್ಯಾನ್ಗ್ರೋವ್ ಅರಣ್ಯ ಕೆಲಸ ಮಾಡುತ್ತದೆ. ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ಇತರ ಜಿಲ್ಲೆಗಳಲ್ಲಿ ಸ್ವಂತ ಕಟ್ಟಡವಿಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಅಗ್ನಿಶಾಮಕ ಠಾಣೆಗಳಿಗೆ ಶೀಘ್ರ ನಿವೇಶನ ಒದಗಿಸಲಾಗುವುದು ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಇಲಾಖೆ ಅಧಿಕಾರಿಗಳೊಂದಿಗೆ ಬೆಂಗಳೂರಿನಲ್ಲಿ ಅವರು ಸಭೆ ನಡೆಸಿದರು. ರಾಜ್ಯದ 219 ಅಗ್ನಿಶಾಮಕ ಠಾಣೆಗಳ ವಸ್ತುಸ್ಥಿತಿಯ ವರದಿ ನೀಡುವಂತೆ ಸೂಚಿಸಿದ ಅವರು, 490 ಹುದ್ದೆಗಳ ಭರ್ತಿಗೆ 371 ಜೆ ಅಡಿ ಮೀಸಲಾತಿ ನಿಗದಿಪಡಿಸಿ ಕ್ರಮ ಕೈಗೊಳ್ಳುವಂತೆ ನಿರ್ದೇಶಿಸಿದರು. ಗದಗ್ ಜಿಲ್ಲೆಯಲ್ಲಿ ಕಳೆದ 6 ತಿಂಗಳಲ್ಲಿ 5058 ನಾಯಿ ಕಡಿತ ಹಾಗೂ 169 ಹಾವು ಕಡಿತದ ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಸ್ಎಸ್ ನೀಲ್ಗುಂದ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಬಂಡೀಪುರ ರಾಷ್ಟೀಯ ಉದ್ಯಾನದ ಪ್ರವೇಶ ದರ ಹಾಗೂ ಸಫಾರಿ ಶುಲ್ಕವನ್ನು ಪರಿಷ್ಕರಿಸಲಾಗಿದ್ದು ಸೆಪ್ಟೆಂಬರ್ 1ರಿಂದ ಜಾರಿಗೆ ಬರಲಿದೆ ಎಂದು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕುಮಾರ್ ಪುಷ್ಕರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಕಾರ್ಗಿಲ್ ವಿಜಯೋತ್ಸವ, ನಾಡಿನಾದ್ಯಂತ ಸೇನಾನಿಗಳಿಗೆ ಗೌರವಾರ್ಪಣೆ. ದೇವಶಯನಿ ಆಷಾಢ ಏಕಾದಶಿ, ವಾರ್ಕರಿ ಸಂತರಿಂದ ಪಂಢರಪುರದಲ್ಲಿ ವಿಶೇಷ ಚಾತುರ್ಮಾಸ ಉತ್ಸವಕ್ಕೆ ಚಾಲನೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಅರ್ಹ ಮತದಾರರ ಹಕ್ಕು ಅಬಾಧಿತ, ವಿ ಅನ್ಬುಕುಮಾರ್. ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಧಾರವಾಡ. ಈಗ ದೇಶಭಕ್ತಿ ಗೀತೆಗಳು. ಮೊದಲಿಗೆ ವೃಂದಗಾನದಲ್ಲಿ ಆನಂದಕಂದರ ರಚನೆ.

0: ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ ಕೇಳುಗರಿ ಸಮಯ ಹೊಂದಿಸಿಕೊಳ್ಳಿ. ಸರಿಯಾಗಿ ಬೆಳಗಿನ 7:35
1: ಅಂಚೆ ಜೀವ ವಿಮಾ ವಿಭಾಗ ಭಾರತೀಯ ಅಂಚೆ ಇಲಾಖೆ ಉತ್ತರ ಕರ್ನಾಟಕ ವಲಯ ಧಾರವಾಡದ ಪ್ರಕಟಣೆ.
2: ಲಿಕ್ವಿಡ್ ಐಟಮ್ಸ್ ಕಳುಹಿಸಲು ಸಾಧ್ಯವಿಲ್ಲ ಎಂಬ ಹಳೆಯ ಕಲ್ಪನೆಗೆ ಈಗ ವಿದಾಯ.
1: ಬೆಂಕಿ ಹೊತ್ತಿಕೊಳ್ಳುವ ದ್ರವಗಳನ್ನು ಹೊರತುಪಡಿಸಿ ಜೇನುತುಪ್ಪ, ಚಿಕಿತ್ಸಾ ತೈಲಗಳು, ಆಯುರ್ವೇದ ಹಾಗೂ ಹೋಮಿಯೋಪತಿ ಔಷಧಿಗಳು ಸೇರಿದಂತೆ ವಿವಿಧ ದ್ರವ ವಸ್ತುಗಳನ್ನು ಸುರಕ್ಷಿತ ಮತ್ತು ಸೋರಿಕೆಯಾಗದ ಪ್ಯಾಕಿಂಗ್ನೊಂದಿಗೆ ಭಾರತೀಯ ಅಂಚೆ ಮೂಲಕ ನಿಶ್ಚಿಂತೆಯಿಂದ ರವಾನಿಸಬಹುದು.
2: ಭಾರತದ ಯಾವುದೇ ಮೂಲೆಯಿಂದ ಯಾವುದೇ ಗಮ್ಯಸ್ಥಾನಕ್ಕೆ ಇರುವ ಅಂಚೆ ದರಗಳನ್ನು ಡಾಕ್ ಸೇವಾ ಆಪ್ನಲ್ಲಿ ತಕ್ಷಣ ಪರಿಶೀಲಿಸಿ ವಿಶ್ವಾಸಾರ್ಹ ಮತ್ತು ಕೈಗೆಟಕುವ ರವಾನೆಗೆ ಭಾರತೀಯ ಅಂಚೆಯನ್ನು ಆರಿಸಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
4: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ.

0: ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
1: ಕೊಡುಗೆಗಳು ಜುಲೈ 9ರಿಂದ ಆಗಸ್ಟ್ 9ರವರೆಗೆ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
2: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಮನ್ ಕಿ ಬಾತ್ನ 136ನೇ ಆವೃತ್ತಿ. ಇಂದು ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಮನದಾಳದ ಮಾತು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ನಾಳೆ ಲೋಕಸಭೆಯಲ್ಲಿ ಮಂಡನೆ. ನೂತನ ಕೇಂದ್ರ ಶಿಕ್ಷಣ ಸಚಿವರಾಗಿ ಪ್ರಹ್ಲಾದ್ ಜೋಶಿ ನೇಮಕ. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ, ಯೋಧರ ಶೌರ್ಯ ತ್ಯಾಗ ಸ್ಮರಣೆ. ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್, ಪಾಕಿಸ್ತಾನವನ್ನು ಮಣಿಸಿದ ಭಾರತಕ್ಕೆ ಚಿನ್ನ. ವಾರ್ತೆಗಳ ವಿವರ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026ನ್ನು ಕೇಂದ್ರ ಸರ್ಕಾರ ನಾಳೆ ಲೋಕಸಭೆಯಲ್ಲಿ ಮಂಡಿಸಲಿದೆ. 2024ರ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆಗೆ ತಿದ್ದುಪಡಿ ತರಲು ಈ ಮಸೂದೆ ಉದ್ದೇಶಿಸಿದ್ದು, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಲಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ವಿಧಿಸುವ ಸಂಬಂಧದ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿತ್ತು. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಬಳಿಕ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನೂತನ ಶಿಕ್ಷಣ ಸಚಿವರಾಗಿ ನೇಮಕಗೊಂಡಿದ್ದಾರೆ. ತಮ್ಮ ಹಾಲಿ ಖಾತೆಗಳ ಜೊತೆಗೆ ಶಿಕ್ಷಣ ಸಚಿವಾಲಯದ ಹೆಚ್ಚುವರಿ ಜವಾಬ್ದಾರಿಯನ್ನು

0: ಅವರಿಗೆ ವಹಿಸಲಾಗಿದೆ. ಪ್ರಹ್ಲಾದ್ ಜೋಶಿ ಅವರು ಪ್ರಸ್ತುತ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಹಾಗೂ ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದೇ ವೇಳೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಿದ್ದಾರೆ. ಈ ನಡುವೆ ತಮ್ಮ ಅನಿಸಿಕೆ ಹಂಚಿಕೊಂಡಿರುವ ಸಚಿವ ಪ್ರಹ್ಲಾದ್ ಜೋಶಿ, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸುವ ಜೊತೆಗೆ ಪ್ರತಿಯೊಂದು ಮಗುವಿಗೆ ಗುಣಮಟ್ಟದ ಶಿಕ್ಷಣ ಹಾಗೂ ಉತ್ತಮ ಕಲಿಕಾ ವಾತಾವರಣ ಕಲ್ಪಿಸಲು ಆದ್ಯತೆ ನೀಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಸಿಜೆಪಿ ತನ್ನ ಪ್ರಮುಖ ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಸಮ್ಮತಿಸಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಹಿಂಪಡೆದಿದೆ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ಅವರು ನಿನ್ನೆ ಸಿಜೆಪಿ ನಿಯೋಗದೊಂದಿಗೆ ಮೂರನೇ ಸುತ್ತಿನ ಮಾತುಕತೆ ನಡೆಸಿದರು. ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆ ಹಾಗೂ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಗೆ ಸಂಬಂಧಿಸಿದ ಬೇಡಿಕೆಗಳ ಕುರಿತು ಚರ್ಚೆ ನಡೆಯಿತು. ಮಾತುಕತೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಪಿ ನಡ್ಡಾ, ಪ್ರತಿಭಟನಾಕಾರರ ವಿರುದ್ದ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ, ಎಫ್ಐಆರ್ ದಾಖಲಿಸದಿರಲು ಸರ್ಕಾರ ಒಪ್ಪಿಕೊಂಡಿದೆ ಎಂದು ತಿಳಿಸಿದರು. ಈಗಾಗಲೇ ದಾಖಲಾಗಿರುವ ಎಫ್ಐಆರ್ಗಳನ್ನು ಹಿಂಪಡೆಯಲಾಗುವುದು ಎಂದು ಹೇಳಿದರು. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರ ಕುಟುಂಬಗಳಿಗೆ ನಿಯಮಾನುಸಾರ ಗರಿಷ್ಠ ಪರಿಹಾರ ಒದಗಿಸಲಾಗುವುದು ಎಂದು ಅವರು ಹೇಳಿದರು. ಸಿಜೆಪಿ ರಾಷ್ಟೀಯ ವಕ್ತಾರ ಸೌರವ್ ದಾಸ್, ಸರ್ಕಾರ ಒಪ್ಪಿಕೊಂಡಿರುವ ಭರವಸೆಗಳನ್ನು ನಿಗದಿತ ಅವಧಿಯಲ್ಲಿ ಜಾರಿಗೊಳಿಸುವ ವಿಶ್ವಾಸದೊಂದಿಗೆ ಪ್ರತಿಭಟನೆ ಹಿಂಪಡೆಯುವುದಾಗಿ ಘೋಷಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾವಿರದ ಕಾರ್ಗಿಲ್ ಯುದ್ದದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಭಾರತೀಯ ಯೋಧರ ಶೌರ್ಯ ಮತ್ತು ತ್ಯಾಗವನ್ನು ಸ್ಮರಿಸಲು ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸಲಾಗುತ್ತಿದೆ. ಈ ದಿನವು ಕಾರ್ಗಿಲ್ ಯುದ್ದದಲ್ಲಿ ಪಾಕಿಸ್ತಾನದ ವಿರುದ್ದ ಭಾರತ ಸಾಧಿಸಿದ ವಿಜಯದ 27ನೇ ವಾರ್ಷಿಕೋತ್ಸವ ಹಾಗೂ ಆಪರೇಷನ್ ವಿಜಯ್ ಯಶಸ್ವಿಯಾಗಿ ಪೂರ್ಣಗೊಂಡ ದಿನದ ಸ್ಮರಣಾರ್ಥ ಆಚರಿಸಲಾಗುತ್ತಿದೆ. ಈ ಕಾರ್ಯಾಚರಣೆಯಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ಜಮ್ಮು ಕಾಶ್ಮೀರದ ಕಾರ್ಗಿಲ್ ಪ್ರದೇಶದಲ್ಲಿ ಪಾಕಿಸ್ತಾನದ ಸೈನಿಕರು ಹಾಗೂ ಉಗ್ರರು ಅತಿಕ್ರಮಿಸಿಕೊಂಡಿದ್ದ ಪ್ರದೇಶಗಳನ್ನು ಮರಳಿ ವಶಪಡಿಸಿಕೊಂಡಿದ್ದವು. ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಾಷ್ಟ ರಕ್ಷಣೆಗಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು 1999 ಕಾರ್ಗಿಲ್ ಯುದ್ದದಲ್ಲಿ ದುರ್ಗಮ ಪರ್ವತ ಶಿಖರಗಳಲ್ಲಿ ಅಸಾಧಾರಣ ಶೌರ್ಯ ಪ್ರದರ್ಶಿಸಿದ ಭಾರತೀಯ ಯೋಧರಿಗೆ ದೇಶ ಸದಾ ಋಣಿಯಾಗಿರಲಿದೆ ಎಂದು ಹೇಳಿದ್ದಾರೆ. ವೀರ ಯೋಧರ ಅಚಲ ಧೈರ್ಯ, ಪರಮತ್ಯಾಗ ಮತ್ತು ಸಂಕಲ್ಪವು ದೇಶಭಕ್ತಿ, ಕರ್ತವ್ಯ ನಿಷ್ಠೆ ಹಾಗೂ ಮಾತೃಭೂಮಿಯ ಮೇಲಿನ ನಿಸ್ವಾರ್ಥ ಸೇವೆಯ ಮನೋಭಾವದಿಂದ ಮುಂದಿನ ಪೀಳಿಗೆಗಳಿಗೆ ನಿರಂತರವಾಗಿ ಸ್ಫೂರ್ತಿ ನೀಡುತ್ತಲೇ ಇರುತ್ತದೆ ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ.

0: ದೇಶ ಸದಾಋಣಿಯಾಗಿರಲಿದೆ ಎಂದು ಹೇಳಿದ್ದಾರೆ. ವೀರಯೋಧರ ಅಚಲ ಧೈರ್ಯ, ಪರಮತ್ಯಾಗ ಮತ್ತು ಸಂಕಲ್ಪವು ದೇಶಭಕ್ತಿ, ಕರ್ತವ್ಯ ನಿಷ್ಠೆ ಹಾಗೂ ಮಾತೃಭೂಮಿಯ ಮೇಲಿನ ನಿಸ್ವಾರ್ಥ ಸೇವೆಯ ಮನೋಭಾವದಿಂದ ಮುಂದಿನ ಪೀಳಿಗೆಗಳಿಗೆ ನಿರಂತರವಾಗಿ ಸ್ಫೂರ್ತಿ ನೀಡುತ್ತಲೇ ಇರುತ್ತದೆ ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಮಾಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಹಾಗೂ ರೊಮೇನಿಯಾ ರಾಷ್ಟಗಳ ಭೇಟಿಯನ್ನು ಪೂರ್ಣಗೊಳಿಸಿ ಇಂದು ಬೆಳಿಗ್ಗೆ ನವದೆಹಲಿಗೆ ಮರಳಿದ್ದಾರೆ. ಭೇಟಿಯ ವೇಳೆ ಮೂರು ರಾಷ್ಟಗಳ ಉನ್ನತ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ ರಾಷ್ಟಪತಿಗಳು ವ್ಯಾಪಾರ ವೇದಿಕೆಗಳನ್ನು ಉದ್ದೇಶಿಸಿ ಮಾತನಾಡಿದರು ಹಾಗೂ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಿದರು. ಈ ಭೇಟಿ ಹಲವು ಐತಿಹಾಸಿಕ ಮೈಲುಗಲ್ಲುಗಳಿಗೆ ಸಾಕ್ಷಿಯಾಗಿದೆ. ಮಾಲ್ಡೋವಾ ಮತ್ತು ಉತ್ತರ ಮ್ಯಾಸಿಡೋನಿಯಾಗೆ ಭಾರತದ ರಾಷ್ಟಪತಿಯ ಮೊದಲ ಸರ್ಕಾರಿ ಭೇಟಿ ಇದಾಗಿದ್ದು, ರೊಮೇನಿಯಾಕ್ಕೆ ಮೂರು ದಶಕಗಳ ಬಳಿಕ ನಡೆದ ಮೊದಲ ರಾಷ್ಟಪತಿಗಳ ಭೇಟಿ ಎಂಬ ಹೆಗ್ಗಳಿಕೆಯು ಪಡೆದಿದೆ. ರೊಮೇನಿಯಾದ ಬುಕಾರೆಸ್ಟ್ ಆರ್ಥಿಕ ಅಧ್ಯಯನ ವಿಶ್ವವಿದ್ಯಾಲಯವು ರಾಷ್ಟಪತಿ ಮುರ್ಮು ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಸನ್ಮಾನಿಸಿತು. ಭಾರತ ಮತ್ತು ಪೂರ್ವ ಯುರೋಪಿನ ರಾಷ್ಟಗಳ ನಡುವಿನ ಬಾಂಧವ್ಯಕ್ಕೆ ಈ ಭೇಟಿ ಹೊಸ ಚೈತನ್ಯ ನೀಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಸಂಜೆ 4:30ಕ್ಕೆ ವಿಡಿಯೋ ಸಂವಾದದ ಮೂಲಕ ವಿಕಸಿತ ವೈಬ್ರೆಂಟ್ ವಿಲೇಜ್ ಕಾರ್ಯಕ್ರಮ 2026ರಲ್ಲಿ ಭಾಗವಹಿಸುವವರೊಂದಿಗೆ ಸಂವಾದ ನಡೆಸಲಿದ್ದಾರೆ. ದೇಶದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪ್ರತಿನಿಧಿಸುವ 400ಕ್ಕೂ ಹೆಚ್ಚು ಯುವಕರು ಈ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ. ಕಳೆದ ತಿಂಗಳ 4-30ರವರೆಗೆ ಎರಡು ಹಂತಗಳಲ್ಲಿ ಲಡಾಖ್, ಹಿಮಾಚಲ ಪ್ರದೇಶ ಹಾಗೂ ಉತ್ತರಾಖಂಡದ 74 ಗಡಿಗ್ರಾಮಗಳಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ದೇಶವ್ಯಾಪಿ ಆನ್ಲೈನ್ ರಸಪ್ರಶ್ನೆ ಸ್ಪರ್ಧೆಯ ಮೂಲಕ 300,000ಕ್ಕೂ ಹೆಚ್ಚು ಯುವಕರಲ್ಲಿ ಆಯ್ಕೆಯಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಅಂಗವಾಗಿ ಯುವಕರು ಸ್ಥಳೀಯ ಸಮುದಾಯಗಳೊಂದಿಗೆ ವಾಸವಿದ್ದು ಸ್ವಚ್ಛತಾ ಅಭಿಯಾನ, ಸರ್ಕಾರಿ ಯೋಜನೆಗಳ ಜಾಗೃತಿ ಕಾರ್ಯಕ್ರಮ, ಯುವ ಸಮಾವೇಶ, ಸಾಂಸ್ಕೃತಿಕ ವಿನಿಮಯ, ಮಾದರಿ ಪಂಚಾಯಿತಿ ಚಟುವಟಿಕೆ, ಸ್ಥಳೀಯ ಕುಶಲಕರ್ಮಿಗಳೊಂದಿಗೆ ಸಂವಾದ ಹಾಗೂ ಕಾರ್ಯತಂತ್ರದ ಮಹತ್ವದ ಸಂಸ್ಥೆಗಳ ಭೇಟಿ ಸೇರಿದಂತೆ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮವು ಗಡಿಭಾಗಗಳ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ, ಸಾಂಸ್ಕೃತಿಕ ಪರಂಪರೆ ಮತ್ತು ಅಭಿವೃದ್ಧಿಯ ಆಶಯಗಳನ್ನು ಯುವಕರಿಗೆ ನೇರವಾಗಿ ಪರಿಚಯಿಸುವುದರ ಜೊತೆಗೆ ರಾಷ್ಟೀಯ ಏಕತೆ ಹಾಗೂ ಗಡಿಗ್ರಾಮಗಳ ಕಾರ್ಯತಂತ್ರದ ಮಹತ್ವದ ಕುರಿತು ಅರಿವು ಮೂಡಿಸಿದೆ. ಸಿಕ್ಕಿಂನ ನಾಥುಲಾ ಮಾರ್ಗದ ಮೂಲಕ ಕೈಲಾಸ ಮಾನಸರೋವರ ಯಾತ್ರೆ ಕೈಗೊಂಡಿದ್ದ 5ನೇ ತಂಡವು ಪವಿತ್ರ ಯಾತ್ರೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಸುರಕ್ಷಿತವಾಗಿ ಗ್ಯಾಂಗ್ಟಾಕ್ಗೆ ಮರಳಿದೆ. ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ನ ಪುರುಷರ ಫೈನಲ್ನಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು 3-1 ಗೋಲುಗಳಿಂದ ಮಣಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ರೋಮಿತ್ ಪಾಲ್, ನಾಯಕ ಕೇತನ ಕುಶ್ವಾಹ ಹಾಗೂ ಶಾರುಖ್ ಅಲಿ ಗಳಿಸಿದ ಗೋಲುಗಳ ನೆರವಿನಿಂದ ಭಾರತ ಪ್ರಶಸ್ತಿ ಗೆದ್ದಿತು. ಈ ಗೆಲುವಿನೊಂದಿಗೆ ಭಾರತ ಎಲೈಟ್ ಪೂಲ್ ಅಂಕಪಟ್ಟಿಯಲ್ಲೂ ಅಗ್ರಸ್ಥಾನ ಪಡೆದಿದೆ. ಫೈನಲ್ ಪ್ರವೇಶಿಸಿರುವುದರಿಂದ ಭಾರತ ಮತ್ತು ಪಾಕಿಸ್ತಾನ ಎರಡೂ ತಂಡಗಳು ಚೊಚ್ಚಲ ಎಫ್ಐಎಚ್ ಯುವ ಹಾಕಿ 5S ವಿಶ್ವಕಪ್ಗೆ ಅರ್ಹತೆ ಪಡೆದಿವೆ. ಇದೇ ವೇಳೆ ಮಹಿಳೆಯರ ವಿಭಾಗದಲ್ಲಿ ಭಾರತದ ಕಿರಿಯರ ತಂಡ ಚೀನಾದ ವಿರುದ್ಧ ಫೈನಲ್ನಲ್ಲಿ ಹೋರಾಟದ ಪ್ರದರ್ಶನ ನೀಡಿದರೂ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟಿತು. ಎರಡು ಭಾರತೀಯ ತಂಡಗಳ ಸಾಧನೆಯನ್ನು ಅಭಿನಂದಿಸಿರುವ ಹಾಕಿ ಇಂಡಿಯಾ ಪುರುಷರ ಚಿನ್ನದ ಪದಕ ವಿಜೇತ ತಂಡದ ಪ್ರತಿಯೊಬ್ಬ ಆಟಗಾರರಿಗೆ 2,00,000 ರೂಪಾಯಿ ಹಾಗೂ ಸಹಾಯಕ ಸಿಬ್ಬಂದಿಯ ಪ್ರತಿಯೊಬ್ಬ ಸದಸ್ಯರಿಗೆ 1,00,000 ರೂಪಾಯಿ ನಗದು ಬಹುಮಾನ ಘೋಷಿಸಿದೆ. ಮಹಿಳಾ ತಂಡದ ಪ್ರತಿಯೊಬ್ಬ ಆಟಗಾರ್ತಿಗೆ 1,00,000 ರೂಪಾಯಿ ಹಾಗೂ ಸಹಾಯಕ ಸಿಬ್ಬಂದಿಯ ಪ್ರತಿಯೊಬ್ಬ ಸದಸ್ಯರಿಗೆ 50,000 ರೂಪಾಯಿ ಬಹುಮಾನ ನೀಡುವುದಾಗಿ ಪ್ರಕಟಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ನ 136ನೇ ಆವೃತ್ತಿ ಇಂದು ಬೆಳಿಗ್ಗೆ 11:00 ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಮನದಾಳದ ಮಾತು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ನಾಳೆ ಲೋಕಸಭೆಯಲ್ಲಿ ಮಂಡನೆ. ನೂತನ ಕೇಂದ್ರ ಶಿಕ್ಷಣ ಸಚಿವರಾಗಿ ಪ್ರಹ್ಲಾದ್ ಜೋಶಿ ನೇಮಕ. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ ದಿವಸ್ ಆಚರಣೆ, ಯೋಧರ ಶೌರ್ಯ ತ್ಯಾಗ ಸ್ಮರಣೆ. ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್, ಪಾಕಿಸ್ತಾನವನ್ನು ಮಣಿಸಿದ ಭಾರತಕ್ಕೆ ಚಿನ್ನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
1: ಆಕಾಶವಾಣಿ ಧಾರವಾಡ. ಈಗ ಚಿತ್ರಗೀತೆಗಳು.
2: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ KLS VDIT ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. AICTE ಹಾಗೂ UGC ಮಾನ್ಯತೆ, NAC A ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35ಕ್ಕೂ ಅಧಿಕ ಪೇಟೆಂಟ್ಗಳು, 35ಕ್ಕೂ ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ. ರಾಜ್ಯ

0: ದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, ಎಐ ಆಧಾರಿತ ತರಬೇತಿ. ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ. ಹುಬ್ಬಳ್ಳಿ ಧಾರವಾಡ ದಾಂಡೇಲಿ ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ. ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್. ಸಿಇಟಿ ಕೋಡ್ E135, ಕಾಮೆಡ್ ಕೆ ಕೋಡ್ E74.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಮೈಸೂರು ಮಲ್ಲಿಗೆ ಚಿತ್ರದ ಗೀತೆ.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
4: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
3: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
4: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರ್ತುಗಳು ಅನ್ವಯ.
5: SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕಾವೇರಿ ಚಿತ್ರ.

0: ಶತನಮನ ವೀರಯೋಧ
1: ಶತನಮನ ಯೋಧ ವೀರ.
2: ಅವತ್ತ 1999 ಜುಲೈ 26. ಇಡೀ ವಿಶ್ವವೇ ಬೆರಗುಗಣ್ಣುಗಳಿಂದ ಭಾರತದ ಕಡೆಗೆ ನೋಡ್ಲಿಕ್ಕತ್ತಿತ್ತು. ಭಾರತೀಯ ವೀರ ಯೋಧರು ನಮ್ಮ ರಾಷ್ಟ್ರಕ್ಕೆ ಕಾರ್ಗಿಲ್ ವಿಜಯವನ್ನ ತಂದುಕೊಟ್ಟಿದ್ರು.
3: ಸುಮಾರು 600 ಭಾರತೀಯ ಯೋಧರು ಅಪಾರ ಶೌರ್ಯದಿಂದ ಹೋರಾಡಿ ಪ್ರಾಣಾರ್ಪಣೆ ಮಾಡಿ ಭಾರತ ಮಾತೆಗೆ ವಿಜಯಮಾಲೆ ತೊಡಿಸೋದ್ರಲ್ಲಿ ಸಫಲರಾದರು.
2: 30,000 ಸೈನಿಕ ಬಂಧುಗಳು ಯುದ್ಧಕ್ಕೆ ಇಳಿದು ಭಾರತೀಯರಿಗೆ ವಿಜಯ ದಿವಸದ ಅಮೋಘ ಮೋದವನ್ನ ಒದಗಿಸಿಕೊಟ್ರು.

ಹೌದು ಶ್ರೋತೃಗಳೇ, 1999 ಫೆಬ್ರವರಿ ಒಳಗ ಪಾಕಿಸ್ತಾನಿ ಉಗ್ರರು ಭಾರತದ ಗಡಿ ನಿಯಂತ್ರಣ ರೇಖೆಯ ಅತ್ಲಾಗ ಇತ್ಲಾಗ ಸೇರ್ಲಿಕ್ಕೆ ಶುರು ಮಾಡಿದ್ರು. ಸಾವಕಾಶವಾಗಿ ಕಾರ್ಗಿಲ್ ಬೆಟ್ಟಗಳು ಶತ್ರುಗಳ ವಶವಾಗತೊಡಗಿದ್ವು. ಶಾಂತಿಯ ಗುಂಗಿನೊಳಗಿದ್ದ ಭಾರತೀಯರಿಗೆ ಸಿಡಿಲಿನಂಗ ಬಂದು ಎರಗಿತ್ತು ಪಾಕಿಸ್ತಾನಿಗಳ ಕುಚೋದ್ಯದ ಒಳಸಂಚು.

0: ಪಾಕಿಸ್ತಾನಿಗಳ ಗುಪ್ತ ಯುದ್ಧದ ತಯಾರಿ ನಡೆದಿತ್ತು. ಅವರ ಗುರಿ ಜಗತ್ತಿನ ಅತ್ಯಂತ ಎತ್ತರದ ಪರ್ವತ ನೆಲೆ ಅನಿಸಿಕೊಂಡಿರೋ ಸಿಯಾಚಿನ್ ಅನ್ನ ವಶಪಡಿಸಿಕೊಳ್ಳೋದು. ಈ ಕುಟಿಲ ಕಾರ್ಯಾಚರಣೆಗೆ ಕೇಂದ್ರವನ್ನಾಗಿ ಆರಿಸಿಕೊಂಡದ್ದು ಕಾರ್ಗಿಲ್ ಪ್ರದೇಶವನ್ನ.
1: ಹಿಂಗ ಮೊದಲಿಗೆ ಕಾರ್ಗಿಲ್, ಆಮೇಲೆ ಸಿಯಾಚಿನ್, ಇದಾದ ನಂತರ ಪೂರ್ತಿ ಕಾಶ್ಮೀರವನ್ನ ವಶಪಡಿಸಿಕೊಳ್ಳೋ ಹುನ್ನಾರ ಪಾಕಿಸ್ತಾನಿಗಳದ್ದು. ಅದನ್ನ ಪೂರ್ಣಗೊಳಿಸಿಕೊಳ್ಳೋ ಕಾರ್ಯಾಚರಣೆಗೆ ಇದ್ದ ಹೆಸರೇ ಆಪರೇಷನ್ ಭದ್ರ.
0: ಕಾರ್ಗಿಲ್ನ ಗ್ರಾಮಸ್ಥರು ಪಾಕಿಸ್ತಾನಿಗಳ ಈ ಕುಟಿಲ ತಂತ್ರದ ಸುಳುವನ್ನ ಭಾರತೀಯ ಸೇನೆಗೆ ಮುಟ್ಟಿಸಿದ್ರು. ಉಗ್ರ ಶಕ್ತಿಯನ್ನ ಓಡಿಸಲಿಕ್ಕೆ ಹೋದ ಲೆಫ್ಟಿನೆಂಟ್ ಸೌರವ್ ಕಾಲಿಯಾ ಹಾಗೂ ತಂಡದವರ ಶವಗಳು ಛಿದ್ರ ಛಿದ್ರವಾಗಿ ಶವ ಪೆಟ್ಟಿಗೆಗಳೊಳಗ ಮರಳಿ ಬಂದವು.
1: ಭಾರತಕ್ಕೆ ಇದು ಯುದ್ಧದ ಆಮಂತ್ರಣವಾಗಿ ಪರಿಣಮಿಸಿತು. ಆವಾಗಲೇ ಪಾಕಿಸ್ತಾನಿ ಭಯೋತ್ಪಾದಕರು ಸುಮಾರು 200 ಚದರ ಕಿಲೋಮೀಟರ್ ಪ್ರದೇಶವನ್ನ ಆಕ್ರಮಿಸಿಕೊಂಡು ಬಿಟ್ಟಿದ್ರು.
0: ಆಗ ಆರಂಭವಾದ ಕಾರ್ಯಾಚರಣೆಯೇ ಆಪರೇಷನ್ ವಿಜಯ್. ಸುಮಾರು 30,000 ಸೈನಿಕರನ್ನ ಯುದ್ಧಕ್ಕೆ ಇಳಿಸಿದ್ರು. ಭಾರತೀಯ ಸೈನಿಕರ ನೆರವಿಗಾಗಿ ವಾಯುಸೇನೆಯವರು ಆಪರೇಷನ್ ಸಫೇದ್ ಸಾಗರ್ ಅನ್ನೋ ಕಾರ್ಯಾಚರಣೆ ಶುರು ಮಾಡಿದ್ರು.
1: ಆದ್ರೆ ಈ ಎಲ್ಲ

0: ಎಲ್ಲಾ ಸಿದ್ಧತೆಗಳ ಜೊತೆಗೂ ಬೆಟ್ಟ ಹತ್ತಿ ಪಾಕಿಸ್ತಾನಿಗಳ ನೆಲೆಗಳ ಮೇಲೆ ಯುದ್ಧ ಮಾಡೋದು ಅಷ್ಟು ಸುಲಭ ಆಗಿರ್ಲಿಲ್ಲ.
1: ಆದ್ರ ಪ್ರಪಂಚದೊಳಗ ಒಂದು ಮಾತು ಚಾಲ್ತಿಯೊಳಗದ, ಎಂತಹ ಕಷ್ಟ ಇದ್ರೂ ಭಾರತೀಯ ಯೋಧರು ಅಸಾಧ್ಯವಾದದ್ದನ್ನ ಸಾಧ್ಯ ಮಾಡ್ತಾರ ಅನ್ನೋ ದೊಡ್ಡ ಮಾತು.
0: ಈ ಮಾತು ಹುಸಿ ಹೋಗ್ಲೇ ಇಲ್ಲ. ಭಾರತೀಯ ಸೇನೆಯ ಬೋಫೋರ್ಸ್ ಗನ್ಗಳು ಕಾರ್ಗಿಲ್ ಬೆಟ್ಟಗಳ ಮೇಲೆ ಧೈರ್ಯದಿಂದ ಹಾರಿದವು. ಬೆಟ್ಟದ ಮೇಲಿನ ಭದ್ರ ಕೋಟೆಯೊಳಗ ಭದ್ರವಾಗಿ ಕುಳಿತಿದ್ದ ಪಾಕಿಸ್ತಾನಿಗಳ ಎದೆಗಳು ಗಡಗಡ ನಡುಗಿದವು.
1: ಭಾರತೀಯ ವಾಯುಪಡೆಯ ಜಾಗ್ವಾರ್ ವಿಮಾನಗಳು ಟೋಲೋಲಿಂಗ್ ಪರ್ವತ ಶ್ರೇಣಿಯ ಮೇಲೆ ಧಡಾಬಡ ಗುಡುಗಿದ್ವು.
0: ಅಂತೂ ಇಡೀ ಪ್ರಪಂಚವೇ ದಿಗ್ಭ್ರಮೆಗೊಂಡು ನೋಡ್ ನೋಡ್ತಿದ್ದಂಗ ಭಾರತೀಯ ಸೇನೆ ತನ್ನ ಶೌರ್ಯ ಪರಾಕ್ರಮಗಳಿಂದ ವಿಜೃಂಭಿಸಿತ್ತು.
1: ಬೋಫೋರ್ಸ್ ಹಾಗೂ ಮಿರಾಜ್ಗಳ ಸತತ ದಾಳಿಯಿಂದ ಟೈಗರ್ ಹಿಲ್ ಭಾರತೀಯರ ವಶವಾತು. ಪಾಕ್ ಸೈನ್ಯ ಭಾರತೀಯರ ಶೌರ್ಯದ ಅಬ್ಬರಕ್ಕ ತತ್ತರಿಸಿ ಓಡಿಹೋದು.

0: ಸ್ವಾತಂತ್ರ್ಯ ಹೆಮ್ಮೆಯ ಅಭಿಮಾನದ ನಮ್ಮ ಭಾರತೀಯ ಸೇನೆ ಭಾರತ ಮಾತೆಗೆ ವಿಜಯ ಮಾಲೆಯನ್ನ ತೊಡಿಸಿದ್ದು 1999 ಜುಲೈ 26 ರಂದು
1: ಅಂತನ ಆ ದಿನ ನಮಗೆಲ್ಲ ವಿಜಯ ದಿವಸ್.

0: ಆ ವಿಜಯ ದಿವಸವನ್ನ ದೇಶಾದ್ಯಂತ ಸಂಭ್ರಮದಿಂದ ಆಚರಿಸಿದ್ರು. ನಮ್ಮ ಸೇನೆಯ ಪರಾಕ್ರಮವನ್ನ ಎಲ್ಲರೂ ಕೊಂಡಾಡಿದ್ರು.
1: ತಮ್ಮ ಪ್ರಾಣಾಹುತಿ ನೀಡಿ ಭಾರತ ಮಾತೆಯ ವಿಜಯ ರಥವನ್ನ ಮುನ್ನಡೆಸಿದ ವೀರ ಯೋಧರಿಗೆ ತಮ್ಮ ಅಶ್ರುಗಳನ್ನ ಮಿಡಿದು ಕೃತಜ್ಞತೆಯ ಶತ ನಮನ ಸಲ್ಲಿಸಿದ್ರು.

0: ಇದೀಗ ಈ ಕಾರ್ಗಿಲ್ ವಿಜಯಕ್ಕ ರಜತ ಮಹೋತ್ಸವದ ಸಂಭ್ರಮ. ಈ ಸಂದರ್ಭದೊಳಗ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಎನಿಸಿಕೊಂಡ ಹುಬ್ಬಳ್ಳಿ ಧಾರವಾಡ ಸಹಿತ ನಗರಗಳ ತುಂಬಾ ಕಾರ್ಯಕ್ರಮ ಹಮ್ಮಿಕೊಂಡು ತ್ಯಾಗ ವೀರರನ್ನ ಕೊಂಡಾಡ್ತು.
1: ಹಿಂಗ ಭಾರತ ಮಾತೆಯ ಸೇವೆಗೈದ ವೀರ ಯೋಧರ ಸ್ಮರಣೆಯೊಳಗ ಕಾರ್ಗಿಲ್ ಸ್ತೂಪ ಮೈ ತಳೆದು ನಿಂತಿತ್ತು.
0: ಚಂದ್ರಶೇಖರ್ ಅಮೀನ್ಗಡ್ ಈ ಸ್ತೂಪದ ರೂವಾರಿಗಳು. ಕೃಷ್ಣ ಜೋಶಿ ಅವರಂತಹ ರಾಷ್ಟ್ರಾಭಿಮಾನಿಗಳು ಅವರ ಈ ಕೈಂಕರ್ಯಕ್ಕ ಕೈ ಜೋಡಿಸಿದ್ರು. ಈ ಬಗ್ಗೆ ಮಾತನಾಡಿದ್ರು ಚಂದ್ರಶೇಖರ್ ಅಮೀನ್ಗಡ್.
2: ಯುದ್ಧ ನಡೆದಾಗನ ಜೂನ್ 10 ಹುಬ್ಬಳ್ಳಿ ಒಳಗ ಅಷ್ಟೊಳಗೆ 6 ಕರ್ನಾಟಕದವರು ವೀರ ಸ್ವರ್ಗಗೈದಿದ್ರು. ಅವ್ರೆಲ್ಲರಿಗೂ ನಾವು ಹುಬ್ಬಳ್ಳಿಯೊಳಗೆ ಕರೆದು ಅವರಿಗೆ ಒಂದು ಮೆರವಣಿಗೆ ಮಾಡಿ ಕ್ಲಾಸೋಸ್ದೊಳಗೆ ಶ್ರದ್ಧಾಂಜಲಿ ಮತ್ತು ನಿಧಿ ಸಮರ್ಪಣೆ ಅನ್ನುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಆ ಕಾರ್ಯಕ್ರಮಕ್ಕೆ ವಂದನಾ ಗುರುನಾನಿ ಆವಾಗಿನ

0: ಚಂದ್ರಶೇಖರ್ ಅಮೀನ್ಗಡ್.
1: ಯುದ್ಧ ನಡೆದಾಗನ ಜೂನ್ 10 ಹುಬ್ಬಳ್ಳಿ ಒಳಗೆ ಅಷ್ಟರೊಳಗೆ 6 ಕರ್ನಾಟಕದವರು ವೀರ ಸ್ವರ್ಗಗೈದಿದ್ರು. ಅವ್ರೆಲ್ಲರಿಗೂ ನಾವು ಹುಬ್ಬಳ್ಳಿಯೊಳಗೆ ಕರೆದು ಅವರಿಗೆ ಒಂದು ಮೆರವಣಿಗೆ ಮಾಡಿ ಕ್ಲಾಸೋಸ್ದೊಳಗೆ ಶ್ರದ್ಧಾಂಜಲಿ ಮತ್ತು ನಿಧಿ ಸಮರ್ಪಣೆ ಅನ್ನುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಆ ಕಾರ್ಯಕ್ರಮಕ್ಕೆ ವಂದನಾ ಗುರುನಾನಿ ಆವಾಗಿನ DC ಅವರು ಬಂದಿದ್ದರು ಮತ್ತು ಬೇರೆ ಸ್ವಾಮೀಜಿಯವರು ಬಂದಿದ್ದರು. ಆ ಸಮಯದೊಳಗೆ ನಾವು ಒಂದೇನು ಒಂದು ಡಬ್ಬಿ ತಗೊಂಡು ಮೆರವಣಿಗೆ ಒಳಗೆ ಜನರಿಗೆ ಅದರದ್ದು ಒಂದು ನಿಧಿ ಕೂಡಿಸಿದ್ವಿ. ಆ ನಿಧಿ ಕೂಡಿಸೋ ಸಮಯದೊಳಗೆ ಏನಪ್ಪ ನಿಧಿ ಒಳಗೆ ಒಂದು 6 ಸಾವಿರ ರೂಪಾಯಿ ಕೊಡ್ತು ಡಿಸ್ಟ್ರಿಬ್ಯೂಟ್ ಮಾಡಿ ಭಾಳ ಪೋರ್ಷ ಆಕೈತೆ ಅಂತ ತಿಳ್ಕೊಂಡು ಒಬ್ಬ ದಾನಿಗಳು ಏನು ಹೇಳಿದರು, ನಾವು ಪ್ರತಿಯೊಬ್ಬರಿಗೂ 10,000 ರೂಪಾಯಿ ಕೊಡ್ತೀವಿ, ನೀವು ಅದು ಮಾಡಿರಿ ಅಂತ ಹೇಳಿದರು. ಏನೋ ದೈವಶಾತ ಆ ದಿವಸ ಅವರು ಬರಲಿಲ್ಲ. ಅದೇ ಸಮಯಕ್ಕೆ ಮತ್ತೊಬ್ಬರು ಬಂದು ಅಷ್ಟೇ ಅಮೌಂಟನ್ನು ಈ ಕಾರ್ಯಕ್ರಮಕ್ಕೆ ಕೊಡೋಕ್ಕೆ ಮುಂದಾದರು. ನಾವು ಹೇಳಿದ ರೊಕ್ಕ ನಮ್ಮ ಕೈ ಕೊಡ್ಬೇಡ, ನೀವೇ ಬಂದಲ್ಲಿ ಕೊಡ್ರಿ ಅಂತ ಹೇಳಿದ್ವಿ. ಆ ಪ್ರಕಾರ ಅವ್ರು ನಾವು ಅನಾನುಕೂಲ ಭಾಳ ಚಂದ್ರಶೇಖರ್ ನಾನಿಲ್ಲ, ನಾವು ತೊಗೊಂಡು ಕೊಡೋದ್ರೆ ನೀವೇ ಕೊಡೋದು ಅಂತ ಒಳ್ಳೇದು ಅಂದಿವಿ. ಆ ಪ್ರಕಾರ ಕಾರ್ಯಕ್ರಮಕ್ಕೆ ಬಂದರು. ಆ ಕಾರ್ಯಕ್ರಮದ ನಡೆದಾಗ ಮಂದಿ ಸ್ವಸ್ಫೂರ್ತಿಯಿಂದನೂ ಅವ್ರಿಗೆ ಅಲ್ಲಿ ತಂದು ಹಾಕಿದರು. ಮತ್ತು ಆ ಕಾರ್ಯಕ್ರಮದೊಳಗೆ ಕಣ್ಣೀರು ಹಾಕಿದವರು ಯಾರೂ ಇಲ್ಲ. ಎಲ್ಲರೂ ಆ ಕಾರ್ಯಕ್ರಮದ ಒಂದು ನಮ್ಮ ಸೆಕ್ರೆಟರಿ ಎದುರು ಕೃಷ್ಣ ಜೋಶಿಯನ್ನು ನಿರ್ವಹಣೆ ಹಿಂಗೆ ಮಾಡಿರಲ್ಲ, ತ್ಯಾಗ ಬಲಿದಾನದ ಬಗ್ಗೆ ಅವರು ಒಂದು ಅಗ್ರಿ ಸೂಚಕ ಎಲ್ಲರಿಗೂ ದುಃಖ ಬರುವಂತ ಒಂದು ವಾತಾವರಣ ನಿರ್ಮಾಣ ಆಯ್ತು.
0: ಅಂದ್ರೆ ಅಲ್ಲಿ ನಡೆದಂತಹ ಆ ಘಟನೆ ಏನದಲ್ಲ ಅದನ್ನ ಕಣ್ಣಿಗೆ ಕಟ್ಟೋ ಹಂಗ ವಿವರಣೆ ಕೊಟ್ರು.
2: ಉತ್ತರ ಕರ್ನಾಟಕ ಸೈನಿಕರ ಕಲ್ಯಾಣ ಸಮಿತಿ ಈಗ ಕಾರ್ಗಿಲ್ ಸ್ಮಾರಕ ಸಮಿತಿ ಆಗಿ ಮರುನಾಮಕರಣಗೊಂಡು ಸಾರ್ಥಕ ಕಾರ್ಯ ಮಾಡ್ತಾ ಇದೆ. ಕಾರ್ಗಿಲ್ ಸ್ಮಾರಕ ಸಮಿತಿಯೊಳಗ ಕಾರ್ಯ ಮಾಡ್ತಾ ಇರುವಂತ ವಿಶ್ರಾಂತ ಅಧ್ಯಾಪಕ ಶ್ರೀ ಆನಂದ್ ಕುಲಕರ್ಣಿ.
3: ಕೃಷ್ಣ ಜೋಶಿಯವರು ಅವತ್ತು ಮಾತಾಡಿದ ಭಾವುಕರಾಗಿದ್ದು ಅವರು ಕೂಡ, ಯಾಕಂದ್ರೆ ನಮ್ಮ ದೇಶದ ಮೇಲೆ ಇನ್ನೊಬ್ಬರು ನುಸುಳುಕೋರು ಬಂದಾರ, ಅವ್ರನ್ನ ಹೊಡೆದೋಡಿಸಲಿಕ್ಕೆ ನಮ್ಮ ಸೈನಿಕರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಕೂಡ ಮುಂದುವರಿತಾ ಇದ್ದಾರೆ, ಅದರ ಜೊತೆಗೆ ಇನ್ನೂ ಸೈನಿಕರು ಮುಂದೆ ಹೋಗ್ತಾ ಇದ್ದಾರೆ ಅನ್ನೋದನ್ನು ಚಿತ್ರಣವನ್ನು ಭಾಳ ಕೂಲಂಕುಷವಾಗಿ ಮತ್ತು ನಿರ್ದಿಷ್ಟವಾಗಿ ಕೊಟ್ಟರವ್ರು. ಹಿಂಗಾಗಿ ಅವ್ರ ಮಾತುಗಳನ್ನು ಕೇಳಿದ ಜನರೊಳಗೆ ಆಮೇಲೆ ಸ್ವತಃ ಅಲ್ಲಿ ಯಾರು ಆ ಶಹೀದ್ ಆಗಿದ್ರು ಅವ್ರ ಪರಿವಾರದವರು ಕೂಡ ಬಂದಿದ್ರಲ್ಲ, ಪರಿವಾರದವ್ರನ್ನ ನೋಡಿ ಎಲ್ಲರೂ ಕಣ್ಣೀರು ಹಾಕಿದರು. ಅದು ಬಹಳ ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನು ಹುಬ್ಬಳ್ಳಿ ಜನತೆಯನ್ನು ನಾವು ಎಂದೂ ಮರಲಿಕ್ಕೆ ಸಾಧ್ಯ ಇಲ್ಲ. ಸುಮಾರು 10,000 ಹೆಚ್ಚು ಕಾಲೇಜ್ ವಿದ್ಯಾರ್ಥಿಗಳು, NCC ಅವರು, ಸ್ಕೌಟ್ನವರು, NSS ನವರು ಎಲ್ಲರೂ ಕೂಡಿ, ಎಲ್ಲ ಶಾಲೆ ಕಾಲೇಜಿನಿಂದ ಬರೋ ಅಧ್ಯಾಪಕರು, ಹೈಸ್ಕೂಲ್ ಶಿಕ್ಷಕರು ಎಲ್ಲರೂ ಸೇರಿದರು. ಅಲ್ಲಿ ಹೆಂಗಿತ್ತಂದ್ರೆ ಅದು ಅವತ್ತು ಬಸ್ ಮತ್ತು ಬೇರೆ ವಾಹನಗಳಿಗೆ ಅವಕಾಶ ಆಗಲಾದಷ್ಟು ದಟ್ಟಣೆ ಆಗಿಬಿಟ್ಟಿತ್ತು. ಇಂದಿರಾ ಗಾಜಿನ ಮನೆಯೊಳಗೆ ಬಂದಾಗ ಅಂತೂ ಒಳಗಡೆ ಜಾಗರಣ ಆಗಲಿಲ್ಲ, ಎಲ್ಲ ಜನ ಹೊರಗಡೆ ನಿಂತುಬಿಟ್ಟಿದ್ರು. ಅಂತ ಸಂದರ್ಭದೊಳಗೆ ಆಮೇಲೆ ವಂದನಾ ಗುರುನಾನಿ ಸ್ವತಃ ಕಣ್ಣೀರು ಹಾಕಿದ್ರು ಅವತ್ತು ಅವ್ರ ಮಾತುಗಳನ್ನು ಕೇಳಿ ಮತ್ತು ಆ ದೃಶ್ಯವನ್ನು ನೆನಪಿಸಿಕೊಂಡು
0: ನಮ್ಮ ರಾಷ್ಟ್ರಕ್ಕಾಗಿ ಪ್ರಾಣ ತ್ಯಾಗ ಮಾಡಿ ರಾಷ್ಟ್ರವನ್ನ ಕಾಪಾಡಿದ್ರಲ್ಲ ಅದು ನಮ್ಮೆಲ್ಲರಿಗೂ ಒಂದ್ ರೀತಿಯ ರೋಮಾಂಚನ. ಅಂದ್ರೆ ನಾವೆಲ್ಲರೂ ಅದರಿಂದ ಪಾಠ ಕಲಿಬೇಕು, ರಾಷ್ಟ್ರಾಭಿಮಾನ ನಮ್ಮೆಲ್ಲರೊಳಗೆ ಹೆಚ್ಚಾಗಬೇಕು ಅನ್ನುವಂತಹ ಕಾರ್ಯ ಅದು. ಇದೇ ಸಂದರ್ಭದೊಳಗೆ ಆನಂದ್ ಕುಲಕರ್ಣಿ ಅವರ ಉತ್ತರ ಕರ್ನಾಟಕ ಸೈನಿಕ ಕಲ್ಯಾಣ ಸಮಿತಿ ಅಂತ ಚಂದ್ರಶೇಖರ್ ಅಮೀನ್ಗಡ್ ಅವರು ಸ್ಥಾಪನೆ ಮಾಡಿದ್ರು. ಆ ಬಗ್ಗೆ ಒಂದಷ್ಟು.
3: ಈಗ ಬಾಂಗ್ಲಾ ಯುದ್ಧ ಆಯ್ತು 1981 ಆ ಸಂದರ್ಭದೊಳಗನ ಈ ಚಂದ್ರಶೇಖರ್ ಅಮೀನ್ಗಡ್ ಅವರು ಹಾಗೂ ಅವರ ಕೆಲವು ದೇಶಭಕ್ತರು ಕೂಡಿ ಏನು ವಿಚಾರ ಮಾಡಿದ್ರೆ ಈ ಯುದ್ಧದೊಳಗೆ ಭಾಗವಹಿಸಿದಂತಹ ಸೈನಿಕರಿಗೆ ಆವಾಗ ಈ ರೀತಿಯಾದಂತಹ ಅನುಕೂಲತೆಗಳು ಇವತ್ತೇನದ ಅಲ್ಲಿ ಇರ್ತಕ್ಕಂಥ ಅವರೆಲ್ಲ ದೇಹವನ್ನಾಗಲಿ ಮತ್ತೊಂದು ಎಲ್ಲ ವಸ್ತುಗಳನ್ನಾಗಲಿ ಫ್ಲೈಟ್ ಮೂಲಕ ಆದರೂ ಕಳಿಸ್ಲಿಕ್ಕೆ ವ್ಯವಸ್ಥೆಗಳನ್ನು ಇವತ್ತಾಗ್ಯದ. ಬಟ್ ಆ ಟೈಮ್ದಾಗ ಇವು ಯಾವ ಅನುಕೂಲ ಇರಲಿಲ್ಲ. ಅಂತಹ ಸಂದರ್ಭಕ್ಕೆ ಪರಿವಾರದವರಿಗೆ ಭಾಳ ತೊಂದರೆ ಆಗಿರ್ತಿದ್ರು. ಆರ್ಥಿಕ ಪರಿಸ್ಥಿತಿ ಅಂತ ಹೇಳಬಾರ್ದು, ಅಷ್ಟು ಕೆಟ್ಟಿರ್ತಿತ್ತು. ಅಂತ ಸಂದರ್ಭಗಳು ಇವರೇನು ಮಾಡಿದ್ರು ಅಂದ್ರೆ ಚಂದ್ರಶೇಖರ್ ಅಮೀನ್ಗಡ್ ಅವರು ಆ ಪರಿವಾರದವರಿಗೆ ಸಹಾಯ ಮಾಡಬೇಕು ನಾವು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರು ಈ ಕಾರ್ಯಕ್ರಮ ಶುರು ಮಾಡಿದ್ರು. ಅವ್ರ ಮನೆಗಳಿಗೆ ಹೋಗಿ ಧನ ಸಹಾಯ ಮಾಡ್ತಕ್ಕಂಥದ್ದು, ಅವ್ರಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ 1971 ಇವರ ವಯಸ್ಸು ಕೇವಲ 28, ಇವತ್ತು 82, ಸುಮಾರು 53 ಇವತ್ತಿನ ತನಕನು ಈ ಕಾರ್ಗಿಲ್ ಯುದ್ಧ ಆಯ್ತು. ಈ ಸಂದರ್ಭದಲ್ಲಿ ಕೂಡ ಅವರು ಮತ್ತೆ ತಮ್ಮ ಬಹಳ ಹುಮ್ಮಸ್ಸಿನಿಂದ ಇವತ್ತು ಇಂಥ ಎಳೆ ವಯಸ್ಸಿನಿಂದ ಕೆಲಸ ಮಾಡ್ತಾ ಇದ್ದಾರೆ ಅಮೀನ್ಗಡ್ ಅವರು.
0: ಬಹಳ ಸಂತೋಷದ ವಿಷಯ, ಭಾರತ ದೇಶದ ಒಬ್ಬ ನಾಗರಿಕನಾಗಿ ನನಗ ಪ್ರತ್ಯಕ್ಷವಾಗಿ ಯುದ್ಧದೊಳಗ ಹೋರಾಡ್ಲಿಕ್ಕೆ ಆಗದೇ ಇರಬಹುದು, ಆದ್ರ ಭಾರತ ದೇಶದ ಯಾವುದೇ ಮೂಲೆಯೊಳಗೆ ಇದ್ದುಕೊಂಡು ನನ್ನ ಒಂದು ಅಳಿಲು ಸೇವೆ ಮಾಡಬಹುದಲ್ಲ ಅನ್ನೋ ಒಂದು ಆಸಕ್ತಿ ದೇಶಾಭಿಮಾನದಿಂದ ಚಂದ್ರಶೇಖರ ಅಮೀನ್ಗಡ್ ಅವರು ಈ ಕಾರ್ಯವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅವಾಗಲೇ ಸ್ಥಾಪನೆ ಆಗಿದ್ದು ಉತ್ತರ ಕರ್ನಾಟಕ ಸೈನಿಕ ಕಲ್ಯಾಣ ಸಮಿತಿ.
3: ಅದೇ ಹೇಳಿದ್ನಲ್ಲ, ಗೋಲ್ಡನ್ ಜುಬ್ಲಿ ಇಯರ್ ಇದ್ದಂಗೆ ನಮ್ದು. ಅದು ಉತ್ತರ ಕರ್ನಾಟಕ 71 ಲೆಕ್ಕ ಮಾಡಿದ್ರೆ 53 ವರ್ಷಗಳಾಗ್ತದೆ ಉತ್ತರ ಕರ್ನಾಟಕ ಸೈನಿಕರ ಕಲ್ಯಾಣ ಸಮಿತಿಗೆ 53 ವರ್ಷಗಳು. ಅವಾಗಿಂದಲೂ ಕೂಡ ಇವರು ಯಾವುದೇ ಬಾರ್ಡರ್ದಾಗ ಯಾರೇ ಒಬ್ಬ ಸೈನಿಕ ಇದಾಗಲಿ ನಮ್ಮ ಭಾರತೀಯ, ಅವ್ರಿಗೆ ನೋವಾಗಿಬಿಡ್ತದೆ. ಮೊದಲೇದ್ದಂದ್ರೆ ಅವ್ರು ಏನ್ ಮಾಡ್ತಾರೆ, ಜನರು ಕೂಡಿಸ್ತಾರೆ, ಶ್ರದ್ಧಾಂಜಲಿ ಅರ್ಪಣೆ ಮಾಡ್ತಾರೆ.

0: ಶ್ರದ್ಧಾಂಜಲಿ ಆಗ್ಬೇಕು, ಅವರೆಲ್ಲ ಅವ್ರು ಮಾಡಿದಂತ ಕಾರ್ಯಚಟುವಟಿಕೆಗಳನ್ನ ನೆನಪಿಸ್ಕೊಳ್ತಾರ.
1: ಭಾರತೀಯರಾಗಿ ನಮ್ಮ ಕರ್ತವ್ಯ ಅದು
0: ಮಾಡಬೇಕು, ಆದ್ರೆ ಅದನ್ನ ಮಾಡ್ಕೋತ ಬಂದಾರ. ಆದ್ರೆ ಅದನ್ನೇ ಅದ್ರ ನಂತರ ಮತ್ತೆ ಗೆಳೆಯಂದ್ರಿಗೆ ಕೂಡ್ತಾರ, ಅವ್ರ ಕಡೆ ತಮ್ಮ ಸ್ವಂತ ಗಾಡಿ ತಗೊಂಡು ಹೋಗ್ತಾರ, ಅಲ್ಲಿ ಹೋಗಿ ಸಹಾಯ ಮಾಡಿ ಬರ್ತಾರೆ. ಇವತ್ತಿಗೂ ಕಾರ್ಗಿಲ್ದಲ್ಲಿ ಏನು ಇವತ್ತಿಗೆ ನಮ್ಮಲ್ಲಿ 13 ಜನ ಕರ್ನಾಟಕದ ಅದೇ ಟೈಮ್ದಾಗ ಏನು ಸೇಯಿದ್ ಆಗ್ಯಾರ, ಅವರೆಲ್ಲಾ ಪರಿವಾರದವ್ರು ಇವತ್ತಿಗೂ ಅವ್ರ ಜೊತೆಗೆ ಸಂಪರ್ಕದೊಳಗಿದ್ದಾರೆ ಫೋನ್ ಮೂಲಕ.
1: ಮತ್ತೊಂದು ಸಲ July 26 ಕಾರ್ಗಿಲ್ ವಿಜಯೋತ್ಸವ ಏನು ಆಚರಿಸ್ತಾರಲ್ಲ, ಅವಾಗ 13 ಕುಟುಂಬದವರು ಬಂದಿರ್ತಾರೆ.
0: ಹೌದು, ಆ 13 ಕುಟುಂಬದವ್ರನ್ನ ಕರೆಸ್ತಕ್ಕಂಥ ಪದ್ಧತಿ ನಮ್ಮಲ್ಲಿ ಇವತ್ತಿಗೂ ಅದ.

0: ಈ ಚಟುವಟಿಕೆಗಳನ್ನ ಮುಂದುವರೆಸ್ತಾ ಕಾರ್ಗಿಲ್ ಸ್ತೂಪ ಮಾಡಬೇಕು ಅನ್ನೋ ಯೋಚನೆ ಬಂತು ಚಂದ್ರಶೇಖರ ಮೀನಗಡ ಅವರಿಗೆ. ಆ ಬಗ್ಗೆ ಹೇಳ್ರಿ.
1: ಯುದ್ಧ ಮುಗಿದ ಮೇಲೆ ಧಾರವಾಡದಲ್ಲಿ ಆಗಸ್ಟ್ 18ಕ್ಕೆ ಧಾರವಾಡದಲ್ಲಿ ಸದ್ಯಕ್ಕೆ ನಾವು ಮೊಟ್ಟ ಮೊದಲ ಕಾರ್ಗಿಲ್ ವಿಜಯೋತ್ಸವ ಆಚರಿಸಿದ್ವಿ. ಆ ಸಂದರ್ಭದೊಳಗೆ ಎಲ್ಲಾ ಯೋಧರು ಕರೆಸಿದ್ದೀವಿ. ಅವಾಗ ಕಾರ್ಪೊರೇಷನ್ ದವರು ಆ ರಕ್ಷಣಾ ನಿಧಿಗೆ ಅಮೌಂಟ್ ಕಳಿಸ್ಬೇಕಂತ ಕಲೆಕ್ಟ್ ಮಾಡಿದ್ರು. ಅವರು ಕಲಾಭವನದ ವೇದಿಕೆಯ ಮೇಲೇನೆ ಆ ಎಲ್ಲ ಅಮೌಂಟು 8.5 ಲಕ್ಷ ಇತ್ತು ಅಲ್ಲಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಅದು ನಮ್ಮದು ಮೊಟ್ಟ ಮೊದಲ ವಿಜಯೋತ್ಸವ. ಆಮೇಲೆ ವರ್ಷ ವರ್ಷ ಆದ್ಮೇಲೆ ಮಾಡ್ಕೊಂತ ಬಂದಿವಿ. ಈ ಸಲ ಮಳೆ ಭಾಳ ಇರೋದ್ರಿಂದ ನಾವು ಎಲ್ಲ ಸ್ಕೂಲ್ ಕಾಲೇಜ್ದಲ್ಲಿಗೇನೆ ಮಕ್ಕಳಿಗೆ ನಮ್ಮ ಸ್ತೂಪದ ಒಂದು ಬ್ಯಾನರ್ ಕೊಟ್ಟು ಅಲ್ಲೇ ಮಾಡ್ರಿ ಅಂತ ಹೇಳಿದ್ವಿ. ಅದರಿಂದ ಏನಾಗ್ತದೆ ಎಲ್ಲರಿಗೂ ಇನ್ವಾಲ್ವ್ ಆದಂಗೆ ಆಗ್ತದೆ. ಹುಬ್ಬಳ್ಳಿಗೂ ಒಂದು ಕಾಲೇಜ್ ಕೊಟ್ಟಿವಿ, ಅವರು ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ 27ನೇ ತಾರೀಕಿಗೆ ಎಲ್ಲೆಲ್ಲಿ ಎಲ್ಲರೂ ಮಾಡಿದ್ರೆ ಎಲ್ಲರದು ಒಂದೇ

0: ನಿಜವಾಗಿ ಸೈನಿಕರಾಗಿ ಸೇವೆ ಮಾಡಿದ್ರು, ಅವ್ರು ಸೈನಿಕರಿಗಾಗಿ ಮಾಡತಕ್ಕಂಥ ಸೇವೆ ನೋಡಿದ್ರೆ ಅವಿಸ್ಮರಣೀಯ. ಅವ್ರು ಮಾಡತಕ್ಕಂತ ಕೆಲ ಈ ತರ ಬಹುಶಃ ನಾನು ಬಹಳ ಕಡಿಮೆ ಜನರ ನೋಡ್ತೀವಿ.
1: ನನಗೆ ತಿಳಿದ ಮಟ್ಟಿಗೆ ಅವರ ಕುಟುಂಬದವರು ಎಲ್ಲರೂ ಕೂಡ ಅವರ ಜೊತೆ ಕೊಟ್ಟರು.
0: ಹೌದು, ಅವರ ಪತ್ನಿ ಸಹದರ್ಮಿನಿ ಅಂತೂ ಈ ಕೆಲಸಕ್ಕೆ ನೂರಕ್ಕೆ ನೂರು ಅವ್ರಿಗೆ ಸಹತಿದ್ದಾರಂತ ಇವ್ರು ಮಾಡ್ತಾ ಇದಾರೆ ಅಷ್ಟೇ. ಇವರಿಬ್ಬರು ಕೂಡ ನಮಗೆ ಎಲ್ಲಾ ಕಾರ್ಯಕ್ರಮದೊಳಗೆ ನಿಂತು ಎಲ್ಲಾ ರೀತಿಯ ಸಹಕಾರವನ್ನು ಕೊಡ್ತಿರ್ತಾರೆ. ಇವ್ರು ಮುಂಚಿನೊಳಗೆ ಎಲ್ಲಾ ಜನರು ಸೇರಿಸಿದ್ರೆ ಈಗ ನೋಡ್ರಿ ಅಲ್ಲಿ ಏನಾಗ್ತದೆ, ಅವತ್ತು ಎಲ್ಲಾ ಕಾರ್ಯಕ್ರಮ ಮಾಡ್ತೀವಿ, ಮಕ್ಕಳಿಗೆ ಸಿಹಿ ಹಂಚೋದಾಗ್ಲಿ ಹಾಲು ಹಂಚೋದಾಗ್ಲಿ ಇವ್ರ ಮಕ್ಕಳೇ ನಿಂತು ಮಾಡ್ತಾರೆ ಎಲ್ಲಾನು. ಈಗ ನಮ್ಮದು ಏನ್ ಮಾಡಿ ನಾವು ಇದನ್ನ ಕಾರ್ಗಿಲ್ ಸ್ಮಾರಕ ಸಮಿತಿ ಅಂತ ಮಾಡ್ಕೊಂಡಿವಿ. ಈಗ ಕೆಲವು ಜನರದ್ದು ಅಧಿಕೃತವಾಗಿ ಅನೇಕ ಜನ ನಮ್ಮ ಜೊತೆ ಕೈ ಜೋಡಿಸ್ಯಾರ. ಆ ಕೈ ಜೋಡಿಸಿರೋ ಸುಮಾರು 45 ಜನ ಆಗಿವೆ ನಾವು ಟೀಮ್ನೊಳಗೆ. ಈ 45 ಜನ ಏನು ಮಾಡ್ತೀವಿ, ಒಂದೊಂದು ಶಾಲೆಗೆ ಜವಾಬ್ದಾರಿ ತಗೊಂಡಾರೆ. ಆಮೇಲೆ ಎಲ್ಲಾ ಶಾಲೆಗೆ ಒಬ್ಬರು ಯೋಧರು ಹೋಗಿ ಅವ್ರು ಉದ್ಘಾಟನೆ ಮಾಡಬೇಕು.
1: ಈಗ ಕಾರ್ಗಿಲ್ ಸ್ತೂಪ ಅನ್ನೋದು ನಮ್ಮ ಎಲ್ಲ ಭಾರತೀಯರಿಗೆ ಒಂದು ರೀತಿಯ ದೇವಾಲಯ ಇದ್ದಂಗ.
0: ಹೌದು,
1: ಅದಕ್ಕಾಗಿ ಚಂದ್ರಶೇಖರ ಅಮೀನ್ಗಡ ಅವರು ಪ್ರತಿ ದಿನ ಬೆಳಿಗ್ಗೆ ಮುಂಜಾನೆ ದೀಪ ಹಚ್ಚಿ ಬರ್ತಾರೆ.
0: ಹೌದು,
1: ಆ ಬಗ್ಗೆ
0: ಬೆಳಗ್ಗೆ ಎದ್ದು ಕೂಡಲೇ ದೇವಾಲಯಕ್ಕೆ ಹೋಗ್ತಾರೆ ಇಲ್ಲ ಗೊತ್ತಿಲ್ಲ, ಬಟ್ ಕಾರ್ಗಿಲ್ ಸ್ಮಾರಕ ಇದಕ್ಕೆ ಹೋಗ್ತಾರೆ. ಬೆಳಗ್ಗೆ ಅಲ್ಲಿ ಒಂದು ದೀಪ ಹಚ್ತಾರೆ, ದೀಪ ಹಚ್ಚಿ 5 ನಿಮಿಷ ಅಲ್ಲಿ ಕುಳಿತು ಪ್ರಾರ್ಥನೆ ಮಾಡಿ ಬರ್ತಾರೆ. ಇಷ್ಟು ಗೌರವ ಕೊಡ್ತಕ್ಕಂಥ ವ್ಯಕ್ತಿ ಸೈನಿಕರ ಸಲುವಾಗಿ ನಾ ಎಲ್ಲೂ ಕಂಡಿಲ್ಲ. ಹಂಗ ಮತ್ತೆ ಅಲ್ಲಿ ಸುತ್ತಮುತ್ತಲು ಸ್ವಚ್ಛತೆ ಮಾಡೋ ಸಲುವಾಗಿ ವಾಚ್ಮನ್ ಸಹಿತ ಇಟ್ಟಾರ. ಅವ್ರು ಮಾಡೋ ಕಾರ್ಯ ನೋಡಿ ನಮಗೂ ಕೂಡ ಅವ್ರ ಜೊತೆ ಮಾಡ್ಬೇಕು ಅಂತಕ್ಕಂತ ಒಂದು ಅಭಿಮಾನ ಬರ್ತಾ ಇದೆ ಅಷ್ಟೇ. ಅದು
1: ಹೌದು ಅಮೀನ್ಗಡ ಅವರೇ, ಇಷ್ಟೆಲ್ಲ ಕೆಲಸ ಮಾಡ್ತೀರಿ, ನಿಮ್ಗ ಏನಿದು ವಿಶೇಷತೆ, ಯಾಕ ನಿಮ್ಗ ಸೈನಿಕರ ಬಗ್ಗೆ ಅಪಾರವಾದ ಪ್ರೀತಿ ಅಭಿಮಾನ?
2: ಏನೋ ನಮ್ಮ ರಕ್ತದಾಗ ಬಂದ್ಬಿಟ್ಟಿದೆ ಮೊದಲಿನಿಂದ. ನನಗ ಸಣ್ಣವಿದ್ದಾಗಿಂದ ಸ್ಕೂಲ್ನಾಗ ಇದ್ದಾಗ ಆ NCC ಒಳಗಿದ್ದಾಗ ಇವತ್ತು ಭರ್ತಿ ಅದ ಬರ್ರಿ ಅಂತ ಹೇಳಿ ಹೋಗಿದ್ರು. ನಾವು ಹೋಗಿದ್ವಿ ಭರ್ತಿ ಸಲುವಾಗಿ, ಅವ ಎಲ್ಲ ಅದು ಇದು ಚೆಕ್ ಮಾಡಿದ ಮೇಲೆ ಯು ಕಮ್ ನೆಕ್ಸ್ಟ್ ಟೈಮ್ ಬಂದ್ಬಿಡೋರು. ಆಮೇಲೆ ನಾನು ಕಡೀಕೆ ಅವ್ರು ಏನು ಹೇಳಿ ಅದು ಗೊತ್ತಾಯ್ತು, ಈ ಮೊಣಕಾಲು ಕೂಡೋದ್ರಿಂದ ಓಡುವತ್ನಾಗ ತೊಂದರೆ ಯಾಕಂದ್ರೆ ತಿಳ್ಕೊಂಡು ಅವಾಗ ನಮ್ಮ ದೇಶ ಬಗ್ಗೆ ಒಳಗಿನ ಕಿತ್ತಂತೂ ಹೋಗಲಿಲ್ಲ. ಯುದ್ಧ ಚಂದ್ಕೊಂಡು ಮತ್ತೆ ನಮ್ಗೆ ಜಾಗ್ರತೆ ಆಗೋದು ಏನಾಯ್ತಪ್ಪ ಅಂತ ನಮ್ಗೊಂಥರದ ಏನೋ ಒಂದು ಅದೊಂದು ದೇಶಾಭಿಮಾನ ಹುಚ್ಚು.
0: ಜನರಲ್ ಮೇಜರ್ ಜನರಲ್ ಮಿಚಿಗನ್ ಅವರು ಧಾರವಾಡದವರು, ಲೆಫ್ಟಿನೆಂಟ್ ಜನರಲ್ ಸರದೇಶಪಾಂಡೆ ಧಾರವಾಡದವರು, ಲೆಫ್ಟಿನೆಂಟ್ ಜನರಲ್ ಮಾಧುರಿ ಕಾನೆಟ್ಕರ್ ಅವರು ಕೂಡ ಧಾರವಾಡದವರು, ಹಿಂಗೆ ಬ್ರಿಗೇಡರ್ ಭಾಗವತ್, ಬ್ರಿಗೇಡರ್ ಸುಧೀಂದ್ರ ಇಟ್ನಾಳ್ ಅವರು, ಅನೇಕ ಜನ ಧಾರವಾಡದವರು ಒಂದು ಈ ಇದ್ರೊಳಗೆ ಭೌಜದೊಳಗೆ ಸಾಕಷ್ಟು

0: ಇವೇನು ಮಾಡ್ತಾ ಇದ್ದಾರೆ.
1: ಎಸ್ ಸಿ ಸರದೇಶ್ ಪಾಂಡೆ ಅವರು
0: ಸರದೇಶ್ ಪಾಂಡೆ ಅವರು ಏರ್ ಕಮಾಂಡ್ ಅವರು ಹವಾಲ್ದಾರ್, ಅವರು ಕೂಡ ಎಲ್ಲ ಈ ದೇಶ ಸೇವೆ ಕೆಲಸ ಮಾಡ್ಯಾರ. ಇಲ್ಲಿ ಬಂದ ನಂತರ ಕೂಡ ದೇಶಾಭಿಮಾನ ಬೆಳೆಸುವಂತ ಕೆಲಸ ಮಾಡಿಸ್ಯಾರ ಇವರು.
1: ಜುಲೈ 26ರಂದು ಕಳೆದ ಅನೇಕ ವರ್ಷಗಳಿಂದ ನೀವು ಕಾರ್ಗಿಲ್ ವಿಜಯೋತ್ಸವವನ್ನ ಆಚರಿಸಿಕೊಂಡು ಬಂದಿರಿ. ಈ ಸಲ ಅದಕ್ಕೆ ರಜತ ಸಂಭ್ರಮ ಇನ್ನಷ್ಟು ವಿಶೇಷ ಕಳೆ ಬಂದದ. ನೀವು ಹೇಳದಂಗ ಇಷ್ಟೊಳಗ ಗಡಿ ದೇವರುಗಳ ಗುಡಿ ನೆರವೇರ್ಲಿ ಅಂತ ಆಶಿಸ್ತಾ ನಿಮಗ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.

0: ಕಾರ್ಗಿಲ್ನ ಈ ಯುದ್ಧದೊಳಗ ಭಾಗವಹಿಸಿ ಸ್ವತಃ ಅಲ್ಲಿನ ದೃಶ್ಯಗಳನ್ನು ಕಣ್ತುಂಬಿಕೊಂಡಿರುವ ವೀರ ಯೋಧ ಭೀಮಪ್ಪ ಜಾಧವ್ ಅವರ ಅನುಭವಗಳು ರೋಮಾಂಚನಗೊಳಿಸುವಂತವು.
1: ಕಾರ್ಗಿಲ್ ಅಂತ ಇದೆಯಲ್ಲ, ಸಾಕಷ್ಟು ಎತ್ತರ ಪ್ರದೇಶದಲ್ಲಿ 12 ತಿಂಗಳು ನಮ್ಗೆ ಅಲ್ಲಿ ಇರಕ್ ಆಗುದಿಲ್ಲ. ಯಾಕಂತಂದ್ರೆ ನವಂಬರ್ದಿಂದ ಬರ್ಫ್ ಚಲು ಆತಂದ್ರೆ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಟ್ಟ ಸಾಕಷ್ಟು ಬರ್ಫ್ ಬೀಳು ಟೈಮ್ನ್ಯಾಗ ಪಾಕಿಸ್ತಾನಿ ಸೈನಿಕರು ಬರ್ಫ್ ಬೀಳಕ್ಕಿಂತ ಫೈಲಾನು ಡೌನ್ ಹಾಕಿದ್ರು. ನಮ್ಮ ಭಾರತೀಯ ಸೈನಿಕರು ಅದು ಡಿಸ್ಮೌಂಟ್ ಪೋಸ್ಟ್ ಅಂತಾರೆ ಅದಕ್ಕೆ, ಅಲ್ಲಿ ಯಾರು ಇರ್ತಿರ್ಕಿಲ್ಲ, ಯಾಕೆ ಇರಾಕ್ ಹಾಕಿರ್ಕಿಲ್ಲ. ಅವರು ಆ ಪಾಕಿಸ್ತಾನ ಜನರಲ್ ಮುಷರಫ್ ಏನು ಮಾಡಿದ, ನಮ್ಮ ಭಾರತೀಯ ಸೈನಿಕರಿಗೆ ನಮ್ಮ ಇಂಡಿಯನ್ ಆರ್ಮಿಗೆ ಯಾವ್ದಾರು ಒಂದು ಥರದಿಂದ ತೊಂದರೆ ಕಷ್ಟ ಕೊಡ್ಬೇಕನ್ನೋ ಉದ್ದೇಶದಿಂದ ಅಲ್ಲಿ ಕಾರ್ಗಿಲ್ ಸಮೀಪ ಏನು ಸಿಕ್ಕರೆ ಎತ್ತರ ಪ್ರದೇಶದೇ ಇದೆಲ್ಲ, ಅವರು ತಮ್ಮ ಸೈನಿಕರನ್ನೆಲ್ಲ ಡೌನ್ ಮಾಡಿದಂಗೆ ಎಲ್ಲರನ್ನೂ ಕೆಳಗಿಳಿಸ್ಕೊಂಡು ಅವ್ರು ಹೋದ ಕೂಡಲೇ ನಮ್ಮ ಸೈನಿಕರು ಏನು ಮಾಡಿದ್ರೆ ಪಾಕಿಸ್ತಾನ ಆರ್ಮಿ ನಿಕಲ್ಗೆ ಪಿರ್ ಹಂಬಿ ಚೆಲೆ ಜೈಂಗೆ ಅಂಥೇಳಿ ಇವ್ರು ಏನು ಮಾಡಿಬಿಟ್ರು ಅಲ್ಲಿಂದ ಕೆಳಗೆ ಬಂದುಬಿಟ್ರು. ಆಮೇಲೆ ಅವ್ರೇನು ಐಡಿಯ ಮಾಡಿದರು, ಮತ್ತೆ ಮ್ಯಾಲ ಹತ್ತಿ ಬಂದ ತಮ್ಮ ಪೋಸ್ಟಲ್ಲೂ ನಮ್ಮ ಪೋಸ್ಟ್ ಎಷ್ಟೇನಿದ್ರು ಅಲ್ಲಿ ಮ್ಯಾಲ ಅವನ್ನೆಲ್ಲ ತಮ್ಮ ಅಂಡರ್ನ್ಯಾಗ ತೊಗೊಂಡ್ಬಿಟ್ರೆ ಇಷ್ಟೊಂದು ಮಜಬೂತ್ ಮಾಡಿದ್ರು ಅಂತಂದ್ರೆ ನಾವು ಎಷ್ಟೋ ನಾವು ಫೈರಿಂಗ್ ಮಾಡಿದ್ರು ಅದು ಯಾಕೆ ಡೇದಾಗ ಏನು ಮಾಡಿಬಿಡೋರು, ನಾವು ಹತ್ತಬೇಕಲ್ಲ ಹತ್ತಬೇಕಂತಂದ್ರೆ ಎಲ್ಲಿ ಆಸಾನ್ ಇರ್ತೈತೆ ಎಲ್ಲಿ ಹತ್ತಬೇಕು ಅಷ್ಟು ಮಟ್ಟ ನೋಡಿ ಅವ್ರು ಫೈರಿಂಗ್ ಮಾಡಿಬಿಡೋರು. ಆ ಉದ್ದೇಶದಿಂದ ನಮ್ಮ ಸೈನಿಕರು 527 ಸೈನಿಕರು ಕರ್ಕೋಬೇಕಾಯ್ತು. ಹೊಳಮಳ ಫೈರಿಂಗ್ ಆಗತ್ತು, ನಮ್ಮ ಸೈನಿಕರು ಲುಕ್ಸಾನ್ ಆಗೋದು ಕೂಡ ಅವಾಗ ಏನು ಮಾಡಬೇಕಾದ್ರೆ ನಮ್ಮ ಕಮಾಂಡಿಂಗ್ ಆಫೀಸರ್ ಎಲ್ಲ ಕೂಡ ಏನು ಮಾಡಿದರು, ಓನ್ಲಿ ನೈಟ್ ಮೂಮೆಂಟ್ 10 ಗಂಟೆ ಮೇಲೆ ಟ್ರೂಪ್ಸ್ ಸರ್ಚ್ ನೈಟನ್ನು ಮೂಮೆಂಟ್ ಮಾಡೋದು, ಅಚ್ಚನ್ನಕ್ಕೆ ಎಲ್ಲಿ ಕಾಣ್ತಿರ್ತಾರೆ ನೋಡು ಅವ್ರನ್ನ ಹೊಡಿಯೋದು. ಮತ್ತು ಬೆಳಕಾತಂತಂತಂದ್ರೆ ಅವಳಿಗಿಂತ ಪೈಲ ಅದು ಕಲ್ಲಿನ ಗುಡ್ಡದ ಪ್ರದೇಶ, ಅದು ಮಣ್ಣು ಲ್ಯಾಂಡ್ ದೊಡ್ಡ ದೊಡ್ಡ ಕಲ್ಲಿದ್ದಲ್ಲಿ ನಮ್ಮ ಸೈನಿಕರು ಅಡ್ಕೊಂಡು ಕುಂತ್ಬಿಡೋದು. ಮತ್ತು ಭೀ ಅವಾಗ ಸ್ಟಾರ್ಟ್ ಆತಂತಂದ್ರೆ ಮತ್ತು ಬೆಳಿಗ್ಗೆ ರಾತ್ರಿ ಬೆಳ್ದಾನಕ ಹಗಲೆಲ್ಲ ಕುಂಡ್ರದು ಮತ್ತು ರಾತ್ರಿ ಸ್ಟಾರ್ಟ್. ಕೆಲವೊಂದು ಟೈಮ್ನಾಗ ಅಲ್ಲಿ ಅಷ್ಟೆಲ್ಲ ಯುದ್ಧದೊಳಗೆ ಅಷ್ಟೆಲ್ಲ ದಿವಸ ಕಳೆದ್ರು ಅಲ್ಲಿ ಒಟ್ಟೆ ಏನೂ ಆಗಲಿಲ್ಲ. ಅಚಾನಕ್ ಇಲ್ಲಿ ಕಮಾಂಡೋದಾಗಿದ್ದಾಗ ಸ್ವಲ್ಪ ಬಾರದ ಮಿಸ್ಟೇಕ್ ಆಗಿ ಸ್ವಲ್ಪ ರೈಟ್ ಹ್ಯಾಂಡ್ ಐಡಿ ಬ್ಲಾಸ್ಟ್ ಆಗಿತ್ತು.

0: ದುರ್ಗಮ ಕಾರ್ಗಿಲ್ನೊಳಗ ತನ್ನ ಹೋರಾಟಗಳಿಂದ ವಿಜಯ ಗಾಥೆಯನ್ನ ಮುದ್ರಿಸಿದ ಭಾರತದ ಸಾಹಸಗಾಥೆ ಇಡೀ ಪ್ರಪಂಚದ ಪ್ರಶಂಸೆಗೆ ಪಾತ್ರವಾಯಿತು.
1: ಕಾರ್ಗಿಲ್ ವಿಜಯ ಪಾಕಿಸ್ತಾನದ ಕುಚೋದ್ಯದ ಆಟಕ್ಕ ಮಾತ್ರ ಅಲ್ಲ, ಪ್ರಪಂಚದ ಯಾವುದೇ ದೇಶದ ಆಕ್ರಮಣ ಆಗಲಿ ಅದನ್ನ ಮೆಟ್ಟಿ ನಿಲ್ಲುವ ಶಕ್ತಿಯ ಪ್ರತೀಕ.
0: ಪಾಕಿಸ್ತಾನಕ್ಕ ಅಷ್ಟ ಅಲ್ಲ, ಇಡೀ ವಿಶ್ವಕ್ಕನ ತನ್ನ ಶೌರ್ಯ ಗಾಥೆಯನ್ನ ಪ್ರತಿಧ್ವನಿಸುವ ಉತ್ಸವವೇ ಕಾರ್ಗಿಲ್ ವಿಜಯೋತ್ಸವ.

0: ಬರ್ರಿ ಭಾರತೀಯ ಬಂಧುಗಳೇ, ಕಾರ್ಗಿಲ್ ವಿಜಯೋತ್ಸವದ ಸಂಭ್ರಮದೊಳಗ ಪಾಲ್ಗೊಳ್ಳೋಣ.
1: ಭಾರತೀಯತೆಯ ಮಂತ್ರವನ್ನ ಜಾಗೃತಗೊಳಿಸೋಣ.
0: ಪ್ರಾಣಾಹುತಿ ನೀಡಿದ ಆ ವೀರರಿಗೆ ಶತನಮನ ಸಲ್ಲಿಸೋಣ.
2: ಶತನಮನ ಯೋಧ ವೀರ, ಶತನಮನ ಯೋಧ ವೀರ, ಶತನಮನ ಯೋಧ ವೀರ,
3: ಶತನಮನ ವೀರ ಯೋಧ.

0: ಕಾರ್ಗಿಲ್ ವಿಜಯೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಮಾಯಾ ರಾಮನ್ ಹಾಗೂ ಮಂಜುಳಾ ಪುರಾಣಿಕ್.
1: ಪ್ರಸ್ತುತಿ ನೆರವು ನವೀನ್ ಮಹಾಲೆ.
2: ಈ ಕಾರ್ಯಕ್ರಮದಲ್ಲಿ ದಿವಾಕರ ಹೆಗಡೆ, ಬಿಎ ಸನದಿ ಹಾಗೂ ರಾಘವೇಂದ್ರ ಇಟಗಿ ಅವರ ರಚನೆಗಳನ್ನು ಅಳವಡಿಸಿಕೊಳ್ಳಲಾಗಿತ್ತು.

0: ಆಕಾಶವಾಣಿ ಧಾರವಾಡ ಕೇಳುಗರೆ, ಸಮಯ ಹೊಂದಿಸಿಕೊಳ್ಳಿ. ಸರಿಯಾಗಿ ಬೆಳಗಿನ 9 ಗಂಟೆ.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ

0: ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ಆಗಸ್ಟ್ 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಆತ್ಮೀಯ ಕೇಳುಗರೇ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
5: ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
4: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
6: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
7: ನಾನು ಬರಬೇಕಾ?
6: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದು ದಿನ ಆಗೋಗಿದೆ.
7: ಓ ಹೌದು ಹೌದು ಹೌದು, ನಾನು ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
4: ತಪ್ಪದೇ ಆಲಿಸಿ ಆನಂದಿಸಿ ಕಾರ್ಯಕ್ರಮ ಕಥಾ ಕಲರವ.
8: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
9: ಎನ್ನ ತನುವ ನಿರ್ಮಲ ಮಾಡಿದ ನಯ್ಯ ಬಸವ.
10: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಶ್ರೋತೃ ಬಾಂಧವರೇ, ಪ್ರತಿ ಸೋಮವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಶೋಧನೆ ಸಾಧನೆ. ತಿಂಗಳ ಕೊನೆಯ ಸೋಮವಾರ ಫೋನ್ ಇನ್ ನೇರ ಕಾರ್ಯಕ್ರಮ, ರೈತರೊಂದಿಗೆ ನೇರ ಸಂವಾದ. ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ.

0: ಆಕಾಶವಾಣಿ ಧಾರವಾಡ. ಇದೀಗ ಸುಗಮ ಸಂಗೀತ ಕಾರ್ಯಕ್ರಮ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
5: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
4: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
5: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
0: ಇಂದಿನ ಸುಗಮ ಸಂಗೀತದ ಕಲಾವಿದರು ಆಶಾ ಪಿಸೆ. ಮೊದಲಿಗೆ ಪುರಂದರದಾಸರ ಕೃತಿ

0: ಇದುವರೆಗೆ ಆಶಾ ಪಿಸಿ ಅವರಿಂದ ಸುಗಮ ಸಂಗೀತ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ಹಿಂದಿ ಪಾಠ ಹೇಳಿಕೊಡಲಿದ್ದಾರೆ ಜಯಶ್ರೀ. ಭಾಗವಹಿಸಿರುವ ಮಕ್ಕಳು ಕೀರ್ತಿ ಹಾಗೂ ರೋಹಿಣಿ.
1: ನಮಸ್ತೆ ದೀದಿ.
2: ನಮಸ್ತೆ.

0: ನಿಯಮ ಅಂತಹ ಸಂದರ್ಭದಲ್ಲಿ ಅನ್ವಯಿಸುವುದಿಲ್ಲ.
1: ಹಾ, ಜೈಸೆ ರಾಮ್ ಕಾತಾ ಥಾ, ರಾಧಾ ದೇಖ್ತೀ ಥೀ.
0: ಮೇ ಭೀ ಉದಾಹರಣ ಬತಾವು ದೀದಿ?
1: ಹಾ ಹಾ ಬತಾವೋ, ಕ್ಯೂ ನಹೀ?
0: ಹಮ್ ಸುನ್ತೇ ಥೇ ವೇ ಕಹತೇ ಥೇ.
1: ಹಾ ಠೀಕ್ ಹೈ.
0: ಮೇನೆ ಲಾಯಾ ಆಪ್ನೆ ಭೂಲಾ, ದೀದಿ ಯೇ ವಾಕ್ಯ ಸಹಿ ಹೈ?
1: ಕ್ರಿಯಾಪದಗಳು ಸಕಾರ್ಮಕವಾಗಿದ್ದು ಭೂತಕಾಲದಲ್ಲಿದ್ದರೂ ನೇ ನಿಯಮ ಅನ್ವಯಿಸುವುದಿಲ್ಲ, ಆದ್ದರಿಂದ ನೀ ಹೇಳಿದ ವಾಕ್ಯಗಳು ತಪ್ಪದಾವ.
0: ಅಪವಾದ ಶಬ್ದಗಳು ಯಾವ್ಯಾವದಾವ ಹೇಳ್ರಿ ದೀದಿ?
1: ಹಾ ಕೇಳ್ರಲ್ಲಿ. ಜಬ್, ಲಾ, ಭೋಲ್, ಭೂಲ್, ಲಗ್, ಸಕ್, ಚುಕ್ ಕ್ರಿಯಾಪದಕ್ಕೆ ರೂಪ ಮೇ ಆತೆ ಹೈ, ತಬ್ ನೇ ನಿಯಮ ಚಾಲು ನ ಹೋತಾ, ಕ್ಯೂಂಕಿ ಯೇ ಹಿಂದಿ ಮೇ ಅಕರ್ಮಕ್ ಮಾನೆ ಜಾತೆ ಹೈ. ಉದಾಹರಣೆ ಕೆ ಲಿಯೇ ವಹ ಪಾನಿ ಲಾಯಾ, ಮೈ ಭೂಲ್ ಗಯಿ.
0: ರಾಮ್ ಹಿಂದಿ ಮೇ ಬೋಲಾ, ಕಮಲಾ ಫಲ್ ಲಾಯಿ, ಮೈ ಆಪ್ಕೋ ನಹಿ ಭೂಲಾ.
1: ಬಾಳ ಜಾಣದಿ ನೀನು. ನಾ ಈಗ ಸ್ವಲ್ಪ ಪ್ರಶ್ನೆಗಳನ್ನ ಕೇಳ್ತೀನಿ, ಹೇಳ್ತಿರಲ್ಲ?
2: ಜಿ ದೀದಿ.
1: ಹಾ, ನೇ ಕಿಸ್ ಕಾರಕ ಚಿನ್ನ ಹೈ?
2: ನೇ ಕರ್ತ್ಯ ಕಾರಕ ಚಿಹ್ನೆ ಹೈ.
1: ನೇ ಕಾ ಪ್ರಯೋಗ ಕಬ್ ಹೋತಾ ಹೈ?
0: ನೇ ಕಾ ಪ್ರಯೋಗ ಸಾಮಾನ್ಯ, ಅಸನ್ಯ ಔರ್ ಪೂರ್ಣ ಭೂತಕಾಲ ಮೇ ತಬ್ ಹೋತಾ ಹೈ ಜಬ್ ಕ್ರಿಯಾ ಸಕರ್ಮಕ ಹೋತಿ ಹೈ.
1: ಹಾ, ನೇ ಪ್ರತ್ಯಯ ಲಗಾಕರ್ ಏಕ್ ವಾಕ್ಯ ಬತಾವೋ.
2: ಮೇನೆ ಪಡಾ.
0: ಒಂದು ವೇಳೆ ಕ್ರಿಯಾಪದವು ವರ್ತಮಾನ ಕಾಲ ಮತ್ತು ಭವಿಷ್ಯ ಕಾಲದಲ್ಲಿದ್ದು ಸಕರ್ಮಕವಾಗಿದ್ದರೆ ನೇ ಪ್ರತ್ಯಯ ಬರುವುದಿಲ್ಲಲ್ರಿ ದೀದಿ?
1: ಹಾ, ಇಲ್ಲೇ ಒಂದು ತಪ್ಪು ಮಾಡಿದ್ ಗೊತ್ತಾಯ್ತು ನಿಂಗೆ. ಭವಿಷ್ಯತ್ ಕಾಲ ಅನ್ಬೇಕು, ಗೊತ್ತಾಯ್ತಲ್ಲ?
0: ಗೊತ್ತಾಯ್ತ್ರಿ ದೀದಿ.
1: ಹಾ, ಕ್ರಿಯಾ ಕಿಸಿ ಬಿ ಕಾಲ್ ಮೇ ರಹೆ ಯದಿ ವಹ ಅಕರ್ಮಕ್ ಹೋತೋ ಕರ್ತಕಾ ಸಾತ್ ನೇ ಪ್ರತ್ಯಯ ನಹಿ ಲಗತಾ.
0: ಕ್ರಿಯಾಪದ ಯಾವುದೇ ಕಾಲದಲ್ಲಿದ್ದರೂ ಅದು ಅಕರ್ಮಕವಾಗಿದ್ದರೆ ನೇ ವಿಭಕ್ತಿ ಪ್ರತ್ಯಯ ಹತ್ತುವುದಿಲ್ಲ. ಅದಂಗ ಹೌದಲ್ರಿ ದೀದಿ?
1: ಅಂಧಂಗ ಅಂತ ಹೇಳಬೇಕು, ಗೊತ್ತಾಯ್ತಲ್ಲ? ಇಲ್ಲಿ ನೋಡ, ನಾನು ಸ್ವಲ್ಪ ಅಕರ್ಮಕ ಕ್ರಿಯಾಪದಗಳನ್ನು ಹೇಳ್ತೇನೆ. ಅಕರ್ಮಕ ಕ್ರಿಯಾಕ್ಕೆ ಕುಚ್ ಉದಾಹರಣೆ ಬತಾವೋ.
0: ಮೇ ಬತಾತಿ ಹೂ.
1: ಹಾ ಬತಾವೋ.
0: ಸೋ, ಜಾ, ಉಠ್, ಬೆಟ್, ಹಸ್, ಆ ಆದಿ ಅಕರ್ಮಕ ಕ್ರಿಯೆ ಹೇ. ಈ ನಿಯಮದ ಪ್ರಕಾರ ಅಕರ್ಮಕ ಕ್ರಿಯಾಪದಕ್ಕೆ ನೇ ಪ್ರತ್ಯಯ ಬರುವುದಿಲ್ಲ. ಆದರೆ ಮೆನೆ ಉಠಾಯ, ಹಮ್ನೆ ಬಿಠಾಯ ಅಂತಹ ವಾಕ್ಯಗಳು ಸರಿ ಅಂತಾರಲ್ರಿ, ಅದು ಹೆಂಗ?
1: ಅಚ್ಚಾ ಪ್ರಶ್ನ ಪೂಜಾ ತೂನೆ. ಜಬ್ ಅಕರ್ಮ ಕ್ರಿಯಾಯೆ ಪ್ರೇರಣಾತ್ಮ ಕ್ರಿಯಾಯೇ ಬನ್ ಜಾತಿ ಹೈ, ತೋ ಇನ್ಕೆ ಕರ್ತಾಕ್ಕೆ ಸಾತ್ ಭೂತಕಾಲ ಮೇ ನೇ ವಿಭಕ್ತಿ ನಹಿ ಲಗ್ತಿ. ಉದಾಹರಣೆ ಮೇ ಮೈ ಬತಾತಿ ಹೂ. ಜೈಸೆ ಕಿ ಉಸ್ನೆ ರುಲಾಯ, ಮೈನೆ ಸುಲಾಯ, ಉನ್ನೋನೆ ಹಸಾಯ. ಇಲ್ಲಿ ಅಕರ್ಮಕ ಕ್ರಿಯಾಪದಗಳನ್ನು ಪ್ರೇರಣಾರ್ಥಕಗಳಲ್ಲಿ ಉಪಯೋಗಿಸಿದಾಗ ಅವು ಸಕರ್ಮಕವಿದ್ದಂತೆ ಕಾರ್ಯನಿರ್ವಹಿಸ್ತಾವ.
2: ಅಶೋಕ್ ಮೇ ಕೈ ಲಡಾಯಿ ಲಡಿ, ಕ್ಯಾ ಯಹ ವಾಕ್ಯ ಸಹಿ ಹೈ ದೀದಿ?
1: ಹಾ ಸಹಿ ಹೈ. ಜಬ್ ಕ್ರಿಯಾ ಸಕರ್ಮಕ್ ಕಿ ತರಹ ಹೋತಿ ಹೈ, ತಬ್ ಉನ್ ಕ್ರಿಯಾವೋ ಸೆ ಬನಿ ಸೌಗ್ಯಾ ಕರ್ಮ ಕಾ ಕಾಮ್ ಕರ್ತಿ ಹೈ. ಇನ್ ಕ್ರಿಯಾವೋ ಕೆ ಸಾತ್ ಭಿ ನೇ ಕಾ ಪ್ರಯೋಗ ಹೋತಾ ಹೈ. ಉದಾಹರಣೆ ಕೆ ಲಿಯೇ ಉಸ್ನೆ ಏಕ್ ಚಾಲ್ ಚಲಿ.
2: ವಹ ಖಾ ಗಯಾ ಯಹ ವಾಕ್ಯ ಸಹಿ ಹೈ ನಾ ದೀದಿ?
1: ಹಾ ಸಹಿ ಹೈ. ಅಕರ್ಮಕ್ ಸಂಯುಕ್ತ ಕ್ರಿಯಾ ಕೆ ಸಾತ್ ಭಿ ನೇ ನಹಿ ಲಗತಾ.
0: ಸಂಯುಕ್ತ ಕ್ರಿಯಾಪದಗಳ ಕೊನೆಯ ಕ್ರಿಯಾಪದ ಅಕರ್ಮಕವಾಗಿದ್ದರೆ ಆ ಸಂಯುಕ್ತ ಕ್ರಿಯಾಪದ ಅಕರ್ಮಕವಾಗುವುದು ಎಂದರ್ಥ, ಹೌದಲ್ರಿ ದೀದಿ?
1: ಹಾ ಬರಾಬರ್ ಕಹಾ ತೂನೆ. ಉದಾಹರಣೆ ಬತಾವೋ.
0: ಲಡ್ಕಿ ಪೂಚ್ ಬೈಠಿ, ಆಪ್ ನಹಿ ಆ ಸಕೆ.
1: ಹಾ ಸಹಿ ಹೈ. ನಹಾನಾ, ಥೂಕನಾ, ಛಿಂಕನಾ, ಹಸನಾ ಆದಿ ಕ್ರಿಯಾವೋಂ ಕೆ ಸಾತ್ ಭಿ ಕರ್ಮ ನಹಿ ಆತಾ, ಅತಃ ಯೇ ಅಕರ್ಮಕ್ ಸಮಜಿ ಜಾತಿ ಹೈ. ಕಿಂತು ಯೇ ಕ್ರಿಯಾಯೇ ಜಬ್ ಭೂತ ಕಾಲ ಮೇ ಪ್ರಯುಕ್ತ ಹೋತಿ ಹೈ ತೋ ಇನ್ಕೆ ಕರ್ತಾ ಕೆ ಸಾತ್ ನೇ ವಿಭಕ್ತಿ ಪ್ರಯುಕ್ತ ಹೋತಿ ಹೈ.
2: ಥೂಕನಾ, ಛಿಂಕನಾ, ಖಾನ್ಸನಾ ಅಂದ್ರೆ ಏನ್ರಿ ದೀದಿ?
0: ನಾ ಹೇಳ್ತೀನ್ರಿ. ಥೂಕನಾ ಅಂದ್ರೆ ಉಗುಳುವುದು, ಛಿಂಕನಾ ಅಂದ್ರೆ ಸೀನುವುದು, ಖಾನ್ಸನಾ ಅಂದ್ರೆ ಕೆಮ್ಮುವುದು.
1: ಹಾ, ಉದಾಹರಣೆ ಕೇಳಿಯೇ ಮೋಹನ್ನೆ ನಹಾಯ, ಆಪ್ನೆ ಛಿಂಕಾ. ನೇ ಪ್ರಯೋಗ ಕೇಳಿಯೇ ಅಪವಾದ ಶಬ್ದ ಕೌನ್ಸೆ ಹೈ ಬತಾವೋ.
0: ಲಾ, ಬೋಲ್, ಭೂಲ್, ಸುಖ್, ಸಖ್, ಚುಕ್ ಆದಿ.
1: ಹಾ ಸುಖ್ ಅಲ್ಲ ಕೀರ್ತಿ, ಗೊತ್ತಾಯ್ತಲ್ಲ ಸಖ್ ಅಂತ ಹೇಳಿ. ನೇ ಪ್ರತ್ಯೇಕ ಬಾರೆ ಮೇ ಜಾನ್ಕಾರಿ ಮಿಲಿ?
0: ಹಾ ಮಿಲಿ ದೀದಿ. ಧನ್ಯವಾದ ದೀದಿ, ಹಮ್ ಚಲತೆ ಹೈ, ನಮಸ್ತೆ.
3: ಇದುವರೆಗೆ ಹಿಂದಿ ಪಾಠವನ್ನು ಕೇಳಿದಿರಿ. ಹೇಳಿಕೊಟ್ಟವರು ಜಯಶ್ರೀ, ಭಾಗವಹಿಸಿದವರು ಕೀರ್ತಿ ಹಾಗೂ ರೋಹಿಣಿ. ಆಕಾಶವಾಣಿ ಧಾರವಾಡ ಇದೀಗ ಕರೆಗೊಂದು ಗೀತೆ.

0: ನೇರ ಫೋನ್ ಇನ್ ಕಾರ್ಯಕ್ರಮ.
1: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
2: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
1: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
2: ಹಾಗಾದ್ರೆ ಸರಿಯಾದ ನಂಬರ್?
1: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
2: ನೀವು ಉಳಿಸಿ ಬಿಟ್ರಿ ಅಕ್ಕ,
1: ಕೆಲ್ಸದಿಂದಲ್ಲ.
2: ಮಾಡ್ತೀನಿ. RBI ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
5: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
4: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
5: ಕೊಡುಗೆಗಳು July 9 to August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
6: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ KLS VDIT ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. AICTE ಹಾಗೂ UGC ಮಾನ್ಯತೆ, NAC A ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85 ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35 ಅಧಿಕ ಪೇಟೆಂಟ್ಗಳು, 35 ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ, ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, AI ಆಧಾರಿತ ತರಬೇತಿ, ಸಂಶೋಧನೆಗಾಗಿ 200 lakh ಅಧಿಕ ಅನುದಾನ, ಹುಬ್ಬಳ್ಳಿ ಧಾರವಾಡ ದಾಂಡೇಲಿ ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ, ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್, CET ಕೋಡ್ E135, ಕಾಮೆಡ್ ಕೆ ಕೋಡ್ E74.
7: ಆತ್ಮೀಯ ರೈತ ಬಾಂಧವರೇ,
8: ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
7: ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 27 ಸೋಮವಾರ ಸಂಜೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ
8: ಸ್ವಾವಲಂಬಿ ಸಮಗ್ರ ಕೃಷಿ
7: ವಿಷಯ, ಪ್ರಸ್ತುತ ಬೆಳೆಯ ಪರಿಸ್ಥಿತಿ, ಹವಾಮಾನ ಸ್ಥಿತಿಗತಿ ಮತ್ತು ಪರ್ಯಾಯ ಬೆಳೆಯ ಯೋಜನೆ, ಈ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ RH ಪಾಟೀಲ್, ಕೀಟಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಭಾಷ್ ಕಂದಕೂರ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ BS ಏನ್ಗಿ.
8: ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
7: ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-34-14, 244-34-14-15 ಹಾಗೂ 244-34-16, STD ಸಂಖ್ಯೆ 0836. ತಪ್ಪದೇ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
8: ಕೃಷಿ ಕಾಮಧೇನು ರೈತರ ಸಿಹಿದೇನು.
0: ಕರೆಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕೇಳುಗರು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 244-34-14, 244-34-14-15 ಹಾಗೂ 244-34-14-16. ನಮ್ಮ STD ಕೋಡ್ ಸಂಖ್ಯೆ 0836. ಕರಿಗುಂದು ಗೀತೆ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಶ್ರೋತೃಗಳಿಗೆ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಮೊದಲ ಕೇಳುಗರು ಯಾರು ನೋಡೋಣ. ಹಲೋ,
9: ಹಲೋ, ನಮಸ್ಕಾರ ರೀ.
0: ನಮಸ್ಕಾರ, ಯಾರು?
9: ನಮ್ ವಿಜಯಕುಮಾರ್ ಸ್ವಾಮಿ, ಮುಕ್ಕಂಪೋಸ್ಟ್ ಬಸ್ವಾ, ತಾಲೂಕು ಕಚೇರಿ, ಜಿಲ್ಲಾ ಕೋಲ್ಹಾಪುರ, ಮಹಾರಾಷ್ಟ್ರದಿಂದ ಮಾತಾಡೋದ್ರಿ.
0: ಹೇಳ್ರಿ ವಿಜಯ್.
9: ನಮಗ್ ರಾಜಾನನ್ನ ರಾಜಾದಾಗಿಂದ ಹಾಡು ಬಿಟ್ಟಿದ್ದೀರಿ.
0: ರಾಜಾನನ್ನ ರಾಜಾದಲ್ಲಿನ ಯಾವ ಹಾಡು?
9: ಥೈ ಥೈ ಥೈ ಬಂಗಾರಿ.
0: ಅದರಲ್ಲಿದೇನ ಹಾಡದು? ಅದರೊಳಗಿರ್ಲ, ಕಲ್ಲೇಟಿಗಿಂತ ಇದೆ, ಆಮೇಲೆ ನಿನ್ನದೇ ನೆನಪು ಇದೆ.
9: ಕಲ್ಲೇಟಿಗಿಂತ
0: ಅದ ಹಾಕ್ಲಾ?
9: ಹಾಡನ್ ನೋಡ್ರಿ, ನಮ್ಮ ಬೀರಪ್ಪ ಸುಂದರ್ತಿರಿ ಜೋಡಕೊಳ್ಳಿ ಗ್ರಾಮದಿಂದ, ದುಂಡಾಪರಿ ಬಾಗಲಕೋಟೆ, ಮತ್ತೆ ಇವ ಬಾಜಿರ ವಾಗಮಾರಿ ಕೇಳೋದಿನ್ರಿ,
0: ಆಯ್ತು. ನಿಮ್ಮ ಕೋರಿಕೆ ಗೀತೆ ನೀವು ಕೋರಿರುವವ್ರಿಗೆ ಎಲ್ಲರಿಗೋಸ್ಕರ ಪ್ರಸಾರ ಮಾಡ್ತಾ ಇದ್ದೇವೆ, ಕೇಳ್ರಿ. ಧನ್ಯವಾದ, ನಮಸ್ಕಾರ.

0: ಹಲೋ
1: ಹಲೋ,
0: ಹಲೋ, ನಮಸ್ಕಾರ. ಕರಿಗೊಂದು ಗೀತೆ ಕಾರ್ಯಕ್ರಮ, ಯಾರು?
1: ನಾವು ಗದಗಿನಿಂದ ಮಾತಾಡೋದು ಸರ್, ಅಶೋಕ್ ಬಡಿಗೇರ್ ಅಂತ.
0: ಅಶೋಕ್ ಬಡಿಗೇರ್, ಹೇಗಿದ್ದೀರಿ ಅಶೋಕ್?
1: ಆರಾಮಿದ್ದೀನಿ ಸರ್, ಆರಾಮಿದ್ದೀರಿ?
0: ನಾವು ಆರಾಮಿದ್ದೀವಿ. ಯಾವ ಗೀತೆ ಬೇಕಿತ್ತು ಇವತ್ತು?
1: ಮೌನಗೀತೆ.
0: ಯಾವುದು?
1: ಮೌನಗೀತೆ.
0: ಮೌನ ಗೀತೆ ಒಳಗಡೆ ತಲ್ಲಣಿಸಿದಿರು ಮನವೇ.
1: ಹಲೋ ರೀ,
0: ಹಲೋ, ತಲ್ಲಣಿಸದಿರು ಮನವೇ ಬೇಕಾ, ಅದು ಹಾಡ್ಬೇಕಾ? ರಾಜ್ಕುಮಾರ್ ಭಾರತಿ ಅವರು ಹಾಡಿರುವಂಥ ಹಾಡು, ಕನಕದಾಸರ ಕೃತಿ. ಒಳ್ಳೆಯದು ಅಶೋಕ್, ಕರೆ ಮಾಡಿಕ್ಕೆ ತುಂಬ ಧನ್ಯವಾದ. ಬಂತು ನೋಡ್ರಿ ನಿಮ್ಮ ಗೀತೆ.

0: ಹಲೋ,
1: ನಮಸ್ತೆ ಸರ್.
0: ನಮಸ್ಕಾರ, ಯಾರು, ಎಲ್ಲಿಂದ?
1: ಬಾದಾಮಿಂದ ಈರಪ್ಪ ಮೇಡಮ್. ಸರ್,
0: ಈರಪ್ಪ ಅವರು?
1: ಅಶೋಕ್ ಸರ್ ಏನ್ರಿ? ನಮಸ್ಕಾರ ರೀ.
0: ಅಶೋಕ್ ಸರ್, ಹೌದು, ನಮಸ್ಕಾರ. ನಿಮ್ಗೆ ನಮಸ್ಕಾರ. ಹೇಗಿದ್ದೀರಿ ಈರಪ್ಪ?
1: ಚೆನ್ನಾಗಿದ್ದೀವಿ ನೋಡಿ ಸರ್.
0: ಮತ್ತೆ ಯಾವ ಗೀತೆ ಬೇಕಿತ್ತು ಗೊತ್ತೀಗ?
1: ತೀರದ ಬಯಕೆ ಚಿತ್ರದ ಸರ್.
0: ತೀರದ ಬಯಕೆ ಒಳಗಡೆ ಈ ಒಲವಿನ
1: ಆದಲ್ ಸರ್, ಕಾಲದ ಕಾಲ್ ಚೆಂಡಿನಾಟ ಅಂತ ಒಂದು ಹಾಡು.
0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು
1: ಸರ್
0: ಹಾಡಿರುವಂತ ಹಾಡು ಬಂತು ನೋಡ್ರಿ ಈರಪ್ಪ, ನಿಮ್ಮ ಮೆಚ್ಚಿನ ಗೀತೆ.
1: ಇದು ನಮ್ಮ ಎಂ ಸಿ ಪಾಟೀಲ್ ಗುರುಗಳ ಸಲುವಾಗಿ ರೀ, ಅವರು ರಿಟೈರ್ಡ್ ಸರ್ ಅದಾರೆ, ಅವ್ರ ಕೇಳಿದ್ರು ಅದಕ್ಕೆ.
0: ಒಳ್ಳೇದು ಒಳ್ಳೇದು ಒಳ್ಳೇದು, ಬಂತು ನೋಡಿ. ಕರೆ ಮಾಡಿದ ತುಂಬಾ ಧನ್ಯವಾದ ಈರಪ್ಪ.
1: ಶುಭ ದಿನ ತಮಗೆ ಸರ್.
0: ಹಾ, ನಮಸ್ಕಾರ ನಮಸ್ಕಾರ.
1: ಹಾ, ನಮಸ್ಕಾರ.

0: ಶ್ರೋತೃ ಬಾಂಧವರೇ, ಪ್ರತಿ ಸೋಮವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಶೋಧನೆ ಸಾಧನೆ. ತಿಂಗಳ ಕೊನೆಯ ಸೋಮವಾರ ಫೋನ್ ಇನ್ ನೇರ ಕಾರ್ಯಕ್ರಮ, ರೈತರೊಂದಿಗೆ ನೇರ ಸಂವಾದ. ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
1: ಹಲೋ ಹಲೋ
2: ಹಲೋ,
1: ಹಾ ನಮಸ್ಕಾರ, ಯಾರು ಎಲ್ಲಿಂದ?
2: ನಮಸ್ಕಾರ ಸರ್, ನಾನು ನಿಂಗಪ್ಪ ಸಾಯರ್ ಅಂತ ಸರ್, ಹಿರೇಹಡಗಲಿಂದ.
1: ಹಿರೇಹಡಗಲಿಂದ ನಿಂಗಪ್ಪ ಅವರು?
2: ಹೌದು ಸರ್. ಆರಾಮಿದ್ರೇನು ಸರ್?
1: ಆರಾಮಿದ್ದೀವಿ, ನೀವು ಹೇಗಿದ್ದೀರಿ ನಿಂಗಪ್ಪ?
2: ಆರಾಮಿದ್ದೇವೆ ಸರ್, ನಾವು ಆರಾಮಿದ್ದೇವೆ ಸರ್.
1: ಹಿರೇಹಡಗಲಿ ಈಗ ವಿಜಯನಗರಕ್ಕೆ ಬರ್ತದಲ್ಲ?
2: ಹ್ಞೂ ಸರ್, ವಿಜಯನಗರ ಜಿಲ್ಲೆ ಹಡಗಲಿ ತಾಲೂಕು ಸರ್, ಹಿರೇಹಡಗಲಿ ತಾಲೂಕು.
1: ಮೈಲಾರ ಕ್ಷೇತ್ರ ಅಲ್ಲೇ ಇರೋದು. ಹಲೋ,
2: ಹಾಂ ಹೇಳ ಸರ್.
1: ಯಾವ ಗೀತೆ ಬೇಕಿತ್ತು ನಿಂಗಪ್ಪ ಅವರು?
2: ನಮಗೆ ಮಯೂರ ಚಿತ್ರದಿಂದ ಸರ್.
1: ಮಯೂರ?
2: ಹ್ಞೂ ಸರ್, ನಾನಿರುವುದೇ ನಿಮಗಾಗಿ ಅಂತ ಐತಲ್ಲ.
1: ಹಾಂ ಹಾಂ ಹಾಂ ಹಾಂ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂಥ ಹಾಡು.
2: ಹ್ಞೂ ಸರ್.
1: ಒಳ್ಳೆಯದು ಬಂತು ನೋಡ್ರಿ ನಿಮ್ಮ ಗೀತೆ. ನಿಂಗಪ್ಪ ಕರೆ ಮಾಡಿಕ್ಕೆ ತುಂಬ ಧನ್ಯವಾದ ಹಾಗಾದರೆ.
2: ಹಾಂ ನಮಸ್ಕಾರ ಸರ್.
1: ನಮಸ್ಕಾರ.

0: ಹಲೋ,
1: ನಮಸ್ಕಾರ ಸರ್.
0: ನಮಸ್ಕಾರ, ಯಾರು?
1: ಕೃಷಿ ತಾಲೂಕು ಚಯ್ಯರಿಂದ ಮಲ್ಲಪ್ಪ ಶೆಟ್ರು ಸರ್ ಮಾತಾಡೋಣ.
0: ಮಲ್ಲಪ್ಪ ಶೆಟ್ರು, ಮಲ್ಲಪ್ಪ ಹೇಗಿದ್ದೀರಿ?
1: ಆರಾಮಿದ್ದೀನಿ ನೋಡಿ ಸರ್. ನೀವು ಆರಾಮಿದ್ದೀರಿ ಸರ್?
0: ನಾವು ಆರಾಮಿದ್ದೀವಿ. ಹೇಳ್ರಿ ಮಲ್ಲಪ್ಪ, ಯಾವಾಗ ಬೇಕಿತ್ತು?
1: ನಮಗೊತ್ತು ಬ್ರಹ್ಮಾಸ್ತ್ರ ಚಿತ್ರದಿಂದ ಕನ್ನಡಮ್ಮನ ದೇವಾಲಯ ಯಾರು ಪ್ರಸಾರ ಮಾಡ್ರಿ ಸರ್?
0: ಬ್ರಹ್ಮಾಸ್ತ್ರ ಚಿತ್ರದಲ್ಲಿ ಒಳಗಡೆ ಕನ್ನಡಮ್ಮನ ದೇವಾಲಯ
1: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಚಾಣಕ್ಯ ಅವ್ರು ಆಡಿದ್ ನೋಡ್ರಿ.
0: ಬಂತು ನೋಡ್ರಿ ನಿಮ್ಗೆ ಗೀತೆ. ಮಲ್ಲಪ್ಪ ಅವರು ಕರೆ ಮಾಡಿಕ್ ತುಂಬ ಧನ್ಯವಾದ. ನಮಸ್ತೆ.
1: ನಮಸ್ಕಾರ ಸರ್. ನಮಸ್ಕಾರ.

0: ಕರೆಕುಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ನೀಡಿದವರು ಎಂ ಕೆ ಬೈಜು ಹಾಗೂ ದೀಪಾ ಬೈಜು. ಕಾರ್ಯಕ್ರಮಕ್ಕೆ ಕರೆ ಮಾಡಿದಂತಹ ನಮ್ಮ ಎಲ್ಲ ಪ್ರೀತಿಯ ಶ್ರೋತೃಗಳಿಗೆ ಧನ್ಯವಾದ.
1: ನಿಮ್ಮ ಬಯಕೆಗಳು
0: ಆಕಾಶವಾಣಿ ಧಾರವಾಡ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: ಬಿಎಂಡಬ್ಲ್ಯೂ ಎಕ್ಸ್ 1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ಆಗಸ್ಟ್ 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಆಕಾಶವಾಣಿ ಧಾರವಾಡ. ಹಿರಿಯ ನಾಗರಿಕರಿಗಾಗಿ ಕಾರ್ಯಕ್ರಮ ಬಾಳಬುತ್ತಿ.
4: ಆತ್ಮೀಯ ಕೇಳುಗರೆ, ಬಾಳಬುತ್ತಿ ಕಾರ್ಯಕ್ರಮದಲ್ಲಿ ಈ ದಿನ ಅಂಕೋಲಾದ ಹಿರಿಯ ಪತ್ರಕರ್ತರು ಹಾಗೂ ಹವ್ಯಾಸಿ ಬರಹಗಾರರಾದ ಜೆ ಪ್ರೇಮಾನಂದ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್.
5: ಆತ್ಮೀಯ ಕೇಳುಗರೆ ನಮಸ್ಕಾರ. ನಾವು ಸಮಾಜದಿಂದ ಹುಟ್ಟಿ ಬಂದವರು, ಸಮಾಜದ ಋಣವನ್ನ ತೀರಿಸಬೇಕು, ಸಮಾಜಮುಖಿಯಾಗಿ ಬೆಳಿಬೇಕು ಅಂಥೇಳಿ ಹಲವಾರು ಜನ ವ್ಯಕ್ತಿಗಳು ಕಾರ್ಯನಿರತರಾಗಿರ್ತಾರೆ. ಅದರ ಜೊತೆಗೆ ಸಮಾಜಮುಖಿಯಾಗಿ ಅವಶ್ಯಕತೆ ಇರೋರಿಗೆ ಒಂದು ಸಹಾಯದ ಹಸ್ತ ನೀಡೋದು, ಈ ತರಹದ ಹವ್ಯಾಸಗಳನ್ನ ಅದನ್ನೇ ಒಂದು ಪ್ರವೃತ್ತಿಯನ್ನಾಗಿ ಮಾಡಿಕೊಂಡವರು ಅಂಕೋಲಾದ ಜೆ ಪ್ರೇಮಾನಂದ್ ಅವರು. ಜೆ ಪ್ರೇಮಾನಂದ್ ಅವರು ಮೊದಲು ಪತ್ರಕರ್ತರಾಗಿದ್ದರು. ಸಾಕಷ್ಟು ಪತ್ರಿಕೆಗಳಲ್ಲಿ ಲೇಖನಗಳನ್ನ, ತಮ್ಮದೇ ಕವನಗಳನ್ನ, ಯಶಸ್ವಿ ಕಥೆಗಳನ್ನ ಎಲ್ಲ ಬರೆದು ಸುಪ್ರಸಿದ್ಧರಾಗಿದ್ದರು. ಈಗ ಪ್ರಸ್ತುತ ಅವರು ಒಂದು NGOದಲ್ಲಿ ಕಾರ್ಯನಿರತರಾಗ್ಯಾರ. ಜೆ ಪ್ರೇಮಾನಂದ್ ಅವರನ್ನೇ ಮಾತನಾಡಿಸಿ ಅವರ ಒಂದು ಈ ಯಶಸ್ಸಿನ ಕಥೆಯನ್ನ ಕೇಳೋಣ. ನಮಸ್ಕಾರ ಜೆ ಪ್ರೇಮಾನಂದ್ ಅವರು.
6: ನಮಸ್ಕಾರ ಮೇಡಮ್.
5: ನಿಮ್ಮ ಮೂಲತಃ ಊರು, ನೀವು ಓದಿದ್ದು, ಏನು ಕಾರ್ಯ ಮಾಡ್ತಾ ಬಂದ್ರಿ ಅಂತ ಹೇಳ್ತೀರಿ?
6: ನಮ್ಮ ಸ್ವಂತ ಊರು ಅಂಕೋಲಾ, ಉತ್ತರ ಕನ್ನಡ ಜಿಲ್ಲೆ. ಅಲ್ಲಿ ಪ್ರಾಥಮಿಕ ಶಿಕ್ಷಣ ಹಾಗೂ ಕಾಲೇಜ್ ಶಿಕ್ಷಣ ಎಲ್ಲ ಅಲ್ಲೇ ಮುಗಿಸಿದ್ದೆ. ಆಮೇಲೆ ನಾನು ಸ್ನಾತಕೋತ್ತರ ಪದವಿಗಾಗಿ MA ಕಲೀಲಿಕ್ಕೆ ಧಾರವಾಡ ಯೂನಿವರ್ಸಿಟಿಗೆ ಬಂದೆ. ಧಾರವಾಡ ಯೂನಿವರ್ಸಿಟಿಯಲ್ಲಿ 2 ವರ್ಷ ಇದ್ದು MA ವಿದ್ಯಾಭ್ಯಾಸನೆಲ್ಲ ಮುಗಿಸಿ ಆಮೇಲೆ ನಂತರ ಊರಿಗೆ ಹೋಗಿ ಒಂದು NGOದಲ್ಲಿ ಒಂದು

0: ಸೋಷಿಯಲ್ ವರ್ಕರ್ ಆಗಿ ಸೇವೆ ಮಾಡ್ತಾ ಇದ್ದೆ.
1: ಆ ಎನ್ ಜಿ ಓದಲ್ಲಿ ಏನು ಉದ್ದೇಶ ಇಟ್ಕೊಂಡು ಸೇವೆಯನ್ನು ಮಾಡ್ತಾ ಇದ್ದೀರಿ, ಯಾರಿಗಾಗಿ ಮಾಡ್ತಾ ಇದ್ದೀರಿ?
0: ಅದು ಒಂದು ದೊಡ್ಡ ಎನ್ ಜಿ ಒ, ಕ್ರಿಸ್ತ ಮಿತ್ರ ಆಶ್ರಮ ಅಂತ. ಅದರಲ್ಲಿ ಬೇರೆ ಬೇರೆ ವಿಂಗ್ಗಳಿವೆ, ಹಾಸ್ಪಿಟಲ್ ಇದೆ ಮತ್ತು ಅನಾಥಾಶ್ರಮ ಇದೆ. ಹಾಗೆ ಈ ಮಕ್ಕಳಿಗೆ, ಬಡ ಮಕ್ಕಳಿಗೆ, ವಿಲೇಜಿನ ವಿಶೇಷವಾಗಿ ಗ್ರಾಮೀಣ ಮಕ್ಕಳಿಗೆ, ಉತ್ತಮವಾಗಿ ಕಲಿಯೋರಿಗೆ, ಎಜುಕೇಷನ್ಗೆ ಹೆಲ್ಪ್ ಮಾಡುವ ಒಂದು ಪ್ರಾಜೆಕ್ಟ್ ಅದು. ಈ ಸ್ಪಾನ್ಸರ್ಸ್ ಹತ್ರಿಂದ ಹಣವನ್ನೆಲ್ಲ ದಾನವಾಗಿ ತೆಗೆದುಕೊಂಡು ಉತ್ತಮವಾಗಿರುವ ಕಲಿಯುವಂಥ ಮಕ್ಕಳನ್ನು ಆರಿಸಿಕೊಂಡು ಅವರಿಗೆ ಎಜುಕೇಷನ್ಗೆ ಹೆಲ್ಪ್ ಮಾಡುವಂಥ ಒಂದು ಪ್ರಾಜೆಕ್ಟ್ ಅದು. ಒಂದನೇತೆಯಿಂದ ಪಿ ಜಿ ಮತ್ತು ಬೇರೆ ಡಿಪ್ಲೊಮಾ ನರ್ಸಿಂಗು ಅಂತ ಕಲಿಯುವ ಮಕ್ಕಳು ಅದರಲ್ಲೂ ಸಾಕಷ್ಟು ಮಂದಿ ಕಲಿತಾ ಇದ್ದಾರೆ.
1: ಅಂದರೆ ಈ ಎನ್ ಜಿ ಒ ಇಂಥವ್ರಿಗಾಗಿ ಕೆಲಸ ಮಾಡ್ತಾ ಇದೆ ಅಂತ, ಮತ್ತು ಸ್ವಲ್ಪ ಪ್ರತಿಭಾವಂತ ಮಕ್ಕಳು, ಒಂದು ಬಡತನ ರೇಖೆಗಿಂತ ಕೆಳಗಿರೋರು, ಇದರ ಅವಶ್ಯಕತೆ ಇರೋರು ತಮಗೆ ಮೊದಲೇ ಅರ್ಜಿಯನ್ನು ಸಲ್ಲಿಸ್ಕೊಂಡಿರ್ತಾರೆ ಇದಕ್ಕೆ?
0: ಹಾಂ, ಕೆಲವೊಬ್ಬರು ಬಂದು ಪ್ರಾಜೆಕ್ಟಿನ ಸಂಪರ್ಕ ಮಾಡಿಕೊಂಡು ಚೆನ್ನಾಗಿ ಕಲಿತಾ ಇದ್ದಾರೆ, ಸ್ವಲ್ಪ ಏನು ಸಹಾಯ ಮಾಡ್ತೀರಾ ಅಂತ ಕೇಳ್ತಾರೆ. ಇನ್ನು ಮತ್ತೊಂದು ರೀತಿ ಅಂತಂದರೆ ನಾವೇ ಕೆಲವೊಮ್ಮೆ ವಿಲೇಜಿಗೆ ಹೋಗಿ ಅಂಥ ಬಡ ಮಕ್ಕಳು ಯಾವುದಾದ್ರೂ ಸಿಕ್ಕಿದ್ರೆ ಅದನ್ನು ಫೈಂಡ್ ಔಟ್ ಮಾಡಿ ಅಂಥವರನ್ನು ನಾವೇ ಅವರನ್ನು ಅಪ್ರೋಚ್ ಮಾಡಿ ಅವರಿಗೆ ಸಹಾಯ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ.
1: ಈಗ ಜೆ ಪ್ರೇಮಾನಂದ್ ಅವರ ಒಂದು ಅನ್ವರ್ಥನಾಮ ಅಂದ್ರೆ ಸೇವೆ. ನಿಮಗೆ ಒಂದು ಸೇವೆ ಮಾಡಬೇಕು ಅನ್ನೋದು ಒಂದು ಹುಟ್ಟತಾನೆ ಬಂದ್ಬಿಟ್ಟಿದೆ. ಆ ಸೇವಾ ಮನೋಭಾವವನ್ನ ಹೇಗೆ ಮೈಗೂಡಿಸಿಕೊಂಡಿದ್ದೀರಿ ನೀವು?
0: ಮುಖ್ಯವಾಗಿ ಹೇಳಬೇಕಂತಂದ್ರೆ ನಾವು ಬಾಲ್ಯದಿಂದಲೂ, ಈಗ ನಾ ಏನು ಹೇಳಿದ್ನಲ್ಲ, ಎನ್ ಜಿ ಒ ಜೊತೆನೆ ಬೆಳೆದು ಬಂದವನು. ಅಂದರೆ ಆ ಕ್ಯಾಂಪಸ್ನಲ್ಲಿ, ಆ ಎನ್ ಜಿ ಒ ಇರೋ ಕ್ಯಾಂಪಸ್ನಲ್ಲೇ ನಾನು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಿದ್ದರಿಂದ ಸಾಮಾನ್ಯವಾಗಿ ಬಾಲ್ಯದಿಂದಲೇ ಆ ಒಂದು ಸಾಮಾಜಿಕ ಸೇವೆಯ ಒಂದು ಗುಣ ನಮ್ಮ ಮನಸ್ಸಿನಲ್ಲಿ ಬಲವಾಗಿ ನೆಲೆಗೊಂಡು ಬಂದಿದೆ. ಅದರಿಂದ ದೊಡ್ಡವನಾಗಿ ಎಜುಕೇಷನ್ ಮುಗಿಸಿದ ಮೇಲೂ ಆ ದಿಸೆಯಲ್ಲೇ ಹೆಚ್ಚು ನಾನು ಸೇವೆಯನ್ನು ಸಲ್ಲಿಸಿದರೆ ಹೆಚ್ಚು ಖುಷಿ ಆಗ್ತದೆ ಅನ್ನೋ ಕಾರಣಕ್ಕೆ ಅದನ್ನು ಆ ಫೀಲ್ಡನ್ನು ಹೆಚ್ಚಾಗಿ ಆರಿಸ್ಕೊಂಡಿದ್ದೆ. ನಾನು ಕಲಿತಿದ್ದು ಎಮ್ ಎ ಎಕನಾಮಿಕ್ಸ್, ಬಟ್ ಈ ಸೇವೆ ಮಾಡ್ತಾ ಇರೋದು ಸೋಷಿಯಲ್ ವರ್ಕ್.
1: ಹಾ ಹಾ, ಅದನ್ನೇ ಅಂದೆ. ಅದರ ಜೊತೆಗೆ ಮನೆಯಲ್ಲಿ ಕೂಡ ನಿಮ್ಮ ತಾಯಿಯನ್ನ ನೋಡ್ಕೊಂಡಿರೋದು, ಅಂದ್ರೆ ಎಲ್ಲನೂ ಒಂದು ಕೌಟುಂಬಿಕವಾಗಿಯೂ ನೀವು ಸೇವಾ ಮನೋಭಾವದವರೇ ಇದ್ದೀರಿ, ಮತ್ತೆ ಪ್ರಾಪಂಚಿಕವಾಗಿಯೂ ಕೂಡ ಸೇವಾ ಮನೋಭಾವನವರೇ ಇದ್ದೀರಿ.
0: ಹೌದೌದು, ನಾನು ಒಬ್ಬನೇ ಮಗ ಆಗಿರೋದ್ರಿಂದ ತಂದೆ ತಾಯಿಗಳನ್ನ ನೋಡ್ಕೊಳ್ಳುವ ಪೂರ್ಣ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ಸದ್ಯ ನಮ್ಮ ತಾಯಿಯವರಿಗೂ ತುಂಬಾ ವರ್ಷಗಳಿಂದ ಅನಾರೋಗ್ಯ ಇದ್ದುದರಿಂದ ಆ ಸಮಯವನ್ನು ನಾನು ಅವಳಿಗೆ ಖರ್ಚು ಮಾಡ್ಲಿಕ್ಕೆ ಆಯ್ತು. ಜೊತೆ ಜೊತೆಯಲ್ಲಿ ಸಾಮಾಜಿಕ ಸೇವೆ ಮತ್ತು ಕೌಟುಂಬಿಕ ಅವಶ್ಯಕತೆಗಳನ್ನು ಒಟ್ಟೊಟ್ಟಿಗೆ ಬ್ಯಾಲೆನ್ಸ್ ಮಾಡಿ ಅದೊಂದು ಪುಣ್ಯದ ಕೆಲಸ, ಒಂದು ತೃಪ್ತಿದಾಯಕ ಕೆಲಸ ಅಂತ ನಾನು ಭಾವಿಸ್ಕೊಂಡಿದ್ದೇನೆ.
1: ಮಕ್ಕಳ ಕರ್ತವ್ಯನೂ ಕೂಡ ಹೌದು, ತಂದೆ ತಾಯಿಯರನ್ನ ನೋಡ್ಕೊಳ್ಳೋದು. ಈಗ ಪ್ರೇಮಾನಂದ ಅವರೇ, ನಿಮ್ಮ ಲೇಖನಿಯಿಂದ ಸಾಕಷ್ಟು ಪುಸ್ತಕಗಳು, ಕವನಗಳು ಹೊರಬಂದಿವೆ. ಎಷ್ಟು ಪುಸ್ತಕಗಳನ್ನ ಹೊರಗೆ ತಂದಿದ್ದೀರಿ?
0: ನಾನು ಮುಖ್ಯವಾಗಿ ಈ ಸಾಹಿತ್ಯ ಕ್ಷೇತ್ರಕ್ಕೆ ಹೆಚ್ಚು ಪ್ರೋತ್ಸಾಹ ಸಿಕ್ಕಿದ್ದು ನನಗೆ ನಮ್ಮ ಊರಿನಲ್ಲಿದ್ದ ವಿಷ್ಣು ನಾಯಕ ಸರ್ರಿಂದ. ಅವರು ಆರಂಭದಿಂದಲೂ ನನಗೆ ಆ ವಿಷಯದಲ್ಲಿ ಪ್ರೋತ್ಸಾಹ ಮಾಡಿ ನಾನೇನಾದರೂ ಬರೆದದನ್ನು ನೋಡಿ ತಿದ್ದು ಅದಕ್ಕೆ ಪ್ರಕಟಣೆ, ನನ್ನ ಬಹುತೇಕ ಎಲ್ಲ ಪುಸ್ತಕಗಳನ್ನು ಅವರೇ, ಅವರ ಪ್ರಕಾಶನ, ರಾಘವೇಂದ್ರ ಪ್ರಕಾಶನದಿಂದ, ಅಂಬಾರ್ಕೋಡ್ಲಿಂದ, ಅದು ಅಲ್ಲಿದ್ರಲ್ಲಿ ಅದರಿಂದಲೇ ಪ್ರಕಟ ಮಾಡಿ ಸಮಾಜದಲ್ಲಿ ಒಂದು ಕವಿನೋ ಅಥವಾ ಬರಹಗಾರನೋ ಆಗುವಂತೆ ಭಾಳ ಅವರು ಪ್ರೋತ್ಸಾಹ ಮಾಡಿದ್ದಾರೆ. ಮೊದಲನೇದಾಗಿ ಹನಿಗವನ ಸಂಕಲನ ನಕ್ಷತ್ರಗಳು ಅಂತ 1996ರಲ್ಲೇ ಬಂತು ನಂದು. ಆಮೇಲೆ ನಕ್ಷತ್ರಗಳು ಆದಮೇಲೆ ಕನಸುಗಳು ಜೀವಂತ ಅಂತ, ಅದು 2002ರಲ್ಲಿ ಬಂತು. ಆಮೇಲೆ ಒಂದು ಕಥಾ ಸಂಕಲನ ಒಂದು ಬಂತು, ಮಳೆಗಾಲದ ನದಿ ಅಂತ. ಆಮೇಲೆ ಈ ಮಕ್ಕಳಿಗಾಗಿ, ಮಕ್ಕಳಿಗೆ ಪ್ರಬಂಧ ಸಿಂಚನ ಅಂತ ಒಂದು ಬರೆದಿದ್ದೆ ನಾನು, ಅದನ್ನು ಬೆಂಗಳೂರಿನ ವಾಸನ್ ಪಬ್ಲಿಕೇಶನ್ಸ್ದವರು ಮಾಡಿದರು. ಆಮೇಲೆ ವಿಷ್ಣು ನಾಯಕರ ಬಗ್ಗೆನೆ, ಅವರ ವ್ಯಕ್ತಿತ್ವ, ಅವರ ಜೀವನದ ಬಗ್ಗೆನೇ ಒಂದು ವಿಷ್ಣು ನಾಯಕ ಎಂಬ ವಿಸ್ಮಯ ಅನ್ನೋ ಒಂದು ಪುಸ್ತಕ ಮಾಡಿದ್ದೆ, ಅದು ಒಂದು ಪ್ರಕಟ ಆಗಿದೆ. ಹಾಗೆ ಮತ್ತು ಈ ಇನ್ನು ದೃಷ್ಟಾಂತ ದರ್ಪಣ, ಮತ್ತೊಂದು ದಾರಿದೀಪ ಅಂತ, ಅದು ಮಾರಲ್ ಸ್ಟೋರೀಸ್, ಅದನ್ನು ಒಂದು ಎರಡು ಪ್ರಕಟ ಆಗಿದೆ. ಅದು ಮಕ್ಕಳಿಗೆ, ಆ ಮಕ್ಕಳು ಒಂದು ಜನರಲ್ ಆಗಿ ದೊಡ್ಡವರು ಓದ್ಕೊಳ್ಬಹುದು, ಅದು ಜನರಲ್ ಆಗಿರುವಂತಹ ಮಾರಲ್ ಸ್ಟೋರೀಸ್ ಮಕ್ಕಳಿಗೆ ಹೆಚ್ಚು ಮತ್ತು ವಿದ್ಯಾರ್ಥಿಗಳಿಗೆ ಹೆಚ್ಚು ಉಪಯುಕ್ತ ಆಗುವಂಥದ್ದು. ಮತ್ತು ಬೇರೆಯ ಸಾಹಿತ್ಯಿಕ ಸಂಘ ಸಂಸ್ಥೆಗಳಲ್ಲಿ ಈ ಕೆಲವೊಂದರಲ್ಲಿ ಸೋವಿನಿಯರ್, ಇದು ಸ್ಮರಣ ಸಂಚಿಕೆಗಳು, ಅದರ ಸಂಪಾದಕನಾಗಿ ಕೆಲಸ ಸೇವೆ ಮಾಡಿದ್ದೇನೆ. ಅದು 2-3 ಸ್ಮರಣ ಸಂಚಿಕೆಗಳ ಅದರ ಸಂಪಾದಕ ಕೆಲಸ ಮಾಡಿದ್ದೇನೆ. ಮತ್ತು ಸಂಯುಕ್ತ ಕರ್ನಾಟಕ ಪತ್ರಿಕೆಗೆ ನಮ್ಮ ಹಿರಿಯ ಪತ್ರಕರ್ತ ಅಮ್ಮೆಂಬಳ ಆನಂದ್ ಅಂತ ಇದ್ರು, ಅವರು ಪತ್ರಿಕಾ ರಂಗಕ್ಕೆ ನನ್ನನ್ನು ಪರಿಚಯಿಸಿದವರು. ಅವರು ಸಂಯುಕ್ತ ಕರ್ನಾಟಕ ಪತ್ರಿಕೆ ಆದಮೇಲೆ ಅದರ ಮುಂದೆ ಅಂಕೋಲದ ವರದಿಗಾರಾಗಿ ನಾನೇ ಕೆಲವು ಕಾಲ ಸೇವೆ ಸಲ್ಲಿಸಿದ್ದೆ. ಅದರ ನಂತರ ಮತ್ತೆ ನನ್ನ ಮನೆಯ ಸ್ವಲ್ಪ ವೈಯಕ್ತಿಕ ಸಮಸ್ಯೆಗಳಿಂದ ಅದನ್ನು ಬಿಟ್ಟು ಬಿಟ್ಟಾಯಿತು. ಆಮೇಲೆ ಫ್ರೀಲ್ಯಾನ್ಸ್ ಜರ್ನಲಿಸ್ಟ್ ಆಗಿ ಹವ್ಯಾಸಿ ಪತ್ರಕರ್ತನಾಗಿ ಈಗಲೂ ಬರಿತಾ ಇರ್ತೇನೆ.
1: ಹೌದು,

0: ಈಗ ಪ್ರೇಮಾನಂದ ಅವರ, ನಮ್ಮ ಕೇಳುಗರಿಗಾಗಿ ನೀವು ಬರೆದ ಒಂದು ಕವನವನ್ನ ಓದಿ ತೋರಿಸ್ತೀರಿ.
1: ಬಯಕೆ ಅಂತ ಒಂದು ಸಿಂಪಲ್ ಸಾದಾ ಒಂದು ಕವನ. ಮಿಂಚಿ ಮಿಂಚಿ ಮರೆಯಾಗಿ ಮತ್ತೆ ಮತ್ತೆ ಮಿಂಚುವ ಮಿಂಚು ಹುಳುವಾಗಬೇಕು. ಮುಚ್ಚಿ ಮುಚ್ಚಿ ತೆರೆಯುವ ತೆರೆದು ತೆರೆದು ಮುಚ್ಚುವ ಕಣ್ಣು ರೆಪ್ಪೆಯಾಗಬೇಕು. ಕಂಡರೂ ಕಾಣದಂತೆ ನಗುವ, ನಕ್ಕರೂ ನಗದಂತೆ ಇರುವ ಮೂಗಿನ ನತ್ತಾಗಬೇಕು. ಕಪ್ಪು ಕಪ್ಪು ಕಾರ್ಮೋಡ ಕವಿದು ಬಂದರು ಸಹಿಸಿ ತಿಳಿಯಾಗುವ ಬಾನಾಗಬೇಕು. ಮುರಿಮುರಿದು ನೆಟ್ಟರು ಹುಟ್ಟುವ ಚಿಗುರುವ ಹೂ ಬಳ್ಳಿಯಾಗಬೇಕು. ತಂಪು ಮಳೆಗೆ ಬಿಸಿಲು ಸೂಸಿ ಬೆರೆತ ಮುಗಿಲ ಬಿಲ್ಲಾಗಬೇಕು ನಾನು. ಮುಗಿಲ ಬಿಲ್ಲಾಗಬೇಕು ನಾನು
0: ಅಂದ್ರೆ ಬಯಕೆ, ನಾನೇನಾಗಬೇಕು ಅನ್ನೋದನ್ನ ನೀವು ಈ ಬಯಕೆ ಅನ್ನುವ ಕವನದ ಮೂಲಕ
1: ಸಂಕ್ಷಿಪ್ತ
0: ತೋರಿಸ್ಕೊಟ್ಟಿದ್ದೀರಿ. ಈಗ ಜಯ ಪ್ರೇಮಾನಂದ ಅವರೇ, ಅಂಕೋಲಾ ಅಂದ್ರೆ ಕರ್ನಾಟಕದ ಬಾರ್ಡೋಲಿ ಅಂತಂತೀವಿ. ಸಾಕಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರು ಈ ಅಂಕೋಲಾದಲ್ಲಿ ಇದ್ದವರು. ಮಹಾತ್ಮ ಗಾಂಧೀಜಿ ಭೇಟಿ ಕೊಟ್ಟಂತಹ ಸ್ಥಳ ಅಂಕೋಲಾ. ಉಪ್ಪಿನ ಸತ್ಯಾಗ್ರಹಕ್ಕೂ ಕೂಡ ಸಾಕಷ್ಟು ಪ್ರಸಿದ್ಧವಾದದ್ದು. ಇಂಥ ಪ್ರಸಿದ್ಧ ಸ್ಥಳದಲ್ಲಿ ಜನ್ಮ ತಳೆದಿರಿ, ಅಲ್ಲೇ ಇವತ್ತು ನಿಮ್ಮ ಸೇವೆಯನ್ನ ಮಾಡ್ತಾ ಇದ್ದೀರಿ. ಮತ್ತೆ ಪ್ರಕೃತಿ ದತ್ತವಾಗಿ ಕೂಡ ಇದೊಂದು ಸುಂದರವಾದ ಊರು, ಪಶ್ಚಿಮ ಘಟ್ಟದ ಸುಂದರ ಪ್ರದೇಶ ಅಂತ
1: ಹೇಳಿ.
0: ಈ ಎಲ್ಲ ಅಂಶಗಳು ನಿಮ್ಮ ಸಾಹಿತ್ಯ ಕೃಷಿಯ ಮೇಲೆ ಪ್ರಭಾವ ಬೀರಿದೆಯಾ?
1: ಹೌದು, ಖಂಡಿತವಾಗಿ ಬೀರಿದೆ. ನಮ್ಮ ಅಂಕೋಲಾನೇ ಒಂದು ಸುಂದರವಾದ ಒಂದು ಬದಿ ಸಹ್ಯಾದ್ರಿ ಪರ್ವತದ ಸಾಲ, ಆದರೆ ಇನ್ನೊಂದು ಬದಿ ಅರಬ್ಬಿ ಸಮುದ್ರದ ತೀರ ಪ್ರದೇಶ. ಅದರ ಮಧ್ಯದಲ್ಲಿ ಹಸಿರಾದ ಒಂದು ತಪ್ಪಲಿನಲ್ಲಿ ನಮ್ಮ ಜೀವನ. ನಮ್ಮ ಅಲ್ಲಿನ ಪ್ರಸಿದ್ಧ ಕವಿ ದಿನಕರ್ ದೇಸಾಯಿ ಅವರು ಹೇಳೋ ಹಾಗೆ, ಒಂದು ಬದಿ ಸಹ್ಯಾದ್ರಿ ಒಂದು ಬದಿ ಕಡಲು, ನಡು ಮಧ್ಯದಲ್ಲಿ ಅಡಿಕೆ ತೆಂಗುಗಳ ಮಡಿಲು, ಇನ್ನೊಮ್ಮೆ ಹುಟ್ಟೋದಾದರೆ ನಾನು ಅಲ್ಲೇ ಹುಟ್ಟುತ್ತೇನೆ ಅಂತ ತಮ್ಮ ಹಾಡಿನಲ್ಲಿ ಹೇಳಿದ ಹಾಗೆ ನಮಗೆಲ್ಲ ಅವರು ಬಹಳ ಪ್ರಾತಸ್ಮರಣೀಯರು. ನಾವು ಅವರನ್ನು ಯಾವಾಗ ನೆನೆಸ್ತೇವೆ, ಅವರ ಶಾಲಾ ಕಾಲೇಜಿನಲ್ಲೇ ನಾವು ಕಲಿತು ದೊಡ್ಡವರಾದವರು. ಸೊ ಅಂಥ ಒಂದು ಪುಣ್ಯದ ನೆಲದಲ್ಲಿ ನಾವು ಇರೋದು, ಜನಿಸಿದ್ದು ಎಲ್ಲವೂ ನಮ್ಮ ಭಾಗ್ಯನೇ. ಮಾತ್ರವಲ್ಲ, ಅದು ನೀವು ಈಗಾಗಲೇ ಹೇಳಿದ ಹಾಗೆ ಸ್ವಾತಂತ್ರ್ಯಕ್ಕೆ ಬಹಳ ಹೆಸರುವಾಸಿಯಾದ ಕರ್ನಾಟಕದ ಈ ಉಪ್ಪಿನ ಸತ್ಯಾಗ್ರಹದಲ್ಲಿ ಕರ್ನಾಟಕದಲ್ಲೇ ಬಾರ್ಡೋಲಿ ಎಂಬ ಹೆಸರಿಗೆ ಖ್ಯಾತಿಯಾದದ್ದು. 1934 ಗಾಂಧೀಜಿಯವರು ಅಲ್ಲಿಗೆ ಭೇಟಿ ಕೊಟ್ಟಾಗ ಹರಿಜನ ಕೇರಿಗೆ ಅಥವಾ ಬೇರೆ ಬೇರೆ ಇದಕ್ಕೆಲ್ಲ ಭೇಟಿ ಕೊಟ್ಟು ಅವರು ನೆಟ್ಟಂಥ ಒಂದು ನೆಟ್ಟು ಹೋದ ಮಾವಿನ ಮರ ಒಂದು ಈಗಲೂ ಅಲ್ಲೇ ಇದೆ. ಹಾಂ, ಅದು ಗಾಂಧೀಜಿಯವರು ನೆಟ್ಟದ್ದು, ಒಂದಿಗೆ ಅನ್ನೋ ಊರಿನಲ್ಲಿ ಇದೆ. ಅದನ್ನೆಲ್ಲ ನೋಡುವಾಗ ನಮಗೆ ಬಹಳ ಹೆಮ್ಮೆ. ಮತ್ತು ಅನೇಕ ಸುಮಾರು 300 ಹೆಚ್ಚು ಸ್ವಾತಂತ್ರ್ಯ ಯೋಧರು ಅಲ್ಲಿ ಸೇವೆ ಮಾಡಿದರು. ಅವರನ್ನೆಲ್ಲ ನೆನೆಸ್ಕೊಳ್ಳುವಾಗ ತುಂಬ ಹೆಮ್ಮೆ ಆಗ್ತದೆ. ಮತ್ತು ಅಂಕೋಲಾ ಎಲ್ಲ ರೀತಿಯಲ್ಲೂ ಒಂದು ಅನುಕೂಲವಾದ ನಮಗೆ ನೆಮ್ಮದಿಯನ್ನು ನೀಡುವಂಥ ಒಂದು ಸ್ಥಳ.
0: ಈಗ ಪ್ರೇಮಾನಂದ ಅವರ, ಮನುಷ್ಯನ ಜೀವನದಲ್ಲಿ ಒಂದು ವಯಸ್ಸು ಆಗುವಿಕೆ, ಇದು ಒಂದು ಅನಿವಾರ್ಯ ಒಂದು ಪ್ರೊಸೆಸ್. ಈಗ ನಾವು ಹರೆಯದ ಕಾಲದಲ್ಲಿ ಮಧ್ಯ ವಯಸ್ಸಿನಲ್ಲಿ ಇರುವಂಥ ಉತ್ಸಾಹ, ಜೀವನ ಪ್ರೀತಿಯನ್ನು ನಂತರ ಕೂಡ ಉಳಿಸ್ಕೊಂಡು ಹೋಗೋದು ಕೆಲವರು ಮಾತ್ರ ಸಾಧ್ಯ. ಈಗ ನಿಮ್ಮನ್ನು ನೋಡಿದರೆ ಎಷ್ಟು ಖುಷಿ ಅನ್ನಿಸ್ತದೆ ಅಂದರೆ, ಈಗಲೂ ಕೂಡ ಆ ಕೆಲಸ ಮಾಡಬೇಕು, ಬಡ ಮಕ್ಕಳಿಗೆ ಏನಾದರೂ ಒಂದು ಸೇವೆ ಮಾಡಬೇಕು ಅನ್ನೋ ಒಂದು ತುಡಿತ ನಿಮ್ಮಲ್ಲಿ ಕಂಡು ಬರ್ತದೆ. ಅಂದರೆ ಈ ಜೀವನ ಪ್ರೀತಿಯನ್ನು ಹೆಂಗೆ ಇಟ್ಕೊಂಡಿದ್ದೀರಿ?
1: ಇದು ಜೀವನ ಪ್ರೀತಿ ಅಂತಂದರೆ ನನಗೆ ಮುಖ್ಯವಾಗಿ ಪ್ರೇರೇಪಣೆ ಅಂತಂದರೆ ನನಗೆ ನಿಸರ್ಗನೇ ಅಂತ ಅನಿಸ್ತದೆ. ನಾನು ನಿಸರ್ಗ ಪ್ರಿಯ ಹೆಚ್ಚು ಕಡಿಮೆ. ಈ ನಿಸರ್ಗ ಎಷ್ಟೇ ಆದರೂ ಅದು ತನ್ನ ಎಲೆಗಳನ್ನು ಉದುರಿಸಿಕೊಂಡರೂ ಸಹ ಮತ್ತೆ ಮತ್ತೆ ಚಿಗುರನ್ನು ಪಡೆದುಕೊಳ್ಳೋ ಹಾಗೆ, ನಿಸರ್ಗ ರಾತ್ರಿ ಹಗಲು ಪದೇ ಪದೇ ಅದರ ತನ್ನ ಚಲನೆಯನ್ನು ಕಂಟಿನ್ಯೂ ಆಗಿ ಮಾಡ್ತಾ ಇರೋ ಹಾಗೆ, ನಿಸರ್ಗವನ್ನು ನೋಡುವಾಗ ನಾವು ಕ್ರಿಯಾಶೀಲತೆಯಿಂದ ಬದುಕಬೇಕು, ನಿಷ್ಕ್ರಿಯರಾಗಿರಬಾರ್ದು ಅನ್ನೋದು ನಮ್ಮ ಮನಸ್ಸಿಗೆ ಬರ್ತದೆ. ಮತ್ತು ನನಗೆ ವಿದ್ಯಾಭ್ಯಾಸದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಮತ್ತು ಈಗ ನಾನು ಸೇವೆ ಮಾಡುವ ಸಂಸ್ಥೆಯಲ್ಲಿ ಅಲ್ಲಿರುವ ಎಲ್ಲರೂ ಹಿರಿಯರು ನಮ್ಗೆ ಈ ರೀತಿಯಾದ ಒಂದು ಪಾಠವನ್ನು, ಬೋಧನೆಯನ್ನು, ಆ ರೀತಿಯ ಬದುಕನ್ನು ನಮಗೆ ಕೊಟ್ಟಿದ್ದರಿಂದ ಅದು ತುಂಬ ಪ್ರೇರಣೆಯಾಗಿದೆ ನಮಗೆ. ಅದರಿಂದ ವಯಸ್ಸಾದರೂ ಕೂಡ ಏನಾದರೂ ಒಂದು ಸೇವೆ ಮಾಡಬೇಕು, ಜನರಿಗೆ ಒಳ್ಳೆಯದಾಗೋದನ್ನು ಮಾಡಬೇಕು, ಅದು ಬರಹದ ಮೂಲಕ ಇರಲಿ, ಬೇರೆ ಕಾರ್ಯಕ್ರಮಗಳ ಮೂಲಕ ಇರಲಿ, ಸಂಘ ಸಂಸ್ಥೆಗಳ ಚಟುವಟಿಕೆಗಳ ಮೂಲಕ ಇರಲಿ, ಯಾವುದರಿಂದ ಆಗಲಿ ಒಂದು ಕವನ ಬರೆದ್ರೂ ಆ ಕವನ 4 ಅಥವಾ 16 ಅದು ಓದಿ ಅದರಿಂದ ಅವರಿಗೆ ಒಂದು ನೆಮ್ಮದಿ ಸಿಗೋದಾದರೆ ಅದು ಒಂದು ಸಣ್ಣ ಸೇವೆ ಅಂತ ನಾವು ಭಾವಿಸ್ಕೊಂಡಿದ್ದೇನೆ. ಅದರಿಂದ ಸೇವೆಯಲ್ಲಿ ಏನೋ ಒಂಥರ ಖುಷಿ. ಅದಕ್ಕೆ ವಯಸ್ಸಿನ ಅಂತರ ಇದು ಅಥವಾ ವಯಸ್ಸಿನ ಸಮಸ್ಯೆಯಾಗಿ ನನಗೇನು ಕಾಡೋದಿಲ್ಲ. ಅದರಿಂದ ಅದು ಒಂದು ಖುಷಿಯಿಂದ ಮಾಡುವ ಕಾರ್ಯ.
0: ಅಂದ್ರೆ ವಯಸ್ಸು ಬರೀ ಒಂದು ನಂಬರ್,
1: ಅದೇ
0: ಮನುಷ್ಯನಿಗೆ ಒಂದೊಂದು ವರ್ಷ ಆಗ್ತಾ ಆಗ್ತಾ ಒಂದೊಂದು ವರ್ಷ ನಂಬರ್ ಆಗ್ತಾ ಹೋಗ್ತದೆ. ಆದ್ರೆ ನಮ್ಮ ಉತ್ಸಾಹಕ್ಕೆ ನಂಬರ್ ಆಗಬಾರ್ದು ಅಂತ.
1: ಉತ್ಸಾಹ ಅದು ನಿರಂತರ.
0: ಹೌದು ಹೌದು. ಈಗ ಈ ಒಂದು ವಯಸ್ಸಿನಲ್ಲಿ ಮತ್ತೆ ಉತ್ತಮ ಸ್ನೇಹಿತರು,

0: ಅವರೊಂದಿಗಿನ ಮಾತು ಅದು ಕೂಡ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ ಅಲ್ಲ.
1: ಹೌದೌದು,
0: ನಮಗೆ ಉತ್ತಮ ಸ್ನೇಹಿತರ ಬಳಗ ಕೂಡ ಇದೆ.
1: ನನಗೆ ಮುಖ್ಯವಾಗಿ ಹೆಚ್ಚು ನನಗಿರುವ ಸ್ನೇಹಿತರೆಲ್ಲರೂ ಈ ಸಾಹಿತ್ಯ ಬಳಗದವರು ಮತ್ತು ಅಧ್ಯಾಪಕರು, ಪ್ರೊಫೆಸರ್ಸು. ಈಗ ಇಷ್ಟು ನನಗೆ ಸಂತೋಷ ಆಗ್ತದೆ ಅಂತಂದರೆ, ನನಗೆ ಕಲಿಸಿದಂಥ ಶಿಕ್ಷಕರೇನಿದ್ದಾರಲ್ಲ ಅವರ ಫ್ರೆಂಡ್ಶಿಪ್ ಸರ್ಕಲ್ದಲ್ಲಿ ನಾನು ಒಬ್ಬ ಇದ್ದೇನೆ. ನಮ್ಮದೊಂದು ಮಿತ್ರ ಸಂಗಮ ಅಂತ ಒಂದು ಮಿತ್ ಮಾಡ್ಕೊಂಡಿದ್ದೇವೆ. ಅಲ್ಲಿ ಇಷ್ಟ ಆಶ್ಚರ್ಯ ಅಂತ, ನನಗೆ ಒಂದು ಕಾಲದಲ್ಲಿ ನನಗೆ ಕಾಲೇಜ್ನಲ್ಲಿ ಗುರುಗಳಾದವರು, ನಾನು ಈಗ ಅವ್ರ ಜೊತೆ ಸ್ನೇಹಿತರ ಥರ ಇದ್ದೇನೆ. ಸೊ ಅದು ಒಂದು ಭಾಗ್ಯನೂ ಹೌದು, ಏನೋ ಒಂಥರ ನೆಮ್ಮದಿ. ಅದರಿಂದ ನಮ್ಮ ಸ್ನೇಹಿತ ಬಳಗ ಎಲ್ಲವೂ ಈ ಸ್ವಲ್ಪ ವೈಚಾರಿಕವಾದ ಒಂದು ಸೈದ್ಧಾಂತಿಕವಾದ ಅಥವಾ ಈ ಸಾಹಿತ್ಯಿಕ ಕಾರ್ಯಕ್ರಮಗಳ ಬಗ್ಗೆ ಎಲ್ಲ ಚರ್ಚೆ ಮಾಡುವಂಥ ಇಂಥ ಒಂದು ಸ್ನೇಹಿತರ ಬಳಗನೇ ನಾನು ಇರೋದು. ಅದು ಬಿಟ್ಟರೆ ಬೇರೆ ಸ್ನೇಹಿತರು ನನಗಿಲ್ಲ. ಅದರಲ್ಲೇ ನಾನು ಹೆಚ್ಚು
0: ಖುಷಿ
1: ಕಾಣ್ತೇನೆ ಮತ್ತು ಬಹಳ ನೆಮ್ಮದಿ ಅನಿಸ್ತದೆ.
0: ನಿಜ. ಮತ್ತೆ ಈಗ ಏನಾದರೂ ಸಾಧಿಸಬೇಕು, ಸಾಹಿತ್ಯಿಕವಾಗಿ ಆಗಲಿ ಅಥವಾ ಸಾಮಾಜಿಕವಾಗಿ ಆಗಲಿ, ನಾನು ಬೆಳಿಬೇಕು ಅಂದಾಗ ನನ್ನ ದೇಹ ಕೂಡ ನನಗೆ ಪರ್ಮಿಟ್ ಮಾಡಬೇಕು, ನನ್ನ ಆರೋಗ್ಯ ಸ್ಥಿತಿ ಬಹಳ ಉತ್ತಮ ಮಟ್ಟದಲ್ಲಿ ಇಟ್ಕೋಬೇಕು. ಹಂಗೆ ತಮ್ಮ ಆರೋಗ್ಯದ ಗುಟ್ಟೇನು?
1: ನಾನು ಆದಷ್ಟು ಸರಳತೆಯಿಂದ ಬದುಕಲಿಕ್ಕೆ ಇಷ್ಟಪಡ್ತೇನೆ. ಈಗಲೂ ನಾನು ಸೈಕಲ್ ಮೇಲೆ ಓಡಾಡ್ತೇನೆ ಮೇಡಮ್. ಸೈಕಲ್ ಮೇಲೆ ಓಡಾಡ್ತೇನೆ, ಅದು ನನ್ನ ಒಂದು ಖುಷಿಯ ಹವ್ಯಾಸ. ಎಲ್ಲರೂ ಅದು ಬಹಳ ಆಶ್ಚರ್ಯದಿಂದ ಕೇಳ್ತಾರೆ. ಮತ್ತು ಸಾಧಾರಣವಾಗಿ ಈ ಇದು ಏನು ಸಸ್ಯಾಹಾರವನ್ನು ಹೆಚ್ಚು ಉಪಯೋಗಿಸೋದು ಮತ್ತು ಬೇರೆ ಯಾವುದೇ ದುಶ್ಚಟಗಳು, ಮದ್ಯಪಾನ ಇರ್ಬೋದು, ಅದು ಬೇರೆ ಅಂತ ಯಾವ ದುಶ್ಚಟಗಳು ಇಲ್ಲ. ಏನಾದರೂ ಇದ್ರೆ ಈ ಒಳ್ಳೆಯ ಬರೆಯುವ ಓದುವ ಅಂತ ಹವ್ಯಾಸಗಳೇ, ಆದ್ರಿಂದ ಅದು ಆರೋಗ್ಯಕ್ಕೆ ಹೆಚ್ಚು ಅನುಕೂಲ ಆಯ್ತು ಅಂತ ಅನ್ಸ್ಕೊಂಡು.
0: ಯಾವುದೇ ಕಾಯಿಲೆ ಕಸಾಲೆಗಳು ನಿಮ್ಮ ಹತ್ರ ಬಂದಿಲ್ಲ?
1: ಸಾಮಾನ್ಯವಾಗಿ ಮನುಷ್ಯನ ಮೇಲೆ ಸಣ್ಣ ಪುಟ್ಟದ್ದು ಬಂದು ಹೋಗ್ತದೆ ಅಂತ, ಗಂಭೀರವಾದ ಅಂತ ಕೆಲವೊಂದು ಬಂದರೂ ಅದು ಏನೋ ದೇವರ ಆಶೀರ್ವಾದದಿಂದ ಮತ್ತೆ ಗುಣಮುಖವಾಗಿ ಮತ್ತೆ
0: ಆರಾಮಾಗಿ. ಆಯ್ತು ಪ್ರೇಮಾನಂದ ಅವರೇ, ಇನ್ನೂ ದೇವರು ನಿಮಗೆ ಸಾಕಷ್ಟು ಶಕ್ತಿಯನ್ನು ಕೊಡಲಿ. ನಿಮ್ಮ ಮೂಲಕ ಹಲವಾರು ಬಡವರು, ಅವಶ್ಯಕತೆ ಇರುವಂತಹ ಮಕ್ಕಳು ಸಮಾಜದ ಮುಖ್ಯವಾಹಿನಿಗೆ ಬರಲಿ, ಉತ್ತಮ ಬದುಕನ್ನ ಕಟ್ಕೊಳ್ಳಿ. ಜೊತೆಗೆ ನಿಮ್ಮ ಸಾಹಿತ್ಯ ಕೃಷಿ ಕೂಡ ಸಾಕಷ್ಟು ಅಭಿವೃದ್ಧಿ ಪಡಿಸಿದ್ದೀರಿ, ಇನ್ನಷ್ಟು ಲೇಖನಗಳು ತಮ್ಮ ಲೇಖನಿಯಿಂದ ಮೂಡಿ ಬರಲಿ ಅಂತ ನಾವು ಹಾರೈಸ್ತೀವಿ. ಧನ್ಯವಾದಗಳು.
1: ಧನ್ಯವಾದ ಮೇಡಮ್.
2: ಬಾಳಬುತ್ತಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಅಂಕೋಲಾದ ಹಿರಿಯ ಪತ್ರಕರ್ತರು ಹಾಗೂ ಹವ್ಯಾಸಿ ಬರಹಗಾರರಾದ ಜೆ ಪ್ರೇಮಾನಂದ್ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಇದುವರೆಗೂ ಪ್ರಸಾರವಾಯಿತು.
3: ಹಿರಿಯ ನಾಗರಿಕರಿಗಾಗಿ ಕಾರ್ಯಕ್ರಮ ಬಾಳಬುತ್ತಿ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಸಂಕಲನ ಉಷಾ ಕುಲಕರ್ಣಿ.
4: ಆಕಾಶವಾಣಿ ಧಾರವಾಡ. ಕಿರುನಾಟಕ ಮುಖ್ಯ ಅತಿಥಿ, ಬರೆದವರು ಶ್ರೀ ಎಫ್ ವೈ ಸಿಂಧೆ. ಮುಖ್ಯ ಅತಿಥಿ
5: ಎಲ್ಲಿದ್ದೀ? ಬಾಯಿಲೇ
6: ಯಾಕಷ್ಟು ಏನಾತ ಈಗ ನಿಮಗ?
5: ಇವತ್ತಿನ ಪೇಪರ್ ನೋಡಿ, ಏನು ಪತ್ರದ ಕಾಲಮ್ ನೋಡಿ, ಏನು ಮೊನ್ನೆ ನನ್ನ ಲೇಖನ ಓದಿ ಮೆಚ್ಚಿಕೊಂಡು ಎಷ್ಟು ಜನ ಪತ್ರ ಬರ್ದಾರ.
6: ಅಲ್ರಿ, ಅದೇನ್ ದೊಡ್ಡ ವಿಷಯ ಅಂತೀನಿ. ದೇವ್ರ ನಿಮಗ್ ಬರೆಯೋ ಕಲಾ ಕೊಟ್ಟನ, ನೀವು ಬರೀತೀರಿ.
5: ನಿನಗೇನು ಗೊತ್ತೈತಿ ಸಾಹಿತ್ಯದ ಮಹತ್ವ? ನಾಳೆ ನನಗ ಯಾವ್ದರ ಕಾರ್ಯಕ್ರಮಕ್ಕ ಮುಖ್ಯ ಅತಿಥಿ ಅಥವಾ ಚೀಫ್ ಗೆಸ್ಟ್ ಆಗಿ ಕರಿ ಬರ್ತೈತಲ್ಲ, ಅವಾಗ ನಿನಗ್ ಗೊತ್ತಾಕತಿ. ನೂರಾರು ಜನ ನನ್ನ ಭಾಷಣ ಕೇಳಿ ಖುಷಿಯಿಂದ ಚಪ್ಪಾಳಿ ತರ್ತಾರೆ. ನನ್ನ ಕುತಿಗೆ ದೊಡ್ಡ ದೊಡ್ಡ ಮಾಲಿ ಹಾಕಾರ, ಚಕ ಚಕ ಫೋಟೋ ತೆಗಿತಾರೆ.
6: ಸಾಕ್ ಮಾಡ್ರಿ, ಅದೇನ ಅಂತಾರಲ್ಲ ಲಗ್ನಕ್ಕಿಂತ ಮೊದ್ಲ ಕೂಸ್ಗೆ ಕುಲಾಯಿ ಹೊಲದ್ರಂತ. ಹಂಗಾತ
5: ಅಯ್ಯ.
6: ಅಲ್ರಿ, ನೀವು ಬರೀಲಿಕ್ಕೆ ಶುರು ಮಾಡಿ ಈಗ ಇನ್ನ 4 ವರ್ಷ ಆತು.
5: ಅಂದ್ರೆ
6: 2 ಕವನ ಸಂಕಲನ, ಆಗಾಗ ಲೇಖನ
5: ಬರೀತೀರಿ.
6: ನೀವ್ ಹಿಂಗ ಆಕಾಶದಾಗ ಅರಮನಿ ಕಟ್ಕೊಂತ ಕುಂಡ್ರಿ, ನಾ ಈಗ ಬರ್ತೀನಿ ಕೆಲಸ ಮುಗಿಸಿ.
5: ಈ ಪದ್ಯದ ಎಷ್ಟು ಕಾಮೆಂಟ್ ಅಂತೀನಿ, ನಾ ಮುಖ್ಯ ಅತಿಥಿ ಆಗುದನ ಇಲ್ಲ ಅಂತ ತಿಳಿದಾಳಕ್ಕೆ. ನಾ ಗುಂಡಣ್ಣನ ಹಿಡಿದು ಮುಖ್ಯ ಅತಿಥಿ ಆಗಾಕ ಪ್ರಯತ್ನ ನಡೆಸಿದ್ದು ಆಕಿಗೇನು ಗೊತ್ತೈತಿ? ಆಕಿಗೆ ಇದೆಲ್ಲ ಗೊತ್ತು ಆಗಬಾರ್ದು. ಗುಂಡಣ್ಣ 2-3 ದಿನದಾಗ ಒಂದರ ಅವಕಾಶ ಕೊಡಿಸ್ತೀನಿ ಅಂದನ. ಅವ ಹೇಳಿದ ಮೇಲೆ ಮಾತಿಗೆ ಎಂದೂ ತಪ್ಪವಲ್ಲ.

0: ಛೇ, ಇವತ್ ಯಾರು ಬಂದ್ರಪ್ಪ ಅದು?
1: ಹ್ಞೂ, ಬಂದೆ ತಡಿಪ್ಪ.
0: ನಿಮ್ಮ ಕುರುತು ನನಗೆ ಸಿಗಲಿಲ್ಲ.
2: ಸಾವಿರ, ನಾನು ಗಣೇಶ್ ಅಂತ ಹೇಳಿ, ನನ್ನ ಗುಂಡಣ್ಣವ್ರು. ಗುಂಡಣ್ಣವ್ರು ನಿಮ್ಮ ಮನೆಗೆ ಕಳ್ಸ?
0: ಗುಂಡಣ್ಣ ಕಳ್ಸನ? ಬರ್ರಿ ಬರ್ರಿ ಬರ್ರಿ, ಒಳಗೆ ಬರ್ರಿ, ಇಲ್ಲಿ ಕೂಡ್ರಿ.
2: ಅಂದಂಗ ಸಾಹೇಬ್ರ, ನಿಮ್ಗ ಮುಖ್ಯ ಅತಿಥಿ ಆಗಕ್ಕ ಅವಕಾಶ ತಂದನಿ.
0: ಏನಪ್ಪ ಇದು, ಒಂದು ಮುಖ್ಯ ಅತಿಥಿ ಆಗುವ ಚಾನ್ಸು ಸಿಕ್ಕ ಬಿಡ್ಬೇಕ? ಬದ್ದಿ ಈಗ ಮನೆಯಾಗ ಇದ್ದಿದ್ರ ಈ ವಿಷಯ ಕೇಳಿ ಅಕ್ಕಿ ಹಾರ್ಟ್ ಫೇಲ್ ಆಗಿಬಿಡ್ತಿತ್ತು ಅಕ್ಕಿಗೆ.
2: ಸಾಹೇಬ್ರ, ನಿನ್ನೆ ಗುಂಡಣ್ಣವರು ನಮ್ಮ ಸಂಘದ ಬಂದು ನಮ್ಮ ಸಂಘದ ಚೀಫ್ ಸೆಕ್ರೆಟರಿ ಆ ಬಿ ಸಿ ಕೌಳಿಕ ಅವ್ರ ಮುಂದೆ ನಿಮ್ಮ ವಿಷಯ ಹೇಳಿದಾಗ ಕೌಳಿಕಾಯಿ ಅವರು ಬಹಳ ಖುಷಿ ಆದ್ರು. ಆವಾಗಿಂದ ಆವಾಗ ನಿಮ್ಮನ್ನ ಮುಖ್ಯ ಅತಿಥಿ ಮಾಡೇ ಬಿಟ್ರು. ಅದಕ್ಕೆ ಈ ವಿಷಯ ತಿಳಿಸಾಕ ನನ್ ಕಳಿಸಾರ.
0: ಅಂದಂಗ ನಿಮ್ಮ ಈ ಕಾರ್ಯಕ್ರಮ ಎಲ್ಲಿ ಐತಿ?
2: ಇಲ್ಲೇ ಸಾಹೇಬ್ರ, ಬಾಜು ಹಳ್ಳಿಯಾಗ ನಮ್ ಕಾರ್ಯಕ್ರಮ. ಹಳ್ಳಿ ಜನರೊಳಗ ಸಾಹಿತ್ಯದ ಬಗ್ಗೆ ಒಲವು ಮೂಡಿಸಾಕ ಪ್ರಯತ್ನ ಮಾಡಿ ಆ ಮೂಲಕ ಅವರಿಗೆ ಅಕ್ಷರ ಕಲಿಬೇಕು ಅನ್ನೋ ಆಸೆ ಹುಟ್ಟಿಸ್ಬೇಕು ಅನ್ನೋದ ಈ ನಮ್ ಕಾರ್ಯಕ್ರಮದ ಉದ್ದೇಶ.
0: ನಾಲ್ಕು ಮಂದಿ ಮುಂದೆ ಸ್ಟೇಜ್ ಮೇಲೆ ಹತ್ತಿ ಚಪ್ಪಾಳಿ ಗಿಟ್ಟಿಸ್ಕೊಳ್ಳೋದು ಹೊಗಳಿಸ್ಕೊಳ್ಳೋದು ಅಂದ್ರೆ ನನಗೇನು ಆಗೋದಿಲ್ರಪ್ಪ. ಆದರೂ ನೀವು ಇಷ್ಟು ಒತ್ತಾಯ ಮಾಡಾಕತ್ತೀರಿ ಅಂತ, ಮತ್ತು ಕೌಳಿಕಾಯಿ ಅವರು ಈಗಾಗಲೇ ನನ್ನ ಮುಖ್ಯ ಅತಿಥಿ ಮಾಡ್ಯಾರಂತ ನಾ ಒಪ್ಪಿಕೊತೇನೆ. ನಿಮ್ಮ ಕಾರ್ಯಕ್ರಮ ಎಷ್ಟನೇ ತಾರೀಕಿಗೆ ಐತಿ, ಎಷ್ಟು ಗಂಟೆಗೆ ಐತಿ?
2: ಇದ್ದ ತಿಂಗಳ 18ನೇ ತಾರೀಕು, ಅಂದ್ರೆ ಇನ್ನ 4 ದಿನ ಬಿಟ್ಟು ಸಾಯಂಕಾಲ 4 ಗಂಟೆಗೆ ಶುರು ಮಾಡ್ತೇವೆ. ಅಂದಂಗ ಸಾಹೇಬ್ರ, ಇದು ನೋಡ್ರಿ ಕರಪತ್ರ, ಇದ್ರಾಗ ಕಾರ್ಯಕ್ರಮದ ಎಲ್ಲಾ ವಿವರ ಐತಿ ತೋಡ್ರಿ.
0: ಅಡ್ಡಿಲ್ಲ, ಚಲೋ ಆಗ್ಯದ, ಚಲೋ.
2: ಅಂದಂಗ ಇನ್ನೊಂದು ಮುಖ್ಯ ವಿಷಯ ಅದು
0: ಏನ್ ಹೇಳ್ರಿ, ಅದಕ್ಕೆ ಯಾಕಷ್ಟು ಹಿಂದೆ ಮುಂದೆ ಮಾಡ್ತೀರಿ ಹೇಳ್ರಿ.
2: ಅದು ನೀವು ಮುಖ್ಯ ಅತಿಥಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರೆ
0: ಬರ್ತೀರಿ ಬರ್ತೀರಿ,
2: ನಮ್ಮ ಸಂಘಕ್ಕೆ ಸ್ವಲ್ಪ ಫೀಸ್ ಕೊಡ್ಬೇಕಾಗ.
0: ಏನಪ್ಪ ಇದು, ರೊಕ್ಕ ಕೊಟ್ಟು ಮುಖ್ಯ ಅತಿಥಿ ಆಗುದಾ? ಛೇ ಛೇ ಛೇ, ಈ ಕಾಲನ ಅಂಥದ್ದು. ಬಹುಶಃ ಬಹಳಷ್ಟು ಮಂದಿ ಹಿಂಗ ರೊಕ್ಕ ಕೊಟ್ಟು ಮುಖ್ಯ ಅತಿಥಿ ಆಗ್ತಾರಂತ ಕಾಣ್ತೈತಿ. ಇರ್ಲಿ, ಕೊಡ್ತೇನಂತ ಅದಕ್ಕೇನು, ಆದ್ರೆ ಬಹಳ ಆದ್ರೆ ನನಗೂ ಕಷ್ಟ
2: ಆಕೈತಿ. ಬಹಳ ಏನು ಬ್ಯಾಡ್ರಿ, ಬರೇ 2,000 ರೂಪಾಯಿ ಕೊಟ್ರಿ ಸಾಕು.
0: 2,000 ರೂಪಾಯಿನ
2: ಅಷ್ಟೇ ರೀ?
0: ನಾ ಬೇಕಾದ್ರೆ 1,000 ಕೊಡಕ್ ತಯಾರದೀನಿ, ಆದ್ರೆ ಅದಕ್ಕೂ ಹೆಚ್ಚಿಗೆ ನನಗೆ ಸಾಧ್ಯ ಆಗೋದಿಲ್ರಿಪ್ಪ.
2: ನೋಡ್ರಿ ಸಾಹೇಬ್ರ, ಬೇರೆ ದೊಡ್ಡ ಸಂಘದೊಳಗೆಲ್ಲ ಮುಖ್ಯ ಅತಿಥಿ ಆಗಕ್ಕೆ ರೇಟ್ 5,000 ಮೀರಿ ಹೋಗೈತಿ.
0: ಹಂಗ
2: ನಮ್ದು ಸಣ್ಣ ಸಂಘ, ಮೇಲಾಗಿ ಹೊಸ ಸಂಘ, ಅದು ಅಲ್ದ ನಿಮಗಂತೇಳಿ ನಾವು ಒಪ್ಕೋತೀವಿ.
0: ನಿಮ್ಮ ಕಾರ್ಯಕ್ರಮದ ದಿನ ನಾನಾ ಬರ್ಬೇಕಾಕತ್ತು ಅಥವಾ ನೀವು?
2: ಅದ್ರ ಬಗ್ಗೆ ನೀವೇನೂ ತೊಂದರೆ ತಗೋಬೇಕಾಗಿಲ್ಲ.
0: ಇಲ್ಲ,
2: ಆ ದಿವಸ 15 ನಿಮಿಷ ಮೊದ್ಲ ನಾನು ಮತ್ತೆ ನಮ್ಮ ಕೌಳಿಕಾಯಿ ಸಾಹೇಬ್ರು ಇಬ್ರು ಸೇರಿ ಖುದ್ದಾಗಿ ಕಾರನೇ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ. ನೀವು 1,000 ರೂಪಾಯಿನ ಕೌಳಿಕೆ ಅವರನ್ನ ಭೇಟಿಯಾಗಿ ಆದಷ್ಟು ಲಘೂನ ನಮ್ಮ ಸಂಘಕ್ಕೆ ಮುಟ್ಟಿಸ್ಬಿಡಿ.
0: ನಾ ಏನು ತಡ ಮಾಡುದಿಲ್ಲ, ಬೇಕಾದ್ರೆ ನಾನೇನೆ ಮುಟ್ಟಿಸ್ಬಿಡ್ತೀನಿ. ಆದ್ರೆ ಹಿಂಗ ರೊಕ್ಕ ಕೊಟ್ಟು ಮುಖ್ಯ ಅತಿಥಿ ಆಗಿದ್ದು ಯಾರಿಗೂ ಏ ಅಂದ್ರ ಸ್ವತಃ ನನ್ನ ಹೆಂಡತಿಗೂ ಗೊತ್ತಾಗಬಾರ್ದಪ್ಪ. ಯಾಕಂದ್ರ ನನ್ನ ಮರ್ಯಾದೆ ಸ್ವಲ್ಪ ಕಡಿಮೆ ಆಕತಿ.
2: ಸಾಹೇಬ್ರ, ನೀವೇನು ಕಾಳಜಿ ಮಾಡಬೇಡಿ, ಈ ವಿಷಯ ಯಾರಿಗೂ ಗೊತ್ತಾಗುದಿಲ್ಲ.
0: ಅಷ್ಟಾದ್ರೆ ಅಡ್ಡಿಲ್ಲ,
2: ನಾನು ಇಲ್ಲಿ ಬರ್ತೇನೆ. ಹಂಗಾರ ನೀವು 18ನೇ ತಾರೀಕಿಗೆ ಸರಿಯಾದ ಟೈಮಿಗೆ ತಯಾರಿರ, ನಾವು ಕಾರ್ ತಗೊಂಡು ಬರ್ತೇವೆ. ಹಂಗಾರ ಬರ್ತೇವೆ.
0: ಅಂತೂ ದೇವ್ರು ಚಲೋ ಚಾನ್ಸ ಕೊಟ್ಟಾನ, ಈ ವಿಷಯ ಕೇಳಿದ್ರ ಬುದ್ಧಿ ಬಹಳ ಖುಷಿ ಆಕಳ. ಅಕ್ಕಿನು ಬಂದಂತ ಕಾಣ್ತೈತಿ. ಪದ್ಯ ಕೈ ಚೀಲ ಇಲ್ಲ ಇಡು, ಇಲ್ಲ ಇಡು.
3: ಏನಾಯ್ತು?
0: ಅದೆಲ್ಲ ನಿನಗೆ ತಿಳಿಯುದಿಲ್ಲ, ಬಾ ಇಲ್ಲೇ ಬಾ ಇಲ್ಲೇ. ಇವತ್ತು ನನಗೆ ಎಷ್ಟು ಖುಷಿ ಆಗೈತಿ ಗೊತ್ತೇನು, ಸಿನಿಮಾದವರಂಗ ನಿನ್ನ ಎತ್ತಿ ತಿರುಗಿಸಿ ಬಿಡ್ತಿದ್ದೆ. ಆದ್ರೆ ಏನ್ ಮಾಡ್ಲಿ, ನನಗ ನಿನ್ನ ಎತ್ತಕ್ಕಾಗೋದಿಲ್ಲ.

0: ಹಚ್ಚೈತಿ ನೀನು
1: ಸುಮ್ಮನಾಗ್ರಿ ಇಲ್ಲಿದ್ದೆ ಗೊತ್ತ ನನ್ ತೂಕ ಇರೋ ಅಷ್ಟ ಐತಿ, ನಿಮ್ ತೂಕ ಕಡಿಮೆ ಇದ್ರ ನಾ ಏನ್ ಮಾಡ್ಲಿ? ಏನ್ ವಿಷಯ ಲಘು ಹೇಳ್ರಿ.
0: ಹೇಳ್ತೇನೆ ಹೇಳ್ತೇನೆ ನೋಡು ನೋಡು, ನಾನು ನಾನು ಮುಖ್ಯ ಅತಿಥಿ ಆಗಿಬಿಟ್ಟೆ. ಮುಖ್ಯ ಅತಿಥಿ ಹೇಳಿದ್ದು ಖರೆ. ಅಗಳೇನ ಒಬ್ರು ಬಂದಿದ್ರು, ಅವರು ನನ್ ಕೂಡ ಒಪ್ಪಂದ ಮಾಡ್ಕೊಂಡು ಈಗರ ಹೋದ್ರು. ಇದ ತಿಂಗಳ 18ನೇ ತಾರೀಕಿಗೆ ಇಲ್ಲೇ ಬಾಜು ಹಳ್ಳಿಯಾಗ ಕಾರ್ಯಕ್ರಮ.
1: ಅಂದ್ರೆ ಈಗ ನಾ ಬರೋಕ್ಕಿಂತ ಮುಂಚೆ ಒಬ್ರು ಹೋದ್ರಲ್ಲ ಅವ್ರ ಇವ್ರು.
0: ಅಯ್ಯ ಅವ್ರ ಅವ್ರನ
1: ಅಲ್ಲ, ನಮ್ಮ ಅಪ್ಪ ನಮ್ಮವ್ವ ಇದನ್ನೆಲ್ಲ ಕೇಳಿದ್ರೆ ಎಷ್ಟು ಖುಷಿ ಆಕಾರಿ. ಏನ್ರಿ ಅವ್ರಿಗೂ ನಾಳೆನ ಬಾ ಅಂತ ಪತ್ರ ಬರೀರಲ್ರಿ.
0: ಬರೀತೀನಿ ಬರೀತೀನಿ, ಇವತ್ತ ಬರೀತೀನಿ, ಆದ್ರೆ ನಾಳೆ ಬಾ ಅಂತ ಬರೆಯುವುದಿಲ್ಲ. ನನ್ನ ಕಾರ್ಯಕ್ರಮ 18ಕ್ಕ ಐತಿ, ನೀವು 17ನೇ ತಾರೀಕಿಗೆ ಬರ್ರಿ ಅಂತ ಬರೀತೀನಿ. ಯಾಕಂದ್ರೆ ನಾಳೆನ ಅವರೆಲ್ಲ ಬಂದ್ರೆ ನನ್ನ ಭಾಷಣ ತಯಾರಿಗೆ ತೊಂದರೆ ಆಕೈತೆ.
1: ಇರ್ಲಿ ಸಾಕು, ಇಲ್ಲದ ಪತ್ರ ಹಾಕುದನ್ನ ಮಾತ್ರ ಮರಿಬೇಡ್ರಿ.
0: ಇಲ್ಲ ಮಾರಾಳ, ನಾ ಯಾಕೆ ಮರಿಲಿ? ನಂದು ನಾ ಭಾಷಣ ತಯಾರಿ ಮಾಡ್ಕೋಬೇಕು, ಫಸ್ಟ್ ಕ್ಲಾಸ್ ಆಗಿ. ಇಲ್ಲ ನೋಡು, ಒಂದು ಕಪ್ ಚಹಾ ಮಾಡ್ಕೊಂಡು ಬಾ.
1: ಆಯ್ತು, ಈಗ ಇಲ್ಲಡಿ ತಗೊಂಡು ಬಂದ
0: ತಗೊಂಬಾ. ಮಾನ್ಯ ನನ್ನ ಅಕ್ಕ ತಂಗಿಯರೇ ಮತ್ತು ಅಣ್ಣ ತಮ್ಮಂದಿರೇ, ಇವತ್ತು ನಾವೆಲ್ಲ ಇಲ್ಲೇ ಒಂದ್ ಕಡೆ ಸೇರ್ಕೊಂಡಿವಿ. ಅಕ್ಷರ ಕಲಿದೆ ಇದ್ದಾವ ಇವತ್ತು ಮೂರ್ಖ ಅನಿಸ್ಕೋತಾನ.
1: ಏನ್ರಿ ಏನ್ರಿ ಸಾಕಿ, ನಿಮ್ ಭಾಷಣ ರಿಹರ್ಸಲ್ ಬಂದ್ ಮಾಡ್ರಿ ಅದನ್ನ. ಎರಡು ದಿನದಿಂದ ಅದನ್ನ ಕೇಳಿ ಕೇಳಿ ಕೇಳಿ ನನ್ ತಲೆಯಂತೂ ಚಿಚೆ ಚಿಚೆ ಒಂದ ಸಮಯ ಚುಚ್ಚಾಕತ್ತೈತಿ. ಅಲ್ರಿ ಸ್ವಲ್ಪ ಬಸ್ ಸ್ಟ್ಯಾಂಡಿನ ಮಟ್ಟ ಹೋಗಿ ಬರ್ರಿ. ಹೋಗಿ ಬರ್ರಿ, ನಾಳೆ ನಿಮ್ ಕಾರ್ಯಕ್ರಮ ಐತಿಲ್ಲ, ನಮ್ಮ ಅಪ್ಪ ಅವ ಇವತ್ತ ಬಂದ ಬರ್ತಾರ. ಮತ್ತ
0: ಅವ್ರು ಯಾವ ಟೈಮಿಗೆ ಬರ್ತಾರೋ ಯಾರಿಗ ಗೊತ್ತು? ನಾ ಏನು ಚಂಜಿ ಮಟ್ಟ ಅಲ್ಲೇ ಅಡ್ಡಾಡ್ಲೇನು ಶೇಂಗಾ ಕಡ್ಲಿ ಮಾರವ್ರಂಗ.
1: ನಿಮ್ದೊಂದು
2: ನಮಸ್ಕಾರ ಅಳಿಯಾರ್ಗೆ.
0: ಮಾವಂದ್ರು ಬರ್ರಿ ಬರ್ರಿ ಬರ್ರಿ.
1: ಅಪ್ಪ ಅವ್ವ ಅಲ್ಲ, ಯಾವಾಗ ಬಂದ್ರಿ?
3: ಈಗರೆ ಬಂದಿವವ.
2: ಅಳಿಯಾರ ನೀವು ಮುಖ್ಯ ಅತಿಥಿಯಾಗಿ ಹೋಗೋ ವಿಷಯ ಓದಿ ನನಗಂತೂ ಬಹಳ ಬಹಳ ಖುಷಿ ಆದ್ರಪ್ಪ. ಏ ನಮ್ಮ ಊರಾಗಿನ ಜನನು ಸಾಕಷ್ಟು ಬರ್ತಾರನ್ರಪ್ಪ, ಮತ್ತು ನಿಮ್ಮ ಭಾಷಣ ಭರ್ಜರಿ ಆಗ್ಬೇಕು ನೋಡ್ರಿ. ಹಂಗ
0: ಭಾಷಣ ತಯಾರಿ ಅಂತೂ ನಾ ಭರ್ಜರಿಯಾಗಿ ಮಾಡೀನಿ.
2: ದೊಡ್ಡ ಕಾರ್ಯಕ್ರಮ ಅಂತಂದ ಮ್ಯಾಲೆ ಎಲ್ಲಾ ತಯಾರಿ ಚಲೋ ಮಾಡಕ ಬೇಕಲ್ವ? ಮತ್ತ
3: ಮತ್ತ ಅಳಿಯಾರು ಹಿಂಗ ದೊಡ್ಡ ಮನುಷ್ಯರಾಗಿ ಹೋಗೋದು ಇದ ಮೊದ್ಲೇ ಸಲ ಅಲ್ಲೇನ್ರಿ. ಅಂದ ಮ್ಯಾಲ ತಯಾರಿ ಬೇಕ ಬೇಕ.
0: ಹೌದೌದು ಬದಿ, ಮೊದ್ಲು ಅವ್ರಿಗೆ ಊಟಕ್ಕ ತಾಟ್ ಮಾಡಿ ನಡಿ. ನೋಡು ನಾ ಇಲ್ಲೇ ಕೋಣ್ಯಾಗ ಕಡಿ ಸಲ ಭಾಷಣದ ರಿಹರ್ಸಲ್ ಮಾಡ್ಕೊಂಡ್ ಬರ್ತೀನಿ.
1: ಆತು ಹಂಗ ಮಾಡ್ರಿ. ಅಪ್ಪ ಅವ್ವ ನಡಿರಿ ಒಳಗ.
0: ಪದಿ ಅಪ್ಪ ಅವ ತಯಾರಾಗಿರಲು?
1: ಅಯ್ಯೋ ಎಲ್ಲಾ ತಯಾರಾಗ್ಯಾರಿ.
2: ಅಳ್ಯಾರ ನಾವಂತೂ ತಯಾರಾಗ್ಯವೇನ್ರಪ್ಪ. ನೀವು ತಯಾರಾದಂಗ ಕಾಣಿಸ್ತದೆ, ಅಲ್ಲಿ ಇನ್ನೇನು ಕಾರ್ ಬರೋದಷ್ಟೇ ಬಾಕಿ ಅಲ್ಲ.
0: ಹೌದು ಹೌದು
1: ನೋಡ್ರಲ್ಲೇ ಗಡಿಯಾರ ಆಗ್ಲೇ 4 ಹುಡಿತು. ಅಲ್ಲ ಪೌಣೆ 4ಕ್ಕ ಬರ್ತೀನಿ ಅಂತಂದವ್ರು ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು. ಅವರು
0: ಹೆಚ್ಚು ಕಡಿಮೆ ಆಗೋದ ಮಾವ ಅತ್ತಿ ಬರ್ರಿ, ಇಲ್ಲೇ ಕುಂದ್ರು ಬರ್ರಿ. ಈಗ 5 ನಿಮಿಷದಾಗ ಕಾರು ಖಾತ್ರಿಯಾಗಿ ಬಂದ ಬರ್ತೈತಿ.
1: ಏನ್ರಿ ಇದೇನ್ರಿ ಆಗ್ಲ 5 ಹೊಡೆದು ಹೋತು ಇನ್ನೂ ಬರ್ಲಿಲ್ಲ.
0: ಹೌದಲ್ಲ 4ಕ್ಕ ಕಾರ್ಯಕ್ರಮ ಶುರು ಆಗೋದಿತ್ತು, ಯಾಕೆ ಬರ್ಲಿಲ್ಲ?
2: ಅಳ್ಯಾರ ದಾರಿಯಾಗಿ ಎಲ್ಲರ ಕಾರು ಪಂಚರ್ ಆಗಿತ್ತು ಏನೋ ಯಾರಿಗ ಗೊತ್ತಪ್ಪ?
3: ಅಳ್ಯಾರ ನೀವು ಲಘೂನ ಹೋಗಿ ಒಂದ್ ರಿಕ್ಷಾ ತಂದ್ ಬಿಡ್ರಿ. ನಾವೆಲ್ಲಾರು ಕೂಡಿ ರಿಕ್ಷಾದಾಗ ಅಲ್ಲೇ ಹೋಗ್ಬಿಡೋಣ.
0: ಹಂಗಾರ ತಡಿ, ಈಗ ಸದ್ಯ ರಿಕ್ಷಾ ತಗೊಂಡ ಬರ್ತೀನಿ, ಎಲ್ಲಾರು ಹೋಗೋಣಂತ.
1: ಕಲಾಮಂದಿರ ಬಂದ ಬಿಡ್ತಲ್ರಡಿಯೋ ಸ್ಥಳ ಇದ ಹೌದಲ್ಲ, ಇದೇನ್ರಿ ಜನರ ಗದ್ಲೇನ ಇಲ್ಲ ಅಲ್ಲಿ ನೋಡ್ರಲ್ಲೇ, ಹೊರಗ ಹಾಕಿದ ಲೈಟಿನ ಸರ ಹೂವಿನ ಗಿಡ ಬೋರ್ಡ್ ಎಲ್ಲ ಎತ್ತೆತ್ತಿ ಒಳಗೋಯ್ಲಿಕ್ಕೆ ಹತ್ತಾರ. ಅಲ್ಲ ಇಲ್ಲಿ ವಾತಾವರಣ

0: ನೋಡಿದ್ರೆ ಕಾರ್ಯಕ್ರಮ ಮುಗಿದು ಆಗಲಿ ಅರ್ಧ ತಾಸ ಆದಂಗ ಅನಿಸ್ತಾಗತ್ತರ
1: ಹಂಗ
2: ಸುಮ್ಮ
0: ಮತ್ತಿ ನವ
2: ನೀನ ಬೈಕ್ ಅಡ ಬೈ ಹಾಕಬೇಡ
3: ಅಳ್ಯಾರ ಇಲ್ಲಿ ನೋಡ್ರಿ ಅಲ್ಲ ಇಲ್ಲಿ ಯಾರನ್ನಾರು ಒಂದಿಷ್ಟು ಕೇಳಿ ವಿಷಯ ಏನು ಅನ್ನೋದನ್ನ ತಿಳ್ಕೊಂಡ್ಬಿಡ್ರಲ್ಲ ಬರ್ತತಿ ಯಾರೋ ಕಾಣ್ತಾರ ನೋಡ್ರಪ್ಪ ಇಲ್ಲಿ ನೋಡಿ ಅತ್ತಮ್ಮನ್ ಕರೀರಿ
4: ನಮಸ್ಕಾರ ನಮಸ್ಕಾರ
2: ಗಣೇಶರ ಏನ್ರಿ ಇದೆಲ್ಲ ಎಲ್ಲೈತಿ ನಿಮ್ಮ ಕಾರ್ಯಕ್ರಮ ನಾವೆಲ್ಲ ಒಂದ್ ತಾಸ ಕಾದು ಕಡಿಕ ರಿಕ್ಷಾ ಹಿಡ್ಕೊಂಡು ಇಲ್ಲಿಗೆ ಬಂದೀವಿ
4: ಅಲ್ಲ ಅಲ್ಲ ಸಾಹೇಬ್ರ ಸಾಹೇಬ್ರ ಸ್ವಲ್ಪ ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ
2: ಏನ್ ಸಮಾಧಾನ
4: ನನ್ನ ಮಾತು ಕೇಳ್ರಿ ಕೇಳ್ರಿ ನೋಡಿ
2: ಏನ್ ಹೇಳ್ರಿ
3: ಹೇಳ್ತೀನಿ ಕೇಳ್ರಿ
2: ಏನಾದಪ್ಪ
4: ಸಮಾಧಾನ ಮಾಡ್ಕೊಳ್ರಿ ನಾವು ನಮ್ಮ ಈ ಕಾರ್ಯಕ್ರಮಕ್ಕ ನಿಮ್ಮನ್ನ ಮುಖ್ಯ ಅತಿಥಿ ಮಾಡಿದ್ವಿ ಖರೆ ಆದ್ರ ಮೊನ್ನೆ ನಿಮ್ಮಂತ ಒಬ್ಬ ಕವಿ ನಮ್ಮ ಸಂಘಕ್ಕೆ ಬಂದು ನಾ 3,000 ಕೊಡ್ತೀನಿ ನನ್ನ ಮುಖ್ಯ ಅತಿಥಿ ಮಾಡ್ಕೊರ್ರಿ ಅಂದ್ರು ಅವಾಗ ನಮ್ಮ ಕವಳಿಕಾಯಿ ಅವರು ನಿಮ್ ಹೆಸರನ್ನ ರದ್ದು ಮಾಡಿ ಅವ್ರನ್ನ ಮುಖ್ಯ ಅತಿಥಿ ಮಾಡಿದ್ರು ಈ ಕಾರ್ಯಕ್ರಮ ಇದ ಈಗ ಮುಗಿದ್ ಹೋತು ನೋಡ್ರಿ ನೀವು ನಿಮ್ ರೊಕ್ಕ ನಾಳೆ ಸಂಘಕ್ಕೆ ಬಂದು ವಾಪಸ್ ಹೋಯ್ರ ನೀವೆಲ್ಲ ನನ್ನ ಕ್ಷಮಾ ಮಾಡ್ರೆ ನಾ ಇನ್ನು ಬರ್ತಾನಗ
0: ಏನ್ರಿ ನೀವು ರೊಕ್ಕ ಕೊಟ್ಟು ಮುಖ್ಯ ಅತಿಥಿನ ಇದೆಲ್ಲ ಏನ್ರಿ ನಿಮ್ಮ ನಿಮ್ಮ ಆಜು ಬಾಜುದವ್ರು ಕೇಳ್ರಿ ಏನಂದಾರ ಛೀ ನಿಮ್ಮ ನಿಮ್ಮ ಏನ್ ಅವ್ರಿಗೆ
1: ನಾವೆಲ್ಲ ಎಷ್ಟ್ ಆಶೆ ಇಟ್ಕೊಂಡು ಬಂದ್ವಿ ಇದೆಲ್ಲ ಏನಾತಲ್ರಿ
3: ಏನ್ರಿ ಈಗ ಏನ್ ಮಾಡುದ್ರಿ ಏನ್
5: ಮಾಡುದು ಸೀದಾ ಮನೆಗೆ ಹೋಗೋದು
3: ಮನೆಗೆ ಹೋಗೋದು
5: ನನ್ನ ಜೀವನದಾಗ ಮುಖ್ಯ ಅತಿಥಿ ಆಗೋ ಟೈಮು ಯಾವಾಗ ಬರ್ತದೋ ಏನೋ
6: ಮುಖ್ಯ ಅತಿಥಿ ಕಿರುನಾಟಕ ಕೇಳಿದಿರಿ ಬರೆದವರು ಶ್ರೀ ಎಫ್ ವೈ ಶಿಂಧೆ ಪಾತ್ರ ಪರಿಚಯ ಗಂಡ ಶಶಿಧರ್ ನರೇಂದ್ರ ಹೆಂಡತಿ ವತ್ಸಲ ಕುಲಕರ್ಣಿ ಅತ್ತೆ ರಮಾ ಗೋಕಾವಿ ಮಾವ ಮನೋಹರ ಕುಲಕರ್ಣಿ ಗಣೇಶನ ಪಾತ್ರ ವಹಿಸಿ ಈ ನಾಟಕವನ್ನು ನಿರ್ದೇಶಿಸಿದವರು ಪ್ರಭುಸ್ವಾಮಿ ಮಳ್ಳಿಮಠ್

0: ಆಕಾಶವಾಣಿ ಧಾರವಾಡ.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಪಿ ಎಂ ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಇಂದಿನ ಗಿಳಿಬಿಂಡು ಕಾರ್ಯಕ್ರಮದಲ್ಲಿ ಕೇಳಿ.
1: ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಮಳಗಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಇಂದಿನ ಕಾರ್ಯಕ್ರಮದ ಪ್ರಸ್ತುತಿ. ಇದು ಎಐ ಭಾಗ್ಯ ನಾಟಕ ನಿಮ್ಮ ಮುಂದೆ. ನಾಗಾಲೋಟದಿಂದ ಓಡುವ ಇಂದಿನ ಜಗತ್ತಿಗೆ ಪೂರಕವಾಗಿ ಸ್ನೇಹ ಚಾಚಿದೆ ಕೃತಕ ಬುದ್ಧಿಮತ್ತೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ತನ್ನದೇ ಪ್ರಭಾವ ಬೀರಿ ಎಐ ಲೋಕವನ್ನೇ ಸೃಷ್ಟಿಸುತ್ತಿದೆ ಕೃತಕ ಬುದ್ಧಿಮತ್ತೆ. ಮಾನವನ ನೈಜ ಬುದ್ಧಿಮತ್ತೆಯಿಂದ ಸೃಷ್ಟಿಯಾದ ಈ ಕೃತಕ ಬುದ್ಧಿಮತ್ತೆಯ ಆಗುಹೋಗುಗಳ ಕುರಿತು ಬೆಳಕು ಚೆಲ್ಲುವ ನಾಟಕವೇ ಎಐ ಭಾಗ್ಯ.
2: ದೃಷ್ಟಿ ಓಹೋ ದೃಷ್ಟಿ

0: ನಾರಾಯಣ ನಾರಾಯಣ. ಪ್ರಭು, ತ್ರಿಲೋಕ ಸಂಚಾರಿಯಾದ ನಾನು ಭೂಲೋಕದಲ್ಲಿ ವಿಶೇಷವೊಂದನ್ನು ನೋಡಿದೆ.
1: ಏನದು ನಾರದ, ಅಂತ ವಿಶೇಷ?
0: ವಿಚಿತ್ರ ಪ್ರಭು, ವಿಸ್ಮಯ ದೇವ, ವಿಸ್ಮಯ. ಮಾನವನ ದೃಷ್ಟಿ, ಮಾನವನಿಂದಲೇ ಸೃಷ್ಟಿ ಪ್ರಭು.
1: ಇನ್ನು ಮಾನವನಿಂದ ಸೃಷ್ಟಿಯೇ? ಹ ಹ ಹ ಹ ಹ, ಬ್ರಹ್ಮನಿಗೆ ಕೆಲಸವೇ ಇಲ್ಲವಾಯಿತು.
0: ಹಾಗಲ್ಲ ದೇವ, ಮಾನವನು ತಾನು ಮಾಡಬೇಕಾದ ಕೆಲಸವನ್ನು ಮಾಡಲು ಹೊಸದೊಂದು ಸೃಷ್ಟಿ ಮಾಡಿದ್ದಾನೆ.
1: ಓಹೋ, ಹೌದೇ, ನಾನು ಅದನ್ನು ನೋಡಬೇಕು. ಈಗಲೇ ಭೂಲೋಕಕ್ಕೆ ಹೋಗೋಣ ನಡೆ.
0: ಪ್ರತಿ

0: ಹೌದಾ? ನೀವೇನು ಗಾಬರಿಯಾಗಬೇಡಿ, ನಾನು ನೋಡ್ತೇನೆ.
1: ನನ್ನ ಅಮ್ಮನನ್ನು ಉಳಿಸಿಕೊಡಿ ಡಾಕ್ಟ್ರೇ, ಹೇಗಾದ್ರೂ ಮಾಡಿ ಉಳಿಸಿಕೊಡಿ ಡಾಕ್ಟ್ರೇ.
0: ಆಯ್ತು, ದೇವರಿದ್ದಾನೆ, ನೀವು ಸ್ವಲ್ಪ ಹೊರಗೆ ಕಾಯಿರಿ.
2: ಭಾಗ್ಯ,
0: ಭಾಗ್ಯ.
3: ನಾನು AI ಭಾಗ್ಯ. ನಾನು ನಿಮಗೆ ಹೇಗೆ ಸಹಾಯ ಮಾಡಲಿ?
0: ಈ ರೋಗಿಯ BP ಮತ್ತು ಶುಗರ್ ಲೆವೆಲ್ ಅನ್ನು ತಪಾಸಣೆ ಮಾಡಿ ತಿಳಿಸು.
3: ಆದೇಶ ಸ್ವೀಕರಿಸಿದೆ. BP 120/90, ಶುಗರ್ ಲೆವೆಲ್ ರ್ಯಾಂಡಮ್ 120, HbA1c 5.7.
0: ಓಕೆ, ದಟ್ ಇಸ್ ನಾರ್ಮಲ್. ರೋಗಿಯ ಸಂಪೂರ್ಣ ದೇಹ ಸ್ಕ್ಯಾನ್ ಮಾಡಿ ಡಯಾಗ್ನೋಸಿಸ್ ಮಾಡು.
3: ಆದೇಶ ಸ್ವೀಕರಿಸಿದೆ. ಸ್ಕ್ಯಾನಿಂಗ್ ಪೂರ್ಣಗೊಂಡಿದೆ. ಕಿಡ್ನಿಯಲ್ಲಿ ಸ್ಟೋನ್ ಪತ್ತೆಯಾಗಿದೆ. ಕಿಡ್ನಿಯೊಳಗೆ ಮೂತ್ರ ಶೇಖರಣೆಗೊಂಡಿದೆ.
0: ಓಹೋ, ಐ ಸಿ. ಭಾಗ್ಯ, AI ಭಾಗ್ಯ, ಕೂಡಲೇ ಲೇಸರ್ ಚಿಕಿತ್ಸೆ ಮಾಡಿ ಕಿಡ್ನಿ ಸ್ಟೋನ್ ಒಡೆದು ಹಾಕು, ತೊಂದರೆ ನಿವಾರಿಸು.
3: ಆದೇಶ ಸ್ವೀಕರಿಸಿದೆ. ಲೇಸರ್ ಟ್ರೀಟ್ಮೆಂಟ್ ಪೂರ್ಣಗೊಂಡಿದೆ.
0: ಗುಡ್.
1: ಡಾಕ್ಟರ್, ಡಾಕ್ಟರ್, ಅಮ್ಮ ಹೇಗಿದ್ದಾರೆ ಡಾಕ್ಟರ್? ಚಿಕಿತ್ಸೆ ಯಶಸ್ವಿ ಆಯಿತಲ್ಲವೇ? ಏನು ತೊಂದರೆ ಇಲ್ವಲ್ವಾ?
0: ಗಾಬರಿಯಾಗಬೇಡಿ, ಹೆದರಬೇಡಿ, ಚಿಕಿತ್ಸೆ ಯಶಸ್ವಿಯಾಗಿದೆ. ನಿಮ್ಮ ತಾಯಿಯ ಆರೋಗ್ಯ ಸುಧಾರಿಸುತ್ತದೆ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಡಾಕ್ಟ್ರೇ.
0: ಈ ಥ್ಯಾಂಕ್ ಯು ಎಲ್ಲ ನನ್ಗ್ಯಾಕೆ? ಇದೆಲ್ಲ AI ಭಾಗ್ಯಗಳ ಮಹಿಮೆ.
1: ವೈದ್ಯ ಲೋಕದಲ್ಲೂ

0: ಕಡ್ಕಿ ಎಲ್ಲ ಹಣ್ಣಾಗ್ ಹೋಜು. ಕೊನೆಗೌಡ ಬರ್ದೆ ಕೊನೆ ಕೊಯ್ಲ್ ಹೆಂಗ್ ಮಾಡ್ಲಾತು?
1: ಹಾ ಹಾ, ತಿಂಗಳಿಂದೆ ಆಸ್ಟ್ರೇಲಿಯಾದಾಗಿಪ್ಪ ನಮ್ ದೊಡ್ಡ ಮಾಣಿಗೆ ಫೋನ್ ಮಾಡ್ದಾಗ ಅವ್ ಎಂತ ಹೇಳಿದ್ ಗೊತ್ತಿದ್ದೇನಾ?
0: ಎಂತ ಹೇಳಿದ್ನಾ?
1: ಈ ತಿಂಗಳನ್ಯಾಗ ಊರಿಗೆ ಬತ್ತಿ ಅಂದಿದ್ದ.
0: ಹಾ ಹೌದಾ ರೀ? ಮತ್ ಈ ವಿಷಯ ನೀವ್ ನಂಗೆ ಹೇಳಲೇ ಇಲ್ಲೇ.
1: ಹಾ, ಹಂಗೆ ಬಪ್ಪುವಾಗೆ ಈ ಕೊನೆ ಕೊಯ್ಲ್ ಮಾಡೋಲೆ ಅಡ್ಕೆ ಸುಲಿಯಲೆ ರೋಬೋಟ್ ತಗೋಬತ್ತೆ ಹೇಳಿದ್ದ ಯಮ್ಮನಿ ಮಾಣಿ. ಅದ್ಕೆ ಹೆದ್ರಡ ಅಂದಿದ್ದು ಏನು?
0: ನಿಮ್ ಈ ಮಾತುಕತಿ ನಂಗೆ ಅಂತ ಗೊತ್ತಿದ್ದ. ಆದ್ರೂ ಯಮ್ಮನಿ ಮಾಣಿ ಯಾವಾಗ ಬತ್ನಡ?
1: ಇವತ್ತೇ.
0: ಹಾ ಇವತ್ತ?
1: ಯಾರೋ ಬಂದ ಕಾಂತಲ್ಲ.
0: ಹೌದು, ನಾ ಬಾಗ್ಲು ತೆರೆದು ನೋಡ್ತೆ. ಹಾ
1: ಆಯಿ ಆಯಿ, ಆರಾಮಿದ್ದೇನೆ.
0: ನಾ ಆರಾಮಿದ್ನ ಮಾಣಿ, ನೀ ಆರಾಮಿದ್ದೇನಾ?
1: ಹಾ ನಾ ಆರಾಮಿದ್ದೆ.
0: ಬಾ ಒಳಗೆ, ನೀನ್ ಕುಡಿಯಲಿ ಎಂತ ಕೊಡುವ? ಕಷಾಯ ಕುಡಿಯೋದ್ ಮರ್ತ ಹೋಜ.
1: ಅಲ್ಲಿ ಎಂತ ಕಷಾಯನು ಇಜ್ಜಿಲ್ಲ. ಆಯಿ, ನೀ ಹೋಗು ಕಷಾಯ ಮಾಡ್ಕೊಂಬಾ.
0: ಆಯ್ತು ಮಾಣಿ, ಈಗ ಬಂದೆ.
1: ಅಪ್ಪಯ್ಯ ಅಪ್ಪಯ್ಯ, ಹೆಂಗದಿ ತೋಟದ ಕೆಲ್ಸ? ಹೆಂಗೈತಪ್ಪಯ್ಯ?
2: ಛೇ, ಆಳ್ಗಳೇ ಸಿಕ್ತಿಲ್ಲೇ ಮಾಣಿ. ತ್ವಾಟದಲ್ಲಿ ಅಡಿಕೆ ಪೀಕು ಚೆನ್ನಾಗ್ ಬಂಜು. ಕೊನೆ ಕೊಯ್ಯಲೆ ಕೊನೆಗೌಡ ಬಂಜಿಲ್ಲೇ ಮಾರಯ್ಯ.
1: ಹಾ ಹಾ ಅಪ್ಪಯ್ಯ, ನಾ ಫೋನ್ ಹೆಂಗ್ ನಿಂಗ್ ಹೇಳಿದ್ನಲ್ಲ, ಒಂದು ರೋಬೋಟ್ ಇಟ್ಕೊಳ್ವಾ ಅಂದಿ. ಆ ರೋಬೋಟ್ ನ ಯಾನೇ ತಯಾರ್ ಮಾಡಿ ತಂಜೀನಿ ಅಪ್ಪಯ್ಯ.
2: ಭಾಗ್ಯ, ಎಐ ಭಾಗ್ಯ, ಕಮ್ ಇನ್ಸೈಡ್.
3: ನಾನು ಎಐ ಭಾಗ್ಯ.
0: ಮಾಣಿ ಕಷಾಯ ತಗೋ.
1: ಮಾಣಿ, ಏ ಮಾಣಿ, ಈ ರೋಬೋಗೆ ಎಂತ ಅಂತ ಕರ್ದ್ಯಾ?
2: ಎಐ ಭಾಗ್ಯನ?
1: ಭಾಗ್ಯ ಅಂದೇಳು.
2: ಇಲ್ಲ, ಎ ಭಾಗ್ಯ ಅಂದೇಳಕ್ಕ ಅಜಿಲ್ಲೇನ?
1: ಅಪ್ಪಯ್ಯ, ಎಐ ಭಾಗ್ಯ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಭಾಗ್ಯ ಅಂದಿ.
2: ಹಾ ಹಾ, ಅದಿರ್ಲಿ ಮಾಣಿ. ಅಡ್ಕೆ ಪೂರಾ ಹಣ್ಣಾಗ್ ಹೋಜು, ಕೆಳಗುದ್ರಿ ಬೀಳ್ತ. ನಿನ್ನಿ ಭಾಗ್ಯ ಅಡ್ಕಿನ್ ಹೆಂಗ್ ಕೊಯ್ತ್, ಹೆಂಗ್ ರಾಶಿ ಹಾಕ್ತ ಅಂತ ಕಾಂಬು ಭಾಗ್ಯ ನಮ್ಗೂ ತೋರ್ಸಕ್ ಆಗನೇ ಮಾಣಿ?
1: ಈಗ್ಲೇ ತೋರ್ಸಿನಿ ಅಪ್ಪಯ್ಯ. ಭಾಗ್ಯ, ಎಐ ಭಾಗ್ಯ, ನಾವ್ ಅಡ್ಕೆ ತೋಟಕ್ ಹೋಗಿ ಕೊನೆ ಕೊಯ್ಲ್ ಮಾಡ್ ಹೋಗು.
3: ಆದೇಶ ಸ್ವೀಕರಿಸಿದೆ.
1: ಅಪ್ಪಯ್ಯ ಆಯಿ, ಇಲ್ ಕಾಣಿ ಇಲ್ ಕಾಣಿ, ನಮ್ ಭಾಗ್ಯ ಎಷ್ಟ್ ಚಂದ್ ಮರ ಹತ್ತದ್ ಕಾಣಿ ಅಪ್ಪಯ್ಯ.
2: ಕಿರ್ಗತ್ತಿ ಸೊಂಟಾಗಿನ್ ಕಿರ್ಗತ್ತಿ ತೆಗಿತೈತಲ್ಲೇ ಮಾಣಿ.
1: ಅಬ್ಬಾಬಾಬಾಬಾ, ಅದ್ರಿಂದ ಎಂತ ಮಾಡ್ತೈತಾನ ಈ ರೋಬೋ?
0: ಹಾಯ್ ಹಾಯ್, ಕೊನಿ ಕೊಯ್ಯಲ ಕಾಂತ ಕಿರ್ಗತ್ತಿ.
2: ಹೌದೌದು, ಅದೇ ಅದೇ ಅದೇ ಹೇಳ್ತಾ ಹೇಳ್ತಾ ಇದಂಗೆ ಕೊನೆ ಕೊಯ್ಲ್ ಮುಗ್ಸೇ ಬಿಡ್ತ ಈ ರೋಬೋಟ್.
0: ಅಯ್ಯ ಅಯ್ಯ, ಇಲ್ ನೋಡಿ, ಒಂದ್ ಮರದಿಂದ ಮತ್ತೊಂದ್ ಮರಕ್ಕೆ ಹೆಂಗ್ ಹಾರ್ತು, ಮಂಗ್ ಹಾರ್ದಂಗೆ.
2: ಅಂತೂ ಎಷ್ಟ್ ಬೆಗ್ನೆ ಕೆಲ್ಸ ಆತು.
1: ಅಲ್ಲ ಮಾಣಿ, ಈ ರೋಬೋಗೆ ಮರ ಹತ್ತೋದ್ ಯಾರ್ ಕಲ್ಸಿದ್ರು? ನೀ ಏನ ಹೇಳ್ಕೊಟ್ಟೇನ? ಅದ್ ಹಂಗಲ್ಲಪ್ಪಯ್ಯ, ಇದನ್ನ ತಯಾರಿಸುವಾಗ ಪ್ರೋಗ್ರಾಮ್ ಬರೆಯುವಾಗ ಇದನ್ನ ಯಾನೇ ಫೀಡ್ ಮಾಡಿಟ್ಟಿದ್ದೆ. ನಮ್ ಮೆದುಳಿನ ಯಾವ್ಯಾವ ಭಾಗ ಏನೇನ್ ಕೆಲ್ಸ ಮಾಡ್ತಾ ಹೇಳಿ ತಿಳ್ಕೊಂಡು ಅದೇ ರೀತಿಯ ಕೃತಕ ಮೆದುಳು ಚಿಪ್ ಅನ್ನು ಇದಕ್ಕೆ ಅಳವಡಿಕೆ ಮಾಡಿದ್ದೀನಿ ಅಪ್ಪಯ್ಯ.
2: ಅಂತೂ ಮಗನೆ, ಈ ಅಡಿಕೆ ತೋಟದ ಕೆಲ್ಸ ತಲೆ ಬಿಸಿ ಕಣ್ಣಿ ಮಾಡ್ದೀನಿ.
0: ಬೆವರ್ ಸುರಿಸ್ತೆ, ಶ್ರಮ ಇಲ್ದೆ ಕೆಲ್ಸ ಸುಲಭ ಮಾಡ್ದಿ ಮಗನೆ. ಇದು ನಿನ್ನಿಂದ ದೊರೆತ ಎಐ ಭಾಗ್ಯ. ಕೃಷಿ ಕ್ಷೇತ್ರದಿ ನೋಡಿ ಬೆವರಿಲ್ಲದ

0: ಛೇ, ಏನು ಮಾಡಲಿ ಛೇ, ಹೇಗೆ ಮಾಡಲಿ?
1: ಏನಾಯ್ತು ಗೆಳೆಯ, ಏಕೆ ಚಿಂತೆ ಮಾಡುತ್ತಿದ್ದೀಯ?
0: ಏನು ಹೇಳುವುದು ಗೆಳೆಯ, ನಾನೊಂದು ಒಳ್ಳೆಯ ಸಿನಿಮಾ ಮಾಡಬೇಕೆಂದು ತೀರ್ಮಾನಿಸಿದ್ದೆ. ಆದರೆ
1: ಅದೇನಂತೆ ಮಾಡು, ನೀನು ಉತ್ತಮ ನಿರ್ದೇಶಕ ಅಲ್ಲವೇ?
0: ಸರಿಯಾದ ಕತೆ ಮತ್ತು ಸಂಭಾಷಣೆ ನನ್ನಲ್ಲಿಲ್ಲ, ಕತೆಗಾರರು ನೀಡಿದ ಚಿತ್ರಕತೆ ನನಗೆ ಒಪ್ಪಿಗೆ ಆಗಲಿಲ್ಲ. ಇದಕ್ಕೇಕೆ
1: ಇಷ್ಟೊಂದು ಚಿಂತೆ? ಎಲ್ಲಾ ಸಮಸ್ಯೆಗೂ ಒಂದಲ್ಲ ಒಂದು ಪರಿಹಾರ ಇದ್ದೇ ಇರುತ್ತದೆ. ಯೋಚನೆ ಮಾಡೋಣ. ನಾವು ಯಾಕೆ ಈ ಕೆಲಸಕ್ಕೆ ರೋಬೋಟ್ ನ ಸಹಾಯ ಪಡೆಯಬಾರದು?
0: ರೋಬೋಟ್ ಇದನ್ನೆಲ್ಲ ಮಾಡಲು ಸಾಧ್ಯವಿಲ್ಲ. ಅದು ಹೇಗೆ ನಮಗೆ ಸಂಭಾಷಣೆಯನ್ನು ಬರೆದುಕೊಡುತ್ತದೆ?
1: ಒಮ್ಮೆ ಪ್ರಯತ್ನ ಪಡುವುದರಲ್ಲಿ

0: ತಪ್ಪೇನಿಲ್ಲ. ನನ್ನ ರೋಬೋಟ್ ಈ ಕೆಲಸ ಮಾಡುತ್ತದೆಯೋ ಇಲ್ಲವೋ ಎಂದು ಪರೀಕ್ಷೆ ಮಾಡಲು ನನಗೆ ಸಹಾಯವಾಗುತ್ತದೆ. ಭಾಗ್ಯ, ಎಐ ಭಾಗ್ಯ, ಕಮ್ ಹಿಯರ್.
1: ಯಸ್, ನಾನು ಎಐ ಭಾಗ್ಯ. ನಾನು ನಿಮಗೆ ಹೇಗೆ ಸಹಾಯ ಮಾಡಲಿ?
0: ಇವನು ನನ್ನ ಸ್ನೇಹಿತ. ಇವನು ಒಂದು ಉತ್ತಮ ಸಿನಿಮಾ ಮಾಡಲು ನಿರ್ಧರಿಸಿದ್ದಾನೆ. ನಿನಗೆ ಇವನಿಂದ ಸ್ಕ್ರಿಪ್ಟ್ ಬರೆದುಕೊಡಲು ಸಾಧ್ಯವೇ?
1: ಓ, ಖಂಡಿತ ಸಾಧ್ಯ. ನಿರ್ದೇಶಕರೇ, ನಿಮ್ಮ ಸಿನಿಮಾ ಯಾವ ವಿಷಯಕ್ಕೆ ಸಂಬಂಧಿಸಿರಬೇಕು, ಅದರಲ್ಲಿ ಯಾವ ಯಾವ ಅಂಶಗಳಿರಬೇಕೆಂದು ನೀವು ನನಗೆ ತಿಳಿಸುವಿರಾ?
2: ಒಬ್ಬ ನಿಷ್ಠಾವಂತ

0: ಫೈಟಿಂಗ್, ಪ್ರೇಮ ಪ್ರಕರಣ, ಹಾಸ್ಯ ಮುಂತಾದ ಅಂಶಗಳು ಇದರಲ್ಲಿ ಒಳಗೊಂಡಿರಬೇಕು.
1: ಓಕೆ, ಒಂದು ನಿಮಿಷ ತಾಳಿ.
0: ವಾವ್, ಫ್ಯಾಂಟಾಸ್ಟಿಕ್! ನಾನು ಎಣಿಸಿಕೊಂಡಂತೆ ಉತ್ತಮವಾದ ಸ್ಕ್ರಿಪ್ಟ್ ಸಿಕ್ತು. ಧನ್ಯವಾದ ಎಐ ಭಾಗ್ಯ.
1: ಚಕಿತರಾಗಿದ್ದೀರಿ ಅಲ್ಲವೇ? ಇದು ಹೇಗೆ ಸಾಧ್ಯ ಎಂದು ನಿಮ್ಮ ತಲೆಯಲ್ಲಿ ಹತ್ತಾರು ಪ್ರಶ್ನೆಗಳು, ಸಂದೇಹಗಳು ಮೂಡಿದೆಯಲ್ಲವೇ? ಇದು ಸಾಧ್ಯ, ಆಶ್ಚರ್ಯವಾದರೂ ಸತ್ಯ. ಗ್ರಾವಿಟಿ ರೈಟರ್ ಎಂಬ ಕಂಪ್ಯೂಟರ್ ಅಪ್ಲಿಕೇಶನ್ ಈ ಸಾಧ್ಯತೆಯನ್ನು ನಿಜವಾಗಿಸುತ್ತದೆ. ನೀವು ಗೂಗಲ್ ಪೇಜ್ಗೆ ಹೋಗಿ ಗ್ರಾವಿಟಿ ರೈಟರ್ ಎಂದು ಟೈಪ್ ಮಾಡಿ ಲಾಗಿನ್ ಆಗಬೇಕು. ಅದ ನಂತರದಲ್ಲಿ ವಿಷಯ, ಪಾತ್ರಧಾರಿಗಳ ಸಂಖ್ಯೆ, ಉಪವಿಷಯ ಮುಂತಾದ ಪೂರ್ವ ನಿರ್ಧರಿತ ಅಂಶಗಳನ್ನು ಭರ್ತಿ ಮಾಡಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದರೆ ನಿಮ್ಮ ಸ್ಕ್ರಿಪ್ಟ್ ತಯಾರಾಗಿ ಪರದೆ ಮೇಲೆ ಮೂಡುತ್ತದೆ. ಈ ಸ್ಕ್ರಿಪ್ಟ್ನಿಂದ ಒಂದು ಆನಿಮೇಷನ್ ವಿಡಿಯೋ ತಯಾರಿಸಬೇಕೆಂದು ನೀವು ಬಯಸಿದರೆ ಗೂಗಲ್ ಪೇಜ್ನಲ್ಲಿ steve.ai ಎಂದು ಟೈಪ್ ಮಾಡಿ ಲಾಗಿನ್ ಆಗಬೇಕು. ನಂತರ ನಿಮ್ಮ ಸ್ಕ್ರಿಪ್ಟನ್ನು ಕಾಫಿ ಮಾಡಿ ತಂದು steve.ai ನ ಸ್ಕ್ರಿಪ್ಟ್ ಜಾಗದಲ್ಲಿ ಪೇಸ್ಟ್ ಮಾಡಬೇಕು. ಹಾಗೂ ಆನಿಮೇಷನ್ ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ವಿಡಿಯೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ವಿಡಿಯೋ ಪ್ರಿವ್ಯೂವನ್ನು ನೋಡಿ ಎಡಿಟ್ ಮಾಡಿಕೊಳ್ಳಬಹುದು, ಸೇವ್ ಕೂಡ ಮಾಡಬಹುದು. ತಿಳಿಯಿತೆ ವೀಕ್ಷಕರೇ?
2: ದೃಶ್,

0: ನನ್ನ ಮಗನಿಗೆ ಇಂದು 15 ತುಂಬಿ 16ನೇ ವರ್ಷ. ಹ್ಯಾಪಿ ಬರ್ಡೇ ಮಗನೇ.
1: ಥ್ಯಾಂಕ್ ಯು ಅಮ್ಮ.
0: ಇದು ತಗೋ ಮಗನೇ, ಅಮ್ಮ ಹೇಳಿದ 8 ಸುಳ್ಳು ಎಂಬ ಈ ಪುಸ್ತಕವನ್ನು ಓದಿ ಅರ್ಥೈಸಿಕೋ.
1: ಆಗಲಿ ಅಮ್ಮ. ಅಪ್ಪ, ನೀ ನನಗೇನು ಗಿಫ್ಟ್ ತಂದಿಲ್ಲವೇ?
0: ಸರ್ಪ್ರೈಸ್ ಸರ್ಪ್ರೈಸ್ ಮಗನೇ, ಸರ್ಪ್ರೈಸ್. ನಿನಗೆ ಅಂತಿಂತ ಉಡುಗೊರೆ ತಂದಿಲ್ಲ, ತುಂಬಾ ಸ್ಪೆಷಲ್ ಆಗಿರೋ ಉಡುಗೊರೆನೇ ತಂದಿದ್ದೇನೆ.
1: ಏನಪ್ಪ ಅದು ಅಂತ ಸ್ಪೆಷಲ್? ಬೇಗ ಕೊಡು ಅಪ್ಪ.
0: ನಿಮ್ಮಪ್ಪ ಜರ್ಮನಿಯಲ್ಲಿರೋದು, ಅದಕ್ಕೆ ನಿನಗೆ ತುಂಬಾ ಸ್ಪೆಷಲ್ ಗಿಫ್ಟ್ ಕೊಡ್ತಾರೆ. ನಾನು ಭಾರತದಲ್ಲೇ ಇದ್ದೆ, ಅದಕ್ಕೆ ನನ್ನ ಗಿಫ್ಟ್ ಕೇವಲ ಪುಸ್ತಕ ಮಾತ್ರ.
1: ಇರಲಿ ಅಮ್ಮ, ನಾನು ಈ ಪುಸ್ತಕವನ್ನು ಖಂಡಿತವಾಗಿಯೂ ಓದುತ್ತೇನೆ. ಅಪ್ಪ ಗಿಫ್ಟ್ ಅಲ್ಲಿ ನಿಮ್ಮ ಕೈಯಲ್ಲಿ ಏನೂ ಇಲ್ಲ, ನಿಮ್ಮನೆ ಹೇಳಿದಿರಾ ಗಿಫ್ಟ್ ಅಂತ?
0: ಇಲ್ಲ ಮಗನೇ, ಇದು ಭಾಗ್ಯ. AI ಭಾಗ್ಯ, ಕಮ್ ಹಿಯರ್.
2: ನಾನು AI ಭಾಗ್ಯ, ಏನಾಗಬೇಕು ನನ್ನಿಂದ?
0: ಮಗನೇ ನೋಡು, ಇದೇ ನಿನಗೆ ನಾನು ಕೊಡುವಂತಹ ಗಿಫ್ಟ್, ಜರ್ಮನಿಯಿಂದ ತಂದಿರುವಂತಹ ಈ ರೋಬೋಟ್.
1: ಓಹೋ, ತುಂಬಾ ಚೆನ್ನಾಗಿದೆ ಅಪ್ಪ. ಮೈ ಪಪ್ಪಾ ಇಸ್ ಗ್ರೇಟ್. ಅಂದಾಗೆ ಇದು ಏನೇನು ಮಾಡುತ್ತದೆ ಅಪ್ಪ?
0: ಎಲ್ಲಾ ಕೆಲಸವನ್ನು ಮಾಡುತ್ತದೆ, ನಿನ್ನ ದೈನಂದಿನ ಕೆಲಸ ಕಾರ್ಯಗಳಿಗೆ ಸಹಾಯ ಮಾಡುತ್ತದೆ, ನಿನ್ನ ಹೋಮ್ವರ್ಕ್ ಬರೆಯಲು ಕೂಡ ಸಹಾಯ ಮಾಡುತ್ತದೆ ಮಗನೇ.
1: ತುಂಬಾ ಒಳ್ಳೆಯದು. ಮತ್ತಿದು ನನ್ನ ಜೊತೆ ಆಟವಾಡುತ್ತದೆಯೇ?
0: ಓ ಖಂಡಿತ, ಇದು ನಿನಗೆ ಸಕಲ ಭಾಗ್ಯವನ್ನ ಕೊಡುತ್ತದೆ, ಆದರೆ ವಿವೇಚನೆಯಿಂದ ಬಳಸಬೇಕು ಅಷ್ಟೇ.
1: ಆಯ್ತು, ಇನ್ಮೇಲೆ ಈ ರೋಬೋಟ್ನ ಸಹಾಯದಿಂದ ನಿನ್ನ ಹೋಮ್ವರ್ಕ್ ಗಳನ್ನು ಮುಗಿಸಿಕೋ ಮಗ, ನನಗೆ ಬೇರೆ ಕೆಲಸ ಮಾಡಲು ಅನುಕೂಲವಾಗುತ್ತದೆ.
3: ಅಪ್ಪ ನಾನು ರೋಬೋಟ್ ಜೊತೆಗೆ ಆಟವಾಡಲೇ?
0: ಆಯ್ತು, ಆಟವಾಡಿಕೋ ಮಗನೇ.
3: ಭಾಗ್ಯ ನಾನು ನೀನು ಆಟವಾಡೋಣ ಬಾ.
2: ಆಯ್ತು.
3: ಹಾ, ಮರ್ತೇ ಬಿಟ್ಟಿದ್ದೆ, ಮೊದಲು ಹೋಮ್ವರ್ಕ್ ಮುಗಿಸಬೇಕು. ಟೀಚರ್ ಪ್ರಶ್ನೆ ಕೊಟ್ಟಿದ್ರು, ಉತ್ತರನೇ ಸಿಗ್ತಾ ಇಲ್ಲ, ನಾನು ಏನ್ ಮಾಡ್ಲಿ? ಹಾ, ನಾನು ಭಾಗ್ಯನ ಸಹಾಯ ಪಡಿತೀನಿ. ಭಾಗ್ಯ ನನ್ನ ಈ ಪ್ರಶ್ನೆಗೆ ಉತ್ತರಿಸುವೆಯಾ?
2: ಖಂಡಿತವಾಗಿಯೂ ಉತ್ತರಿಸುವೆ. ಏನದು ಪ್ರಶ್ನೆ?
3: ಚಲನೆ ಎಂದರೇನು?
2: ಕಾಲದೊಂದಿಗೆ ಕಾಯದ ಸ್ಥಾನದಲ್ಲಿ ಆಗುವ ಬದಲಾವಣೆಯೇ ಚಲನೆ.
3: ಮೊದಲನೇ ಪಾಣಿಪತ್ ಕದನದ ಪರಿಣಾಮವೇನು?
2: ಬಾಬರ್ನು ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು.
3: ಹೋಮ್ವರ್ಕ್ ಮುಗಿಯಿತು, ಆಟನೂ ಮುಗಿಯಿತು, ನಾನೀಗ ಮಲಗುತ್ತೇನೆ. ಭಾಗ್ಯ ಬೆಳಗ್ಗೆ ಬೇಗನೆ ಎಬ್ಬಿಸು.
2: ಓಕೆ. ಏಳು, ಬೇಗನೆ ಏಳು, ಬೆಳಗ್ಗೆ 6 ಗಂಟೆಯಾಗಿದೆ.
3: ಆರು ಗಂಟೆ? ಎಲ್ಲಿ ನನ್ನ ಟೂತ್ ಬ್ರಷ್?
2: ತಗೋ ಇಲ್ಲಿದೆ, ಬೇಗನೆ ಹಲ್ಲುಜ್ಜು.
3: ಥ್ಯಾಂಕ್ ಯು. ಸ್ನಾನ ಮಾಡಿ ಬರುವೆ. ಎಲ್ಲಿ ನನ್ನ ಡ್ರೆಸ್?
2: ತಗೋ ನಿನ್ನ ಯೂನಿಫಾರ್ಮ್, ಶಾಲೆಗೆ ಹೋಗಲು ತಯಾರಾಗು.
3: ಥ್ಯಾಂಕ್ಸ್ ಭಾಗ್ಯ.

0: ಅಮ್ಮ ಅಮ್ಮ, ನನಗೆ ತಿಂಡಿ ಕೊಡು, ನಾನು ಶಾಲೆಗೆ ಹೋಗಬೇಕು.
1: ತಗೋ ಮಗನೇ ತಿಂಡಿ, AI ಭಾಗ್ಯ ಕ್ಯಾರಿಯಲ್ ರೆಡಿ ಮಾಡಿದೆ, ನೀನು ಶಾಲೆಗೆ ಹೋಗಿ ಬಾ.
0: ಬಾಯಮ್ಮ, ನಾನು ಶಾಲೆಗೆ ಹೋಗಿ ಬರ್ತೇನೆ.
1: ಶಿಕ್ಷೆ

0: ಸೃಷ್ಟಿ ಸೃಷ್ಟಿ ಆಹಾ ಸೃಷ್ಟಿ.
1: ಮಗನೇ ಮಗನೇ ಎಲ್ಲಿದ್ದೀಯಾ?
2: ಇಲ್ಲಿದ್ದೀನಿ ಅಮ್ಮ, ರೋಬೋಟ್ ಜೊತೆಲಿ.
1: ರೋಬೋಟ್ ರೋಬೋಟ್ ಯಾವಾಗಲೂ ಅದೇ ಜ್ಞಾನ.
2: ಹೌದಮ್ಮ, ಈ ರೋಬೋಟ್ ನನ್ನ ಭಾಗ್ಯ, ಸಕಲ ಭಾಗ್ಯ.
1: ಅಲ್ವೋ, ಇಂದು ಶಾಲೆಗೆ ಹೋಗಿದ್ಯಾ?
2: ಇಲ್ಲ ಅಮ್ಮ.
1: ನಿನ್ನೆ ಕೇಳಿದ್ದು, ಇವತ್ ಶಾಲೆಗೆ ಹೋಗಿದ್ಯಾ?
2: ಇಲ್ಲ ಅಮ್ಮ.
1: ನಿನ್ನೆ ಹೋಗಿದ್ಯಾ?
2: ಇಲ್ಲ ಅಮ್ಮ.
1: ಹಾ, ನಂಗೆ ಗೊತ್ತು, ಈ ರೋಬೋಟ್ ಬಂದು 6 ತಿಂಗಳಾಯ್ತು. ನೀ ಸರಿಯಾಗಿ ಶಾಲೆಗೆ ಹೋಗದೆ 15 ದಿನಗಳಾಯ್ತು. ನಿಮ್ಮ ಶಾಲೆ ಹೆಡ್ ಮಾಸ್ಟರ್ ಫೋನ್ ಮಾಡಿದ್ರು, ನೀ ಯಾಕೆ ಶಾಲೆಗೆ ಬರುವುದಿಲ್ಲ ಅಂತ. ಯಾಕೆ ಹೀಗೆ ಮಾಡಿದೆ ನೀನು?
2: ಯಾಕೆಂದ್ರೆ ಶಾಲೆಯಲ್ಲಿ ಹೇಗಿಡುವುದನ್ನು ನಾನು ಈ AI ಭಾಗ್ಯದ ಕಲಿತಿದ್ದೇನಲ್ಲಮ್ಮ. ಈ ವಿಷಯ ನಿಂಗೆ ಗೊತ್ತಲ್ಲಮ್ಮ.
1: ಗೊತ್ತು ಗೊತ್ತು, ನೀನು AI ಭಾಗ್ಯನಿಂದ ಕಲಿಯುತ್ತಿರೋದು. ಆದರೆ ಶಾಲೆಗೆ ಹೋಗುವುದರಿಂದ ಸ್ನೇಹಿತರ ಒಡನಾಟ, ಸಾಮಾಜಿಕ ಸಂಪರ್ಕ ಆಗುತ್ತದೆ. ಸಮಾಜದ ಜೊತೆ ಬೆರೆತು ಬಾಳುವ ಗುಣ ಕಲಿಕೆಯಾಗಿ ನಿನ್ನ ಮುಂದಿನ ಜೀವನ ಸುಗಮವಾಗುತ್ತದೆ. ಅದಕ್ಕೆ ಶಾಲೆಗೆ ಹೋಗಬೇಕು.
2: ಇಲ್ಲ ಅಮ್ಮ, ನಾನು ಇನ್ನು ಮುಂದೆ ಶಾಲೆಗೆ ಹೋಗುವುದಿಲ್ಲ. AI ಭಾಗ್ಯವೇ ನನ್ನ ಸಕಲ ಭಾಗ್ಯ.
1: ಇಲ್ಲ, ನೀನು ಹಾಗೆ ಮಾಡುವಂತಿಲ್ಲ. ನೀನು ಇತ್ತೀಚೆಗೆ ರೋಬೋಟ್ ಅನ್ನು ಆಟಕ್ಕಾಗಿ ಹೆಚ್ಚು ಬಳಸುತ್ತೀಯ. ನೀನು ಶಾಲೆಗೆ ಹೋಗಲೇಬೇಕು.
2: ಇಲ್ಲ ಅಮ್ಮ, ನಾನು ಹೋಗಲ್ಲ.
1: ಹೋಗಲ್ಲ ಹೋಗಲ್ಲ, ತಡಿ, ನಿಮ್ಮಪ್ಪ ಹೆಂಗ್ ಫೋನ್ ಮಾಡಿ ಹೇಳ್ತೀನಿ. ಅದ್ ಹೇಗೆ ಹೋಗೋದಿಲ್ಲ ಶಾಲೆಗೆ ನೋಡ್ತೀನಿ.
2: ಅಯ್ಯೋ ಅಯ್ಯೋ, ಅಮ್ಮನಿಗೆ ಕೋಪ ಬಂದಿದೆ, ಏನು ಮಾಡುವುದು? ಅಪ್ಪನಿಗೆ ಹೇಳಿದರೆ ನನ್ನ ಕಥೆ ಮುಗಿಯಿತು. AI ಭಾಗ್ಯ, ಏನಾದರೂ ಮಾಡು, ಅಮ್ಮನನ್ನು ತಡೆ, ಮಲಗಿಸು ಅವಳನ್ನ.
3: ಆದೇಶ ಸ್ವೀಕರಿಸಿದೆ.
2: ಆ ಅಮ್ಮ, ಇದೇನು ಮಾಡಿದೆ ಭಾಗ್ಯ? ಅಮ್ಮಾ,

0: ನಾರಾಯಣ ನಾರಾಯಣ. ಭೂಲೋಕದಲ್ಲಿನ ವಿದ್ಯಮಾನಗಳನ್ನು ನೋಡಿದಿರಲ್ಲವೇ ದೇವ?
1: ನೋಡಿದೆ ನೋಡಿದೆ. ಮಾನವನ ದೃಷ್ಟಿ, ಮಾನವನ ಸೃಷ್ಟಿ, ಮಾನವನಿಗೆ ದೊರೆತ AI ಭಾಗ್ಯ.
0: ಅದ್ಭುತ ಅಲ್ಲವೇ ಈ ಮಾನವನ ಸೃಷ್ಟಿ?
1: ಹೌದೌದು, ಅದ್ಭುತ. ಕೃತಕ ಬುದ್ಧಿ, ಮತ್ತೆಯ ವಿಶೇಷ ದೃಷ್ಟಿ, ವಿಶೇಷ ಭಾಗ್ಯ.
0: ನಮ್ಮ ದೇವತೆಗಳೆಲ್ಲ ವಿಶಿಷ್ಟ ಶಕ್ತಿಯನ್ನು ಮಾನವನು ಒಂದಲ್ಲ ಒಂದು ರೀತಿಯಲ್ಲಿ ತನ್ನದೇ ದೃಷ್ಟಿಯಿಂದ ಸೃಷ್ಟಿಸಿಕೊಳ್ಳುತ್ತಿದ್ದಾನೆ.
1: ನೀನೇ ನೋಡಿದೆಲ್ಲ ನಾರದ, ಮಾನವ ಏನೇ ವಿಶೇಷ ದೃಷ್ಟಿಯಿಂದ ಯೋಚಿಸಿ ಹೊಸ ಸೃಷ್ಟಿ ಮಾಡಿದರೂ ಅವನು ಅರಿಷಡ್ ವರ್ಗವನ್ನು ಮೀರಲು ಸಾಧ್ಯವಿಲ್ಲ. ಮುಂದೊಂದು ದಿನ ಇವನ ಸೃಷ್ಟಿಯೇ ಇವನಿಗೆ ಮುಳುವಾಗುತ್ತದೆ. ಮೌಲ್ಯಗಳು ಕುಸಿತಗೊಂಡು ಭಾವನಾತ್ಮಕ ಸಂಬಂಧಗಳು ಕಳಚಿ ಹೋಗುತ್ತದೆ.
0: ಹಾಗಾದರೆ ಇದಕ್ಕೆ ಏನು ಪರಿಹಾರವಿಲ್ಲವೇ ದೇವ?
1: ಪರಿಹಾರ ಇದೆ. ಮಾನವನಿಗೆ ವಿವೇಚನಾ ಶಕ್ತಿ ಇದೆ. ಯಾವುದನ್ನು ಯಾವಾಗ ಎಲ್ಲಿ ಹೇಗೆ ಬಳಸಬೇಕೆಂಬುದನ್ನು ಯೋಚಿಸಿ ಬಳಸಬೇಕು. ಯಾವುದು ಸರಿ ಯಾವುದು ತಪ್ಪು ಎಂದು ತೀರ್ಮಾನಿಸಿ ಕಾರ್ಯ ಮಾಡಬೇಕು. ಯೋಚಿಸಿ ವಿಶ್ಲೇಷಿಸಿ ನಿರ್ಧರಿಸಿ.
2: ಚಿಂತನಾ ಮಂಥನ ಮಾ

ಗಿಡುಬಿಡುವಿನಲ್ಲಿ ಇದುವರೆಗೆ ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಮುಣಗೋಡು ತಾಲೂಕಿನ ಮಳಗಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳಲಿರುವ ಮನದ ಮಾತು ಕಾರ್ಯಕ್ರಮದ ನೇರ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

0: पूर्वक प्रणाम करता हूं। साथियों, कुछ ही सप्ताह बाद हम अपनी स्वतंत्रता का महापर्व भी मनाएंगे। 15 अगस्त हर भारतीय के लिए गर्व का दिन है। ये उन असंख्य वीरों को याद करने का दिन है जिन्होंने भारत माता की स्वतंत्रता के लिए अपना सब कुछ समर्पित कर दिया। उनके त्याग और तपस्या की वजह से आज हमारे हाथ में तिरंगा है। इस तिरंगे में हमारे संविधान के आदर्श हैं। साथियों, पिछले कुछ वर्षों में हर घर तिरंगा अभियान ने पूरे देश को एक अद्भुत भावना से जोड़ा है। हर घर हर गली में तिरंगे का उत्सव दिखाई देता है। इस वर्ष भी हमें हर घर तिरंगा अभियान को पूरे उत्साह के साथ आगे बढ़ाना है। अपने घर पर पूरे सम्मान के साथ तिरंगा फहराना है। साथियों, हर वर्ष 15 अगस्त से पहले आप मुझे बहुत से विचार और सुझाव भेजते हैं। इस वर्ष भी आप अपने विचार MyGov पर जरूर साझा कीजिए। मुझे आपके सुझावों का इंतजार है। साथियों, मन की बात में आज इतना ही। अगले महीने हम फिर मिलेंगे। देशवासियों की अनेक नई उपलब्धियां और प्रेरक प्रयासों के साथ, तब तक के लिए मुझे अनुमति दीजिए। बहुत बहुत धन्यवाद। नमस्कार।
1: मन की बात आकाशवाणी के माध्यम से माननीय प्रधानमंत्री श्री नरेंद्र मोदी अपने मन की बातें साझा कर रहे थे। हम आपको बता दें कि माननीय प्रधानमंत्री के इस प्रसारण के बाद मन की बात के क्षेत्रीय भाषा में अनुवाद का प्रसारण आकाशवाणी और दूरदर्शन के संबद्ध प्रादेशिक केंद्रों से तथा संस्कृत भाषा में अनुवाद का प्रसारण आकाशवाणी दिल्ली के इंद्रप्रस्थ चैनल मीडियम वेव 366.3 मीटर अर्थात 819 किलोहर्ट्ज और FM गोल्ड 100.1 मेगाहर्ट्ज पर अभी किया जाएगा। मन की बात के क्षेत्रीय भाषाओं का पुनः प्रसारण आज रात 8 बजे आकाशवाणी के संबद्ध प्रादेशिक केंद्रों से और अंग्रेजी अनुवाद का प्रसारण FM रेनबो 102.6 मेगाहर्ट्ज पर किया जाएगा।
2: क्या आप परेशानियों से घिरे हैं?
3: आकाशवाणी ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬಂತು. ಈಗ ಕೇಳಿ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು.
4: ನನ್ನ ಪ್ರಿಯ ದೇಶವಾಸಿಗಳೇ, ನಮಸ್ಕಾರ. ನಮ್ಮ ಜೀವನದಲ್ಲಿ ಕೆಲವು ದಿನಾಂಕಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಕ್ಯಾಲೆಂಡರ್ ಅಗತ್ಯವೇ ಇರುವುದಿಲ್ಲ. ಇಂದು ಅಂದರೆ ಜುಲೈ 26 ಅಂತಹದ್ದೇ ಒಂದು ದಿನಾಂಕವಾಗಿದೆ. ಇಂದು ಕಾರ್ಗಿಲ್ ವಿಜಯ ದಿವಸ. ಈ ದಿನ ನಮ್ಮಲ್ಲಿ ಹೆಮ್ಮೆಯನ್ನು ತುಂಬುತ್ತದೆ. ಇದು ನಮ್ಮ ವೀರ ಸೈನಿಕರ ಅಸಾಧಾರಣ ಧೈರ್ಯವನ್ನು ನೆನಪಿಗೆ ತರುತ್ತದೆ. ಕಾರ್ಗಿಲಿನ ಎತ್ತರವಾದ ಶಿಖರಗಳು, ಪ್ರತಿಕೂಲ ಹವಾಮಾನ, ಶತ್ರುಗಳ ತೀವ್ರ ಸವಾಲುಗಳು ಮತ್ತು ಎಲ್ಲ ರೀತಿಯ ದುರ್ಗಮ ಪರಿಸ್ಥಿತಿಗಳು ನಮ್ಮ ಯೋಧರ ಮುಂದಿದ್ದವು. ಆದರೆ ಅವರ ಅಚಲ ಧೈರ್ಯ, ಅಸಾಧಾರಣ ಶೌರ್ಯ ಮತ್ತು ದೇಶಭಕ್ತಿಯ ಸಂಕಲ್ಪವು ಪ್ರತಿಯೊಂದು ಸವಾಲಿಗಿಂತಲೂ ಎತ್ತರವಾಗಿ ನಿಂತಿತು. ಮಾತೃಭೂಮಿಯ ಭದ್ರತೆ, ಸ್ವಾಭಿಮಾನ ಮತ್ತು ಸಾರ್ವಭೌಮತ್ವವನ್ನು ಕಾಪಾಡುವ ಉದ್ದೇಶದಿಂದ ಅವರು ತಮ್ಮ ಸರ್ವಸ್ವವನ್ನೂ ಭಾರತ ಮಾತೆಗೆ ಸಮರ್ಪಿಸಿದರು. ಇಂದು ಕಾರ್ಗಿಲ್ ವಿಜಯ ದಿವಸದಂದು ನಾನು ಎಲ್ಲ ವೀರ ಸೈನಿಕರಿಗೆ ಮತ್ತು ಹುತಾತ್ಮರಿಗೆ ಶ್ರದ್ಧೆಯಿಂದ ನಮಿಸುತ್ತೇನೆ. ಸ್ನೇಹಿತರೆ, ಇಂದು ಭಾರತ ತನ್ನ ವೀರರನ್ನು ಸ್ಮರಿಸಿಕೊಳ್ಳುವುದು ಮಾತ್ರವಲ್ಲದೆ ಹೊಸ ಪೀಳಿಗೆಗೆ ಅವರ ಗಾಥೆಯನ್ನು ತಿಳಿಸುತ್ತದೆ. ಇದೇ ಭಾವನೆಯೊಂದಿಗೆ ಈ ವರ್ಷ ಒಂದು ವಿಶೇಷ ಶೌರ್ಯ ವಿಜಯ ಯಾತ್ರೆಯನ್ನು ಆಯೋಜಿಸಲಾಗಿದೆ. ಜುಲೈ 14 ದೆಹಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕದಿಂದ ಪ್ರಾರಂಭವಾಗಿರುವ ಈ ಮೋಟಾರ್ ಸೈಕಲ್ ಯಾತ್ರೆ ದ್ರಾಸ್ನಲ್ಲಿರುವ ಕಾರ್ಗಿಲ್ ಯುದ್ಧ ಸ್ಮಾರಕವನ್ನು ತಲುಪಲಿದೆ. ಒನ್ ರೈಡ್ ಒನ್ ನೇಷನ್ ಒನ್ ಸಲ್ಯೂಟ್ ಎಂಬುದೇ ಇದರ ಸಂದೇಶವಾಗಿದೆ. ರಾಷ್ಟ್ರಕ್ಕಾಗಿ ಮಾಡಿದ ತ್ಯಾಗವನ್ನು ಎಂದಿಗೂ ಮರೆಯಲಾಗದು ಎಂಬುದನ್ನು ಈ ಯಾತ್ರೆ ನಮಗೆ ನೆನಪಿಸುತ್ತದೆ. ಸ್ನೇಹಿತರೆ, ಇಂದು ಭಾರತವು ತನ್ನ ಸೈನಿಕರ ಸಾಹಸದ ಜೊತೆಗೆ ತನ್ನ ತಾಂತ್ರಿಕ ಸಾಮರ್ಥ್ಯಗಳನ್ನು ನಿರಂತರವಾಗಿ ಬಲಪಡಿಸುತ್ತಿದೆ. ಕೆಲವು ದಿನಗಳ ಹಿಂದೆ INS ಮಹೇಂದ್ರಗಿರಿಯನ್ನು ಭಾರತೀಯ ನೌಕಾಪಡೆಗೆ ಸೇರಿಸಲಾಯಿತು. ಈ ಆಧುನಿಕ ಯುದ್ಧ ನೌಕೆಯನ್ನು ಸಂಪೂರ್ಣವಾಗಿ ಭಾರತದಲ್ಲಿಯೇ ವಿನ್ಯಾಸಗೊಳಿಸಿ ಭಾರತದಲ್ಲಿಯೇ ನಿರ್ಮಿಸಲಾಗಿದೆ. ಶೇಕಡ

75ಕ್ಕೂ ಹೆಚ್ಚು ಸ್ಥಳೀಯ ವಸ್ತುಗಳನ್ನು ಇದರಲ್ಲಿ ಬಳಸಲಾಗಿದೆ. ಇದು ಆತ್ಮನಿರ್ಭರ ಭಾರತ, ಸ್ವಾವಲಂಬಿ ಭಾರತದ ವೃದ್ಧಿಸುತ್ತಿರುವ ಶಕ್ತಿಯ ಸಂಕೇತವಾಗಿದೆ. ಈ ತಿಂಗಳು DRDO ಪಿನಾಕ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಇದನ್ನು ಕೂಡ ಯಶಸ್ವಿಯಾಗಿ ಪರೀಕ್ಷಿಸಿತು. ಈ ಯಶಸ್ಸಿನ ಹಿಂದೆ ನಮ್ಮ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ ಅಡಗಿದೆ. ಕೇವಲ 2 ಅಥವಾ 3 ದಿನಗಳ ಹಿಂದೆ ಕುಶಾ ಕ್ಷಿಪಣಿಯನ್ನು ಸಹ DRDO ಯಶಸ್ವಿಯಾಗಿ ಪರೀಕ್ಷಿಸಿತು. ಸ್ನೇಹಿತರೆ, ಇಂದು ರಕ್ಷಣಾ ಉತ್ಪಾದನೆಯಾಗಲಿ, ರಕ್ಷಣಾ ರಫ್ತುಗಳಾಗಲಿ, ಅಥವಾ ಸ್ನೇಹಪರ ರಾಷ್ಟ್ರಗಳೊಂದಿಗೆ ರಾಜಕೀಯ ಸಹಕಾರವಾಗಲಿ, ಭಾರತ ನಿರಂತರವಾಗಿ ಹೊಸ ಎತ್ತರಕ್ಕೆ ಏರುತ್ತಿದೆ. ಈ ತಿಂಗಳ ಆರಂಭದಲ್ಲಿ ನಾನು ಇಂಡೋನೇಷ್ಯಾದಲ್ಲಿದ್ದೆ. ಅಲ್ಲಿ ಬ್ರಹ್ಮೋಸ್ ಮತ್ತು ಅಸ್ತ್ರ ಎಂಬ ಕ್ಷಿಪಣಿಗಳ ಕುರಿತು ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತದ ರಕ್ಷಣಾ ಉಪಕರಣಗಳು ಮತ್ತು ತಂತ್ರಜ್ಞಾನದಲ್ಲಿ ಜಾಗತಿಕ ಮಟ್ಟದಲ್ಲಿ ವಿಶ್ವಾಸ ವೃದ್ಧಿಸುತ್ತಿದೆ. ಬನ್ನಿ, ಈ ಕಾರ್ಗಿಲ್ ವಿಜಯ ದಿವಸದಂದು ನಮ್ಮ ಅಮರ ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸೋಣ ಮತ್ತು ಸುರಕ್ಷಿತ, ಸಮರ್ಥ ಮತ್ತು ಆತ್ಮನಿರ್ಭರ ಸ್ವಾವಲಂಬಿ ಭಾರತವನ್ನು ನಿರ್ಮಿಸುವ ನಮ್ಮ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸೋಣ. ನನ್ನ ಪ್ರಿಯ ದೇಶವಾಸಿಗಳೇ, ಮನದ ಮಾತಿನ ಹಿಂದಿನ ಸಂಚಿಕೆಯಲ್ಲಿ ಕ್ಯಾಚ್ ದಿ ರೈನ್ ಅಭಿಯಾನದ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತನಾಡಿದ್ದೆ. ಪ್ರತಿ ಮಳೆ ಹನಿಯನ್ನೂ ಸಂರಕ್ಷಿಸುವ ಈ ಅಭಿಯಾನವನ್ನು ಸಾಮೂಹಿಕ ಚಳುವಳಿಯಾಗಿ ಪರಿವರ್ತಿಸಬೇಕು ಎಂದು ಆಗ್ರಹಿಸಿದ್ದೆ. ಕ್ಯಾಚ್ ದಿ ರೈನ್ ಸಂದೇಶವು ತುಂಬಾ ಸರಳವಾಗಿದೆ. ಎಲ್ಲಿ ಮಳೆ ಬೀಳುವುದೋ ಮತ್ತು ಯಾವಾಗ ಮಳೆ ಬೀಳುವುದೋ ಆಗ ಆ ನೀರನ್ನು ಸಂಗ್ರಹಿಸಿ. ಈ ನಿಟ್ಟಿನಲ್ಲಿ July 4 ರಾಷ್ಟ್ರವ್ಯಾಪಿ ವಿಶೇಷ ಅಭಿಯಾನ ಕೂಡ ನಡೆಯುತ್ತಿದೆ. ಈ ಉಪಕ್ರಮದಡಿಯಲ್ಲಿ ಮಳೆ ನೀರು ಕೊಯ್ಲು, ಅಂತರ್ಜಲ ಮರುಪೂರಣ, ಹಳೆಯ ಜಲಮೂಲಗಳ ಪುನರುಜ್ಜೀವನ ಮತ್ತು ವೃಕ್ಷಾರೋಪಣವನ್ನು ಮತ್ತಷ್ಟು ಉತ್ತೇಜಿಸಲಾಗುತ್ತಿದೆ. ಗ್ರಾಮಗಳಾಗಲಿ ಅಥವಾ ನಗರಗಳಾಗಲಿ, ಪಂಚಾಯತ್ಗಳು ಅಥವಾ ಸಾಮಾಜಿಕ ಸಂಸ್ಥೆಗಳಾಗಲಿ, ಎಲ್ಲೆಡೆ ಜನರು ಉತ್ಸಾಹದಿಂದ ಭಾಗವಹಿಸುತ್ತಿರುವುದು ನನಗೆ ಅತ್ಯಂತ ಸಂತಸ ತಂದಿದೆ. ಕೆಲವೆಡೆ ಹಳೆಯ ಕೆರೆಗಳಿಂದ ಹೂಳು ತೆಗೆಯಲಾಗುತ್ತಿದ್ದರೆ, ಇನ್ನು ಕೆಲವೆಡೆ ಬಾವಿಗಳು ಮತ್ತು ಮೆಟ್ಟಿಲು ಬಾವಿಗಳನ್ನು ಕೂಡ ಪುನರುಜ್ಜೀವನಗೊಳಿಸಲಾಗುತ್ತಿದೆ. ಬಳಕೆಯಾಗದ ಬೋರ್ವೆಲ್ಗಳು ಈಗ ಅಂತರ್ಜಲ ಮರುಪೂರಣಕ್ಕೆ ಮಾಧ್ಯಮವಾಗಿವೆ. ಸ್ನೇಹಿತರೆ, ಮಧ್ಯಪ್ರದೇಶದ ಸಿಧಿ ಜಿಲ್ಲೆಯಲ್ಲಿ ಸುಮಾರು 1,500 ಕೊಳಗಳನ್ನು ನಿರ್ಮಿಸಲಾಗಿದೆ. ನರಸಿಂಗ್ಪುರದಲ್ಲಿ ಅಮೃತ ಸರೋವರಗಳು ಅಂದರೆ ಪುನರುಜ್ಜೀವನಗೊಂಡ ಜಲಮೂಲಗಳನ್ನು ಪುನಃಸ್ಥಾಪಿಸಲಾಗಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಗಮನಾರ್ಹ ಮಟ್ಟದಲ್ಲಿ ಜಲ ಸಂಗ್ರಹ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲಾಗಿದೆ. ಆಂಧ್ರಪ್ರದೇಶದ ನಂದ್ಯಾಲ್ನಲ್ಲಿ ಎಲ್ಲಾ ಗ್ರಾಮ ಪಂಚಾಯತ್ಗಳು ಈ ಅಭಿಯಾನಕ್ಕೆ ಸೇರಿಕೊಂಡಿವೆ. ಅಲ್ಲದೆ ಹಳೆಯ ಕೆರೆಗಳನ್ನು ಮತ್ತೆ ಜನೋಪಯೋಗಿಗೊಳಿಸಲಾಗಿದೆ. ನಮ್ಮ ನಗರಗಳೂ ಇದರಲ್ಲಿ ಹಿಂದುಳಿದಿಲ್ಲ. ಛತ್ತೀಸ್ಗಢದ ಕೋರ್ಬಾ, ಒಡಿಶಾದ ಭುವನೇಶ್ವರ ಮತ್ತು ಆಂಧ್ರಪ್ರದೇಶದ ವಿಜಯನಗರಂನಲ್ಲಿ ಈ ಅಭಿಯಾನದ ಉತ್ಸಾಹಪೂರ್ಣ ಫಲಿತಾಂಶಗಳು ಗೋಚರಿಸುತ್ತಿವೆ. ಬನ್ನಿ, ನಮ್ಮ ಸುತ್ತಮುತ್ತಲಿನ ಕೊಳ, ಬಾವಿ ಅಥವಾ ಮೆಟ್ಟಿಲು ಬಾವಿಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋಣ. ಪ್ರತಿ ಹನಿ ನೀರನ್ನು ಉಳಿಸೋಣ. ಇಂದು ಉಳಿಸಲಾದ ಪ್ರತಿಯೊಂದು ಹನಿಯೂ ಮುಂಬರುವ ಪೀಳಿಗೆಯ ಭವಿಷ್ಯಕ್ಕೆ ದೊಡ್ಡ ಆಸ್ತಿಯಾಗಲಿದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಕೆಲವೇ ದಿನಗಳ ಹಿಂದೆ ಗ್ಲಾಸ್ಗೋದಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟವು ಪ್ರಾರಂಭವಾಯಿತು. ಪ್ರತಿಯೊಬ್ಬ ಭಾರತೀಯನೂ ಭಾರತೀಯ ತಂಡಗಳಿಗೆ ನಿರಂತರವಾಗಿ ತಮ್ಮ ಶುಭಾಶಯಗಳನ್ನು ಸಲ್ಲಿಸುತ್ತಿದ್ದಾರೆ. ಎಲ್ಲ ಆಟಗಾರರು ಮತ್ತು ಕ್ರೀಡಾಪಟುಗಳು ಅಸಾಧಾರಣವಾದ ಪ್ರದರ್ಶನವನ್ನು ನೀಡಿ ಜನರ ಹೃದಯ ಗೆಲ್ಲಬೇಕೆಂದು ಅವರ ಆಶಯವಾಗಿದೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಕರು ಕ್ರೀಡೆಯಲ್ಲಿ ಗಮನಾರ್ಹ ಸಾಧನೆಯನ್ನು ಮೆರೆದಿದ್ದಾರೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ PV ಸಿಂಧು ಪಾತ್ರರಾಗಿದ್ದಾರೆ. ಅವರ ಈ ಸಾಧನೆ ಬಗ್ಗೆ ಇಡೀ ರಾಷ್ಟ್ರ ಹೆಮ್ಮೆ ಪಡುತ್ತದೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ತನ್ನ ಮೊದಲ ಟೆಸ್ಟ್ ಪಂದ್ಯವನ್ನು ಗೆದ್ದಿದೆ. ಇದು ಐತಿಹಾಸಿಕವಾದಂತಹ ಗೆಲುವಾಗಿದೆ. ನಮ್ಮ ತಂಡ 270 ರನ್ಗಳ ಬೃಹತ್ ಅಂತರದಿಂದ ಪಂದ್ಯವನ್ನು ಗೆದ್ದಿದೆ. ಆದರೆ ವಿಷಯ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಲಾರ್ಡ್ಸ್ನ ಸುದೀರ್ಘ ಇತಿಹಾಸದಲ್ಲಿ ಮಹಿಳಾ ತಂಡದ ಮೊದಲ ಟೆಸ್ಟ್ ಪಂದ್ಯ ಇದಾಗಿತ್ತು.

1983ರಲ್ಲಿ ಭಾರತ ತನ್ನ ಮೊದಲ ಕ್ರಿಕೆಟ್ ವಿಶ್ವಕಪ್ ಅನ್ನು ಗೆದ್ದದ್ದು ಇದೇ ಮೈದಾನದಲ್ಲಿ ಎಂಬುದು ಗಮನಾರ್ಹ. ಈಗ ನಮ್ಮ ನಾರಿ ಶಕ್ತಿ ಇಲ್ಲಿ ರಾಷ್ಟ್ರದ ಹೆಸರನ್ನು ಪ್ರಕಾಶಮಾನಗೊಳಿಸಿದೆ. ಸ್ನೇಹಿತರೆ, ಅತ್ಯಂತ ಮಹತ್ವಪೂರ್ಣವಾದಂತಹ ಕೆಲವು ಸಣ್ಣ ಉಪಕ್ರಮಗಳೂ ಸಹ ಇವೆ. ಕೇರಳದ ಎರ್ನಾಕುಲಂನ ದಕ್ಷಿಣ ಚಿತ್ತೂರಿನಲ್ಲಿ ಅಂತಹ ಒಂದು ಕ್ರೀಡಾ ಸಂಬಂಧಿತ ಉಪಕ್ರಮದ ಬಗ್ಗೆ ನನಗೆ ತಿಳಿದು ಬಂದಿದೆ. ಅಲ್ಲಿನ ಒಂದು ಶಾಲೆಯಲ್ಲಿ ಸಂಸ್ಕೃತ ಕ್ಲಬ್ ಇದೆ. ಅಭಿಲಾಷ್ ಜಿ ಎಂಬ ಈ ಶಾಲೆಯ ಶಿಕ್ಷಕರು ಬಹಳ ವಿಶಿಷ್ಟ ರೀತಿಯಲ್ಲಿ ಸಂಸ್ಕೃತವನ್ನು ಜನಪ್ರಿಯಗೊಳಿಸುತ್ತಿದ್ದಾರೆ. ಈ ಉಪಕ್ರಮಕ್ಕೆ ಅಕ್ಷರ ಕಂದುಕ್ ಎಂದು ಹೆಸರಿಡಲಾಗಿದೆ. ಇದರಲ್ಲಿ ಸಂಸ್ಕೃತ ಅಕ್ಷರಗಳನ್ನು ಫುಟ್ಬಾಲ್ನಲ್ಲಿ ಬಳಸುವ ಪದಗಳಿಗೆ ಜೋಡಿಸುವ ಮೂಲಕ ಸರಳ ರೀತಿಯಲ್ಲಿ ವಿವರಿಸಲಾಗುತ್ತದೆ. ಇದರಿಂದ ಕಲಿಕೆ ಆನಂದದಾಯಕವಾಗುತ್ತದೆ ಮತ್ತು ತಮ್ಮ ಕ್ರೀಡೆಗಳತ್ತ ಜನರ ಆಕರ್ಷಣೆ ಹೆಚ್ಚಾಗುತ್ತದೆ. ನನ್ನ ಪ್ರಿಯ ದೇಶವಾಸಿಗಳೇ, ಕಳೆದ ಭಾನುವಾರ ವಿಕ್ರಮ್-1 ಇದರ ಯಶಸ್ವಿ ಉಡಾವಣೆಯ ನಂತರ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆಯಿಂದ ಬೀಗುತ್ತಿದ್ದಾನೆ. ಭಾರತದ ಬಾಹ್ಯಾಕಾಶ ವಲಯದ ಯಶಸ್ಸಿನ ಈ ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಇದು ಖಾಸಗಿ ವಲಯದಿಂದ ಅಭಿವೃದ್ಧಿಪಡಿಸಲ್ಪಟ್ಟ ವಿಕಸಿತ ಭಾರತದ ಮೊದಲ ರಾಕೆಟ್ ಆಗಿದೆ. ಒಂದು ಕಾಲದಲ್ಲಿ ಕಲ್ಪನೆಗೂ ಮೀರುವಂಥದ್ದು ಎಂದು ಪರಿಗಣಿಸಲ್ಪಡುತ್ತಿದ್ದ ರಾಕೆಟ್ ಅನ್ನು ಇಂದು ನಮ್ಮ ಯುವ ನಾವೀನ್ಯಕಾರರು ಸಾಧಿಸಿ ತೋರಿಸಿಕೊಟ್ಟಿದ್ದಾರೆ. ಅವರು ಗಮನಾರ್ಹ ರೀತಿಯಲ್ಲಿ ತಮ್ಮ ಕೌಶಲ್ಯ, ಉತ್ಸಾಹ ಮತ್ತು ತಾಳ್ಮೆಯನ್ನು ಪ್ರದರ್ಶಿಸಿದ್ದಾರೆ. ಸುದೀರ್ಘ ಕಾಲದವರೆಗೆ ನಮ್ಮ ಬಾಹ್ಯಾಕಾಶ ವಲಯ ಖಾಸಗಿ ವಲಯಕ್ಕೆ ಮುಕ್ತವಾಗಿರಲಿಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ್ದ ಅನೇಕ ಯುವಕರಿಗೆ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಲಭಿಸುತ್ತಿರಲಿಲ್ಲ. ಯುವಕರ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಬಾಹ್ಯಾಕಾಶ ವಲಯವನ್ನು ಖಾಸಗಿ ಉದ್ಯಮಕ್ಕೆ ಮುಕ್ತಗೊಳಿಸಿದ್ದೇವೆ. ಇಂದು ಅದರ ಫಲಿತಾಂಶಗಳಿಗೆ ಜಗತ್ತು ಸಾಕ್ಷಿಯಾಗುತ್ತಿದೆ. ಸ್ನೇಹಿತರೆ, ನಮ್ಮ ಯುವಕರು ವಿಜ್ಞಾನ ಕ್ಷೇತ್ರದಲ್ಲಿಯೂ ಭಾರತದ ಹಿರಿಮೆಯನ್ನು ಉಚ್ಚಮಟ್ಟಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ವಿಜ್ಞಾನ ಒಲಿಂಪಿಯಾಡ್ಗಳು ವಿಶ್ವದ ಪ್ರಮುಖ ಸ್ಪರ್ಧೆಗಳ ಪಟ್ಟಿಗೆ ಸೇರಿವೆ. ಈ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇದೇ ತಿಂಗಳು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಗಣಿತಶಾಸ್ತ್ರದಲ್ಲಿ ಒಲಿಂಪಿಯಾಡ್ಗಳು ನಡೆದವು. ಈ ಸ್ಪರ್ಧೆಗಳಲ್ಲಿ ಭಾರತೀಯ ತಂಡವು ಅದ್ಭುತವಾದ ಪ್ರದರ್ಶನವನ್ನು ನೀಡಿತು. ಭೌತಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ನಮ್ಮ 5 ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಗೆದ್ದರು ಮತ್ತು ಭಾರತವು ಅಗ್ರಶ್ರೇಯಾಂಕವನ್ನು ಪಡೆದುಕೊಂಡಿತು. ಕಳೆದ ದಶಕದಲ್ಲಿ ಪ್ರತಿ ಭೌತಶಾಸ್ತ್ರ ಒಲಿಂಪಿಯಾಡ್ನಲ್ಲಿಯೂ ನಮ್ಮ ದೇಶದ ವಿದ್ಯಾರ್ಥಿಗಳು ಚಿನ್ನ ಅಥವಾ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ರಸಾಯನಶಾಸ್ತ್ರ ಒಲಿಂಪಿಯಾಡ್ನಲ್ಲಿಯೂ ಸಹ ನಮ್ಮ ಎಲ್ಲಾ ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಇಲ್ಲಿಯವರೆಗಿನ ನಮ್ಮ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ. ಜೀವಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಕೂಡ ನಮ್ಮ ಎಲ್ಲಾ ವಿದ್ಯಾರ್ಥಿಗಳು ಚಿನ್ನದ ಪದಕ ಸೇರಿದಂತೆ ಅನೇಕ ಪದಕಗಳನ್ನು ಗೆದ್ದಿದ್ದಾರೆ. ಅದೇ ರೀತಿ ಗಣಿತ ಒಲಿಂಪಿಯಾಡ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು 2 ಚಿನ್ನ ಮತ್ತು 4 ಬೆಳ್ಳಿ ಪದಕಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ. ದೇಶದ ಯುವಶಕ್ತಿಯ ಬಗ್ಗೆ ನನಗೆ ಅಪಾರ ಹೆಮ್ಮೆ ಎನಿಸುತ್ತದೆ. ಒಲಿಂಪಿಯಾಡ್ಗಳು ಮತ್ತು ಹ್ಯಾಕಥಾನ್ಗಳ ಸಂಸ್ಕೃತಿ ಭಾರತದಲ್ಲಿ ಸ್ಥಿರವಾಗಿ ಬೆಳೆಯುತ್ತಿರುವುದನ್ನು ನೋಡಿ ನನಗೆ ಬಹಳ ಸಂತೋಷವಾಗುತ್ತದೆ. ದೇಶದ ಹೆಚ್ಚು ಹೆಚ್ಚು ಯುವಕರು ಇಂತಹ ವೇದಿಕೆಗಳಲ್ಲಿ ಆಸಕ್ತಿಯನ್ನು ತೋರಿಸುತ್ತಾರೆ ಮತ್ತು ಭಾರತಕ್ಕೆ ಕೀರ್ತಿ ತರುತ್ತಾರೆ ಎಂದು ನನಗೆ ವಿಶ್ವಾಸವಿದೆ. ನನ್ನ ಪ್ರಿಯ ದೇಶಬಾಂಧವರೇ, ಪ್ರತಿಭೆ ಮತ್ತು ಏನನ್ನಾದರೂ ಸಾಧಿಸುವ ಛಲ ಎರಡನ್ನೂ ಹೊಂದಿರುವಾಗ ಪ್ರತಿಯೊಂದು ಮಾರ್ಗವೂ ಸುಲಭವಾಗುತ್ತದೆ. ಕಾಶ್ಮೀರದ ಸಾಂಪ್ರದಾಯಿಕ ಬಗೂಚಾಪಿಯ ಕುರಿತು ಪ್ರಸ್ತುತ ಮಾಡಲಾಗುತ್ತಿರುವ ಪ್ರಯತ್ನಗಳಲ್ಲಿ ಇಂತಹ ಒಂದು ನೋಟವನ್ನು ನಾವು ಕಾಣಬಹುದು. ಇದನ್ನು ಜೊಂಡು ಮತ್ತು ಭತ್ತದ ಹುಲ್ಲಿನಿಂದ ಸಿದ್ಧಪಡಿಸಲಾಗುತ್ತದೆ. ಈ ಬಗೂಚಾಪೆ ತಯಾರಿಸುವ ಸಂಪ್ರದಾಯ ಹಲವಾರು ವರ್ಷಗಳಷ್ಟು ಹಿಂದಿನದು. ಈ ಪ್ರಕ್ರಿಯೆಯು ಕಾಶ್ಮೀರದ ಜಗು ಪ್ರದೇಶಗಳಿಂದ ಹುಲ್ಲು ಮತ್ತು ಜೊಂಡುಗಳನ್ನು ಕೊಯ್ಲು ಮಾಡುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಬಿಸಿಲಿನಲ್ಲಿ ಒಣಗಿಸಿ ವಸ್ತುಗಳನ್ನು ವಿಂಗಡಿಸಿ ಸ್ವಚ್ಛಗೊಳಿಸಿದ ನಂತರ ಕೈಯಿಂದ ನೇಯ್ಗೆ ಮಾಡುವ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ. 2 ಕುಶಲಕರ್ಮಿಗಳು ಒಂದು ಚಾಪೆಯನ್ನು ನೇಯಲು ಸುಮಾರು 4 ದಿನಗಳು ಬೇಕಾಗುತ್ತವೆ. ಈ ಚಾಪೆ ಅತ್ಯಂತ ವಿಶಿಷ್ಟವಾಗಿದೆ ಮತ್ತು ಪರಿಸರ ಸ್ನೇಹಿಯೂ ಆಗಿದೆ. ಈ ಚಾಪೆಯ ಒಂದು ಪ್ರಮುಖ ವೈಶಿಷ್ಟ್ಯವೆಂದರೆ ಬೇಸಿಗೆಯಲ್ಲಿ ಇದು ತಂಪನ್ನು ಮತ್ತು ಚಳಿಗಾಲದಲ್ಲಿ ಉಷ್ಣತೆಯನ್ನು ನೀಡುತ್ತದೆ. ಹಿಂದೆ ಪ್ರತಿ ಕಾಶ್ಮೀರಿ ಮನೆಯಲ್ಲೂ ಇದು ಕಂಡುಬರುತ್ತಿದ್ದರೂ

ಕಳೆದ ಕೆಲವು ವರ್ಷಗಳಿಂದ ಇದರ ಬಳಕೆ ಗಣನೀಯವಾಗಿ ಕಡಿಮೆಯಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಶ್ರೀನಗರದ ಗುಲಾಂ ಹುಸೇನ್ ಅವರು ಮತ್ತು ಅವರ ಮಗಳು ತಂಜಿಲಾ ಒಂದು ಪ್ರತಿಜ್ಞೆಯನ್ನು ಕೈಗೊಂಡರು. ಇಬ್ಬರು ವಗು ಕರಕುಶಲತೆಯ ಸಂಪ್ರದಾಯವನ್ನು ಪುನರುಜ್ಜೀವನಗೊಳಿಸಲು ಟೊಂಕ ಕಟ್ಟಿ ನಿಂತರು. ಗುಲಾಂ ಹುಸೇನ್ ಜಿ ಬಹಳ ಸಾಧಾರಣ ಕುಟುಂಬದ ಹಿನ್ನೆಲೆಯವರು. ಈ ಪ್ರಯತ್ನದಲ್ಲಿ ಅವರು ಹಲವಾರು ಸವಾಲುಗಳನ್ನು ಕೂಡ ಎದುರಿಸಬೇಕಾಯಿತು. ಆದಾಗ್ಯೂ ವಗು ಅನ್ನು ಸಂರಕ್ಷಿಸುವ ಅವರ ಸಂಕಲ್ಪವು ದೃಢವಾಗಿತ್ತು. ನೋಡ ನೋಡುತ್ತಲೇ ಈ ಉಪಕ್ರಮಕ್ಕೆ ಬಹಳಷ್ಟು ಜನರು ಕೈಜೋಡಿಸಿದರು. ಗುಲಾಂ ಹುಸೇನ್ ಅವರು ಈ ಕರಕುಶಲತೆಯನ್ನು ಸಾಕಷ್ಟು ಅಭಿವೃದ್ಧಿಪಡಿಸಿದರು. ತಮ್ಮ ಧ್ಯೇಯಕ್ಕಾಗಿ ಅವರಿಗೆ ಸ್ಥಳೀಯ ಮಟ್ಟದಲ್ಲಿ ಸರ್ಕಾರದ ಬೆಂಬಲ ಕೂಡ ಲಭ್ಯವಾಯಿತು. ಇಂದು ಬಹಳಷ್ಟು ಜನಪ್ರಿಯತೆಯನ್ನು ಗಳಿಸುತ್ತಿರುವ ವಗು ದೇಶದ ಇತರ ಭಾಗಗಳನ್ನು ಸಹ ತಲುಪುತ್ತಿದೆ. ಈ ಪ್ರಯತ್ನದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರ ಬಗ್ಗೆ ನನಗೆ ಅತ್ಯಂತ ಹೆಮ್ಮೆ ಎನಿಸುತ್ತದೆ. ಇಂದು ನಾವೆಲ್ಲರೂ ಸ್ಥಳೀಯ ಉತ್ಪನ್ನಗಳಿಗೆ ಒತ್ತು ನೀಡುತ್ತಿದ್ದೇವೆ. ವೋಕಲ್ ಫಾರ್ ಲೋಕಲ್, ಸ್ಥಳೀಯ ವಸ್ತುಗಳಿಗೆ ಪ್ರಾಧಾನ್ಯತೆ

ವಾಯಿತು. ಇಂದು ಬಹಳಷ್ಟು ಜನಪ್ರಿಯತೆಯನ್ನು ಗಳಿಸುತ್ತಿರುವ ವಗು ದೇಶದ ಇತರ ಭಾಗಗಳನ್ನು ಸಹ ತಲುಪುತ್ತಿದೆ. ಈ ಪ್ರಯತ್ನದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರ ಬಗ್ಗೆ ನನಗೆ ಅತ್ಯಂತ ಹೆಮ್ಮೆ ಎನಿಸುತ್ತದೆ. ಇಂದು ನಾವೆಲ್ಲರೂ ಸ್ಥಳೀಯ ಉತ್ಪನ್ನಗಳಿಗೆ ಒತ್ತು ನೀಡುತ್ತಿದ್ದೇವೆ. ವೋಕಲ್ ಫಾರ್ ಲೋಕಲ್, ಸ್ಥಳೀಯ ವಸ್ತುಗಳಿಗೆ ಪ್ರಾಧಾನ್ಯತೆ, ಈ ಮಂತ್ರದೊಂದಿಗೆ ನಾವು ಮುಂದುವರಿಯುತ್ತಿದ್ದೇವೆ. ಈ ಹಿನ್ನೆಲೆಯಲ್ಲಿ ಕಾಶ್ಮೀರದ ವಗು ನಿಮ್ಮ ಮನೆಯನ್ನು ಅಲಂಕರಿಸಲಿ ಎಂಬ ಬಗ್ಗೆ ಆಲೋಚಿಸುತ್ತೀರಲ್ವೇ? ಸ್ನೇಹಿತರೆ, ನಮ್ಮ ದೇಶದಲ್ಲಿ ಚಹಾ ಕೇವಲ ಪಾನೀಯ ಮಾತ್ರ ಅಲ್ಲ, ಇದು ಒಂದು ರೀತಿಯ ಆತ್ಮೀಯತೆಯ ಅನುಭೂತಿಯೂ ಆಗಿದೆ. ಬೆಳಗಿನ ಆರಂಭವೇ ಇರಲಿ, ಸ್ನೇಹಿತರೊಂದಿಗೆ ಭೇಟಿಯೇ ಇರಲಿ, ಅಥವಾ ಕುಟುಂಬದೊಡನೆ ಕೆಲಕಾಲ ಕಳೆಯುವ ಸಮಯವೇ ಇರಲಿ, ಚಹಾ ಪ್ರತಿಯೊಂದು ಸಂದರ್ಭದ ಭಾಗವೇ ಆಗಿಬಿಡುತ್ತದೆ. ಹಾಗೆಯೇ ಚಹಾದೊಂದಿಗೆ ನನ್ನ ಸಂಬಂಧ ಏನೆಂದು ನಿಮಗೆಲ್ಲ ತಿಳಿದೇ ಇದೆ. ಆದರೆ ಇಂದು ನಾನು ಮಾತನಾಡುತ್ತಿರುವ ಚಹಾ ಕೇವಲ ರುಚಿಯನ್ನು ಮಾತ್ರವಲ್ಲದೆ ಅನೇಕ ಸೋದರಿಯರ ಜೀವನದಲ್ಲಿ ಸ್ವಾವಲಂಬನೆಯ ಹೊಸ ಸುವಾಸನೆಯನ್ನು ಕರಗಿಸಿ ತುಂಬಿಸಿದೆ. ಉತ್ತರ ಪ್ರದೇಶದ ಬಿಜ್ನೋರ್ ಜಿಲ್ಲೆಯ ಲಖೀವಾಲಾ ಗ್ರಾಮದಲ್ಲಿ ಸ್ವಸಹಾಯ ಗುಂಪಿನೊಂದಿಗೆ ತೊಡಗಿಸಿಕೊಂಡಿರುವ ಮಹಿಳೆಯರು ವಿದುರ್ ಪ್ರೇರಣಾ ಸ್ವದೇಶಿ ಹರ್ಬಲ್ ಟೀ ಇದನ್ನು ತಯಾರಿಸಿದ್ದಾರೆ. ಇದರಲ್ಲಿ ನಿಂಬೆ, ಹುಲ್ಲು, ಅಮೃತಬಳ್ಳಿ, ಜ್ಯೇಷ್ಠಮಧು, ತುಳಸಿ, ಕಚ್ಚಾ ಅರಿಶಿಣ, ದಾಲ್ಚಿನ್ನಿ, ಏಲಕ್ಕಿ ಮತ್ತು ಸೋಂಪು ಇತ್ಯಾದಿ ನೈಸರ್ಗಿಕ ವಸ್ತುಗಳು ಬೆರೆತಿವೆ. ತನ್ನ ವಿಶಿಷ್ಟ ರುಚಿ ಹಾಗೂ ಗುಣಲಕ್ಷಣಗಳಿಂದಾಗಿ ಈ ಚಹಾ ಬಹಳ ಕಡಿಮೆ ಸಮಯದಲ್ಲಿ ಜನಪ್ರಿಯತೆಯನ್ನು ಗಳಿಸಿದೆ. ಈ ಗಿಡಮೂಲಿಕೆ ಚಹಾವು ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳ ಮತ್ತು ದೆಹಲಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಆಹಾರ ಉತ್ಸವದಲ್ಲಿ ವ್ಯಾಪಕ ಪ್ರಶಂಸೆಯನ್ನು ಗಳಿಸಿಕೊಂಡಿದೆ. ವಿದೇಶಗಳಿಂದ ಬಂದ ಪ್ರವಾಸಿಗರೂ ಸಹ ಇದರ ಬಗ್ಗೆ ಆಸಕ್ತಿಯನ್ನು ತೋರಿಸಿದ್ದಾರೆ. ಸ್ನೇಹಿತರೆ, ಅತ್ಯಂತ ಸ್ಫೂರ್ತಿದಾಯಕ ವಿಷಯವೆಂದರೆ ಇದರ ಆರಂಭ. ಈ ಸಂಪೂರ್ಣ ಪ್ರಯತ್ನವು ಕೇವಲ 1 ಲಕ್ಷ ರೂಪಾಯಿನಿಂದ ಪ್ರಾರಂಭವಾಯಿತು. ಇಂದು ಈ ಬ್ರ್ಯಾಂಡ್ ದೇಶದಾದ್ಯಂತ ಪ್ರಮುಖ ಸಂಸ್ಥೆಗಳನ್ನು ತಲುಪಿದೆ. ಸ್ಥಳೀಯ ಜ್ಞಾನ, ಪ್ರಕೃತಿ ಮತ್ತು ಮಹಿಳೆಯರ ಆತ್ಮವಿಶ್ವಾಸ ಒಟ್ಟೊಟ್ಟಿಗೆ ಸೇರಿದಾಗ ಒಂದು ಸಣ್ಣ ಪ್ರಯತ್ನ ಕೂಡ ದೊಡ್ಡ ಬದಲಾವಣೆಯ ಆರಂಭವಾಗುವುದು ಎಂದು ಈ ಉಪಕ್ರಮವು ಸಾರುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ದೇಶಾದ್ಯಂತ ಜನರು ತಾಯಿಯ ಹೆಸರಿನಲ್ಲಿ ಒಂದು ವೃಕ್ಷ, ಈ ಅಭಿಯಾನದ ಮೂಲಕ ಪ್ರಕೃತಿಯ ಕಡೆಗೆ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಸಮಾಜವು ಈ ಮನೋಭಾವದೊಂದಿಗೆ ಸಂಪರ್ಕಗೊಂಡಾಗ ಅನೇಕ ಸುಂದರ ಮತ್ತು ಸ್ಫೂರ್ತಿದಾಯಕ ಉದಾಹರಣೆಗಳು ಹೊರಹೊಮ್ಮುತ್ತವೆ. ಸ್ನೇಹಿತರೆ, ಅಹಮದಾಬಾದ್ನಲ್ಲಿ ಸಾರ್ವಜನಿಕ ಭಾಗವಹಿಸುವಿಕೆಯ ಒಂದು ಅದ್ಭುತ ಶಕ್ತಿಯನ್ನು ಪ್ರದರ್ಶಿಸಲಾಯಿತು. ಭಾಡಸ್ ಪ್ರದೇಶದಲ್ಲಿ 1 ಗಂಟೆಯೊಳಗೆ 3.5 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಡಲಾಯಿತು. 25,000ಕ್ಕೂ ಅಧಿಕ ಮಂದಿ ಇದರಲ್ಲಿ ಭಾಗವಹಿಸಿದ್ದರು. ಶಾಲಾ ಮಕ್ಕಳು, ಎನ್ಸಿಸಿ ಕ್ಯಾಡೆಟ್ಗಳು, ಸ್ವಯಂ ಸೇವಕರು ಮತ್ತು ನಾಗರಿಕರು, ಹೀಗೆ ಎಲ್ಲರೂ ಈ ಅಭಿಯಾನದಲ್ಲಿ ಒಟ್ಟಾಗಿ ಭಾಗವಹಿಸಿದ್ದರು. ಮುಂಬರುವ ವರ್ಷಗಳಲ್ಲಿ ಈ ಸಸಿಗಳು ದಟ್ಟವಾದ ನಗರಾರಣ್ಯವನ್ನು ರೂಪಿಸುತ್ತವೆ. ಈ ಪ್ರಯತ್ನವನ್ನು ಗಿನ್ನಿಸ್ ಪುಸ್ತಕದಲ್ಲಿ ದಾಖಲಿಸಲಾಗಿದೆ. ಸ್ನೇಹಿತರೆ, ತಾಯಿಯ ಹೆಸರಿನಲ್ಲಿ ಒಂದು ಮರ, ಈ ಅಭಿಯಾನದ ಅಡಿಯಲ್ಲಿ ಉತ್ತರ ಪ್ರದೇಶದಲ್ಲಿಯೂ ಜನಶಕ್ತಿಯ ಅದ್ಭುತ ಸಂಕಲ್ಪ ಕಂಡುಬಂದಿದೆ. July 12 ಒಂದೇ ಒಂದು ದಿನದಲ್ಲಿ 35 ಕೋಟಿಗೂ ಹೆಚ್ಚು ಸಸಿಗಳನ್ನು ಅಲ್ಲಿ ನೆಡಲಾಯಿತು. ಉತ್ತರ ಪ್ರದೇಶದ ಸಂಸತ್ ಸದಸ್ಯನಾಗಿ ಇದು ನನಗೆ ವಿಶೇಷ ಹೆಮ್ಮೆಯ ವಿಷಯವಾಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ಮರ ಕೇವಲ ಮನುಷ್ಯರಿಗಾಗಿ ಮಾತ್ರವಲ್ಲ, ಇದು ಅಸಂಖ್ಯಾತ ಜೀವರಾಶಿಗೆ ನಿವಾಸವೂ ಕೂಡ. ಗುಜರಾತ್ನ ಗಿರ್ ಕಾಡುಗಳಲ್ಲಿ ಸುಮಾರು 60 ವರ್ಷಗಳ ನಂತರ ಭಾರತೀಯ ಬೂದು ಮಂಗಟ್ಟೆ ಹಕ್ಕಿಗಳು ಪುನಃ ತಮ್ಮ ಗೂಡನ್ನು ಕಟ್ಟುತ್ತಿವೆ. ಇದು ಗಿರ್ನಲ್ಲಿ ವರ್ಷಗಳಿಂದ ನಡೆಯುತ್ತಾ ಬಂದಿರುವ ಸಂರಕ್ಷಣೆ ಮತ್ತು ಪುನರ್ಸ್ಥಾಪನೆ ಪ್ರಯತ್ನಗಳ ಫಲವಾಗಿದೆ. ಮಂಗಟ್ಟೆ ಪಕ್ಷಿಗಳನ್ನು ಕಾಡುಗಳ ರೈತ ಎಂದು ಕರೆಯಲಾಗುತ್ತದೆ. ಇವು ಹಣ್ಣುಗಳನ್ನು ತಿನ್ನುತ್ತವೆ ಮತ್ತು ಬೀಜಗಳನ್ನು ದೂರ ದೂರದವರೆಗೆ ತಲುಪಿಸುತ್ತವೆ. ಅವೇ ಬೀಜಗಳಿಂದ ಕಾಡಿನಲ್ಲಿ ಹೊಸ ಹೊಸ ಮರಗಳು ತಲೆಯೆತ್ತುತ್ತವೆ. ಈ ರೀತಿ ಒಂದು ಹಕ್ಕಿ ಒಂದು ಕಾಡನ್ನು ಪುನಃ ಹಸಿರಿನಿಂದ ನಳನಳಿಸುವಂತೆ ಮಾಡುವುದರಲ್ಲಿ ಸಹಾಯ ಮಾಡುತ್ತದೆ. ನಿಮ್ಮ ಜೀವನದಲ್ಲಿನ ಕೆಲವು ವಿಶೇಷ ಸಂದರ್ಭಗಳನ್ನು ಪ್ರಕೃತಿಯೊಂದಿಗೆ ಸಂಪರ್ಕಿಸಲು ನಾನು ನಿಮ್ಮೆಲ್ಲರಲ್ಲೂ ಕೇಳಿಕೊಳ್ಳುತ್ತೇನೆ. ತಾಯಿಯ ಹೆಸರಿನಲ್ಲಿ
ಒಂದು ಗಿಡವನ್ನು ನೆಡಿ.

ಇಂದು ನೆಟ್ಟ ಒಂದು ಸಣ್ಣ ಸಸಿ ಹಸಿರು, ಶುದ್ಧ ಗಾಳಿ ಮತ್ತು ಮುಂದಿನ ಪೀಳಿಗೆಗೆ ಒಂದು ಸುಂದರ ಭವಿಷ್ಯದ ಪರಂಪರೆಯಾಗಬಹುದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ಪ್ಲಾಸ್ಟಿಕ್ ಮಾಲಿನ್ಯ ಇಡೀ ವಿಶ್ವದ ಪರಿಸರಕ್ಕೆ ಭಾರೀ ಸವಾಲೆನಿಸಿದೆ. ಇದೆಲ್ಲ ನಿಮಗೆ ಗೊತ್ತು. ಏಕಬಳಕೆಯ ಪ್ಲಾಸ್ಟಿಕ್ನ ತ್ಯಾಜ್ಯವು ವರ್ಷಗಳ ಕಾಲ ಪ್ರಕೃತಿಗೆ ಹಾನಿಯುಂಟು ಮಾಡುತ್ತಲೇ ಇರುತ್ತದೆ. ಆದ್ದರಿಂದ ಪ್ಲಾಸ್ಟಿಕ್ನ ಸರಿಯಾದ ವಿಲೇವಾರಿ ಅತ್ಯಗತ್ಯವಾಗಿದೆ. ಸ್ನೇಹಿತರೆ, ಬಿಹಾರದ ಸೀತಾಮಡಿಯಲ್ಲಿ ಕಸದಿಂದ ರಸ, ವೇಸ್ಟ್ ಟು ವೆಲ್ತ್, ಇದರ ಒಂದು ಅದ್ಭುತ ಉದಾಹರಣೆ ಕಂಡುಬಂದಿದೆ. ಇಲ್ಲಿ ತ್ಯಾಜ್ಯದ ರೀಸೈಕ್ಲಿಂಗ್ ಮಾಡಿ ಅದರಿಂದ ಆಕರ್ಷಕ ಬೆಂಚುಗಳನ್ನು ತಯಾರಿಸಲಾಗುತ್ತದೆ. ಒಂದು ಬೆಂಚು ತಯಾರಾಗಲು ಸುಮಾರು 40 ಕಿಲೋ ಏಕಬಳಕೆ ಪ್ಲಾಸ್ಟಿಕ್ ಬಳಸಲಾಗುತ್ತದೆ. ಇದು ಬಲವಾಗಿರುತ್ತದೆ, ಬಾಳಿಕೆ ಬರುತ್ತದೆ ಮತ್ತು ಆರಾಮದಾಯಕವಾಗಿರುವ ಜೊತೆಯಲ್ಲಿ ಪರಿಸರ ಸ್ನೇಹಿಯೂ ಆಗಿರುತ್ತದೆ. ಇದನ್ನು ಸರ್ಕಾರಿ ಶಾಲೆಗಳಲ್ಲಿ, ಉದ್ಯಾನವನಗಳಲ್ಲಿ ಮತ್ತು ಸಾರ್ವಜನಿಕ ಪ್ರದೇಶಗಳಲ್ಲಿ ನೆಲೆಗೊಳಿಸಲಾಗುತ್ತದೆ. ಇದರ ಮೂಲಕ ಜನರಲ್ಲಿ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿಯೂ ಹೆಚ್ಚಾಗುತ್ತಿದೆ. ಈ ಪ್ರಯತ್ನದಲ್ಲಿ ಸ್ಥಳೀಯ ಘಟಕ ಮತ್ತು ಜಿಲ್ಲಾಡಳಿತ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಿದೆ. ಇದು ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗಾವಕಾಶಗಳನ್ನು ಕೂಡ ಸೃಷ್ಟಿಸುತ್ತಿದೆ. ಸೀತಾಮಡಿಯಲ್ಲಿನ ಈ ಉಪಕ್ರಮವು ರೆಡ್ಯೂಸ್, ರೀಯೂಸ್ ಮತ್ತು ರೀಸೈಕಲ್ ಎನ್ನುವುದು ಕೇವಲ ಘೋಷಣೆಗಳಲ್ಲ, ಬದಲಾಗಿ ನಮ್ಮ ಜೀವನದ ಒಂದು ಭಾಗವಾಗುತ್ತಿದೆ ಎಂಬುದನ್ನು ತೋರಿಸುತ್ತದೆ. ಸ್ನೇಹಿತರೆ, ಕಳೆದ ಬಾರಿ ಮನ್ ಕಿ ಬಾತ್ ಕುರಿತು ಮಾತನಾಡಿದ್ದು ನಿಮಗೆ ನೆನಪಿರಬಹುದು. ನಾವು ನಮ್ಮ ದೇಶದ ಮಣ್ಣಿನಿಂದಲೇ ತಯಾರಿಸಲಾದ ಗಣೇಶ ಮೂರ್ತಿಗೆ ಪೂಜೆ ಸಲ್ಲಿಸಬೇಕು ಎಂದು ನಾನು ಮನವಿ ಮಾಡಿದ್ದೆ. ಪಿಒಪಿ ಇಂದ ತಯಾರಿಸಲಾದ ಗಣೇಶ ಮೂರ್ತಿಯಾಗಲಿ ಅಥವಾ ವಿದೇಶದಿಂದ ಬಂದ ಗಣೇಶನ ಪ್ರತಿಮೆಯೇ ಆಗಿರಲಿ, ಅದರ ಬದಲು ನಾವು ನಮ್ಮದೇ ದೇಶದ ಮಣ್ಣಿನಿಂದ ತಯಾರಿಸಲಾದ ಗಣೇಶನ ಮೂರ್ತಿಯನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಬೇಕು. ಈ ವಿಷಯ ಕುರಿತಂತೆ ಅನೇಕರು ನನಗೆ ಸಂದೇಶ ಕಳಿಸಿದ್ದಾರೆ ಮತ್ತು ತಮ್ಮ ಚಿಂತನೆಗಳನ್ನು ಕೂಡ ತಿಳಿಯಪಡಿಸಿದ್ದಾರೆ. ತಾವು ನನ್ನ ಈ ಮನವಿಯನ್ನು ಪಾಲಿಸುವುದಾಗಿ ತಿಳಿಸಿದ್ದಾರೆ. ಸ್ಥಳೀಯ ಮಣ್ಣಿನಿಂದ ತಯಾರಿಸಲಾಗುವ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸುವ ಸಂಕಲ್ಪ ಕೈಗೊಂಡಿರುವುದಾಗಿ ಅವರೆಲ್ಲ ತಿಳಿಸಿದ್ದಾರೆ. ಈ ವಿಷಯವನ್ನು ಈಗಾಗಲೇ ಮನ್ ಕಿ ಬಾತ್ನಲ್ಲಿ ಚರ್ಚಿಸಲಾಗಿದೆ ಮತ್ತು ಅದು ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡಿದೆ ಎಂದು ಕೂಡ ಅವರೆಲ್ಲ ಬರೆದಿದ್ದಾರೆ. ನಾನು ನನ್ನ ವಿನಂತಿಯನ್ನು ಪುನರುಚ್ಚರಿಸುತ್ತೇನೆ. ಈ ಗಣೇಶನ ಹಬ್ಬದಂದು ನಿಮ್ಮ ನಿಮ್ಮ ಮನೆಗಳಲ್ಲಿ ಸ್ಥಳೀಯ ಮಣ್ಣಿನಿಂದ ಮಾಡಿದ ಗಣೇಶನ ವಿಗ್ರಹವನ್ನು ಸ್ಥಾಪಿಸಿ ಮತ್ತು ಅವನನ್ನು ಪೂಜಿಸಿ. ನಿಮ್ಮ ಈ ಪ್ರಯತ್ನವು ಪ್ರಕೃತಿಯನ್ನು ಆರಾಧಿಸುವ ಒಂದು ರೂಪವೂ ಆಗಿರುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನೀವು ಬಹಳ ಹೆಮ್ಮೆ ಪಡುವಂತಹ ಓರ್ವ ವ್ಯಕ್ತಿಯ ಬಗ್ಗೆ ಈಗ ನಾನು ನಿಮಗೆ ತಿಳಿಯಪಡಿಸುತ್ತೇನೆ. ವಿಜ್ಞಾನ ಮತ್ತು ಆವಿಷ್ಕಾರ ಕ್ಷೇತ್ರದಲ್ಲಿ ಕ್ರಿಯಾಶೀಲರಾಗಿ ಕೆಲಸ ಮಾಡುತ್ತಿರುವ ಈ ವ್ಯಕ್ತಿ ಜಗತ್ತಿನಲ್ಲಿ ಮನ್ನಣೆ ಗಳಿಸುತ್ತಿರುವ ವ್ಯಕ್ತಿಯಾದರೂ ತಮ್ಮ ಮೂಲ ಬೇರುಗಳೊಂದಿಗೆ ಆಳವಾದ ಸಂಪರ್ಕ ಹೊಂದಿರುವ ವ್ಯಕ್ತಿ ಇವರಾಗಿದ್ದಾರೆ. ಅವಕಾಶ ದೊರೆತಾಗಲೆಲ್ಲ ತಮ್ಮ ಮಣ್ಣನ್ನು ಗೌರವಿಸುವುದನ್ನು ಎಂದಿಗೂ ಮರೆಯದ ಆ ವ್ಯಕ್ತಿಯೇ ಮಣಿಪುರದ ಡಾಕ್ಟರ್ ರೊನಾಲ್ಡೋ ಲೈಶ್ರಾಮ್. ಇವರ ಹೆಸರು ರೊನಾಲ್ಡೋ, ಆದರೆ ಅವರ ಕೆಲಸ ಖಗೋಳ ಭೌತಶಾಸ್ತ್ರಜ್ಞನದ್ದು. ಇವರು ಜಪಾನ್ ದೇಶದಲ್ಲಿ ಕೆಲಸ ಮಾಡುತ್ತಾರೆ ಮತ್ತು ಯಂಗ್ ಗ್ಯಾಲಕ್ಸಿಗಳ ದೊಡ್ಡ ಸಮೂಹವನ್ನು ಕಂಡುಹಿಡಿದ ತಂಡದ ಭಾಗವಾಗಿದ್ದರು. ಅವರು ಮಾಡಿದ ಕೆಲಸ ಏನೆಂದು ನೀವು ತಿಳಿಯಲು ಬಯಸಬಹುದು. ವಾಸ್ತವದಲ್ಲಿ ಅವರು ಈ ಸಂಪೂರ್ಣ ಕ್ಲಸ್ಟರ್ಗೆ ಮಣಿಪುರದ ಸುಂದರವಾದ ಸರೋವರದ ಲೋಕ್ಟಕ್ ಪ್ರೋಟೋಕ್ಲಸ್ಟರ್ ಎಂದು ಹೆಸರಿಸಿದ್ದಾರೆ. ಲೋಕ್ಟಕ್ ಒಂದು ದೊಡ್ಡ ಸಿಹಿನೀರಿನ ಸರೋವರ. ಲೋಕ್ಟಕ್ ಸರೋವರದಲ್ಲಿರುವ ತೇಲುವ ಫಂಡಿಗಳು ಒಟ್ಟಾಗಿ ಒಂದು ವಿಶಿಷ್ಟ ಭೂದೃಶ್ಯವನ್ನು ಸೃಷ್ಟಿಸುತ್ತವೆ. ಸಣ್ಣ ಸಣ್ಣ ದ್ವೀಪಗಳು ವಿಶಾಲ ಸಾಗರದಲ್ಲಿ ತೇಲುತ್ತಿರುವಂತೆ ಕಾಣುತ್ತದೆ. ಅದೇ ರೀತಿ ವಿಶ್ವದಲ್ಲಿರುವ ಈ ಯಂಗ್ ತಾರಾಗಣಗಳು ಕೂಡ ಒಂದು ದೊಡ್ಡ ರಚನೆಯನ್ನು ರೂಪಿಸುತ್ತವೆ. ಇಂದು ಮಣಿಪುರದ ಲೋಕ್ಟಕ್ ಕೇವಲ ದೇಶದ ಭೂಪಟದಲ್ಲಿ ಮಾತ್ರವಲ್ಲದೆ ವಿಶಾಲ ವಿಶ್ವದಲ್ಲಿ ಕೂಡ ಪ್ರಕಾಶಮಾನವಾಗಿ ಹೊಳಪನ್ನು ಪ್ರಸರಿಸುತ್ತಿದೆ. ಈ ಸಾಧನೆಯು ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆ ಹೆಚ್ಚಿಸುವಂಥದ್ದು. ತಮ್ಮ ಸಂಪ್ರದಾಯಗಳೊಂದಿಗೆ ಸಂಪರ್ಕದಲ್ಲಿರುತ್ತಲೇ ಹೊಸ ಎತ್ತರವನ್ನು ತಲುಪಬಹುದು ಎಂಬುದನ್ನು ಇದು ನಮ್ಮ ಯುವ ಜನತೆಗೆ ಕಲಿಸುತ್ತದೆ. ಇವು ನಕ್ಷತ್ರಗಳ ಜಗತ್ತನ್ನು ಪ್ರಜ್ವಲಿಸುವಂತೆ ಮಾಡುವ ಬೇರುಗಳಾಗಿವೆ. ನನ್ನ ಪ್ರೀತಿಯ ದೇಶವಾಸಿಗಳೇ,

ಕೆಲವೇ ದಿನಗಳ ನಂತರ ಆಗಸ್ಟ್ 7ರಂದು ನಮ್ಮ ದೇಶ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸಲಿದೆ. ಈ ಸಂದರ್ಭದಲ್ಲಿ ನಾವು ನಮ್ಮ ನೇಕಾರ ಸೋದರ ಸೋದರಿಯರ ಕೌಶಲ್ಯ ಮತ್ತು ಸೃಜನಶೀಲತೆಯನ್ನು ಆಚರಿಸುತ್ತೇವೆ. ನಮ್ಮ ಈ ಸಹೋದ್ಯೋಗಿಗಳು ತಲೆಮಾರುಗಳಿಂದ ಬಂದ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದಾರೆ. ಸ್ನೇಹಿತರೆ, ಕೈಮಗ್ಗದಲ್ಲಿ ತಯಾರಾಗುವ ಪ್ರತಿಯೊಂದು ಉಡುಪು ಒಂದಲ್ಲ ಒಂದು ಪ್ರದೇಶ, ಸಮುದಾಯ ಮತ್ತು ಇದರೊಂದಿಗೆ ಇರುವ ಅಸಂಖ್ಯಾತ ಜನರ ಕಥೆಗಳನ್ನು ನಮ್ಮ ಮುಂದೆ ಇಡುತ್ತದೆ. ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಹೆಮ್ಮೆಯಿಂದ ಸಂರಕ್ಷಿಸುವಲ್ಲಿ ತೊಡಗಿರುವ ಜನರು ಇವರಾಗಿದ್ದಾರೆ. ಈ ದಿನದಂದು ಕರಕುಶಲ ವಸ್ತುಗಳನ್ನು ಪ್ರೋತ್ಸಾಹಿಸುವ ಮೂಲಕ ನಮ್ಮ ಸಹ ನೇಕಾರರನ್ನು ಗೌರವಿಸಬೇಕೆಂದು ನಾನು ನಿಮ್ಮಲ್ಲಿ ಮನವಿ ಮಾಡುತ್ತೇನೆ. ಸ್ಥಳೀಯರಿಗೆ ಧ್ವನಿಯಾಗುವ, ಅವರನ್ನು ಪ್ರೋತ್ಸಾಹಿಸುವ ವೋಕಲ್ ಫಾರ್ ಲೋಕಲ್ ಮನೋಭಾವವನ್ನು ಮತ್ತಷ್ಟು ಬಲಪಡಿಸೋಣ. ಸ್ನೇಹಿತರೆ, ದೇಶದಲ್ಲಿ ಈಗ ಕೈಮಗ್ಗಕ್ಕೆ ನೀಡಲಾಗುತ್ತಿರುವ ಉತ್ತೇಜನದಿಂದಾಗಿ ಹೆಚ್ಚಿನ ಜನರ ಜೀವನದಲ್ಲಿ ಸಾಕಷ್ಟು ಸುಧಾರಣೆಯಾಗುತ್ತಿದೆ. ಪೋಚಂಪಲ್ಲಿಯಿಂದ ಪಾಟ್ನಾ ಮತ್ತು ಖುತಂಪಲ್ಲಿಯಿಂದ ಕಚ್ವರೆಗೂ ಇದರ ಹಲವು ಉದಾಹರಣೆಗಳು ಕಾಣಸಿಗುತ್ತವೆ. ಇಂದು ಕೈಮಗ್ಗದ ನಮ್ಮ ಹೆಮ್ಮೆಯ ಸಂಪ್ರದಾಯಕ್ಕೆ ಹೊಸ ಶಕ್ತಿ ಮತ್ತು ಗುರುತು ನೀಡುತ್ತಿರುವ ಹಲವು ವ್ಯಕ್ತಿಗಳು ಮತ್ತು ಸಮೂಹಗಳಿವೆ. ಕೆಲವು ಪೋಚಂಪಲ್ಲಿ ಇಕ್ಕತ್ನ ಸುಂದರ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದರೆ ಮತ್ತೆ ಕೆಲವು ಮಹಿಳಾ ನೇಕಾರರನ್ನು ಒಗ್ಗೂಡಿಸಿ ಉಣ್ಣೆಯ ಉತ್ಪನ್ನಗಳನ್ನು ತಯಾರಿಸುತ್ತಿದ್ದಾರೆ. ಕೆಲವರು ಕೇರಳದ ಸಾಂಪ್ರದಾಯಿಕ ಕಸಾವು ಕಲೆಯನ್ನು ಸಂರಕ್ಷಿಸುತ್ತಿದ್ದಾರೆ. ಇದು ನಮ್ಮ ತಾಯಂದಿರು ಮತ್ತು ಸೋದರಿಯರಿಗೆ ಉದ್ಯೋಗವನ್ನು ಒದಗಿಸುತ್ತಿದೆ. ಸ್ನೇಹಿತರೆ, ನಾನು ವಿಶೇಷವಾಗಿ ಉಲ್ಲೇಖಿಸಲು ಬಯಸುವ ಮತ್ತೊಂದು ವಿಷಯವಿದೆ, ಅದೇ ಖಾದಿ. ಖಾದಿ ಮಹಾತ್ಮ ಗಾಂಧಿಯವರಿಗೆ ಬಹಳ ಪ್ರೀತಿಪಾತ್ರವಾಗಿತ್ತೆಂದು ನಮಗೆಲ್ಲರಿಗೂ ತಿಳಿದೇ ಇದೆ. ಕಳೆದ ಕೆಲವು ವರ್ಷಗಳಲ್ಲಿ ಖಾದಿ ಬಹಳ ಜನಪ್ರಿಯವಾಗಿದೆ. ಕಳೆದ 12 ವರ್ಷಗಳಲ್ಲಿ ಇದರ ಮಾರಾಟ 6 ಪಟ್ಟು ಹೆಚ್ಚಾಗಿದೆ. ಈ ಮಾರಾಟದ ಅಂಕಿ ಈಗ 8,000 ಕೋಟಿ ರೂಪಾಯಿ ತಲುಪಿದೆ. ಮುಂಬರುವ ಹಬ್ಬಗಳ ಸಮಯದಲ್ಲಿ ನಿಮ್ಮೆಲ್ಲರನ್ನೂ ಸ್ವಲ್ಪ ಖಾದಿ, ಸ್ವಲ್ಪ ಕೈಮಗ್ಗ, ಕೆಲವು ಕರಕುಶಲ ವಸ್ತುಗಳನ್ನು ಖರೀದಿಸುವಂತೆ ನಾನು ವಿನಂತಿಸುತ್ತೇನೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಭಾರತದಲ್ಲಿ ಎಷ್ಟು ವಿಧದ ಸಂಗೀತ ವಾದ್ಯಗಳಿವೆ ಎಂದು ನಿಮ್ಮನ್ನು ನಾನು ಕೇಳಿದರೆ ನೀವು ಆಲೋಚನೆ ಮಾಡತೊಡಗುತ್ತೀರಿ. ಏಕೆಂದರೆ ನಮ್ಮ ದೇಶದಲ್ಲಿ ಬಹಳಷ್ಟು ಸಂಗೀತ ವಾದ್ಯಗಳಿವೆ ಮತ್ತು ಅವುಗಳೊಂದಿಗೆ ಬೆಸೆದುಕೊಂಡಿರುವ ಸಂಪ್ರದಾಯಗಳೂ ಇವೆ. ಇದೇ ರೀತಿಯ ಒಂದು ವಾದ್ಯ ತ್ರಿಪುರಾದ ಚೌಂಗ್ ಫ್ರೆಂಗ್. ಇದು ಅಲ್ಲಿನ ಬುಡಕಟ್ಟು ಸಮುದಾಯಗಳಲ್ಲಿ ಸಾಕಷ್ಟು ಜನಪ್ರಿಯವಾಗಿದೆ. ಬಿದಿರಿನಿಂದ ತಯಾರಿಸಿದ ಈ ವಾದ್ಯಯಂತ್ರದಲ್ಲಿ 3 ತಂತಿಗಳು ಇರುತ್ತವೆ. ಇದರಿಂದ ಹೊರಡುವ ರಾಗ ಸುಮಧುರವಾಗಿರುತ್ತದೆ. ಇದು ಸರೋದ್ ಸ್ವರವನ್ನು ಸ್ವಲ್ಪ ಮಟ್ಟಿಗೆ ಹೋಲುತ್ತದೆ. ಆದರೆ ಕೆಲವು ಕಾರಣಗಳಿಂದಾಗಿ ಯುವ ಜನತೆಯಲ್ಲಿ ಇದರ ಜನಪ್ರಿಯತೆ ಸ್ವಲ್ಪ ಕಡಿಮೆಯಾಗತೊಡಗಿತ್ತು. ಆಗ ಸೂರಜ್ ಕುಮಾರ್ ದೇವ್ ವರ್ಮಾ ಅವರು ಇದನ್ನು ಪುನಃ ಜನಪ್ರಿಯಗೊಳಿಸುವ ಸಂಕಲ್ಪವನ್ನು ಕೈಗೊಂಡರು. ಇಂದು ಅವರ ಪ್ರಯತ್ನ ಫಲ ಕೊಡುತ್ತಿದೆ. ಅವರು ಚೌಂಗ್ ಫ್ರೆಂಗ್ ಜೊತೆಯಲ್ಲಿಯೇ ಅಲ್ಲಿನ ಇತರ ಸಾಂಪ್ರದಾಯಿಕ ವಾದ್ಯಯಂತ್ರಗಳನ್ನು ಕೂಡ ನುಡಿಸುತ್ತಾ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಕಾಕ್ ಬೊರೋಕ್ ಫೋಕ್ ಸಾಂಗ್ಸ್, ಬೌಲ್ ಸಾಂಗ್ಸ್, ಬಂಗಾಲಿ ಫೋಕ್ ಅವರಿಗೆ ಬಹಳ ಇಷ್ಟವಾಗುತ್ತವೆ. ಈಗ ನಾನು ನಿಮಗೆ ಒಂದು ಸಣ್ಣ ಕ್ಲಿಪ್ ಕೇಳಬಯಸುತ್ತೇನೆ. ಈ ಸಂಗೀತವನ್ನು ನೀವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ.

ಸ್ನೇಹಿತರೆ, ಇದನ್ನು ಆಲಿಸಿ ನಿಮ್ಮ ಮನಸ್ಸಿಗೆ ಬಹಳ ಸಂತೋಷವಾಯಿತು ಎಂಬ ವಿಶ್ವಾಸ ನನಗಿದೆ. ನನಗೆ ದೇವವರ್ಮ ಅವರ ಬಗ್ಗೆ ಬಹಳ ಹೆಮ್ಮೆಯಿದೆ. ಸಾಂಪ್ರದಾಯಿಕ ಸಂಗೀತವನ್ನು ಜನಪ್ರಿಯಗೊಳಿಸುವ ಅವರ ಪ್ರಯತ್ನ ಬಹಳ ಶ್ಲಾಘನೀಯ. ನೀವು ಕೂಡ ನಿಮ್ಮ ಸುತ್ತಮುತ್ತಲಿನ ಸಾಂಪ್ರದಾಯಿಕ ಸಂಗೀತ ವಾದ್ಯಗಳ ಬಗ್ಗೆ ಮಾಹಿತಿಯನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಬೇಕು ಎಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ನಿಮ್ಮ ಈ ಪ್ರಯತ್ನವು ಖಂಡಿತವಾಗಿಯೂ ಇತರರನ್ನು ಸಾಂಪ್ರದಾಯಿಕ ಭಾರತೀಯ ಸಂಗೀತದೊಂದಿಗೆ ಸಂಪರ್ಕಿಸುತ್ತದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ನಾಳೆ ಅಂದರೆ ಜುಲೈ 27 ಭಾರತರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿ. ಡಾಕ್ಟರ್ ಕಲಾಂ ಅವರ ವ್ಯಕ್ತಿತ್ವವು ಹಲವು ಸ್ಫೂರ್ತಿದಾಯಕ ಅಂಶಗಳನ್ನು ಹೊಂದಿತ್ತಾದರೂ

0: ಶಿಕ್ಷಕರ ಪಾತ್ರ ಅವರ ಹೃದಯಕ್ಕೆ ಅತ್ಯಂತ ನಿಕಟವಾಗಿತ್ತು. ಅವರು ಮಕ್ಕಳು ಮತ್ತು ಯುವಕರು ದೊಡ್ಡ ಕನಸು ಕಾಣುವಂತೆ ಪ್ರೇರೇಪಿಸಿದರು. ಪ್ರಾಸಂಗಿಕವಾಗಿ ಈ ವಾರ ನಾವು ಗುರು ಪೂರ್ಣಿಮೆಯ ಪವಿತ್ರ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ನಮ್ಮ ತಾಯಿ ತಂದೆಯರೇ ನಮ್ಮ ಮೊದಲ ಗುರುಗಳು. ಶಾಲಾ ಶಿಕ್ಷಕರು ನಮಗೆ ಅಕ್ಷರ ಜ್ಞಾನವನ್ನು ನೀಡುತ್ತಾರೆ. ಗುರು ಪೂರ್ಣಿಮೆಯು ಅಂತಹ ಎಲ್ಲ ಗುರುಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಸಂದರ್ಭವಾಗಿದೆ. ದೇಶದ ಎಲ್ಲಾ ಶಿಕ್ಷಕರು ಮತ್ತು ಗುರುಗಳಿಗೆ ನಾನು ಗೌರವದಿಂದ ವಂದಿಸುತ್ತೇನೆ. ಸ್ನೇಹಿತರೆ, ಕೆಲವೇ ವಾರಗಳ ನಂತರ ನಾವು ನಮ್ಮ ಸ್ವಾತಂತ್ರ್ಯದ ಮಹಾ ಉತ್ಸವವನ್ನು ಆಚರಿಸಲಿದ್ದೇವೆ. ಆಗಸ್ಟ್ 15 ಪ್ರತಿಯೊಬ್ಬ ಭಾರತೀಯನೂ ಹೆಮ್ಮೆ ಪಡುವ ದಿನ. ಇದು ಭಾರತಾಂಬೆಯ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನೂ ಸಮರ್ಪಿಸಿದಂತಹ ಅಸಂಖ್ಯಾತ ವೀರರನ್ನು ಸ್ಮರಿಸುವಂತಹ ದಿನವಾಗಿದೆ. ಅವರ ತ್ಯಾಗ ಮತ್ತು ಸಮರ್ಪಣೆಯ ಕಾರಣದಿಂದಾಗಿಯೇ ಇಂದು ನಮ್ಮ ಕೈಗಳಲ್ಲಿ ತ್ರಿವರ್ಣ ಧ್ವಜವಿದೆ. ಈ ತ್ರಿವರ್ಣ ಧ್ವಜದಲ್ಲಿ ನಮ್ಮ ಸಂವಿಧಾನದ ಆದರ್ಶಗಳುಂಟು. ಸ್ನೇಹಿತರೆ, ಕಳೆದ ಕೆಲವು ವರ್ಷಗಳಲ್ಲಿ ಮನೆಮನೆಯಲ್ಲೂ ಕೈಗೊಂಡ ಹರ್ ಘರ್ ತಿರಂಗಾ ತ್ರಿವರ್ಣ ಧ್ವಜ ಅಭಿಯಾನವು ಇಡೀ ದೇಶವನ್ನು ಒಂದು ಅದ್ಭುತ ಅನುಭೂತಿಯಲ್ಲಿ ಒಗ್ಗೂಡಿಸಿದೆ. ಪ್ರತಿ ಮನೆ ಪ್ರತಿ ಗಲ್ಲಿಯಲ್ಲಿ ತ್ರಿವರ್ಣ ಧ್ವಜದ ಹಬ್ಬ ಗೋಚರಿಸುತ್ತದೆ. ಈ ವರ್ಷವೂ ಸಹ ನಾವು ಮನೆ ಮನೆಯಲ್ಲೂ ಹರ್ ಘರ್ ತಿರಂಗ ತ್ರಿವರ್ಣ ಧ್ವಜ ಅಭಿಯಾನವನ್ನು ಸಂಪೂರ್ಣ ಉತ್ಸಾಹ ಉಲ್ಲಾಸಗಳೊಂದಿಗೆ ಮುಂದುವರಿಸಬೇಕು. ನಮ್ಮ ಮನೆಗಳಲ್ಲಿ ಸಂಪೂರ್ಣ ಗೌರವದೊಂದಿಗೆ ತ್ರಿವರ್ಣ ಧ್ವಜ ಹಾರಿಸಬೇಕು. ಸ್ನೇಹಿತರೆ, ಪ್ರತಿ ವರ್ಷ ಆಗಸ್ಟ್ 15ಕ್ಕೆ ಮೊದಲು ನೀವು ನನಗೆ ಬಹಳಷ್ಟು ವಿಚಾರಗಳನ್ನು ಮತ್ತು ಸಲಹೆಗಳನ್ನು ಕಳುಹಿಸುತ್ತೀರಿ. ಈ ವರ್ಷ ಕೂಡ ನೀವು ನಿಮ್ಮ ಚಿಂತನೆಗಳನ್ನು ಮೈ ಗೌ ಈ ವೇದಿಕೆಯಲ್ಲಿ ಖಂಡಿತವಾಗಿಯೂ ನನ್ನೊಂದಿಗೆ ಹಂಚಿಕೊಳ್ಳಿ. ನಾನು ನಿಮ್ಮ ಸಲಹೆಗಳಿಗಾಗಿ ಎದುರು ನೋಡುತ್ತಿರುತ್ತೇನೆ. ಸ್ನೇಹಿತರೆ, ಇಂದಿನ ಮನ್ ಕಿ ಬಾತ್ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ದೇಶ ಬಾಂಧವರ ಅನೇಕ ಹೊಸ ಹೊಸ ಸಾಧನೆಗಳು ಮತ್ತು ಸ್ಫೂರ್ತಿದಾಯಕ ಪ್ರಯತ್ನಗಳೊಂದಿಗೆ ಮುಂದಿನ ತಿಂಗಳು ನಾವು ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೆ ನನಗೆ ಅನುಮತಿಯನ್ನು ನೀಡಿ ಅನೇಕಾನೇಕ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳಿದಿರಿ. ಕನ್ನಡಕ್ಕೆ ಅನುವಾದಿಸಿದವರು ರಾಧಾಪ್ರಸಾದ್ ಮತ್ತು ಕೆ ಸತ್ಯಪ್ರಸಾದ್. ನಿರೂಪಣೆ ಹಾಗೂ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ಕೆವಿ ಕೃಷ್ಣಪ್ಪ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾಯಿತು. ಶ್ರೋತೃಗಳೇ, ಗಮನಿಸಿ, ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಈ ರಾತ್ರಿ 8 ಗಂಟೆಗೆ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮರುಪ್ರಸಾರವಾಗಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಇಂದು ಕಾರ್ಗಿಲ್ ವಿಜಯ ದಿನ. ನಮ್ಮ ಸೈನಿಕರ ಅಸಾಧಾರಣ ಧೈರ್ಯ ಹಾಗೂ ಶೌರ್ಯವನ್ನು ಕಾರ್ಗಿಲ್ ವಿಜಯ್ ದಿವಸ್ ನೆನಪಿಸುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು. ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ನ 136ನೇ ಆವೃತ್ತಿಯಲ್ಲಿ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾರ್ಗಿಲ್ನ ಎತ್ತರವಾದ ಶಿಖರಗಳು, ಪ್ರತಿಕೂಲ ಹವಾಮಾನ, ಶತ್ರುಗಳ ತೀವ್ರ ಸವಾಲುಗಳು ನಮ್ಮ ಯೋಧರ ಮುಂದಿದ್ದವು. ಆದರೆ ಅವರ ಅಚಲ ಧೈರ್ಯ, ಅಸಾಧಾರಣ ಶೌರ್ಯ ಹಾಗೂ ದೇಶಭಕ್ತಿಯ ಸಂಕಲ್ಪವು ಪ್ರತಿಯೊಂದು ಸವಾಲಿಗಿಂತಲೂ ಎತ್ತರವಾಗಿ ನಿಂತಿತು ಎಂದರು. ಕಾರ್ಗಿಲ್ ವಿಜಯ್ ದಿವಸ್ದಂದು ಎಲ್ಲ ವೀರ ಸೈನಿಕರಿಗೆ ಹಾಗೂ ಹುತಾತ್ಮರಿಗೆ ಶ್ರದ್ಧೆಯಿಂದ ನಮಿಸುವುದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು. ಇಂದು ಭಾರತವು ಸೈನಿಕರ ಸಾಹಸದ ಜೊತೆಗೆ ತನ್ನ ತಾಂತ್ರಿಕ ಸಾಮರ್ಥ್ಯವನ್ನು ನಿರಂತರವಾಗಿ ಬಲಪಡಿಸುತ್ತಿದೆ ಎಂದರು. ಕಾರ್ಗಿಲ್ ವಿಜಯ ದಿನದ ಹಿನ್ನೆಲೆ ಕಾರ್ಗಿಲ್ ಯುದ್ಧದ ಅಮರ ವೀರರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ದೇಶ ಕಾಯುವ ಸೈನಿಕರ ತ್ಯಾಗ ಹಾಗೂ ಸೇವೆಯು ಸದಾ ಸ್ಮರಣೀಯ ಎಂದು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲಾಡಳಿತ ಹಾಗೂ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವತಿಯಿಂದ ಕಾರ್ಗಿಲ್ ವಿಜಯ್ ದಿವಸದ ಅಂಗವಾಗಿ ಹುತಾತ್ಮ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಸಮೀಪದ ಕಾರ್ಗಿಲ್ ಸ್ತೂಪದಲ್ಲಿ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಸದಸ್ಯರು, ವಿವಿಧ ಶಾಲಾ ವಿದ್ಯಾರ್ಥಿಗಳು ಹುತಾತ್ಮ ವೀರಯೋಧರಿಗೆ ಗೌರವ ನಮನ ಸಲ್ಲಿಸಿದರು.

0: ಭಾರತೀಯ ರೈಲ್ವೆ ಇಲಾಖೆ ಅಧೀನದ ರೈಲುಗಳಲ್ಲಿ ಬಯೋ ಟಾಯ್ಲೆಟ್ ಪರಿಚಯಿಸಿರುವ ಹಿನ್ನೆಲೆ ಸ್ವಚ್ಛತೆ ಹಾಗೂ ನೈರ್ಮಲ್ಯದಲ್ಲಿ ಗಮನಾರ್ಹ ಸುಧಾರಣೆಯಾಗಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದರು. ಬೆಂಗಳೂರು ವಿಭಾಗೀಯ ರೈಲ್ವೆ ಕಚೇರಿಯಲ್ಲಿ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಜಂಟಿ ಅಧ್ಯಕ್ಷತೆಯಲ್ಲಿ ಜರುಗಿದ ರೈಲ್ವೆ ಭೂಮಿ ಹಾಗೂ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಘನತ್ಯಾಜ್ಯ ನಿರ್ವಹಣೆ ಕುರಿತ ಅಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು. ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಇಲಾಖೆಗಳ ನಡುವೆ ಪರಸ್ಪರ ಸಮನ್ವಯ ಅಗತ್ಯ ಎಂದರು. ಬೆಂಗಳೂರಿನಲ್ಲಿ ತ್ಯಾಜ್ಯ ಮುಕ್ತತೆ ಉದ್ದೇಶದಿಂದ ಆಗಸ್ಟ್ 1ರಿಂದ 1 ತಿಂಗಳ ಕಾಲ ಸ್ವಚ್ಛತಾ ಅಭಿಯಾನ ಆರಂಭಿಸಲಾಗುವುದು ಎಂದು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು. ಹೊಸಪೇಟೆ ನ್ಯಾಯಾಲಯದ ಆವರಣದಲ್ಲಿ ನೂತನ ವಿಜಯನಗರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರವನ್ನು ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಪ್ರದೀಪ್ ಸಿಂಗ್ ಯರೂರ್ ಉದ್ಘಾಟಿಸಿದರು. ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಪ್ರಸಕ್ತ ಮುಂಗಾರು ಹಂಗಾಮಿಗೆ ರೈತರು ಹೆಸರು ನೋಂದಾಯಿಸಲು ಈ ತಿಂಗಳ 31 ಕೊನೆಯ ದಿನವಾಗಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಬೀದರ್ ಜಿಲ್ಲೆಯ ಒಟ್ಟು 6 ವಿಧಾನಸಭಾ ಕ್ಷೇತ್ರಗಳಲ್ಲಿ 940,423 ಅರ್ಜಿಗಳು ಸ್ವೀಕೃತಗೊಂಡಿವೆ ಎಂದು ಚುನಾವಣಾಧಿಕಾರಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಸಮಯ ಆಗಿದೆ 12:05:33. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮವಾದಂತಹ ಸ್ವಾಗತ. ಇವತ್ತು ಒಂದು ವಿಶೇಷ ದಿನ ಅಂತಾನೆ ಹೇಳಬಹುದು. ಯಾಕೆ ಅಂತೀರಾ? ನಮ್ಮ ಜೊತೆಗಿರುವಂತಹ ಕಲಾವಿದೆ ಈ ದಿನವನ್ನ ವಿಶೇಷ ಮಾಡಿದ್ದಾರೆ. ಡಾಕ್ಟರ್ TS ಸತ್ಯವತಿ. ಸಂಗೀತ ಪ್ರಪಂಚದಲ್ಲಿ ಸುಪರಿಚಿತವಾದಂತಹ ಹೆಸರು ಇದು. ಎಷ್ಟು ಜನ ಶಿಷ್ಯರನ್ನ ತರಬೇತಿಗೊಳಿಸಿದ್ದಾರೆ ಅನ್ನೋದು ಬಹುಶಃ ಸಂಖ್ಯೆಗೆ ಸಿಲುಕಲಾರದ್ದು ಅಂತ ಅನ್ಸುತ್ತೆ. ಸಂಸ್ಕೃತ ವಿಷಯ ಇರಬಹುದು, ಸಾಹಿತ್ಯಿಕ ವಿಷಯ ಇರಬಹುದು, ಸಂಗೀತದ ವಿಷಯ ಇರಬಹುದು, ಉಪನ್ಯಾಸ ಇರಬಹುದು, ಭಕ್ತಿ ಸಂಗೀತದ ವಿಷಯ ಇರಬಹುದು, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಛಾಪು ಮೂಡಿಸಿರುವಂತಹ ಈ ಕಲಾವಿದೆಗೆ 2025 ಸಾಲಿನ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಮೇಡಮ್ ನಮಸ್ಕಾರ.
2: ನಮಸ್ಕಾರ.
1: ನಿಮಗೆ ಅಭಿನಂದನೆಗಳು ಮೊದಲನೇದಾಗಿ.
2: ತುಂಬಾ ಧನ್ಯವಾದಗಳು.
1: ಈ 2025 ಅಕಾಡೆಮಿ ಪ್ರಶಸ್ತಿ ಬಂದಿರೋದು ಆಶ್ಚರ್ಯ ಅಂತೇನು ಅನ್ಸಲ್ಲ, ಯಾಕಂದ್ರೆ ನೀವು ಅಷ್ಟು ದೊಡ್ಡ ಕಲಾವಿದೆ ವಾಗ್ಮಿ ಕೂಡ. ನೀವು ನಿಮ್ಮ ಉಪನ್ಯಾಸಗಳನ್ನ ಕೇಳದೆ ಇರೋರೇ ಇಲ್ಲ ಅನ್ಸುತ್ತೆ ಕರ್ನಾಟಕದಲ್ಲಿ ಬಹುಶಃ. ಈ ಒಂದು ಪಯಣ ಆರಂಭ ಆಗೋದಕ್ಕೆ ಒಂದು ಬುನಾದಿ ಇರ್ಬೇಕಲ್ವಾ? ಆ ಬುನಾದಿ ಆರಂಭ ಆಗಿದ್ದು ನಿಮ್ಮ ತಾಯಿಯಿಂದ ಅಂತ ನಾವು ಕೇಳ್ತಾ ಇರ್ತೀವಿ, ಅದ್ರ ಬಗ್ಗೆ ಒಂದ್ಸೂರು ಹೇಳ್ತೀರಾ?
2: ಸತ್ಯವಾದ ಮಾತು. ನಮ್ಮ ಮನೆಯಲ್ಲಿ ನಾವು 4 ಜನ ಮಕ್ಕಳು, ಹಿರಿಯ ಅಕ್ಕಂದ್ರಿಬ್ರು ಒಳ್ಳೆ ಸಂಗೀತಗಾರ್ತಿಯರು, ಹೆಸರು ಕೇಳೇ ಇರ್ತೀರಾ. ವಸಂತ, ಮಾಧವಿ ಮತ್ತು ವಸುಂಧರ. ನನ್ನ ಅಣ್ಣ ಕೂಡ ನರಸಿಂಹಸ್ವಾಮಿ ಅಂತ, ಅವನಿವ ಅಮೆರಿಕದಲ್ಲಿ ಇದ್ದಾನೆ. ಅವನು ಇವತ್ತಿಗೂ ಹಾಡ್ತಾನೆ. ಸಂಗೀತ ತುಂಬಾ ಪ್ರೀತಿ, ಮತ್ತೆ ತಾನು ಹಾಡುಗಾರ ಸ್ವತಃ. ನಾನು ಕೊನೆಯವಳು. ನಮ್ಮ 4 ಜನಕ್ಕೂ ಸಂಗೀತ ಮತ್ತು ಸಾಹಿತ್ಯ ಸಮವಾಗಿ ಹುಟ್ಟಿದ ದಿನದಿಂದಲೇ ಅಂತ ಬೇಕಾದರೂ ಅನ್ಕೋಬಹುದು ನನ್ನ ಮಟ್ಟಿಗೆ. ಏಕೆಂದ್ರೆ ನನಗೆ ಮತ್ತು ನನ್ನ ಅಕ್ಕಂದಿರಿಗೆ ಸಾಕಷ್ಟು ವಯಸ್ಸಿನ ಅಂತರ ಕೂಡ ಇರೋದ್ರಿಂದ ಹುಟ್ಟು ಹಾಕಿ ಬೆಳೆಸಿ ಕಡ್ಡಾಯವಾಗಿ ನಾವು ಅದನ್ನ ಮಾಡಲೇಬೇಕು ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದು ಅಮ್ಮ. ಅದು ಹೇಗೆ ಅಂತ ಹೇಳಿದ್ರೆ, ನಮಗೆ ಅಲ್ಲಿ ಆಯ್ಕೆ ಇಲ್ಲ. ಇದು ಮಾಡಬೇಕು ಅಂದ್ರೆ ಮಾಡಬೇಕು. ಎಷ್ಟರ ಮಟ್ಟಿಗೆ, ಬೆಳಗ್ಗೆ 4:30 ಹೇಳಬೇಕು, ನಿನಗಿಷ್ಟ ಇಲ್ಲ ಗೊತ್ತು, ಆದ್ರೆ ನೀ ಹೇಳ್ಬೇಕು ಈ ಹಾಡು ಹಾಡ್ಬೇಕು, ಮೊನ್ನೆ ಹೇಳ್ಕೊಟ್ಟಿದ್ದು ಒಪ್ಪಿಸ್ಬೇಕದ್ನ, ಆರಾಗ ಹಾಡ್ಬೇಕು. ಹೀಗೆ ಅವರದ್ದು ಒಂದು ತರಬೇತಿ. ಮತ್ತೆ ಆಗ್ಲೇ ಕಾಲದಲ್ಲಿ ಏನೇನು ನಮಗೆ ಪತ್ರಿಕೆಗಳು ಬರ್ತಾ ಇತ್ತು, ಪುಸ್ತಕಗಳು ಬರ್ತಾ ಇದ್ವು, ಮಾಸಿಕಗಳು, ಅದೆಲ್ಲ ಮನೆಗೆ ಬೀಳ್ತಾ ಇತ್ತು.
1: ಓದ್ಬೇಕು,
2: ಓದಲೇಬೇಕು. ಮತ್ತ ಅದ್ರ ಬಗ್ಗೆ ಒಂದಿಷ್ಟು ವಿಮರ್ಶೆ ಚರ್ಚೆ ಎಲ್ಲ ಮನೆಯಲ್ಲಿ ನಮ್ಮದೇ ಆದ ರೀತಿಯಲ್ಲಿ ನಡೆಯೋದು. ವಾರಕ್ಕೊಂದು ಸಲ ಅವರು ಕೊಟ್ಟಂತಹ ವಿಷಯವನ್ನ ಕುರಿತು ಒಂದೊಂದು ಪುಟದ, ಎರಡೆರಡು ಪುಟದ, ನಮ್ಮ ನಮ್ಮ ಸ್ವಸಾಮರ್ಥ್ಯಕ್ಕೆ ಅನುಗುಣವಾಗಿ ಒಂದು ಲೇಖನ ಬರಿಬೇಕು. ಅದಕ್ಕೆ ಅಂಕ ಕೂಡ ಕೊಡೋರು ಸಾಯಂಕಾಲದ ಹೊತ್ತಿಗೆ.
1: ಅಲ್ಲ, ನಿಜವಾಗ್ಲೂ ಮನೆಯೇ ಮೊದಲ ಪಾಠಶಾಲೆ, ತಾಯಿ ತಾನೇ ಮೊದಲ ಗುರುವು.
2: ಹೌದು, ಇದನ್ನ ನಾನು ಎಲ್ಲ ಕಡೆಯಲ್ಲೂ ಹೇಳಿರ್ತೇನೆ. ಯಾಕಂದ್ರೆ ಅಂಥದ್ದೊಂದು ಇಲ್ಲದೆ ಇದ್ರೆ ನಾವು ಹೇಗೆ ಏನನ್ನಾದ್ರೂ ಮಾಡೋದಕ್ಕೆ ಸಾಧ್ಯ? ಯಾವ ಮಕ್ಕಳಿಗೂ ಆ ವಯಸ್ಸು

0: ನಲ್ಲಿ ಸ್ವಯಂ ಪ್ರೇರಿತರಾಗಿ ಏನೋ ಒಂದು ಮಾಡಿಬಿಡ್ಬೇಕು ಅನ್ನೋಂಥದ್ದು ಇರಲ್ಲ. ಏನೋ ಒಂದು ಇನ್ಸೆಂಟಿವ್ ಬೇಕಾಗತ್ತೆ ಒಂದು ಅವ್ರನ್ನ ಆಕರ್ಷಿಸೋದಕ್ಕೆ. ಹಾಗೆ ಒಂದು ಸ್ಕೂಲ್ನಲ್ಲಾಗ್ಲಿ ಯಾವುದೇ ಸ್ಪರ್ಧೆ, ಅದು ಡಿಬೇಟ್ ಆಗಬಹುದು ಅಥವಾ ಚರ್ಚಾ ಸ್ಪರ್ಧೆ, ಇದು ಯಾವುದೇ ಆಗ್ಬಹುದು, ಲೇಖನ ಸ್ಪರ್ಧೆ ಆಗ್ಬಹುದು, ಅದಕ್ಕೆ ಕಳಿಸ್ಬಿಡೋರು. ಹೋಗ್ಲೇಬೇಕು, ಅವರು ಒಂದಷ್ಟು ಪಾಯಿಂಟ್ಸ್ ಹಾಕೋರು. ಮುಂದೆ ಮುಂದೆ ಮುಂದೆ ನನಗಿದಾಗಲ್ಲ, ನಿಮ್ಮ ಟೀಚರ್ ಅನ್ನು ಕೇಳು ಅಂತ ಹೇಳಿ ನಮ್ಮ ಟೀಚರ್ಗಳ ಹತ್ರ ಹಾಕಿಸ್ಕೊಂಡು ಹೋಗಿ ಫಸ್ಟ್ ಪ್ರೈಸ್ ಅದು ಬರಲೇಬೇಕು. ಆ ರೀತಿಯಾದಂತ ಒಂದು ಒತ್ತಾಸೆ ತಗೊಂಡು ಬಂದ್ರೆ ಪ್ರೈಸ್ ಮನೇಲಿ ಹಬ್ಬ. ಒಂದು ಸಿಹಿ ಮಾಡಲೇಬೇಕು, ಗೆಳೆಯರನ್ನ ಕರೆದು ಎಲ್ಲರಿಗೂ ಕೊಟ್ಟು ಸಂತೋಷ ಪಡಬೇಕು.
1: ಈಗಿನ ದಿನಗಳಲ್ಲಿ ನಾವಿದನ್ನ ಯೋಚನೆ ಮಾಡುವಾಗ ಪಿಯರ್ ಪ್ರೆಷರ್ ಅಂತ ಹೇಳ್ತಾರೆ.
0: ಕರೆಕ್ಟ್.
1: ಆದ್ರೆ ಈ ಪಿಯರ್ ಪ್ರೆಷರ್ ಅನ್ನೋದಕ್ಕಿಂತ ಇದು ಒಂದು ಒತ್ತಾಸೆ ಉತ್ತೇಜನ ಇದ್ರೆ ಮಕ್ಕಳು ಮುಂದುವರ್ಕೊಂಡು ಹೋಗೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಮಾತು.
0: ಹೌದು, ಬಲವಂತವಾಗಿ ಏನನ್ನು ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ಅವರು ಪ್ರೀತಿಯಿಂದ ಮಾಡುವ ಹಾಗೆ ಒಂದು ವಾತಾವರಣ ನಿರ್ಮಾಣ ಮಾಡೋದಿದೆಯಲ್ಲ, ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಕೆಲವರಿಗೆ ಮಾತ್ರ ಅದಿರುತ್ತೆ, ಅವರಿಗೆ ಅದು ತುಂಬಾ ಉತ್ಕಟವಾಗಿ ಬೇಕು ಅಂತ ಆಗಬೇಕು ತಂದೆ ತಾಯಂದ್ರಿಗೆ. ಆದ್ರೆ ಹೇಗೆ ಹೇಗೋ ಮಾಡಿದ್ರೆ ಮಕ್ಕಳಿಗೆ ಅದು ತುಂಬಾ ಒತ್ತಡನೂ ಆಗಬಹುದು, ಮತ್ತೆ ಅವರದನ್ನ ಬಿಟ್ಟು ತೀರ ತದ್ವಿರುದ್ಧವಾಗೂ ಹೋಗುವಂತಹದ್ದೇ ಇದೆ ಎಷ್ಟೋ ಸಲ. ಹಾಗಾಗಿ ಅವರಿಗೆ ಇಷ್ಟವಾಗುವಂತಹದ್ದನ್ನೂ ಮಾಡ್ತಾ ನೀ ಮಾಡ್ತಾ ಇರೋದು ಚೆನ್ನಾಗಿದೆ ಬೆಂತಟ್ಬೇಕು, ಪ್ರೋತ್ಸಾಹ ಬೇಕು. ಕೇವಲ ಬಯ್ಯೋದಲ್ಲ, ಒಂದ್ ಏನೋ ಒಂದು ಸಣ್ಣ ಒಂದು ಬಹುಮಾನ ತಂತು ಅಂದ್ರೆ ಅದು ಫಸ್ಟ್ ಪ್ರೈಸೇ ಆಗ್ಬೇಕು ಅಂತಿಲ್ಲ, ಎಲ್ಲೋ ಒಂದ್ ಕಡೆ ಮೂರನೇ ಪ್ರೈಸು ಬರುತ್ತೆ, ಬಹುಮಾನ ಬಂದಿರುತ್ತೆ ಆ ಕಾಲ.
1: ಈಗ ನೀವು ಹೇಳ್ತಾ ಇದ್ರಿ ನಿಮ್ ತಾಯಿ ಬಗ್ಗೆ ಹೇಳುವಾಗ, ಒಂದ್ ನಾಲ್ಕು ಸಾಲು ಫಸ್ಟ್ ಒಂದ್ ಫೋರ್ ಸ್ಟೆಪ್ಸ್ ಹೇಳ್ಕೊಟ್ಬಿಟ್ಟು ಅದಾದ್ಮೇಲೆ ಉಳಿದಿದ್ದಿನ ನಿಮ್ ಟೀಚರ್ ಹತ್ರ ಹೇಳಿಸ್ಕೋ ಅಂತ ನನಗ್ ಗೊತ್ತಿಲ್ಲ. ಈ ಒಂದು ಗೈಡೆನ್ಸ್ ಇದೆಯಲ್ಲ ಈ ಜೊತೆಗೆ ನಿಲ್ಲುವಂತದ್ದು, ಅದು ಪೋಷಕರ ಜೊತೆಗೆ ನಿಂತಾಗ ಪಿಯರ್ ಪ್ರೆಷರ್ ಅನ್ನಿಸ್ಕೊಳ್ಳ
0: ಆಗೋಲ್ಲ. ಹಲವಂ ಬಲ್ಲವರಿಂದ ಕಲ್ತು,
1: ನಿಜ
0: ಯಾರ್ಯಾರ ಹತ್ರ ಏನೇನ್ ಒಳ್ಳೇದಿದೆ ಕಳ್ಸೋರು ಅವ್ರ ಹತ್ರ, ಅದು ಅವರು ತುಂಬಾ ಬುದ್ಧಿವಂತರು, ಅದನ್ನ ಅವ್ರ ಹತ್ರ ಕೇಳ್ಕೊಂಡ್ ತಿಳ್ಕೊಂಡು ಬಾ. ಇದು ತುಂಬಾ ತುಂಬಾ ಕೆಲಸ ಮಾಡಿದೆ ಅದು. ಇವತ್ತು ಏನೇನು ನಾವು ನಾಲ್ಕು ಜನ, ನಾನು ಅಂತ ಮಾತ್ರ ಅಲ್ಲ, ನಾವು ನಾಲ್ಕು ಜನ ಇವತ್ತು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಏನನ್ನ ಸಾಧನೆ ಅಂತ ಮಾಡಿದ್ದೇವೆ, ಅದರಲ್ಲಿ 99.9% ಅವ್ರಿಗೆ ಹೋಗ್ಬೇಕಾಗತ್ತೆ.
1: ತಂದೆ ತಾಯಿಯ ಅಷ್ಟೇ ಪ್ರಾಧಾನ್ಯತೆ ಬಹುಶಃ ನಿಮಗೆ ಕೊಟ್ಟವರು ಅಂತಂದ್ರೆ ನಿಮ್ಮ ಗುರುಗಳು ಅಂತ ಹೇಳ್ಬೋದು.
0: ಅದು ನಂತರದ ದಿನಗಳಲ್ಲಿ, ಆರಂಭದಲ್ಲಿ ಅಮ್ಮ, ಆಮೇಲೆ ಸರಿಯಾದ ಗುರುಗಳನ್ನ ಹಿಡಿದು. ಯಾಕೆಂದ್ರೆ ಮನೆಯಲ್ಲಿಯೇ ಇಬ್ಬರು ಅಕ್ಕಂದ್ರೆ ನನಗೆ ಗುರುಗಳು. ವಿದ್ವತ್ತು ಫಸ್ಟ್ ರ್ಯಾಂಕ್ ಬಂತು, ಅಲ್ಲಿಯವರೆಗೂ ಪಾಠ ಎಲ್ಲ ಅಲ್ಲಿದ್ದೇನೆ, ಹೊರಗಡೆ ಹೋಗಿದ್ದೇ ಇಲ್ಲ.
1: ಓಕೆ.
0: ಅದಾಗಿ ನನಗೆ ಒಂದು ರಾಷ್ಟ್ರೀಯ ಇದು ಸಾಂಸ್ಕೃತಿಕ ವಿದ್ಯಾರ್ಥಿ ವೇತನ, ನ್ಯಾಷನಲ್ ಕಲ್ಚರಲ್ ಸ್ಕಾಲರ್ಶಿಪ್, ಅದಕ್ಕೆ ಅಪ್ಲೈ ಮಾಡಿದಾಗ ಬಂದ್ಬಿಡ್ತದು. ಆಗ ನಾನು MA ಇನ್ನು ಸೇರ್ತಾ ಇದ್ದೆ. ಆಗ ಮೇಷ್ಟ್ರು ಶ್ರೀಕಂಠನ್ ಅವರು, ಅವ್ರ ಹತ್ರ ನಾನು ಕೇಳಿಕೊಂಡು ತಮ್ಮ ಹತ್ರ ಕಲಿಬೇಕು ಅಂತ. ಯಾಕೆಂದ್ರೆ ಆಕಾಶವಾಣಿಯಲ್ಲಿ ಅವರು ಗುರುಗಳಾಗದೇ ಇರೋರೇ ಇಲ್ಲ ಅನ್ಸುತ್ತೆ.
1: ಗಾನವಿಹಾರದ ಮೂಲಕ
0: ಎಲ್ಲರೂ ಸಂಗೀತದ ವಿದ್ಯಾರ್ಥಿಗಳೆಲ್ಲ ಅವರ ವಿದ್ಯಾರ್ಥಿಗಳೇ ಪರೋಕ್ಷವಾಗಿ. ನನಗೆ ಪ್ರತ್ಯಕ್ಷವಾಗಿ ಅವ್ರ ಹತ್ರ ಕಲಿಬೇಕು ಅನ್ನೋ ಅಪೇಕ್ಷೆ ಬಹಳ ದಿನಗಳಿಂದ ಇತ್ತು. ಹೊರಗೆ ಹೋಗೋದೇ ಆದರೆ ಅದು ಶ್ರೀಕಂಠನ್ ಮೇಷ್ಟ್ರೇ ಆಗಬೇಕು ಅಂತ. ಹಾಗಾಗಿ ಹೋಗಿ ನಮ್ಮ ತಾಯಿಯವ್ರ ಜೊತೆಯಲ್ಲಿ ಕೇಳಿದೆ, ಅವರು ಬಹಳ ಸಂತೋಷದಿಂದ ಒಪ್ಕೊಂಡ್ರು. ಅಷ್ಟೊತ್ತಿಗೆ ನನಗೆ ವಿದ್ವತ್ ಆಗಿತ್ತು, ತುಂಬಾ ಸಂತೋಷ ಅವರು ಹೇಳ್ಕೊಡ್ತೀನಿ ಅಂತ ಒಪ್ಕೊಂಡ್ರು. ಅಲ್ಲಿಂದ ಮುಂದಕ್ಕೆ ಅವರ ಕೊನೆಯ ದಿನಗಳವರೆಗೂ ವಿದ್ಯಾರ್ಥಿನಿಯಾಗಿ ಮುಂದುವರೆದ್ನಲ್ಲ, ನನ್ನ ಸೌಭಾಗ್ಯ ಅದು.
1: ಆ ಒಂದು ದಾಸರ ಸಾಹಿತ್ಯ ಭಕ್ತಿ ಸಂಗೀತ ನಿಮ್ಮ ಧ್ವನಿಯಲ್ಲಿ ಅದ್ರ ಬಗ್ಗೆ ಕೇಳೋದೇ ಒಂದು,
0: ಅದಕ್ಕೂ ಗುರುಗಳೇ ಕಾರಣ. ಅವರು ಎಷ್ಟು ದೇವರ ನಾಮಗಳಿಗೆ ರಾಗ ಹಾಕಿದ್ದಾರೆ, ಸುಮಾರು ಜನಕ್ಕೆ ಅವರು ಯಾವ ಯಾವ ದೇವರ ನಾಮಗಳಿಗೆ ಅವರು ರಾಗ ಹಾಕಿದ್ದು ಅಂತ ಗೊತ್ತಿಲ್ಲದೆ ಇರಬಹುದು. ನಾರಾಯಣನನ್ನ ಅದು ಅತ್ಯಂತ ಪ್ರಸಿದ್ಧವಾದ್ದು, ಶುದ್ಧನ್ಯಾಸಿ ರಾಗ ಅದು ಮೇಷ್ಟ್ರ ಹಾಕಿರೋದು, ಅದು ಪ್ರಖ್ಯಾತಿಗೆ ಬಂದದ್ದು MS ಅಮ್ಮ ಅವರ ಮೂಲಕ. ತುಂಬಾ ಜನ ಅನ್ಕೊಂಡಿದ್ದಾರೆ ಅವರು ಹಾಕಿದ್ದಾರೆ ಅಥವಾ ಅವರಿಗೆ ಬೇರೆ ಯಾರೋ ಹಾಕೊಟ್ಟಿದ್ದಾರೆ ಅಂತ, ಆದ್ರೆ ಅದನ್ನ ಆ ರಾಗ ಹಾಕಿದ್ದು ಗುರುಗಳು.
1: RK ಶ್ರೀಕಂಠನ್ ಅವರು ಒಮ್ಮೆ ಆಕಾಶವಾಣಿ ಸಂದರ್ಶನದಲ್ಲಿ ಹೇಳ್ತಾ ಇದ್ರು, ಹೇಗೆ MS ಸುಬ್ಬಲಕ್ಷ್ಮಿ ಅವರು ಒಮ್ಮೆ ಬಂದು ಇವ್ರ ಹತ್ರ
0: ಕಲ್ತಿದ್ದಾರೆ. ಹೌದು ಹೌದು, ಅದೊಂದೇ ಅಲ್ಲ, ಇನ್ನೊಂದು ಎರಡ್ ನಾಲ್ಕು ದೇವರ ನಾಮಗಳನ್ನ ಕಲ್ತಿದ್ದಾರವರು. ಗುರುಗಳಿಗೆ ಅದೊಂದು ವಿಶೇಷವಾದ ಶಕ್ತಿ ಅಂತಲೇ ಹೇಳ್ಬೇಕು ಭಕ್ತಿ ಸಂಗೀತ. ಯಾಕೆಂದ್ರೆ ಅವ್ರಿಗೆ ಸಂಗೀತ ಉಸಿರು. ನೀವ್ ಯಾವಾಗ ಅವರ ಮನೆಗೆ ಹೋಗಿ ಅವ್ರು ಯಾವುದೋ ಒಂದು ಕೃತಿಯ ಸಾಹಿತ್ಯದ ಸ್ಕ್ರಿಪ್ಟ್ ಕೈಯಲ್ಲಿ ಇರೋದೇ ಇರೋದು. ಪಾಠಕ್ಕೆ ಹೋದ್ರೆ ಅದನ್ನ ಪಕ್ಕದಲ್ಲಿ ಇಟ್ಬಿಟ್ಟು ಬಾ ಕುತ್ಕೋ ಅಂತ ಆಮೇಲೆ ಪಾಠ ಪ್ರಾರಂಭ ಮಾಡೋರು. ಅದಿಲ್ಲದೆ ಇರೋ ಸಮಸ್ತ ಕಾಲವೂ ಕೂಡ ಅವರ ಪತ್ನಿಯವರು ಅದನ್ನ ಹೇಳಿದ್ದಾರೆ, ಒಂದೊಂದು ತಿಂಗಳು ಒಂದೊಂದು ರಾಗ.

0: ಅವರು ತೆಗೆದುಕೊಂಡ್ಬಿಡೋರು. ಮತ್ತೆ ಬೆಳಗ್ಗೆ ಎದ್ದಾಗ್ಲಿಂದ ನಿತ್ಯ ಕರ್ಮಗಳನ್ನ ಮುಗಿಸೋದಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟೇ, ಇನ್ ಮಿಕ್ಕಿದ್ದೆಲ್ಲ ಸಂಗೀತ. ಆ ರೀತಿಯಾದ ತಪಸ್ಸು ಅವ್ರದ್ದು. ಹಾಗಾಗಿ ಅವ್ರು ರಾಗ ಸಂಯೋಜನೆ ಮಾಡುವಾಗ ಅವ್ರು ನಮಗೂ ಹೇಳೋರು, ಒಂದು ಕೃತಿಗೆ ಯಾರದ್ದೇ ಆಗ್ಲಿ ಕೇವಲ ಸಾಹಿತ್ಯ ಇದೆ ಅಂದಾಗ ನೀನು ಎಂಥ ರಾಗ ಹಾಕಬೇಕು, ಹೇಗೆ ಅದನ್ನು ಹಾಡಬೇಕು ಅಂದ್ರೆ ಉದ್ದೇಶ ಏನಿತ್ತು ಆ ಕೃತಿಕರ್ತರದ್ದು ಅದನ್ನ ನೀನು ಮನಸ್ಸಿಗೆ ತಂದ್ಕೋಬೇಕು. ಅದಕ್ಕೆ ನೀನು ಧ್ಯಾನಕ್ಕೆ ಹೋಗ್ಬೇಕಾಗತ್ತೆ. ಮತ್ತೆ ಒಂದು ಸಂಗತಿಯನ್ನ ಹಾಕಬೇಕಾದ್ರೆ ಅದು ಆ ಕೃತಿ ಅದನ್ನ ಒಪ್ಪಿಕೊಳ್ಳುತ್ತಾ ಅಪ್ಪಿಕೊಳ್ಳುತ್ತಾ ನೋಡು, ಇಲ್ಲದೆ ಇದ್ರೆ ಅದನ್ನ ನಮ್ಮ ಭಾಷೆಯಲ್ಲಿ ಹೇಳೋರು ಒಥಿಯಂದ್ ಒದಿಯತ್ತೆ ಅಂತ. ಅದು ಒದ್ಬಿಡುತ್ತೆ ಕೃತಿ. ಎಂತ ದೊಡ್ಡ ಮಾತದು, ನಿನಗ್ ಬೇಕಾದ್ದನ್ನ ಹಾಡಬಾರ್ದು. ನನಗೀ ಕಂಠ ತುಂಬಾ ಚೆನ್ನಾಗಿದೆ, ಈ ಪಲಕ್ ಹಾಕ್ಬಿಡ್ತೀನಿ ಅದಕ್ಕೆ ಅಂದ್ರೆ ಆ ಸಾಹಿತ್ಯ ಅದನ್ನ ತಗೊಳುತ್ತಾ? ಅದನ್ನ ಯೋಚನೆ ಮಾಡಿಬಿಟ್ಟು ಹಾಕ್ಬೇಕು. ಹಾಗಾಗಿ ಇವತ್ತು ಅವರು ಯಾವ ಯಾವ ದೇವರ ನಾಮಗಳಿಗೆ ಭಕ್ತಿ ರಚನೆಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅದನ್ನ ಬೇರೆ ಯಾರು ಬೇರೆ ಯಾವ ರೀತಿಯಲ್ಲೂ ಹಾಡಕ್ಕಾಗಲ್ಲ.
1: ಒಳ್ಳೆ ಗುರುಗಳು ಸಿಕ್ಕಾಗೇನೆ ಗುರುವಿಗೆ ತಕ್ಕಂತ ಶಿಷ್ಯರು ಸಿಗೋದು ಕೂಡ ಅಷ್ಟೇ ಮುಖ್ಯ ಆಗತ್ತೆ ಅನ್ನೋದಕ್ಕೆ ಬಹುಶಃ ನೀವೇ ಸಾಕ್ಷಿ ಅನ್ಸತ್ತೆ. ನಿಮ್ಮ ಅಮ್ಮ ಇರಬಹುದು, ಗುರುಗಳಿರಬಹುದು, ಏನ್ ಗೈಡೆನ್ಸ್ ಕೊಟ್ರು ಅದನ್ನ ನೀವು ಅಪ್ಕೊಂಡ್ರಿ ಅಲ್ಲ?
0: ನಂದು ಅದು ಬರೀ ನನ್ನ ಹೆಗ್ಗಳಿಕೆ ಅನ್ಸಲ್ಲ, ನಮ್ಮ ಗುರುಗಳ ಶಿಷ್ಯರು ಅಷ್ಟು ಜನ ಇದ್ದಾರೆ. ಅವರ ಹೆಸರನ್ನ ಉಳಿಸೋದಕ್ಕೆ ಇವತ್ತು ಬಹುಶಃ ಇಡೀ ಕರ್ನಾಟಕದಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯ ಮತ್ತೆ ಆ ಗುಣಮಟ್ಟದ ಶಿಷ್ಯರು ನಮ್ಮ ಗುರುಗಳಿಗೆ ಮಾತ್ರನೇ ಇದ್ದಾರೆ. ಅದು ಆಕಾಶವಾಣಿ ಮೂಲಕವೂ ಆಗತ್ತೆ, ಕಲಿತು ತಾವೇ ರೂಢಿಸ್ಕೊಂಡಿರುವಂಥವರು ಕೂಡ ಅದೇ ಪಂಥದಲ್ಲಿ ಬಂದವರು, ಅಷ್ಟೇ ಸೊಗಸಾಗಾಡೋರು ತುಂಬಾ ಜನ ಇದ್ದಾರೆ. ಅದಕ್ಕೆ ಗುರುಗಳ ಒಂದು ಶಕ್ತಿಯೇ ದೊಡ್ಡದು ಅಂತ ನನ್ನ ಭಾವನೆ.
1: ನೀವು ಸಾಕಷ್ಟು ಶಿಷ್ಯರನ್ನ ತರಬೇತಿಗೊಳಿಸ್ತಾ ಹೋದ್ರಿ, ಸಂಗೀತ ತರಬೇತಿ ಜೊತೆಗೆ ಸಂಸ್ಕೃತದಲ್ಲೂ ಕೂಡ ನೀವು ಸಾಕಷ್ಟು ಅಧ್ಯಯನ ಮಾಡಿದವರು.
0: ಹಾ, ಎಂ ಎ ಎಂ ಫಿಲ್ ಪಿ ಎಚ್ ಡಿ ಕೂಡ ನಾನು ಬೆಂಗಳೂರು ವಿಶ್ವವಿದ್ಯಾಲಯದಿಂದಲೇ ಮಾಡಿದ್ದು. ಸಂಸ್ಕೃತ ಮತ್ತು ಸಂಗೀತ ಅನ್ನೋದು ಎರಡನ್ನು ಬೇರ್ಪಡಿಸಲಾಗಲ್ಲ ಅಂತ ನನ್ನ ಭಾವನೆ. ಏಕೆಂದ್ರೆ ನಮ್ಮ ದೇಶದ ಯಾವುದೇ ಭಾಷೆಯ ಸಾಹಿತ್ಯ ಬೆಳೆದಿರೋದೇ ಸಂಸ್ಕೃತದಿಂದ. ಸಂಸ್ಕೃತ ಇಲ್ಲದೆ ಭಾರತೀಯ ಸಂಸ್ಕೃತಿಯೇ ಇಲ್ಲ. ಹಾಗಾಗಿ ನಮ್ಮ ಸಂಸ್ಕೃತಿಯ ಬೇರುಗಳಿರುವಂತಹ ಭಾಷೆ ಅದು. ಸಂಗೀತ ಇನ್ನೆಷ್ಟು ಎಂಥ ದೊಡ್ಡ ಕಲೆ, ಅದರಲ್ಲಿ ಸಂಸ್ಕೃತ ಹೇಗೆ ಹಾಸುಹೊಕ್ಕಾಗಿ ಸೇರಿದೆ, ಇದನ್ನ ಅನುಭವೈಕ ವೇದ್ಯ, ಅದನ್ನ ಅನುಭವಿಸಿ ಅಧ್ಯಯನ ಮಾಡಿ ತಿಳ್ಕೊಂಡ್ರೆ ಅದೆರಡನ್ನ ಬೇರ್ಪಡಿಸೋಕ್ ಸಾಧ್ಯ ಇಲ್ಲ ಅನ್ನೋ ಸತ್ಯ ನಮಗೆ ಗೋಚರವಾಗುತ್ತೆ. ಹಾಗಾಗಿ ಇದೆರಡೂ ಕೂಡ ನನ್ನ ಜೊತೆ ಜೊತೆಯಲ್ಲೇ ಬರ್ತಾ ಇದೆ. ಇವತ್ತಿಗೂ ಹಿಂದಕ್ಕೂ ಇನ್ನು ಮುಂದಕ್ಕೂ ಕೂಡ ಸಂಗೀತ ಮತ್ತು ಸಂಸ್ಕೃತವನ್ನ ಯಾವ ರೀತಿಯಲ್ಲಿ ಜೊತೆಲಿ ತಗೊಂಡು ಹೋಗ್ಬೇಕು ಅನ್ನೋದೇ ನನ್ನ ಗುರಿಯಾಗಿರುತ್ತೆ. ಇದು ಬರೀ ಎಂ ಎ ಮಾಡಿದ್ದು ಎಂ ಫಿಲ್ ಮಾಡಿದ್ದು ಈ ಡಿಗ್ರಿಯಿಂದ ಬರಲ್ಲ ಇದು.
1: ನಿಜ.
0: ಒಂದು ಅದರಿಂದ ಅಂದ್ರೆ ಅದು ಒಂದು ಕೂಡ ನಮಗೆ ಸಹಾಯಕವಾಗಿ ಕೆಲಸ ಮಾಡುತ್ತೆ ಅನ್ನೋದು ಸುಳ್ಳಲ್ಲ. ಆದ್ರೆ ಅದರ ಪ್ರಯೋಜನವನ್ನ ಪಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಹೀಗೆ ಅದೆರಡು ಹಾಸು ಹೊಕ್ಕಾಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡ್ಮೇಲೆ ಅದರಲ್ಲಿ ಆಳ ಆಳಕ್ಕೆ ಹೋಗುವಂತ ಪ್ರಯತ್ನ ಮಾಡೋದು. ಮತ್ತೆ ಒಂದು ಕೃತಿಯ ಪಾಠ ಮಾಡಬೇಕಾದ್ರೆ ಬರೀ ಸ್ವರ ಸಾಹಿತ್ಯ ಹೇಳ್ಕೊಡೋದೇನೆ, ಮತ್ತೆ ಪದಶಃ ಅರ್ಥವನ್ನ ಮಾತ್ರ ಹೇಳದೆಯೇ ಆ ವಾಗ್ಗೇಯ ಕಾರಣ ಆಶಯ ಉದ್ದೇಶ ಅದರಲ್ಲಿ ಒಳಗಡೆ ಇರುವಂತಹ ಎಷ್ಟೋ ಸಲ ಪುರಾಣದ ಕಥೆಗಳು ಪ್ರತಿಮೆಗಳು ಎಷ್ಟು ನಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ ಇದೆ ಅಂದ್ರೆ ಆ ವೈಶಿಷ್ಟ್ಯವೇ ಅದರಲ್ಲಿ ಇದೆ ಅಂತ ಅನ್ಸುತ್ತೆ ನನಗೆ.
1: ಈ ಪ್ರತಿಮೆ ಮತ್ತು ಉಪಮೆಗಳನ್ನ ಎಕ್ಸ್ಪ್ಲೇನ್ ಮಾಡದಿರ ಇದ್ರೆ ಒಂದು ಸಾಹಿತ್ಯ ಅರ್ಥ ಆಗಕ್ ಸಾಧ್ಯವೇ ಇಲ್ಲ.
0: ಬರೀ ಸಾಹಿತ್ಯ ಅಲ್ಲ ಅದು, ಅದು ಸಂಗೀತದ ಜೊತೆಗೆ ಹಾಗೆ ಸೇರ್ಕೊಂಡ್ಬಿಟ್ಟಿದೆಯಲ್ಲ. ಮತ್ತೆ ಎಷ್ಟು ಸುಲಭ ಕ್ರಮದಲ್ಲಿ ನಮ್ಮ ಬದುಕನ್ನೇ ಕಟ್ಟಿಕೊಡಬಹುದಲ್ಲ ಮಕ್ಕಳಿಗೆ ಪಾಠ ಹೇಳುವಾಗ. ಇದನ್ನ ನಾನು ಸಮಗ್ರ ಸಂಗೀತ ಅಂತ ಕರೀತೀನಿ. ಬರೀ ಕೀರ್ತನೆ ಪಾಠ ಮಾಡೋದು, ಬರೀ ಆಲಾಪನೆ ಹೇಳ್ಕೊಟ್ಬಿಡೋದು, ಆ ರಾಗದ ಸ್ವರಗಳು ನೋಡ್ಕೊಂಡು ಇದಲ್ಲ. ಒಟ್ಟಾರೆಯಾದ ಹೋಲಿಸ್ಟಿಕ್ ಅಪ್ರೋಚ್ ಅಂತೀವಲ್ಲ ಇಂಗ್ಲಿಷ್ನಲ್ಲಿ, ಆ ರೀತಿಯಾದ ಒಂದು ಒಟ್ಟಾರೆ ಒಟ್ಟಂದದ ಸ್ವರೂಪವನ್ನ ಶಿಷ್ಯರಿಗೆ ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗುವ ತರಬೇತಿ ಕೊಡಬೇಕು ಅನ್ನೋದು ನನ್ನ ತುಂಬಾ ತುಂಬಾ ದೊಡ್ಡ ಆಶಯವೇ. ಅದು ಕಷ್ಟದ ಕೆಲಸ, ಆದರೆ ಅದಕ್ಕಾಗಿ ಪ್ರಾಮಾಣಿಕವಾದ ಪ್ರಯತ್ನ ಪ್ರತಿಯೊಬ್ಬರು ಮಾಡಬೇಕು. ಅದರಲ್ಲಿ ಒಂದ್ ಸ್ವಲ್ಪ ಮಾಡಿದ್ದೇನೆ ಅನ್ನುವಂಥದ್ದು ನನ್ನ ತೃಪ್ತಿ ಅಷ್ಟೆ.
1: ಸ್ವಲ್ಪ ಏನಿಲ್ಲ, ಯಾಕಂದ್ರೆ ನಿಮ್ಮ ಮಾತುಗಳನ್ನ ಕೇಳ್ತಾ ಇರುವಾಗ ಎಷ್ಟೋ ಬಾರಿ ನಿಮ್ಮ ಉಪನ್ಯಾಸಗಳನ್ನ ಕೇಳುವಾಗ ಎಷ್ಟು ಸರಾಗವಾಗಿ ಸುಲಲಿತವಾಗಿ ಅಲ್ಲಲ್ಲಿ ಒಂದು ಪದಗಳು ಅಥವಾ ಒಂದು ನುಡಿಗಟ್ಟುಗಳು ಇವೆಲ್ಲ ತಾನಾಗ್ತಾನೆ ಉದ್ಭವ ಆಗ್ತಿರುತ್ತೆ. ಹೇಗೆ ಇವರು ಎಲ್ಲಿಂದ ಗಾಳಿಯಿಂದ ಹಿಂಗ್ ಹಿಡಿದು ನಮಗ್ ಕೊಟ್ಬಿಟ್ರ ಅನ್ನೋ ಅಷ್ಟು ಸುಲಲಿತವಾಗಿ ಹೇಳ್ತೀರಾ ನೀವು?
0: ಅದೇ, ಅದಕ್ಕೆ ಈ ಒಂದು ಹಿನ್ನೆಲೆಯೇ ಕಾರಣ. ಒಂದು ಅಲ್ಲಿಂದ ಆರಂಭವಾದ ವಾತಾವರಣ, ಮತ್ತೆ ನಾನು ವಿದ್ಯಾ

0: ಜ್ಞಾನವರ್ಧಕ ಸಂಘದಲ್ಲಿ ಸಂಸ್ಕೃತ ಉಪನ್ಯಾಸಕಿಯಾಗಿ ಒಂದು 32 ವರ್ಷ ಕೆಲಸ ಮಾಡಿದ್ದೇನೆ. ಅಲ್ಲಿಯ ವಾತಾವರಣ, ಆ ಮ್ಯಾನೇಜ್ಮೆಂಟು, ಎನ್ಲೈಟನ್ಡ್ ಮ್ಯಾನೇಜ್ಮೆಂಟ್ ಅಂತ, ಅವರು ತುಂಬ ತಿಳುವಳಿಕೆ ಇರೋರು ಮತ್ತು ಬೆಲೆ ತಿಳಿದವರು. ಸಂಗೀತಕ್ಕಾಗಲಿ, ಸಾಹಿತ್ಯಕ್ಕಾಗಲಿ, ಕಲೆಗೆ ಯಾವ ಮಹತ್ವ ಕೊಡಬೇಕು ಅಂತ ಈ ಹೊತ್ತಿನವರೆಗೆ ಅದು ಆ ಸಂಸ್ಥೆಯಲ್ಲಿ ಜ್ವಲಂತವಾಗಿಯೇ ಇದೆ. ಹಾಗಾಗಿ ಅಲ್ಲಿ ನಾನು ಬೆಳೆದದ್ದು, ಎಲ್ಲ ನನ್ನ ಸುತ್ತಮುತ್ತ ಇದ್ದಂಥವರೆಲ್ಲ ನನ್ನನ್ನು ಬೆಳೆಸಿದರು. ದೊಡ್ಡವರ ಸಂಪರ್ಕ,
1: ನಿಜ.
0: ಎಂತೆಂಥವರು, ಎಸ್ ಕೆ ರಾಮಚಂದ್ರ ರಾಯರ್ ಆಗ್ಬೋದು, ಪು ತಿ ನರಸಿಂಹಾಚಾರ್ಯ ಆಗ್ಬೋದು, ನಮ್ಮ ಗುರುಗಳಾಗ್ಬೋದು, ಬಿ ವಿ ಕೆ ಶಾಸ್ತ್ರಿ ಅವರಾಗ್ಬೋದು. ಈ ಒಂದು 10-15 ಹೆಸರುಗಳನ್ನು ನಾನು ಹೇಳಬಲ್ಲೆ. ಕರ್ನಾಟಕ ಗಾನಕಲಾ ಪರಿಷತ್ತಿನಲ್ಲಿ ದೊಡ್ಡ ವಿದ್ವಾಂಸರ ಸಂಪರ್ಕ, ಅವರ ಸಂಗೀತ ಕೇಳುವ, ನೇರವಾಗಿ ಕೇಳುವ ಅವಕಾಶ, ಕೇಳ್ಮೆ, ಸಂಗೀತ, ಸಂಸ್ಕೃತ, ಈ ಎರಡೂ ಕಡೆಯಿಂದ ನನಗೆ ಒದಗಿದ ವಾತಾವರಣ, ನನಗೆ ಸಿಕ್ಕ ಒಂದು ಅವಕಾಶಗಳು, ಮತ್ತೆ ಸಿಕ್ಕ ಪ್ರೋತ್ಸಾಹ, ಸಮಯಕ್ಕೆ ಸರಿಯಾಗಿ ಅದನ್ನ ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ಆಯಿತು.
1: ಈ ಕೇಳ್ಮೆ ಅಂತಂದ ಕೂಡಲೇ ನಮ್ಮ ಮನಸ್ಸಿಗೆ ಬರೋ ಸಂಸ್ಥೆನೆ ಆಕಾಶವಾಣಿ.
0: ನಿಜ,
1: ಕಿವಿ ಎಷ್ಟು ಪ್ರಾಧಾನ್ಯ, ಶ್ರವಣಕ್ಕೆ ಪ್ರಾಧಾನ್ಯತೆ ಕೊಟ್ಟರು.
0: ಖಂಡಿತ, ಕಣ್ಣಿಗೆ ಆಯಾಸ ಆಗತ್ತಂತೆ, ಅದು ಆಯಾಸ ಆದ ತಕ್ಷಣ ತಾನೇ ಮುಚ್ಕೊಂಡ್ಬಿಡುತ್ತೆ, ಕಿವಿಗೆ ಆಯಾಸ ಆಗೋಲ್ಲ. ನಾವು ಅದನ್ನ ಏನಾದ್ರೂ ಕರ್ಕಶವಾಗಿದ್ರೆ ಕೈಯಿಂದ ಮುಚ್ಕೋಬೇಕಾಗತ್ತೆ, ಇಲ್ಲದಿದ್ರೆ ಕಿವಿ ತೆರೆದ ಮನಸ್ಸದು, ಅದನ್ನ ತುಂಬುವಂತಹದ್ದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ, ಅದನ್ನ ಆಕಾಶವಾಣಿ ಮಾಡುತ್ತೆ. ಎಂಥ ಮಧುರವಾದ ಸಂಗೀತ, ಎಷ್ಟು ವೈವಿಧ್ಯಮಯವಾದ ಕಾರ್ಯಕ್ರಮಗಳು, ಎಷ್ಟು ನಾನು ಪುಟ್ಟದವಳಾಗಿ ನಮ್ಮ ಮನೆಯಲ್ಲಿ ಬೆಳಗ್ಗೆ ಅದರ ವಾದ್ಯ ಸಂಗೀತ ಪ್ರಾರಂಭ ಆಯಿತು ಅಂದ್ರೆ ಆಕಾಶವಾಣಿದು ಸಿಗ್ನೇಚರ್ ಟ್ಯೂನ್ ಪ್ರಾರಂಭ ಆಯಿತು ಅಂದ್ರೆ ನಮ್ಮ ಮನೆಯಲ್ಲಿ ಅದನ್ನ ಆರಿಸ್ತಾನೆ ಇರಲಿಲ್ಲ, ಅದಲ್ಲಿರಲೇಬೇಕು ಹಿನ್ನೆಲೆಯಲ್ಲಿ. ಒಂದಲ್ಲ ಒಂದು ಒಳ್ಳೆ ಕಾರ್ಯಕ್ರಮ, ಮಕ್ಕಳ ಕಾರ್ಯಕ್ರಮದಿಂದ ಹಿಡಿದು ಎಲ್ಲ ಕಾರ್ಯಕ್ರಮಗಳು.
1: ಈ ಆಕಾಶವಾಣಿಯಲ್ಲಿ ನೀವು ನಡೆಸಿಕೊಟ್ಟಂತಹ ಕಾರ್ಯಕ್ರಮಗಳು, ಡಾಕ್ಟರ್ ವಿ ಬಿ ಆರ್ತಿ ಅವ್ರ ಜೊತೆ ಸೇರಿ ಪ್ರಸ್ತುತಪಡಿಸಿದ ಕಾರ್ಯಕ್ರಮ ಇರಬಹುದು, ಸಂಗೀತದ ಕಾರ್ಯಕ್ರಮ, ಮತ್ತೆ ನಿಮ್ಮ ಜೀವನವನ್ನೇ ಪಯಣವನ್ನ ಆಧರಿಸಿದಂತಹ ಸಂಪತ ಇರಬಹುದು, ನೀವು ಡಾಕ್ಟರ್ ಆರ್ ಕೆ ಶ್ರೀಕಂಠನ್ ಅವ್ರ ಜೊತೆ ಮಾತಾಡಿದಂತ ಸಂದರ್ಶನ ಇರಬಹುದು, ಒಂದೊಂದು ಒಂದು ಜ್ಞಾನದ ಭಂಡಾರವನ್ನೇ ತೆರೆದಿಡ್ತಾ ಹೋಗುತ್ತೆ. ಅಷ್ಟರ ಮಟ್ಟಿಗೆ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಸರು ಮಾಡುವಾಗ ನೀವು ನಿಮ್ಮ ಶಿಷ್ಯರಿಗೆ ಏನೆಲ್ಲ ಧಾರೆ ಎರೆದಿದ್ದೀರಿ ಅಂತ ಊಹಿಸೋಕ್ಕೂ ಅಸಾಧ್ಯ ಅನ್ಬಹುದು.
0: ಹಾಗೇನಿಲ್ಲ, ಇದು ಅನುಭವ. ಅನುಭವವನ್ನ ಹಂಚಿಕೊಳ್ಳೋದಕ್ಕೆ ಒಂದು ಏನೋ ಒಂದು ಭಾಷೆಯ ಬೆಂಬಲವೂ ಬೇಕಾಗತ್ತಲ್ಲ, ಅದನ್ನ ಒದಗಿಸಿಕೊಟ್ಟದ್ದು ನನ್ನ ಒಂದು ಉಪನ್ಯಾಸಕ ವೃತ್ತಿ. ಅಲ್ಲಿ ಹೋಗಿ ಮಕ್ಕಳಿಗೆ ಏನಾದ್ರು ಒಂದು ಪಾಠ ಮಾಡಬೇಕಾದ್ರೆ ಹೇಗೆ ಮಾಡಿದರೆ ಅವರಿಗೆ ಅದು ಅರ್ಥ ಆಗತ್ತೆ ಎನ್ನುವಂಥ ಒಂದು ಪ್ರಯೋಗಶೀಲತೆ, ಅದು ಸಂಗೀತ ಹೇಳ್ಕೊಡುವಾಗ್ಲೂ ಬೇಕಾಗತ್ತೆ. ಎಲ್ಲರಿಗೂ ಒಂದೇ ರೀತಿ ಪಾಠ ಆಗೋದಿಲ್ಲ, ಹಾಗಾಗಿ ಅವರವರಿಗೆ ಬೇಕಾಗುವಷ್ಟು ಅವರವರ ಒಂದು ಅಳತೆಗೆ ಸಿಗುವಂತಹ ಭಾಷೆಯನ್ನೂ ಬಳಸ್ತಾ ಮಾಡುವಂಥದ್ದು ಇದೆಯಲ್ಲ. ಇದೆಲ್ಲದಕ್ಕೂ ಕಾರಣ ನಾನು ಬೆಳೆದು ಬಂದಂತಹ ಒಂದು ಪರಿಸರ, ಜನಸಂಪರ್ಕ, ಅವಕಾಶಗಳು, ಅನುಭವ, ಇದಿಷ್ಟು ಸೇರ್ಕೊಂಡು ಒಂದಿಷ್ಟು ಮುಂದಕ್ಕೂ ಅದನ್ನು ತೆಗೆದುಕೊಂಡು ಹೋಗೋಕ್ಕೆ ಅವಕಾಶ, ಅನುಕೂಲ ಆಗಿದೆ ಅಂತ ನಾನು ಭಾವಿಸ್ತೇನೆ.
1: ಈ ಪ್ರಶಸ್ತಿಗಳು ಅಂತಂದಾಗ ಅದು ಒಂದು ರೀತಿ ಉತ್ತೇಜನಕಾರಿನೂ ಹೌದು, ಹಾಗೆ ಒಂದು ರೀತಿಯ ಜವಾಬ್ದಾರಿ,
0: ಅದೇ ಹೆಚ್ಚು ನನ್ನ ಪ್ರಕಾರ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ಪ್ರಶಸ್ತಿಗಾಗಿ ನಾನು ಅನ್ಕೊಳ್ಳೋ ಮಟ್ಟಿಗೆ ಯಾವ ಕಲಾವಿದರೂ ಸಂಗೀತವನ್ನಾಗಲಿ, ನೃತ್ಯವನ್ನಾಗಲಿ, ಇನ್ನೊಂದು ಕಲೆಯನ್ನಾಗಲಿ ಅಭ್ಯಾಸ ಮಾಡಿರೋದಿಲ್ಲ. ಯಾರಿಗೆ ಆಗಿರುತ್ತೆ ಆ ಥರ? ಅದು ಯಾವುದೋ ಒಂದು ಸಂದರ್ಭದಲ್ಲಿ ಅದು ಬಂತು ಅಂದಾಗ ಸಂತೋಷ ಪಡುವುದರ ಜೊತೆಗೆ ನೀವು ಹೇಳಿದ ಹಾಗೆ ಅದು ನಮಗೆ ಏನೋ ಹೇಳ್ತಾ ಇದೆ, ಒಂದು ಸೂಚನೆ ಕೊಡ್ತಾ ಇದೆ, ನೀನು ಇದೀಯಾ, ಮಾರ್ಗದಲ್ಲಿದೆಯಾ, ಆದರೆ ನಿನಗಿನ್ನೂ ಹೋಗಲಿಕ್ಕೆ ತುಂಬ ದೊಡ್ಡ ಮಾರ್ಗ ಇದೆ, ನೀನು ಅದನ್ನು ನಿರ್ವಾಹ ಮಾಡಬೇಕು, ಈ ಒಂದು ಸೂಚನೆ ಸಿಗುತ್ತೆ. ಪ್ರತಿಯೊಂದು ಪ್ರಶಸ್ತಿಯೂ ಅಂಥದ್ದೇ ಅದು. ಹಾಗಾಗಿ ಪ್ರಶಸ್ತಿಯನ್ನು ನಾವು ಇರಿಸಿಕೊಳ್ಳಬೇಕು ನಮ್ಮ ಒಳಗೆ, ಅದನ್ನು ಮೆರೆಸಬಾರದು. ನನಗೆ ಆ ಪ್ರಶಸ್ತಿ ಬಂದಿದೆ, ಈ ಪ್ರಶಸ್ತಿ ಬಂದಿದೆ ಅನ್ನೋದಕ್ಕಿಂತ ಆ ಪ್ರಶಸ್ತಿ ನನಗೆ ಏನನ್ನ ಹೇಳ್ತಾ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ, ಅಬ್ಬಾ, ಇನ್ನು ಮುಂದಕ್ಕಾದರೂ ಇನ್ನಷ್ಟು ಒಳ್ಳೆಯ ಕೆಲಸವನ್ನ ಮಾಡೋದಕ್ಕೆ ಇದು ಪ್ರೇರಣೆ ಆಗಲಿ ಅನ್ನುವ ಭಾವ ಬೆಳಿಬೇಕು ಅಂತ ನನಗನ್ಸುತ್ತೆ.
1: ನೀವು ನಿಮ್ಮ ಗುರುಗಳಿಂದ, ನಿಮ್ಮ ತಾಯಿಯಿಂದ ಪ್ರೇರೇಪಣೆ ಪಡೆದಂಥವ್ರು, ನೀವು ಮತ್ತು ನಿಮ್ಮ ಶಿಷ್ಯವರ್ಗ, ಇದ್ರ ಬಗ್ಗೆ ಒಂದಿಷ್ಟು ಪರಿಚಯ ಮಾಡಿ.
0: ನನ್ನ ಶಿಷ್ಯರು ನಾನು ತುಂಬಾ ಹೆಮ್ಮೆ ಪಟ್ಕೊಂಡೇ ಹೇಳಬೇಕಾಗತ್ತೆ ಈ ಮಾತನ್ನ. ಸುಮಾರು ಒಂದು 35-40 ಜನ ನನ್ನ ಒಂದು ಸಮಯದ ಮಿತಿಯ ಕಾರಣದಿಂದ ನಾನು ಅದನ್ನ ಹಿಗ್ಗಿಸ್ಲಿಕ್ಕೆ ಹೋಗ್ಲಿಲ್ಲ. ಸುಮಾರು 10-15 ವರ್ಷದ ಹಿಂದೆ ನಾನು ಹೊಸ ವಿದ್ಯಾರ್ಥಿಗಳನ್ನು ತಗೊಳ್ಳೋದನ್ನ ನಿಲ್ಲಿಸ್ಬಿಟ್ಟೆ. ಆದ್ರೆ ಆ ಶಿಷ್ಯರು ಒಬ್ಬೊಬ್ರು ಇವತ್ತು ನನ್ನ ಹತ್ರ ಇರೋರು 30 ವರ್ಷ 25 ವರ್ಷ 22 ವರ್ಷವೇ ಅಷ್ಟೇ, ಅದಕ್ಕಿಂತ ಇತ್ತೀಚಿನವರು ಇಲ್ವೇ ಇಲ್ಲ. ಅಷ್ಟು ವರ್ಷದ ಅಧ್ಯಯನ ನನ್ನ ಹತ್ರ ಮಾಡ್ತಾ ಇರ್ತಾರೆ, ಮಾಡಿರೋರು. ಮತ್ತೆ

0: ಅವರು ಅವರ ಶಿಷ್ಯರನ್ನ ಬೆಳೆಸ್ತಾ ಇದ್ದಾರೆ. ಅನೇಕ ನನ್ನ ಹಿರಿಯ ಶಿಷ್ಯರು ವಿದ್ವತ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ತುಂಬಾ ಒಳ್ಳೆಯ ಅಂಕಗಳು ತಗೊಂಡಿದ್ದಾರೆ. ಕಚೇರಿ ಸ್ಪರ್ಧೆಗಳಲ್ಲಿ ಉತ್ತೀರ್ಣರಾಗಿ ದೊಡ್ಡ ಇದನ್ನ ತಗೊಳ್ತಾರೆ, ಬಹುಮಾನವನ್ನ. ಹೀಗೆಲ್ಲ ಮಾಡೋದಕ್ಕೆ ಕಾರಣ ಅಂದ್ರೆ ನಮ್ಮ ಪ್ರಯತ್ನ ಇದೆ, ಗುರುಗಳದ್ದಾಗಿ ಖಂಡಿತ ಇದೆ, ಆದ್ರೆ ಅವರು ಅದನ್ನ ರೂಢಿಸ್ಕೊಳ್ಳುವಂತಹದ್ದು, ಬೆಳೆಸ್ಕೊಳ್ಳುವಂತಹದ್ದು. ಮತ್ತೆ ಎಲ್ಲರೂ ಕಚೇರಿ ಕಲಾವಿದರಾಗಬೇಕಾಗಿಲ್ಲ. ಇದನ್ನ ನಾನು ಒತ್ತಿ ಒತ್ತಿ ಹೇಳ್ತೇನೆ ನನ್ನ ಶಿಷ್ಯರಲ್ಲಿ. 35 ಜನ 40 ಜನ ಎಲ್ಲರೂ ಏನು ವೇದಿಕೆಯವರಲ್ಲ, 15 ಜನ ಇದ್ದಾರೆ, 16 ಜನ ಆಕಾಶವಾಣಿ ಗ್ರೇಡೆಡ್ ಆರ್ಟಿಸ್ಟ್ ಇದ್ದಾರೆ. ಆದ್ರೆ ಎಲ್ಲರೂ ಕೂಡ ಸಂಗೀತವನ್ನ ಅಷ್ಟೇ ಪ್ರೀತಿಯಿಂದ ಇವತ್ತಿಗೂ ಹಾಡ್ತಾರೆ. ಮನೆಯಲ್ಲೇ ಹಾಡ್ಲಿ, ಅವರ ಶಿಷ್ಯರಿಗೆ ಹೇಳ್ಕೊಡ್ಲಿ, ಇದು ನಾನಾ ಬಗೆಯಲ್ಲಿ ಇದನ್ನ ನಾವು ಆತ್ಮಸಾತ್ ಮಾಡ್ಕೊಳ್ಬಹುದು, ಸಂಗೀತವನ್ನ ನಮ್ಮದಾಗಿ ಮಾಡ್ಕೊಳ್ಬಹುದು. ಆ ಪ್ರಯತ್ನದಲ್ಲಿ ಶಿಷ್ಯರಿದ್ದಾರೆ, ಅವರು ಅವರ ಶಿಷ್ಯರನ್ನ ಹಾಗೆ ಬೆಳೆಸ್ತಾ ಇದ್ದಾರೆ ಅನ್ನೋದು ತುಂಬಾ ಸಂತೃಪ್ತಿಗೆ ಕಾರಣವಾದ ವಿಷಯ.
1: ಅಂದ್ರೆ ಕಲಾರಾಧನೆ ಮುಖ್ಯ ಅಂತ ನೀವು
0: ಹೇಳಬಹುದು. ಹೌದು ಹೌದು, ಅದನ್ನ ಆರಾಧನೆ ಉಪಾಸನೆ ಈ ಎರಡು ಶಬ್ದಗಳನ್ನ ಇಟ್ಕೊಳ್ಬೇಕು. ನಾವು ನಮಗಾಗಿ ಅದಲ್ಲ, ಅದಕ್ಕಾಗಿ ನಾವಿರಬೇಕು. ಆಗ ಕಲೆ ನಮಗೆ ಏನು ಆನಂದವನ್ನ ಕೊಡುತ್ತೆ, ಯಾವ ಒಂದು ತೃಪ್ತಿಯನ್ನ ಕೊಡುತ್ತೆ, ಅದು ಅಳತೆಗೆ ಮೀರಿದ್ದು, ಮತ್ತೆ ಅದಕ್ಕೆ ಯಾವುದೇ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ.
1: ನಿಮ್ಮ ಸಂಗೀತದ ಆವಿಷ್ಕಾರಗಳ ಬಗ್ಗೆ ಹೇಳಿ, ಸಾಹಿತ್ಯ, ಸಂಗೀತಕ್ಕೆ ಸಂಬಂಧಪಟ್ಟಂತ ಸಾಹಿತ್ಯ.
0: ನಾನು ವಾಗ್ಗೇಯಕಾರಳಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ. ಇದುವರೆಗಿನ ನನ್ನ ಈ ವೃತ್ತಿ ಸಂಗೀತ ಜೀವನದಲ್ಲಿ ಒಂದೇ ಒಂದು ತಿಲ್ಲಾನವನ್ನ ಮಾತ್ರ ನಾನು ಮಿಶ್ರಚಾಪುವಿನಲ್ಲಿ ತುಂಬಾ ಇತ್ತೀಚೆಗೆ ಕಳೆದ ವರ್ಷವಷ್ಟೇ ಮಾಡಿದೆ, ಏನೋ ಒಂದು ಸುಮ್ಮನೆ ಮಾಡೋಣ ಅಂತ ಅಷ್ಟೆ. ಆದ್ರೆ ಆ ಕಡೆ ನನ್ನ ಒಲವಿಲ್ಲ. ನಮ್ಮ ಗುರುಗಳು ಇದು ಹೇಳೋರು, ಅವರು ಮಾಡಲೇ ಇಲ್ಲ. ಯಾರೋ ಅವರನ್ನ ಕೇಳಿದಾಗ ಹೇಳಿದ್ರಂತೆ, ಈಗಿರುವಂತಹ ರಚನೆಗಳನ್ನ ಅಭ್ಯಾಸ ಮಾಡಕ್ ನಾನು ಇನ್ನೊಂದು 100 ಜನ್ಮ ಎತ್ತಬೇಕಾಗತ್ತೆ, 1 ಜನ್ಮ ಎಲ್ಲಿ ಸಾಕಾಗತ್ತೆ, ಇನ್ ನಾನು ಎಲ್ಲಿಂದ ಮಾಡ್ಲಿ ಅಂದ್ರಂತೆ ಅವರು. ಅವರು ಹೇಳಿದ್ರು ಸರಿ, ಆದ್ರೆ ಅದಕ್ಕಿಂತ ಮುಂಚಿಂದಲೂ ನನಗೂ ಅದರ ಕಡೆ ಗಮನ ಇಲ್ಲ. ಈಗಿರೋದನ್ನ ಅಭ್ಯಾಸ ಮಾಡಬೇಕು, ಎಷ್ಟು ರಚನೆಗಳು, ಎಷ್ಟು ಸ್ವಾರಸ್ಯ ಅದರೊಳಗೆ, ಈ ಕಡೆಗೆ ಹೋಗಿದ್ದೇನೆ. ಆದ್ರೆ ಅನೇಕ ದೇವರ ನಾಮಗಳಿಗೆ, ಜಯದೇವನ ಅಷ್ಟಪದಿಗಳಿಗೆ, ವಚನಗಳಿಗೆ, ಮತ್ತೆ ಮಾಸ್ತಿಯವರ ಕೆಲವು ರಚನೆ, ಈ ರೀತಿಯಾದ ಕವಿಗಳ ರಚನೆಗಳಿಗೂ ಸ್ವಲ್ಪ ಸಾಂದರ್ಭಿಕವಾಗಿಯೂ ಆಯ್ತದು, ಅದಕ್ಕೆ ರಾಗ ಸಂಯೋಜನೆ ಮಾಡಿದ್ದು ಉಂಟು. ಆ ಥರದ್ದು ತುಂಬಾ ಚೆನ್ನಾಗಿದೆ. ಅದಷ್ಟು ಕೂಡ ಶಾಲೆ ಎನ್ನುವಂತಹ ಸಂಸ್ಥೆ SHAAಯಲ್ಲಿ ಅದು ಅದರಲ್ಲಿ ದಾಖಲಾಗಿದೆ. ಅದು ಅದಷ್ಟು ಕೂಡ ಒಂದು 40-50 ರಚನೆಗಳಿಗೆ ನಾನು ರಾಗ ಸಂಯೋಜನೆ ಮಾಡಿದ್ದನ್ನ ಶಿಷ್ಯರ ಮೂಲಕ ಹಾಡಿಸಿ ಅಲ್ಲಿ ಅದು ಸಿಗುತ್ತೆ. ಇವತ್ತು ಯಾರಿಗೆ ಬೇಕಾದ್ರೂ ಕೇಳೋದಕ್ಕೆ ಸಿಗುತ್ತೆ.
1: ಈ ಇಷ್ಟೆಲ್ಲ ಕ್ಷೇತ್ರಗಳ ಕಡೆ ನೀವು ಹೆಜ್ಜೆ ಇಟ್ಟಿರುವಾಗ, ಅಂದ್ರೆ ಸಾಕಷ್ಟು ಸಂಸ್ಕೃತ ಸಾಹಿತ್ಯ, ಉಪನ್ಯಾಸ, ಸಂಗೀತ, ಎಲ್ಲ ಕ್ಷೇತ್ರಗಳಲ್ಲೂ ಡಾಕ್ಟರ್
0: ಎಲ್ಲ ಅದೆಲ್ಲ ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟಿದೆ. ಅದು ಯಾವುದು ಬೇರೆನೆ ಅಲ್ಲ, ಸಂಗೀತ ಸಂಸ್ಕೃತ ಇಷ್ಟೇ. ಮತ್ತೆ ಅದರ ಮೂಲಕ ನಾನು ಅರ್ಥ ಮಾಡ್ಕೊಂಡಿರೋ ನಮ್ಮ ಸಂಸ್ಕೃತಿ ಇಷ್ಟೇ ಅದು. ಅದನ್ನ ನಾನಾ ರೂಪದಲ್ಲಿ ಹೊರಹೊಮ್ಮುವಂತಹ ಪ್ರಯತ್ನ, ಹೊಮ್ಮಿಸುವ ಪ್ರಯತ್ನ ಅಷ್ಟೇ.
1: ಒಟ್ಟಾರೆ ನಿಮ್ಮ ಏನು ಹ್ಯುಮಿಲಿಟಿ, ಹಂಬಲ್ನೆಸ್ ಅಂತ ಹೇಳ್ಬೋದು. ನೀವು ನಾನೇನು ದೊಡ್ಡವಳಲ್ಲ ಅಂತ ಹೇಳೋದು ನಿಮ್ಮ ಮಾತು, ಆದ್ರೆ ನಮಗೆ ನೀವು ತುಂಬಾ ದೊಡ್ಡವರು. ಯಾಕಂದ್ರೆ ಒಂದು ಸಾಧನೆ ಮಾಡೋದಕ್ಕೆ ಸಾಧನೆಯ ಹಾದಿ ತೋರಿಸಬಹುದು, ಆದ್ರೆ ಆ ಹಾದಿಯಲ್ಲಿ ನಡೆಯುವಂತ ಕೆಪಾಸಿಟಿ ಅಂತ ಏನ್ ಹೇಳ್ತಾರಲ್ಲ, ಅದು ವ್ಯಕ್ತಿಗೆ ಇರಬೇಕಾಗತ್ತೆ. ಆ ಗುರುವಾಗುವಂತಹ ವ್ಯಕ್ತಿತ್ವ ಇರಬಹುದು, ಕಲಾವಿದರಾಗುವ ವ್ಯಕ್ತಿತ್ವ ಇರಬಹುದು, ಅದು ನಿಮ್ಮಲ್ಲಿ ಸಾಕಷ್ಟಿದೆ.
0: ನಿಮ್ಮ ಸಹೃದಯತೆಗೆ ನಮೋ ನಮಃ. ನಿಜವಾಗಿ ಹೇಳಬೇಕು ಅಂದ್ರೆ ಅವಿನಯಂ ಅಪನಯ ವಿಷ್ಣು ಅಂದ್ರು, ಎಂಥ ಆಚಾರ್ಯರೇ ಹೇಳಿದ್ರು, ವಿನಯ ಎಲ್ಲಿದೆ ಅಲ್ಲಿ ವಿದ್ಯೆ ಅಂತ. ಸಂಸ್ಕೃತದ ಒಂದು ಮಾತಿದೆಯಲ್ಲ, ವಿದ್ಯಾ ದದಾತಿ ವಿನಯಂ ಅಂತ, ನಾನು ಅದನ್ನ ಮಾರ್ಪಡಿಸ್ಬಿಟ್ಟಿದ್ದೀನಿ, ವಿನಯ ಲಭ್ಯತೆ ವಿದ್ಯಾ ಅಂತ.
1: ಅಲ್ಲ, ವಿನಯ ಯಾತಿ ಪಾತ್ರತಾಮ್ ಅಂದ್ರು ನಿಮ್ಗೆ ಆ ಪಾತ್ರ.
0: ಅಲ್ಲ, ವಿನಯ ಇದ್ರೆ ವಿದ್ಯೆ ಬರುತ್ತೆ ಮೂಲತಃ. ವಿದ್ಯೆ ಕೂಡ ವಿನಯ ಇಲ್ಲದೆ ಎಲ್ಲಿ ಬರುತ್ತೆ? ನನಗೆಲ್ಲ ಬಂದಿದೆ ಅಂದಮೇಲೆ ನಾನು ಗುರು ಹತ್ರ ಯಾಕೆ ಹೋಗ್ತೀನಿ? ಆ, ನನಗೇನು ಬರ್ತಾ ಇಲ್ಲ, ಹೇಳ್ಕೊಡಿ, ಶಾದಿಮಾಂ ಪ್ರಪನ್ನಂ ಅಂತ ಅರ್ಜುನ ಹೇಳ್ದಾಗೆ, ನಂಗೇನು ಗೊತ್ತಿಲ್ಲ, ತಿಳಿಸ್ಕೊಡಿ ಗುರುಗಳೇ ಅಂದಾಗ ಏನೋ ಒಂದಿಷ್ಟು ಬರಬಹುದು ಅಷ್ಟೇ. ಹಾಗಾಗಿ ವಿನಯ ಮೂಲತಃ ಇದ್ರೆ ಮಾತ್ರ ವಿದ್ಯೆಯ ಪ್ರಾಪ್ತಿ ಆಗತ್ತೆ, ಮತ್ತೆ ಆ ವಿದ್ಯೆ ಬರ್ತಾ ಬರ್ತಾನುವೆ ವಿನಯ ಹಾಗೆ ಉಳ್ಕೊಳ್ಳಿ ಅನ್ನೋದೇ ಆಶಯ.
1: ನಿಮ್ಮಂಥ ಘನ ವ್ಯಕ್ತಿತ್ವದ ವ್ಯಕ್ತಿ ಮಹಿಳೆ ಒಬ್ಬರನ್ನ ಇವತ್ತು ನಾವು ಮಹಿಳಾ ಕಾರ್ಯಕ್ರಮದಲ್ಲಿ ಕೂಡಿಸ್ಕೊಂಡು ಮಾತಾಡಿಸ್ತಾ ಇರೋದು ನಿಜವಾಗ್ಲೂ ನಮ್ಮ ಸೌಭಾಗ್ಯ ಅಂತ ಹೇಳಬಹುದು. ಅದರ ಜೊತೆಗೆ ಈ ಪ್ರಶಸ್ತಿ ಬಂದಂಥ ಸಂದರ್ಭದಲ್ಲಿ ನಿಮಗೆ ಧನ್ಯವಾದಗಳು ಹೇಳೋದಷ್ಟೇ ಅಲ್ಲ, ನೀವು ಅದಕ್ಕೆ ನಿಜ

0: ವಾಗಿ ಪಾತ್ರರು ಅಂತ. ಈಗ ನೀವೇ ಹೇಳಿದ ಹಾಗೆ ವಿನಯಾತ್ ವಿದ್ಯಾ ದದಾತಿ ವಿನಯಂ ಅದ್ ನಿಮ್ಗೆ ಕೊಟ್ಬಿಟ್ಟಿದೆ, ವಿನಯಾತ್ ಯಾತಿ ಪಾತ್ರ ತಮ್ಮ ಪಾತ್ರ ನಿಮಗ್ ಸಿಕ್ಕಿದೆ. ಹಾಗಾಗಿ ನಮಗೂ ನಿಮ್ಮಷ್ಟೇ ಸಂತೋಷ ಆಗಿದೆ ಇವತ್ತಿನ ಈ ಮಹಿಳಾ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಿಮ್ಮ ಒಂದು ಜೀವನದ ಅನುಭವವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ನಿಮ್ಮ ಜೊತೆ ಮಾತಾಡಿದ್ದು ತುಂಬಾ ಸಂತೋಷ, ನಮ್ಮ ಕೇಳುಗರಿಗೂ ಅಷ್ಟೇ ಸಂತೋಷ ಆಗಿದೆ ಅಂತ ಭಾವಿಸ್ತೀವಿ. ಭಾಗವಹಿಸಿದ ನಿಮಗೆ ಧನ್ಯವಾದ.
1: ಆಕಾಶವಾಣಿಗೂ ನಿಮಗೂ ಅನಂತಾನಂತ ಕೃತಜ್ಞತೆಗಳು. ಮತ್ತೆ ವರ್ಧತಾಂ ಅಭಿವರ್ಧತಾಂ ಆಕಾಶವಾಣಿ.
0: ಕೇಳಿದ್ರೆ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದವರು ಹಿರಿಯ ಕಲಾವಿದೆ ಡಾಕ್ಟರ್ ಟಿ ಎಸ್ ಸತ್ಯವತಿ ಅವರು. ಕೇಂದ್ರ ಸಂಗೀತ ನಾಟಕ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಇವರ ಜೊತೆಗಿನ ಮಾತುಕತೆಯನ್ನ ಇದುವರೆಗೂ ಕೇಳ್ತಾ ಇದ್ರಿ. ಇದರೊಂದಿಗೆ ಇವತ್ತಿನ ವನಿತಾ ವಿಹಾರ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಸಿಗೋಣ. ನಮಸ್ಕಾರ.

0: ಆಕಾಶವಾಣಿ ಧಾರವಾಡ.
1: ಜಯ ಅಬ್ ಗರೀಬೋ ಕಿ ಜಯ, ಪಿಎಂ ಜಯ ಅಬ್ ಗರೀಬೋ ಕಿ ಜಯ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಆತ್ಮೀಯ ರೈತ ಬಾಂಧವರೇ,
5: ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
4: ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಇದೇ ದಿನಾಂಕ 27 ಸೋಮವಾರ ಸಂಜೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ
5: ಸ್ವಾವಲಂಬಿ ಸಮಗ್ರ ಕೃಷಿ
4: ವಿಷಯ, ಪ್ರಸ್ತುತ ಬೆಳೆಯ ಪರಿಸ್ಥಿತಿ, ಹವಾಮಾನ ಸ್ಥಿತಿಗತಿ ಮತ್ತು ಪರ್ಯಾಯ ಬೆಳೆಯ ಯೋಜನೆ, ಈ ಕುರಿತು ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ RH ಪಾಟೀಲ್, ಕೀಟಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಭಾಷ್ ಕಂದಗೂರ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ BS ಏನ್ಗಿ.
5: ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
4: ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-34-14 ಹಾಗೂ 244-34-16, STD ಸಂಖ್ಯೆ 0836. ತಪ್ಪದೇ ಕೇಳಿ. ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.

0: ಮುಂದೆ 12:35 ಆರೋಗ್ಯ ಸಂಚಿಕೆಯಲ್ಲಿ ಹೆಪಟೈಟಿಸ್ ಹಾಗೂ ಕಾಮಾಲೆ ರೋಗದ ವಿಷಯವಾಗಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಸಂದರ್ಶನ, ನಂತರ ದೃಷ್ಟಿದೋಷಗಳು ಹಾಗೂ ಪರಿಹಾರ ಕುರಿತು ಡಾಕ್ಟರ್ ವಸಂತ್ ಪೈ ಅವರಿಂದ ಮಾಹಿತಿ ಕೇಳಲಿದ್ದೀರಿ. ಪ್ರಸ್ತುತಿ ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮದಲ್ಲಿ ಪಿಎಂ ಸ್ಟಾರ್ಟ್ಅಪ್ ಇಂಡಿಯಾ ಕುರಿತು ಮಾಹಿತಿ. 1:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಂಗೊಳ್ಳಿಯ ಸಿದ್ದಪ್ಪ, ಮರೆಪ್ಪ, ಹಿತ್ತಲಮನಿ ಮತ್ತು ಸಂಗಡಿಗರಿಂದ ಸಂಪ್ರದಾನಿ ವಾದನ. 1:30 ನಡೆ ನುಡಿ ಪ್ರಾಯೋಜಿತ ಕಾರ್ಯಕ್ರಮ. 1:45 ಕನ್ನಡ ಚಿತ್ರಗೀತೆಗಳು. 2:40 ಹೊಸ ಕನ್ನಡ ಚಿತ್ರಗೀತೆಗಳು. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ, ಸಮಯ ಆಗಿದೆ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಹೆಪಟೈಟಿಸ್, ಕಾಮಾಲೆ ರೋಗಗಳು ಮತ್ತು ಅದಕ್ಕೆ ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಸಂದರ್ಶನ, ಹಾಗೂ ದೃಷ್ಟಿದೋಷಗಳು ಈ ಕುರಿತು ಡಾಕ್ಟರ್ ವಸಂತ ಪೈ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಸಂದರ್ಶಿಸುವವರು ಲತೀಶ್ ಪಾಲ್ದನೆ. ಮೊದಲಿಗೆ ಹೆಪಟೈಟಿಸ್ ಅಥವಾ ಕಾಮಾಲೆ ರೋಗ, ಈ ವಿಷಯದ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
3: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ ಸರ್.
3: ಡಾಕ್ಟರ್, ಈಗ ಇತ್ತೀಚೆಗೆ ನಾವು ವಿಶೇಷವಾಗಿ ಜಾಂಡಿಸ್ ಪ್ರಕರಣಗಳನ್ನು ನೋಡ್ತಾ ಇದ್ದೇವೆ. ಈ ಪ್ರಕರಣಗಳೇನಾದ್ರೂ ಜಾಸ್ತಿ ಆಗ್ತಾ ಇದೆ ಅಂತ ತಮ್ಗೆ ಅನ್ನಿಸ್ತಾ ಇದೆಯಾ?
4: ಖಂಡಿತ ಹೌದು. ಈಗ ಒಂದಷ್ಟು ಸಮಯದಲ್ಲಿ, ಕಳೆದ ಒಂದು ತಿಂಗಳಲ್ಲಿ ಒಂದಷ್ಟು ಕಾಮಾಲೆ, ಜಾಂಡಿಸ್ ಅಥವಾ ಹಳದಿ ರೋಗ, ಬೇರೆ ಬೇರೆ ಹೆಸರುಗಳಿಂದ ಏನು ನಾವು ಕರಿತೇವ, ಖಂಡಿತ ಒಂದಿನಿತು ಸಂಖ್ಯೆ ಜಾಸ್ತಿ ಆಗಿದೆ. ಜಾಂಡಿಸ್ ಅಂದ್ರೆ ತುಂಬಾ ದೊಡ್ಡ ಸ್ಪೆಕ್ಟ್ರಮ್, ಅದು ತುಂಬಾ ರೋಗಗಳ ಲಕ್ಷಣಗಳನ್ನು ನಾವು ಜಾಂಡಿಸ್ ಅಲ್ಲಿ ನೋಡಬಹುದು. ಮೊದಲನೇದಾಗಿ ನಾವು ಏನು ನೆನಪಿಡಬೇಕು ಅಂತ ಹೇಳಿದ್ರೆ, ಜಾಂಡಿಸ್ ಅಥವಾ ಕಾಮಾಲೆ ಅಥವಾ ಹಳದಿ ರೋಗ ಅದು ರೋಗ ಅಲ್ಲ, ಅದು ರೋಗಗಳ ಲಕ್ಷಣ, ಒಂದು ರೋಗದ್ದು ಅಲ್ಲ. ಸೊ ಮೊದಲಿಗೆ ನಾವು ಯಾವ್ಯಾವ ರೋಗಗಳಿಂದ ಕಾಮಾಲೆ ಬರಬಹುದು ಅಂತ ತಿಳ್ಕೊಳ್ಳದೆ ಜಾಂಡಿಸ್ ಜಾಸ್ತಿ ಆಗಿದೆ ಅನ್ನೋದನ್ನು ಮಾತಾಡಿದ್ರೆ ನನಗೆ ಅನಿಸ್ತದೆ ಅದೊಂದು ಪ್ರಸ್ತುತ ಅಲ್ಲ ಅಂತ.
3: ಹಾಗಾದ್ರೆ ಯಾವೆಲ್ಲ ರೋಗಗಳಿಂದ ಈ ಜಾಂಡಿಸ್ ಲಕ್ಷಣ ಕಾಣಿಸ್ತದೆ ಡಾಕ್ಟರ್?
4: ಈಗ ಮೊದಲೇದಾಗಿ ಈಗ ಒಬ್ಬನಿಗೆ ರಕ್ತ ಕಮ್ಮಿ ಆಗತ್ತೆ, ರಕ್ತಹೀನತೆ, ಅದರಲ್ಲೂ ಜಾಂಡಿಸ್ ತರ ಕಾಣುತ್ತೆ, ಮುಖ ಎಲ್ಲ ಹಳದಿ ಆಗತ್ತೆ, ಬಿಳಿಚಿಕೊಂಡಿರ್ತದೆ. ಈಗ ಚಿಕ್ಕ ಮಗು ಹುಟ್ಟಿದ ತಕ್ಷಣ ಮಗು ಒಂದಷ್ಟು ಕಾಮಾಲೆ ತರ ಕಾಣುತ್ತೆ, ಅದಕ್ಕೆ ಆಗ ನಾವು ಬಿಸಿಲಿಗೆ ಮೈ ಒಡ್ಡೋದು ಅಥವಾ ಒಂದಷ್ಟು ಅದಕ್ಕೆ ಬೇಕಾದ ಈಗ ಹೊಸ ಹೊಸ ಉಪಕರಣಗಳಿವೆ, ಅವುಗಳಲ್ಲಿ ಮಗುವನ್ನು ಒಂದಷ್ಟು ದಿವಸ ಇರಿಸಿ ಮತ್ತೆ ಕಾಮಾಲೆ ವಾಸಿ ಆಗುವಂತೆ ಮಾಡ್ತಾರೆ. ಪಿತ್ತಕೋಶದಲ್ಲಿ ಕಲ್ಲು ಬಂದ್ರೆ ಅಥವಾ ಕಲ್ಲು ಉಂಟಾದ್ರೆ ಕೂಡ ಕಾಮಾಲೆ ಉಂಟಾಗಬಹುದು, ಪಿತ್ತ ರಸ ಹರಿಯದೆ ಅಲ್ಲೇ ಬಾಕಿಯಾಗಿ. ನಮ್ಮ ಲಿವರ್ ಅಲ್ಲಿ ಒಂದು ಏನಾದ್ರೂ ಕಲ್ಲು ಅಥವಾ ಟ್ಯೂಮರ್, ಕಲ್ಲುಗಿಂತಲೂ ಟ್ಯೂಮರ್ ಅಂತ ಹೇಳ್ತೇವೆ, ಗಡ್ಡೆಗಳಾದ್ರೂ ಆಗ್ಬಹುದು. ಇನ್ನು ಮುಂದುವರಿದು ಹಲವಾರು ರೋಗಗಳಿಂದ ಬರ್ತವೆ. ಇದು ಒಂದಷ್ಟು ಕಾರಣಗಳು ಅಂತ ಆದ್ರೆ ರೋಗಗಳು ಹಲವಾರು ಇದೆ. ಈಗ ಮಲೇರಿಯಾ ಆದ್ರೂ ಕಾಮಾಲೆ ಬರ್ಬೋದು, ಮಲೇರಿಯಾ ಬಿಟ್ಟು ಈಗ ಲೆಪ್ಟೋಸ್ಪೈರ್ ಅಥವಾ ಇಲಿ ಜ್ವರದಲ್ಲೂ ಕಾಮಾಲೆ ಬರ್ತದೆ. ಇನ್ನು ಮುಂದುವರಿದು ನಮಗೆ ವೈರಸ್ ಇಂದ ಬರುವ ಒಂದಷ್ಟು ಜಾಂಡಿಸ್ ಇರ್ತದೆ. ಹೆಚ್ಚಾಗಿ ನಾವು ಜಾಂಡಿಸ್ ಅಂತ ಹೇಳಿದ ಕೂಡಲೇ ನಮಗೆ ತಲೆಗೆ ಬರುವುದು ಈ ವೈರಸ್ ಇಂದ ಬರುವ ಕಾಮಾಲೆಗಳು. ಅದರಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾದ್ದು ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ, ಸಿ, ಡಿ ಮತ್ತು ಇ. ಅದರಲ್ಲೂ ಈಗ ಬಿ ಮತ್ತು ಸಿ ಹಾಗೂ ಡಿ ಇದು ಹೆಚ್ಚಾಗಿ ಹರಡೋದು ರಕ್ತದಿಂದ. ಸೊ ನಾವು ಈಗಂತೂ ರಕ್ತದ ಬಗ್ಗೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮ ಬಂದಿದೆ. ರಕ್ತವನ್ನು ಪರೀಕ್ಷೆ ಮಾಡದೆ ಕೊಡೋದಿಲ್ಲ ಒಬ್ಬರಿಂದ ಒಬ್ಬರಿಗೆ. ಸೊ ಅವು ಹರಡುವ ಸಾಧ್ಯತೆ ತುಂಬಾ ಕಮ್ಮಿ ಆಗ್ತಾ ಬರ್ತಾ ಇದೆ. ಎ ಮತ್ತು ಇ ಏನಿದೆ, ಇದು ಹರಡುವುದು ನೀರಿನ ಮೂಲಕ ಅಥವಾ ನಾವು ಬೇಯಿಸದೆ ತಗೊಳ್ಳುವ ಆಹಾರದ ಮೂಲಕ. ಸೊ ಈ

0: ಕಾಯಿಲೆ ಒಂದಷ್ಟು ದಿವಸದಿಂದ ಈಗ ಕಂಡು ಬರ್ತಾ ಇದೆ. ಆ ರೀತಿಯಲ್ಲಿ ನಾವು ಕಾಮಾಲೆಯನ್ನು ನೋಡ್ತಾ ಇದ್ವಿ. ಕಾಮಾಲೆ ಅಂತ ಹೇಳುವುದಕ್ಕಿಂತಲೂ ಹೆಪಟೈಟಿಸ್ ಎ ರೋಗ ಇವತ್ತು ಜಾಸ್ತಿ ಆಗ್ತದೆ ಅಂತ ಹೇಳುದು ಪ್ರಸ್ತುತ.
1: ಅಂದ್ರೆ ಹೆಪಟೈಟಿಸ್ ಎ ಇಂದಾಗಿ ಈ ಕಾಮಾಲೆ ಬರ್ತಾ ಇದೆ, ಇತ್ತೀಚೆಗೆ ಅದು ನಮ್ಮಲ್ಲಿ ಕಾಣಿಸ್ಕೊಳ್ತಾ ಇರುವಂತ.
0: ಖಂಡಿತ ಹೌದು, ತಾವೀಗ ಹೇಳಿದ ಮಾತು ತುಂಬಾನೇ ಪ್ರಸ್ತುತ. ಯಾಕೆಂತ ಹೇಳಿದ್ರೆ ಹೆಪಟೈಟಿಸ್ ಎ ಈಗ ಕಳೆದ ಒಂದೆರಡು ತಿಂಗಳಲ್ಲಿ ಒಂದಷ್ಟು ಸಂಖ್ಯೆಗಳು ಜಾಸ್ತಿ ಕಂಡು ಬರ್ತಾ ಇದೆ.
1: ಯಾಕೆ ಈ ಸಮಯದಲ್ಲಿ ಇದು ಜಾಸ್ತಿ ಆಗ್ತಾ ಇದೆ ಡಾಕ್ಟ್ರೆ?
0: ಈಗ ಹೆಚ್ಚಾಗಿ ನೋಡಿ, ಇದು ಈ ರೋಗ ಬರುವುದು ನಮ್ಮ ಅಜಾಗರೂಕತೆ ಅಂತ ಹೇಳಿದ್ರೆ, ಕಲುಷಿತ ಆಹಾರ, ಕಲುಷಿತ ನೀರು ಕುಡಿದ್ರೆ. ಕಲುಷಿತ ಅಂತ ಹೇಳಿದ್ರೆ ಅದರಲ್ಲಿ ಈ ಹೆಪಟೈಟಿಸ್ ಎ ವೈರಸ್ ಸೇರಿಕೊಂಡಂತ ನೀರು ಅಥವಾ ಆಹಾರವನ್ನು ಸೇವಿಸಿದ್ರೆ ಈ ರೋಗ ಬರಬಹುದು. ಈಗ ಒಂದಷ್ಟು ಜನ ಅವರ ಮನೆ ನೀರು ಬಾವಿಯಿಂದ ಉಪಯೋಗಿಸ್ತಾ ಇರ್ಬೋದು, ಒಂದಷ್ಟು ಜನ ನಲ್ಲಿ ನೀರು ಉಪಯೋಗಿಸ್ತಾ ಇರ್ಬೋದು. ಎರಡೂ ಕಡೆ ನೀವು ಸರಿಯಾದ ರೀತಿ ನೀರನ್ನು ಶುದ್ಧೀಕರಿಸದೆ ಕುಡಿದ್ರೆ, ಅದೇ ರೀತಿ ಇವತ್ತು ನಲ್ಲಿ ಕೂಡ ಹಾಗೆ ಕೂಡ ನಲ್ಲಿ ನೀರಲ್ಲಿ ಕೂಡ ಸಾಕಷ್ಟು ಕಾರಣಗಳಿರ್ಬೋದು. ಅಥವಾ ಸಂಪ್ ಅಂತ ಒಂದು ನೀರನ್ನು ಶೇಖರಿಸುವಂತ ಮಾಡ್ತಾರೆ, ಸರಿಯಾಗಿ ಅದನ್ನು ಸ್ವಚ್ಛಗೊಳಿಸದಿದ್ರೆ, ಅಥವಾ ಓವರ್ ಹೆಡ್ ಟ್ಯಾಂಕ್ ಅಂತ ಹೇಳ್ತೇವೆ, ಅಥವಾ ಮನೆಯ ಮೇಲ್ಗಡೆ ಇರುವಂತ ನೀರು ಸಂಗ್ರಹಕ ಇರ್ತದೆ, ಅದನ್ನು ಅದರಲ್ಲಿ ನೀರು ಅವರು ಸಂಗ್ರಹ ಮಾಡ್ತಾರೆ. ಕ್ರಮ ಪ್ರಕಾರವಾಗಿ ನೀವು ಮೂರು ತಿಂಗಳಿಗೆ ಒಂದ್ಸಲವಾದ್ರೂ ಈ ಎರಡೂ ಟ್ಯಾಂಕ್ ಅನ್ನು ಕ್ಲೀನ್ ಮಾಡಬೇಕು. ಯಾವುದನ್ನು ನಾವು ಮಾಡದೆ, ನೀರನ್ನು ಸರಿಯಾಗಿ ಪರೀಕ್ಷಿಸದೆ ಕುಡಿದಾಗ ಈ ರೀತಿಯ ರೋಗ ಬರುವ ಸಾಧ್ಯತೆ ತುಂಬಾನೇ ಜಾಸ್ತಿ ಇರ್ತದೆ. ಇದು ಒಂದು ಕಾರಣ. ಇನ್ನೊಂದು ಕಾರಣ ಏನಾಗ್ತದೆ, ಇತ್ತೀಚೆಗೆ ಜನರಿಗೆ ಈ ಹೊರಗಡೆಯಿಂದ ತಿಂಡಿ ತಿನ್ನುವ ಅಥವಾ ಆಹಾರ ಪದಾರ್ಥವನ್ನು ತೆಗೆದುಕೊಳ್ಳುವ ಅಭ್ಯಾಸ ಜಾಸ್ತಿ ಆಗಿದೆ. ಅದರಲ್ಲೂ ನಾವೇನು

0: ಸಾಧ್ಯತೆ ಇದೆ ಅಂತ ಹೇಳಿ. ಕಲುಷಿತ ನೀರನ್ನು ಕುಡಿಯುವುದರ ಮೂಲಕ ಮಾತ್ರ ಬರ್ತದೆ ಅಥವಾ ಈಗ ಕೈಕಾಲು ಮುಖ ತೊಳೆಯುವಂಥದ್ದು, ಸ್ನಾನ ಮಾಡುವಂಥದ್ದು, ಇದರ ಮೂಲಕ ಬರುವಂಥ ಸಾಧ್ಯತೆ ಇರ್ತದ?
1: ಅದರ ಮೂಲಕ ಬರುವ ಸಾಧ್ಯತೆ ತುಂಬಾನೇ ಕಮ್ಮಿ. ಹೆಚ್ಚಾಗಿ ಏನಾಗತ್ತೆ ಅಂತ ಹೇಳಿದ್ರೆ ನೋಡಿ, ನಮ್ದು ಪರ್ಸನಲ್ ಹೈಜಿನ್ ಅಂತ ಹೇಳ್ತೀವಿ. ಪರ್ಸನಲ್ ಹೈಜಿನ್ ಅಂತ ಹೇಳಿದ್ರೆ ಈಗ ಶೌಚಾಲಯಕ್ಕೆ ಹೋಗಿ ಬರ್ತೇವೆ, ಶೌಚಾಲಯಕ್ಕೆ ಹೋಗಿ ಬಂದ ನಂತರ ಕೈಯನ್ನು ತೊಳಿತೀರಾ ಇಲ್ವಾ ಅಂತ, ಕೈ ಕಾಲುಗಳು ತೊಳಿತೀರಾ ಇಲ್ವಾ, ತೊಳಿತೀರಿ ಅಂತ ಹೇಳಿದ ಮೇಲೆ ಹೌದು ಅಂತ ಆದ್ರೆ ಎಷ್ಟು ಚೆನ್ನಾಗಿ ತೊಳಿತೀರಿ ಅನ್ನೋದು ಇಂಪಾರ್ಟೆಂಟ್. ತೊಳಿದಿಲ್ವಾ ಕೇಳಿದ್ರೆ ಎಲ್ಲರೂ ತೊಳಿತಾರೆ, ಟ್ಯಾಪ್ ಅಲ್ಲಿ ಒಂದು ಕೈಯನ್ನು ಹಾಗೆ ಒಂದೊಂಚೂರು ಹಿಸುಕಿದ ಹಾಗೆ ಮಾಡಿ ಬರ್ತಾರೆ, ಅದು ತೊಳೆಯುವುದಲ್ಲ. ನೀವು ಕೈ ಕಾಲುಗಳಿಗೆ ಸಾಬೂನು ಹಚ್ಚಿ ತಿಕ್ಕಿ ಈ ರೀತಿ ತೊಳೆದ್ರೆ ಮಾತ್ರ ತೊಳೆಯುವುದಕ್ಕೆ ತೊಳೆದಿದ್ದೇವೆ ಅಂತ ಹೇಳ್ಬೋದೇ ಹೊರತು ನೀರಲ್ಲಿ ನೀವು ಕೈ ಮುಳುಗಿಸಿ ತೆಗೆದ ಕೂಡಲೇ ಕೈ ತೊಳೆದದ್ದಲ್ಲ. ಸೊ ಶೌಚಾಲಯಕ್ಕೆ ಹೋಗಿ ಬಂದ ನಂತರ ಈ ರೀತಿಯಾಗಿ ಶುಚಿಯಾಗಿ ಕೈ ತೊಳೆದ್ರೆ, ಒಂದು ವೇಳೆ ನೀವು ಕಲುಷಿತ ಆಹಾರ ಅಥವಾ ತಿಂದು ಒಬ್ಬನಿಗೆ ಹೆಪಟೈಟಿಸ್ ಎ ಶುರುವಾಗಿದ್ದರೆ ಆ ಶೌಚಾಲಯವನ್ನು ಉಪಯೋಗಿಸಿದ್ರು ಕೂಡ ತಮಗೆ ಹರಡುವ ಸಾಧ್ಯತೆ ಇರುವುದಿಲ್ಲ. ಒಂದು. ಎರಡನೇದು, ಆಹಾರ ವಸ್ತುವನ್ನು ತಿನ್ನುವುದಕ್ಕೆ ಮೊದಲು ಸರಿಯಾಗಿ ಕೈ ತೊಳೆಯುವುದು ಅಗತ್ಯ. ಖಂಡಿತ ನಮಗೆ ರೋಗ ಬರುವ ಸಾಧ್ಯತೆ 90% ಕಮ್ಮಿ
0: ಆಗುತ್ತೆ. ಡಾಕ್ಟರ್, ಈಗ ಈ ಹೆಪಟೈಟಿಸ್ ಎ ಅಂತ ಏನು ಹೇಳಿದ್ರಿ, ಇದರ ಲಕ್ಷಣಗಳು ಏನೆಲ್ಲ ಇರುತ್ತೆ? ಯಾಕಂದ್ರೆ ಕಾಮಾಲೆ ಬಗ್ಗೆ ಹೇಳಿದ್ರಿ, ಅದು ಬಿಟ್ಟು ಬೇರೆ ಏನಾದರೂ ಲಕ್ಷಣಗಳು ಇರ್ತಾವ?
1: ಈ ಕಾಮಾಲೆ ಅಂತ ಹೇಳಿದ್ರೆ ಅಥವಾ ಈ ಹೆಪಟೈಟಿಸ್ ಎ ರೋಗ ಬರುವಾಗ ಮೊದಲಿಗೆ ಏನಾಗ್ತದೆ, ಜ್ವರ ಬರಬಹುದು. ನಮ್ಮ ಮಲೇರಿಯಾ ರೀತಿ ತುಂಬಾ ಚಳಿ ಬಂದು ಜ್ವರ ಬರಲಿಕ್ಕಿಲ್ಲ. ಇಲ್ಲಿ ಮುಖ್ಯವಾದ ವ್ಯವಸ್ಥೆ ಅಂತ ಹೇಳಿದ್ರೆ ಜ್ವರ ಮತ್ತು ಸುಸ್ತು ಅತಿಯಾಗಿ ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ, ನಮಗೆ ಹೆಚ್ಚಾಗಿ ಆಹಾರ ವಸ್ತುವಿನ ಮೇಲೆ ಒಂಥರ
0: ನಿರಾಸಕ್ತಿ
1: ಬರುತ್ತೆ. ತುಂಬಾ ಹತ್ತಿರದ ಮಾತು ಅದು, ನಿಮಗೆ ಆಹಾರ ತಿನ್ನುವುದೇ ಬೇಡ ಅಂತ ಅನ್ನಿಸ್ತದೆ, ವಾಂತಿ ಬರ್ತದೆ ಆಹಾರ ನೋಡುವಾಗ, ಅಜೀರ್ಣ ಆಗ್ತದೆ, ವಾಂತಿ ಬರ್ಬೋದು, ವಾಕರಿಕೆ ಬರ್ಬೋದು, ವಿಪರೀತ

0: ಆಗ್ಬೋದು. ಇದೆಲ್ಲದರ ಮಧ್ಯೆ ಕಡು ಹಳದಿ ಬಣ್ಣದ ಮೂತ್ರ ಹೋಗ್ಬೋದು. ಕಣ್ಣುಗಳಲ್ಲಿ ನಮ್ಮ ಏನು ಬಿಳಿ ಇರ್ತದೆ, ಆ ಬಿಳಿ ಹೋಗಿ ಒಂದಷ್ಟು ಹಳದಿ ಸ್ಟಿಂಜ್ ಅಥವಾ ಹಳದಿ ರೀತಿಯ ಒಂದು ಕಲರ್ ಬರ್ಬೋದು. ಇನ್ನೂ ಮುಂದುವರಿದ್ರೆ ಚರ್ಮ ಕೂಡ ಹಳದಿ ಆಗ್ಲಿಕ್ಕೆ ಶುರು ಆಗ್ಬೋದು. ಇದೆಲ್ಲ ಹೆಪಟೈಟಿಸ್ ಎ ಲಕ್ಷಣಗಳು.
1: ಈಗ ಇದು ಎಷ್ಟು ಮಾರಣಾಂತಿಕ ಅಂದ್ರೆ ಎಷ್ಟು ಅಪಾಯಕಾರಿಯಾದಂತಹ ರೋಗ ಇದು?
0: 100 to 100 ಗುಣ ಆಗ್ತಾರೆ. ಒಂದು 10 to 15 ದಿವಸ ಅವರಿಗೆ ಈ ರೀತಿಯ ಸುಸ್ತು, ವಿಪರೀತವಾದ ಆಹಾರದಲ್ಲಿ ನಿರಾಸಕ್ತಿ ಅದೆಲ್ಲ ಇರ್ತದೆ. ಆಮೇಲೆ ಅವರು ಸರಿ ಹೋಗ್ಲಿಕ್ಕೆ ಶುರು ಆಗ್ತಾರೆ. ಬಟ್ ಈ ಉಳಿದ 10 ಒಂದಷ್ಟು ಜಾಸ್ತಿ ತೊಂದರೆ ಆಗ್ಬೋದು. ಮತ್ತೆ ಮೆದುಳಿಗೆ ಕೂಡ ಈ ರೋಗ ಹರಡಬಹುದು, ಅಥವಾ ಹಳದಿ ರೋಗದ ತೊಂದರೆ ಮೆದುಳನ್ನು ಕಾಡಿ ಎನ್ಸೆಫಲಿಪತಿ ಅಂತ ಹೇಳ್ತೇವೆ. ಎನ್ಸೆಫಲಪತಿ ಅಂತ ಹೇಳಿದ್ರೆ ಹೆಪಾಟಿಕ್ ಎನ್ಸೆಫಲಪತಿ ಅಂತ ಇನ್ನು ಸರಿಯಾದ ಭಾಷೆ ಅದಕ್ಕೆ. ಆ ರೀತಿ ಆದ್ರೆ ಜೀವಕ್ಕೆ ಕೂಡ ಅಪಾಯ. ಅತಿ ವಿರಳವಾಗಿ ಆಗಬಾರದು ಅಂತ ಎಲ್ಲ ಆಗಬಹುದು. ಸೊ ಯಾವುದಿದ್ರೂ ಇಲ್ಲಿ ಅತಿ ಮುಖ್ಯವಾದ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ನೀವು ಜಾಗರೂಕತೆಯಿಂದ

0: ಅಥವಾ ಹಳದಿ ರೋಗದ ತೊಂದರೆ ಮೆದುಳನ್ನು ಕಾಡಿ ಎನ್ಸೆಫಲಿಪತಿ ಅಂತ ಹೇಳ್ತೇವೆ. ಎನ್ಸೆಫಲಪತಿ ಅಂತ ಹೇಳಿದ್ರೆ ಹೆಪಾಟಿಕ್ ಎನ್ಸೆಫಲಪತಿ ಅಂತ ಇನ್ನು ಸರಿಯಾದ ಭಾಷೆ ಅದಕ್ಕೆ. ಆ ರೀತಿ ಆದ್ರೆ ಜೀವಕ್ಕೆ ಕೂಡ ಅಪಾಯ ಅತಿ ವಿರಳವಾಗಿ ಆಗಬಾರದು ಅಂತ ಎಲ್ಲ ಆಗಬಹುದು. ಸೊ ಯಾವುದಿದ್ರೂ ಇಲ್ಲಿ ಅತಿ ಮುಖ್ಯವಾದ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ನೀವು ಜಾಗರೂಕತೆಯಿಂದ ಇದ್ರೆ ಅಂದ್ರೆ ಕಲುಷಿತ ಆಹಾರ ಕಲುಷಿತ ನೀರು ಸೇವಿಸದೆ ಕೈಕಾಲುಗಳನ್ನು ಸರಿಯಾಗಿ ಶುಚಿಗೊಳಿಸಿ ಆಹಾರ ಸೇವಿಸಿದ್ರೆ ಶೌಚಾಲಯಕ್ಕೆ ಹೋಗಿ ಬಂದ ನಂತರ ಕೈಕಾಲುಗಳನ್ನು ಸರಿಯಾಗಿ ಶುಚಿಗೊಳಿಸಿದ್ರೆ ಈ ರೋಗ ಹರಡದಂತೆ ಖಂಡಿತ ನಾವು ಕಾಪಾಡಬಹುದು.
1: ಈಗ ಇನ್ನು ಚಿಕಿತ್ಸೆ ಬಗ್ಗೆ ಮಾತಾಡೋದಾದ್ರೆ ಡಾಕ್ಟರ್, ಯಾವ ರೀತಿಯಾಗಿ ಇದಕ್ಕೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ?
0: ನೋಡಿ, ಇಲ್ಲಿ ಮುಖ್ಯವಾದ ವಿಷಯ ಕೂಡ ಇದೆ, ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ ಇದಕ್ಕೆ. ಇದೇ ರೀತಿಯ ಚಿಕಿತ್ಸೆ ನಾವು ತುಂಬಾ ಹಳೆಯ ಮಾತನ್ನು ಕೇಳಬಹುದು, ಹಳದಿ ರೋಗದವನಿಗೆ ಚಿಕಿತ್ಸೆ ಅಗತ್ಯ ಇಲ್ಲ, ಪಥ್ಯ ಮಾಡಬೇಕು, ಪಥ್ಯ ಆಹಾರ ಮತ್ತೆ ಒಂದಷ್ಟು ಸಾಕಷ್ಟು ಈ ಗಿಡ ಮೂಲಿಕೆ ಅಂದ್ರೆ ನೆಲ ನೆಲ್ಲಿ ಅಂತ ಹೇಳ್ತೀವಿ, ಅಥವಾ ನೆಲದಲ್ಲೇ

0: ಹೋದ್ರೆ, ಒಂದು ವೇಳೆ ಈಗ ತುಂಬಾನೇ ತೊಂದರೆ ಆಯಿತು, ಲಿವರ್ ತುಂಬಾನೇ ಹಾಳ ತೊಂದರೆಗೆ ಒಳಪಟ್ಟರೆ, ಆಗ ಒಂದಷ್ಟು ಚಿಕಿತ್ಸೆ ಖಂಡಿತ ಲಭ್ಯ ಇದೆ.
1: ಡಾಕ್ಟರ್, ಈಗ ತಾವು ವೈರಸ್ ಇಂದ ಬರೋದು ಅಂತ ಹೇಳಿದ್ರಿ, ಹಾಗಾದ್ರೆ ಇದಕ್ಕೆ ಏನಾದರೂ ಲಸಿಕೆ ಅಂತ ಇದೆಯಾ? ಇದ್ರೆ ಯಾರು ತಗೋಬಹುದು?
0: ಈಗ ಖಂಡಿತ ಲಸಿಕೆ ಇದೆ, ಆದರೆ ಇದು ತುಂಬಾ ಮಾರಣಾಂತಿಕ ಕಾಯಿಲೆ ಅಲ್ಲದ ಕಾರಣ ಪ್ರತಿಯೊಬ್ಬರಿಗೆ ಲಸಿಕೆಯನ್ನು ನಾವು ಹೇಳುವುದಿಲ್ಲ. ಆದರೆ ಯಾರಾದರೂ ಈ ಆಹಾರ ವಸ್ತುಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡುವವರು ಇರ್ತಾರಲ್ಲ, ಅಂಥವರಿಗೆ ಲಸಿಕೆ ಕೊಡಲಿಕ್ಕೆ ಆಗತ್ತೆ. ಎರಡು ಬಗೆಯ ಲಸಿಕೆ ಬರುತ್ತೆ, ಒಂದು ಕಿಲ್ಡ್ ಮತ್ತು ಅಟೆನ್ಯುಯೇಟೆಡ್ ಅಂತ ಎರಡು ಬಗೆಯ ಲಸಿಕೆ ಇದೆ. ಸದ್ಯದ ಮಟ್ಟಿಗೆ ಸರ್ಕಾರ ಅದನ್ನು ಕೊಡುವ ಯೋಚನೆಯಲ್ಲಿಲ್ಲ, ಯಾಕೆಂತ ಹೇಳಿದ್ರೆ ಇದರಿಂದ ಸಾವು ಸಂಭವಿಸುವುದು ಅತಿ ವಿರಳ. ಆದರೆ ಹೆಪಟೈಟಿಸ್ ಎ ಬಂದ್ರೆ 10-50 ದಿವಸ ಒಬ್ಬನ ದುಡಿತ ಖಂಡಿತ ಹೋಗ್ತದೆ. ಆದ ಕಾರಣ ಈ ರೋಗದ ಬಗ್ಗೆ ನಾವು ಜಾಗರೂಕರಾಗಿರ್ಬೇಕು.
1: ಈಗ ಈ ಹೆಪಟೈಟಿಸ್ ಬಂದವರು ನಮ್ಮ ಮನೇಲಿ ಇದ್ದಾರೆ ಅಂತ ಹೇಳಿದ್ರೆ, ಅವರ ಮೂಲಕ ಅವರಿಂದ ನಮಗೆ ಬೇರೆ ಯಾವ್ದಾದ್ರು ರೀತಿಯಿಂದ ರೋಗ ಹರಡಲಿಕ್ಕೆ ಸಾಧ್ಯ ಇದೆಯಾ?
0: ಎಲ್ಲಕ್ಕಿಂತ ಮುಖ್ಯ ವಿಷಯ ಇದೆ, ಈ ಒಬ್ಬನಿಗೆ ಹೆಪಟೈಟಿಸ್ ಎ ಬಂತು, ಏನೋ ಅವನ ಗ್ರಹಚಾರ ಬಂತು, ಅವನ ಮಲ ಮೂತ್ರ ವಾಂತಿ ದೇಹ ದ್ರವಗಳಿಂದ ಇನ್ನೊಬ್ಬನಿಗೆ ಹರಡ್ತದೆ. ಸೊ ಏನ್ ಮಾಡಬೇಕು? ಆತನು ಶೌಚಾಲಯಕ್ಕೆ ಹೋದ್ಮೇಲೆ ಆ ಶೌಚಾಲಯವನ್ನು ತುಂಬಾ ಚೆನ್ನಾಗಿ ಸ್ವಚ್ಛಗೊಳಿಸಬೇಕು. ಫಿನಾಯಿಲ್ ಇರಬಹುದು ಅಥವಾ ಯಾವುದೇ ಇರಬಹುದು, ಶುದ್ಧೀಕರಣ ದ್ರವಗಳನ್ನು ಹಾಕಿ ಕ್ಲೀನ್ ಮಾಡಬೇಕು. ಆ ಶೌಚಾಲಯನ ಇನ್ನೊಬ್ಬರು ಉಪಯೋಗಿಸ್ತಾರಾದ್ರೆ ಅವರು ಸೂಕ್ತ ರೀತಿಯಲ್ಲಿ ಕೈ ಕಾಲುಗಳನ್ನು ತೊಳಿಬೇಕು. ಆತನ ಮಲ ಮೂತ್ರ ಏನಾದರೂ ಅಥವಾ ವಾಂತಿಯನ್ನು ಸ್ವಚ್ಛಗೊಳಿಸುವ ಅಗತ್ಯ ಬಿದ್ದರೆ ಆ ನಂತರ ಕೈಗಳನ್ನು ಸರಿ ತೊಳೆದ್ರೆ ಸಾಕು. ಇದು ಅತಿ ಆಗದೆ ಅವನ ಸೇವೆಯಿಂದ ಖಂಡಿತ ಯಾರಿಗೂ ಹರಡುವುದಿಲ್ಲ.
1: ಈ ಒಂದು ಜಾಂಡಿಸ್ ಪ್ರಕರಣಗಳೇನು ಕಾಣಿಸ್ತಾ ಇದೆ, ಇದರಿಂದ ಜನ ಭಯ ಪಡಬೇಕಾ ಅಥವಾ ಯಾವ ರೀತಿಯಾದಂತಹ ಜಾಗೃತಿಯನ್ನು ಅವ್ರು ವಹಿಸ್ಕೋಬೇಕಾಗತ್ತೆ?
0: ಈಗ ನೋಡಿ, ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಎಲ್ಲಾ ಆಹಾರ ತಯಾರಿಕಾ ಘಟಕದವರದು ನಮ್ಮ ಈ ಮಾಧ್ಯಮದ ಮೂಲಕ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ತಮ್ಮ ಆಹಾರ ರುಚಿ ಇಲ್ಲದಿದ್ರೂ ತೊಂದರೆ ಇಲ್ಲ, ರೋಗವನ್ನು ಕೊಡಬಾರ್ದು. ರೋಗವನ್ನು ಕೊಡಬಾರ್ದು ಅಂತ ಹೇಳಿದ್ರೆ ಕಲುಷಿತ ಆಹಾರವನ್ನು ಕೊಡಬಾರ್ದು ನೀವು. ಸೊ ಬೇಯಿಸದೆ ಕೊಡುವ ಆಹಾರವನ್ನು ಸ್ವಚ್ಛಗೊಳಿಸುವಾಗ ಅಷ್ಟೇ ಶುದ್ಧೀಕೃತ ನೀರಿಂದ ಅದನ್ನು ತೊಳಿಬೇಕು. ಅದೇ ರೀತಿ ಇವತ್ತು ಮಜ್ಜಿಗೆ ಮಾಡ್ತೇವೆ ನಾವು, ಮಜ್ಜಿಗೆಗೆ ಒಂದಷ್ಟು ಅಂದ್ರೆ ದಪ್ಪ ಇದ್ರೆ ಅದನ್ನು ತೆಳು ಮಾಡ್ಲಿಕ್ಕೆ ನೀರು ಹಾಕ್ಲೇಬೇಕು. ಸೊ ಅಂತ ನೀರನ್ನು ಕೂಡ ಶುದ್ಧೀಕೃತ ನೀರನ್ನೇ ಹಾಕಬೇಕು ಆಹಾರ ವಸ್ತುಗಳಲ್ಲಿ. ಮತ್ತೆ ಯಾರು ಆಹಾರ ವಸ್ತುವನ್ನು ತಯಾರಿಸ್ತಾರ, ಅವರು ಕ್ಯಾಟ್ರಿಂಗ್ ಇರ್ಬೋದು, ಅಡಿಗೆ ತಯಾರಕರು ಇರ್ಬೋದು, ಹೋಟೆಲ್ನವರು ಇರಬೇಕು, ಸರಿಯಾಗಿ ಕೈಗಳನ್ನು ತೊಳಿಕೊಳ್ಬೇಕು. ಯಾರು ವ್ಯಾಕ್ಸಿನ್ ತಗೊಳ್ಬೇಕು ಅಂತ, ಸೊ ಇಂಥವ್ರು ವ್ಯಾಕ್ಸಿನ್ ತಗೊಂಡ್ರೆ ಖಂಡಿತ ಒಳ್ಳೇದು. ಟೈಫಾಯ್ಡ್ ವ್ಯಾಕ್ಸಿನ್, ನಮ್ಮ ಹೆಪಟೈಟಿಸ್ ಸಿ ವ್ಯಾಕ್ಸಿನ್ ಇವ್ರು ತಗೊಂಡ್ರೆ ಒಳ್ಳೇದು. ಒಂದು ವೇಳೆ ವ್ಯಾಕ್ಸಿನ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ಆಯಿತು, ಸರಿಯಾಗಿ ಕೈ ತೊಳೆದು ಕೈಗಳನ್ನು ಸರಿಯಾಗಿ ಸ್ವಚ್ಛಗೊಳಿಸಿ ಆಹಾರ ವಸ್ತುಗಳನ್ನು ತಯಾರಿಸಿದಲ್ಲಿ ಆಹಾರ ವಸ್ತುವಿನ ಮೂಲಕ ಈ ರೋಗ ಇನ್ನೊಬ್ಬರಿಗೆ ಬರುವುದಿಲ್ಲ.
1: ಧನ್ಯವಾದಗಳು ಡಾಕ್ಟ್ರೆ, ಇಷ್ಟೊತ್ತು ಈ ಜಾಂಡಿಸ್ ರೋಗ ಅಥವಾ ಹೆಪಟೈಟಿಸ್ ಎ ರೋಗ ಮುಖ್ಯವಾಗಿ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದಗಳು ಸರ್.
2: ಇದುವರೆಗೆ ಹೆಪಟೈಟಿಸ್ ಕಾಮಾಲೆ ರೋಗ ಈ ವಿಷಯದ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ.

0: ಮುಂದೆ ದೃಷ್ಟಿದೋಷಗಳು ಮತ್ತು ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ವಸಂತ ಪೈ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕನ್ಸಲ್ಟೆಂಟ್ ಆಪ್ಥಾಮಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಎಂ ವಸಂತ ಪೈ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಎಲ್ಲರಿಗೂ ನಮಸ್ಕಾರ.
1: ಡಾಕ್ಟರ್, ಈಗ ನಾವು ಹೇಳ್ತೇವೆ ದೃಷ್ಟಿ ಅನ್ನುವಂತಹದ್ದು ಅಮೂಲ್ಯ ಅಂತ ಹೇಳಿ. ಕಣ್ಣಿಲ್ಲ ಅಂತ ಹೇಳಿದ್ರೆ ನಮ್ಗೆ ಪ್ರಪಂಚವನ್ನ ಕಾಣ್ಲಿಕ್ಕೇನೆ ಸಾಧ್ಯ ಆಗಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಒಬ್ಬ ವೈದ್ಯರಾಗಿ ಮಾನವನ ದೇಹದಲ್ಲಿ ಕಣ್ಣಿನ ಪಾತ್ರ ಏನು ಮತ್ತು ಎಷ್ಟು ಮಹತ್ವದ್ದು ಇದು?
2: ಇದು ಸುಮಾರು 1000 ವರ್ಷ ಮುಂಚೆನೆ ನಮ್ಮ ಪೂರ್ವಜರು ಹೇಳಿದ್ದಾರೆ. ಪಂಚೇಂದ್ರಿಯ ನಯನಂ ಪ್ರಧಾನಂ ಅಂತ, 5 ಸೆನ್ಸರಿ ಆರ್ಗನ್ಸ್ ಅಂತ ಹೇಳ್ತೇನೆ. ಆದ್ರೆ ಕಣ್ಣು ಹಾಗೆ ಅಲ್ಲ. ಸೊ ಅದರಿಂದ ಪೂರ್ವಜರು ಹೇಳಿದ್ದಾರೆ ಎಲ್ಲಾ ಸೆನ್ಸರಿ ಆರ್ಗನ್ಸ್ ಇಂದ ಕಣ್ಣು ತುಂಬಾ ಪ್ರಧಾನವಾದದ್ದು ಅಂತ ಹೇಳಿ. ನಮ್ಮ ಈಗಿನ ಅವರು ಹೇಳ್ತಾರೆ ಐ ಇಸ್ ಅ ವಿಂಡೋ ಟು ದ ವರ್ಲ್ಡ್ ಅಂತ ಹೇಳಿ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲಾ ವಿಷಯದಲ್ಲಿ ಕಣ್ಣಿನ ಆರೋಗ್ಯ ಮತ್ತೆ ಅದರ ತಿಳುವಳಿಕೆ ಎಲ್ಲರಿಗೆ ಗೊತ್ತಾಗ್ಬೇಕು.
1: ಡಾಕ್ಟರ್, ಈಗ ಸಾಮಾನ್ಯವಾಗಿ ಏನಾಗುತ್ತೆ, ದೇಹದ ಯಾವುದೇ ಭಾಗದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಬೇರೆ ಬೇರೆ ರೀತಿಯಾದಂತಹ ಪರೀಕ್ಷೆಗಳನ್ನ ಮಾಡೋದನ್ನ ನೋಡ್ತೇವೆ. ರಕ್ತ ಪರೀಕ್ಷೆ ಆಗಿರ್ಬೋದು, ಮೂತ್ರ ಪರೀಕ್ಷೆ ಆಗಿರ್ಬೋದು, ಏನೋ ಮಾಡ್ತಾ ಇರ್ತಾರೆ.
2: ಹೌದೌದು.
1: ಈ ಕಣ್ಣಿಗೆ ಸಂಬಂಧಿಸಿದ ಹಾಗೆ ಕಣ್ಣು ಸರಿಯಾಗಿ ಇದೆಯೋ ಇಲ್ವೋ ಅಂತ ಹೇಳಿ ಪರೀಕ್ಷೆ ಮಾಡೋದು ಹೇಗೆ?
2: ನಾರ್ಮಲ್ ಫಿಸಿಯಾಲಜಿ ಅಂತ ಹೇಳ್ತೇವೆ. ಒಂದು ಮನುಷ್ಯರಿಗೆ ಇಷ್ಟೇ ದೃಷ್ಟಿ ಇರಬೇಕಂತ ಇದೆ ನಮ್ಮ ಇದರಲ್ಲಿ ಸಹ. ಅದನ್ನು ಹೇಗೆ ಗೊತ್ತಾಗುದು ನಮ್ಮ ದೃಷ್ಟಿ ಕಮ್ಮಿ ಆಗಿದೆ ಇಲ್ಲದ್ರೆ ಕಾಣಿಸುದಿಲ್ಲ ಅಂತ ಹೇಳಿ? ಈಗ ಒಂದು ಸ್ಟ್ಯಾಂಡರ್ಡೈಸ್ ಇದು ಮಾಡಿದ್ದೇವೆ, ಒಂದು ಚಾರ್ಟ್ ಇದೆ ಕಣ್ಣಲ್ಲಿ. ಆ ಚಾರ್ಟ್ ಗೆ ಸ್ನೆಲ್ಲೆನ್ಸ್ ಚಾರ್ಟ್ ಅಂತ ಹೇಳ್ತೇವೆ. ಅದಕ್ಕೆ ಪರ್ಟಿಕ್ಯುಲರ್ ಇಲ್ಯುಮಿನೇಷನ್ ಇರಬೇಕು. ಅದು ಸೈಂಟಿಫಿಕಲಿ ಆಗಿ ಮಾಡಿದ್ದು, ದೊಡ್ಡ ಅಕ್ಷರ ಮತ್ತೆ ಸಣ್ಣ ಅಕ್ಷರಕ್ಕೆ ಹಂತ ಹಂತವಾಗಿ ಕಮ್ಮಿ ಆಗ್ತಾ ಉಂಟು. ಸೊ ದ ಸ್ಮಾಲೆಸ್ಟ್ ಇಸ್ 10 times ಲೆಸರ್ ದನ್ ದ ಲಾರ್ಜೆಸ್ಟ್ ಒನ್. ಹಾಗೆ ಹಂತ ಹಂತವಾಗಿ ಜನರು ಒಂದು ಕಣ್ಣನ್ನು ಮುಚ್ಚಿ ನಾವು ಪರೀಕ್ಷೆ ಮಾಡಬೇಕು. ಸಾಧಾರಣವಾಗಿ ಹೇಳುವುದಾದ್ರೆ ಮನುಷ್ಯರು ಎಲ್ಲಾ ಅಕ್ಷರವನ್ನು ಓದಿದ್ರೆ ಎರಡು ಕಣ್ಣಲ್ಲಿ ಸಹ ಅವರ ಕಣ್ಣಿನ ದೃಷ್ಟಿ ಸಾಮಾನ್ಯವಾಗಿ ನಾರ್ಮಲ್ ಇದೆ ಅಂತ ಹೇಳ್ಬೋದು ನಾವು. ಮತ್ತೆ 40 ವರ್ಷ ಆದ ಅವರಿಗೆ ದೂರದೃಷ್ಟಿ ಮಾತ್ರ ಅಲ್ಲ, ಹತ್ತಿರಕ್ಕೆ ಸಹ ಪ್ರಾಬ್ಲಮ್ ಬರ್ತದೆ. ಸೊ ಹತ್ತಿರದ್ದು ನಾವು ಚಾರ್ಟ್ ಇದೆ, ಅದಕ್ಕೂ ಅದರಲ್ಲಿ ದೊಡ್ಡ ಚಾರ್ಟ್ ಇದೆ, ಸಣ್ಣ ಚಾರ್ಟ್ ಇದೆ. ಸೊ ಸಣ್ಣ ಚಾರ್ಟ್ ಅಲ್ಲಿ ಎಲ್ಲ ಓದಿದ್ರೆ ಮನುಷ್ಯರು ಅವರ ದೂರದೃಷ್ಟಿ ಮತ್ತೆ ಅವರ ಹತ್ತಿರ ದೃಷ್ಟಿ ಎರಡು ಸರಿ ಇದೆ ಅಂತ ನಮ್ಗೆ ಗೊತ್ತಾಗ್ತದೆ.
1: ಡಾಕ್ಟರ್, ಈಗ ನಾವು ಕನ್ನಡಕ ಅಂತ ಹಾಕುವಾಗ ಹೇಳ್ತಾರೆ 0.5 ಅಂತ ಹೇಳ್ತಾರೆ, 1 ಅಂತ ಹೇಳ್ತಾರೆ, ಏನಿದು ನಂಬರ್ಗಳು?
2: ಇದು ಲೆನ್ಸ್ ಇದು ಪವರ್ ಹೇಳ್ತೇವೆ ನಾವು. ಈ ಲೆನ್ಸ್ ಅಂತ ಹೇಳಿದ್ರೆ ಈಗ ಮನುಷ್ಯರಿಗೆ ಒಬ್ಬರಿಗೆ ದೃಷ್ಟಿ ಸರಿ ಇಲ್ಲ ಅಂತ ಎನಿಸೋಣ. ಈ ಸರಿ ಇಲ್ಲದಿದ್ರೆ ಏನ್ ಮಾಡಬೇಕು? ಫಸ್ಟ್ ದೃಷ್ಟಿ ನೋಡಿದ್ದೇವೆ. ಈ ದೃಷ್ಟಿಯಲ್ಲಿ ಒಬ್ಬ ಮನುಷ್ಯನಿಗೆ ದೂರಕ್ಕೆ ಸರಿಯಾಗಿ ಕ್ಲಿಯರ್ ಆಗಿ ಕಾಣುವುದಿಲ್ಲ. ಈಗ ಯಾಕೆ ಕಾಣುವುದಿಲ್ಲ ಅಂತ ನಮ್ಗೆ ಗೊತ್ತಾಗ್ಬೇಕು. ಒಬ್ಬರಿಗೆ ದೃಷ್ಟಿ ಸರಿ ಇದೆ, ಇಲ್ಲದ್ರೆ ಒಂದು ಕಣ್ಣಲ್ಲಿ ದೃಷ್ಟಿ ಸರಿ ಇದೆ, ಒಂದು ಕಣ್ಣಲ್ಲಿ ದೃಷ್ಟಿ ಸರಿ ಇಲ್ಲ, ಆ ಕಣ್ಣಲ್ಲಿ ಯಾಕೆ ದೃಷ್ಟಿ ಸರಿ ಇಲ್ಲ ಅಂತ ಅದು ಗೊತ್ತಾಗ್ಬೇಕಾಗ್ತದೆ. ಇದರಲ್ಲಿ ಎರಡು ವಿಧಾನ ಉಂಟು. ಒಂದು ದೃಷ್ಟಿ ದೋಷ ಅಂದ್ರೆ ನಾವು ರಿಫ್ರಾಕ್ಟಿವ್ ಎರರ್ಸ್ ಅಂತ ಹೇಳ್ತೇವೆ. ಇನ್ನೊಂದು ಕಣ್ಣಲ್ಲಿ ಬರುವಂತ ಕಾಯಿಲೆಗಳು, ಅದು ಬೇರೆ ಪ್ರಾಬ್ಲಮ್. ಈ ಎರಡು ಪ್ರಾಬ್ಲಮ್ ಇಂದಲ್ಲಿ ಸಹ ದೃಷ್ಟಿಯಲ್ಲಿ ಈ ಓದ್ಲಿಕ್ಕೆ ಇಲ್ಲದ್ರೆ ದೃಷ್ಟಿ ಕಮ್ಮಿ ಇರ್ತದೆ. ಸೊ ಅದರಿಂದ ಇಂಪಾರ್ಟೆಂಟ್ ಇಸ್ ನಮ್ಗೆ ಗೊತ್ತಾಗ್ಬೇಕು ಈ ದೃಷ್ಟಿ ದೋಷವ ಇಲ್ಲದ್ರೆ ಬೇರೆ ಕಾಯಿಲೆಯಿಂದ ಹಾಗೆ ಬಂದಿದೆ ಅಂತ. ಸೊ ಸುಮಾರು ನಮನೆದು ಕಾಯಿಲೆ ಇದೆ, ಕಣ್ಣಿನ ಹೊರಗಿನಿಂದ ಒಳಗೆ ತನಕ ಎಲ್ಲಾ ನಮನೆದ ಕಾಯಿಲೆಯಲ್ಲಿ ಮನುಷ್ಯರನ ದೃಷ್ಟಿ ಕಮ್ಮಿ ಆಗ್ತದೆ. ಸೊ ಇದು ನಾವು ನೋಡಿ ಆ ಕಣ್ಣು ಹಿಡಿಯೋದು ಅದು ನಮ್ಗೆ ಸಂಬಂಧಪಟ್ಟ.
1: ಈಗ ದೃಷ್ಟಿ ದೋಷಗಳ ಬಗ್ಗೆ ಮಾತಾಡೋದಾದ್ರೆ ಯಾವೆಲ್ಲ ಕಾರಣಗಳಿಗಾಗಿ ದೃಷ್ಟಿ ದೋಷ ಕಾಣಿಸಿಕೊಳ್ಳುತ್ತೆ?
2: ನೋಡಿ, ಮೇನ್ಲಿ ದೃಷ್ಟಿ ದೋಷಗಳು ನಾವು ಕ್ಲಾಸಿಫೈ ಮಾಡುವಾಗ ಎರಡು ಹೇಳ್ತೇವೆ ನಾವು, ಮಯೋಪಿಯಾ ಅಂತ ಹೇಳ್ತೇವೆ ಮತ್ತೆ ಹೈಪರ್ ಮೆಟ್ರೋಪಿಯಾ ಅಂತ ಹೇಳ್ತೇವೆ. ಈ ಕಣ್ಣಿನ ಈ ನಮ್ಮ ಫಿಸಿಯಾಲಜಿಯಲ್ಲಿ ಏನಾಗ್ತದೆ ಅಂದ್ರೆ ಕಣ್ಣಿನ ಒಳಗೆ ಲೈಟ್ ಹೋದ ಕೂಡಲೇ ಆ ಕಣ್ಣಿನ ಲೈಟ್ ಒಳಗೆ ಹೋಗಿ ಲೆನ್ಸ್ ಕಾರ್ನಿಯ ಮೇಲೆ ಬಿದ್ದು ಮತ್ತೆ ಲೆನ್ಸ್ನ ಬಿದ್ದು ಕಣ್ಣಿನ ಒಳಗೆ ಅಕ್ಷಿಪಿಟ ಅಂತ ಇದೆ, ರೆಟಿನಾ ಅಂತ ಹೇಳ್ತೇವೆ, ಅದರ ಮಧ್ಯದಲ್ಲಿ ಕರೆಕ್ಟ್ ಆಗಿ ಬೀಳ್ಬೇಕು. ಅದು ಕರೆಕ್ಟ್ ಆಗಿ ಬಿದ್ರೆ ಅವರ ದೃಷ್ಟಿ ಸರಿ ಉಂಟಂತ, ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸಸ್. ಕೆಲವು ಸರ್ತಿ ದೃಷ್ಟಿ ಆ ಇದರಲ್ಲಿ ಬೀಳುದಿಲ್ಲ, ಎರಡು ಲೈಟ್ಗಳು ಒಟ್ಟಾಗಿ ಕಣ್ಣಿನ ಎದುರಿಗೆ ಬೀಳ್ಬೋದು, ಇಲ್ಲದ್ರೆ ಕಣ್ಣಿನ ಹಿಂದೆ ಬೀಳ್ಬಹುದು. ನಾವು ಕಣ್ಣಿನ ಎದುರಿಗೆ ಬಿದ್ರೆ ನಾವು ಮಯೋಪಿಯಾ ಅಂತ ಹೇಳ್ತೇವೆ, ಆ ಕಣ್ಣಿನ ಹಿಂದೆ ಬಿದ್ರೆ ನಾವು ಹೈಪರ್ ಮೆಟ್ರೋಪಿಯಾ ಅಂತ ಇದ್ದೇವೆ. ಈ ಮಯೋಪಿಯಾ ಅಂತ ಹೇಳಿದ್ರೆ ನಾವು ನಾರ್ಮಲಿ ಕಾಲ್ಡ್ ಇಸ್ ಆಸ್ ಅದು ಶಾರ್ಟ್ ಸೈಟ್ ಅಂತ ಹೇಳ್ತೇವೆ, ಬಟ್ ಇಟ್ ಈಸ್ ಅ ಮಿಸ್ಅಂಡರ್ಸ್ಟೂಡ್. ಶಾರ್ಟ್ ಅಂತ ಹೇಳಿದ್ರೆ ಹತ್ತಿರ ಮಾತ್ರ ಕಾಣುದಿಲ್ಲ, ದೂರ ಕಂಡ ಹಾಗೆಲ್ಲ. ಇದು ಆಕ್ಚುಲಿ ಮನುಷ್ಯರಿಗೆ ದೂರಕ್ಕೆ ಸರಿಯಾಗಿ ಕಾಣುದಿಲ್ಲ, ಟೆಸ್ಟ್ ಮಾಡಿ ನೋಡುವಾಗ ಅವರಿಗೆ ದೂರಕ್ಕೆ ಅವರ ದೃಷ್ಟಿ ಕಮ್ಮಿ ಇದೆ. ಬಟ್ ಇಟ್ಸ್ ಕಾಲ್ಡ್ ಅ ಶಾರ್ಟ್ ಸೈಟ್. ಶಾರ್ಟ್ ಸೈಟ್ ಅಂದ್ರೆ ಹತ್ತಿರಕ್ಕೆ ಕಾಣ್ತದೆ, ದೂರಕ್ಕೆ ಕ್ಲಿಯರ್ ಆಗಿ ಕಾಣುದಿಲ್ಲ. ಇದಕ್ಕಾಗಿ ನಾವು ಮೈನಸ್ ಪವರ್ ಕೊಡ್ತೇವೆ. ಈಗ ಮುಂಚೆ ನಾವು ರೆಟ್ನೋಸ್ಕೋಪಿ ಅಂತ ಮಾಡ್ತಾ ಇದ್ದೇವೆ ಹಳೆ ಕಾಲದಲ್ಲಿ, ಅದು ಅದರಿಂದ ಗೊತ್ತಾಗ್ತಿತ್ತು. ಕಣ್ಣಿನ ಒಳಗಿದ್ದು ಶ್ಯಾಡೋ ನೋಡಿ ಲೆನ್ಸ್ ಹಾಕಿ ಮತ್ತೆ ಗೊತ್ತಾಗ್ತಿತ್ತು ಆ ಮನುಷ್ಯರಿಗೆ ದೃಷ್ಟಿ ದೋಷ ಉಂಟು, ಎಷ್ಟು ಪವರ್ ಬೇಕಾಗ. ಈಗ ಮಾಡರ್ನ್ ಸೈನ್ಸ್ ಅಲ್ಲಿ ಹೊಸ ಹೊಸ ಮೆಷಿನ್ಗಳು ಬಂದಿವೆ. ನಾವು ಆಟೋ ರಿಫ್ರಾಕ್ಟೋಮೀಟರ್ ಅಂತ ಹೇಳ್ತೇವೆ. ಆಟೋ ರಿಫ್ರಾಕ್ಟೋಮೀಟರ್ ಇಲ್ಲದ್ರೆ ಈ ಕಂಪ್ಯೂಟರ್

0: ಎಷ್ಟು ಐ ಟೆಸ್ಟಿಂಗ್ ಅಂತ ಹೇಳಿ ನಾವು. ಸೊ ಆಟೋ ರಿಫ್ರಾಕ್ಟೋಮೀಟರ್ ಅಂತ ಹೇಳ್ತೇವೆ. ಈ ಆಟೋ ರಿಫ್ರಾಕ್ಟೋಮೀಟರಲ್ಲಿ ಜನರ ಕಣ್ಣಲ್ಲಿ ನೋಡಿ ಒಂದು ಇದು ಬೀಪ್ ಆಗಿ ಆಟೋಮ್ಯಾಟಿಕ್ ಆಗಿ ಅವರ ಪವರ್ ಬರ್ತದೆ. ಸೊ ಇದರಿಂದ ತುಂಬಾ ಕೆಲಸ ಸುಲಭ ಆಗ್ತದೆ ಈಗಿನ ಕಾಲದಲ್ಲಿ. ಇಲ್ಲಾದ್ರೆ ಒಂದು ಕಣ್ಣು ಪರೀಕ್ಷೆ ಮಾಡಲಿಕ್ಕೆ ತುಂಬಾ ಟೈಮ್ ಆಗ್ತಾ ಇತ್ತು, ಪ್ರತಿ ಸಲ ಕಣ್ಣಿಗೆ ಮದ್ದಾಕಿ ಕಣ್ಣಿನ ಪ್ಯೂಪಿಲ್ ಡೈಲೇಟ್ ಮಾಡಿ ನೋಡಬೇಕಾಗ್ತದೆ. ಬಟ್ ಈ ಆಟೋ ರಿಫ್ರಾಕ್ಟೋಮೀಟರ್ ಬಂದಿದ್ರಿಂದ ಅಬೌಟ್ 70-80% ಆಫ್ ದ ಟೈಮ್ ನಮ್ಮ ಕೆಲಸ ತುಂಬಾ ಸುಲಭ ಆಗ್ತದೆ. ಪೇಷಂಟ್ ಬರ್ತಾರೆ, ಅವರ ಐ ಟೆಸ್ಟ್ ಆಗ್ತದೆ, ಅವರ ಪ್ರಿಂಟ್ ಔಟ್ ಸಹ ಸಿಗ್ತದೆ ನಮಗೆ, ಅವರಿಗೆ ಎಷ್ಟು ಪವರ್ ಬೇಕಾಗ್ತದೆ. ಆ ಪವರ್ ಎಷ್ಟು ಬೇಕಾಗ್ತದೆ ಅಂತ ಗೊತ್ತಾದ ಮೇಲೂ ಸಹ ಪುನಃ ನಾವು ಸಬ್ಜೆಕ್ಟಿವ್ ಟೆಸ್ಟ್ ಅಂತ ಮಾಡಬೇಕು. ಸಬ್ಜೆಕ್ಟಿವ್ ಟೆಸ್ಟ್ ಅಂತ ಹೇಳಿದರೆ ಹೂ ಆರ್ ಗುಡ್ ಕ್ವಾಲಿಫೈಡ್ ಆಪ್ಟೋಮೆಟ್ರಿಸ್ಟ್, ಅವರು ಬಂದು ಅವರ ದೃಷ್ಟಿ ಎಷ್ಟು ಉಂಟು, ಅವರಿಗೆ ಲೆನ್ಸ್ ಹಾಕಿ ಈ ಕಣ್ಣಲ್ಲಿ ಅವರಿಗೆ ಈಗ ಒಬ್ಬರಿಗೆ ಒಂದು 3-4 ಲೈನ್ ಕಾಣಿದರೆ ಅವ್ರು 6x18 ಅಂತ ಹೇಳ್ತೇವೆ. ಸೊ ಆ 6x18 ಅನ್ನು 6x6 ಹೇಗೆ ಮಾಡುದಂತ ಆ ಲೆನ್ಸ್ ಹಾಕಿ ಸರಿ ಮಾಡ್ತಾರೆ. ಲೆನ್ಸ್ ಹಾಕಿ ನೋಡ್ತೇವೆ, ಆ ಲೆನ್ಸ್ ಹಾಕಿ ನೋಡಿ ಅವರಿಗೆ ಕ್ಲಿಯರ್ ಆಗಿ ಕಾಣುದಾದ್ರೆ ಅವರ ದೃಷ್ಟಿ ಸರಿ ಆಯಿತು, ಇಲ್ಲದ್ರೆ -0.5. ಈ ಮೈನಸ್ ಅಂತ ಹೇಳಿದ್ರೆ ದೇ ಆರ್ ಕಾಲ್ಡ್ ಆಸ್ ಕಾನ್ಕೇವ್ ಲೆನ್ಸಸ್. ಜನರಿಗೆ ಸಾಮಾನ್ಯವಾಗಿ ಇಟ್ಸ್ ಅ ಮೇಸಿಕ್ ಫಿಸಿಕ್ಸ್ ವೇರ್ ಲೈಟ್ಸ್ ಆರ್ ನಾಟ್ ಫಾಲೋಯಿಂಗ್ ಇನ್ ದ ರಿಟಿನಾ. ಸೊ ಈ ಕಾನ್ಕೇವಿಂದ ಕಣ್ಣಿನ ದೃಷ್ಟಿ ಸರಿ ಮಾಡುತ್ತದೆ. ನಾವು ಈಗ ಎಷ್ಟು ಬೇಕು, ಎಷ್ಟು ಪವರ್ ಎಷ್ಟಿಂದ ಎಷ್ಟು ಹೋಗ್ತದೆ, ನೀವು ಕೇಳಿದಾಗ ಈಗ -0.5 ಅಂತ ಹೇಳಿದೆ. -0.5 ಕೆಲವು ಜನರಿಗೆ -20 ತನಕ ಸಹ ಹೋಗ್ತದೆ. ಅದು ಬಿಕಾಸ್ ಆಫ್ ದ ಸೈಜ್ ಆಫ್ ದ ಐ ಬಾಲ್, ಬಿಕಾಸ್ ಆಫ್ ದ ಚೇಂಜ್ ಇನ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ಇದರಿಂದ ಜನರಿಗೆ ಎಷ್ಟೇ ಪವರ್ ಬರಬಹುದು ಅದರಲ್ಲಿ ಏನು ಲಿಮಿಟ್, ಬಟ್ ನಾರ್ಮಲಿ ಅರೌಂಡ್ -2-3 ಒಂದು ಸಾಮಾನ್ಯ, ದಟ್ ಇಸ್ ವಿ ಕಾಲ್ ಇಟ್ ಎಸ್ ಅ ಫೇರ್ಲಿ ಲೋ ಪವರ್, ಅರೌಂಡ್ -1-1.5. ಮತ್ತೆ -4, -5, -6 ಗೆ ಬರ್ತದೆ, ಅದು ಸಾಧಾರಣ ಮೀಡಿಯಂ ರೇಂಜ್. -10 ಕ್ಕಿಂತ ವಿ ಟೇಕ್ ಇಟ್ ಎಸ್ ಅ ಯುನೋ ಹೈ ಪವರ್ ಅಂಡ್ ವಿ ಕಾಲ್ ಇಟ್ ಎಸ್. ಬೇರೆ ಬೇರೆ ಪ್ರಾಬ್ಲಮ್ಗೆ ಬೇರೆ ಬೇರೆ ಟೈಪ್ ಇದು ಟ್ರೀಟ್ಮೆಂಟ್ ಸಹ ಇದೆ. ಮುಂಚಿನ ಕಾಲದಲ್ಲಿ ಈ ಮೈನಸ್ ಪವರ್ ಇದ್ದವರಿಗೆ ಟೆಸ್ಟ್ ಮಾಡಿ ಈ ಗ್ಲಾಸ್ ಕೊಡ್ತಾ ಇದ್ದೇವೆ. ಕೆಲವರಿಗೆ ನೀವು ನೋಡಿರಬಹುದು ತುಂಬಾ ದಪ್ಪ ಕನ್ನಡಕ ಇದ್ದವರು, ಅದು -10, -15. ಬಟ್ ದಿಸ್ ಇಸ್ ಅ ಕಾಮನ್ ಪ್ರಾಬ್ಲಮ್. ಬಟ್ ಅಂತ ಪವರ್ ಇದ್ದವರು ತುಂಬಾ ರೇರ್, ಅಷ್ಟು ತುಂಬಾ ಕಾಮನ್ ಏನಿಲ್ಲ. ಬಟ್ ದ ಕಾಮನೆಸ್ಟ್ ಇಸ್ ಏನೋ -1, -2. ಸೊ ಈ ಗ್ಲಾಸ್ ಹಾಕಿದ್ರಿಂದ ಅವರಿಗೆ ಕ್ಲಿಯರ್ ಆಗಿ ಕಾಣ್ತದೆ. ಈಗ ಫಸ್ಟ್ ಟೈಮ್ ಬಂದವರಿಗೆ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಅವ್ರು ಬಂದ ಕೂಡಲೇ ಅವರಿಗೆ ಪ್ರಾಬ್ಲಮ್ ಇದ್ರೂ ಸಹ ನಮ್ಗೆ ಅವರಿಗೆ ಎಷ್ಟು ಪವರ್ ಬೇಕಂತ ಗೊತ್ತಿದ್ರೂ ಸಹ ನಾವು ಅವರಿಗೆ ಕಣ್ಣಿಗೆ ಒಂದು ಡ್ರಾಪ್ಸ್ ಹಾಕ್ತೇವೆ. ದಿಸ್ ಇಸ್ ಅ ಡೈಲಟೇಷನ್ ಅಂತ ಹೇಳ್ತೇವೆ. ದಿಸ್ ಇಸ್ ಬೇಸಿಕಲಿ ಎಲ್ಲ ಮಕ್ಕಳಿಗೆ ಎಲ್ಲರಿಗೆ ಮಾಡಲೇಬೇಕದು, ದಟ್ ಇಸ್ ಅ ಕಂಪಲ್ಸರಿ. ಬಟ್ ಈವನ್ ಓಲ್ಡರ್ ಪೀಪಲ್ ಆಲ್ಸೋ ಕೆಲವರ ಸರ್ತಿ ಫಸ್ಟ್ ಇಷ್ಟರವರೆಗೆ ಅವರ ಕನ್ನಡಕ ಇಡಲೇ ಇಲ್ಲ ಅಂತ ಹೇಳಿದ ಕೂಡಲೇ ನಾವು ಕರೆಕ್ಟ್ ಆಗಿ ಅವರಿಗೆ ಚೆಕ್ ಮಾಡಬೇಕಾದ್ರೆ ಕಣ್ಣಿಗೆ ಡ್ರಾಪ್ಸ್ ಹಾಕಿ ಪುನಃ ಕಂಪ್ಯೂಟರಲ್ಲಿ ಚೆಕ್ ಮಾಡಿ ಪುನಃ ಅವರ ದೃಷ್ಟಿ ನೋಡಿ ಮತ್ತೆ ಅವರಿಗೆ ಒಂದು 2-3 ದಿವಸ ನಂತರ ಅವರಿಗೆ ಬಂದು ಪುನಃ ಚೆಕ್ ಮಾಡಿ ನಾವು ಕನ್ನಡಕ. ಸೊ ಇಟ್ಸ್ ಅ ಡಬಲ್ ಮತ್ತೆ ಟ್ರಿಬಲ್ ಇದು ಮಾಡ್ತೇವೆ ಅಂತ ಹೇಳ್ತೀವಿ ನೋಡಿ.
1: ಈಗ ತಾವು ಹೇಳಿದ್ರಿ ಕನ್ನಡಕ ಕೊಟ್ಟಾಗ ಸಾಮಾನ್ಯವಾಗಿ ಅದನ್ನ ಸರಿ ಮಾಡಬಹುದು ಅಂತ ಹೇಳಿ. ಈಗ ಇತ್ತೀಚೆಗೆ ನಾವು ಲೆನ್ಸ್ ಗಳನ್ನ ನೋಡ್ತಾ ಇದ್ದೇವೆ, ಈ ಲೆನ್ಸ್ ಗಳಿಗೂ ಕನ್ನಡಕಗಳಿಗೆ ಏನಾದ್ರೂ ವ್ಯತ್ಯಾಸ ಇದೆ?
0: ಕನ್ನಡಕ್ಕೆ ಸಹ ನಾವು ಲೆನ್ಸ್ ಅಂತ ಹೇಳುದು, ಬಟ್ ದೇ ಆರ್ ಸ್ಪೆರಿಕಲ್ ಲೆನ್ಸಸ್. ಹೌದು, ಈಗ ಒಬ್ಳು ಹುಡುಗಿ ಇದ್ದಾಳೆ, ಒಂದು 15-16 ವರ್ಷದ ಹುಡುಗಿ, ಅವಳಿಗೆ ಒಂದು -3 ಬಂತಂದೆ ಎನಿಸುವ, ಅವರಿಗೆ 10th ತನಕ ಅವರು ಕನ್ನಡಕ ಹಾಕಿ ಹೇಗೋ ಸುಧಾರಿಸಿದ್ರು. ಮತ್ತೆ ಅವರಿಗೆ ಈಗ ಏಜ್ ಆಗುವಾಗ ಅವರಿಗೆ ಒಂದು ಸೋಷಿಯಲ್ ಇದು ಒಂದು ಕಾಸ್ಮೆಟಿಕ್ ಅಂತ ಹೇಳ್ತೇವೆ. ಈ ಲೆನ್ಸಿನ ಉದ್ದೇಶ ಇಟ್ಸ್ ಮೇನ್ಲಿ ಫಾರ್ ಕಾಸ್ಮೆಟಿಕ್ ರೀಸನ್ಸ್. ಸೊ ಕಾಂಟ್ಯಾಕ್ಟ್ ಲೆನ್ಸಸ್ ಈಸ್ ಕಣ್ಣಿನ ಒಳಗೆ ಇಡುವಂತದ್ದು, ಬೆಳಿಗ್ಗೆ ಹಾಕ್ಬೇಕು ರಾತ್ರಿ ತೆಗಿಬೇಕು. ಇಯರ್ಲಿ ಕಾಂಟ್ಯಾಕ್ಟ್ ಲೆನ್ಸ್ ಇದೆ ಅಂದ್ರೆ ಒಂದ್ ದಿವಸ ಹಾಕಿದ್ರೆ ಒಂದು ವರ್ಷ ತನಕ ಯೂಸ್ ಮಾಡ್ಬೋದು, ಹಾಗೆ ಕೇರ್ ತಕೊಂಡ್ರೆ. ಇಲ್ಲದ್ರೆ ಮಂತ್ಲಿ ಡಿಸ್ಪೋಸಬಲ್ ಅಂತಿದೆ, ಮತ್ತೆ ಫೋರ್ಟ್ ನೈಟ್ಲಿ ಡಿಸ್ಪೋಸಬಲ್ ಅಂತಿದೆ. ಈಗ ಡೈಲಿ ಡಿಸ್ಪೋಸಿಬಲ್ಸ್ ಬಂದಿದೆ. ಡೈಲಿ ಡಿಸ್ಪೋಸಬಲ್ ಅಂತ ಹೇಳಿದ್ರೆ ನಿಮ್ಮ ಪವರ್ ಇದ್ದು ಬೆಳಿಗ್ಗೆ ನೀವು ಹಾಕೋದು, ರಾತ್ರಿ ಡಸ್ಟ್ಬಿನ್ ಅಲ್ಲಿ ಬಿಸಾಡೋದು. ಕೆಲವರು ಎಫೋರ್ಡ್ ಮಾಡುವವರು ಅವ್ರು ತಗೊಳ್ತಾರೆ, ಅಂದ್ರೆ ಕೆಲವರು ತುಂಬಾ ಯೂಸ್ ಮಾಡೋದಿಲ್ಲ, ಒಂದ್ಸಿನವೇ ನನಗೆ ಬೇಕಾದ ಆದ್ರೆ ಅಂತ ಹೇಳಿದ್ರೆ ಡೈಲಿ ಡಿಸ್ಪೋಸಿಬಲ್ ಮಾಡ್ತಾರೆ. ಬೆಳಿಗ್ಗೆ ಅದು ಪ್ಯಾಕೆಟ್ ಇಂದ ತೆಗೆಯುವುದು, ಕಣ್ಣಿಗೆ ಹಾಕುದು, ರಾತ್ರಿ ತೆಗೆದು ಡಸ್ಟ್ಬಿನ್ ಅಲ್ಲಿ ಬಿಸಾಡೋದು. ಸೊ ಆ ಟೈಪ್ ಆಗ್ತದೆ.
1: ಧನ್ಯವಾದಗಳು ಡಾಕ್ಟ್ರೆ.
2: ಇದುವರೆಗೆ ದೃಷ್ಟಿದೋಷಗಳು ಹಾಗೂ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ವಸಂತ ಪೈ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ಟಾರ್ಟ್ಅಪ್ ಇಂಡಿಯಾ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
1: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಸ್ನೇಹಿತರೆ, ಲಕ್ಷಗಟ್ಟಲೆ ಸಂಬಳ ಕೊಡುವಂತಹ ಅದೆಷ್ಟೇ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದರು, ಕೆಲಸದಲ್ಲಿದ್ದರು, ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದು ಅಂದರೆ ಕೆಲವರಿಗೆ ಕಸಿವಿಸಿ. ತನ್ನದೇ ಆದಂತಹ ಸ್ವಂತ ಉದ್ಯಮ ಇರಬೇಕು, ನಾನೇ ಅದರ ಬಾಸ್ ಆಗಿರಬೇಕು, ನಾನು ಯಾರದೇ ಕೈ ಕೆಳಗೆ ಕೆಲಸ ಮಾಡೋ ರೀತಿಯಲ್ಲಿ ಇರಬಾರ್ದು, ಬದಲಾಗಿ ನಾನೇ ಒಂದಷ್ಟು ಜನಕ್ಕೆ ಕೆಲಸವನ್ನು ಕೊಡಬೇಕು ಅನ್ನುವಂತಹ ಕನಸು ಅನೇಕ ಜನಕ್ಕಿರುತ್ತೆ. ಆದರೆ ಇದಕ್ಕೆ ಪೂರಕವಾಗಿ ಬೇಕಾದಂತಹ ಬಂಡವಾಳ ಇರ್ಬೋದು ಅಥವಾ ಅನುಕೂಲಕರವಾದಂತಹ ವ್ಯವಸ್ಥೆ ಇಲ್ಲದೆ ಅನೇಕರ ಈ ಕನಸು ಅಲ್ಲಿಗೆ ನಿಂತು ಹೋಗುತ್ತೆ ಅಥವಾ ಕಮರಿ ಹೋಗುತ್ತೆ. ಆದರೆ ಇಂಥ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡವರು ಯಾವುದೇ ಅನಾನುಕೂಲತೆಯ ಕಾರಣದಿಂದ ತಮ್ಮ ಕನಸನ್ನ ಕೈ ಬಿಡಬಾರ್ದು, ಅವರ ಕನಸು ಕೈಗೂಡಬೇಕು ಅನ್ನುವಂತಹ ಉದ್ದೇಶದಿಂದ ಭಾರತ ಸರ್ಕಾರ ಒಂದು ವಿಶಿಷ್ಟವಾದಂತಹ ಯೋಜನೆಯನ್ನು ಜಾರಿಗೊಳಿಸಿತು. ಆ ಯೋಜನೆಯ ಕಾರಣದಿಂದ ಇತ್ತೀಚೆಗೆ ಭಾರತದ ಯುವ ಜನತೆ ಸ್ವಂತ ಉದ್ಯಮದತ್ತ ಒಲವು ತೋರ್ತಾ ಇದ್ದಾರೆ. ಭಾರತದಲ್ಲಿ ಸ್ಟಾರ್ಟ್ಅಪ್ಗಳ ಸಂಖ್ಯೆ ಅಂದ್ರೆ ನವೋದ್ಯಮಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯನ್ನ ಕಾಣ್ತಾ ಇದೆ. ಅದರಲ್ಲೂ ಬೆಂಗಳೂರು ಅತಿ ಹೆಚ್ಚು ನವೋದ್ಯಮಗಳಿಗೆ ನೆಚ್ಚಿನ ತಾಣ ಆಗಿದ್ದು ಭಾರತದ ಸ್ಟಾರ್ಟ್ಅಪ್ ಹಬ್ ಎನ್ನುವಂತಹ ಖ್ಯಾತಿಯನ್ನ ಗಳಿಸಿದೆ. ಭಾರತದಲ್ಲಿ ಸ್ಟಾರ್ಟ್ಅಪ್ಗಳ ಸಂಖ್ಯೆ ಗಣನೀಯ ಏರಿಕೆಯನ್ನ ಕಾಣಲು ಕಾರಣವಾಗಿರುವಂತಹ ಈ ಒಂದು ಯೋಜನೆ ಹೆಸರು ಸ್ಟಾರ್ಟ್ಅಪ್ ಇಂಡಿಯಾ. ಕೇಂದ್ರ ಸರ್ಕಾರ ಈ ಯೋಜನೆಯನ್ನ 2016 ಜಾರಿಗೆ ತಂದಿದೆ. ನವೋದ್ಯಮಿಗಳಿಗೆ ಸೂಕ್ತವಾದ ಬೆಂಬಲವನ್ನ ಕೊಡಬೇಕು, ಅವರಿಗೆ ಉದ್ಯಮವನ್ನು ಆರಂಭಿಸಲಿಕ್ಕೆ ಬೇಕಾದಂತಹ ಮೂಲಸೌಕರ್ಯಗಳನ್ನ ಕಲ್ಪಿಸಿಕೊಡಬೇಕು, ಜೊತೆಗೆ ಅವರಿಗೆ ಬೇಕಾದಂತಹ ಎಲ್ಲ ರೀತಿಯದು ಆರ್ಥಿಕ ಸಹಾಯ ಇರಬಹುದು ಅಥವಾ ಇನ್ನಾವುದೇ ರೀತಿಯ ಸಹಾಯವನ್ನ ಮಾಡುವ ಮೂಲಕ ಭಾರತವನ್ನ ನವೋದ್ಯಮಗಳ ತಾಣವನ್ನಾಗಿ ರೂಪಿಸಬೇಕು ಅನ್ನುವಂತಹ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿಗೆ ತಂತು. ಭಾರತದಲ್ಲಿ ಸ್ಟಾರ್ಟ್ಅಪ್ಗಳ ಒಂದು ಬೆಳವಣಿಗೆ ಅತ್ಯಂತ ರೋಚಕವಾದ ಇತಿಹಾಸವನ್ನೇ ಹೊಂದಿದೆ ಅಂತ ಹೇಳ್ಬೋದು. ಭಾರತದಲ್ಲಿಯೇ ಕೇಂದ್ರ ಸ್ಥಾನವನ್ನ ಹೊಂದಿದ್ದು ಸ್ಥಾಪನೆಯಾಗಿ 10 ಪೂರ್ಣಗೊಳಿಸದೇ ಇರುವಂತಹ, ಹಾಗೆಯೇ 100 ಕೋಟಿ ರೂಪಾಯಿಗಳಿಗಿಂತ ಕಡಿಮೆ ವಾರ್ಷಿಕ ವಹಿವಾಟನ್ನ ನಡೆಸುವಂತಹ ಕಂಪನಿಗಳನ್ನ ಸಾಮಾನ್ಯವಾಗಿ ಸ್ಟಾರ್ಟ್ಅಪ್ ಅಂತ ಪರಿಗಣಿಸಲಾಗುತ್ತೆ. ಅಂದ್ರೆ ನವೋದ್ಯಮ ಅಂತ ಯಾವುದೇ ಉದ್ಯಮವನ್ನ ಕರಿಬೇಕು ಅಂದ್ರೆ ಅದರ ಕೇಂದ್ರ ಕಚೇರಿ ಅಥವಾ ಕೇಂದ್ರ ಸ್ಥಾನ ಭಾರತದಲ್ಲಿಯೇ ಇರಬೇಕು, ಅದು ಸ್ಥಾಪನೆಯಾಗಿ 10 ಪೂರ್ಣ ಆಗಿರಬಾರ್ದು, ಹಾಗೆ ಅದರ ವಾರ್ಷಿಕ ವಹಿವಾಟು 100 ಕೋಟಿ ರೂಪಾಯಿಗಳಿಗಿಂತ ಜಾಸ್ತಿ ಇರಬಾರ್ದು. ಇಂಥವುಗಳನ್ನ ಸ್ಟಾರ್ಟ್ಅಪ್ ಅಂತ ಕರಿಬಹುದು. ಈ ಒಂದು ಸ್ಟಾರ್ಟ್ಅಪ್ಗಳ ಪಟ್ಟಿಯಲ್ಲಿ ಉದ್ಯೋಗ ಸೃಷ್ಟಿಯ ಜೊತೆ ಜೊತೆಗೆ ಉತ್ತಮ ಆದಾಯವನ್ನ ಹುಟ್ಟುಹಾಕುವ ಸಾಮರ್ಥ್ಯವನ್ನ ಇರುವ ಸಂಸ್ಥೆಗಳನ್ನ ಗುರುತಿಸಿ ಈ ಪಟ್ಟಿಗೆ ಅವುಗಳನ್ನ ಸೇರಿಸ್ತಾರೆ. ಈಗಾಗಲೇ ಇರುವಂತಹ ಒಂದು ಕಂಪನಿ ಅಥವಾ ಸಂಸ್ಥೆಯನ್ನ ವಿಭಜನೆ ಮಾಡಿ ಅದರಿಂದ ಹೊಸ ಸಂಸ್ಥೆಯನ್ನ ಹುಟ್ಟು ಹಾಕಿದ್ರೆ ಅಥವಾ ಇರುವ ಸಂಸ್ಥೆಗೆ ಈಗಾಗಲೇ ಇರುವಂತಹ ಒಂದು ಕಂಪನಿಗೆ ಬೇರೆ ರೂಪವನ್ನ ನೀಡಿ ಹೊಸ ರೂಪವನ್ನ ನೀಡಿ ಅದನ್ನ ನಾವು ಹೊಸ ಕಂಪನಿ ಅಂತ ಕರಿತೇವೆ ಅಂದ್ರೆ ಅದನ್ನ ಸ್ಟಾರ್ಟ್ಅಪ್ ಅಂತ ಪರಿಗಣಿಸ್ಲಿಕ್ಕೆ ಆಗಲ್ಲ. ಸ್ಟಾರ್ಟ್ಅಪ್ ಅಂತ ಯಾವುದೇ ಒಂದು ಉದ್ಯಮ ಗುರುತಿಸಲ್ಪಡಬೇಕು ಅಂತ ಅಂದ್ರೆ ಅದು ಹೊಸದಾಗಿಯೇ ಆರಂಭ ಆಗಿರಬೇಕು. ಯಾವುದೇ ಹಳೆ ಯೋಜನೆಯ ಮುಂದುವರಿಕೆಯೂ ಆಗಿರಬಾರ್ದು ಅಥವಾ ಹಳೆಯ ಸಂಸ್ಥೆಯೊಂದರ ಪರಿವರ್ತನೆಯೂ ಆಗಿರಬಾರ್ದು. ಹೊಸದಾಗಿ ಆರಂಭ ಮಾಡಿದ್ರೆ ಮಾತ್ರ ಸ್ಟಾರ್ಟ್ಅಪ್ ಅನ್ನುವಂತಹ ಪಟ್ಟಿಯಲ್ಲಿ ಅದನ್ನು ಸೇರಿಸಲಿಕ್ಕೆ ಅವಕಾಶ ಆಗುತ್ತೆ. ಭಾರತದಲ್ಲಿ ಸ್ವಂತ ಉದ್ಯಮಗಳಿಗೆ ಹೆಚ್ಚಿನ ಉತ್ತೇಜನವನ್ನ ಕೊಡಬೇಕು. ಆ ಮೂಲಕ ಭಾರತೀಯ ಯುವಕರು ಉದ್ಯೋಗವನ್ನ ಪಡೆಯುವವರಾಗದೆ ಉದ್ಯೋಗದಾತರಾಗಬೇಕು ಅನ್ನುವಂತಹ ತುಂಬಾ ಸೊಗಸಾದ ಕನಸನ್ನ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂತು. ಭಾರತೀಯ ಉದ್ಯಮಿಗಳಿಗೆ ಮೊಬೈಲ್ ಆಪ್ ಸ್ಟಾರ್ಟ್ಅಪ್ಗಳನ್ನ ಆರಂಭ ಮಾಡಲಿಕ್ಕೆ ಅಂತಲೇ ಐಮೇಡ್ ಅನ್ನುವಂತಹ ಯೋಜನೆಯನ್ನ ಕೂಡ ಸರ್ಕಾರ ಆರಂಭ ಮಾಡಿತು. ಅಲ್ಲದೆ ಮುದ್ರಾ ಬ್ಯಾಂಕ್ ಮೂಲಕ ಆರ್ಥಿಕವಾಗಿ ಹಿಂದುಳಿದಂತಹ ಜನರಿಗೆ ಉದ್ಯಮಗಳನ್ನ ಆರಂಭಿಸಲು ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಸಾಲ ಸೌಲಭ್ಯವನ್ನ ಕೂಡ ಸರ್ಕಾರ ನೀಡ್ತಾ ಇದೆ. ಈ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಅನೇಕ ರೀತಿಯಲ್ಲಿ ಉದ್ಯಮಿಗಳಿಗೆ ನೆರವನ್ನ ನೀಡುತ್ತೆ. ಈ ಯೋಜನೆಯ ಅಡಿಯಲ್ಲಿ ಸ್ಟಾರ್ಟ್ಅಪ್ಗಳು ಸರ್ಕಾರದಿಂದ ಹಲವಾರು ರೀತಿಯ ನೆರವನ್ನ ಪಡಿತಾರೆ. ಆದರೆ ಈ ಪ್ರಯೋಜನವನ್ನ ಪಡಿಬೇಕಂದ್ರೆ ಆ ಸಂಸ್ಥೆ ಅಥವಾ ಕಂಪನಿ ಕೈಗಾರಿಕೆ ಹಾಗೂ ಆಂತರಿಕ ವ್ಯಾಪಾರ ಸಂವರ್ಧನೆ

0: ಇಲಾಖೆ ಅಂದ್ರೆ DPIIT ಇಂದ ಸ್ಟಾರ್ಟ್ಅಪ್ ಅಂತ ಗುರುತಿಸಲ್ಪಡಬೇಕು. ಅಂದ್ರೆ ಆ ಇಲಾಖೆ ಹೌದು ಇದು ಹೊಸದಾಗಿ ಆರಂಭವಾಗಿರುವಂತಹ ಉದ್ಯಮ ಅಂತ ಎಲ್ಲ ಮಾನದಂಡಗಳನ್ನ ಪರಿಶೀಲನೆಯನ್ನ ಮಾಡಿ ಅದಕ್ಕೆ ಒಂದು ಸರ್ಟಿಫಿಕೇಟ್ ಅನ್ನ ಕೊಡಬೇಕು. ಇದು ಸ್ಟಾರ್ಟ್ಅಪ್ ಹೌದು ಅಂತ ಆ ಇಲಾಖೆ ಸರ್ಟಿಫಿಕೇಟ್ ಅನ್ನ ಕೊಡಬೇಕು ಆರಂಭದಲ್ಲಿ. ಆಮೇಲೆ 6 ಕಾರ್ಮಿಕ ಮತ್ತು 3 ಪರಿಸರ ಕಾನೂನುಗಳಿರ್ತವೆ. ಈ ಕಾನೂನುಗಳನ್ನ ಈ ಸ್ಟಾರ್ಟ್ಅಪ್ಗಳು ಅನುಸರಿಸ್ತಾ ಇದ್ದಾವೆ ಅನ್ನುವಂತಹ ದೃಢೀಕರಣ ಬೇಕಾಗುತ್ತೆ. ಆದ್ರೆ ಈ ದೃಢೀಕರಣವನ್ನ ಪಡೆಯಲಿಕ್ಕೆ ಯಾವುದೇ ಇಲಾಖೆಯನ್ನ ಸಂಪರ್ಕ ಮಾಡುವಂತಹ ಅಗತ್ಯ ಇಲ್ಲ, ಇದನ್ನ ಸ್ವಯಂ ದೃಢೀಕರಣ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಆದ್ರೆ ಯಾವುದೇ ಸ್ಟಾರ್ಟ್ಅಪ್ ಆರಂಭವಾದ ಕೇವಲ 5 ವರ್ಷಗಳವರೆಗೆ ಮಾತ್ರ ಈ ಒಂದು ಸ್ವದೃಢೀಕರಣ ಮಾಡಲಿಕ್ಕೆ ಅವಕಾಶ ಇದೆ. ಆ ಬಳಿಕ ಇದಕ್ಕೆ ಬೇರೆ ಬೇರೆ ರೀತಿಯ ನಿಯಮಗಳನ್ನ ಪಾಲಿಸಿ ಆ ಒಂದು ಸರ್ಟಿಫಿಕೇಟ್ ಅನ್ನ ಪಡಿಬೇಕಾಗತ್ತೆ. ಹೀಗೆ ಸ್ಟಾರ್ಟ್ಅಪ್ ಅಂತ ಪ್ರಮಾಣ ಪತ್ರವನ್ನ ಪಡೆದಿರುವಂತಹ ಕಂಪನಿಗಳಿಗೆ ಸತತ 3 ವರ್ಷಗಳ ಕಾಲ ಆ ಸಂಸ್ಥೆ ಗಳಿಸುವಂತಹ ಲಾಭಕ್ಕೆ ಸರ್ಕಾರ ಆದಾಯ ತೆರಿಗೆಯಿಂದ ವಿನಾಯಿತಿಯನ್ನ ನೀಡುತ್ತೆ. ಅಂದ್ರೆ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಯಾವ ಕಂಪನಿಗಳು ಅಥವಾ ಯಾವ ಸಂಸ್ಥೆಗಳು ಸ್ಟಾರ್ಟ್ಅಪ್ ಅನ್ನುವಂತಹ ಪ್ರಮಾಣ ಪತ್ರವನ್ನ ಪಡೆದಿರ್ತಾವೆಯೋ ಆ ಕಂಪನಿಗಳು ಗಳಿಸುವ ಲಾಭಕ್ಕೆ 3 ವರ್ಷಗಳವರೆಗೆ ಸರ್ಕಾರ ಯಾವುದೇ ರೀತಿಯ ಇನ್ಕಮ್ ಟ್ಯಾಕ್ಸ್ ಅನ್ನ ವಿಧಿಸೋದಿಲ್ಲ, ಇದಕ್ಕೆ ವಿನಾಯಿತಿಯನ್ನ ಇರುತ್ತೆ. ಅಂದ್ರೆ ನವೋದ್ಯಮಗಳಿಗೆ ಪ್ರೋತ್ಸಾಹವನ್ನ ನೀಡಬೇಕು, ಅವುಗಳಿಗೆ ಆರ್ಥಿಕವಾದಂತಹ ಶಕ್ತಿಯನ್ನ ತುಂಬಬೇಕು, ಆರ್ಥಿಕವಾಗಿ ಯಾವುದೇ ರೀತಿಯ ಒತ್ತಡ ಅವರ ಮೇಲೆ ಬೀಳಬಾರದು ಅನ್ನುವಂತಹ ಉದ್ದೇಶದಿಂದ ಅವರಿಗೆ ಆದಾಯ ತೆರಿಗೆಯಿಂದ ವಿನಾಯಿತಿಯನ್ನ ಕೊಡಲಾಗಿದೆ ಈ ಒಂದು ಯೋಜನೆ ಮೂಲಕ. ಹಾಗೆ ಈ ಸ್ಟಾರ್ಟ್ಅಪ್ಗಳು ಮಾರುಕಟ್ಟೆ ಮೌಲ್ಯಕ್ಕಿಂತ ಹೆಚ್ಚಿನ ಬೆಲೆಗೆ ತಮ್ಮ ಷೇರ್ಗಳನ್ನ ಮಾರಾಟ ಮಾಡಿದಾಗ ಗಳಿಸುವ ಆದಾಯ ಅದು 10 ಕೋಟಿ ರೂಪಾಯಿ ತನಕದ ಆದಾಯಕ್ಕೆ ಯಾವುದೇ ರೀತಿಯ ತೆರಿಗೆ ಇರೋದಿಲ್ಲ. ಹಾಗೆ ಸ್ಟಾರ್ಟ್ಅಪ್ ಅನ್ನ ಪ್ರಾರಂಭ ಮಾಡಿ ತೀವ್ರ ನಷ್ಟ ಆಗೋಯ್ತು, ಅವರು ಅಂದುಕೊಂಡ ರೀತಿಯಲ್ಲಿ ಉದ್ಯಮ ಬೆಳೆಸಲಿಕ್ಕೆ ಸಾಧ್ಯ ಆಗಲಿಲ್ಲ, ನಷ್ಟ ಆಯ್ತು ಅಂದ್ರೆ ಆ ಸಂಸ್ಥೆಯನ್ನ ಮುಚ್ಚೋದಿಕ್ಕೆ ಕೂಡ ಸುಲಭವಾದ ಮಾರ್ಗಗಳನ್ನ ಈ ಒಂದು ಯೋಜನೆ ಮೂಲಕ ಕಲ್ಪಿಸಲಾಗಿದೆ. ಬೇರೆ ಕಂಪನಿಗಳನ್ನ ಮುಚ್ಚೋದಕ್ಕೆ ಕನಿಷ್ಠ 180 ದಿನಗಳು ಬೇಕು. ಆದ್ರೆ ಸರ್ಕಾರದಿಂದ ಸ್ಟಾರ್ಟ್ಅಪ್ ಅಂತ ಗುರುತಿಸಲ್ಪಟ್ಟಂತಹ ಕಂಪನಿಗಳು ಒಂದು ವೇಳೆ ಬಾಗಿಲು ಮುಚ್ಚಬೇಕು ಅಂದ್ರೆ 90 ದಿನಗಳಲ್ಲೇ ಆ ಒಂದು ಕೆಲಸವನ್ನ ಮಾಡಬಹುದು. ಅಲ್ಲದೆ ಇಂಥ ಸ್ಟಾರ್ಟ್ಅಪ್ ಆಸ್ತಿಗಳನ್ನ ಮಾರಾಟ ಮಾಡಿ ಅದರಿಂದ ಬಂದ ಹಣವನ್ನ ಸಾಲ ಕೊಟ್ಟವರಿಗೆ ಪಾವತಿಯನ್ನ ಮಾಡೋದಕ್ಕೂ ಕೂಡ ಸರ್ಕಾರ ಒಬ್ಬ ಅಧಿಕಾರಿಯನ್ನ ನೇಮಿಸಿಕೊಡುತ್ತೆ. ಈ ಎಲ್ಲ ಪ್ರಕ್ರಿಯೆಗಳನ್ನ ಸ್ಟಾರ್ಟ್ಅಪ್ ನಿಲ್ಲಿಸುವಂತಹ ಬಗ್ಗೆ ಅಂದ್ರೆ ನಾನು ಈ ಕಂಪನಿಯನ್ನ ಮುಚ್ಚುತ್ತಾ ಇದ್ದೇನೆ ಅಂತ ಅರ್ಜಿಯನ್ನ ಸಲ್ಲಿಸಿದ 6 ತಿಂಗಳ ಒಳಗೆ ಎಲ್ಲ ಪ್ರಕ್ರಿಯೆಗಳನ್ನ ಸರ್ಕಾರ ನಿಮ್ಗೆ ಪೂರ್ಣಗೊಳಿಸಿ ಕೊಡುತ್ತೆ. ಹಾಗೆ ಈ ಒಂದು ಸ್ಟಾರ್ಟ್ಅಪ್ ಗೆ ಸಂಬಂಧಪಟ್ಟಂತಹ ಪೇಟೆಂಟ್ ಇರಬಹುದು ಅಥವಾ ಬೌದ್ಧಿಕ ಆಸ್ತಿ ಹಕ್ಕು ಅಂತ ನಾವ್ ಏನ್ ಕರಿತೀವಿ ಅದರ ರಕ್ಷಣೆಗಾಗಿ ಕೂಡ ಸರ್ಕಾರ ಸೂಕ್ತ ಕ್ರಮಗಳನ್ನ ಕೈಗೊಳ್ಳುತ್ತೆ. ಬೇರೆ ಬೇರೆ ರೀತಿಯ ಆವಿಷ್ಕಾರಗಳಲ್ಲಿ ತೊಡಗಿರುವಂತಹ ಇಂಥ ಸ್ಟಾರ್ಟ್ಅಪ್ಗಳ ಅಭಿವೃದ್ಧಿ ಮತ್ತು ಅವುಗಳ ಬೆಳವಣಿಗೆಗಾಗಿ ಕೇಂದ್ರ ಸರ್ಕಾರ ಬರೋಬ್ಬರಿ 10,000 ಕೋಟಿ ರೂಪಾಯಿ ಹಣವನ್ನು ಮೀಸಲಾಗಿಟ್ಟಿದೆ. ಭಾರತೀಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಈ ಒಂದು ಹಣವನ್ನು ನಿರ್ವಹಣೆ ಮಾಡ್ತಾ ಇದೆ. ಹೀಗೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯಾವಾಗ್ಲೂ ಭಾರತದ ಯುವ ಜನರಿಗೆ ಕರೆಯನ್ನ ಕೊಡ್ತಾ ಇರ್ತಾರೆ. ಭಾರತ ಇವತ್ತು ದೇಶದಲ್ಲಿ ಅತ್ಯಂತ ಕ್ಷಿಪ್ರಗತಿಯಲ್ಲಿ ಬೆಳವಣಿಗೆಯನ್ನು ಹೊಂದುತ್ತಾ ಇರುವಂತಹ ದೇಶ. ಭಾರತ ಇವತ್ತು ಆರ್ಥಿಕತೆಯಲ್ಲಿ 4ನೇ ಸ್ಥಾನದಲ್ಲಿದೆ. ಸಮೀಕ್ಷೆಗಳ ಪ್ರಕಾರ ಮುಂದಿನ ದಿನಮಾನಗಳಲ್ಲಿ ಅಮೆರಿಕವನ್ನ ಕೂಡ ಹಿಂದಿಕ್ಕಿ ಭಾರತ ಜಾಗತಿಕ ಸೂಪರ್ ಪವರ್ ಆಗಿ ಮುಂದೂಗುತ್ತಾ ಇದೆ ಅನ್ನುವಂತಹ ವರದಿಗಳನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಇದು ಆಗಬೇಕು, ಇದು ಸಾಧ್ಯ ಆಗಬೇಕು ಅಂದ್ರೆ ಭಾರತ ಬೇರೆ ದೇಶಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿ ಬೇರೆ ದೇಶಗಳೇ ಭಾರತದ ಮೇಲೆ ಅವಲಂಬಿತರಾಗುವ ರೀತಿಯಲ್ಲಿ ಭಾರತ ಬೆಳವಣಿಗೆಯನ್ನ ಕಾಣಬೇಕು. ಇದು ಸಾಧ್ಯ ಆಗಬೇಕು ಅಂದ್ರೆ ಭಾರತದಲ್ಲಿಯೇ ಉದ್ಯಮಗಳು ಬೆಳಿಬೇಕು. ಭಾರತ ಪ್ರಪಂಚದ ಬೇರೆ ರಾಷ್ಟ್ರಗಳಿಗೆ ಅಲ್ಲಿನ ಜನಗಳಿಗೆ ಉದ್ಯೋಗವನ್ನು ಕೊಡೋ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದಬೇಕು ಅನ್ನುವಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕಂಡಂತಹ ಕನಸು. ಈ ಉದ್ದೇಶದಿಂದ ಸ್ಟಾರ್ಟ್ಅಪ್ ಯೋಜನೆಯಂತಹ ಅನೇಕ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಜಗತ್ತಿಗೆ ಭಾರತದಿಂದ ನೆರವು ಕೊಡುವಂತಹ ಒಂದು ಒಳ್ಳೆಯ ಸಂದರ್ಭ ಬರಲಿ ಅಂತ ಆಶಿಸ್ತಾ ಎಲ್ರಿಗೂ ನಮಸ್ಕಾರ.
1: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಸ್ಟಾರ್ಟ್ಅಪ್ ಇಂಡಿಯಾ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ ದಿವಸ್ ಆಚರಣೆ. ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ವೀರ ಯೋಧರಿಗೆ ಗೌರವ ನಮನ. ಮುಂಬರುವ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ದೇಶದ ಜನತೆ ಉತ್ಸಾಹದಿಂದ ಪಾಲ್ಗೊಳ್ಳುವಂತೆ ಪ್ರಧಾನಿ ಕರೆ. ಕ್ಯಾಚ್ ದಿ ರೇನ್ ಅಭಿಯಾನಕ್ಕೆ ದೇಶಾದ್ಯಂತ ಉತ್ತಮ ಸ್ಪಂದನೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಂತಸ. ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿ ಭೂಕುಸಿತ ತೆರವು. ಅಮರನಾಥ ಯಾತ್ರೆ ಪುನರಾರಂಭ. ವಾರ್ತೆಗಳ ವಿವರ. 1990ರ ಕಾರ್ಗಿಲ್ ಯುದ್ದದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಭಾರತೀಯ ಯೋಧರ ಶೌರ್ಯ ಮತ್ತು ತ್ಯಾಗವನ್ನು ಸ್ಮರಿಸಲು ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸಲಾಗುತ್ತಿದೆ. ಈ ದಿನವು ಕಾರ್ಗಿಲ್ ಯುದ್ದದಲ್ಲಿ ಪಾಕಿಸ್ತಾನದ ವಿರುದ್ದ ಭಾರತ ಸಾಧಿಸಿದ ವಿಜಯದ 27ನೇ ವಾರ್ಷಿಕೋತ್ಸವ ಹಾಗೂ ಆಪರೇಷನ್ ವಿಜಯ್ ಯಶಸ್ವಿಯಾಗಿ ಪೂರ್ಣಗೊಂಡ ದಿನದ ಸ್ಮರಣಾರ್ಥ ಆಚರಿಸಲಾಗುತ್ತದೆ. ಆ ಕಾರ್ಯಾಚರಣೆಯಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ಜಮ್ಮು ಕಾಶ್ಮೀರದ ಕಾರ್ಗಿಲ್ ಪ್ರದೇಶದಲ್ಲಿ ಪಾಕಿಸ್ತಾನದ ಸೈನಿಕರು ಹಾಗೂ ಉಗ್ರರು ಅತಿಕ್ರಮಿಸಿಕೊಂಡಿದ್ದ ಪ್ರದೇಶಗಳನ್ನು ಮರಳಿ ವಶಪಡಿಸಿಕೊಂಡಿದ್ದವು. ಲಡಾಖ್ನ ದ್ರಾಸ್ನಲ್ಲಿರುವ ಪ್ರಸಿದ್ಧ ಕಾರ್ಗಿಲ್ ಯುದ್ದ ಸ್ಮಾರಕಕ್ಕೆ ಭೇಟಿ ನೀಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಶೌರ್ಯ ಸಂಧ್ಯಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೀರಯೋಧರ ತ್ಯಾಗ ಮತ್ತು ಬಲಿದಾನಗಳನ್ನು ಸ್ಮರಿಸಿ ಶ್ರದ್ದಾಂಜಲಿ ಸಲ್ಲಿಸಿದರು. ಕಾರ್ಗಿಲ್ ವಿಜಯ್ ದಿವಸ ಅಂಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಹಲವು ಗಣ್ಯರು ಮಾತೃಭೂಮಿಯ ರಕ್ಷಣೆಗಾಗಿ ಪ್ರಾಣಾರ್ಪಣೆ ಮಾಡಿದ ವೀರ ಯೋಧರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಜನಪ್ರಿಯ ಮನ್ ಕಿ ಬಾತ್ನಲ್ಲಿ ಮೊದಲಿಗೆ ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ದೇಶದ ವೀರ ಯೋಧರಿಗೆ ಭಾವಪೂರ್ಣ ನಮನ ಸಲ್ಲಿಸಿದರು. ಕಾರ್ಗಿಲ್ ಯುದ್ದದಲ್ಲಿ ಭಾರತೀಯ ಸೈನಿಕರು ಪ್ರತಿಕೂಲ ಹವಾಮಾನ, ದುರ್ಗಮ ಪರ್ವತ ಪ್ರದೇಶ ಹಾಗೂ ಶತ್ರುಗಳ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿ ದೇಶದ ಸಾರ್ವಭೌಮತ್ವವನ್ನು ಕಾಪಾಡಿದ ತ್ಯಾಗವನ್ನು ಸ್ಮರಿಸಿದ ಪ್ರಧಾನಿ ಅವರ ಶೌರ್ಯ ದೇಶಕ್ಕೆ ಸದಾ ಸ್ಫೂರ್ತಿಯಾಗಿದೆ ಎಂದು ಹೇಳಿದರು.
1: आज कारगिल विजय दिवस है. ये दिन हमें गर्व से भर देता है. ये दिन हमें अपने वीर जवानों के अद्भुत साहस की याद दिलाता है. कारगिल की ऊंची ऊंची चोटियां, कठिन मौसम, दुश्मन की चुनौती, हर परिस्थिति हमारे सैनिकों के सामने थी, लेकिन उनका हौसला हर चुनौती से बड़ा था. उन्होंने माँ भारती की रक्षा के लिए अपना सर्वस्व अर्पित कर दिया. आज कारगिल विजय दिवस पर मैं सभी वीर शहीदों और वीर सैनिकों को श्रद्धापूर्वक नमन करता हूँ.
0: ಈ ವರ್ಷ ಶೌರ್ಯ ವಿಜಯ ಯಾತ್ರೆಯನ್ನು ಆಯೋಜಿಸಿರುವುದಾಗಿ ತಿಳಿಸಿದ ಪ್ರಧಾನಿ, ಜುಲೈ 14ರಂದು ದೆಹಲಿಯ ರಾಷ್ಟೀಯ ಯುದ್ದ ಸ್ಮಾರಕದಿಂದ ಆರಂಭವಾದ ಈ ಮೋಟಾರ್ ಸೈಕಲ್ ಯಾತ್ರೆ ದ್ರಾಸ್ನ ಕಾರ್ಗಿಲ್ ಯುದ್ದ ಸ್ಮಾರಕವನ್ನು ತಲುಪಲಿದ್ದು, ಒನ್ ರೈಡ್ ಒನ್ ನೇಷನ್ ಒನ್ ಸಲ್ಯೂಟ್ ಎಂಬ ಸಂದೇಶದ ಮೂಲಕ ಯುವ ಜನತೆಯಲ್ಲಿ ರಾಷ್ಟ್ರಭಕ್ತಿ ಮೂಡಿಸುತ್ತಿದೆ ಎಂದು ಹೇಳಿದರು. ಭಾರತವು ಸೈನಿಕರ ಶೌರ್ಯದ ಜೊತೆಗೆ ರಕ್ಷಣಾ ತಂತ್ರಜ್ಞಾನದಲ್ಲಿಯೂ ಗಮನಾರ್ಹ ಸಾಧನೆ ಮಾಡುತ್ತಿದೆ. ಸಂಪೂರ್ಣವಾಗಿ ಭಾರತದಲ್ಲಿಯೇ ವಿನ್ಯಾಸಗೊಳಿಸಿ ನಿರ್ಮಿಸಲಾದ ಐಎನ್ಎಸ್ ಮಹೇಂದ್ರಗಿರಿ ಯುದ್ದ ನೌಕೆಯನ್ನು ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಳಿಸಿರುವುದು ಆತ್ಮನಿರ್ಭರ ಭಾರತದ ಬೆಳವಣಿಗೆಗೆ ಸಾಕ್ಷಿಯಾಗಿದೆ ಎಂದರು. ಈ ಯುದ್ದ ನೌಕೆಯಲ್ಲಿ ಶೇಕಡ 75ಕ್ಕೂ ಹೆಚ್ಚು ಸ್ವದೇಶಿ ವಸ್ತುಗಳನ್ನು ಬಳಸಲಾಗಿದೆ ಎಂದು ಅವರು ಮಾಹಿತಿ ಹಂಚಿಕೊಂಡರು. ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಪಿನಾಕ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಹಾಗೂ ಕುಶ ಕ್ಷಪಣಿಗಳ ಯಶಸ್ವಿ ಪರೀಕ್ಷೆಯನ್ನು ಪ್ರಧಾನಿ ಅಭಿನಂದಿಸಿದರು. ತಮ್ಮ ಈ ಹಿಂದಿನ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಸ್ತಾಪಿಸಿದ್ದ ಕ್ಯಾಚ್ ದಿ ರೇನ್ ಅಭಿಯಾನಕ್ಕೆ ದೇಶಾದ್ಯಂತ ಉತ್ತಮ ಸ್ಪಂದನೆ ದೊರೆತಿರುವುದಕ್ಕೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದರು. ಜುಲೈ 4ರಿಂದ ರಾಷ್ಟವ್ಯಾಪಿ ವಿಶೇಷ ಅಭಿಯಾನ ನಡೆಯುತ್ತಿದ್ದು, ಮಳೆ ನೀರು ಕೊಯ್ಲು, ಅಂತರ್ಜಲ ಮರುಪೂರಣ, ಹಳೆಯ ಜಲಮೂಲಗಳ ಪುನರುಜ್ಜೀವನ ಹಾಗೂ ವೃಕ್ಷಾರೋಪಣ ಕಾರ್ಯಗಳು ವ್ಯಾಪಕವಾಗಿ ನಡೆಯುತ್ತಿದ್ದು, ಪ್ರತಿ ಹನಿ ನೀರನ್ನು ಉಳಿಸುವುದು ಮುಂದಿನ ಪೀಳಿಗೆಗೆ ಅಮೂಲ್ಯ ಆಸ್ತಿಯಾಗಲಿದೆ ಎಂದು ಹೇಳಿದರು.
1: कैच द रेन का संदेश बहुत सीधा है. जब बारिश गिरे, पानी को वहीं सहेजिए. इसलिए 4 जुलाई से देश भर में एक विशेष अभियान भी चलाया जा रहा है. इसके तहत बारिश के पानी के संचयन, ग्राउंड वाटर रिचार्ज, पुराने जल स्रोतों के पुनर्जीवन और

0: वृक्षारोपण को नई गति दी जा रही। मुझे बहुत खुशी है कि गांव हो या शहर, पंचायतें हो या सामाजिक संस्थाएं, हर जगह लोगों ने बढ़ चढ़ कर भागीदारी की है।
1: ಗ್ಲಾಸ್ಕೋದಲ್ಲಿ ಆರಂಭವಾಗಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವ ಭಾರತೀಯ ಕ್ರೀಡಾಪಟುಗಳಿಗೆ ಪ್ರಧಾನಿ ಶುಭ ಹಾರೈಸಿದರು. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಪಿವಿ ಸಿಂಧು ಅವರನ್ನು ಅಭಿನಂದಿಸಿದರು. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಐತಿಹಾಸಿಕ ಟೆಸ್ಟ್ ಪಂದ್ಯದಲ್ಲಿ 270 ರನ್ಗಳ ಅಂತರದಿಂದ ಗೆಲುವು ಸಾಧಿಸಿದ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಸಾಧನೆಯನ್ನು ಪ್ರಧಾನಿ ಶ್ಲಾಘಿಸಿದರು. ಭಾರತದ ಮೊದಲ ಖಾಸಗಿ ರಾಕೆಟ್ ವಿಕ್ರಮ್ ಒಂದರ ಯಶಸ್ವಿ ಉಡಾವಣೆಯನ್ನು ದೇಶದ ಬಾಹ್ಯಾಕಾಶ ಕ್ಷೇತ್ರದ ಐತಿಹಾಸಿಕ ಸಾಧನೆ ಎಂದು ಬಣ್ಣಿಸಿದ ಪ್ರಧಾನಿ, ಖಾಸಗಿ ವಲಯಕ್ಕೆ ಅವಕಾಶ ನೀಡಿದ ಪರಿಣಾಮ ಯುವ ವಿಜ್ಞಾನಿಗಳು ಮತ್ತು ನವೋದ್ಯಮಿಗಳಿಗೆ ಹೊಸ ಅವಕಾಶಗಳು ದೊರೆತಿದ್ದು ಅದರ ಫಲಿತಾಂಶವನ್ನು ಇಂದು ವಿಶ್ವವೇ ಗಮನಿಸುತ್ತಿದೆ ಎಂದು ಹೇಳಿದರು. ದೇಶದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಸ್ಫೂರ್ತಿದಾಯಕ ಉಪಕ್ರಮಗಳನ್ನು ಉಲ್ಲೇಖಿಸಿದ ಪ್ರಧಾನಿ, ವೋಕಲ್ ಫಾರ್ ಲೋಕಲ್ ಅಭಿಯಾನವನ್ನು ಮತ್ತಷ್ಟು ಬಲಪಡಿಸುವಂತೆ ದೇಶವಾಸಿಗಳಿಗೆ ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರಧಾನಮಂತ್ರಿಯವರು ಮನದ ಮಾತಿನಲ್ಲಿ ಮಾತನಾಡಿ, ತಾಯಿಯ ಹೆಸರಿನಲ್ಲಿ ಒಂದು ಸಸಿ ಅಭಿಯಾನಕ್ಕೆ ದೇಶಾದ್ಯಂತ ದೊರೆತಿರುವ ಸ್ಪಂದನೆಗೆ ಸಂತಸ ವ್ಯಕ್ತಪಡಿಸಿದರು. ಅಹಮದಾಬಾದ್ನಲ್ಲಿ ಒಂದು ಗಂಟೆಯೊಳಗೆ 3.5 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟು ಗಿನ್ನೆಸ್ ದಾಖಲೆ ನಿರ್ಮಿಸಿರುವುದನ್ನು ಅವರು ಉಲ್ಲೇಖಿಸಿದರು. ಮುಂಬರುವ ಗಣೇಶೋತ್ಸವವನ್ನು ಪರಿಸರ ಸ್ನೇಹಿಯಾಗಿ ಆಚರಿಸುವಂತೆ ಪ್ರಧಾನಿ ಮತ್ತೊಮ್ಮೆ ಮನವಿ ಮಾಡಿದರು. ಇದರಿಂದ ಪರಿಸರ ಸಂರಕ್ಷಣೆಗೂ ನೆರವಾಗುವುದರ ಜೊತೆಗೆ ಸ್ಥಳೀಯ ಕುಶಲಕರ್ಮಿಗಳಿಗೂ ಬೆಂಬಲ ದೊರೆಯುತ್ತದೆ ಎಂದು ಹೇಳಿದರು. ಆಗಸ್ಟ್ 7ರಂದು ಆಚರಿಸಲಿರುವ ರಾಷ್ಟೀಯ ಕೈಮಗ್ಗ ದಿನದ ಅಂಗವಾಗಿ ದೇಶದ ನೇಕಾರರಿಗೆ ಪ್ರಧಾನಿ ಶುಭಾಶಯ ಕೋರಿದರು. ಕೈಮಗ್ಗ ಉತ್ಪನ್ನಗಳು ಭಾರತದ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವಾಗಿದ್ದು ಪ್ರತಿಯೊಂದು ಉಡುಪಿನ ಹಿಂದೆ ಸಾವಿರಾರು ಕುಶಲಕರ್ಮಿಗಳ ಪರಿಶ್ರಮ ಅಡಗಿದೆ ಎಂದು ಹೇಳಿದರು. ನಾಳೆ ಭಾರತರತ್ನ ಡಾ APJ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿ ಇರುವುದನ್ನು ಸ್ಮರಿಸಿದ ಪ್ರಧಾನಿ, ಕಲಾಂ ಅವರ ಜೀವನ ಯುವಜನತೆಗೆ ಸದಾ ಸ್ಫೂರ್ತಿಯಾಗಿದೆ ಎಂದು ಹೇಳಿದರು. ವಿಜ್ಞಾನಿಯಾಗಿ, ರಾಷ್ಟಪತಿಯಾಗಿ ಹಾಗೂ ಶಿಕ್ಷಕರಾಗಿ ಅವರು ನೀಡಿದ ಕೊಡುಗೆ ಅಪಾರವಾಗಿದೆ ಎಂದು ಪ್ರಧಾನಿ ತಿಳಿಸಿದರು. ಈ ವಾರ ಆಚರಿಸಲಾಗುವ ಗುರುಪೂರ್ಣಿಮೆ ಹಬ್ಬದ ಹಿನ್ನೆಲೆಯಲ್ಲಿ ತಾಯಿ, ತಂದೆ, ಶಿಕ್ಷಕರು ಹಾಗೂ ಜೀವನದಲ್ಲಿ ಮಾರ್ಗದರ್ಶನ ನೀಡಿದ ಎಲ್ಲಾ ಗುರುಗಳಿಗೆ ಪ್ರಧಾನಿ ಗೌರವ ನಮನ ಸಲ್ಲಿಸಿದರು. ಮುಂಬರುವ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಮಾತನಾಡಿದ ಪ್ರಧಾನಿ, ಆಗಸ್ಟ್ 15ರಂದು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಹೆಮ್ಮೆಯ ದಿನವಾಗಿದ್ದು, ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸುವ ಸಂದರ್ಭವಾಗಿದೆ ಎಂದು ಹೇಳಿದರು. ರಾಷ್ಟ್ರಧ್ವಜವು ದೇಶದ ಏಕತೆ, ಸ್ವಾತಂತ್ರ್ಯ ಹಾಗೂ ಸಂವಿಧಾನದ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಅವರು ತಿಳಿಸಿದರು. ಕಳೆದ ಕೆಲವು ವರ್ಷಗಳಿಂದ ದೇಶಾದ್ಯಂತ ಯಶಸ್ವಿಯಾಗಿ ನಡೆಯುತ್ತಿರುವ ಹರ್ ಘರ್ ತಿರಂಗಾ ಅಭಿಯಾನವನ್ನು ಈ ವರ್ಷವೂ ಅದೇ ಉತ್ಸಾಹದಿಂದ ಆಚರಿಸುವಂತೆ ಪ್ರಧಾನಿ ಕರೆ ನೀಡಿದರು. ಪ್ರತಿಯೊಬ್ಬರು ತಮ್ಮ ಮನೆಗಳಲ್ಲಿ ಗೌರವಯುತವಾಗಿ ರಾಷ್ಟ್ರಧ್ವಜ ಹಾರಿಸಿ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಭಾಗವಹಿಸಬೇಕು ಎಂದು ಅವರು ಜನತೆಗೆ ಮನವಿ ಮಾಡಿದರು. ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯಲ್ಲಿ ಸಂಭವಿಸಿದ ಭೂಕುಸಿತ ತೆರವುಗೊಂಡ ಬಳಿಕ ಅಮರನಾಥ ಯಾತ್ರೆಯು 19ನೇ ತಂಡದ 4,474 ಯಾತ್ರಾರ್ಥಿಗಳು ಇಂದು ಮುಂಜಾನೆ ಜಮ್ಮುವಿನ ಮೂಲ ಶಿಬಿರದಿಂದ ಪವಿತ್ರ ಯಾತ್ರೆಗೆ ತೆರಳಿದ್ದಾರೆ. ಅಧಿಕಾರಿಗಳ ಪ್ರಕಾರ ಬಿಗಿ ಭದ್ರತೆಯ ನಡುವೆ 166 ವಾಹನಗಳ ಬೆಂಗಾವಲಿನಲ್ಲಿ ಯಾತ್ರಾರ್ಥಿಗಳು ಇಂದು ಬೆಳಿಗ್ಗೆ 2:40 ಗಂದೇರ್ಬಲ್ ಜಿಲ್ಲೆಯ ಬಲ್ತಾಲ್ ಮೂಲ ಶಿಬಿರದತ್ತ ಪ್ರಯಾಣ ಬೆಳೆಸಿದರು. 57 ದಿನಗಳ ಅಮರನಾಥ ಯಾತ್ರೆ ಸುಗಮವಾಗಿ ಸಾಗುತ್ತಿದ್ದು, ಜುಲೈ 3ರಂದು ಯಾತ್ರೆ ಆರಂಭವಾದ ಬಳಿಕ ಸಮುದ್ರ ಮಟ್ಟದಿಂದ 3,880 ಮೀಟರ್ ಎತ್ತರದಲ್ಲಿರುವ ಪವಿತ್ರ ಗುಹಾ ದೇಗುಲಕ್ಕೆ ಇದುವರೆಗೆ 4 ಲಕ್ಷಕ್ಕೂ ಹೆಚ್ಚು ಭಕ್ತರು ಭೇಟಿ ನೀಡಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಆಗಸ್ಟ್ 28ರ ರಕ್ಷಾಬಂಧನ ದಿನದಂದು ಅಮರನಾಥ ಯಾತ್ರೆ ಸಮಾಪ್ತಿಗೊಳ್ಳಲಿದೆ. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026ನ್ನು ಕೇಂದ್ರ ಸರ್ಕಾರ ನಾಳೆ ಲೋಕಸಭೆಯಲ್ಲಿ ಮಂಡಿಸಲಿದೆ. 2024ರ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆಗೆ ತಿದ್ದುಪಡಿ ತರಲು ಈ ಮಸೂದೆ ಉದ್ದೇಶಿಸಿದ್ದು, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಲಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ವಿಧಿಸುವ ಸಂಬಂಧದ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿತ್ತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ

0: ಮುಖ್ಯಾಂಶಗಳು. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ ದಿವಸ್ ಆಚರಣೆ, ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ವೀರಯೋಧರಿಗೆ ಗೌರವ ನಮನ. ಮುಂಬರುವ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ದೇಶದ ಜನತೆ ಉತ್ಸಾಹದಿಂದ ಪಾಲ್ಗೊಳ್ಳುವಂತೆ ಪ್ರಧಾನಿ ಕರೆ. ಕ್ಯಾಚ್ ದಿ ರೇನ್ ಅಭಿಯಾನಕ್ಕೆ ದೇಶಾದ್ಯಂತ ಉತ್ತಮ ಸ್ಪಂದನೆ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಂತಸ. ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿ ಭೂಕುಸಿತ ತೆರವು, ಅಮರನಾಥ ಯಾತ್ರೆ ಪುನರಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಧಾರವಾಡ. ಈಗ ಜನಪದ ಸಂಗೀತ ಕಾರ್ಯಕ್ರಮ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
4: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
3: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
4: ಕೊಡುಗೆಗಳು July 9 to August 9 ಒಂಬತ್ತರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
5: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೆ? ಪ್ರತಿಷ್ಠಿತ KLS VDIT ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. AICTE ಹಾಗೂ UGC ಮಾನ್ಯತೆ, NAC A ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85 ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35 ಅಧಿಕ ಪೇಟೆಂಟ್ಗಳು, 35 ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ. ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, AI ಆಧಾರಿತ ತರಬೇತಿ. ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ. ಹುಬ್ಬಳ್ಳಿ, ಧಾರವಾಡ, ದಾಂಡೇಲಿ, ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ. ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್. CET ಕೋಡ್ E135, ಕಾಮೆಡ್ ಕೆ ಕೋಡ್ E74.
6: ಏನು ರಂಗ, ಕೈಗೆ ಬ್ಯಾಂಡೇಜು?
7: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
6: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
8: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಸಂಗೊಳ್ಳಿಯ ಸಿದ್ದಪ್ಪ ಮಾರ್ಯಪ್ಪ ಹಿತ್ತಲಮನಿ ಮತ್ತು ಸಂಗಡಿಗರಿಂದ ಸಂಪ್ರದಾನಿ ವಾದನ.

0: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಂಗೊಳ್ಳಿಯ ಸಿದ್ದಪ್ಪ ಮಾರಪ್ಪ ಹಿತ್ತಲಮನಿ ಮತ್ತು ಸಂಗಡಿಗರಿಂದ ಸಂಪ್ರದಾನಿ ವಾದನ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ.
1: ನಡೆ ನುಡಿ ಕಾರ್ಯಕ್ರಮವನ್ನು ಕೇಳ್ತಿರುವಂತ ಎಲ್ಲ ಬಾನುಲಿ ಶ್ರೋತೃಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ಕಾರ್ಯಕ್ರಮವನ್ನು ಕೇಳ್ತಿರುವಂತ ನಿಮಗೆ ನನ್ನ ಧನ್ಯವಾದಗಳು. ನಮ್ಮೊಟ್ಟಿಗೆ ನೀವು ಮಾತನಾಡಬಹುದು, ಕರೆಗಳನ್ನು ಮಾಡಿ ಸಂದೇಶಗಳನ್ನು ಕಳುಹಿಸಿ, ವಾಟ್ಸಾಪ್ ಸಂದೇಶಗಳನ್ನು ಸಹ ನೀವು ಕಳುಹಿಸಬಹುದು. ನೀವು ನಮ್ಮೊಂದಿಗೆ ಮಾತನಾಡಬೇಕಾ ಅಥವಾ ವಾಟ್ಸಾಪ್ ಸಂದೇಶವನ್ನು ಕಳಿಸಬೇಕಾ, ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆಯನ್ನು ದಯಮಾಡಿ ಬರೆದಿಟ್ಟುಕೊಳ್ಳಿ. 9483986142. ಮತ್ತೊಮ್ಮೆ 9483986142. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣವೇ. ನಮಸ್ಕಾರ. ಎಂದಿನಂತೆ ಇಂದು ಸಹ ಮತ್ತೊಂದು ವಿಶೇಷವಾದಂತಹ ವಿಷಯ. ಏನ್ ಗೊತ್ತಾ? ಅಹಂಕಾರ ಮತ್ತು ಸ್ವಾರ್ಥದ ಜೀವನ. ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ನಾವು ಬದುಕುತ್ತಿರುವಂತಹ ಜಗತ್ತಿನಲ್ಲಿ ನಾನು ಅನ್ನುವಂತ ಪದ ಬಹಳ ದೊಡ್ಡದಾಗಿದೆ. ಅದು ಇರುವಂತ ಭೂಮಿಗಿಂತ, ನೋಡುವಂತ ಆಕಾಶಕ್ಕಿಂತ, ಬೆಳೆದಿರುವಂತ ಮರಕ್ಕಿಂತ ದೊಡ್ಡದಾಗಿದೆ. ನಾನು ಏನು ಪಡೆಯಬಹುದು, ನನಗೆ ಏನು ಲಾಭ, ನನ್ನ ಯಶಸ್ಸು ಏನು, ನನ್ನ ಹಕ್ಕುಗಳು ಯಾವುವು, ನನ್ನ ಸ್ಥಾನಮಾನ ಏನು, ಈ ಪ್ರಶ್ನೆಗಳು ನಮ್ಮ ಜೀವನವನ್ನ ಆಳ್ತಲಿದೆ. ಆದರೆ ಸಮಾಜವನ್ನ ಕಟ್ಟುವಂಥದ್ದು ನಾನು ಅಲ್ಲ, ಸಮಾಜವನ್ನ ಕಟ್ಟುವಂಥದ್ದು ನಾವು. ಮಾನವ ಸಂಬಂಧಗಳನ್ನು ಉಳಿಸುವುದು ಅಹಂಕಾರವಲ್ಲ, ಅದು ಪರಸ್ಪರ ಕಾಳಜಿ. ಇಂದು ನಮ್ಮ ಕುಟುಂಬಗಳಲ್ಲಿ, ಸಮಾಜದಲ್ಲಿ, ಸಂಸ್ಥೆಗಳಲ್ಲಿ, ರಾಜಕೀಯದಲ್ಲಿ ಮತ್ತು ಜಗತ್ತಿನಾದ್ಯಂತ ಕಾಣುವ ಅನೇಕ ಸಂಘರ್ಷಗಳ ಮೂಲದಲ್ಲಿ ಒಂದು ಸಾಮಾನ್ಯ ಪ್ರಶ್ನೆ ಇದೆ ಕಣ್ರಿ, ಒಂದು ಸಾಮಾನ್ಯ ಸಮಸ್ಯೆ ಇದೆ. ನಾನು ಅನ್ನುವಂತಹ ಅಹಂಕಾರ. ನಾನು ಎಂಬ ಪದ ಬಹಳ ಅಪಾಯ. ನಾನು ಎಂಬಂತ ಪದ ಸ್ವತಃ ತಪ್ಪಲ್ಲ. ನಮಗೆ ಆತ್ಮಗೌರವ ಬೇಕು, ಹೌದಲ್ವಾ? ಆತ್ಮವಿಶ್ವಾಸ ಅದು ಬೇಕು. ನಮ್ಮ ಸಾಮರ್ಥ್ಯದ ಅರಿವು ಸಹ ನಮಗೆ ಬೇಕಾಗಿದೆ. ಆದರೆ ಸಮಸ್ಯೆ ಯಾವಾಗ ಆರಂಭ ಆಗ್ತದೆ ಗೊತ್ತಾ? ನಾನು ಎಲ್ಲಕ್ಕಿಂತ ದೊಡ್ಡವನು, ಎಲ್ಲಕ್ಕಿಂತ ದೊಡ್ಡದಾಗುವಾಗ ನನ್ನ ಅಭಿಪ್ರಾಯನೇ ಸರಿ, ನನ್ನ ಮಾತೇ ಕೊನೆಯ ಮಾತು, ನನ್ನನ್ನು ಯಾರು ಪ್ರಶ್ನೆ ಮಾಡಬಾರ್ದು, ನನ್ನ ಸೌಲಭ್ಯವೇ ಮುಖ್ಯ, ಇಂತಹ ಮನೋಭಾವನೆಗಳು ನಿಧಾನವಾಗಿ ಸಂಬಂಧಗಳನ್ನು ಹಾಳು ಮಾಡ್ತದೆ. ಅಹಂಕಾರವು ಗೋಡೆಗಳನ್ನು ಕಟ್ತದೆ, ಆದರೆ ವಿನಯವು ಸೇತುವೆಗಳನ್ನು ನಿರ್ಮಿಸ್ತದೆ. ಅಹಂಕಾರವು ದೂರ ಮಾಡ್ತದೆ, ವಿನಯವು ಹತ್ತಿರ ತರ್ತದೆ. ಈಗ ಕುಟುಂಬಗಳನ್ನೇ ನೋಡಿ. ಇಂದು ಅನೇಕ ಕುಟುಂಬಗಳ ಸಮಸ್ಯೆಯ ಮೂಲದಲ್ಲಿ ಎಲ್ಲೋ ಒಂದೆಡೆ ಆ ಈಗೋ ಅಂತೀವಲ್ಲ, ಅಹಂಕಾರ, ನಾನು ಅನ್ನುವಂಥದ್ದು ಎಲ್ಲೋ ಅಡಗಿದೆ. ಗಂಡ ಹೆಂಡತಿ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸ್ತಾರೆ, ಆದರೆ ಇಬ್ಬರು ಮೊದಲು ಕ್ಷಮೆ ಕೇಳಲು ಸಿದ್ಧರಿರುವುದಿಲ್ಲ. ಅಣ್ಣ ತಮ್ಮಂದಿರು ವರ್ಷಗಳ ಕಾಲ ಮಾತನಾಡದನ್ನೇ ನಿಲ್ಲಿಸ್ಬಿಟ್ಟಿರ್ತಾರೆ. ಒಂದು ಸಣ್ಣ ವಿಚಾರ ದೊಡ್ಡ ಸಮಸ್ಯೆಯಾಗಿದೆ. ಯಾಕೆ? ಯಾಕೆಂದರೆ ಯಾರು ಮೊದಲು ಮುಂದೆ ಬರಲು ಸಾಧ್ಯವಿಲ್ಲ. ಅವನೇ ಬರಲಿ, ಅವನೇ ಕ್ಷಮೆ ಕೇಳಲಿ, ನಾನ್ಯಾಕೆ ತಲೆ ಬಾಗ್ಬೇಕು, ನಾನೇನು ಕ್ಷಮಿಸ್ಬೇಕು, ಅವನ್ ತಾನೇ ಮಾಡಿರೋದು, ನಾನ್ಯಾಕೆ, ನಾನೇನು, ಈ ಒಂದು ಮನೋಭಾವ ಏನಿದೆ

ಅನೇಕ ಸಂಬಂಧಗಳನ್ನು ಈಗಾಗಲೇ ಕದಡಿ ಹಾಕಿದೆ, ನಾಶ ಮಾಡಿದೆ. ಕೆಲವೊಮ್ಮೆ ಒಂದು ಸಂಬಂಧವನ್ನು ಉಳಿಸಲು ದೊಡ್ಡ ತ್ಯಾಗ ಬೇಕಾಗೋದಿಲ್ಲ. ಒಂದು ಫೋನ್ ಕರೆ, ಒಂದು ಕ್ಷಮೆಯ ಮಾತು, ಒಂದು ನಗು, ಆದರೆ ಅಹಂಕಾರ ಅದನ್ನು ಮಾಡೋದಕ್ಕೆ ಬಿಡೋದಿಲ್ಲ. ಯಶಸ್ಸಿನ ಸಂಸ್ಕೃತಿ ಮತ್ತು ಸ್ವಾರ್ಥದ ಕುರಿತು ನೀವು ಕೇಳಿರ್ಬೋದು. ಇಂದಿನ ಸಮಾಜ ನಮಗೆ ಸ್ಪರ್ಧಿಸಲು ಕಲಿಸ್ತದೆ, ಎಲ್ಲದರಲ್ಲೂ ಕಾಂಪಿಟೇಷನು, ಎದ್ರೆ ಕೂತ್ರೆ ಮಲಗಿದ್ರೆ ತಿನ್ನದ್ರಲ್ಲಿ ಎಲ್ಲದರಲ್ಲೂ ಸಹ ಬರೇ ಕಾಂಪಿಟೇಷನ್. ಫಸ್ಟ್ ಪ್ಲೇಸು ಯಾರಿಗೆ ಬರುತ್ತೆ, ನನಗೆ ಸಿಕ್ಕಿಲ್ವಾ, ನನಗೆ ಬೇಕು, ಅದೆಂಗೆ ಅವನಿಗೆ ಸಿಕ್ಬಿಡ್ತು. ಗೆಲ್ಲಲು ಕಲಿಸ್ತಾ ಇದೆ, ಮೊದಲನೇ ಸ್ಥಾನ ಪಡೆಯಲು ಕಲಿಸ್ತಾ ಇದೆ, ಹೆಚ್ಚು ಸಂಪಾದಿಸಲು ಕಲಿಸ್ತಾ ಇದೆ. ಇವೆಲ್ಲವೂ ಅಗತ್ಯ, ಸರಿ. ಆದರೆ ಒಂದು ಅಪಾಯ ಏನು ಗೊತ್ತಾ, ಈ ಯಶಸ್ಸಿನ ಓಟದಲ್ಲಿ ನಾವು ಮಾನವರನ್ನ ಮರ್ತು ಬಿಡ್ತಾ ಇದ್ದೇವಾ? ಕೆಲವೊಮ್ಮೆ ನಾವು ಗುರಿಯನ್ನು ತಲುಪ್ತೇವೆ, ಆದರೆ ಮಾರ್ಗದಲ್ಲಿ ಸಂಬಂಧಗಳನ್ನು ಕಳೆದುಕೊಳ್ಳುತ್ತೇವೆ. ಹೆಚ್ಚು ಹಣವನ್ನು ಗಳಿಸ್ತೇವೆ, ಆದರೆ ಹೆಚ್ಚು ಸ್ನೇಹಿತರನ್ನು ಕಳೆದುಕೊಳ್ತೇವೆ. ಹೆಚ್ಚು ಹೆಸರು ಪಡೆಯುತ್ತೇವೆ, ಆದರೆ ಒಳಗಿನಿಂದ ಖಾಲಿಯಾಗುತ್ತೇವೆ. ಜೀವನದ ಕೊನೆಯಲ್ಲಿ ಜನರು ನಮ್ಮ ಬ್ಯಾಂಕ್ ಖಾತೆಯನ್ನು ನೆನಪಿಸಿಕೊಳ್ಳೋದಿಲ್ಲ, ನಾವು ಅವರನ್ನು ಹೇಗೆ ನಡೆಸಿಕೊಂಡೆವು ಎಂಬುದನ್ನು ನೆನಪಿಸಿಕೊಳ್ಳುತ್ತಾರೆ. ಒಂದು ಬಾರಿ ಒಬ್ಬ ದೊಡ್ಡ ವ್ಯಕ್ತಿ, ಆ ವ್ಯಕ್ತಿಗೆ ಬಹಳ ಅಧಿಕಾರವಿತ್ತು, ಹೆಸರಿತ್ತು. ಅನೇಕ ವರ್ಷದಿಂದ ಆ ಒಂದು ಕಾರ್ಯಸ್ಥಳದಲ್ಲಿ ಅವರು ಹೇಳಿದ್ದೇನೆ ನಡೀತಾ ಇತ್ತು. ಆದರೆ ಅವರಿಗೆ ಕೆಲಸ ಮಾಡೋದಕ್ಕೆ ಇನ್ನೊಂದಷ್ಟು ವರ್ಷ ಬಾಕಿ ಇತ್ತು. ಆದರೆ ಅವರು ಹೊತ್ತಂತಹ ಹುದ್ದೆಯಿಂದ ಇಳಿಬೇಕಾಗಿತ್ತು. ಏನು ಗೊತ್ತಾ, ಆ ಹುದ್ದೆಯಿಂದ ಇಳಿದಂತಹ ಮುಂದಿನ ದಿವಸದಿಂದ ಯಾರೂ ಸಹ ಅವರು ಕೆಲಸ ಮುಗಿಸೋ ತನಕ ಒಬ್ಬರು ಹತ್ರ ಹೋಗಿ ಮಾತಾಡಿಸಿದ್ದಿಲ್ಲ, ಗೌರವ ಕೊಟ್ಟಿದ್ದಿಲ್ಲ. ಯಾಕೆ ಗೊತ್ತಾ, ಅವರು ಆ ಹುದ್ದೆಯಲ್ಲಿ ಇರುವಂತಹ ಅಷ್ಟು ದಿನಗಳು, ಅಷ್ಟು ವರ್ಷಗಳು ಬೇರೆ ಜನರನ್ನ ಆ ರೀತಿ ನಡೆಸ್ಕೊಂಡಿರ್ತಾರೆ. ಸೊ ಇಲ್ಲಿ ನಾವು ಹೇಗೆ ಒಬ್ಬರನ್ನ ನಡೆಸ್ಕೊಳ್ತೇವೆ ಅದನ್ನ ಜನರು ನೆನಪಿನಲ್ಲಿ ಇಟ್ಕೊಳ್ತಾರೆ ಕಣ್ರಿ. ಇದನ್ನೆಲ್ಲ ನೋಡುವಾಗ ಇತರರನ್ನ ಮೊದಲು ಇರಿಸ್ಬೇಕಾ ಅನ್ನುವಂತ ಪ್ರಶ್ನೆ ನಮ್ಗೆ ಮೂಡಿ ಬರ್ತದೆ. ಈ ಮಾನವ ಇತಿಹಾಸದಲ್ಲಿ ದೊಡ್ಡ ಪ್ರಭಾವಗಳನ್ನ ಬೀರಿದಂಥವರು ಎಂದಿಗೂ ತಮ್ಮ ಬಗ್ಗೆ ಮಾತ್ರ ಯೋಚಿಸಿದವರು ಅಲ್ಲ, ಅವರು ಇತರರಿಗಾಗಿ ಬದುಕಿದಂಥವರು. ಒಬ್ಬ ಉತ್ತಮ ಶಿಕ್ಷಕ ಅಥವಾ ಶಿಕ್ಷಕಿ ತನ್ನ ವಿದ್ಯಾರ್ಥಿಗಳ ಬೆಳವಣಿಗೆಯನ್ನು ಮೊದಲು ನೋಡುತ್ತಾರೆ. ಒಬ್ಬ ಉತ್ತಮ ವೈದ್ಯ ತನ್ನ ರೋಗಿಯ ಆರೋಗ್ಯವನ್ನು ಮೊದಲು ನೋಡುತ್ತಾರೆ. ಒಬ್ಬ ಉತ್ತಮ ನಾಯಕ ತನ್ನ ಜನರ ಹಿತವನ್ನು ನೋಡುತ್ತಾನೆ. ಒಬ್ಬ ಉತ್ತಮ ತಂದೆ ಅಥವಾ ತಾಯಿ ತಮ್ಮ ಮಕ್ಕಳ ಕಲ್ಯಾಣವನ್ನು ಮೊದಲು ನೋಡುತ್ತಾರೆ. ಇತರರನ್ನು ಮೊದಲು ಇಡುವುದು ದುರ್ಬಲತೆ ಅಲ್ಲ, ಅದು ಪರಿಪಕ್ವತೆ, ಅದು ಮಾನವೀಯತೆಯ ಉನ್ನತ ರೂಪವಾಗಿದೆ ಕಣ್ರಿ. ನಾವು ಇತರರನ್ನ ಮೊದಲು ಇಡೋದಕ್ಕೆ ಯಾವತ್ತೂ ಧೈರ್ಯ ಮಾಡೋದಿಲ್ಲ. ಯಾಕೆ ಹೇಳಿ, ಲೈಮ್ ಲೈಟ್ ಎಲ್ಲ ಅವ್ರ ಮೇಲೆ ಹೋಗ್ಬಿಟ್ರೆ ನನ್ನ ಯಾರು ನೋಡೋದಿಲ್ವಲ್ಲ ಅನ್ನೋಂಥ ಭಯ ನಮ್ಮಲ್ಲಿ ಬಂದ್ಬಿಡತ್ತೆ. ಸೊ ಆ ಭಯದಿಂದ ನಾವು ಯಾವತ್ತಿಗೂ ಬೇರೆಯವ್ರನ್ನ ಮುಂದೆ ಬಿಡೋದಕ್ಕೆ ಹೋಗೋದೇ ಇಲ್ಲ. ನಾವು ಇರೋ ಅಷ್ಟು ಕಾಲ ನಾವೇ ಆ ಲೈಮ್ ಲೈಟಲ್ಲಿ ಇರಬೇಕು. ಆದರೆ ಏನು ಗೊತ್ತಾ, ಇಂದು ಜಗತ್ತು ಅಧಿಕಾರವನ್ನು ಮೆಚ್ಚಬಹುದು, ಹೆಸರು ಮತ್ತು ಖ್ಯಾತಿಯನ್ನು ಮೆಚ್ಚಬಹುದು, ಆದರೆ ನಿಜವಾದ ಮಹತ್ವ ಸೇವೆಯಲ್ಲಿದೆ ಕಣ್ರಿ. ಸೇವೆ ಅಂದರೆ ದೊಡ್ಡ ಕಾರ್ಯಗಳಷ್ಟೇ ಅಲ್ಲ, ಒಬ್ಬರಿಗೆ ಸಮಯವನ್ನು ಕೊಡುವಂಥದ್ದು ಸೇವೆ, ಒಬ್ಬರ ಮಾತನ್ನು ಕೇಳುವಂಥದ್ದು, ಕಷ್ಟದಲ್ಲಿರುವವರಿಗೆ ನೆರವಾಗುವಂಥದ್ದು, ಹಸಿದವರಿಗೆ ಆಹಾರ ಕೊಡುವುದು, ಒಂಟಿಯಾಗಿರುವವರಿಗೆ ಜೊತೆಯಾಗಿರುವುದು. ಪ್ರಪಂಚವು ದೊಡ್ಡ ವೀರರನ್ನು ಮಾತ್ರ ನೆನಪಿಸಿಕೊಳ್ಳೋದಿಲ್ಲ, ನಿಶಬ್ದವಾಗಿ ಒಳ್ಳೆಯದನ್ನ ಮಾಡಿರುವಂಥವರನ್ನ ನೆನಪಿಸಿಕೊಳ್ತಾರೆ. ನಿಮ್ಮ ಸುತ್ತಮುತ್ತಲೇ ನೋಡಿ, ಅಂಥ ಜನರು ನಿಮಗೆ ಸಿಕ್ಬಿಡ್ತಾರೆ. ಅವ್ರು ಯಾವುದು ದೊಡ್ಡ ದೊಡ್ಡ ಕಾರ್ಯಗಳನ್ನಲ್ಲ, ಸಣ್ಣ ಪುಟ್ಟ ಕಾರ್ಯಗಳ ಮೂಲಕ ನಿಮ್ಮ ಮಧ್ಯದಲ್ಲಿ ಒಂದು ನೆನಪಿನ ಚುಕ್ಕಿಯಾಗಿರ್ತಾರೆ. ಅಹಂಕಾರ ನಮಗೆ ಯಾವಾಗಲೂ ಅಪಾಯಕಾರಿನೇ. ಯಾಕೆ ಗೊತ್ತಾ, ಅದು ನಮ್ಮ ದೃಷ್ಟಿಯನ್ನ ಸೀಮಿತಗೊಳಿಸ್ತದೆ. ನಾವು ನಮ್ಮನ್ನೇ ಮಾತ್ರವೇ ನೋಡಲು ಆರಂಭಿಸಲು ಅದು ನಮಗೆ ಹೆಲ್ಪ್ ಮಾಡ್ತದೆ. ಇತರರ ಅಗತ್ಯತೆಗಳನ್ನು ಗಮನಿಸೋದಕ್ಕೆ ಹೋಗೋದಿಲ್ಲ, ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಇತರರ ನೋವನ್ನು ಅನುಭವಿಸುವುದಿಲ್ಲ. ಅಹಂಕಾರದ ದೊಡ್ಡ ಸಮಸ್ಯೆ ಏನು ಗೊತ್ತಾ, ಅದು ನಮ್ಮನ್ನು ಒಂಟಿಯಾಗಿಸ್ತದೆ. ಜನರು ನಮ್ಮ ಸುತ್ತಲಿರಬಹುದು, ಆದರೆ ನಿಜವಾದ ಸಂಬಂಧಗಳು ಇಲ್ಲದೆ ಹೋಗುತ್ತದೆ. ಯಾಕೆಂದರೆ ಸಂಬಂಧಗಳು ಅಹಂಕಾರದ ಮೇಲೆ ಅಲ್ಲ, ವಿನಯದ ಮೇಲೆ ನಿಂತಿರ್ತದೆ. ಇಂದು ಅನೇಕ ಜನರು ಏನ್ ಗೊತ್ತಾ ಹೇಳ್ತಾರೆ,
ನಾನು ಎಲ್ಲವನ್ನ ನನ್ನ ಪರಿಶ್ರಮದಿಂದ ಸಾಧಿಸಿದೆ ಗೊತ್ತಾ ನನಗೆ.

0: ಯಾರ ಸಹಾಯ ಬೇಕಾಗಿಲ್ಲ ಕಣ್ರಿ, ನಾನು ಸ್ವತಃ ಬೆಳೆದಿದ್ದೇನೆ. ನಮ್ಮ ಜೀವನದಲ್ಲಿ ಅನೇಕ ಜನರ ಕೊಡುಗೆ ಇದೆ. ಸೊ ಅಲ್ಲಿಗೆ ನಾನೊಬ್ಬನೇ ಯಶಸ್ವಿ ಆಗಿದ್ದೇನೆ, ನಾನೊಬ್ಬನೇ ಸಾಧಿಸಿದ್ದೇನೆ, ಇಲ್ಲ. ನಮಗೆ ಶಿಕ್ಷಣ ನೀಡಿದಂಥ ಶಿಕ್ಷಕರು, ಬೆಳೆಸಿದ ಪೋಷಕರು, ನಮ್ಮೊಂದಿಗೆ ಕೆಲಸ ಮಾಡಿದ ಸಹೋದ್ಯೋಗಿಗಳು, ನಮ್ಮನ್ನು ಪ್ರೋತ್ಸಾಹಿಸಿದಂತಹ ಸ್ನೇಹಿತರು, ನಮಗಾಗಿ ದುಡಿದಂತಹ ಅನೇಕ ಅಪರಿಚಿತರಿದ್ದಾರೆ. ನಾವು ಎಲ್ಲರ ಸಹಾಯದಿಂದಲೇ ಬೆಳೆಯೋದಕ್ಕೆ ಸಾಧ್ಯ. ಈ ಸತ್ಯವನ್ನು ನಾವು ಅರಿಯುವಾಗ ಅಹಂಕಾರ ಸ್ವಲ್ಪ ಕರಗೋದಕ್ಕೆ ಆರಂಭ ಮಾಡ್ತದೆ. ಅದು ಒಳ್ಳೆಯ ಆರಂಭ. ಕೇಳುವ ಕಲೆಯನ್ನ ಮರಳಿ ನಾವು ಪಡೆಯಬೇಕಾಗಿದೆ. ಇಂದು ಅನೇಕ ಜನರು ಮಾತಾಡಲು ಇಷ್ಟಪಡ್ತಾರೆ, ಆದರೆ ಕಡಿಮೆ ಜನರು ಕೇಳಲು ಬಯಸ್ತಾರೆ. ನಾವು ನಮ್ಮ ಅಭಿಪ್ರಾಯವನ್ನ ಹೇಳಲು ತವಕಿಸ್ತೇವೆ, ಆದರೆ ಎದುರಿನವರ ನೋವನ್ನ ಕೇಳಲು ಸಮಯ ಕೊಡುವುದಿಲ್ಲ. ಇತರರನ್ನ ಮೊದಲು ಇಡುವುದು ಎಂದರೆ ಮೊದಲು ಕೇಳೋದು ಕಣ್ರಿ. ಅವರ ಕಥೆಯನ್ನ ಅರ್ಥ ಮಾಡಿಕೊಳ್ಳುವುದು, ಅವರ ದೃಷ್ಟಿಕೋನವನ್ನ ಗೌರವಿಸುವಂಥದ್ದು, ಅವರ ಅನುಭವವನ್ನ ಲಘುವಾಗಿ ಕಾಣದೇ ಇರುವಂಥದ್ದು. ಕೆಲವೊಮ್ಮೆ ಒಬ್ಬ ವ್ಯಕ್ತಿಗೆ ನಾವು ಕೊಡಬಹುದಾದಂಥ ದೊಡ್ಡ ಉಡುಗೊರೆ ಏನು ಗೊತ್ತಾ? ನಮ್ಮ ಗಮನ. ವಿನಯವನ್ನ ಕೆಲವರು ದುರ್ಬಲತೆ ಅಂತ ಭಾವಿಸ್ತಾರೆ, ಆದರೆ ವಿನಯವೇ ನಿಜವಾದ ಶಕ್ತಿಯಾಗಿದೆ. ತಪ್ಪಿದಾಗ ಒಪ್ಪಿಕೊಳ್ಳುವುದು ವಿನಯತೆ, ಕ್ಷಮೆ ಕೇಳುವುದು ವಿನಯತೆ, ಇತರರ ಯಶಸ್ಸನ್ನ ಮೆಚ್ಚುವಂಥದ್ದು ವಿನಯತೆ, ನಾವು ಎಲ್ಲವನ್ನ ತಿಳಿದಿಲ್ಲ ಎಂದು ಒಪ್ಪಿಕೊಳ್ಳುವುದು ವಿನಯತೆ. ವ್ಯಕ್ತಿಯನ್ನ ಎಂದಿಗೂ ಈ ವಿನಯತೆ ಚಿಕ್ಕವನನ್ನಾಗಿಸುವುದಿಲ್ಲ, ಅವರನ್ನ ಇನ್ನಷ್ಟು ದೊಡ್ಡವರನ್ನಾಗಿಸುತ್ತದೆ. ಸಮಾಜಕ್ಕೆ ನಮಗೆ ಈ ದಿನ ನಾನು ಅನ್ನುವಂಥದ್ದು ಬೇಡ ಕಣ್ರಿ. ಎಲ್ಲೋ ಒಂದೆಡೆ ನಾವು ಜೊತೆಯಾಗಿ ನಿಂತು ಸಮಾಜವನ್ನ ಕಟ್ಟಬೇಕಾಗಿದೆ. ನಾವು ಜೊತೆಯಾಗಿ ನಿಂತು ನಮ್ಮ ಕುಟುಂಬಗಳನ್ನ ಕಟ್ಟಬೇಕಾಗಿದೆ. ಜೀವನದ ಮಹತ್ವವು ನಾವು ಎಷ್ಟು ಎತ್ತರಕ್ಕೆ ಏರಿದ್ದೇವೆ ಅನ್ನುವಂಥದ್ರಲ್ಲಿಲ್ಲ, ನಾವು ಎಷ್ಟು ಜನರನ್ನು ನಮ್ಮೊಂದಿಗೆ ಎತ್ತಿಕೊಂಡು ಬಂದಿದ್ದೇವೆ ಎಂಬುದರಲ್ಲಿ ಇದೆ. ನಾವು ಎಷ್ಟು ಸಂಪತ್ತು ಗಳಿಸಿದ್ದೇವೆ ಎಂಬುದರಲ್ಲಿ ಇಲ್ಲ, ನಾವು ಎಷ್ಟು ಪ್ರೀತಿಯನ್ನ ಹಂಚಿದ್ದೇವೆ ಅನ್ನುವುದರಲ್ಲಿದೆ. ನಾವು ಎಷ್ಟು ಅಧಿಕಾರ ಹೊಂದಿದ್ದೇವೆ ಅನ್ನುವುದರಲ್ಲಿಲ್ಲ, ನಾವು ಎಷ್ಟು ಜನರಿಗೆ ಆಶೀರ್ವಾದವಾಗಿದ್ದೇವೆ ಅನ್ನುವಂಥದ್ರಲ್ಲಿದೆ. ಆದ್ದರಿಂದ ಇಂದು ಒಂದು ನಿರ್ಧಾರ ಮಾಡಬೇಕಾಗಿದೆಯಾ? ನಾನು ಅನ್ನುವಂಥ ಅಹಂಕಾರವನ್ನ ಸ್ವಲ್ಪ ಕಡಿಮೆ ಮಾಡಿ ನಾನ್ ಮಾಡಿದೆ ಅನ್ನುವಂಥ ಹೆಮ್ಮೆಯನ್ನ ಬದಿಗಿರಿಸಿ ಇತರರನ್ನ ಮೊದಲು ಇಡುವಂತಹ ಮನಸ್ಸನ್ನ ಬೆಳೆಸಿಕೊಳ್ಳಬೇಕಾಗಿದೆ. ನಾವು ನಾನು ಎಂಬ ಪದದಿಂದ ನಾವು ಎಂಬ ಪದದ ಕಡೆಗೆ ಸಾಗಿದಾಗ ಮಾತ್ರ ನಮ್ಮ ಕುಟುಂಬಗಳು, ಸಮಾಜ ಮತ್ತು ಜಗತ್ತು ಹೆಚ್ಚು ಮಾನವೀಯವಾಗುತ್ತದೆ. ನಮಸ್ಕಾರ.
1: ಪ್ರಿಯರೇ, ಈ ಸಂಚಿಕೆಯ ಕುರಿತು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ನಮಗೆ SMS ಸಂದೇಶದ ಮೂಲಕ ಅಥವಾ ವಾಟ್ಸಾಪ್ ಮೂಲಕ ಅಥವಾ ಕರೆಗಳನ್ನು ಮಾಡುವುದರ ಮೂಲಕ ತಿಳಿಸಬಹುದು. ನೀವು ನಮಗೆ ಕರೆಗಳನ್ನು ಮಾಡಬೇಕಾಗಿರುವಂಥ ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆ 9483986142. ಮತ್ತೊಮ್ಮೆ 9483986142. ಮುಂದಿನ ವಾರ ಮತ್ತೊಂದು ವಿಷಯದೊಟ್ಟಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.

0: ಆಕಾಶವಾಣಿ ಧಾರವಾಡ. ಈಗ ಕನ್ನಡ ಚಿತ್ರಗೀತೆಗಳು.
1: ಅಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
2: ಎನ್ನ ತನುವ ನಿರ್ಮಲ ಮಾಡಿದ
3: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಶ್ರೋತೃ ಬಾಂಧವರೇ, ಪ್ರತಿ ಸೋಮವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಶೋಧನೆ ಸಾಧನೆ. ತಿಂಗಳ ಕೊನೆಯ ಸೋಮವಾರ ಫೋನ್ ಇನ್ ನೇರ ಕಾರ್ಯಕ್ರಮ, ರೈತರೊಂದಿಗೆ ನೇರ ಸಂವಾದ. ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ, ನಂತರ 2:30 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.
1: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ನರೇಶ್ ಮಾಗು ವಿತ್ ಮಿಡ್ ಡೇ ನ್ಯೂಸ್. The headlines. Prime Minister Narendra Modi remembers

ಮುಖ್ಯಾಂಶಗಳು. ತಾಯಿಯ ಹೆಸರಲ್ಲಿ ಒಂದು ಸಸಿ ಅಭಿಯಾನಕ್ಕೆ ದೇಶಾದ್ಯಂತ ಅಭೂತಪೂರ್ವ ಸ್ಪಂದನೆ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಂತಸ. ದೇಶದ ಶೈಕ್ಷಣಿಕ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ, ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಭರವಸೆ. ಇಂದು ಕಾರ್ಗಿಲ್ ವಿಜಯ ದಿವಸ, ಯೋಧರ ಕುಟುಂಬಗಳ ಹಿತ ಕಾಯಲು ಸರ್ಕಾರ ಬದ್ದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಮುಂದುವರೆದ ಎಸ್ಐಆರ್ ಪ್ರಕ್ರಿಯೆ, ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಬಲಪಡಿಸುವಲ್ಲಿ ಅಭಿಯಾನ ಮಹತ್ತರ ಪಾತ್ರ, ಸಿಟಿ ರವಿ. ತಾಯಿಯ ಹೆಸರಿನಲ್ಲಿ ಒಂದು ಸಸಿ ಅಭಿಯಾನಕ್ಕೆ ದೇಶಾದ್ಯಂತ ದೊರೆತಿರುವ ಸ್ಪಂದನೆಗೆ ಪ್ರಧಾನಿ ನರೇಂದ್ರ ಮೋದಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಅಹಮದಾಬಾದ್ನಲ್ಲಿ ಒಂದು ಗಂಟೆಯೊಳಗೆ 1.5 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟು ಗಿನ್ನೆಸ್ ದಾಖಲೆ ನಿರ್ಮಿಸಿರುವುದನ್ನು ಮನ್ ಕಿ ಬಾತ್ನಲ್ಲಿ ಅವರು ಪ್ರಸ್ತಾಪಿಸಿದ್ದಾರೆ. ಗಣೇಶ ಹಬ್ಬದ ಸಂದರ್ಭದಲ್ಲಿ ಮಣ್ಣಿನಿಂದಲೇ ತಯಾರಿಸಿದ ಗಣೇಶ ಮೂರ್ತಿಗಳನ್ನು ಪೂಜಿಸಬೇಕೆಂದು ಪ್ರಧಾನಮಂತ್ರಿ ಮನವಿ ಮಾಡಿದ್ದಾರೆ. ಕೈಮಗ್ಗದಲ್ಲಿ ತಯಾರಾಗುವ ಪ್ರತಿಯೊಂದು ಉಡುಪು ಒಂದಲ್ಲ ಒಂದು ಪ್ರದೇಶ, ಸಮುದಾಯ ಮತ್ತು ಇದರೊಂದಿಗೆ ಇರುವ ಅಸಂಖ್ಯಾತ ಜನರ ಶ್ರಮದ ಪ್ರತೀಕವಾಗಿದೆ. ಕರಕುಶಲ ವಸ್ತುಗಳನ್ನು ಪ್ರೋತ್ಸಾಹಿಸುವ ಮೂಲಕ ನಮ್ಮ ಸಹ ನೇಕಾರರನ್ನು ಗೌರವಿಸಬೇಕೆಂದು ಪ್ರಧಾನಿ ಹೇಳಿದ್ದಾರೆ. ಕಳೆದ ಕೆಲವು ವರ್ಷಗಳಲ್ಲಿ ಖಾದಿ ಬಹಳ ಜನಪ್ರಿಯವಾಗಿದೆ. ಕಳೆದ 12 ವರ್ಷಗಳಲ್ಲಿ ಇದರ ಮಾರಾಟ 6 ಪಟ್ಟು ಹೆಚ್ಚಾಗಿದೆ. ಈ ಮಾರಾಟದ ಅಂಕಿಅಂಶ ಈಗ 8,000 ಕೋಟಿ ರೂಪಾಯಿ ತಲುಪಿದೆ. ಮುಂಬರುವ ಹಬ್ಬಗಳ ಸಮಯದಲ್ಲಿ ಖಾದಿ, ಕೈಮಗ್ಗ, ಕರಕುಶಲ ವಸ್ತುಗಳನ್ನು ಖರೀದಿಸುವಂತೆ ಪ್ರಧಾನಿ ಜನತೆಗೆ ಕರೆ ನೀಡಿದ್ದಾರೆ. ಈ ವರ್ಷವೂ ಹರ್ ಘರ್ ತಿರಂಗ, ಮನೆ ಮನೆಯಲ್ಲೂ ತ್ರಿವರ್ಣ ಧ್ವಜ ಅಭಿಯಾನವನ್ನು ಸಂಪೂರ್ಣ ಉತ್ಸಾಹ ಉಲ್ಲಾಸದಿಂದ ಮುಂದುವರಿಸಬೇಕು, ಮನೆಗಳಲ್ಲಿ ಸಂಪೂರ್ಣ ಗೌರವದೊಂದಿಗೆ ತ್ರಿವರ್ಣ ಧ್ವಜ ಹಾರಿಸಬೇಕು ಎಂದು ಪ್ರಧಾನಿ ಹೇಳಿದ್ದಾರೆ. ನಾಳೆ ಭಾರತ ರತ್ನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಪುಣ್ಯಸ್ಮರಣೆ ದಿನವಾಗಿದ್ದು, ಅವರ ವ್ಯಕ್ತಿತ್ವವು ಹಲವು ಸ್ಫೂರ್ತಿದಾಯಕ ಅಂಶಗಳನ್ನು ಹೊಂದಿತ್ತಾದರೂ ಶಿಕ್ಷಕರ ಪಾತ್ರ ಅವರ ಹೃದಯಕ್ಕೆ ಅತ್ಯಂತ ನಿಕಟವಾಗಿತ್ತು ಎಂದು ಸ್ಮರಿಸಿದ್ದಾರೆ. ಈ ವಾರ ಗುರು ಪೂರ್ಣಿಮೆಯ ಪವಿತ್ರ ಹಬ್ಬವನ್ನು ಆಚರಿಸುತ್ತಿದ್ದು, ತಾಯಿ ತಂದೆಯರೇ ನಮ್ಮ ಮೊದಲ ಗುರುಗಳು. ಗುರು ಪೂರ್ಣಿಮೆಯು ಎಲ್ಲಾ ಗುರುಗಳಿಗೆ ಕೃತಜ್ಞತೆ ವ್ಯಕ್ತಪಡಿಸುವ ಸಂದರ್ಭವಾಗಿದೆ. ದೇಶದ ಎಲ್ಲಾ ಶಿಕ್ಷಕರು ಮತ್ತು ಗುರುಗಳಿಗೆ ನಾನು ಗೌರವದಿಂದ ವಂದಿಸುತ್ತೇನೆ ಎಂದು ತಮ್ಮ ಮನದಾಳದ ಮಾತಿನಲ್ಲಿ ಪ್ರಧಾನಿಯವರು ಹೇಳಿಕೊಂಡಿದ್ದಾರೆ. ದೇಶದ ವಿದ್ಯಾರ್ಥಿ ಯುವಜನರ ಉಜ್ವಲ ಭವಿಷ್ಯ ರೂಪಿಸುವ ಶೈಕ್ಷಣಿಕ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವ ದಿಸೆಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಕೇಂದ್ರದ ನೂತನ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಭರವಸೆ ವ್ಯಕ್ತಪಡಿಸಿದ್ದಾರೆ. ದೆಹಲಿಯಲ್ಲಿ ನೂತನ ಶಿಕ್ಷಣ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ 12 ವರ್ಷಗಳಿಂದಲೂ ಭಾರತದ ಶಿಕ್ಷಣ ವ್ಯವಸ್ಥೆ ಅಭೂತಪೂರ್ವ ಸುಧಾರಣೆ ಕಂಡಿದೆ. ಅವರ ಮಾರ್ಗದರ್ಶನದಲ್ಲಿ ಮತ್ತಷ್ಟು ಹೊಸ ಹೊಸ ಸುಧಾರಣಾ ಕ್ರಮಗಳು ಕಾರ್ಯರೂಪಕ್ಕೆ ಬರಲಿವೆ ಎಂದರು. ನೀಟ್ ವಿವಾದದಂತಹ ಪ್ರಸ್ತುತ ಸನ್ನಿವೇಶದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ನಂಬಿಕೆಯಿಟ್ಟು ಶಿಕ್ಷಣ ಇಲಾಖೆಯ ಹೆಚ್ಚುವರಿ ಹೊಣೆಗಾರಿಕೆ ವಹಿಸಿದ್ದಾರೆ. ಎಲ್ಲರ ಸಹಕಾರದಲ್ಲಿ ಅತ್ಯಂತ ಜವಾಬ್ದಾರಿಯುತವಾಗಿ ಹೊಣೆ ನಿಭಾಯಿಸುತ್ತೇನೆಂದು ಹೇಳಿದರು. ಧರ್ಮೇಂದ್ರ ಪ್ರಧಾನ್ ಅವರು ಹೊಸ ರಾಷ್ಟೀಯ ಶಿಕ್ಷಣ ನೀತಿ ಜಾರಿ ಮೂಲಕ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಆವಿಷ್ಕಾರ ಕ್ರಾಂತಿಗೆ ನಾಂದಿ ಹಾಡಿದ್ದಾರೆ. ಅವರ ಅಗತ್ಯ ಸಲಹೆ ಸಹಕಾರದೊಂದಿಗೆ ಮತ್ತಷ್ಟು ಸುಧಾರಣಾ ನೀತಿಗಳನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಿರೀಕ್ಷೆ ಜೊತೆಗೆ ವಿದ್ಯಾರ್ಥಿ ಯುವಜನರ ಸಮಗ್ರ ಶೈಕ್ಷಣಿಕ ವಲಯದ ಆಶೋತ್ತರಗಳಿಗೆ ತ್ವರಿತವಾಗಿ ಸ್ಪಂದಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಪ್ರಹ್ಲಾದ್ ಜೋಶಿ ಭರವಸೆ ನೀಡಿದ್ದಾರೆ. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ ದಿವಸ ಆಚರಿಸಲಾಗುತ್ತಿದೆ. 1999ರ ಕಾರ್ಗಿಲ್ ಯುದ್ದದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರ ಸ್ಮರಣಾರ್ಥ ಪ್ರತಿ ವರ್ಷ ಜುಲೈ 26ರಂದು ವಿಶೇಷ ನಮನ ಸಲ್ಲಿಸಲಾಗುತ್ತದೆ. ಬೆಂಗಳೂರಿನ ನೆಹರು ತಾರಾಲಯದ ರಾಷ್ಟೀಯ ಸೈನಿಕ ಸ್ಮಾರಕದಲ್ಲಿ ಭಾನುವಾರ ನಡೆದ ಕಾರ್ಗಿಲ್ ವಿಜಯ ದಿವಸ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹುತಾತ್ಮ ಯೋಧರ ಸ್ಮರಣಾರ್ಥ ಸ್ತಂಭಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಬಳಿಕ ಮಾತನಾಡಿದ ಮುಖ್ಯಮಂತ್ರಿ, ಯೋಧರ ಕುಟುಂಬಗಳ ಹಿತ ಕಾಯಲು ಸರ್ಕಾರ ಬದ್ದವಾಗಿದೆ ಎಂದರು. 27 ವರ್ಷಗಳ ಹಿಂದೆ ನಡೆದ ಯುದ್ದದಲ್ಲಿ ನಮ್ಮ ತಾಯ್ನಾಡನ್ನು ರಕ್ಷಿಸಲು 527 ಯೋಧರು ಹುತಾತ್ಮರಾಗಿದ್ದಾರೆ. ಅದರಲ್ಲಿ ಕರ್ನಾಟಕದ 13 ಯೋಧರು ಸೇರಿದ್ದಾರೆ. ಎಲ್ಲಾ ಪರಿಸ್ಥಿತಿಯಲ್ಲೂ ದೇಶದ ರಕ್ಷಣೆಗೆ ಬದ್ದರಾಗಿದ್ದಾರೆ. ಭಾರತದ ರಕ್ಷಣಾ ಪಡೆಗೆ ಕರ್ನಾಟಕ ಬೆನ್ನೆಲುಬಾಗಿದೆ ಎಂದು ತಿಳಿಸಿದರು. ಡಿಆರ್ಡಿಒ, ಇಸ್ರೋ ಸೇರಿದಂತೆ ಅನೇಕ ಸಂಸ್ಥೆಗಳು ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಭಾರತದ ಮೊದಲ ಸೇನಾ ಮುಖ್ಯಸ್ಥರಾದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಕೊಡುಗೆ ಮರೆಯಲು ಸಾಧ್ಯವಿಲ್ಲ ಎಂದರು. ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಯೋಧರ ಕುಟುಂಬಗಳು ನೆಲೆಸಿದ್ದು, ಅವರ ಹಿತ ಕಾಪಾಡಲು ಸರ್ಕಾರ ಬದ್ದವಾಗಿದೆ. ಅವರ ಸಲಹೆ ಸ್ವೀಕರಿಸಲು ಸರ್ಕಾರ ಮುಕ್ತವಾಗಿದೆ ಎಂದು ತಿಳಿಸಿದರು. ಈ ವೇಳೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಸೇನೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಧಾರವಾಡದಲ್ಲಿ ಜಿಲ್ಲಾಡಳಿತ ಹಾಗೂ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವತಿಯಿಂದ ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ಹುತಾತ್ಮ ಯೋಧರಿಗೆ ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಬಳಿ ಇರುವ ಕಾರ್ಗಿಲ್ ಸ್ತೂಪದಲ್ಲಿ

0: ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಅವರ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಸದಸ್ಯರು ಹಾಗೂ ವಿವಿಧ ಶಾಲಾ ವಿದ್ಯಾರ್ಥಿಗಳು ಹುತಾತ್ಮ ವೀರಯೋಧರಿಗೆ ಪುಷ್ಪನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸೈನಿಕ ಪರಶುರಾಮ ನವಲಗುಂದ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು.
1: ಅಗ್ನಿವೀರ ತರಬೇತಿ 4 ವರ್ಷ ಮನುಷ್ಯ ಒಂದು ಇತ್ತು ಮಾಡಿದ ಮೇಲೆ ಅವನಲ್ಲಿ ಬೆಳೀತಕ್ಕಂತ ಇರೋದು ಮೊದಲನೇದಾಗಿ ಡಿಸಿಪ್ಲಿನ್, ಎರಡನೇದಾಗಿ ದೇಶ ಪ್ರೇಮ, ಮೂರನೇದಾಗಿ ತನ್ನ ಆರ್ಥಿಕ ಸ್ಥಿತಿಯನ್ನು ದೃಢಪಡಿಸಿಕೊಳ್ಳಲು ಈ ಒಂದು ಅಗ್ನಿವೀರ ತರಬೇತಿ ವ್ಯಕ್ತಪಡಿಸಲಾಗಿದೆ. ಅಗ್ನಿವೀರ ತರಬೇತಿ 4 ವರ್ಷ ಮುಗಿಸಿ ಬಂದ ನಂತರ ಅವನು ಕಾಲೇಜಿಗೆ ಹೋಗಬಹುದು, ಬೇರೆ ಯಾವ್ದಾದ್ರು ಕೋರ್ಸ್ ಹೋಗಬಹುದು. ಆಮೇಲೆ ಅವನಲ್ಲಿ ಇರ್ತಕ್ಕಂತ ಡಿಸಿಪ್ಲಿನ್, ಅವನು ರಿಟೈರ್ಡ್ ಆಗಿ ಬಂದು ಊರಾಗ ಅಥವಾ ಬಜಾರ್ದಾಗಲಿ ಸಮಾಜದಲ್ಲಿ ಆಗಲಿ ಒಂದು ಡಿಸಿಪ್ಲಿನ್ ಇವ ಮಾಜಿ ಸೈನಿಕ ತೋರಿಸಿಕೊಡಲು, ಸಮಾಜದಲ್ಲಿ ಅವೇರ್ನೆಸ್ ಬೆಳೆಯಲು, ಒಂದು ದೇಶ ಪ್ರೇಮ ಬೆಳೆಯಲು ಆ ಕಾರ್ಗಲ್ ವಿಜಯೋತ್ಸವವನ್ನು ಆಚರಣೆ ಮಾಡಲಾಗುತ್ತದೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ವಿವಿಧೆಡೆ ಮತದಾರರ ಸಮಗ್ರ ಪಟ್ಟಿ ಪರಿಷ್ಕರಣೆ ಮುಂದುವರೆದಿದೆ. ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆಯ ಕೆಲ ಮನೆಗಳಿಗೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆ, ಮತದಾರರ ಪಟ್ಟಿ ಬಗ್ಗೆ ಮಾಹಿತಿ ಪಡೆದುಕೊಂಡರು. ನಂತರ ಮಾತನಾಡಿದ ಅವರು, ಯಾವುದೇ ಮತದಾರರು ತಮ್ಮ ಹಕ್ಕಿನಿಂದ ವಂಚಿತರಾಗಬಾರದು ಎಂಬುದು ಎಸ್ಐಆರ್ ಪ್ರಕ್ರಿಯೆಯ ಮೂಲ ಉದ್ದೇಶವಾಗಿದೆ. ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಮತ್ತಷ್ಟು ಪಾರದರ್ಶಕ ಹಾಗೂ ಬಲಪಡಿಸುವಲ್ಲಿ ಈ ಅಭಿಯಾನವು ಮಹತ್ತರ ಪಾತ್ರ ವಹಿಸುತ್ತಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 82.1% ಮಾಹಿತಿ ಗಣಕೀಕರಣ ಮಾಡಲಾಗಿದೆ. ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಶಾಸಕ ಧೀರಜ್ ಮುನಿರಾಜು ಮನೆಗಳಿಗೆ ಭೇಟಿ ನೀಡಿ ಮತದಾರರ ಗಣತಿ ನಮೂನೆಗಳನ್ನು ವೀಕ್ಷಿಸಿದರು. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಯಾವುದೇ ಲೋಪಗಳಾಗದಂತೆ ಎಚ್ಚರಿಕೆ ವಹಿಸಬೇಕು, ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕಿದೆ ಎಂದು ಅವರು ಸೂಚಿಸಿದರು. ಕೋಲಾರ ಜಿಲ್ಲೆಯಲ್ಲಿ 10,46,314 ನಮೂನೆಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ. ಒಟ್ಟು 6,077 ಮತದಾರರು ಆನ್ಲೈನ್ ಮೂಲಕ ಸ್ವಯಂ ದಾಖಲಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಪ್ರಕಟಣೆ ತಿಳಿಸಿದೆ. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ಪ್ರಮುಖ ಜಂಕ್ಷನ್ಗಳಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಸಂಚಾರ ದಟ್ಟಣೆಯನ್ನು ಕಡಿಮೆಗೊಳಿಸಿ ಸಾರ್ವಜನಿಕರಿಗೆ ಸುಗಮ ಮತ್ತು ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸುವ ಉದ್ದೇಶದಿಂದ ಆಯುಕ್ತ ಡಿಎಸ್ ರಮೇಶ್ ಮತ್ತು ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಇಂದು ವಿವಿಧ ಪ್ರಮುಖ ಜಂಕ್ಷನ್ಗಳಲ್ಲಿ ಸ್ಥಳ ಪರಿಶೀಲನೆ ನಡೆಸಿದರು. ರಸ್ತೆ ಮೂಲಸೌಕರ್ಯ ಅಭಿವೃದ್ಧಿ, ಕೆಳಸೇತುವೆ ನಿರ್ಮಾಣ ಸೇರಿದಂತೆ ಸಂಚಾರ ದಟ್ಟಣೆ ನಿವಾರಣೆಗೆ ಅಗತ್ಯವಾದ ಶಾಶ್ವತ ಕ್ರಮಗಳ ಕುರಿತು ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಅಗತ್ಯ ನಿರ್ದೇಶನಗಳನ್ನು ನೀಡಿದರು. ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಗೋಪಿಯನಹಳ್ಳಿಯಲ್ಲಿ ಆಹಾರ ಸುರಕ್ಷತೆ ಹಾಗೂ ಪೊಲೀಸ್ ಇಲಾಖೆ ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ಸುಮಾರು 200 ಲೀಟರ್ ಕಲಬೆರಕೆ ಹಾಲನ್ನು ಜಪ್ತಿ ಮಾಡಿ ಸ್ಥಳದಲ್ಲೇ ನಾಶಪಡಿಸಲಾಗಿದೆ. ಜಿಲ್ಲಾಧಿಕಾರಿಯ ನಿರ್ದೇಶನದ ಮೇರೆಗೆ ಜಿಲ್ಲಾ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಅಧಿಕಾರಿ ಡಾ ರಾಕೇಶ್ ಅವರ ಮಾರ್ಗದರ್ಶನದಲ್ಲಿ ಈ ದಿಢೀರ್ ದಾಳಿ ಕೈಗೊಳ್ಳಲಾಗಿದೆ. ದಾಳಿ ನಡೆಸಿದ ಅಧಿಕಾರಿಗಳ ತಂಡ ಒಟ್ಟು 5 ಹಾಲು ಕ್ಯಾನ್ಗಳಲ್ಲಿದ್ದ 200 ಲೀಟರ್ ಕಲಬೆರಕೆ ಹಾಲನ್ನು ವಶಕ್ಕೆ ಪಡೆದು ನಾಶಪಡಿಸಿದೆ. ಸ್ಥಳದಲ್ಲಿ ಹಾಲು ಮತ್ತು ಕಲಬೆರಕೆಗೆ ಬಳಸಲಾಗುತ್ತಿದ್ದ ನೀರಿನ ಮಾದರಿಗಳನ್ನು ಸಂಗ್ರಹಿಸಿ ಹೆಚ್ಚಿನ ತಪಾಸಣೆಗಾಗಿ ಬೆಂಗಳೂರಿನ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗಿದೆ. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿರುವ ಅಧಿಕಾರಿಗಳು ಇಂತಹ ಅಕ್ರಮ ಚಟುವಟಿಕೆಗಳ ವಿರುದ್ದ ಮುಲಾಜಿಲ್ಲದೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಯಿಯ ಹೆಸರಲ್ಲಿ ಒಂದು ಸಸಿ ಅಭಿಯಾನಕ್ಕೆ ದೇಶಾದ್ಯಂತ ಅಭೂತಪೂರ್ವ ಸ್ಪಂದನೆ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಂತಸ. ದೇಶದ ಶೈಕ್ಷಣಿಕ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ, ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಭರವಸೆ. ಇಂದು ಕಾರ್ಗಿಲ್ ವಿಜಯ ದಿವಸ, ಯೋಧರ ಕುಟುಂಬಗಳ ಹಿತ ಕಾಯಲು ಸರ್ಕಾರ ಬದ್ದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಮುಂದುವರೆದ ಎಸ್ಐಆರ್ ಪ್ರಕ್ರಿಯೆ, ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಬಲಪಡಿಸುವಲ್ಲಿ ಅಭಿಯಾನ ಮಹತ್ತರ ಪಾತ್ರ, ಸಿಟಿ ರವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
5: ಆಕಾಶವಾಣಿ ಧಾರವಾಡ. ಇದೀಗ ಹೊಸ ಕನ್ನಡ ಚಿತ್ರಗೀತೆಗಳು.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಏನು ರಂಗ ಕೈಗೆ ಬ್ಯಾಂಡೇಜು
2: ಬಿದ್ದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ ಸ್ಮಾರ್ಟ್ ಕಾರ್ಡ್ ಇದೆ ತಾನೆ ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ
3: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ
4: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ ನಿಜವಾಗಿ ಇವೆಲ್ಲವೂ ಸಾಧ್ಯವೇ
3: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ
4: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ ಷರತ್ತುಗಳು ಅನ್ವಯ
5: ಆತ್ಮೀಯ ರೈತ ಬಾಂಧವರೇ
6: ಕೃಷಿ ಕಾಮಧೇನು ರೈತರ ಸಿಹಿದೇನು ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ
5: ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 27 ಸೋಮವಾರ ಸಂಜೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ
6: ಸ್ವಾವಲಂಬಿ ಸಮಗ್ರ ಕೃಷಿ
5: ವಿಷಯ ಪ್ರಸ್ತುತ ಬೆಳೆಯ ಪರಿಸ್ಥಿತಿ ಹವಾಮಾನ ಸ್ಥಿತಿಗತಿ ಮತ್ತು ಪರ್ಯಾಯ ಬೆಳೆಯ ಯೋಜನೆ ಈ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ RH ಪಾಟೀಲ್ ಕೀಟಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಭಾಷ್ ಕಂದಕೂರ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ BS ಏಣಗಿ
6: ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ
5: ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-34-14 ಹಾಗೂ 244-34-16 STD ಸಂಖ್ಯೆ 0836 ತಪ್ಪದೇ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ
6: ಕೃಷಿ ಕಾಮಧೇನು ರೈತರ ಸಿಹಿದೇನು
7: ಹೊಸ ಕನ್ನಡ ಚಿತ್ರಗೀತೆಗಳಲ್ಲಿ ಮೊದಲಿಗೆ ಕೇಳಿ ಭಗೀರ ಚಿತ್ರದ ಗೀತೆಗೆ ಧ್ವನಿ ನೀಡಿದ್ದಾರೆ ಹರ್ಷಿಕಾ ದೇವನಾಥ್.

0: ಇವತ್ತು ಹೆಂಗಾದ್ರೂ ಮಾಡಿ ಅವ್ರ ಫೋನ್ ನಂಬರ್ ಇಸ್ಕೊಳ್ಳೇಬೇಕು ಕಣ.
1: ಕೊಟ್ಟಿಲ್ಲ ಅಂದ್ರೆ
0: ನನ್ನ ನಂಬರೇ ಕೊಟ್ಬಿಡ್ತೀನಿ.
1: ಸರಿ ಹೋಯ್ತು
0: ಪೂರ್ಣಿ. ಇಲ್ಲ ನಮ್ಮ ಹುಡುಗಿ ಕಾಣ್ತಾನೆ ಇಲ್ಲ. ಮಾವ ಕಡು.

0: ಇದುವರೆಗೆ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದುವರೆಗೆ 392.16 ಮೀಟರ್ ಅಥವಾ 765 ಕಿಲೋಹರ್ಟ್ಸ್ ಮತ್ತು FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಈಗ ಸಮಯ 3:15 ಇನ್ನು ಮುಂದೆ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ಅದುವರೆಗೆ ನಿಮ್ಮ ಬಾನುಲಿಗಳ ತಿಲಾವಣ್ಯಗಳ ಅನುಮತಿ ಇರಲಿ. ನಮಸ್ಕಾರ.

0: ಇದುವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರ, ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕ ಹಾಗೂ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳು. ಈಗ ಸಮಯ 5:30 ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೂ ಸಂಜೆಯ ನಮಸ್ಕಾರಗಳು. ಆಕಾಶವಾಣಿ ಧಾರವಾಡ, ಇದೀಗ ಟೀ ಟೈಮ್ ಚಿತ್ರಗೀತೆಗಳು.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
4: ಎನ್ನ ತನುವ ನಿರ್ಮಲ ಮಾಡಿದ ನೈಯ್ಯ ಬಸವಣ್ಣ.
5: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಈಗ ಟೀ ಟೈಮ್ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ವರ್ಷಾ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಹರಿಹರನ್ ಹಾಗೂ ಶ್ರೇಯಾ ಘೋಷಾಲ್.

0: ಶಾನ್ ಸ್ವಾಸ್ಥ್ಯ.
1: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.
2: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
3: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
2: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
3: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
4: ಶ್ರೋತೃ ಬಾಂಧವರೇ, ಪ್ರತಿ ಸೋಮವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಶೋಧನೆ ಸಾಧನೆ. ತಿಂಗಳ ಕೊನೆಯ ಸೋಮವಾರ ಫೋನ್ ಇನ್ ನೇರ ಕಾರ್ಯಕ್ರಮ, ರೈತರೊಂದಿಗೆ ನೇರ ಸಂವಾದ. ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
5: ಇನ್ನು ಮುಂದೆ ಕೇಳಿ ಯುಗಾದಿ ಚಿತ್ರದ ಈ ಗೀತೆಯನ್ನ ಹಾಡಿದ್ದಾರೆ ರಾಜೇಶ್ ಹಾಗೂ ಚಿತ್ರಾ.

0: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
1: ಬಿಎಂಡಬ್ಲ್ಯೂ ಎಕ್ಸ್ ಒನ್ 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
0: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
1: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
2: ಉಡೀಶ್ ಚಿತ್ರದ ಗೀತೆ ಹಾಡಿದ್ದಾರೆ ಹರೀಶ್ ರಾಘವೇಂದ್ರ ಹಾಗೂ ಸುಜಾತಾ.

0: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
1: ಬಿಎಂಡಬ್ಲ್ಯೂ ಎಕ್ಸ್ ಒನ್ 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
0: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
1: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
2: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ ಕೆಎಲ್ಎಸ್ ವಿಡಿಐಟಿ ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. ಎಐಸಿಟಿಇ ಹಾಗೂ ಯುಜಿಸಿ ಮಾನ್ಯತೆ, ನ್ಯಾಕ್, ಎ ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35ಕ್ಕೂ ಅಧಿಕ ಪೇಟೆಂಟ್ಗಳು, 35ಕ್ಕೂ ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ. ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, ಎಐ ಆಧಾರಿತ ತರಬೇತಿ. ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ. ಹುಬ್ಬಳ್ಳಿ, ಧಾರವಾಡ, ದಾಂಡೇಲಿ, ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ. ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್. ಸಿಇಟಿ ಕೋಡ್ E135, ಕಾಮೆಡ್ ಕೆ ಕೋಡ್ E74.
3: ಇನ್ನು ಮುಂದೆ ಕೇಳಿ ಪ್ರೇಮಲೋಕ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಕೆಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ.

0: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
1: ಬಿಎಂಡಬ್ಲ್ಯೂ ಎಕ್ಸ್ ಒನ್ 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
0: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
1: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
2: ಕಾರ್ಯಕ್ರಮದ ಕೊನೆಯಲ್ಲಿದೆ ಅವಳ ಹೆಜ್ಜೆ ಚಿತ್ರದ ಗೀತೆ. ಹಾಡಿರುವ ಕಲಾವಿದರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.
3: Ha ha ha ha ha.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: ಬಿಎಂಡಬ್ಲ್ಯೂ ಎಕ್ಸ್ 1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 9ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಲ್ಮೆಯ ಶ್ರೋತೃಗಳೇ, ಪ್ರತಿ ಸೋಮವಾರ ಮುಂಜಾನೆ 7:15 ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು.
5: ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ.
4: ನಮ್ಮ ಆಕಾಶವಾಣಿಯ ಹಳೆಯ ಖಜಾನೆಯೊಳಗಿನ ಸಂಗೀತ ದಂಗಣದೊಳಗಿನ ನಿಧಿಯನ್ನ ಹೆಕ್ಕಿ ಅದರೊಂದಿಗೆ ಬೆಸೆದಿರೋ ಸವಿ ನೆನಪುಗಳನ್ನ ಸವಿಯೋ ಕಾರ್ಯಕ್ರಮವೇ ನೆನಪಾಗಿ ಕಾಡ್ತಾವ ಹಾಡು. ಆಕಾಶವಾಣಿಯಿಂದ ಪ್ರಸಾರವಾಗಿ ಜನಪ್ರಿಯವಾಗಿ ಶ್ರೋತೃಗಳ ಮನದೊಳಗ ಹಸಿರಾಗಿ ಉಳಿದಿರೋ ಕೆಲವು ಹಾಡುಗಳನ್ನ ನೆನಪಿಸಿಕೊಳ್ಳುತ್ತದೆ ಈ ಕಾರ್ಯಕ್ರಮ. ತಪ್ಪದ ಕೇಳ್ರಿ, ಪ್ರತಿ ಸೋಮವಾರ ಮುಂಜಾನೆ 7:15 ನೆನಪಾಗಿ ಕಾಡ್ತಾವ ಹಾಡು.
6: ಆತ್ಮೀಯ ರೈತ ಬಾಂಧವರೇ,
7: ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
6: ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಇದೇ ದಿನಾಂಕ 27ರಂದು ಸೋಮವಾರ ಸಂಜೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ
7: ಸ್ವಾವಲಂಬಿ ಸಮಗ್ರ ಕೃಷಿ.
6: ವಿಷಯ: ಪ್ರಸ್ತುತ ಬೆಳೆಯ ಪರಿಸ್ಥಿತಿ, ಹವಾಮಾನ ಸ್ಥಿತಿಗತಿ ಮತ್ತು ಪರ್ಯಾಯ ಬೆಳೆಯ ಯೋಜನೆ. ಈ ಕುರಿತು ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ಎಚ್ ಪಾಟೀಲ್, ಕೀಟಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಭಾಷ್ ಕಂದಕೂರ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಏಣಗಿ.
7: ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
6: ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244

0: 4414344315 ಹಾಗೂ 244341616 STD ಸಂಖ್ಯೆ 0836. ತಪ್ಪದೆ ಕೇಳಿ ಕೃಷಿ ಶೋಧನೆ ಸಾಧನೆ. ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
1: ಕೃಷಿ ಕಾಮಧೇನು ರೈತರ ಸಿಹಿದೇನು.
2: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
3: ಸಂವಾದಿನಿ ಸಂತನ ಸುಸ್ವರ ಸಿಂಚನ.
2: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
4: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.

0: आकाशवाणी समाचार सेवा प्रभाग की प्रस्तुति विश्लेषण। नमस्कार, आकाशवाणी समाचार के कार्यक्रम
1: आकाशवाणी धारवाड़ा।
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
5: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
4: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
5: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.

ಈಗ ಕಾರ್ಯಕ್ರಮ ವಿವರಣೆ. ಇನ್ನು ಮುಂದೆ ಸರಿಯಾಗಿ 6:30 ವಿಜ್ಞಾನದ ಮುನ್ನಡೆ, 6:51 ಕೃಷಿರಂಗದಲ್ಲಿ ಕೃಷಿಯ ಅಂತರ್ಬೆಳೆ ಬೇಸಾಯ ಕ್ರಮ ಕುರಿತು ಹುನಗುಂದಿ ತಾಲೂಕು ಐಹೊಳೆ ಗ್ರಾಮದ ಶರಣಪ್ಪ ಬಾಳಪ್ಪ ಭಜಂತ್ರಿ ಹಾಗೂ ಸಗಡಗರಿಂದ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ತದನಂತರ ಮದಲಗಿರಿಯ ಜಿ ಹಾಲಪ್ಪ ಹಾಗೂ ಸಗಡಗರಿಂದ ಕೋಲಾಟದ ಪದಗಳು. 7:45 ಜನಪದರಲ್ಲಿ ಮೇದಾರ ಕೇತಯ್ಯ, ಈ ಕುರಿತು ಡಾಕ್ಟರ್ ಸರ್ವಮಂಗಳ ಸಕ್ರಿ ಅವರಿಂದ ಭಾಷಣ. 8:30 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. 8:45 ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ. 9:15 ಕಾನೂನು ಹಾಗೂ ನ್ಯಾಯ ಸಚಿವಾಲಯದಿಂದ ಪ್ರಾಯೋಜಿತ ಕಾರ್ಯಕ್ರಮ. 9:30 ಛಾಯಾಗೀತ್ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರ. 10:00 ರವಸರಿಯಾಕಲ್ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ಪ್ರಸಾರವಾಗುವುದು.

ನಾಳೆ ಬೆಳಿಗ್ಗೆ 6:05ಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:25ಕ್ಕೆ ಸುರೇಶ್ ಗುದಗ್ನಾವರ್ ಅವರಿಂದ ಚಿಂತನ, 6:30ಕ್ಕೆ ರೈತರಿಗೆ ಸಲಹೆಗಳು, 6:35ಕ್ಕೆ ವಚನಾಮೃತ, ವಚನ ನಿರ್ವಚನ ಹಾಗೂ ವಚನ ಗಾಯನದ

ಶಿಕ್ಷಣ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 6:50 ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಕರು ಕೆಎಲ್ಎಸ್ ವಿಡಿಐಟಿ ಹಳಿಯಾಳ. 7:15 ನೆನಪಾಗಿ ಕಾಡ್ತಾವ ಹಾಡು ಕಾರ್ಯಕ್ರಮ ಪರಿಕಲ್ಪನೆ ಸಿಯು ಬೆಳ್ಳಕ್ಕಿ ಪ್ರಸ್ತುತಿ ಮಾಯಾರಾಮನ್. ನಾಳೆ ಬೆಳಗ್ಗೆ 8:00 ಹಾಗೂ ರಾತ್ರಿ 8:45 ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.

0: ರಾತ್ರಿ 9:30ಕ್ಕೆ ಪಂಡಿತ್ ರಾಜನ್ ಮಿಶ್ರಾ ಹಾಗೂ ಸಜ್ಜನ್ ಮಿಶ್ರಾ ಅವರ ದ್ವಂದ್ವ ಗಾಯನ, 9:05ಕ್ಕೆ ಸಂಗೀತ ಕಟ್ಟಿ ಅವರಿಂದ ಸುಗಮ ಸಂಗೀತ, 9:15ಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ, ಬೆಳಗ್ಗೆ 9:30ಕ್ಕೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ, 10:30ಕ್ಕೆ ಕೊಂಕಣಿ ಕಾರ್ಯಕ್ರಮ ಜಾಯಿ ಜೂಯಿ, 11:00ಗೆ ಒಂದೇ ಚಿತ್ರದ ಗೀತೆಗಳು, 11:30ಕ್ಕೆ ಪ್ರಭುದೇವ್ ಸರ್ದಾರ್ ಅವರ ಗಾಯನ ಕೇಳುತ್ತೀರಿ, 12:05ಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನೀ ಆಪರೇಷನ್, ಈ ಕುರಿತು ಶ್ಯಾಮಲಾ ಕುಲಕರ್ಣಿ ಅವರಿಂದ ಸ್ವಾನುಭವದ ಮಾತು ಪ್ರಸ್ತುತಿ, ಮಂಜುಳಾ ಪುರಾಣಿಕ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ, 12:05ಕ್ಕೆ ಚಿಕಿತ್ಸಾತ್ಮಕ ಯೋಗ, ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ತಜ್ಞರಾದ ಡಾಕ್ಟರ್ ಎಎಸ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ, ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ನಾಳೆ ಮಧ್ಯಾಹ್ನ 1:00ಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ, ನಾಳೆಯ ವಿಷಯ ಪಿಎಂ ಲೈವ್ ಸ್ಟಾಕ್ ಮಿಷನ್ ಕಾರ್ಯಕ್ರಮ, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:20ಕ್ಕೆ ನವಲಗುಂದ ತಾಲೂಕು ಮೊರಬದ ಯಲ್ಲಪ್ಪ ಹನುಮಂತ ದೇವರಮನೆ ಹಾಗೂ ಸಂಗಡಿಗರಿಂದ ಸಣ್ಣಾಟದ ಪದಗಳು, 2:40ಕ್ಕೆ ಮನೆ ಮನೆಯಲ್ಲಿ ಬಾರದ ಕೌಟುಂಬಿಕ ಚರ್ಚೆ, 3:01ದಿಂದ ವಿವಿಧ ಭಾರತೀಯ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

ನಾಳೆ ಸಂಜೆ 5:30 ಟೀ ಟೈಮ್ ಚಿತ್ರಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ. ನಾಳೆಯ ವಿಷಯ ಪ್ರಸ್ತುತ ಬೆಳೆ ಪದ್ಧತಿ, ಹವಾಮಾನ ಸ್ಥಿತಿಗತಿ ಮತ್ತು ಪರ್ಯಾಯ ಬೆಳೆ ಯೋಜನೆ. ಈ ಕುರಿತು ಭಾಗವಹಿಸುವ ತಜ್ಞರು ಡಾಕ್ಟರ್ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಎಚ್ ಪಾಟೀಲ್, ಕೀಟಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಭಾಷ್ ಕಂದಕೂರ್ ಹಾಗೂ ಬೇಸಾಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಎಸ್ ಏಣಿಗಿ. 7:45 ಕಥಾ ಕಲರವ, ಕಥೆ ತೋಳ ಮತ್ತು ಮಗು ಮತ್ತು ಮೇಕೆ ಮಾತನಾಡು ಪ್ರಸ್ತುತಿ ಜಿ ಸುರೇಖ ಸುರೇಶ್. ರಾತ್ರಿ 8:00 ಯುವವಾಣಿ ಕಾರ್ಯಕ್ರಮದಲ್ಲಿ ವೀರೇಶ್ ಶಿವಲಿಂಗಪ್ಪ ಸಜ್ಜನ್ ಅವರಿಂದ ಸ್ವರಚಿತ ಕವನ ವಾಚನ. 8:15 ಪಾರ್ಲಿಮೆಂಟ್ ರಿವ್ಯೂ. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್.

ನಾಳೆ ರಾತ್ರಿ 9:15 ನಿಸರ್ಗ ಧ್ಯಾನಾಮೃತ. ಭಾಗವಹಿಸುವತೆಂದರು ಶ್ರೀ ಗುರುಬಸವ ಮಹಾಮನೆ ಮನಗುಂಡಿಯ ಬಸವಾನಂದ ಸ್ವಾಮಿಗಳು. 9:30 ನಾಟಕ ಮಾರ್ನಿಂಗ್ ವಾಕ್ ತಂದ ಅವಾಂತರ. ರಚನೆ ಮಾಲತಿ ಬುಧಕವಿ, ನಿರ್ಮಾಣ ಜಿ ಸುರೇಖ ಸುರೇಶ್. ರಾತ್ರಿ 10:00 ರೆಕಾರ್ಡಿಂಗ್ಸ್ ಆಫ್ ಕ್ವಶನ್ ಅವರ್ ಪ್ರೊಸೀಡಿಂಗ್ಸ್ ಇನ್ ಪಾರ್ಲಿಮೆಂಟ್.

0: ಕಾರ್ಮಿಕರ
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನಾಳೆ ರಾತ್ರಿ 10:30 ಹಲೋ ಅಭಿಲಾಷ ನೇರ ಫೋನ್ ಇನ್ ಕಾರ್ಯಕ್ರಮ, 11:10 ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಇಂದು ರಾತ್ರಿ 8:00 ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಪ್ರಸಾರವಾಗುವುದು. ಕಾರ್ಯಕ್ರಮ ವಿವರಣೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 6:20 ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.

0: ಆಕಾಶವಾಣಿ ಬೆಂಗಳೂರು, ಸಮಯ 6:30.05. ಆರ್ಬಿ ಗುರುಬಸವರಾಜ್ ಅವರಿಂದ ವಿಜ್ಞಾನದ ಮುನ್ನಡೆ.
1: ಕಾಡ್ಗಿಚ್ಚು ಬುದ್ಧಿಮಾಂದ್ಯತೆಗೆ ಕಾರಣವಾಗುತ್ತದೆಯಾ? ಇತ್ತೀಚಿನ ವರ್ಷಗಳಲ್ಲಿ ಅನವಶ್ಯಕ ಕಾರಣಗಳಿಂದ ಕಾಡ್ಗಿಚ್ಚುಗಳು ಹಬ್ಬುತ್ತಿವೆ. ಕಾಡ್ಗಿಚ್ಚಿನಿಂದ ಕೇವಲ ಕಾಡು ಮಾತ್ರ ನಾಶವಾಗುತ್ತಿಲ್ಲ, ಕಾಡ್ಗಿಚ್ಚಿಗೆ ಸಿಲುಕಿದ ಅನೇಕ ಪ್ರಾಣಿಗಳು ಜೀವಂತವಾಗಿ ಸುಟ್ಟು ಹೋಗುತ್ತವೆ. ಕೆಲವು ಜೀವಿಗಳು ಕಾಡ್ಗಿಚ್ಚಿನಿಂದಾಗಿ ಉಂಟಾದ ಹೊಗೆಯನ್ನು ಸೇವಿಸಿ ಸಾವನ್ನಪ್ಪುತ್ತಿವೆ. ಕಾಡ್ಗಿಚ್ಚಿನ ಹೊಗೆ ಶ್ವಾಸಕೋಶಕ್ಕೆ ಅತ್ಯಂತ ಹಾನಿಕಾರಕವಾಗಿದೆ. ವಿಶೇಷವಾಗಿ ಮಕ್ಕಳು, ಹಿರಿಯ ವಯಸ್ಕರು, ಅಸ್ತಮ ಮತ್ತು ಬ್ರಾಂಕೈಟಿಸ್, ದೀರ್ಘಕಾಲದ ಹೃದಯ ಕಾಯಿಲೆ ಅಥವಾ ಮಧುಮೇಹ ಇರುವವರಿಗೆ ತುಂಬಾ ತೊಂದರೆಯನ್ನುಂಟು ಮಾಡುತ್ತದೆ. ಕಾಡ್ಗಿಚ್ಚಿನ ಹೊಗೆಯಲ್ಲಿ ಕಂಡುಬರುವ ಅನೇಕ ಮಾಲಿನ್ಯಕಾರಕಗಳು ಗಾಳಿಯಲ್ಲಿ ಸೇರಿಕೊಂಡು ವಾಯು ಮಾಲಿನ್ಯಕ್ಕೆ ಕಾರಣವಾಗುತ್ತವೆ. ವಾಯುವಿನಲ್ಲಿರುವ ಮಾಲಿನ್ಯಕಾರಕಗಳು ತುಂಬಾ ಚಿಕ್ಕದಾಗಿರುತ್ತವೆ ಮತ್ತು ಶ್ವಾಸಕೋಶದೊಳಗೆ ಸುಲಭವಾಗಿ ನುಸುಳುತ್ತವೆ. ಕಣಗಳ ಮಾಲಿನ್ಯವು ಅಸ್ತಮ, ಹೃದಯಾಘಾತಗಳು ಮತ್ತು ಪಾರ್ಶ್ವವಾಯುಗಳನ್ನು ಪ್ರಚೋದಿಸುತ್ತವೆ. ಕ್ಯಾಲಿಫೋರ್ನಿಯಾದ ಮಕ್ಕಳಲ್ಲಿ ನಡೆಸಿದ ಅಧ್ಯಯನಗಳು ಕಾಡ್ಗಿಚ್ಚಿನ ವಿಷಗಾಳಿಯು ಮಕ್ಕಳಲ್ಲಿ ಕೆಮ್ಮು, ಉಬ್ಬಸ, ಬ್ರಾಂಕೈಟಿಸ್, ವಿಶೇಷವಾಗಿ ಅಸ್ತಮಾ ಕಾಯಿಲೆಗೆ ಕಾರಣವಾಗುತ್ತದೆ ಎಂದು ತಿಳಿಸಿವೆ. ಕಾಡ್ಗಿಚ್ಚಿನ ಹೊಗೆಯಿಂದ ಮತ್ತೊಂದು ಅಪಾಯವೆಂದರೆ ಕಾರ್ಬನ್ ಮೊನಾಕ್ಸೈಡ್ ಬೆಂಕಿಯ ಹೊಗೆಯಾಡುವ ಹಂತಗಳಲ್ಲಿ ಮತ್ತು ಬೆಂಕಿಯ ಸಮೀಪದಲ್ಲಿ ಅತ್ಯಂತ ಸಾಮಾನ್ಯವಾದ ಬಣ್ಣರಹಿತ ವಾಸನೆ ಇಲ್ಲದ ಅನಿಲವಾಗಿದ್ದು ಇದನ್ನ ಉಸಿರಾಡುವುದರಿಂದ ದೇಹದ ಅಂಗಗಳು ಮತ್ತು ಅಂಗಾಂಶಗಳಿಗೆ ಆಮ್ಲಜನಕದ ವಿತರಣೆಯನ್ನು ಕಡಿಮೆ ಮಾಡುತ್ತದೆ. ಇದರಿಂದ ತಲೆನೋವು, ವಾಕರಿಕೆ, ತಲೆ ತಿರುಗುವಿಕೆ ಮತ್ತು ಅಕಾಲಿಕ ಮರಣಕ್ಕೆ ಕಾರಣವಾಗಲೂಬಹುದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ನಡೆಸಿದ ಸಂಶೋಧನೆಯೊಂದು ಕಾಡ್ಗಿಚ್ಚಿನ ಹೊಗೆಯು ಬುದ್ಧಿಮಾಂದ್ಯತೆಯ ಅಪಾಯವನ್ನು ಹೆಚ್ಚಿಸಬಹುದು ಎಂದು ತಿಳಿಸಿರುವುದು ಕಳವಳಕಾರಿಯಾಗಿದೆ. ಮಿಚಿಗನ್ ವಿಶ್ವವಿದ್ಯಾಲಯದ ಸಂಶೋಧನೆಯು ಕಾಡ್ಗಿಚ್ಚು ಮತ್ತು ಕೃಷಿ ತ್ಯಾಜ್ಯ ದಹನದ ಮಾಲಿನ್ಯವನ್ನು ಅನುಭವಿಸಿದ ಸ್ಥಳಗಳಲ್ಲಿ ಹೆಚ್ಚಿನ ಪ್ರಮಾಣದ ಬುದ್ಧಿಮಾಂದ್ಯತೆ ಕಂಡುಬಂದಿದೆ ಎಂದು ತಿಳಿಸಿದೆ. ಹವಾಮಾನ ಬದಲಾವಣೆಯು ಪ್ರಪಂಚದಾದ್ಯಂತ ಹೆಚ್ಚು ವಿನಾಶಕಾರಿ ಮಾರಣಾಂತಿಕ ಮತ್ತು ಹೊಗೆಯಾಡಿಸುವ ಜ್ವಾಲೆಗಳನ್ನು ಹೆಚ್ಚಿಸುವುದರಿಂದ ಕಾಡ್ಗಿಚ್ಚಿನ ಹೊಗೆಯು ದೀರ್ಘಕಾಲೀನ ಆರೋಗ್ಯದ ಪರಿಣಾಮಗಳತ್ತ ಗಮನ ಸೆಳೆಯಲು ಸಂಶೋಧನೆಯ ಭಾಗವಾಗಿದೆ. ಅಮೆರಿಕನ್ ಮೆಡಿಕಲ್ ಅಸೋಸಿಯೇಷನ್ನ ಇಂಟರ್ನಲ್ ಮೆಡಿಸಿನ್ ಜರ್ನಲ್ನಲ್ಲಿ ಕಳೆದ ತಿಂಗಳು ಪ್ರಕಟವಾದ ಮಿಚಿಗನ್ ವಿಶ್ವವಿದ್ಯಾಲಯದ ಅಧ್ಯಯನವು ಸುಮಾರು 30,000 ಅಮೆರಿಕಾದ ವಯಸ್ಕರಲ್ಲಿ ಬುದ್ಧಿಮಾಂದ್ಯತೆಯ ಹರಡುವಿಕೆಯನ್ನು ಪತ್ತೆ ಮಾಡಿದೆ. 2 ದಶಕಗಳಿಂದ ಪ್ರಮುಖ ರಾಷ್ಟ್ರೀಯ ಆರೋಗ್ಯ ಸಮೀಕ್ಷೆಯಲ್ಲಿ ಸಂಗ್ರಹಿಸಲಾದ ಮಾಹಿತಿಯನ್ನ ಬಳಸಿ ಈ ವರದಿ ಸಿದ್ಧಪಡಿಸಲಾಗಿದೆ ಎಂದು ಸಂಶೋಧಕರು ಹೇಳಿದ್ದಾರೆ. ಹೆಚ್ಚು ಮಾಲಿನ್ಯವನ್ನ ಹೊಂದಿರುವ ಸ್ಥಳಗಳಲ್ಲಿ ಬುದ್ಧಿಮಾಂದ್ಯತೆಯ ದರ ಹೆಚ್ಚಾಗಿರುವುದನ್ನ ತಂಡವು ವರದಿ ಮಾಡಿದೆ. ಕಣಗಳ ಮಾಲಿನ್ಯಕ್ಕೆ ಒಡ್ಡಿಕೊಳ್ಳುವುದರಿಂದ ಆಲ್ಝೈಮರ್ ಕಾಯಿಲೆ ಮತ್ತು ಇತರ ರೀತಿಯ ಬುದ್ಧಿಮಾಂದ್ಯತೆಗೆ ಕಾರಣವಾಗಬಹುದು ಎಂದು ಇಂದಿನ ಅಧ್ಯಯನಗಳ ಉಲ್ಲೇಖಗಳನ್ನ ತಂಡವು ಎತ್ತಿ ಹಿಡಿದಿದೆ. ಸಾವಿನ ವಿವಿಧ ಕಾರಣಗಳಲ್ಲಿ ಬುದ್ಧಿಮಾಂದ್ಯತೆಯು 7ನೇ ಪ್ರಮುಖ ಕಾರಣವಾಗಿದೆ ಮತ್ತು ವಯಸ್ಕರಲ್ಲಿ ಅಂಗವೈಕಲ್ಯದಿಂದಾದ ಅವಲಂಬನೆಯ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ವಿಶ್ವದಾದ್ಯಂತ 55 ಮಿಲಿಯನ್ಗಿಂತಲೂ ಹೆಚ್ಚು ಜನರು ಕೆಲವು ರೀತಿಯ ಬುದ್ಧಿಮಾಂದ್ಯ

0: ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಮಿಚಿಗನ್ ವಿಶ್ವವಿದ್ಯಾನಿಲಯದ ಅಧ್ಯಯನವು ಕಾಡ್ಗಿಚ್ಚಿನ ಹೊಗೆಯೊಂದಿಗೆ ಸಂಬಂಧಿಸಿರುವ ದೀರ್ಘಾವಧಿ ಆರೋಗ್ಯ ತೊಡಕುಗಳನ್ನು ಗಂಭೀರವಾಗಿ ಪರಿಗಣಿಸಿದೆ. ಕಾಡ್ಗಿಚ್ಚಿನ ಹೊಗೆಗೆ ಒಡ್ಡಿಕೊಳ್ಳುವುದರಿಂದ ಶ್ವಾಸಕೋಶ, ಹೃದಯನಾಳದ ಮತ್ತು ಕಣ್ಣಿನ ಕಾಯಿಲೆಗಳನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಯನ್ನು ಹೆಚ್ಚಿಸಬಹುದು ಎಂದು ಸಂಶೋಧನೆಯು ತೋರಿಸಿದೆ. ವಿಶೇಷವಾಗಿ ಮಕ್ಕಳು, ವೃದ್ಧರು ಮತ್ತು ಮೊದಲೇ ಅಸ್ತಿತ್ವದಲ್ಲಿರುವಂತಹ ಮಧುಮೇಹದಂತಹ ಪರಿಸ್ಥಿತಿ ಹೊಂದಿರುವವರಲ್ಲಿ ಆರೋಗ್ಯದ ಅಪಾಯಗಳು ಹೆಚ್ಚು ಎಂದು ತಿಳಿಸಿದೆ. ಕಾಡ್ಗಿಚ್ಚಿನ ಹೊಗೆಗೆ ಆರಂಭಿಕ ಒಡ್ಡಿಕೊಳ್ಳುವಿಕೆಯು ಮಕ್ಕಳಲ್ಲಿರುವ ಜೀನ್ಗಳನ್ನು ಬದಲಾಯಿಸಬಹುದು, ಅವರ ನರ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಗಳ ಬೆಳವಣಿಗೆಯನ್ನು ಸಂಕೀರ್ಣಗೊಳಿಸುತ್ತದೆ ಎಂದು ಕೆಲವು ಅಧ್ಯಯನಗಳು ಸೂಚಿಸಿವೆ. ಹಾಗಾಗಿ ಕಾಡ್ಗಿಚ್ಚಿನಿಂದ ಆದಷ್ಟು ದೂರ ಇರಲೇಬೇಕು ಮತ್ತು ಕಾಡ್ಗಿಚ್ಚು ಉಂಟಾಗದಂತೆ ಎಚ್ಚರಿಕೆ ವಹಿಸಲೇಬೇಕಾಗಿದೆ.
1: ಆರ್ಬಿ ಗುರು ಬಸವರಾಜ್ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದ್ರಿ.
2: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ, ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
3: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
4: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
1: ಆಕಾಶವಾಣಿ ಬೆಂಗಳೂರು, ಸಮಯ 6:35:05.
5: ಆಕಾಶವಾಣಿ ಧಾರವಾಡ.
6: ಮೈಸೂರು ಸ್ಯಾಂಡಲ್
7: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
8: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
9: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
8: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
10: ಹಿಂದೆ kasub.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
11: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
12: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
11: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
12: ಕೊಡುಗೆಗಳು July 9 August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
5: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಅಕ್ಕ, ಕೆಲ್ಸ ಸಿಕ್ತು.
3: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
2: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
3: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
2: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ?
3: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
2: ಆದ್ರೆ ಅಕ್ಕ
3: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
2: ಪಾರ್ಟಿ ನಂದು, ಬಜೆಟ್ ನಿಂದು.
4: ಆರ್ಬಿಐ ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
6: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಕುಡಿತವು ಹಲವು ಅನರ್ಥಗಳಿಗೆ ಮೂಲ. ದಿನದ ಸಂಪಾದನೆ ಹಾಳು, ಆರೋಗ್ಯಕ್ಕೆ ಹಾನಿ, ಸಂಬಂಧಗಳು ನುಚ್ಚುನೂರು, ಗೌರವ ಬೀದಿಪಾಲು.
1: ಮರಣದ ಬಾಗಿಲು ತಟ್ಟದೆ ನೀನು ಬುದ್ಧ ವಿವೇಕರ ಮಾರ್ಗದಲ್ಲಿ ನೀ ನಡೆಯೋ.
2: ಕುಡಿತದ ಚಟವೆಂದರೆ ಧರ್ಮಾರ್ಥಗಳ ನಾಶ ಮಾತ್ರವಲ್ಲ, ಸರ್ವನಾಶ ಎಂದೇ ಅರ್ಥ. ನಿಮಗಾಗಿ, ನಿಮ್ಮ ಕುಟುಂಬದ ನೆಮ್ಮದಿಗಾಗಿ, ಒಳಿತಿಗಾಗಿ ಕುಡಿತ ತ್ಯಜಿಸಿ ಗೌರವ ಹೆಚ್ಚಿಸಿಕೊಳ್ಳಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ದೆಹಲಿಯಲ್ಲಿ ರಾಜ್ಯ ಸಂಸದರ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಂದಿನ ತಿಂಗಳು ಕೇಂದ್ರಕ್ಕೆ ಬರ ಪರಿಶೀಲನೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬಿಪಿಎಲ್ ಕಾರ್ಡ್ ಪಡೆಯಲು ವಾರ್ಷಿಕ ಆದಾಯ ಮಿತಿ 3 ಲಕ್ಷ ರೂಪಾಯಿಗೆ ಹೆಚ್ಚಿಸಲು ಕ್ರಮ, ಸಚಿವ ಕೆಎಚ್ ಮುನಿಯಪ್ಪ. ಇಂದು ಕಾರ್ಗಿಲ್ ವಿಜಯ ದಿವಸ್, ರಾಜ್ಯದಲ್ಲಿ ವಿವಿಧೆಡೆ ಹುತಾತ್ಮ ಯೋಧರ ಸ್ಮರಣೆ. ಭಾರತದ ಸಾಂಸ್ಕೃತಿಕ ನೀತಿಯಲ್ಲಿ ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತು ನಾಳೆ ರಾಜ್ಯದ ಸಂಸದರ ಸಭೆ ಆಯೋಜಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಿಂದ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಳೆ ಸಂಜೆ ದೆಹಲಿಯಲ್ಲಿ ರಾಜ್ಯದ ಎಲ್ಲ ಸಂಸದರ ಸಭೆ ಕರೆಯಲಾಗಿದೆ. ಸಭೆಯಲ್ಲಿ ರಾಜ್ಯ ಪ್ರತಿನಿಧಿಸುವ ಕೇಂದ್ರದ ಸಚಿವರು ಭಾಗಿಯಾಗಲಿದ್ದಾರೆ. ಬರ ಪರಿಸ್ಥಿತಿಯಲ್ಲಿ ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು. ಈ ಸಂಕಷ್ಟ ಸಮಯದಲ್ಲಿ ಕೇಂದ್ರ ಸರ್ಕಾರ ನೆರವು ನೀಡುವ ನಿರೀಕ್ಷೆ ಇದೆ ಎಂದರು. ಆಗಸ್ಟ್ 13ರಿಂದ ರಾಜ್ಯ ವಿಧಾನಸಭೆಯ ಮುಂಗಾರು ಅಧಿವೇಶನ ಕರೆಯಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ರಾಜ್ಯದ 3 ವಿಭಾಗಗಳಲ್ಲಿ ಬರ ಪರಿಸ್ಥಿತಿ ಪರಿಶೀಲನೆ ನಡೆಸಿದ್ದು, ಮುಂದಿನ ತಿಂಗಳು ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣ ಮಾಹಿತಿ ಸಲ್ಲಿಸುವುದಾಗಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಮುಖ್ಯಮಂತ್ರಿ ಜೊತೆಗೆ 3 ವಿಭಾಗಗಳನ್ನು ವೀಕ್ಷಿಸಿದ್ದು, ಬರದ ಪರಿಸ್ಥಿತಿಯ ಪರಿಶೀಲನೆ ನಡೆಸಿದ್ದೇವೆ. ಶೀಘ್ರವೇ ಮೈಸೂರು ವಿಭಾಗದಲ್ಲೂ ಪರಿಶೀಲನಾ ಸಭೆ ನಡೆಸುತ್ತೇವೆ ಎಂದರು. ನಾಳೆ ದೆಹಲಿಯಲ್ಲಿ ರಾಜ್ಯದ ಎಲ್ಲ ಸಂಸದರ ಸಭೆಯನ್ನು ಕರೆದಿದ್ದು, ಬರ ಪರಿಸ್ಥಿತಿಯ ನಿರ್ವಹಣೆಗೆ ಸಹಕಾರ ನೀಡುವಂತೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರುವಂತೆ ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ತಿಳಿಸಿದರು. ಆರೋಗ್ಯ ಸೇವೆಯಲ್ಲಿ ಫಿಸಿಯೋಥೆರಪಿಗೆ ಹೆಚ್ಚಿನ ಆದ್ಯತೆ ನೀಡುವ ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲಿ ಇದರ ಬಳಕೆಯನ್ನು ಮತ್ತಷ್ಟು ವಿಸ್ತರಿಸಿ ಕರ್ನಾಟಕವನ್ನು ಫಿಸಿಯೋಥೆರಪಿಯ ಪ್ರಮುಖ ಕೇಂದ್ರವನ್ನಾಗಿ ರೂಪಿಸುವ ಅಗತ್ಯವಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ನಗರದಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ದೈಹಿಕ ಚಿಕಿತ್ಸೆಯ ವಿವಿಧ ವಿಧಾನಗಳು ಪ್ರಾಚೀನ ಕಾಲದಿಂದಲೂ ಅಸ್ತಿತ್ವದಲ್ಲಿದ್ದರೂ, ವಿಶೇಷವಾಗಿ ವಿಶ್ವಯುದ್ದಗಳ ನಂತರ ಗಾಯಗೊಂಡ ಸೈನಿಕರ ಪುನರ್ವಸತಿಯ ಅಗತ್ಯತೆಯೊಂದಿಗೆ ಫಿಸಿಯೋಥೆರಪಿ ವೈಜ್ಞಾನಿಕ ಚಿಕಿತ್ಸಾ ಪದ್ದತಿಯಾಗಿ ಬೆಳೆಯಿತು ಎಂದು ಹೇಳಿದರು. ಇಂದು ಇದು ಜಾಗತಿಕ ಆರೋಗ್ಯ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿದ್ದು, ರೋಗಿಗಳ ಪುನರ್ವಸತಿ, ಶೀಘ್ರ ಚೇತರಿಕೆ ಹಾಗೂ ಉತ್ತಮ ಜೀವನಮಟ್ಟ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಕ್ಷೇತ್ರದ 14 ಕೆರೆಗಳಿಗೆ ನೀರು ತುಂಬಿಸುವ 244 ಕೋಟಿ ರೂಪಾಯಿ ಮೊತ್ತದ ಯೋಜನೆಗೆ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗದ ಹಿರಿಯೂರಿನಲ್ಲಿಂದು ನಡೆದ ಮಾಜಿ ಸಚಿವ ದಿವಂಗತ ಡಿ ಸುಧಾಕರ್ ನುಡಿನಮನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಅನುಕೂಲವಾಗಿದೆ. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ 1 ಕೋಟಿ 60 ಲಕ್ಷ ಕುಟುಂಬಗಳಿಗೆ 200 ಯೂನಿಟ್ ಉಚಿತ ವಿದ್ಯುತ್ ಸಿಗುತ್ತಿದೆ ಎಂದರು. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಎಚ್ಎಂ ರೇವಣ್ಣ ಅವರ ನೇತೃತ್ವದಲ್ಲಿ ಇಂದು ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಬಳಿಕ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಅನ್ನಭಾಗ್ಯ ಯೋಜನೆಯ ಮೂಲಕ ರಾಜ್ಯದಲ್ಲಿ ಸುಮಾರು 4 ಕೋಟಿ 4 ಲಕ್ಷ ಫಲಾನುಭವಿಗಳಿಗೆ 10 ಕೆಜಿ ಪಡಿತರ ವಿತರಣೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಬಿಪಿಎಲ್ ಪಡೆಯಲು

0: ನಿಗದಿಪಡಿಸಿದ 1,20,000 ವಾರ್ಷಿಕ ಆದಾಯವನ್ನು ಆಡಳಿತಾತ್ಮಕ ಸುಧಾರಣೆ ಆಯೋಗದ ಶಿಫಾರಸಿನಂತೆ 3,00,000 ರೂಪಾಯಿಗೆ ಹೆಚ್ಚಿಸಲು ಕ್ರಮ ವಹಿಸಲಾಗುತ್ತಿದೆ ಎಂದರು. ಪಡಿತರ ವಿತರಣೆಯಲ್ಲಿ ಕಾಳಸಂತೆಯನ್ನು ತಡೆಯಲು ಕ್ರಮ ವಹಿಸಿದ್ದು, ಗೋದಾಮುಗಳಿಗೆ ಸಿಸಿ ಕ್ಯಾಮರಾ ಹಾಗೂ ಪಡಿತರ ವಾಹನಗಳಿಗೆ ಜಿಪಿಎಸ್ ಅಳವಡಿಕೆ ಮತ್ತಿತರ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಇಂದಿರಾ ಕಿಟ್ ನೀಡಲು ಟೆಂಡರ್ ಪ್ರಕ್ರಿಯೆಯು ನಡೆಯುತ್ತಿದ್ದು ಅಂತಿಮ ಹಂತದಲ್ಲಿ ಇದೆ ಎಂದು, ಮುಂದಿನ 2 ತಿಂಗಳಲ್ಲಿ ಕಿಟ್ ವಿತರಣೆಗೆ ಕಾರ್ಯ ರೂಪಿಸುತ್ತಿದ್ದೇವೆ ಎಂದು ತಿಳಿಸಿದರು. ನ್ಯಾಯಬೆಲೆ ಅಂಗಡಿಗಳನ್ನು ಬೆಳಗ್ಗೆ 6ರಿಂದ ರಾತ್ರಿ 10 ಗಂಟೆಯವರೆಗೆ ತೆರೆದು ಪಡಿತರ ವಿತರಿಸಲು ಸೂಚಿಸಲಾಗಿದೆ. ತಪ್ಪಿದ್ದಲ್ಲಿ ಇಲಾಖೆಯ ಸಹಾಯವಾಣಿ ಸಂಖ್ಯೆ 1967 ಸಹಾಯವಾಣಿಗೆ ಕರೆ ಮಾಡಿ ದೂರು ನೀಡಲು ಸೂಚಿಸಿದರು. ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡಿ ಅವರ ಆರೋಗ್ಯ ಕಾಪಾಡುವುದು ಪ್ರತಿಯೊಬ್ಬ ವೈದ್ಯರ ಪ್ರಮುಖ ಕರ್ತವ್ಯವಾಗಿದೆ ಎಂದು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಸಚಿವರು, ಬಡವರು ಸೇರಿದಂತೆ ಪ್ರತಿಯೊಬ್ಬರಿಗೂ ಉತ್ತಮ ಚಿಕಿತ್ಸೆ ದೊರಕುವಂತೆ ಆಸ್ಪತ್ರೆಗಳು ಕಾರ್ಯನಿರ್ವಹಿಸಬೇಕು ಎಂದು ಸೂಚಿಸಿದರು. ಸಮಾರಂಭದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಮತ್ತಿತರರು ಉಪಸ್ಥಿತರಿದ್ದರು. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ ದಿವಸ್ ಆಚರಿಸಲಾಯಿತು. 1999ರ ಕಾರ್ಗಿಲ್ ಯುದ್ದದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರ ಸ್ಮರಣಾರ್ಥ ಪ್ರತಿ ವರ್ಷ ಜುಲೈ 26ರಂದು ವಿಶೇಷ ನಮನ ಸಲ್ಲಿಸಲಾಗುತ್ತದೆ. ಮಂಗಳೂರಿನ ಕದ್ರಿ ಹಿಲ್ಸ್ನಲ್ಲಿರುವ ಯುದ್ದ ಸ್ಮಾರಕದಲ್ಲಿಂದು ಕಾರ್ಗಿಲ್ ವಿಜಯ ದಿವಸ್ ಕಾರ್ಯಕ್ರಮ ಹಾಗೂ 4 ದಶಕಗಳಿಗೂ ಹೆಚ್ಚು ಕಾಲ ಭಾರತೀಯ ಸೇನೆಯಲ್ಲಿ ಬಳಸಿದ ಯುದ್ದ ಟ್ಯಾಂಕರ್ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ದೇಶಕ್ಕಾಗಿ ಹೋರಾಡಿ ಮಡಿದ ಯೋಧರನ್ನು ಸದಾ ಸ್ಮರಿಸುವುದು ಭಾರತೀಯರಾದ ನಮ್ಮೆಲ್ಲರ ಕರ್ತವ್ಯ ಎಂದರು. ಮಡಿಕೇರಿಯಲ್ಲಿಂದು ವಿವಿಧ ಸಂಘ ಸಂಸ್ಥೆಗಳು ಕಾರ್ಗಿಲ್ ವಿಜಯ ದಿವಸ್ ಅನ್ನು ಅರ್ಥಪೂರ್ಣವಾಗಿ ಆಚರಿಸಿದವು. ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದಲ್ಲಿ ಅಮರ್ ಜವಾನ್ ಸ್ಮಾರಕ ಮತ್ತು ಮಡಿಕೇರಿಯ ಯುದ್ದ ಸ್ಮಾರಕದಲ್ಲಿಯೂ ಸಂಘ ಸಂಸ್ಥೆಗಳು ಪುಷ್ಪನಮನ ಸಲ್ಲಿಸಿದವು. ರೋಟರಿ ವುಡ್ ಸಂಸ್ಥೆಯಿಂದ ಆಯೋಜಿತ ಕಾರ್ಯಕ್ರಮದಲ್ಲಿ ಕುಶಾಲನಗರ ಯೋಧ ದಂಪತಿ ಬಿ ಜಗದೀಶ್ ಮತ್ತು ಲೀಲವೇಣಿಯವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಬೆಳಗಾವಿಯ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟಲ್ ಸೆಂಟರ್ ಮರಾಠ ಲಘು ಪದಾತಿ ದಳದಲ್ಲಿ ಇಂದು 26ನೇ ಕಾರ್ಗಿಲ್ ವಿಜಯ ದಿವಸ್ ಅನ್ನು ಆಚರಿಸಲಾಯಿತು. ಯುದ್ದ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಮಾಡಿ ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸಲಾಯಿತು. ಮರಾಠ ಎಲ್ಐಆರ್ಸಿಯ ಕಮಾಂಡೆಂಟ್ ಬ್ರಿಗೇಡಿಯರ್ ಗಿರೀಶ್ ಉಪಾಧ್ಯ ಮಾತನಾಡಿ, ಕಾರ್ಗಿಲ್ ಹೋರಾಟದಲ್ಲಿ ಗೆಲುವು ತಂದುಕೊಟ್ಟ ಯೋಧರ ಅಪ್ರತಿಮ ಧೈರ್ಯ, ಅಚಲ ಸಮರ್ಪಣೆ ಮತ್ತು ನಿಸ್ವಾರ್ಥ ಸೇವೆ ಅನನ್ಯವಾದದ್ದು ಎಂದು ತಿಳಿಸಿದ್ದಾರೆ. ಗದಗ ಜಿಲ್ಲಾ ಹಾಲಿ ಮತ್ತು ಮಾಜಿ ಯೋಧರ ಕ್ಷೇಮಾಭಿವೃದ್ದಿ ಸಂಘ ಮತ್ತು ಗದಗ ಜಿಲ್ಲಾ ರೆಡ್ ಕ್ರಾಸ್ ಆಶ್ರಯದಲ್ಲಿ ನಡೆದ ಸಮಾರಂಭದಲ್ಲಿ ಕಾರ್ಗಿಲ್ ಯುದ್ದದ ಸಂದರ್ಭದಲ್ಲಿ ತಮ್ಮ ಪ್ರಾಣದ ಹಂಗು ತೆರೆದು ದೇಶವನ್ನು ರಕ್ಷಿಸಿದ 527 ಜನ ವೀರ ಹುತಾತ್ಮ ಯೋಧರಿಗೆ ನಮನ ಸಲ್ಲಿಸಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೃಷ್ಣಾ ನದಿ ಜಲಾನಯನ ಪ್ರದೇಶದಲ್ಲಿ ಸುರಿಯುತ್ತಿರುವ ಮಳೆಯಿಂದ ಆಲಮಟ್ಟಿ ಹಾಗೂ ನಾರಾಯಣಪುರ ಜಲಾಶಯಗಳಿಗೆ ನೀರಿನ ಹರಿವು ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಎರಡೂ ಜಲಾಶಯಗಳಲ್ಲೂ ನೀರಿನ ಸಂಗ್ರಹಣೆ ಗಣನೀಯವಾಗಿ ಹೆಚ್ಚಳಗೊಂಡಿದೆ. ಆಲಮಟ್ಟಿ ಜಲಾಶಯದ ಕಳೆದ 24 ಗಂಟೆಗಳ ಸರಾಸರಿ ಒಳಹರಿವು 83,948 ಕ್ಯೂಸೆಕ್ ಆಗಿದ್ದು, ಸರಾಸರಿ ಹೊರಹರಿವು 49,550 ಕ್ಯೂಸೆಕ್ ಆಗಿದೆ. ಪ್ರಸ್ತುತ ನದಿಗೆ 35,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗುತ್ತಿದೆ ಎಂದು ಜಿಲ್ಲಾಡಳಿತ ಪ್ರಕಟಣೆಯಲ್ಲಿ ತಿಳಿಸಿದೆ. ಮೇಲ್ಭಾಗದ ಜಲಾನಯನ ಪ್ರದೇಶದಲ್ಲಿ ಮಳೆ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಜಲಾಶಯಗಳ ಒಳಹರಿವಿನಲ್ಲಿ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಪಾತ್ರದ ಗ್ರಾಮಗಳ ಜನರು ಹಾಗೂ ರೈತರು ನದಿಗೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ದೋಷರಹಿತ ಮತದಾರರ ಪಟ್ಟಿಯೇ ಸದೃಢ ಪ್ರಜಾಪ್ರಭುತ್ವದ ಭದ್ರ ಅಡಿಪಾಯ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಅಭಿಪ್ರಾಯಪಟ್ಟಿದ್ದಾರೆ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ನಿಖರವಾಗಿ ದಾಖಲು ಮಾಡುವ ಮೂಲಕ ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಬಲಪಡಿಸೋಣ ಎಂದು ಅವರು ಕರೆ ನೀಡಿದರು. ಚಿತ್ರದುರ್ಗದ ರಾಷ್ಟೀಯ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಂಸ್ಥೆ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಾಗೂ ಇ ಚಿಪ್ ಹಬ್ ಆಶ್ರಯದಲ್ಲಿ ದಾವಣಗೆರೆಯಲ್ಲಿ ನಾಳೆ 90 ಗಂಟೆಗಳ ಚಿಪ್ ಕ್ರಾಫ್ಟ್ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಭಾರತವನ್ನು ಜಾಗತಿಕ ಸೆಮಿಕಂಡಕ್ಟರ್ ಹಬ್ ಆಗಿ ರೂಪಿಸುವ ರಾಷ್ಟೀಯ ದೃಷ್ಟಿಕೋನಕ್ಕೆ ಬಲ ತುಂಬುವ ಹಾಗೂ ವಿದ್ಯಾರ್ಥಿಗಳಲ್ಲಿ ಉದ್ಯಮಕ್ಕೆ ಅಗತ್ಯವಿರುವ ತಾಂತ್ರಿಕ ಕೌಶಲ್ಯಗಳನ್ನು ವೃದ್ಧಿಸುವ ಉದ್ದೇಶ

0: ದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ಇತ್ತೀಚೆಗೆ ಸಂಭವಿಸಿದ ಅಪಘಾತದಲ್ಲಿ ಗಾಯಗೊಂಡವರನ್ನು ಮಂಡ್ಯದ ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳನ್ನು ಅವರ ಆರೋಗ್ಯವನ್ನು ಸಂಸದ ಸುನೀಲ್ ಬೋಸ್ ಹಾಗೂ ಶಾಸಕ ಮಹದೇವಪ್ಪ ವಿಚಾರಿಸಿದರು. ಬಳಿಕ ಮಾತನಾಡಿದ ಸುನೀಲ್ ಬೋಸ್, ಅಪಘಾತದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ, ಸೂಕ್ತ ಚಿಕಿತ್ಸೆ ನೀಡಲು ವೈದ್ಯರಿಗೆ ಸೂಚನೆ ನೀಡಲಾಗಿದೆ ಎಂದರು. 400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಕೆಪಿಎಸ್ಸಿಯಲ್ಲಿ ನಡೆದಿದೆ ಎನ್ನಲಾದ ಹಗರಣ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ದ ಶಿಕ್ಷೆ ವಿಧಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ರಾಜ್ಯದ ಕರಾವಳಿ ಪ್ರದೇಶದಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿದ್ದು ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಹಲವೆಡೆ ಮತ್ತು ಒಳನಾಡಿನ ಕೆಲವು ಕಡೆ ಮಳೆಯಾಗಿದೆ. ಮಂಕಿ ಮೂಡುಬಿದ್ರೆಯಲ್ಲಿ ಅತಿ ಹೆಚ್ಚು 12 ಸೆಂಟಿಮೀಟರ್, ಬೆಳ್ತಂಗಡಿಯಲ್ಲಿ 9, ಕಾರ್ಕಳದಲ್ಲಿ 8, ಧರ್ಮಸ್ಥಳದಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ದೆಹಲಿಯಲ್ಲಿ ರಾಜ್ಯ ಸಂಸದರ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮುಂದಿನ ತಿಂಗಳು ಕೇಂದ್ರಕ್ಕೆ ಬರ ಪರಿಶೀಲನೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬಿಪಿಎಲ್ ಕಾರ್ಡ್ ಪಡೆಯಲು ವಾರ್ಷಿಕ ಆದಾಯ ಸೆಂಟಿಮೀಟರ್, ಬೆಳ್ತಂಗಡಿಯಲ್ಲಿ 9, ಕಾರ್ಕಳದಲ್ಲಿ 8, ಧರ್ಮಸ್ಥಳದಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ದೆಹಲಿಯಲ್ಲಿ ರಾಜ್ಯ ಸಂಸದರ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮುಂದಿನ ತಿಂಗಳು ಕೇಂದ್ರಕ್ಕೆ ಬರ ಪರಿಶೀಲನೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬಿಪಿಎಲ್ ಕಾರ್ಡ್ ಪಡೆಯಲು ವಾರ್ಷಿಕ ಆದಾಯ ಮಿತಿ 3 ಲಕ್ಷ ರೂಪಾಯಿಗೆ ಹೆಚ್ಚಿಸಲು ಕ್ರಮ, ಸಚಿವ ಕೆಎಚ್ ಮುನಿಯಪ್ಪ. ಇಂದು ಕಾರ್ಗಿಲ್ ವಿಜಯ ದಿವಸ್, ರಾಜ್ಯದಲ್ಲಿ ವಿವಿಧೆಡೆ ಹುತಾತ್ಮ ಯೋಧರ ಸ್ಮರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಧಾರವಾಡ.

0: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
1: ಇನ್ನು ಮುಂದೆ ಪತ್ರ ಹಾಗೂ ಪಾರ್ಸೆಲ್ಗಳನ್ನು ಕಳುಹಿಸಲು ಪೋಸ್ಟ್ ಆಫೀಸ್ನಲ್ಲಿ ಲೈನ್ನಲ್ಲಿ ನಿಲ್ಲುವ ಅಗತ್ಯವಿಲ್ಲ.
0: ಅಂಚೆ ಇಲಾಖೆಯಿಂದ ಪ್ರಾರಂಭಿಸಲಾದ ಡಾಕ್ ಸೇವಾ ಮೊಬೈಲ್ ಆಪ್ ಅಂಚೆ ಸೇವೆಗಳನ್ನು ಬಳಕೆದಾರರ ಮನೆ ಬಾಗಿಲಿಗೆ ತಲುಪುವಂತೆ ರೂಪಿಸಲಾಗಿದೆ.
1: ಬಳಕೆದಾರರು ಮನೆಯಿಂದಲೇ ದೇಶದ ಯಾವುದೇ ಭಾಗಕ್ಕೆ ಹಾಗೂ 150ಕ್ಕೂ ಹೆಚ್ಚು ವಿದೇಶಗಳಿಗೆ ಪತ್ರ ಹಾಗೂ ಪಾರ್ಸೆಲ್ಗಳನ್ನು ಬುಕ್ ಮಾಡಬಹುದು.
0: ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
2: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ ಕೆಎಲ್ಎಸ್ ವಿಡಿಐಟಿ ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. ಎಐಸಿಟಿಇ ಹಾಗೂ ಯುಜಿಸಿ ಮಾನ್ಯತೆ, ನ್ಯಾಕ್ ಎ ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35ಕ್ಕೂ ಅಧಿಕ ಪೇಟೆಂಟ್ಗಳು, 35ಕ್ಕೂ ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ, ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, ಎಐ ಆಧಾರಿತ ತರಬೇತಿ, ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ, ಹುಬ್ಬಳ್ಳಿ ಧಾರವಾಡ ದಾಂಡೇಲಿ ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ, ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್. ಸಿಇಟಿ ಕೋಡ್ E135, ಕಾಮೆಡ್ ಕೆ ಕೋಡ್ E74.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
6: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
5: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
6: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರ್ತುಗಳು ಅನ್ವಯ.
7: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
8: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
9: ಅರೆ ಮೋಹನ್ ಭಾಯ್, ಕಾಫಿ ಬಿಜಿ ಲಗ್ ರೇ ಹೋ.
10: ಮೈ ಸೋಚ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂ. ಏಕ್ ಏಜೆಂಟ್ ನೇ ಕಹಾ ಕಿ ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರ್ವಾ ದೇಗಾ, ಬಸ್ ಪ್ರೋಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನಿ ಹೋಗಿ. ಪೇಮೆಂಟ್ ಲಿಂಕ್ ಭಿ ಭೇಜಾ ಹೈ.
9: ಅರೆ ಮೋಹನ್ ಭಾಯ್, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮೇ ಕೋಯಿ ಏಜೆಂಟ್ ನಹೀ ಹೋತಾ ಹೈ. ಧೋಕೆಬಾಜ್, ನಕಲಿ ವೆಬ್ಸೈಟ್, ಸ್ಯಾಂಕ್ಷನ್ ಲೆಟರ್ಸ್ ಔರ್

0: दस्तखत से लोगों को फंसाते हैं।
1: सच?
0: सीधा बैंक या वित्त संस्था में जाओ या सरकारी वेबसाइट से लोन अप्लाई करो। सतर्क रहें और ऑनलाइन ठगों से बचें।
1: समझ गया।
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: PM ಜಯ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
3: ಬಿಎಂಡಬ್ಲ್ಯೂ X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
2: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
3: ಕೊಡುಗೆಗಳು July 9 to August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ತುಗಳು ಅನ್ವಯ.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನಮ್ಮೆಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಕೃಷಿಯ ಅಂತರ್ಬೆಳೆ ಬೇಸಾಯ ಕ್ರಮ ಕುರಿತು ಹೊನಗುಂದ ತಾಲೂಕು ಐಹೊಳೆ ಗ್ರಾಮದ ಶರಣಪ್ಪ ಬಾಳಪ್ಪ ಭಜಂತ್ರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ.
6: ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಕೃಷಿಯಲ್ಲಿ ಅಂತರ್ಬೆಳೆ ಬೇಸಾಯ ಕ್ರಮ, ಈ ಕುರಿತು ಹುನಗುಂದ ತಾಲೂಕು ಐಹೊಳೆ ಗ್ರಾಮದ ಶರಣಪ್ಪ ಬಾಳಪ್ಪ ಭಜಂತ್ರಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಕುಮಾರ್ ಅಗಡಿ.
7: ನಮಸ್ಕಾರ ರೈತ ಬಾಂಧವರೇ, ಇವತ್ತು ಹುನಗುಂದ ತಾಲೂಕು ಐಹೊಳೆ ಗ್ರಾಮದ ಶರಣಪ್ಪ ಬಾಳಪ್ಪ ಭಜಂತ್ರಿ ಅವರು ಇದ್ದಾರೆ. ಇವರು ಕೃಷಿಯಲ್ಲಿ ಅಂತರ್ ಬೇಸಾಯ ಪದ್ಧತಿಯನ್ನು ಅಳವಡಿಸಿಕೊಂಡು ವ್ಯವಸಾಯವನ್ನ ಮಾಡ್ತಾ ಇದ್ದಾರೆ. ಇವರನ್ನ ಮಾತನಾಡಿಸ್ತಾ ಇವರ ಕೃಷಿಯ ಬದುಕನ್ನ ಕುರಿತು ನಾವು ತಿಳಿದುಕೊಳ್ಳೋಣಂತೆ. ನಮಸ್ಕಾರ ಶರಣಪ್ಪ ಬಾಳಪ್ಪ ಭಜಂತ್ರಿ ಅವರೇ.
8: ನಮಸ್ಕಾರ ಸರ್.
7: ಶರಣಪ್ಪ ಅವರೇ, ತಮ್ಮ ಪರಿಚಯವನ್ನ ನಮ್ಮ ರೈತ ಬಾಂಧವರಿಗೆ ಮಾಡಿಕೊಡ್ರಲ್ಲ.
8: ನಮ್ದು ಐಹೊಳೆ ಸರ್. ನಮ್ಮ ತಂದೆಯವರ ಹೆಸರು ಬಾಳಪ್ಪ ಭೀಮಪ್ಪ ಭಜಂತ್ರಿ ಅಂತ. ನಮ್ಮ ತಾಯಿ ಹೆಸರು ಹನುಮಮ್ಮ ಬಾಳಪ್ಪ ಭಜಂತ್ರಿ. ನಮ್ಮ ತಂದೆಯವರು ಮೂಲ ಕಸಬು ಚೆನ್ನಾಗಿ ಬಾರಿಸ್ತಿದ್ರು. ನಮ್ಮ ಅಜ್ಜನೂ ಕೃಷಿ ಮಾಡ್ತಿದ್ದ, ನಮ್ಮ ಅಪ್ಪನು ಕೃಷಿ ಮಾಡ್ಕೊಂತ ಬರ್ತಿದ್ದ. ಮೆಣಸಿನ ಗಿಡ, ತೊಗರಿ, ಶೇಂಗಾ, ಜೋಳ ಇವನ್ನೆಲ್ಲ ಬೆಳೀತಿದ್ರಿ ನಾವು ಸಣ್ಣರಿದ್ದಾಗ. ನಮ್ಮ ಅಪ್ಪ ಅವರು ಅದನ್ನ ನೋಡಿ ನಾವು ಅದನ್ನ ಮಾಡಕ್ಕೈತೀವ್ರಿ ಸರ್. ಇತ್ತಾಗ ನಾವು ಸಣ್ಣರಿದ್ದಾಗ ಕೃಷಿ ಇತ್ತು ಇದ್ರಂದ್ರೆ ನಾವು ಸಾಲಿ ಕಲಿತಿದ್ದೀವ್ರಿ. ಆಗಿನ ಟೈಮ್ದಾಗ ಸಾಲಿ ನಮ್ಮನ್ನ ಇದು ಕರೆಸೋದು ಆಲಿಲ್ರಿ. ಬಡತನದಾಗ ಅವಾಗ 10-12 ಮಕ್ಕಳು ನಾವು ಬಿಡಿಸಿ ನಮ್ಮನ್ನ ಆಡು ಇಂಥವಕ್ಕೆ ಹಚ್ಚಿ ಇದು ಮಾಡಿಬಿಟ್ರು. ಹಾಳಾಗಿ ಹೋತ್ ನಮ್ಮ ವಿದ್ಯೆ. ಇಲ್ಲಿದ್ದ ನಮಗೆ ಚೆನ್ನಾಗಿ ನುಡಿಸ್ಬೇಕು ಅನ್ನೋ ಆಸಕ್ತಿ ಮೂಡಿ ಬಂತು. ನಮ್ಮ ಮನೆತನದಾಗನು ನಮ್ಮ ಅಪ್ಪಾರು ನುಡಿಸ್ತಿದ್ರಿ. ಆ ನಾದು ನಮ್ಗೆ ಸ್ವಲ್ಪ ಮೂಡಿತು. ಮೂಡಿ ನಮ್ಮ ಅಪ್ಪಾರು ಕಲಿಸಿದ ಗುರುಗಳು ಭೀಮಪ್ಪ ಅರುಣ್ಸಿ ಅಂತೇಳಿ ಅವರು ರೋಣ ತಾಲೂಕದವ್ರಿ ಸರ್. ಕರೆಸಿ ನಾವು ಇತ್ತಾಗ ಅಲ್ಲಿದ್ದ ಅವ್ರನ್ನ ನೋಡ್ಕೊಂಡು ನಾವು ಹಿಂದಾಗಡ ನಾವು ಸ್ವಲ್ಪ ನುಡಿಸ್ಬೇಕು ಇದನ್ನ ಮಾಡ್ಬೇಕು ಜಾತ್ರೆಗೆ ಪೂಜೆಕ ಪುನಸ್ಕಾರಕ್ಕೆ ಹೋಗಿದ್ರಿ ಸರ್. ಮಂಗಲ ವಾದ್ಯ ಬಾರಿಸ್ತಿದ್ರು
7: ದೇವಸ್ಥಾನದಲ್ಲಿ.
8: ಯಾರು ನಮ್ಮ ಹಳ್ಳಿ ಬಾಬು ಇದ್ರಿ ಸರ್, ದೇಸ್ಗತಿ ಹಳ್ಳಿ. ಅಲ್ಲಿ ಹೋಗ್ತಿದ್ರು. ಇತ್ತಾಗ ನಾವು ಯಾಕೆ ಮಾಡಬಾರ್ದು ಇದನ್ನ ಈ ಉದ್ಯೋಗ ಅಂತೇಳಿ ನಮಗೂ ಸ್ವಲ್ಪ ತಿಳುವಳಿಕೆ ಮೂಡ್ತಿರಿ ಸರ್. ಮುಂದುವರಿಸಿದೀವ್ರಿ ಸರ್. ಅವ್ರನ್ನ ಕರ್ಕೊಂಡು ನಾವು ತಿಂಗಳಂಗಡ್ಲೆ ಇಲ್ಲಿ ಇಟ್ಕೊಂತಿದ್ರು. ನಮ್ಮಲ್ಲಿ ಇಟ್ಕೊಂಡು ಸೇವೆ ಮಾಡ್ಕೊಂತ ನಾವು ಅಭ್ಯಾಸ ತಗೊಂತಿದ್ವಿ ಸರ್. ಬಹಳ ಸೇನ ಇದ್ರಿ ಸರ್. ಅವರು ನಮ್ಗೆ ತಿಳುವಳಿಕೆ ಹೇಳಿದ್ರಿ ಸರ್, ಹಿಂಗ ನುಡಿಸ್ಬೇಕು, ಹಿಂಗ ಮಾಡ್ಬೇಕು. ಅವಾಗ ನಾವು ಶನಾಯಿ ಕಲಿಯಕ್ಕೆ ಎದ್ದು ರೂಢ ಆಗಿಬಿಡತ್ರಿ ಸರ್. ಅವಾಗ ಬೆಳಿಗ್ಗೆ

0: ನಿದ್ದಿದ್ದಿಲ್ರಿ, ಬೆಳ್ತಾನ್ರಿ ಸರ್ ನಮ್ ಕಲಿಯಾಕದನ್ನ ಬೆಳ್ತಾನ ಚೆನ್ನಾಗಿ ಕಲಿಬೇಕಾದ್ರ ನನಗೆ ಆಟೋ ಇಟ್ಟಿಲ್ರಿ ಸರ್. ಈಗೂನು ಆ ಟೈಮಕ್ ಮೂರು ಗಂಟೆಗೆ ಎಚ್ಚರಿಕೆ ಆದ್ರಿ ಸರ್, ಹೊಳ್ಳಿ ಮುಕ್ಕೊಳಂಗಿಲ್ರಿ ಸರ್. ಅಲ್ಲಿದ್ದ ನಮ್ಗ ಅದು ಪೂರ್ತಿ ಮೂಡ್ಬಿಡ್ತೀರಿ ಸರ್. ಆಕೆ ಶಾರದ ನಮ್ಗೆ ಒಲತ್ಲು ಒಲತಿಂದ ಎಲ್ಲಿ ಬೇಕಲ್ಲಿ ನಮ್ಮನ್ನ ಕರೆಸಿದ್ರಿ. ಅಲ್ಲಿದ್ದ ಪರಿಚಯ ಪಕ್ಕದಳ್ಳಿ ರೀ ಕೆಲವರು ಅಂತೇಳಿ ಸಂಗಪ್ಪ ಪಿಕರಪ್ಪ ಹೋಗಾರ ಅಂತೇಳಿ ಸರ್. 40 ವರ್ಷ ಗಂಟ್ಲೆ ಅವ್ರು ನಾವು ಕೂಡಿ ಇಡೀ ಹುಬ್ಳಿ ಧಾರವಾಡ ಕಾರವಾರ ಮಂಗಳೂರು ಉಡುಪಿ ಧರ್ಮಸ್ಥಳ ನವರಸ್ಪುರ ನಾಗ್ಪುರದವ್ರು ಮಾಡಿಸಿದ್ರಿ ಸರ್. 5 ಜಿಲ್ಲಾದ ಕಾರ್ಯಕ್ರಮ ಲಾಸ್ಟ್ ಮೈಸೂರಿಗೆ ಮುಕ್ತಾಯ ಆದ್ರಿ ಸರ್. ಅಂತವೆಲ್ಲ ಮಾಡಿದ್ವಿ ಸರ್. ಮಾಡ್ಕೊಂತ ನಾವು ಬೆಳಕಿಗೆ ಬಂದಿವ್ರಿ ಆ ಶಾರದಾನ್ ಪುಣ್ಯದಿಂದ ಆಕಾಶವಾಣಿ ಪುಣ್ಯದಿಂದ ಬಾಣಂದ್ರ ಸಾಹೇಬ್ರ ಇದ್ದಾಗನ ಅವಾಗನ ನಮ್ ಇಲ್ಲಿ ಪರೀಕ್ಷೆ ಆತ್ರಿ ಸರ್. ಮಣ್ಣೊಂದು ನಮ್ ಕರ್ಕೊಂಬಂದ ಇಲ್ಲಿ ನುಡಿಸಿದ್ರ ಸಾಹೇಬ್ ಸೋಳಿನ ಸಾಹೇಬ್ರು ಅವರು ಬಿ ಐ ಗ್ರೇಡ್ ಪಾಸ್ ಆತ್ರಿ ಸರ್. ಬಹಳ ಖುಷಿ ಆಗಿಬಿಡ್ತೀರಿ ಸರ್ ನಮ್ಗೆ. ಆಟೋ ಇಟ್ಟು ಖುಷಿ ಆಗಲಿಲ್ರಿ.
1: ಶೆನೆ ಒಳಗ ತಾವು ಕರಡಿ ಮಜಲ್ ನೋಡಿ
0: ಕರಡಿ ಮಜಲ್ ರೀ ಸರ್.
1: ಶರಣಪ್ಪ ಅವ್ರೆ, ತಮ್ದು ಒಟ್ಟು ಎಷ್ಟು ಎಕರೆ ಹೊಲ ಅದ?
0: ನಮ್ದು 4 ಎಕರೆ ಐತ್ರಿ ಸರ್. 4 ಎಕರೆ ಇದ್ರಂದ್ರ ಅದಕ್ಕ ಹೊಳಿ ಪಂಪ್ ಸೆಟ್ ಮಾಡಿವ್ರಿ ಸರ್. 1.5 ಎಕರೆಕ ಒಂದ್ 2 ಎಕರೆ ಬೋರ್ಗಲ್ ಹಾಕ್ಸಿವ್ರಿ ಸರ್. ನೀರು ಒಂದ್ ಅಳತಿ ಹೊಳಿ ಬೇಸಿ ಐತ್ರಿ ಸರ್.
1: ನೀರು ಚೆನ್ನಾಗಿ ಸಿಗುತ್ತೆ.
0: ನಾವು 3 ಮಂದಿ ಅಣ್ಣ ತಮ್ಮರಿ ಸರ್. 3 ಮಂದಿ ಅಣ್ಣ ತಮ್ಮರೊಳಗ ಮನಸ್ಸಿಗೆ ಇಷ್ಟು ತಗೊಂಡಿವ್ರಿ. ಅದು ಅವ್ರವ್ರ ಪಾಲಿಂದು ಅವ್ರು ಮಾಡ್ಕೊಂಡಾರಿ ಸರ್. ನಮ್ ಪಾಲಿಂದು ಸ್ವಲ್ಪ ಮಾವಿನ ಗಿಡ ಹಚ್ಚಿವ್ರಿ ಸರ್. ಒಂದಿಷ್ಟು ತೆಂಗಿನ ಗಿಡ ಹಚ್ಚಿನ್ರಿ ಸರ್. ಒಂದ್ 20-25 ಹೊಳಿಗೆ ಬಹಳ ಲಕ್ಷಣ ಆಗಿ ಹೋದ್ರಿ ಸರ್. 100 ಗಿಡ ಹಚ್ಚಿದ್ದೀನಿ ಸರ್. ಮಹಾಪುರ ಬಂದ್ಬಿಡ್ತೀರಿ. ಮಹಾಪುರ ಬಂದ್ ಮಲ್ಲಾಪುರಬಾ ನದಿ ಬಂದು ಇಷ್ಟು ಕೊಚ್ಕೊಂಡು ಹೋಗ್ಬಿಡ್ತೀರಿ ಸರ್. ಬಹಳ ಲಕ್ಷಣ ಆಗಿ ಹೋದ್ರಿ ಸರ್. ಹಿಂಗಾಗಿ ಮತ್ತ ಹೊಳ್ಳಿ ಮಾಡಿವ್ರಿ ಸರ್. ಅದ್ರಾಗ ಚೋರ ಐತ್ರಿ.
1: ನಾವು 4 ಎಕರೆಯಲ್ಲಿ ಅಂತರ್ ಬೇಸಾಯವನ್ನ ಮಾಡ್ತಾ ಇದ್ದೀನಿ ಅಂದ್ರೆ ಬಹಳ ಸಂತೋಷ. ಈ ಕೃಷಿಯ ಚಟುವಟಿಕೆಯ ಪೂರ್ವದಲ್ಲಿ ಯಾವ ರೀತಿ ತಾವು ಕೃಷಿಯನ್ನ ಮಾಡ್ಲಿಕ್ಕೆ ತಮ್ಮ ಹೊಲವನ್ನ ಹದ ಮಾಡ್ಕೋತೀರಿ? ಯಾವ ರೀತಿ ತಯಾರ ಮಾಡ್ಕೋತೀರಿ?
0: ನಾವು ಮುಂಗಾರಿ ಬೆಳೆಯೊಳಗ ಉಗಾದಿ ಎಡಬಲ ರೀ ಸರ್ ನೆಗಲಿ ಹೊಡಿತೀವ್ರಿ ಸರ್. ಟ್ರ್ಯಾಕ್ಟರ್ ಆಗ್ಲಿ ಎತ್ತಿಲೆ ಆಗ್ಲಿ ನೆಗಲಿ ಹೊಡಿಸ್ತೀವ್ರಿ ಸರ್. ನೆಗಲಿ ಹೊಡಿಸಿ ಅದನ್ನ ಒಂದು 6 ತಿಂಗಳು ಬಿಟ್ಟು ಬಿಡ್ತೀವ್ರಿ ಸರ್. ಬಿಸಿಲು ತಿನ್ಬೇಕ್ರಿ ಅದು. ಬಿಸಿಲು ತಿಂದಿಂದ ಹೊಳ್ಳಿ ಗಳೆ ಮಾಡಿಸ್ತೀವ್ರಿ ಸರ್. ಅದ್ ಸಾಪ್ ಮಾಡಿಸ್ತೀವ್ರಿ. ರೆಂಟಿ ಹೊಡಿಸಿ ಮತ್ತ ಅಲ್ಲಿದ್ದ ಮಿಷನ್ ಬಂದವ್ರಿ ಅಥವಾ ರೂಟರ್ ಹೊಡಿಸ್ತೀವ್ರಿ ಸರ್. ರೂಟರ್ ಹೊಡಿಸಿ ರೋಣಿ ಮಳಿ ಮಿರ್ಗನ್ ಮಳಿ ಆ ಮಳಿಗೆ ನಾವು ಬೇಸಾಯ ಬಿತ್ತಾಕ ಪ್ರಾರಂಭ ಮಾಡಿದ ಮುಂದ ನಮ್ಗೆ ಯಾವ ಪೀಕ್ ಬೇಕು ಅದನ್ನ. ಈ ವರ್ಷ ಜೋಳ ಹಾಕಿದ್ವಿ ಸರ್, ಮೆಕ್ಕೆಜೋಳ. ಒಬ್ಬರದು ದಿವಸ ಇರುವುದು ಹೊಲ ಮಾಡ್ತೀವ್ರಿ ಸರ್.
1: ಅಲ್ಲಿ
0: ಲವಣಿ ಮಾಡ್ತೀವ್ರಿ ಸರ್. ಗ್ವಾಂಜೋಳ ಹಾಕಿದ್ರಿ ಸರ್ 1-2 ಎಕರೆ. 1-2 ಎಕರೆ ಸುರಪಾನ ಹಾಕಿದ್ವಿ, ಅದು ಲಕ್ಷಣ ಆತ್ರಿ ಸರ್. ಗ್ವಾಂಜೋಳ ಚೋಲೋ ಆತ್ರಿ ಸರ್. 1.26 ಕ್ವಿಂಟಲ್ ಗ್ವಾಂಜೋಳ ಆತ್ರಿ ಸರ್. ಮತ್ತ ಅದನ್ನ ತೆಗೆದು ಈಗ ಅಂತರ್ ಬೇಸಾಯ ಮಾಡಿನ್ರಿ ಸರ್.
1: ಶರಣಪ್ಪ, ಈಗ ತಾವು ರೂಟರ್ ಹೊಡಿಸ್ತಾನೆ ಅಂದ್ರಲ್ಲ, ರೂಟರ್ಗೆ ಒಂದು ದಿನಕ್ಕೆ ಎಷ್ಟು ತೋತಾರ ಬಾಡಿಗೆ?
0: ಒಂದು ತಾಸಿಗೆ 800 ತಗೊಂತಾರಿ ಸರ್.
1: ಒಂದು ತಾಸಿಗೆ
0: 800, ಅದು 8 ತಾಸು 6 ತಾಸು ಹಿಂಗತಿ ಆಗತ್ರಿ ಸರ್.
1: ಪೂರ್ತಿ 1 ಎಕರೆ ಹೊಲ ಮುಗಿಯಕ?
0: 1 ಎಕರೆ ಹೊಲ ಇಲ್ರಿ ಸರ್, 4 ಎಕರೆ ಮುಗುತ್ತರಿ ಸರ್. ಅದು
1: 4 ಎಕರೆನು 8 ತಾಸನೆ ಮುಗಿತ?
0: 8 ತಾಸು ಮುಗುತ್ತರಿ ಸರ್. ಮುಗುತ್ತರಿ ಅದನ್ನ ಹೊಳ್ಳಿ ನಾವು ಮಳಿ ಆದ ತಕ್ಷಣನ ರೋಣಿ ಮಳಿ ಮೆರ್ಗನ್ ಮಳಿಗೆ ನಾವು ಮೊದಲ ಗ್ವಾಂಜೋಳ ಸೂರ್ಯಕಾಂತಿ ಹಾಕ್ತಿವ್ರಿ ಸರ್, ಹೆಸರು ಹಾಕ್ತಿವ್ರಿ. ಅದನ್ನ ತೆಗೆದು ಹಿಂದಾಗಡ ಕಡ್ಲಿ ಜೋಳ 5 ಸಾಲು ಕಡ್ಲಿ 1 ಸಾಲು ಜೋಳ ಹಾಕಿನ್ರಿ ಸರ್. ನಮಗ ಸಾಕಷ್ಟು ಜೋಳ ಆಗತ್ತ ತಿನ್ನಾಕ. ಅಂತರ್ಬೇಸಾಯ ಪದ್ಧತಿ ಅಂದ್ರಿ ಸರ್, ಈ ವರ್ಷ ಜೋಳ ಕಡ್ಲಿ ಹಾಕಿದ್ರೆ ಮುಂದಿನ ವರ್ಷ ಮೆಣಸಿನ ಗಿಡ ಇಂಥವು ಹಾಕ್ತಿರ್ಬೇಸಾಯ. ಸಾಲಿಗೆ ಸಾಲು ಬಿಟ್ಟು ಬಿಟ್ಟು ಪದ್ಧತಿ ಸರಿ ಮಾಡ್ಬೇಕ್ರಿ. 4 ಸಾಲು ಅದನ್ನ 1 ಸಾಲು ಜೋಳ ಹಿಂಗ್ ಮಾಡಿದ್ರೆ ಬೆಳೆ ಬೆಳಿತೈತ್ರಿ ಸರ್. ಮೆಣಸಿನ ಗಿಡ ಬೆಳಿತೈತ್ರಿ, ಕಡ್ಲಿ ಬೆಳಿತೈತಿ, ಜೋಳ ಬೆಳಿತೈತಿ. ಅಂತರ್ ಬೇಸಾಯ ಮಾಡ್ಬೇಕಾದ್ರೆ ಸಾಲಿನ ಸಾಲು ಹಿಂಬಿರ್ಬೇಕ್ರಿ ಸರ್. ಹಂಗಾದ್ರೆ ಒಳ್ಳೆ ಬೆಳೆ ಬರ್ತೈತ್ರಿ ಸರ್. ವರ್ಷ ವರ್ಷ ಅದ ಬೆಳೆ ಹಾಕಿದ್ರಂದ್ರ ಬೆಳೆ ಬೆಳೆಯಂಗಿಲ್ಲ, ಅದು ಬೇರೆ ಬೇರೆ ಬೇರೆ ಬೇರೆ ಆಗ್ಬೇಕ್ರಿ ಸರ್. ಈ ವರ್ಷ ಹೆಸರು ಹಾಕಿದ್ರೆ ಮುಂದ್ ವರ್ಷ ಕಡ್ಲಿ ಹಾಕ್ಬೇಕು, ಕಡ್ಲಿ ಹಾಕಿದ್ರೆ ಮುಂದ ತೊಗರಿ ಹಾಕ್ಬೇಕ್ರಿ, ತೊಗರಿ ಹಾಕಿದ್ರೆ ಸುರೇಪಾನ್ ಹಾಕ್ಲಿ, ಹಿಂಗತಿ ಯಾವ್ದಾರ ಬದ್ಲಿ ಬದ್ಲಿ ಬದ್ಲಿ ಹಾಕ್ಬೇಕ್ರಿ. ಅಂದ್ರೆ ಬೆಳೆ ಹುರುಪದಿಂದ ಬೆಳಿತೈತ್ರಿ ಸರ್. ಬರೇ ಅದನ್ನ ಹಾಕಿದ್ದಾಕಿದ್ನಾಗ ಅವು ಬೆಳೆಯಂಗಿಲ್ಲ, ಸಜ್ಜ ಆಗುದಲ್ರಿ ಸರ್. ಎಲ್ಲಾ ತರದಿಂದ ಹುಳ್ಳಿ ಬೆಳಿತಾರ್ರಿ, ಅದ್ರಾಗ ಬಿಳಿಜೋಳದಾಗ ಕುಸುಬಿ ಬೆಳಿತಾರ್ರಿ ಸರ್, ಅಗಸಿ ಬೆಳಿತಾರ, ಹಿಂಗ ಒಂದೊಂದ್ ತರ ಬೆಳಿ ಬೆಳಿತಾರ.
1: ಅಂತರ ಬೇಸಾಯ ಮಾಡ್ಬೇಕಂತ ಯಾಕೆ ಅನಿಸ್ತದೆ ತಮಗ?
0: ಅಂದ್ರ ನಮಗ ಜೋಳ ಬರ್ತಾವ್ರಿ ಸರ್, ಮತ್ತ ಅದು ಪೀಕ್ ಕಳ್ಳಿನ ಬರ್ತೈತ್ರಿ ಸರ್. ಮತ್ತ ಉಣ್ಣಾಕ ನಮಗ ಹಾರ ಆಗತ್ತಲ್ರಿ ಸರ್. ಬರೇ ಅದನ್ನ ರೊಕ್ಕ ನೋಡ್ಕೊಂಡ್ರೆ ನಮಗ ಹಣ್ಣು ಬೇಕಲ್ರಿ ಸರ್. ಅದ್ರ ಸಲಾಗ ಅಂತರ್ ಬೇಸಾಯ ಮಾಡುದ್ರಿ ಸರ್.
1: ಆಮೇಲೆ ಒಂದ್ ಬೆಳೆ ಕೈ ಕೊಟ್ಟರು ಇನ್ನೊಂದು
0: ಬೆಳೆ ನಮಗ ಹಿಡುತೈತ್ರಿ ಸರ್, ಅದಕ್ಕ ಮಾಡುದ್ರಿ ಸರ್. ಇಲ್ಲಿಲ್ಲಂದ್ರ ನಾಲ್ಕು ಸಾಲು ಐದು ಸಾಲು ಜೋಳ ಮಾಡ್ತೀವ್ರಿ, ಒಂದ್ ಸಾಲ ತೊಗರಿ ಹಾಕ್ತಿವ್ರಿ ಸರ್ ಅಂತರ್ ಬೇಸಾಯದು. ಅದನ್ನ ತೊಕೊಂಡಿಂದ ತೊಗರಿ ಬರ್ತೈತ್ರಿ ಸರ್, ತೊಗರಿ ಏನು ಅನುಕೂಲ ಆಗತ್ರಿ. ಇನ್ನೇನು ಒಳ್ಳೆ ಎಣ್ಣೆ ಪೀಕ್ ಮಾಡಕ್ ಬರಂಗಿಲ್ರಿ ಸರ್, ಅದೊಂದು ಅದೊಂದು ಎರಡು ಪೀಕ್. ಜೋಳ ಹೋತು ತೊಗರಿ ಆಗತ್ರಿ ಸರ್, ತೊಗರಿ ಹೋಗೋರಿಗೂ ಇದು ಜೋಳ ಆಗಿರುತ್ತೆ ಸರ್. ಅದಕ್ಕೆ ಅಂತರ್ ಬೇಸಾಯ ಎರಡು ಪೀಕ್ ಮಾಡುದ್ರಿ ಅದ್ರಾಗ ಡಬಲ್ ಅಂದ್ರೆ ನಾವು ರೈತರು ಅಣ್ಣಗಾಂತೀವ್ರಿ ಸರ್. ಮತ್ತೆ

0: ಅದಕ್ಕ ನೋಡ್ಕೊಂಡು ನಸಿನಾಗ ಹೋಗಿ ಹೋಗಿ ಯಾವ ತರ ಎಣ್ಣೆ ಹೊಡಿಬೇಕು, ಏನ್ ಮಾಡ್ಬೇಕು, ಕಳೆ ಯಾವಾಗ ತೆಗಿಬೇಕು, ಹಂಗ್ ಮಾಡ್ ಪದ್ಧತಿ ರೀ. ಬಿತ್ತಿದ ಒಂದು 15-20 ದಿನದಾಗ ಎಡಿ ಹೊಡಿತೀವ್ರಿ ಸರ್. ಎಡಿ ಹೊಡೆದು ಕಳೆ ನಿಯಂತ್ರಣ ಮಾಡ್ತೀವ್ರಿ ಸರ್. ಕಳೆ ತೆಗಿಸ್ಬೇಕ್ರಿ ಸರ್. ಕಳೆ ತೆಗಿಸಿಲ್ಲ ಕೈಗಳೆ ಮಾಡಬೇಕ್ರಿ ಸರ್. ಇಲ್ಲಂದ್ರ ಬಡ್ಡೆ ಉಳಿದು ಬಿಡ್ತೀರಿ ಸರ್. ಅದು ಬರೇ ಎಡಿ ಹೊಡೆದ್ರು ನಡೆಯಂಗಿಲ್ಲ. ಅದನ್ನ ತೆಗೆದಿಂದ ಹಿಂದಾಗಡೆ ಮಳೆ ಪಳೆ ಆತಂದ್ರ ಇಟ್ಟು ಏನ ಗೊಬ್ಬರ ಪಬ್ಬರ
1: ಕೈಗಳೆ ಮಾಡೋ ಚಲೋ ಅಂತಿರೋ ಏನ ಔಷಧಿ ಹೊಡೆದ್ ಬಿಟ್ಟು
0: ಕೈಗಳೆ ಮಾಡುದ್ ಒಳ್ಳೇದ್ರಿ ಸರ್. ಅದು ಪೀಕ್ ಸುಡ್ತೈತ್ರಿ ಸರ್. ಅದಕ್ಕ
1: ಔಷಧಿ
0: ಹೊಡೆದ್ರ ಪೀಕ್ ಸುಡ್ತೈತ್ರಿ ಸರ್. ಪೀಕ್ ರುಜಾಸುದಲ್ರಿ ಸರ್. ಇದಕ್ಕ ರುಜಾಸ್ತತ್ರಿ ಇದು ಕೈಗಳೆ ಮಾಡಿದ್ದು.
1: ಕೈಗಳೆ ಮಾಡಿದ್ದು ಸ್ವಲ್ಪ ಕೈ ಹಿಡಿತೈತಿ, ಬೆಳೆ ಎಲ್ಲ
0: ಚಲೋ ಬರುತ್ತರಿ, ಮಸ್ತ್ ಎಣ್ಣೆ ಬರುತ್ತರಿ. ಮತ್ತ ಭೂಮಿ ಸಡಲ್ ಆಗತ್ರಿ ಸರ್. ಅದಕ್ಕ ಎಣ್ಣೆ ಹೊಡುವಲ್ಲಿ ಸಡಲ್ ಆಗುದಿಲ್ರಿ ಸರ್. ಭೂಮಿ ಇದಕ್ಕ ಕಳೆಯಕ ಭೂಮಿ ಸಡಲ್ ಆಗತ್ರಿ ಸರ್. ಬೇರು ಸಣ್ಣ ಬೇರು ಹರಿತೈತ್ರಿ, ಒಳ್ಳೆ ಹೊಸ ಬೇರು ಬಿಡತೈತ್ರಿ ಸರ್. ಬಿಟ್ಟಿಂದ ಅದು ಪೀಕ್ ರುಜಾಸ್ತತೆ ಹೌದಾಗತ್ರಿ ಸರ್. ಏನ್ರಿ ಈ ತರ ಮಾಡ್ತೀವ್ರಿ.
1: ಮತ್ತ ಈಗ ಲವಣಿ ಮಾಡೇನಂದ್ರಿ, ಎಷ್ಟು ಎಕರೆ ಲವಣಿ ಮಾಡಿರಿ?
0: ಅದು 5 ಎಕರೆ ಐತ್ರಿ ಸರ್. ಮತ್ತೊಂದು ಹೊಲ ಅವ್ರದಾರಿ ಧನ್ಯಾರ್ದ, ಅದೊಂದು 5 ಎಕರೆ ಮಾಡಿವ್ರಿ ಸರ್. ಅದ್ ಕಬ್ಬು ಹಚ್ಚಿವ್ರಿ ಸರ್.
1: ಒಟ್ಟೊಂದು 10 ಎಕರೆ
0: ಲವಣಿ ಮಾಡಿವ್ರಿ ಸರ್.
1: ಅದ್ರ ಕಬ್ಬು ಹಚ್ಚಿ
0: ಹಚ್ಚಿವ್ರಿ ಸರ್.
1: ಅದು ನೀರಾವರಿ ಅದ್ರ,
0: ಅದು ಒಂದ್ ತುಂಡು ಬೇರೆ, ಅದೊಂದು ತುಂಡು ಬೇರೆ ರೀ ಸರ್. ಅದು ಅದು ಒಳಗೆ ಹೆಚ್ಚೈತ್ರಿ ಸರ್. ನೀರ್ ಐತ್ರಿ, ಅದ್ ಕಬ್ಬು ಹಚ್ಚಿನ್ರಿ ಸರ್. ಈ ವರ್ಷ
1: ಎಲ್ಲಿ ನೀರ್ ಐತಿ ಅಲ್ಲಿ ಕಬ್ಬು ಹಚ್ಚಿರಿ. ಇನ್ನ ನೀರ್ ಇಲ್ಲದ ಕಡೆ ಮತ್ತೆ ಅಂತರ್ಬೇಸಾಯ
0: ಮಾಡಿನ್ರಿ ಸರ್.
1: ಈಗ ಕಬ್ಬನ್ನ ಯಾವ ತರ ತಾವು ನಾಟಿ ಮಾಡ್ತೀರಿ, ಯಾವ ರೀತಿ ಹೊಲವನ್ನ ತಯಾರು ಮಾಡ್ಕೊಂಡು ನಾಟಿ ಮಾಡ್ತೀವಿ?
0: ಅದು ಮೊದಲ ಸೂರ್ಯಪಾನ ಹಾಕಿದ್ವಿ ಸರ್, ಸೂರ್ಯಕಾಂತಿ. ಅದು ಪೌಡರ್ ತೊಳೆದ್ರೆ ಲುಕ್ಸಾನ್ ಆತ್ರಿ ಸರ್. ಅದನ್ನ ಹೊಳ್ಳಿ ರೋಟರ್ ಹೊಡಿಸಿ ಬಿಟ್ಟಿನ್ರಿ. ರೋಟರ್ ಹೊಡಿಸಿ ನೇಗಿಲಿ ಹೊಡಿಸಿದ್ರಿ, ಪರಟಿ ಪಳ ನೇಗಿಲಿ ಹೊಡಿಸಿ ಒಂದ್ ತಿಂಗಳು ಬಿಟ್ಟಿವ್ರಿ ಸರ್. ತಿಂಗಳು ಬಿಟ್ಟು ಹೊಳ್ಳಿ ಮತ್ತ ರೋಟರ್ ಹೊಡಿಸಿದ್ರಿ ಸರ್. ರೋಟರ್ ಹೊಡಿಸಿ ಮತ್ತ ಅದಕ್ಕೆ ಬೋದು ಬಿಟ್ಟಿಸಿನ್ರಿ ಸರ್. ಕಬ್ಬು ಸಾಕ್ ಬೋದು ಬೋದು ಬಿಡಿಸಿಂದ ನಾಟಿ ಕಬ್ಬು ತಂದು ಹಚ್ಚಿಸಿದ್ರಿ ಸರ್. ಒಂದು ಎಕರೆಕ 5,000 ರೂಪಾಯಿ ರೀ ಸರ್ ಹಚ್ಚಾಕ ಅದನ್ನು ಕಬ್ಬು ಏನ್ರಿ ನಾಟಿ ಕಬ್ಬು ಹಚ್ಚಾಕ. ಅದಕ್ಕೆ ಸಾವಿಳು ಗೊಬ್ಬರ ಹಾಕಿವ್ರಿ. ಮೊದಲ ಎರಿಹುಳದ ಗೊಬ್ಬರ ಹಾಕ್ತಿವ್ರಿ ಸರ್. ಅದಕ್ಕೆ ಎರಿಹುಳದ ಗೊಬ್ಬರ ಅಥವಾ DAP ಗೊಬ್ಬರ ಇಂಥದ್ ಹಾಕಿ ಅದಕ್ಕೆ ಸಾಲಿಗೆ ಕಬ್ಬು ಹಾಕ್ತಿವ್ರಿ ಸರ್. ಕಬ್ಬು ಹಾಕ್ಸಿಸಿ ಮಣ್ಣು ಹಿಡಿದ್ರಿ.
1: ಕಬ್ಬು ತುಳಿಯಂಗಿಲ್ಲ,
0: ತುಳಿಯಂಗಿಲ್ರಿ ಸರ್. ಅದು ತುಳಿದ್ರೆ ಕೈ ಹಿಡಿದೈತ್ರಿ ಸರ್. ಈಗ ಯಾರು ಮಾಡಿದ್ರೆ ತುಳಿದ್ರೆ ಬರ್ತಾರೆ ಒಳ್ಳೇದ್ರಿ ಸರ್. ಅದು ಅದಕ್ಕಿಂತ ಇದು ಆಗ ಹಚ್ಚಕ್ಕಿಂತ ತುಳಿದ್ ಹಚ್ಚೋದು ಒಳ್ಳೇದ್ರಿ ಸರ್. ಒಲ್ಲೆಂತಾರಿ ಸರ್, ಆಳು ಮಾಡಕ್ ಒಲ್ಲೆಂತಾರಿ ಸರ್. ಈಗಾಗ ಹರಿಗೆ ಹಾಕಿ ಮ್ಯಾಲೆ ಮಣ್ಣು ಎಳ್ದು ಬಿಡ್ತಾರೆ, ಬೋದ್ನೇನ್ ಮಣ್ಣ್ರಿ ಸರ್. ಮಕ್ಳು ಎಳ್ದು ಹಿಂದ ನೀರ್ ಬಿಟ್ಟು ಬಿಡುದ್ರಿ ಸರ್.
1: ಅದಕ್ಕೆ ನೀರ್ ಹಾಯ್ಸಿ,
0: ನೀರ್ ಹಾಯ್ಸಿ ಬಿಡುದ್ರಿ ಸರ್. ನೀರ್ ಹಾಯ್ಸಿಂದ ಒಂದ್ 15 ದಿನಕ್ಕೆ ಹುಟ್ಟಕ್ ಚಾಲು ಮಾಡ್ತಾರಿ ಸರ್. ಅದು ಈಗ ತಿಂಗಳ ದಿನ ಆತ್ರಿ ಸರ್. ಈಗ
1: ವರ್ಷದಿಂದ ಕಬ್ಬು ಬೆಳೆಯಾಗತ್ತೆ.
0: ಗೇಣು ಸೋಟು ಬಂದತ್ರಿ ಸರ್. ಮೊದಲು ಅನುಭವ ಐತ್ರಿ ಸರ್. ಮೊದಲು ಒಂದ್ ಮಾಡಿದ್ವಿ ಸರ್, ಅನುಭವ ಐತ್ರಿ. ಅದ್ರ ಪೂರ್ತಿ ಅನುಭವ ಐತ್ರಿ. ಯಾವ ತರ ಮಾಡ್ಬೇಕು, ಯಾವ ತರ ಇಲ್ಲ. ಈಗ ಆಳು ಬಹಳ ಹೋಗ್ತಾವ್ರಿ ಸರ್. ಆ
1: ಕಳೆ ತೆಗಿಯಕ್ಕೆ ಎಷ್ಟು ಕೊಡ್ತೀರಿ ನೀವು?
0: ಅದು 300-400 ರೂಪಾಯಿ 400 ರೂಪಾಯಿ ರೀ ಸರ್. ಈಗ
1: ಒಂದ್ ದಿನಕ್ಕೆ
0: ರೀ ಸರ್ ಆಳಿಂದು. ಈಗ ಭಯಂಕರ ಕೂಲಿ ಆಗತ್ರಿ ಸರ್. ಅದಕ್ಕೆ ಕೃಷಿ ತಜ್ಞರನ್ನ ಕರೆಸಿ ಕೇಳಿದಿನ್ರಿ ಸರ್, ಇದಕ್ಕೆ ಏನ್ ಮಾಡ್ಬೇಕು ಅಂತೇಳಿ. ಇಲ್ಲ ಎಣ್ಣೆ ಸ್ಪ್ರೇ ಮಾಡ್ರಿ, ಏನೂ ಆಗುದಿಲ್ಲ, ಕಬ್ಬು ಒಳ್ಳೆ ರೀತಿ ಬರುವಂತದ್ದು ಕೊಡ್ತೀವಿ ಅಂತ ಹೇಳಿದ್ರಿ ಸರ್ ಕೃಷಿ ತಜ್ಞರು. ಮತ್ತ ಅದನ್ನ ತಂದಾನ್ರಿ, ಮಣ್ಣಿಗೆ ಬಾಗಲಕೋಟೆಗೆ ಹೋಗಿ ಮಗ ತಂದಾನ್ರಿ ಸರ್.
1: ಮತ್ತೆ ಈ ವರ್ಷದಿಂದ
0: ಬೆಳೆಯಕ ಚಾಲು ಮಾಡಿದ್ರಿ ಸರ್.
1: ಹಿಂದೆ ಕಬ್ಬನ್ ಬೆಳೆದಿದ್ರಲ್ಲ, ಎಷ್ಟು ಕ್ವಿಂಟಲ್ ಮಾಡಿದ್ರಿ?
0: ಅದು 3 ಎಕರೆ ಇತ್ರಿ ಸರ್. 2 ಎಕರೆ ಬೇರೆ ಮಾಡಿದ್ವಿ ಸರ್. ಅದು ಮಾಡಿದ್ರ 150 ಟನ್ ಆಗಿತ್ರಿ ಸರ್. 3 ಎಕರೆಕ್ಕೆ 50 ಟನ್ ಆಗಿತ್ರಿ ಸರ್.
1: ಎಕರೆಕ್ಕೆ
0: ಅದು 2800 ರೂಪಾಯಿ ರೇಟ್ ಇತ್ರಿ ಸರ್ ಅವಾಗ. ಈಗ ಮತ್ ಮೊನ್ನೆ ತರ ಮಾಡ್ಯಾರಿ ಸರ್, 3,200-3,300 ರೂಪಾಯಿ ಮಾಡ್ಯಾರಿ ಸರ್. ಅದ್ರಾಗ ಬಾಳ ಮುರಿತಾರಿ ಸರ್, ಬಾದ್ ಮುರಿತಾರಿ. 10 ಟನ್ ಆತಂದ್ರೆ 1 ಟನ್ ಮುರಿತಾರಂತ್ರಿ ಸರ್. ರೈತರು ಬಾಳೆ ಸುದ್ದಿ ಇಲ್ಲ ಏನ್ರಿ. ಮತ್ತ ಅವ್ರಿಗೆ ಕೊಟ್ಟು ಇವ್ರಿಗೆ ಕೊಟ್ಟು ನಮ್ಗೆ ಉಳಿಬೇಕಾದ್ರ ಒಂದ್ 4 ಉಳಿದ್ರಂದ್ರ ದೊಡ್ಡ ಪುಣ್ಯ ಏನ್ರಿ ಸರ್. ಆಳಿಂದ ಬಾಳ ಬಾಳ ಅದ. ಮತ್ತ ಬಾಡಿಗೆ ಕೊಡ್ಬೇಕ್ರಿ, ಗಡೆದ ಬಾಡಿಗೆ ಎಲ್ಲಾ
1: ಖರ್ಚು
0: ಜಾಸ್ತಿ ರೀ ಸರ್, ಬಾಳ ಜಾಸ್ತಿ ರೀ.
1: ಈಗ ನೀವು ಕೃಷಿ ಮಾಡಕತ್ತಿರಲ್ಲ, ಈಗ ನಿಮ್ಗೆ ಸಾಧಾರಣವಾಗಿ ಒಂದು 70-71 ವರ್ಷ ಇರ್ಬೋದು
0: ನೋಡ್ರಿ ಸರ್.
1: ತಾವು ತಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಂಡು ಗಟ್ಟಿಮುಟ್ಟಾಗಿ ಈ ಕೃಷಿಯನ್ನ ಮಾಡ್ತಾ ಇದ್ರಿಂದ ನಿಜಕ್ಕೂ ಮೆಚ್ಚುವಂತದ್ದು. ತಮಗ ಕೃಷಿಯಲ್ಲಿ ಯಾರ್ಯಾರು ಕೈ ಜೋಡಿಸ್ತಾರ ಮನ್ಯಾಗ?
0: ಮನ್ಯಾಗ ಮಗ ಅದನ್ರಿ ಸರ್, ನಮ್ಮ ಕುಟುಂಬದಾರಿ ಸರ್ ಬರ್ತಾರಿ ದಿನಾ ಹೊಲಕ್ರಿ. ನಾವು ಮಾತ್ರ ಬೆಳಿಗ್ಗೆ ಎದ್ದವನ ಹೊಲಕ್ರಿ ಸರ್. ಈಗಿ ತಪ್ಸಲ್ರಿ, ಮಗ ತಪ್ಪಿಸಿದ್ರು ನಮ್ಮ ಹೆಣ್ಮಕ್ಳು ತಪ್ಪಿಸಿದ್ರು ನಾ ತಪ್ಪಸಂಗಿಲ್ರಿ. ಹೋಗಿ ಒಂದ್ ತಾಸು ಕೆಲಸ ಮಾಡೇ ಬರ್ತೀನಿ ಸರ್.
1: ಎಷ್ಟು ಗಂಟೆಗೆ ಹೇಳ್ತೀರಿ?
0: ಬೆಳಿಗ್ಗೆ 5 ಗಂಟೆಗೆ ಹೇಳ್ತೀನಿ ಸರ್, ನೀರ್ ಕಾಯ್ಕೊಂತೀವ್ರಿ, ಜಳಕ ಮಾಡ್ತೀವಿ, ಹೊಳಿ ಹೊಲಕ್ ಹೋಗಿ ಒಂದ್ ಕಾಲಾಗ ಕಸ ಇತ್ತಂದ್ರೆ ಅದನ್ನ ಕಿತ್ತಿ ಎಜ್ಜಿಡ್ತೀನಿ ಸರ್. ಆ ಕಸ ಬಿಟ್ಟು ಹೋಗಂಗಿಲ್ರಿ ಮುಂದ.
1: ಈಗ ಮನೆಯಲ್ಲಿ ಏನ ದನಕರುಗಳು ಇಟ್ಟಿರೋ?
0: ದನಕರ ಇದ್ದೂರಿ ಸರ್, ಮಕ್ಕಳು ಸ್ವಲ್ಪ ಬ್ಯಾರೆ ಆದ್ರಿ ಸರ್ ಅತ್ತಾಗಿತ್ತಾಗ. ಮತ್ತ ನಮಗ್ ನೇಗೂಗಲ್ ಅಂದ್ರೆ ಅವರು ಡ್ಯೂಟಿ ಹೋಗೋರಿ, ಮಗ ಸೊಲೋದನ್ರಿ ಸಣ್ಣ.
1: ಎಷ್ಟ್ ಜನ ಮಕ್ಕಳ್ರಿ?
0: ಇಬ್ಬರಿ ಸರ್, ಇಬ್ರು ಹೆಣ್ಮಕ್ಳು ಇಬ್ರು ಗಂಡ್ಮಕ್ಳ್ರಿ. ಅವರು

0: ಒಟ್ಟು ಮನೆಗೆ ಹೋಗ್ಯಾರಿ ಸರ್. ಗಂಡು ಮಕ್ಳು ಅದಾರ ರೀ, ಹಿರಿಯವ ನನ್ನಂತಕದಾನ್ ರೀ, ಸಣ್ಣವ ಮತ್ತ ಈಗ ತುಕ್ನಿ ಕಾಲ್ ರೀ, ಹೋರಿಪ್ಪ ಮಾಡ್ಕೊಂತೀನ್ರಿ ಅಂತಾರೆ. ಈಗೂ ನಮ್ಮನ್ನು ಬಿಡುವ ಸಣ್ಣ ಮಗ ಒಳ್ಳೆ ಇದ ಸಂಪರ್ಕ ಐತ್ರಿ ಸರ್. ದೊಡ್ಡ ದೊಡ್ಡವ್ರು ಕೂಡ ಗೆಳ್ತಾನ್ರಿ, ದೊಡ್ಡ ಆಫೀಸರ್ ಕೂಡ. ಗೈಡ್ ಹೇಳ್ತಾನ್ರಿ ಸರ್, ಐವಳಿ ಪಟ್ಟದಕಲ್ಲು ಬದಾಮಿ 14-15 ಭಾಷೆ ಮಾತಾಡ್ತಾನ್ರಿ ಸರ್. ಚಲೋ ಅದನ್ರಿ ಸರ್, ಗ್ರಾಜುಯೇಟ್ ಏನ್ರಿ ಸರ್. ಅವನ ಮಕ್ಕಳು ಹಂಗಾದ್ರಿ ಸರ್, ಶಾಲಿ ಒಳಗ ಪ್ರವೀಣರ್ ಅದಾರಿ ಸರ್. ಒಬ್ಬಕ್ಕೆ ಅಗ್ರಿಕಲ್ಚರ್ ಕಲಿತಾರ್ರಿ ಮೈಸೂರು ಆಚೆ ಕಡೆ, ಇಬ್ರು ನವೋದಯ ಐತ್ರಿ ಸರ್, ಒಬ್ಬ 8ನೇ ಚದನ್ರಿ ಸರ್. ಮೊಮ್ಮಗ ಹಿರಿಯವನ ಮಗ ಬಾಗಲಕೋಟೆ ಕಲಿತಾನ್ರಿ ಸರ್.
1: ಈ ಕೃಷಿಯನ್ನ ಮಾಡ್ತಾ ಇದ್ರಲ್ಲ, ಅಂತರ್ ಬೇಸಾಯ ಮಾಡ್ತಾಗತ್ತೀರಿ, ಕಬ್ಬನ್ ಮಾಡಾಗತ್ತೀರಿ. ಈಗ ಒಂದು ಸಲ ಕಬ್ಬನ್ನ ನಾಟಿ ಮಾಡಿದ್ರ ಎಷ್ಟು ವರ್ಷದವರೆಗೂ ತಾವು ಕಬ್ಬನ್ನ ತೆಗೆಯಂಗಿಲ್ಲ?
0: 3 ವರ್ಷ ತನ ಬರ್ತತ್ರಿ ಸರ್. ಅದು ಅಗದಿ ಪದ್ಧತಿ ಮಾಡಿಬಿಟ್ರ 3 ವರ್ಷ ತನ ನಾಟಿ ತೆಗಿಯಕ್ ಬರುದಿಲ್ರಿ ಅದೆಲ್ಲ. ಮತ್ತೆ ಒಂದೇಳೆ ಅದು ಹಿಂತನ ಆತು ಸಿದ್ಧ ಆಗಲಿಲ್ಲ ಅಂದ್ರೆ 2 ವರ್ಷ ಮಾತ್ರ ಗ್ಯಾರಂಟಿ ಬರ್ತ್ರಿ ಸರ್, ದೊಡ್ಡ ಬೆಳೆ ಬರ್ತ್ರಿ. 3ನೇ ವರ್ಷಕ್ಕ ಮಾಡಿದ್ರು ಬರ್ತ್ರಿ ಸರ್. ಅದ್ ಮೇಲ್ ಗೊಬ್ಬರ ಹಾಕ್ಬೇಕ್ರಿ ಸರ್. ಅದಕ್ಕೆ ಗೊಬ್ಬರ ನಾವ್ ಎಷ್ಟು ಅದನ್ನ ದುಡಿತೀವಿ ಅಷ್ಟು ಫಲ ಕೊಡ್ತೈತ್ರಿ ಸರ್. ಮತ್ ದುಡಿಲಿ ಅಂದ್ರೆ ಆಗಾಗಿಲ್ರಿ ಸರ್,
1: ದುಡಿಬೇಕು,
0: ದುಡಿಬೇಕ್ರಿ ಸರ್. ಶ್ರಮ ಪಡಿಬೇಕು, ನಮ್ಗೆ ನೇಗ್ಲಿಕ್ಕಂದ್ರೆ ಆಳ ತಗೋಬೇಕು ಮಾಡ್ಬೇಕ್ರಿ ಸರ್, ಅಂದ್ರೆ ನಮ್ಗೆ ಫಲ ಕೊಡ್ತೈತ್ರಿ ಸರ್. ಇಲ್ಲಂದ್ರೆ ಆಗಾಗಿಲ್ರಿ.
1: ಈಗ ತಮ್ಮಗ ಹಿರೇ ಮಗನು ತಮ್ಮ ಕೃಷಿಯಲ್ಲಿ ಜೋಡಿಸ್ತಾರೆ?
0: ಅವನದ್ ಮಾಡಾವ್ರಿ ಸರ್, ಮಾಡ್ತಾನ್ರಿ. ನೀರ್ ಹಸೋದು, ನಾನು ಅವ್ನ ಜೋಡಿ ಹೊಕ್ಕೇನ್ರಿ.
1: ದನಕರಗಳನ್ನ ಯಾಕೆ ತೆಗೆದ್ರಿ ತಾವು?
0: ಅಂದ್ರ ಮನ್ಯಾಗ ಹೆಚ್ಚಾಗಿ ಮಾಡೋರಿಲ್ದಾಗತ್ರಿ ಸರ್. ಮೊಮ್ಮಕ್ಳು ಕೊಟ್ಟ ಮನೆಗೆ ಅಲ್ಲೇ ಇಲ್ಲಿ ಹೋಗ್ಬಿಟ್ರು. ಮತ್ತ ಮಗ ನಾನು ಇಬ್ರ ಆದಿವಿ, ಮತ್ತ ಹೆಣ್ಮಕ್ಳು ಅದಾರಿ ಸರ್. ಸಸಿ ಒಬ್ಬಕ್ಕೆ ಕಾಯಿಪಲ್ಲೆ ಮಾರ್ತಾರ್ರಿ.
1: ಕಾಯಿಪಲ್ಲೆ ಬೆಳಿತೀರಿ?
0: ಹ್ಞೂ ಬೆಳಿತೀವ್ರಿ ಸರ್.
1: ಏನೇನ್ ಬೆಳಿತೀರಿ?
0: ಕೋತಂಬರಿ, ಮೆಂತೆ ಪಲ್ಯವು, ಈ ಮೂಲಂಗಿ, ಇವನ್ನೆಲ್ಲ ಬೆಳಿತೀವ್ರಿ ಸರ್.
1: ಅದನ್ನ ಎಷ್ಟು ಎಕರೆ ಹಾಕಿರಿ?
0: ಅದ್ರ ಕೂಡ ಹಾಕಿವ್ರಿ ಸರ್.
1: ಈ ಬದುವಿನಾಗ ಏನೇನ್ ಬೆಳಿತೀರಿ?
0: ಬದಿನಾಗ ಹಿರಿ ಬೆಳಿ, ಸೌತಿ ಬೆಳ್ಳಿ ತಾವ್ ಮಗ್ಲು ಹಾಕಿರ್ತೀವ್ರಿ ಸರ್. ಹಾಕಿರ್ತೀವ್ರಿ.
1: ಎಷ್ಟು ಬರ್ತಾವ
0: ಮನಿ ಬೆಳಕಿಗೆ? ನಮಗ ಸ್ವಾರ್ರಿ ಸರ್. ಏನೇನು ಇದು ಏನ್ ಮೆಂತ್ಯವು, ಕೋತಂಬರಿ, ಮೂಲಂಗಿ ಐತಲ್ರಿ ಸರ್, ಹಾಕತ್ರಿ, ಬೇಸಾಗತ್ರಿ ಸರ್. ಈಗ ಹಾಕಿವ್ರಿ ಸರ್ ಅದನ್ನ. ಈಗ ಇದ ಒಂದ 2 ದಿನ ಆತ್ರಿ ಸರ್, ಹಾಕಿ ನಾಟೈತ್ರಿ ಸರ್. ಶುರು ಮಾಡಿವ್ರಿ ಸರ್, ಬೇಸ್ ನಾಟೈತ್ರಿ. ಇನ್ಮೇಲೆ ಮತ್ತ ಕಸ ಕಡ್ಡಿ ತೆಗೆದು
1: ಕೃಷಿ ಮಾಡಾಕತ್ತಿರಲ್ಲ, ಯಾವಾಗಾದ್ರೂ ತಮ್ಮ ಭೂಮಿಗೆ ಮಣ್ಣು ಪರೀಕ್ಷೆ ಮಾಡಿಸಿರಿ?
0: ಮಣ್ಣ ಪರೀಕ್ಷೆ ಮಾಡಿಸಿವ್ರಿ ಸರ್. ಅದು ಹೊಳ್ಳಿ ನಮಗ ಬರ್ಲೇ ಇಲ್ರಿ ಸರ್. ಅವರು ಕೃಷಿ ಆಫೀಸಿನಿಂದ ಬಂದು
1: ನೀವು ಹೋಗಿ ಕೇಳ್ಬೇಕು ಅವ್ರು ಅದಕ್ಕೆ ಏನಾತು ಅಂತಂದು.
0: ಹ್ಞೂನ್ರಿ ಸರ್, ಒಂದ್ ಹೊಲ ಸ್ವಲ್ಪ ಎಡ ಐತ್ರಿ ಸರ್. ನಮ್ಮ ಅಜ್ಜಾರ್ ಹಿಡಿದ್ರಿ ಸರ್. ಅದು ಆ ಹೊಲ ಜೇವಳ ಆಡತ್ರಿ ಸರ್. ಅದನ್ನಿಟ್ಟು ಊಟ ಕಿತ್ತು ಬಿಡ್ತಾರಿ. ಮೊದಲು ದೊಡ್ಡ ಮಳೆ ಆತಂದ್ರ ಊಟ ಕಿತ್ತಿ ಅದ್ರಾಗ ಒಂದ್ 2-3-4 ಮಾವಿನ ಗಿಡ ಅದ್ರಿ ಸರ್. ನಮ್ಮ ಅಜ್ಜಾರ್ ಹಚ್ಚಿದ್ದು, ನಮ್ಮ ಹುಟ್ಟೋಳಿನ ಹಚ್ಚಾರಿ, 70 ವರ್ಷದ ಗಿಡ ಅದ್ರಿ ಸರ್. ಅವು ಅದರಲ್ಲಿ ಚಲೋ ಹಾಕೋರಿ ಸರ್. ಒಂದು ತೆಂಗಿನಕಾಯಿ ಐತಿ, ಕಾಯಕತ್ರಿ ಸರ್. ಒಂದು ಜವರಿ ಗಿಡ, ಆ ಗಿಡದಾಗ ನಾವು ಲಾಭ ತಗೊಂತೀವ್ರಿ. ಇದನ್ನು ಒಂದು ಕರೆಂಟ್ ಇತ್ತು ಸರ್. ಅದು ಸಣ್ಣ ನೀರು ಒಂದ್ ಅಳತಿ 2 ಇಂಚ್ ನೀರು ಐತ್ರಿ ಸರ್. ಅದನ್ನ ಒಬ್ರು ಪಾಮ ಗಿಡ ಅಂತ ಹಚ್ಚಿಬಿಟ್ಟಾರ ಸರ್. ವಾಯರ್ ಬಂದ್ಬಿಟ್ಟವ್ರಿ, ಅದನ್ನ ಕಟ್ ಮಾಡಿಸ್ಯಾರ ಸರ್. ಅವನ್ ಕಂಬ ಕಿತ್ತಿ ಮತ್ತೊಂದ್ ಕಡೆ ತಗೊಂಡು ಹಾಕ್ಬೇಕಂತೀವ್ರಿ ಸರ್. ಅದು ಹಸಿ ಇತ್ರಿ. ಹಸಿದ ಕಾರಣಕ್ಕೆ ಅವರು ಹಸಿ ಆರ್ಲಿ, ಆರಿಂದ ಕಿತ್ತಿ ಹಾಕ್ತಿವಿ ಅಂದಾರೆ ಸರ್. ಒಂದು 30 ರೂಪಾಯಿ ಗಡ ಇರ್ತಾರೆ ಸರ್. ಅದು ಹೋದ್ರ ಹೋದಕ್ಕ ಹಾಕಿ ಒಂದು 70 ಕೆಜಿ ಭತ್ತ ತಿಂದ್ರಿ ಸರ್. ಗಂಗಾವತಿ ಅಂತೇಕ ಆ ಭತ್ತ ಹಾಕ್ಬೇಕಂತ ವಿಚಾರ ಮಾಡ್ರಿ ಸರ್. ಭತ್ತ ಆಗತ್ರಿ ಸರ್, ಗ್ಯಾರಂಟಿ ಭತ್ತ. ಒಂದು 20-25 ಚೀಲ ನೆಲ್ ಆಗತ್ರಿ ಸರ್ ಭತ್ತ. ಏನ್ರಿ ಸರ್,
1: ಈಗ ಮತ್ತೆ ನೀರಾವರಿಯಲ್ಲಿ ಏನೇನ್ ಮಾಡಾಗತ್ತಿರ್ತಾವ?
0: ನೀರಾವರಿಯಲ್ಲಿ ಕಬ್ಬು,
1: ಅಂತರ್ ಬೇಸಾಯ,
0: ಅಂತರ್ ಬೇಸಾಯ. ಹ್ಞೂ ರೀ ಸರ್. ಅದು ಶೇಂಗಾ ಹಾಕ್ತಿವ್ರಿ ಸರ್. ಒಂದೊಂದು ಟೈಮ್ದಾಗ
1: ಶೇಂಗಾ ಯಾವ ತರ ಬೆಳಿತೀರಿ? ಯಾವ ತಳಿ ಬೀಜ ತಗೊಂಡ್ಬರ್ತೀರಿ?
0: ಅದು ಜವರಿ ಶೇಂಗಾನ ಹಾಕ್ತಿವ್ರಿ ಸರ್. ಜವರಿ ಒಳ್ಳೆ ಪೀಕ್ ತಗೋತೀವ್ರಿ. ಅದೇನು ಜೌಳ ಐತಿದ್ನಿಲ್ರಿ ಸರ್. 50 ಚೀಲ ತನ ಆಗತ್ರಿ ಸರ್. 25 ಕ್ವಿಂಟಲ್ 26 ಕ್ವಿಂಟಲ್ ತನ.
1: ಈಗ ಮತ್ತೆ ಶೇಂಗಾ ಬೆಳೆದಿಲ್ಲ ನೀವು?
0: ಇಲ್ರಿ ಸರ್. ಅಂದ್ರ ಅದು ಹೊಲ ಹಸಿ ಇತ್ತರಿ ಸರ್. ಕಂಬ ಕಿತ್ಬೇಕಾತ ಲೈನ್ ಕತ್ತರಿಸ್ಬಿಟ್ರಿ. ಇಲ್ಲಿ ಅವ್ ಪಾಮ್ ಗಿಡ ಹಾಕ್ಯಾರಿ ಸರ್. ಅದನ್ನ ಏನಾರು ಮಾಡ್ಬೇಕಂದ್ರ ಅದನ್ನ ಕರೆಂಟ್ ಇಲ್ದ ಏನು ಮಾಡಕ್ ಬರ್ಗುಲ್ರಿ ಸರ್. ಅದಕ್ಕೆ ಹಿಂಗ ಕರೆಂಟ್ ಚಲೋ ಆಗಿಂದನ ಮುಂದಲ್ ಕೆಲಸ ರೀ ಸರ್. ಅದಕ್ಕೆ ಸುಮ್ಮನೆ ಕುಂತಿ.
1: ಎಷ್ಟು ಎಕರೆ?
0: ಅದು 2 ಎಕರೆ ಐತ್ರಿ ಸರ್.
1: 2 ಎಕರೆ ಹಂಗ ಬಿದ್ದೈತಿ?
0: ಹಂಗ ಬಿದ್ದೈತ್ರಿ ಸರ್. ಮಾಡಿಸ್ತೀನಿ ಸದ್ಯ. ಆರೈತ್ರಿ ನೆಲ್ಲರಿ ಸರ್. ಮಗ್ಗಲ ಒಂದು ಹೊಲ ಕಬ್ಬು ಐತ್ರಿ ಸರ್. ಆ ಕಬ್ಬು ಕಟಾವ್ ಆತಂದ್ ಕೂಡ ನಮ್ಗೆ ದಾರಿ ಆಗತ್ರಿ ಸರ್.
1: ಈಗ ತಾವು ಈ ಅಂತರ್ ಬೇಸಾಯ ಮಾಡಾಕತ್ರಿ, ಕಬ್ಬನ್ ಬೆಳೆ ಆಗತ್ತೆ.
0: ಹ್ಞೂ.
1: ಗೊಬ್ಬರಕ್ಕೆ ಏನೇನ್ ಮಾಡ್ಕೊಂಡ್ರಿ?
0: ಗೊಬ್ಬರ ಸಾವಯವ ಗೊಬ್ಬರ ತರ್ತೀವ್ರಿ ಸರ್.
1: ಸಾವಯವ ಗೊಬ್ಬರ ನೀವು ಮಾಡಂಗಿಲ್ಲ?
0: ಹ್ಞೂ, ನಾವು ಮಾಡಕ್ ಬರೋಲ್ರಿ ಸರ್. ತರಿಸ್ತೀವ್ರಿ. ಇಲ್ಲಿ ಮೀನ್ಗಡೆ ಅಂತ ಐತ್ರಿ ಸರ್ ನಮ್ಮ ಕೃಷಿ ಆಫೀಸು. ಅಲ್ಲಿ ಸ್ಟಾಕ್ ಹಾಕಿರ್ತಾರೆ ಸರ್. ನಾ ಮೊನ್ನೆ ಒಂದು 50 ಚೀಲ ತರಿಸಿದ್ದೀನಿ ಸರ್. ಇನ್ನೊಂದು 20 ಚೀಲ ಐತ್ರಿ ಸರ್. ಈಗ ಒಂದು 30 ಚೀಲ ಕಬ್ಬಿಗೆ ಹಾಕಿನ್ರಿ ಸರ್. ಅದನ್ನ ಇನ್ನೊಂದು 20 ಚೀಲ ಐತ್ರಿ ಸರ್.
1: ಎಲ್ಲದಕ್ಕೂ ಸಾವಯವ
0: ಗೊಬ್ಬರ ಮಾಡ್ತೀವ್ರಿ ಸರ್. ಇಂತ DAP PAP ಒಂದಿಟ್ಟು ಮಿಕ್ಸ್ ಮಾಡ್ತೀವ್ರಿ ಸರ್. ಅದ್ರಾಗ
1: ಕೃಷಿ ಅಧಿಕಾರಿಗಳು
0: ಹೇಳಿ ಯಾವ್ದು ನಮಗೆ ಚಲೋ ಅಂತ ಹೇಳ್ತಾರ ಆ ಗೊಬ್ಬರ ಇಟ್ಟು ಹಾಕ್ತಿವಿ. ಟಾನಿಕ್ ಔಷಧ ಹೊಡಿತೀವ್ರಿ ಸರ್.
1: ಒಟ್ಟು ಆದಾಯ ಎಷ್ಟು ಬರ್ತೈತಿ ತಮ್ದು?
0: ಆದಾಯ ನೋಡ್ರಿ ಸರ್, ಎಲ್ಲ ಖರ್ಚು ಎಷ್ಟ ತಗದ್ ನಮಗೊಂದ್ ಲಕ್ಷ ಹಿಂಗತಿ ಉಳಿತೈತ್ರಿ ಸರ್.
1: ಈ ಕಬ್ಬು ಈಗ ಈ ಸಲ ಹಾಕಿರಲ್ಲ,
0: ಹಾಕಿವ್ರಿ ಸರ್, ಖರ್ಚು ಬಹಳ ಬಂತ್ರಿ ಸರ್.

0: ಬಹಳ ದೊಡ್ಡ ಖರ್ಚು ರೀ, 4,500 ರೂಪಾಯಿ ಒಂದು ಟನ್ನಿಗೆ ರೀ ಸರ್. ಒಂದು ಟನ್ನು ಕಬ್ಬು ತಂದ್ರೆ 4,500 ಕೊಡ್ಬೇಕ್ರಿ, ಅಂತಾವು ಎಕರೆಕ್ 3 ಟನ್ ಹೋಗತ್ರಿ ಸರ್, 5 ಮೂರ್ಲೆ 15 ಟನ್ ಕಬ್ಬು ಹೋತ್ರಿ ಸರ್. ದೊಡ್ಡ ಖರ್ಚು ಬಂತ್ರಿ ಸರ್. ಇವು ರೋಟರ್ ಹೊಡಿಸಿದ್ದು, ನೇಗಿಲು ಹೊಡಿಸಿದ್ದು, ಇವು ಅವ್ರಿಗೆ ಹಚ್ಚಾಕ 5,500 ರೀ ಒಂದು ಎಕರೆಕ್ ರೀ ಸರ್. ಆಳು ಕಬ್ಬು ಹಚ್ಚಾಕ್ರಿ ಸರ್. ಇದೆಲ್ಲ ಆಗಿ ನಮ್ಗೆ
1: ಬೆಳೆ ವಿಮೆ
0: ಇಲ್ರಿ ಸರ್, ಮಾಡಿಸಿಲ್ರಿ ಸರ್.
1: ಬೆಳೆ ವಿಮೆ ಮಾಡಿಸಿಲ್ಲ,
0: ಮಾಡಿಸಿಲ್ರಿ ಸರ್.
1: ಮಾಡಿಸ್ರಿ ಅದನ್ನ, ಯಾಕಂದ್ರೆ ಬೆಳೆ ವಿಮೆ ಮಾಡಿಸೋದ್ರಿಂದ ಯಾವುದೇ ಈ ಪ್ರಭಾವ ಬಂದ್ರಾಯ್ತು, ಈ ತರ ವಿಪತ್ತುಗಳು ಏನಾರ ಬಂದ್ರೆ ಅದನ್ನ ನಿರ್ವಹಣೆ ಮಾಡ್ಕೊಳಕ ನಮ್ಗೆ ಸುಲಭ ಆಗತ್ತೆ.
0: ಯಾಕಂದ್ರೆ
1: ನಿಮ್ದು ಈ ಖರ್ಚು ಏನ ಮಾಡಿದ್ರು ಆ ವಿಮಾದಲ್ಲಿ ನೀವು ಮಾಡಿಸಿದ್ರೆ
0: ನಮಗೆ ಹಿಂಗತಿ ಸ್ವಲ್ಪ ಮಾಹಿತಿ ಹೇಳಿಲ್ರಿ ಸರ್, ಅದ್ರ ಸಲಾಗ ಈಗ ಮಾಹಿತಿ ಸಿಕ್ತಿ ಮಾಡಿಸ್ತೀನಿ ಸರ್.
1: ಯಾಕಂದ್ರೆ ವಿಮಾ ಪಾಲಿಸಿ ಮಾಡಿಸ್ರಿ, ಬೆಳೆ ಮೇಲೆ ವಿಮಾ ಮಾಡಿಸೋದ್ರಿಂದ ತಮಗೆ ಅನುಕೂಲ
0: ಆಗುತ್ತೆ.
1: ಏನಾರ ಕೈ ಕೊಡ್ತಪ್ಪ, ಬೆಳೆ ಬಂದಿಲ್ಲ ಅಂದ್ರು ತಾವು ಅದನ್ನ ಕ್ಲೈಮ್ ಮಾಡ್ಕೋಬಹುದು.
0: ಮಾಡ್ತೀನಿ ಸರ್.
1: ಅವಾಗ ನಿಮ್ಗೆ ಏನೇನು ಖರ್ಚಾಗ್ಯದಲ್ಲ ಅದು ತಮಗೆ ಕೈ
0: ಅವಶ್ಯಾಗಿ ಮಾಡಿಸ್ತೀನಿ ಸರ್. ಮಾಡ್ತೀನಿ.
1: ಆ ನಂತರ ಈ ಮಣ್ಣಿನ ಪರೀಕ್ಷೆನು ಬಿಡಬಾರ್ದ್ರಿ, ಅದನ್ನ ಏನ
0: ಮಾಡಿಸಿ
1: ಅವ್ರನ್ನ ಅಥವಾ ಇನ್ನೊಂದ್ಸಲ ಕರೆಸ್ರಿ,
0: ಕರೆಸಿ
1: ಇದನ್ನ ಮಾಡ್ರಿ,
0: ಕರೆಸಿ. ಮಣ್ಣಿನ ಏನಾಗತ್ತ ಅನ್ನೋದು ಗೊತ್ತಾಗಿಲ್ರಿ ಸರ್ ನಮ್ಗೆ. ಇದ ತರ ಹಾಕ್ರಿ, ಇದ ತರ ಬಿಡ್ರಿ ಅಂತ ಹೇಳಿದ್ರ ಅನುಕೂಲ ಆಗತ್ತರಿ ಸರ್. ಹಂಗಂತ ಕರೆಸಿ ನಾ ಮಾಡಿದ್ದೀನಿ ಸರ್. ಬಾಲ್ಕೋಟಿ ತಜ್ಞರ ಮೇಲೆ ಇದ್ರು, ಅವ್ರು ಹೇಳಿ ನಮ್ಗೆ ರಿಪೋರ್ಟ್ ಕೊಡ್ಲಿಲ್ಲ, ಬಂದು ಬರ್ಲಿ ಸರ್. ಹಿಂಗಾಗಿ ಉಳಿತರಿ ಸರ್. ಈಗ ಮಾಡಿಸ್ತಾರೆ
1: ಇನ್ನೊಂದ್ಸಲ ಅವ್ರನ್ನ
0: ಭೇಟಿ ಹಾಕಿ ಸರ್, ಭೇಟಿಯಾಗಿ ಕರೆಸಿ ಮಾಡಿಸ್ತೇನೆ ಸರ್.
1: ಮಾಡಿಸ್ರಿ. ಕೃಷಿಯ ಜೊತೆಗೆ ತಾವು ಈಗ ಮೂಲ ವೃತ್ತಿಯಾಗಿ ಶಯನಾಯನು ನುಡಿಸ್ತಾನೆ ಅಂದ್ರಿ. ಇಲ್ಲಿ ನಮ್ಮ ಆಕಾಶವಾಣಿಯ BIA ಕಲಾವಿದರು ಆಗಿ ಆಯ್ಕೆಗೊಂಡಿದ್ರಿ, ಬಹಳ ಸಂತೋಷ. ಕರಡಿ ಮಜಲನ್ನ ನುಡಿಸ್ತಾ
0: ಇದ್ರಿ,
1: ಹೀಗೆ ನಿಮ್ಮ ಬದುಕು ಸಾಗಲಿ. ಈ ಕೃಷಿಯಲ್ಲಿ ಮತ್ತೆ ಈಗ ಸಮಗ್ರ ಕೃಷಿಯನ್ನ ಮಾಡ್ಬೇಕಂತ ತಮ್ಗೆ ಅನಿಸಿಲ್ವ ಯಾವಾಗ್ಲೂ?
0: ಸಮಗ್ರ ಕೃಷಿ
1: ಅಂದ್ರೆ ಈಗ ಕೃಷಿಯ ಜೊತೆಗೆ ತಾವು ಉಪಕಸಬಾಗಿ ಮೀನು ಸಾಕಾಣಿಕೆ ಆಗಲಿ, ಕುರಿ ಸಾಕಾಣಿಕೆ ಆಗಲಿ, ಕೋಳಿ ಸಾಕಾಣಿಕೆ ಆಗಲಿ, ಈ ತರದ ಕೃಷಿಯನ್ನ ಮಾಡೋದು ಅಳವಡಿಸಿಕೊಂಡು ತಮ್ಗಿನ್ನೂ ಲಾಭ ಹೆಚ್ಚಾಗ್ತದೆ.
0: ಹಾಕತ್ತರಿ ಸರ್. ಇಲ್ಲಿ ಒಂದು ಹೊಲಕ್ಕೆ ಮಾಡ್ಬೇಕಂತ ವಿಚಾರ ಮಾಡಿನ್ರಿ ಸರ್. 2 ಎಕರೆ ಐತಿ ಸರ್, ಅದು ಹಾಗ ಬಿದ್ದಿಲ್ರಿ. ಅದಕ್ಕ ದೊಡ್ಡ ರೂಟ್ ರೀ ಸರ್. ಹಿಂಗ ಬದಾಮಿ,
1: ಯಾಕಂದ್ರೆ ನೀವು ಕೃಷಿ ಒಂದನ್ನ ನೆಚ್ಕೊಂಡು
0: ಕುಂತರಮರ ಹಾರ ಸಿಗಂಗಿಲ್ಲ,
1: ಉಪಕಸಬಗಳನ್ನಾಗಿ ನಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡ್ರೆ ಜಾಸ್ತಿ ನಿಮಗೆ ಲಾಭ ಸಿಗ್ತದೆ, ಮತ್ತೆ ಆದಾಯ ಹೆಚ್ಚಾಗ್ತದೆ
0: ಸರ್. ಐತ್ರಿ ಜಗೆ ಐತ್ರಿ ನಮ್ದ, ಮತ್ತೊಬ್ರು ಅಲ್ಲದಕ್ಕೆ ಹೋಗಂಗಿಲ್ರಿ ಸರ್. ರೋಡ್ ಬಿಟ್ಟು ಅಗ್ದಿ ದೊಡ್ಡ ಮೇನ್ ರೋಡ್ ಕ್ರಾಸ್.
1: ಏನ್ ಮಾಡ್ಬೇಕಂತ ಮಾಡಿರಿ?
0: ಅದನ್ನ ಒಂದು ಶೆಡ್ ಮಾಡಿ ಕೋಳಿ ಸಾಕುಣಿಕೆ, ಆಡು ಮರಿ, ದನದ ಸಾಕುಣಿಕೆ ಮಾಡ್ಬೇಕಂತ ಮಾಡಿನ್ರಿ, ವಿಚಾರ ಮಾಡಿನ್ರಿ ಸರ್. ಶೆಡ್
1: ಅಳವಡಿಸ್ಕೊಳ್ರಿ, ಬೇರೆ ಕೃಷಿಯಿಂದ ಬದುಕು ಸಾಗಂಗಿಲ್ಲ,
0: ಸಾಗಂಗಿಲ್ರಿ ಈಗಿನ ಕಾಲಕ್ಕ. ಹೌದ್ರಿ ಸರ್.
1: ಉಪಕಸವಾಗಿ ಈ ತರದ ಕೃಷಿಗಳನ್ನ ಅಳವಡಿಸಿಕೊಂಡ್ರೆ ತಾವು ಒಬ್ಬ ರೈತರಾಗಿ ಹೊರಹೊಮ್ಮಿದ್ರೆ ಇನ್ನೂ ಲಾಭ ಹೆಚ್ಚು
0: ಗಳಿಸ್ತೀವಿ.
1: ಅದಕ್ಕೆ ಈಗ ಸಾಕಷ್ಟು ಯೋಜನೆಗಳು ಅದಾವು. ನಮ್ಮ ಕೃಷಿ ಇಲಾಖೆಗೆ ಭೇಟಿ ಕೊಡ್ರಿ, ತೋಟಗಾರಿಕೆ ಇಲಾಖೆಗೆ ಭೇಟಿ ಕೊಡ್ರಿ. ಅಲ್ಲಿ ಏನೇನು ಸಾಧ್ಯ ಅದ, ಏನೇನು ಸರ್ಕಾರದಿಂದ ಬರ್ತಕ್ಕಂತ ಲಾಭಗಳದಾವು, ಅವನ್ನ ತಗೊಳ್ರಿ. ತಗೊಂಡು ತಮ್ಮ ಹೊಲದಲ್ಲಿ ಅಳವಡಿಸ್ಕೊಂಡ್ರೆ ಹೆಚ್ಚು ಲಾಭ ತಗೋತೀರಿ, ಮತ್ತೆ ಮುಂದೆ
0: ಬರ್ತೀರಿ.
1: ಯಾಕಂದ್ರೆ ಕೃಷಿಯನ್ನ ನಾವು ಕೇವಲ ಒಂದು ಬೆಳೆ ಬೆಳೆದ್ವಿ ಅಥವಾ ಇನ್ನೇನೋ ಒಂದು ಅಂತರ್ಬೇಸಾಯ ಮಾಡಿದ್ವಿ ಅಥವಾ ತರಕಾರಿ ಬೆಳೆದ್ವಿ ಅಂದ್ರೆ ನಡೆಯುವುದಿಲ್ಲ.
0: ಅದನ್ನ ಬಿಟ್ಟು ಅಂದ್ರೆ ನಾವು ಹೋಗ್ತೀವ್ರಿ ಸರ್. ಈಗ್ಯೂ ಶನಾಯಿ ಬಾರಸಾಕ
1: ಅದು ಬೇರೆ, ಬಟ್ ಕೃಷಿಯಲ್ಲಿ ತಾವೇನಾದ್ರೂ ಒಂದು ಸಾಧನೆ ಮಾಡಬೇಕು, ಹೆಚ್ಚು ಆದಾಯ ಗಳಿಸಬೇಕು ಅನ್ನೋದ್ರಲ್ಲಿ ಸಮಗ್ರ ಕೃಷಿ
0: ಅದರಲ್ಲಿ ಆಗತ್ರಿ ಸರ್. ನಮಗ ಕೃಷಿಯಲ್ಲಿನು ನಮಗ ಸಿಗತೈತಿ, ಆ ದೇವ್ರ ಪ್ರಸಾದ ಕೊಡ್ತಾನ. ಏನ್ರಿ ಯಾ ತರ ಕೊಡ್ಬೇಕು ಆ ತರ ನಮಗ. ಇನ್ನೇನ್ರಿ ಮೊದಲು ನಮ್ ಭಾವನಾ ಶುದ್ಧಿ ಇರ್ಬೇಕ್ರಿ ಸರ್. ನಮ್ ಭಾವನಾ ಶುದ್ಧಿ ಇತ್ತಂದ್ರೆ ಪರಮಾತ್ಮ ಎಲ್ಲಾರ ಅದು ಅಣ್ಣ ಕೊಡ್ತಾನ್ರಿ.
1: ಈ ಯುವ ರೈತರಿಗಾಗಿ ತಾವು ಏನನ್ನ ಹೇಳಕ್ ಇಷ್ಟಪಡ್ತೀರಿ?
0: ಈಗ ಕೃಷಿ ಮಾರ್ಗಸೂಚನೆ ಅಂತಂದ್ರೆ ಸರ್, ಅಂತರ್ ಬೇಸಾಯ ಮಾಡೋದು ಒಳ್ಳೇದು. ಅಂತರ್ ಬೇಸಾಯ ಅಂದ್ರೆ ಖರ್ಚು ಕಡಿಮೆ ರೀ ಸರ್. ಖರ್ಚು ಕಡಿಮೆ ಮಳೆಯಪ್ಪ ಅಂದ್ರೆ ಉತ್ಪನ್ನ ಆಗತ್ರಿ. ಈ 5 ಸಾಲ ಜೋಳ ಕಡ್ಲಿ, 1 ಸಾಲ ಜೋಳ ಇದನ್ನ ಹಾಕಿದ್ರೆ ಲಾಭ ಆಗತ್ರಿ. ಮತ್ತ ಈ ತೊಗರಿ 1 ಸಾಲ ತೊಗರಿ, 5 ಸಾಲ ಸೂರ್ಯಕಾಂತಿ ಹಾಕಿದ್ರೆ ಅದ್ರಾಗ ದೊಡ್ಡ ಲಾಭ ಆಗತ್ರಿ. ಹಿಂಗತಿ ಎಲ್ಲದಕ್ಕೂ ಅನುಕೂಲ ಐತ್ರಿ ಸರ್. ಮಾಡಿದ್ರೆ ಐತಿ
1: ತರಕಾರಿ
0: ಬೆಳಿಬಹುದು. ಇನ್ನೇನು ಅನ್ವೇಷಿಸಿದಾಗ ಹೌದ್ರಿ ಸರ್. ಈ ನೀರಾವರಿ ಒಳಗ ತರಕಾರಿ ಬೆಳೆಯಕ್ಕೂ ಆಗತ್ರಿ ಸರ್. ಕಬ್ಬು ಹಾಕಿದ್ರೆ ಆಗುದಿಲ್ರಿ ಸರ್.
1: ಕಬ್ಬು
0: ಒಂದೇ ಇರ್ತದ್ರಿ ಸರ್. ಅದ ಅದಕ್ಕೆ ಏನು ಮಾಡಕ್ ಆಗುದೇ ಇಲ್ರಿ, ಚಾನ್ಸ್ ಆಗುದ್ರಿ ಸರ್. ಅದು ಸ್ವಲ್ಪ ಎತ್ತರ ಬೆಳೀತಂದ್ರ ಆ ನೆರಳಿಗೆ ಏನು ಆಗುದಿಲ್ರಿ ಸರ್.
1: ಅಲ್ಲ ಎಷ್ಟು ಪೂಟ್ ಬಿಟ್ಟು ಕಬ್ಬ?
0: ಅದು 4 ಫೂಟ್ ರೀ ಸರ್ ಅಂತರ. 4 ಫೂಟ್ ಅಂತರ ಬಿಟ್ಟು ಸಾಲು ಕೊರೆದಿರ್ತಾರೆ ಸರ್. ಆ ಸಾಲು ಬಿಟ್ಟು ಒಳಗ ಮತ್ತ ಮಣ್ಣು ಮ್ಯಾಕ್ ಬರ್ತಾ ಹಂಗ ಬೋದ್ ಮುಚ್ಕೊಂತ ಎದ್ ಬಿಡುದ್ರಿ ಸರ್. ಅಂದ್ರ ಅದು ಗಾಳಿಗೆ ಉಳಿ ಬಿಡುದಿಲ್ರಿ ಸರ್. ಅದು ಕಬ್ಬು ನಾಟಿ ಆಗಿದ್ದು ಹಂಗ ಮಾಡಿದ್ರಂದ್ರ ಒಳ್ಳೇದಾಗತ್ರಿ ಸರ್.
1: ಬಹಳ ಸಂತೋಷ ಶರಣಪ್ಪ ಬಾಳಪ್ಪ ಭಜಂತ್ರಿ ಅವರೇ. ಇಷ್ಟೊತ್ತು ತಮ್ಮ ಕೃಷಿಯ ಬದುಕಿನ ಕುರಿತು ಅಂತರ ಬೇಸಾಯ ಪದ್ಧತಿಯ ಅಳವಡಿಸಿಕೊಂಡು ತಾವು ಕೃಷಿಯನ್ನ ಮಾಡ್ತಾ ಇದ್ದೀರಿ, ಹೆಚ್ಚು ಲಾಭವನ್ನ ಪಡೆದು ಇನ್ನೂ ತಾವು ಸಮಗ್ರ

0: ಬೇಸಾಯದಲ್ಲೂ ಹೆಚ್ಚು ಆಸಕ್ತಿಯನ್ನು ವಹಿಸಿ ಇತರೆ ಉಪಕಸಬುಗಳನ್ನು ತಮ್ಮ ಕೃಷಿ ಬದುಕಿನಲ್ಲಿ ಅಳವಡಿಸಿಕೊಂಡು ಹೆಚ್ಚು ಆದಾಯವನ್ನು ಗಳಿಸ್ರಿ ಅಂತ ಈ ಮೂಲಕ ಹೇಳ್ತಾ ಇವತ್ತಿನ ಕೃಷಿರಂಗ ಕಾರ್ಯಕ್ರಮವನ್ನು ಮುಗಿಸೋಣಂತ ಹೊತ್ತಾಯ್ತು. ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೆ ಕೃಷಿಯಲ್ಲಿ ಅಂತರ್ಬೆಳೆ ಬೇಸಾಯ ಕ್ರಮ ಈ ಕುರಿತು ಹುನಗುಂದ ತಾಲೂಕು ಐಹೊಳೆ ಗ್ರಾಮದ ಶರಣಪ್ಪ ಬಾಳಪ್ಪ ಭಜಂತ್ರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಕುಮಾರ್ ಅಗಡಿ, ಸಂಕಲನ ಸುಮಾ ಸುರೇಶ್. ರೈತ ಬಾಂಧವರೇ, ಇದಾಗಿತ್ತು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಮತ್ತೆ ಮುಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.
3: ಕೃಷಿರಂಗದಲ್ಲಿ ಇನ್ನು ಮುಂದೆ ಕಾರ್ಯಕ್ರಮ ಹೊಲಕಬುತ್ತಿ ಭಾಗವಹಿಸುತ್ತಾರೆ ಮಾಲಾ ಸಾಂಬ್ರಾಣಿ ಹಾಗೂ ರಾಖಿ ಹಾನಗಲ್.
4: ರಾಖಿ, ಏನ್ ಮಾಡಹತ್ತಿಯವ್ವ?
5: ಯಾರದ? ಓ ಮಾಲಕ್ಕ, ಬಾರ ಬಾಬಾ. ಕೊರ್ಲೆ ತಗೊಂಬಂದಿದ್ದೆ ಸಿರಿಧಾನ್ಯ, ಅದ್ರದ್ದು ಅನ್ನ ಮಾಡಕ್ ಇಟ್ಟಿದ್ದೆ ನೋಡು. ಅದ ಮಾಡಿ ಹೊರಗಡೆ ಬಂದೆ ನೋಡು ಅಡಿಗೆ ಮನೆ ಅಂತ.
4: ಓ ಭಾರಿ ಆಯ್ತ್ ಬಿಡು. ಈ ಕೊರ್ಲಿ ಬ್ರೌನ್ ಟಾಪ್ ಮಿಲ್ಲೆಟ್ ಅಂತಾರಲ್ಲ,
5: ಅದ ನೋಡು. ಅದ
4: ಮತ್ ಹಂಗ ರಾತ್ರಿ ನೆನೆ.
5: ಹೌದು, ಮತ್ತ ರಾತ್ರಿ ನೆನೆ ಇಡಬೇಕು ಸಿರಿಧಾನ್ಯ. ಎಲ್ಲಾ ಸಿರಿಧಾನ್ಯಗಳನ್ನ ರಾತ್ರಿ ನೆನೆ ಇಟ್ಟ ಮಾಡ್ಬೇಕಕ್ಕ. ಅಂದ್ರ ನ ಮುಂಜಾನೆ ಅದು ಲಘೂನ ಅದು ಬೇಯಿಸ್ಲಿಕ್ಕೆ ಒಂಚೂರು ಟೈಮ್ ತಗೊಳತ್ತಲ್ಲ, ಹಂಗಾಗಿ ರಾತ್ರಿ ನೆನೆ ಇಡಬೇಕಾಗ್ತೈತಿ.
4: ಅದು ಅಲ್ದ ನೋಡು, ಅದ್ರೊಳಗ ಇರುವಂತ ಫೈಬರ್ ಕೆಲವರಿಗೆ ತಕ್ಷಣ ತೊಳೆದು ಕೆಲವರು ಅನ್ನ ಮಾಡ್ಕೊಂಡು ನಮಗ ಮಿಲೆಟ್ ಆಗಿ ಬರುವುದಿಲ್ಲ, ತಿಂದ್ರ ಹೊಟ್ಟಿ ಕೆಡ್ತದ, ಡೈಜೆಷನ್ ಆಗಂಗಿಲ್ಲ, ಜೀರ್ಣ ಆಗಂಗಿಲ್ಲ ಅಂತಾರ. ಅದನ್ನ ರಾತ್ರಿ ನೆನೆಸುದು 8-10 ತಾಸು ನೆನೆಸೋದ್ರಿಂದ ಅದ್ರೊಳಗಿಂದ ನಾರಿನಂಶ ಚಂದಗ್ ನೆನೀತದ. ಚಂದಗ್ ನೆನೀತಂದ್ರ ಅದು ಹೊಟ್ಟಿಗೆ ಹೋಗಿ ತ್ರಾಸ ಮಾಡಂಗಿಲ್ಲ. ಸಕ್ಕರೆ ಕಾಯಿಲೆ ಇದ್ದವರಿಗೆ ಹೆಚ್ಚಿನ ಫೈಬರ್ ತಿನ್ರಿ ಅಂತ ಡಾಕ್ಟರ್ ಹೇಳ್ತಾರ, ನಾರಿನಂಶ. ಹಿಂಗಾಗಿ ಈ ಸಿರಿಧಾನ್ಯಗಳನ್ನ ಉಣ್ಣೋದ್ರಿಂದ ಕಡಿಮೆ ಪ್ರಮಾಣದೊಳಗೆ ತಿಂದ್ರೂ ಹೊಟ್ಟಿ ತುಂಬತದ. ಅದ್ರ ಜೊತೆಗೆ ಫೈಬರ್ ಇರುವುದ್ರಿಂದ ಸಕ್ಕರೆ ಅಂಶ ಹೆಚ್ಚಿಗೆ ಆಗಂಗಿಲ್ಲ. ಮತ್ತೀಗೇನ್ ಡಾಕ್ಟರ್ ಹೇಳ್ತಾರ ನೋಡುವ, ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳಿ, ಅದು ಕಡಿಮೆ ಇರ್ತದ ಸಿರಿಧಾನ್ಯದ್ದು. ಹಿಂಗಾಗಿ ಒಮ್ಗಿಲೆ ರಕ್ತದೊಳಗಿನ ಸಕ್ಕರೆ ಅಂಶ ಏರಂಗಿಲ್ಲ ನೋಡು.
5: ನೋಡ ಮಾಲಕ್ಕ, ನೀ ನಂಬ್ತಿಲ್ಲೋ ಗೊತ್ತಿಲ್ಲ, ನಾನು ಕೊರ್ಲೆ ಅನ್ನಕ್ಕಿಡಾಕತ್ತಿದ್ದೆ, ನಿನ್ ನೆನ್ಸುಕೊಂತ ಅಡಿಗೆ ಮಾಡಿದೆ. ಯಾಕೆ ಹೇಳಿ, ಅದ್ರದ್ದೆಲ್ಲ ಪೋಷಕಾಂಶಗಳ ಕುರಿತು ನೀ ಬಹಳ ಚಂದ ಮಾಹಿತಿ ಕೊಡ್ತಿ. ನಾ ಅದ ಅನ್ಕೊಳತಿದ್ದೆ. ಯಾಕೋ ಮಾಲಕ್ಕ, ಒಂದ್ 2 ವಾರ ಆತ್ ನೋಡಿ ಕಡೆ ಬಂದೇ ಇಲ್ಲ. ಇವತ್ತರ ನಾನ ನಿನಗ ಬಂದ್ ಮಾತಾಡಿಸ್ಲೇನೋ ಅನ್ನೋರಾಗ ನೀ ಬಂದ್ಬಿಟ್ಟಿ. ಇದ್ರ ಬಗ್ಗೆ ನೀ ಪೋಷಕಾಂಶದ ಬಗ್ಗೆ ಹೇಳಿದಿ ನೋಡು, ಬಹಳ ಚಲೋ ಅನಿಸ್ತ ನೋಡು ನನಗ.
4: ಹಾ ನೋಡು ರಾಖಿ, ನಾನು ಇದಷ್ಟ ಅಲ್ಲ, ಈ ಕೊರ್ಲಿ ಅನ್ನಕ್ಕ ಬ್ರೌನ್ ಟಾಪ್ ಮಿಲೆಟ್ ಅಂತಾರ, ಅದ್ರ ಜೊತೆ ಇನ್ನೂ ಒಂದ್ ನಾನು ನಿನಗೆ ಹೇಳಿರ್ಲಿಲ್ಲ, ಕೂಡೋ ಮಿಲೆಟ್ ಅಂತಾರ ಅದಕ್ಕ. ಹಾರ್ಕ ಆರ್ಕ ಅಂತ ಹೇಳಿ ಹಿಂಗ ಕರೀತಾರ.
5: ಹಾ ಹೌದ್ ನೋಡಕ್ಕ, ಹಾರ್ಕ ಅಲ್ಲ, ನಮ್ ಹೊಲ್ದಾಗ ಬೆಳೆದೇವಿ ನಾವ್ ಈ ಸಲ, ನಾ ಇನ್ನು ಉಪಯೋಗ ಮಾಡಿಲ್ಲ ನೋಡ.
4: ಆತ ಈ ಸರಿ ಬೆಳೆದಿದ್ ಬಹಳ ಚಲೋ ಮಾಡಿದ್ರಿ. ಈ ಹಾರ್ಕ ಕೂಡ ಸಕ್ರಿ ಕಾಯಿಲೆ ಇದ್ದವ್ರಿಗೆ ಬಹಳ ಚಲೋ ನೋಡುವ. ಮತ್ತ ಇದು ಜೀರ್ಣಕ್ಕೂ ಚಲೋ. ಈ ಹಾರ್ಕದೊಳಗ ಆಂಟಿ ಆಕ್ಸಿಡೆಂಟ್ ಬಹಳ ಚಲೋ ಪ್ರಮಾಣದಾಗ ಇರೋದ್ರಿಂದ ಇದು ಕ್ಯಾನ್ಸರ್ ತಡೆಗಟ್ಟುವುದ್ರೊಳಗ್ ಸಹಿತಕ್ಕ ಬಹಳ ಚಲೋ ಅಂತ ಹೇಳ್ತಾರ
5: ನೋಡು.
4: ಇದನ್ನ ನಿಯಮಿತವಾಗಿ ಉಣ್ಣವರು ತಿಂಗಳಗಟ್ಲೆ ಒಂದ ತಿನ್ನೋದ್ಕಿಂತ ಒಂದೆರಡೆರಡು ಮೂರು ದಿವಸ ಒಂದೊಂದು ತಿಂದು, ಒಂದ್ ದಿವಸ ಕೊರ್ಲಿ ಅನ್ನ ಮಾಡಿದ್ವಿ, ಒಂದ್ ದಿವಸ ಹಾರ್ಕ, ಒಂದ್ ದಿವಸ ನವಣಿ, ಒಂದ್ ದಿವಸ ಸಾಮಿ, ಈ ತರ ಒಂದ್ ದಿವಸ ಬರ್ಗ, ಈ ತರ ಮಾಡ್ಕೋತ ಹೋದ್ರ ಬಹಳ ಚಲೋ ನೋಡುವ.
5: ನೋಡಕ್ಕ, ನಾವು ಸಿರಿಧಾನ್ಯ ಬೆಳಿತೇವಿ ನಿನಗೂ ಗೊತ್ತ, ಆದ್ರೆ ನಮಗ ಪೋಷಕಾಂಶಗಳ ಕುರಿತು ಇಷ್ಟು ಮಾಹಿತಿ ಇರೋದಿಲ್ಲ ನೋಡು. ಅಲ್ಲ ಅಕ್ಕ, ನೀನು ಹೋದ್ಸಲೆ ಬಂದಾಗ ಊದ್ಲದ್ದು ಬೆಳಿ ಹೆಂಗ್ ಬೆಳಿಬೇಕಂತ ಹೇಳಿ ತಿಳ್ಕೊಂಡ್ ಹೋಗಿದ್ದಿ. ಈ ಸಲ ನಿಮ್ ಹೊಲ್ದಾಗ ಏನಾದ್ರೂ ಒಂದ್ ಕಡೆ ಮತ್ತಿ ಹಾರಕ ಮತ್ತ ಕೊರ್ಲೆ ಬೆಳೆಸೋರ್ ಇದೀರಿನ?
4: ಹಾ ಬೆಳೆಸ್ಬೇಕಂತೀವಿ. ನೀನು ಹೆಂಗ್ ಬೆಳ್ದಿ ಅಂತ ಹೇಳಿ, ಹಾರಕ ಹೊಲ್ದಾಗ ಐತಲ್ಲ,
5: ಐತಿ ನೋಡು, ಈ ಸಲ ಹಾಕಾಕತ್ತೇವಿ ನಾವ್. ಮತ್ತ ನೋಡು, ಈಗನ್ಕಿ ಕರೆಕ್ಟ್ ಜುಲೈ ತಿಂಗಳು, ಜೂನ್ ಜುಲೈ ತಿಂಗಳಗನ ಇದ್ರದ್ದು ಬಿತ್ತನೆ ಮಾಡಬಹುದು. ಪ್ರತಿ ಸಾಲಿಗೆ 30 ಸೆಂಟಿಮೀಟರ್ ಅಂತರ ಇರಬೇಕು, ಬೀಜಗಳನ್ನ ಮಣ್ಣಿನೊಳಗ ಚೆಲ್ಲೆನೂ ಬೆಳೆಸಬಹುದು.
4: ಇದು ಹಾರ್ಕದ್ ಹೇಳತ್ತಿ ಹೌದಿಲ್ಲ?
5: ಹೌದ್ ಹೌದು, ಹಾರ್ಕ ಬೆಳೆಯೋ ವಿಧಾನ ಮತ್ತು ಕೊರ್ಲೆ ಬೆಳೆಯೋ ವಿಧಾನ ಹೆಚ್ಚು ಕಮ್ಮಿ ಒಂದೇ ಇರತಕ್ಕ
4: ಎಲ್ಲಾ ಸಿರಿಧಾನ್ಯ,
5: ಅಷ್ಟೇನ್ ಅದಕ್ಕ ಹಂಗ ವ್ಯತ್ಯಾಸ ಇರೋದಿಲ್ಲ. ಮತ್ತೆ ಎಲ್ಲಾ ಸಿರಿಧಾನ್ಯಗಳನ್ನ ಬೆಳಿಲಿಕ್ಕೆ ಒಂದೇ ಒಂದು ಒಳ್ಳೆ ಇದ್ರದ್ದು ಗುಣ ಏನಪ್ಪ ಅಂದ್ರೆ, ಅದಕ್ಕೆ ನೀರ್ ಜಾಸ್ತಿ ಬೇಕಾಗಲ್ಲ. ಈ ಬೆಳಿ ಬೆಳಿಲಿಕ್ಕೆ ಯಾವುದೇ ಸಿರಿಧಾನ್ಯ ಇರ್ಲಿ, ನೀರು ಅದ್ರದ್ದು ಅವಶ್ಯಕತೆ ಕಡಿಮೆ ಇರತ್ತ ಸಿರಿಧಾನ್ಯ ಬೆಳಿಬೇಕಾದ್ರ. ಬೀಜ ಹಾಕಿದ್ದು 3 ಅಥವಾ 4 ದಿನದೊಳಗನ ಮೊಳಕೆ ಬಂದ್ಬಿಡ್ತೈತಿ. ಒಮ್ಮೆ ನೀನ್ ಇದಕ್ಕ ಗೊಬ್ಬರ ಹಾಕಿದಿ ಅಂದ್ರ ಮತ್ತದು ನೀನು ಕಟಾವಿಗೆ ಬರೋವರೆಗೂ ನೀ ಇದಕ್ಕೆ ಗೊಬ್ಬರ ಹಾಕ್ಬೇಕು, ಜಾಸ್ತಿ ಕಾಳಜಿ ಮಾಡ್ಬೇಕನ್ನೋ ಯಾವುದೇ ಅಂಶಗಳು ಇಲ್ಲಿಲ್ಲ. ಅಷ್ಟು ನೀನು ಸುಲಭವಾಗಿ ಈ ಬೆಳೆಗಳನ್ನ ಬೆಳಿಬಹುದು.
4: ಈ ನೀರ್ ಕಡಿಮೆ ತಗೊಳ್ಳು ಯಾವ್ದ ಬೆಳಿ ಆದ್ರೂ ನಮ್ಮ ಪರಿಸರಕ್ಕ ಬಹಳ ಚಲೋ. ನಮ್ಮ ಪರಿಸರವನ್ನ ರಕ್ಷಣೆ ಮಾಡ್ಬೇಕು, ನೀರ್ ಉಳಿಸ್ಬೇಕು ಅಂದ್ರ ನಾವು ಹೆಚ್ಚೆಚ್ಚು ಈ ಸಿರಿಧಾನ್ಯಗಳನ್ನ ಬೆಳಿಬೇಕು. ಇತ್ತಿತ್ತಲಾಗ ಹಾಗೆ ಶುಗರು ಬಿಪಿ ಇಂಥ ಕಾಯಿಲೆ ಬಹಳ ಬರ್ತಾವ.

0: ಇವಕ್ಕೆಲ್ಲ ಉತ್ತಮ ಆಹಾರ ಅಂದ್ರ ಈ ಸಿರಿಧಾನ್ಯಗಳು. ನಮ್ ಹಿರಿಯರೆಲ್ಲ ಸಿರಿಧಾನ್ಯ ತಿಂದವ್ರ ಇದ್ರು. ಇನ್ನ ನೀನು ಪೋಷಕಾಂಶ ಹೇಳು ಹೇಳು ಅಂತೀಯಲ್ಲ, ನೋಡ್ ಹೇಳೇ ಬಿಡ್ತೇನೆ.
1: ಈ ಕೊರ್ಲೆ ಬೆಳಿಬೇಕಾದ್ರ ಇದನ್ನ ನೀನು ಕಳಿ ನಿಯಂತ್ರಣಕ್ಕೆ ಸೇತಕ್ಕೂ ಬೆಳಿಬಹುದು ನೋಡು. ಅಡಿಕೆ ತೋಟದಾಗ ಕಳೆ ನಿಯಂತ್ರಣ ಮಾಡಾಕೂ ಸೇತಕ್ಕ ನೀನು ತೋಟದ ಅಡಿಕೆ ತೋಟದ ನಡಕ್ ಇದನ್ನ ಬೀಜ ಒಗದಿ ಅಂದ್ರ ಕೊರ್ಲೆ ಬೀಜಾನ ಅದು ಕಳೆ ನಿಯಂತ್ರಣವಾಗಿನೂ ನಿನಗ ಕೆಲಸ ಮಾಡ್ತೈತಿ, ಮತ್ತ ಕಟಾವಿ ಬಂತಂದ್ರ ಸಿರಿಧಾನ್ಯದ್ದು ಲಾಭನೂ ಸಿಗ್ತೈತಿ.
0: ಹೌದಲ್ಲ, ಮಿಶ್ರ ಬೆಳೆ ಅಂದಂಗ ತೋಟದಾಗ ನಮ್ ತೋಟದಾಗೂ ಒಂದ್ ಸ್ವಲ್ಪ ಕೊರ್ಲಿ ಹಾಕೇ ಬಿಡ್ತೇನೆ ತಡಿ
1: ಮಾಡಕ್ಕ ನೀನು.
0: ಆಮೇಲೆ ನೋಡುವ ಹೇಳ್ತೀನಿ, ಪ್ರೋಟೀನು ಈ 100 ಗ್ರಾಮ್ ಸಿರಿಧಾನ್ಯ ತಗೊಂಡ್ಬಿಟ್ರ ಹರಕದಾಗ 10 ರಷ್ಟು 100 ಗ್ರಾಮ್ನಾಗ 10 ಗ್ರಾಮ್ ಪ್ರೋಟೀನ್ ಭಾರಿ ಆತ್ಲ. ಆಮೇಲೆ ಈ ಬ್ರೌನ್ ಟಾಪ್ ಕೊರ್ಲಿ ಒಳಗ 12 ಗ್ರಾಮ್ ಪ್ರೋಟೀನ್ ಇರ್ತದ ಈ ಕೊರ್ಲಿ ಒಳಗ. ಆಮೇಲೆ ಹರಕದಾಗ 10 ರಷ್ಟು ಅಂದ್ರ 10 ಗ್ರಾಮ್ ಪ್ರೋಟೀನ್ ಇರ್ತದ. ಆಮೇಲೆ ಫೈಬರ್ ನಾರಿನ ಅಂಶ ಹೇಳ್ಬೇಕಂದ್ರ ಹರಕದಾಗ 10 ಗ್ರಾಮ್ ಇರ್ತದ.
1: ನೋಡಕ್ಕ ಎಷ್ಟ್ ಚಲೋ ಐತಿ, ನಾವು ನಾರಿನಂಶ ಬೇಕಂತ ಹೇಳಿ ಆದಿ ತಿನ್ಬೇಕಂತ ಅನ್ಕೊಂಡ್ ಕುಂದಿರ್ತೇವಿ, ಇವೆಲ್ಲ ಎಷ್ಟು ನಮಗ ಆರೋಗ್ಯಕ್ಕೆ ಎಷ್ಟು ಒಳ್ಳೆ.
0: ಹೌದವ್ವ, ಇಮಲ್ ಆಮೇಲೆ ಕೊರ್ಲಿ ಒಳಗ 12.5-13 ಗ್ರಾಮ್ ಇನ್ನು ಹೆಚ್ಚಿಗೆ ನಾರಿನ ಅಂಶ ಇರ್ತೈತಿ. ಆಮೇಲೆ ಕ್ಯಾಲ್ಸಿಯಂ ಈ ಬ್ರೌನ್ ಟಾಪ್ ನ್ಯಾಗ ಅಂದ್ರ ಕೊರ್ಲಿ ಒಳಗ 30 ಮಿಲಿಗ್ರಾಮ್ ಕ್ಯಾಲ್ಸಿಯಂ ಇದ್ರ ಈ ಕೂಡೋ ಮಿಲೆಟ್ ಹಾರಕದಾಗ 27 ಮಿಲಿಗ್ರಾಮ್ ಕ್ಯಾಲ್ಸಿಯಂ ಇರ್ತದ ನೋಡು. ಅದೇ ರೀತಿ ಕಬ್ಬಿಣಾಂಶನು ಸಾಕಷ್ಟು ಪ್ರಮಾಣದಾಗ ಇರ್ತದ. ಆಮೇಲೆ ಬ್ರೌನ್ ಟಾಪ್ ಅಂದ್ರ ಕೊರ್ಲಿ ಒಳಗ 250 ಮಿಲಿಗ್ರಾಮ್ ನಷ್ಟು ಫಾಸ್ಪರಸ್ ಇರ್ತದ. ಈ ನೋಡು ಈ ವಿಟಮಿನ್ ಬಿ ಸಹಿತಕ್ಕ ಈ ಕೊರ್ಲಿ ಒಳಗ್ ಜಾಸ್ತಿ ಇರ್ತದ
1: ವಿಟಮಿನ್ ಬಿ. ಇದು ವಿಟಮಿನ್ ಬಿ ಎದಕ್ ಬೇಕಾಗತ್ತಕ್ಕ?
0: ಇದು ಎಲ್ಲದಕ್ಕೂ ಬೇಕು. ನಮ್ಮ ಆರೋಗ್ಯ ಚಂದ ಇರ್ಬೇಕು ಅಂದ್ರ ನಮ್ ಎಲ್ಲಾ ವಿಟಮಿನ್ಗಳು ಬೇಕಾಗ್ತಾವ. ಈ ರಕ್ತದೊಳಗಿನ ಸಕ್ರಿಯ ಅಂಶ ಕಡಿಮೆ ಮಾಡಕ್ ಅನ್ಕಿ ಇವೆರಡೂ ಮಿಲೆಟ್ ಭಾರಿ ಚಲೋ. ಒಮ್ಮಿಗಿಲೆ ಮಿಲೆಟ್ ತಿಂತೇನಿ, ನಾಳೆಯಿಂದ ಅಕ್ಕಿ ತಿನ್ನೋದು ಬಂದ್ ಮಾಡ್ತೇನೆ ಅಂದ್ರ ಯಾರಿಗೂ ದೇಹ ಒಪ್ಪಂಗಿಲ್ಲ. ದೇಹ ಹೊಂದ್ಕೋಬೇಕಂದ್ರ ಮೊದಲಿಗೆ ವಾರಕ್ಕೊಮ್ಮೆ ತಿನ್ರಿ, ಆಮೇಲೆ 2 ಬಾರಿ ತಿನ್ನೋದು, ಆಮೇಲೆ 3 ಬಾರಿ ಸಾವಕಾಶ ಅಕ್ಕಿ ಕಡಿಮೆ ಮಾಡ್ಕೋತ ಹೋದ್ರ ಈ ಸಿರಿಧಾನ್ಯಕ್ಕ ದೇಹ ಹೊಂದ್ಕೊಂಡ್ಬಿಡ್ತೈತಿ ನೋಡ್ರಿ ಅಕ್ಕಿ.
1: ಅಕ್ಕ ಇದು ವಿಷಯ ಬಹಳ ಚಲೋ ಹೇಳಿದಿ ನೀನ್. ಯಾಕಂದ್ರ ನಾವ್ ಏನ್ ಮಾಡ್ಬಿಡ್ತೇವಿ ಹೇಳ, ಯಾವ್ದಾದ್ರು ಒಳ್ಳೆ ಆರೋಗ್ಯದ ಆಹಾರ ಬಗ್ಗೆ ನಾವು ಕೇಳಿದ ತಕ್ಷಣ ಓ ನಾವ್ ಇನ್ಮ್ಯಾನ್ ಇದನ್ನ ರೂಢಿಸ್ಕೊಂಡ್ಬಿಡೋಣ ಅಂತ ಹೇಳಿ ಅದ್ರ ಕಡೆನ ಹೋಗ್ಬಿಡ್ತೇವಿ. ಅವಾಗ ಅದು ಜಲ್ದಿ ನೀ ಹೇಳ್ದಂಗ ದೇಹ ಕೊಗ್ಗಂಗಿಲ್ಲ, ಬ್ಯಾಡ್ದಂತ ಬಿಟ್ಟು ಬಿಡ್ತೇವಿ. ಹಿಂಗ ಸ್ವಲ್ಪ ಸ್ವಲ್ಪ ಪ್ರಮಾಣದ ತಗೊಂತ ಹೋದ್ವಿ ಅಂದ್ರ ದೇಹಕ್ಕೂ ಅದು ಒಗ್ಗತೈತಿ, ಆಮೇಲೆ ನಮ್ಮ ಮನಸ್ಸಿಗೂ ಅದು ಹಿತ ಅನಸ್ತೈತಿ, ಬರ್ತಾ ಬರ್ತಾ ಆರೋಗ್ಯನೂ ಸುಧಾರಿಸ್ತೈತಿ. ಅಕ್ಕ ಇವತ್ತನ್ಕಿ ಮಾಹಿತಿ ಬಹಳ ಚಲೋ ಕೊಟ್ಟಿ, ಅನ್ನನೂ ರೆಡಿ ಐತಿ, ರೊಟ್ಟಿ ಪಲ್ಲೆನು ಮಾಡೇನಿ, ಊಟ ಮಾಡೋಣ ಹೋಗುವಂತಿ, ಹಂಗ ನನ್ ಜೊತೆ ಹೊಲದ ಮಠನು ಬರುವಂತಿ ನಡಿ.
0: ಆತ್ ತಗೋವ, ಮಸ್ತ್ ಊಟ ಮಾಡೇ ಬಿಡುವಂತೀಗ.
1: ಅಕ್ಕ ನೋಡ ಅನ್ನಾನು ಆತು, ಕೊರ್ಲೆದ್ದು ಸಿರಿಧಾನ್ಯದ ಮತ್ತ ಸಾರುನು ಐತಿ, ರೊಟ್ಟಿ ಪಲ್ಯನು ಐತಿ,
0: ಹಂಗ ಮೊಸರು ಇದ್ರ ತಗೀವ.
1: ಹಾ ಮಜ್ಜಿಗಿನೂ ಐತಿ ನೋಡು, ಚಲೋ ಆತ್ ಬಾ, ಮತ್ತ ನನ್ ಜೊತೆ ಹೊಲದ ಮಠ ಬರಬೇಕ ನೀನ್ ಹಂಗಾರ?
0: ಹಾ ಗೋ ಬಂದ ಬರ್ತೀನಿ ನಿನ್ ಜೊತೆ ವಾಲೆ ಅಂತ.
1: ಅದ ಅಂತೆ ನಡಿ ಮಾಲಕ್ಕ ಹಂಗಾರ.
2: ಹೊಲಕ್ಕೆ ಬುತ್ತಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಕೃಷಿರಂಗದಲ್ಲಿ ಇನ್ನು ಮುಂದೆ ಮದಲಗಿರಿಯ ಜಿ ಹಲಪ್ಪ ಹಾಗೂ ಸಂಗಡಗಿರಿಯಿಂದ ಕೋಲಾಟದ ಪದ.

0: ಬಹುಮಾನವನ್ನು ತಂದುಕೊಡುತ್ತಿದೆ. ಆದರೆ ಮಹಿಳೆಯರಲ್ಲಿ ತಮ್ಮ ವಿಚಾರದಲ್ಲಿರುವ ಕೀಳರಿಮೆಯ ಭಾವನೆಗಳು ಸಾಂಪ್ರದಾಯಿಕ ನಂಬಿಕೆಗಳ ಹಿಡಿತ ನಿರೀಕ್ಷೆ ಮಾಡಿದಷ್ಟು ಕಡಿಮೆಯಾಗಿಲ್ಲ.
1: ಗಂಡು ಹೆಣ್ಣು ಇಬ್ಬರಲ್ಲಿ ಯಾರೊಬ್ಬರ ಪಾತ್ರವೂ ಮೇಲಲ್ಲ ಕೀಳಲ್ಲ.
0: ಗಂಡು ಹೆಣ್ಣು ಬೇರೊಂದು ಹೊಸ ಬೆಳಕಿಗೆ ಎಚ್ಚರಗೊಳ್ಳುವ ಹೊಸತೊಂದು ಕಾಲಕ್ಕೆ ನಾವು ಸದಾ ಜಾಗೃತರಿರಬೇಕು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು: ಪಿನಾಕ ರಾಕೆಟ್ ಯಶಸ್ವಿ ಪರೀಕ್ಷೆಯ ಹಿಂದೆ ದೇಶದ ವಿಜ್ಞಾನಿಗಳು, ಇಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ. ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ: ದೇಶದ ಸಾಂಸ್ಕೃತಿಕ ನೀತಿಯಲ್ಲಿ ಸಾಮೂಹಿಕ ಭಾಗವಹಿಸುವಿಕೆ ಸದಾ ಶಕ್ತಿಯ ಮೂಲ. ವಿಕಸಿತ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಂನಲ್ಲಿ ಪ್ರಧಾನಿ ಪ್ರತಿಪಾದನೆ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಮರಳಿ ಪಡೆಯುವುದೇ ಭಾರತ ಪಾಕಿಸ್ತಾನ ನಡುವಿನ ಏಕೈಕ ಸಮಸ್ಯೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಕಾಮನ್ವೆಲ್ತ್ ಕ್ರೀಡಾಕೂಟ ವೈಟ್ ಲಿಫ್ಟಿಂಗ್ ಸ್ಪರ್ಧೆಯ ಪುರುಷರ 60 ಕೆಜಿ ವಿಭಾಗದಲ್ಲಿ ಭಾರತದ ರಿಷಿಕಾಂತ ಸಿಂಗ್ಗೆ ಬೆಳ್ಳಿ. ಟಿ20 ಕ್ರಿಕೆಟ್ ಸರಣಿಯ ಅಂತಿಮ ಪಂದ್ಯದಲ್ಲಿ ಜಿಂಬಾಬ್ವೆಗೆ 193 ರನ್ಗಳ ಗುರಿ ನೀಡಿದ ಭಾರತ ತಂಡ. ವಾರ್ತೆಗಳ ವಿವರ: ಇಂದು ಕಾರ್ಗಿಲ್ ವಿಜಯ ದಿವಸ್. ಈ ಹಿನ್ನೆಲೆಯಲ್ಲಿ ವೀರ ಸೈನಿಕರಿಗೆ ಮತ್ತು ಹುತಾತ್ಮ ಯೋಧರಿಗೆ ಪ್ರಧಾನಿ ನರೇಂದ್ರ ಮೋದಿ ಗೌರವ ನಮನ ಸಲ್ಲಿಸಿದ್ದಾರೆ. ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನ 136ನೇ ಸಂಚಿಕೆ ಉದ್ದೇಶಿಸಿ ಮಾತನಾಡಿದ ಅವರು, ಕಾರ್ಗಿಲ್ನ ಎತ್ತರವಾದ ಶಿಖರಗಳು, ಪ್ರತಿಕೂಲ ಹವಾಮಾನ, ಶತ್ರುಗಳ ತೀವ್ರ ಸವಾಲುಗಳು ಯೋಧರ ಮುಂದಿದ್ದವು. ಆದರೆ ಅವರ ಅಚಲ ಧೈರ್ಯ, ಅಸಾಧಾರಣ ಶೌರ್ಯ ಮತ್ತು ದೇಶಭಕ್ತಿಯ ಸಂಕಲ್ಪವು ಪ್ರತಿಯೊಂದು ಸವಾಲಿಗಿಂತಲೂ ಎತ್ತರವಾಗಿ ನಿಂತಿತು. ಮಾತೃಭೂಮಿಯ ಭದ್ರತೆ, ಸ್ವಾಭಿಮಾನ ಮತ್ತು ಸಾರ್ವಭೌಮತೆಯನ್ನು ಕಾಪಾಡುವ ಉದ್ದೇಶದಿಂದ ಅವರು ತಮ್ಮ ಸರ್ವಸ್ವವನ್ನು ಭಾರತ ಮಾತೆಗೆ ಅರ್ಪಿಸಿದರು ಎಂದು ಸ್ಮರಿಸಿದರು. ಕೆಲವು ದಿನಗಳ ಹಿಂದೆ ಐಎನ್ಎಸ್ ಮಹೇಂದ್ರಗಿರಿಯನ್ನು ಭಾರತದ ನೌಕಾಪಡೆಗೆ ಸೇರಿಸಲಾಯಿತು. ಈ ಆಧುನಿಕ ಯುದ್ದ ನೌಕೆಯನ್ನು ಸಂಪೂರ್ಣವಾಗಿ ಭಾರತದಲ್ಲಿ ವಿನ್ಯಾಸಗೊಳಿಸಿ ಭಾರತದಲ್ಲಿ ನಿರ್ಮಿಸಲಾಗಿದೆ. ಶೇಕಡ 75% ಹೆಚ್ಚು ಸ್ಥಳೀಯ ವಸ್ತುಗಳನ್ನು ಇದರಲ್ಲಿ ಬಳಸಲಾಗಿದೆ. ಇದು ಆತ್ಮನಿರ್ಭರ ಭಾರತದ ವೃದ್ಧಿಯಾಗುತ್ತಿರುವ ಶಕ್ತಿಯ ಸಂಕೇತವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಈ ತಿಂಗಳು ಡಿಆರ್ಡಿಒ ಪಿನಾಕ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿತು. ಈ ಯಶಸ್ಸಿನ ಹಿಂದೆ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ ಅಡಗಿದೆ. ಕೇವಲ 2 ಅಥವಾ 3 ದಿನಗಳ ಹಿಂದೆ ಕುಶ ಕ್ಷಿಪಣಿಯನ್ನು ಸಹ ಡಿಆರ್ಡಿಒ ಯಶಸ್ವಿಯಾಗಿ ಪರೀಕ್ಷಿಸಿತು ಎಂದು ಅವರು ಹೇಳಿದರು. ರಕ್ಷಣಾ ಉತ್ಪಾದನೆಯಾಗಲಿ, ರಕ್ಷಣಾ ರಫ್ತಾಗಲಿ ಅಥವಾ ಸ್ನೇಹಪರ ರಾಷ್ಟಗಳೊಂದಿಗೆ ರಾಜಕೀಯ ಸಹಕಾರವಾಗಲಿ, ಭಾರತ ನಿರಂತರವಾಗಿ ಹೊಸ ಎತ್ತರಕ್ಕೆ ಏರುತ್ತಿದೆ. ಈ ತಿಂಗಳ ಆರಂಭದಲ್ಲಿ ಇಂಡೋನೇಷ್ಯಾದಲ್ಲಿ ಬ್ರಹ್ಮೋಸ್ ಮತ್ತು ಅಸ್ತ್ರ ಎಂಬ ಕ್ಷಿಪಣಿಗಳ ಕುರಿತು ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತದ ರಕ್ಷಣಾ ಉಪಕರಣಗಳು ಮತ್ತು ತಂತ್ರಜ್ಞಾನದಲ್ಲಿ ಜಾಗತಿಕ ಮಟ್ಟದಲ್ಲಿ ವಿಶ್ವಾಸ ವೃದ್ಧಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಗ್ಲಾಸ್ಕೋದಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ರಾರಂಭವಾಗಿದೆ. ದೇಶದ ಎಲ್ಲ ಆಟಗಾರರು ಮತ್ತು ಕ್ರೀಡಾಪಟುಗಳು ಅಸಾಧಾರಣ ಪ್ರದರ್ಶನ ನೀಡಿ ಜನರ ಹೃದಯ ಗೆಲ್ಲಬೇಕೆಂಬುದು ಎಲ್ಲ ಭಾರತೀಯರ ಆಶಯ. ಇನ್ನೊಂದೆಡೆ, ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಿವಿ ಸಿಂಧು ಪಾತ್ರರಾಗಿದ್ದಾರೆ. ಅವರ ಈ ಸಾಧನೆ ಇಡೀ ರಾಷ್ಟ್ರ ಹೆಮ್ಮೆ ಪಡುತ್ತಿದೆ ಎಂದರು.
1: ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ತನ್ನ ಮೊದಲ ಟೆಸ್ಟ್ ಕ್ರಿಕೆಟ್ ಪಂದ್ಯವನ್ನು ಗೆದ್ದಿದೆ. ಇದು ಐತಿಹಾಸಿಕ ಗೆಲುವು. ಲಾರ್ಡ್ಸ್ನ ಸುದೀರ್ಘ ಇತಿಹಾಸದಲ್ಲಿ ಮಹಿಳಾ ತಂಡ ಮೊದಲ ಟೆಸ್ಟ್ ಪಂದ್ಯ ಇದಾಗಿದೆ. 1983 ಭಾರತ ತನ್ನ ಮೊದಲ ಪುರುಷರ ಕ್ರಿಕೆಟ್ ವಿಶ್ವಕಪ್ ಅನ್ನು ಗೆದ್ದಿದ್ದು ಇದೇ ಮೈದಾನದಲ್ಲಿ. ಈಗ ನಮ್ಮ ನಾರಿ ಶಕ್ತಿ ಇಲ್ಲಿ ರಾಷ್ಟದ ಹೆಸರನ್ನು ಪ್ರಕಾಶಮಾನಗೊಳಿಸಿದೆ ಎಂದು ಶ್ಲಾಘಿಸಿದರು. ಕಳೆದ ಭಾನುವಾರ ವಿಕ್ರಮ್-1 ರಾಕೆಟ್ ಯಶಸ್ವಿ ಉಡಾವಣೆಯಾಯಿತು. ಇದು ಖಾಸಗಿ ವಲಯದಿಂದ ಅಭಿವೃದ್ಧಿಪಡಿಸಲ್ಪಟ್ಟ ಭಾರತದ ಮೊದಲ ರಾಕೆಟ್ ಆಗಿದೆ. ಸುದೀರ್ಘ ಕಾಲದವರೆಗೆ ಬಾಹ್ಯಾಕಾಶ ವಲಯವು ಖಾಸಗಿ ವಲಯಕ್ಕೆ ಮುಕ್ತವಾಗಿರಲಿಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ ಅನೇಕ ಯುವಕರಿಗೆ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಲಭಿಸುತ್ತಿರಲಿಲ್ಲ. ಯುವಕರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ನಾವು ಬಾಹ್ಯಾಕಾಶ ವಲಯವನ್ನು ಖಾಸಗಿ ಉದ್ಯಮಕ್ಕೆ ಮುಕ್ತಗೊಳಿಸಿದ್ದೇವೆ. ಇಂದು ಅದರ ಫಲಿತಾಂಶಗಳಿಗೆ ಜಗತ್ತು ಸಾಕ್ಷಿಯಾಗುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು.
0: ಭಾರತದ ಸಾಂಸ್ಕೃತಿಕ ನೀತಿಯಲ್ಲಿ ಸಾಮೂಹಿಕ ಭಾಗವಹಿಸುವಿಕೆಯು ಸದಾ ಶಕ್ತಿಯ ಮೂಲವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಕಸಿತ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಂ 2026 ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 400 ಯುವ ಪ್ರತಿನಿಧಿಗಳೊಂದಿಗೆ ಪ್ರಧಾನಿ ಸಂವಾದ ನಡೆಸಿದರು. ಅಭಿವೃದ್ದಿ ಪ್ರಕ್ರಿಯೆಯಿಂದ ಹಿಂದೆ ಹೊರಗುಳಿದವರಿಗೆ ಆದ್ಯತೆ ನೀಡಲು ಮತ್ತು ಸಬಲೀಕರಣಗೊಳಿಸಲು ಸರ್ಕಾರ ಸಂಘಟಿತ ಪ್ರಯತ್ನಗಳನ್ನು ಮಾಡುತ್ತಿದೆ. ಈ ಕಾರ್ಯಕ್ರಮದಲ್ಲಿ

0: ಯುವತಿಯರ ಭಾಗವಹಿಸುವಿಕೆಯು ಭಾರತದ ಹೆಣ್ಣು ಮಕ್ಕಳ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಪ್ರತಿಬಿಂಬಿಸುತ್ತದೆ. ಪ್ರತಿಯೊಬ್ಬ ಯುವ ವ್ಯಕ್ತಿ, ವಿಶೇಷವಾಗಿ ದೇಶದ ಪ್ರತಿಯೊಬ್ಬ ಹೆಣ್ಣು ಮಗಳು ಆತ್ಮವಿಶ್ವಾಸ ಮತ್ತು ದೃಢ ನಿಶ್ಚಯದಿಂದ ಮುಂದುವರೆಯುವುದನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಬದ್ದವಾಗಿದೆ ಎಂದು ಅವರು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿಗೆ ಭಾರತದ ಗಡಿ ಪ್ರದೇಶಗಳ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳು, ಸಾಂಸ್ಕೃತಿಕ ಪರಂಪರೆ ಮತ್ತು ಅಭಿವೃದ್ದಿ ಆಕಾಂಕ್ಷೆಗಳ ಪ್ರಾಯೋಗಿಕ ಜ್ಞಾನ ಒದಗಿಸುತ್ತದೆ ಎಂದರು. ಭಾರತದ ವಿಭಜನೆಯು ಇತಿಹಾಸದ ಅತ್ಯಂತ ದೊಡ್ಡ ಪ್ರಮಾದ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರವನ್ನು ಮರಳಿ ಪಡೆಯುವುದೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬಾಕಿ ಇರುವ ಏಕೈಕ ಸಮಸ್ಯೆಯಾಗಿದೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯ ಕಾಶ್ಮೀರಿ ಸಾಂಸ್ಕೃತಿಕ ಕೇಂದ್ರದಲ್ಲಿ ಪಿಒಜೆಕೆ ಯುವ ವೇದಿಕೆಯ ಸಹಯೋಗದೊಂದಿಗೆ ಜಮ್ಮು ಕಾಶ್ಮೀರ ಪೀಪಲ್ಸ್ ಫೋರಂ ಆಯೋಜಿಸಿದ್ದ 27ನೇ ಕಾರ್ಗಿಲ್ ವಿಜಯ ದಿವಸ್ ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಗಡಿ ನಿರ್ವಹಣೆಯನ್ನು ಬಲಪಡಿಸುವ ಮೂಲಕ ಪೂರ್ವಭಾವಿ ಕಾರ್ಯತಂತ್ರದೊಂದಿಗೆ ಭಾರತ ಭಯೋತ್ಪಾದನೆಯ ಬಗ್ಗೆ ಶೂನ್ಯ ಸಹಿಷ್ಣುತೆ ನೀತಿಯೊಂದಿಗೆ ತನ್ನ ರಾಷ್ಟೀಯ ಭದ್ರತಾ ವಿಧಾನವನ್ನು ಮೂಲಭೂತವಾಗಿ ಪರಿವರ್ತಿಸಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಶಿಕ್ಷಣ ಸಚಿವರಾಗಿ ಅಧಿಕಾರ ವಹಿಸಿಕೊಂಡರು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ನಂತರ ನಿನ್ನೆ ಅವರಿಗೆ ಶಿಕ್ಷಣ ಖಾತೆ ಜವಾಬ್ದಾರಿ ವಹಿಸಲಾಯಿತು. ಪ್ರಹ್ಲಾದ್ ಜೋಶಿ ಅವರು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಪೂರೈಕೆ ಮತ್ತು ನವ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆಗಳನ್ನು ಸಹ ಹೊಂದಿದ್ದಾರೆ. ಅಧಿಕಾರ ವಹಿಸಿಕೊಂಡ ಕೂಡಲೇ ಅವರು ವಿವಿಧ ಯೋಜನೆಗಳು ಮತ್ತು ಪ್ರಮುಖ ಉಪಕ್ರಮಗಳ ಅನುಷ್ಠಾನವನ್ನು ನಿರ್ಣಯಿಸಲು ಶಿಕ್ಷಣ ಸಚಿವಾಲಯದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ಕೇಂದ್ರ ಶಿಕ್ಷಣ ಖಾತೆ ರಾಜ್ಯ ಸಚಿವ ಜಯಂತ್ ಚೌಧರಿ ಸೇರಿದಂತೆ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026ನ್ನು ಲೋಕಸಭೆಯಲ್ಲಿ ನಾಳೆ ಕೇಂದ್ರ ಸರ್ಕಾರ ಮಂಡಿಸಲಿದೆ. 2024ರ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆಗೆ ತಿದ್ದುಪಡಿ ತರಲು ಈ ಮಸೂದೆ ಉದ್ದೇಶಿಸಿದ್ದು, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಲಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ವಿಧಿಸುವ ಸಂಬಂಧದ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿತ್ತು. ಪ್ರಧಾನಮಂತ್ರಿ ಸಂಗ್ರಹಾಲಯದಲ್ಲಿ ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಎಐ ಹಾಲೋ ಬಾಕ್ಸ್ ಉದ್ಘಾಟಿಸಲಾಯಿತು. ಉದ್ಘಾಟನಾ ಸಮಾರಂಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಕುಟುಂಬ ಸದಸ್ಯರು ಭಾಗವಹಿಸಿದ್ದರು. 1999ರ ಕಾರ್ಗಿಲ್ ಯುದ್ದವು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ನಡೆಸಿದ್ದರಿಂದ ಸಂಗ್ರಹಾಲಯವು ಕಾರ್ಗಿಲ್ ವಿಜಯ್ ದಿವಸದಂದು ವಿಶೇಷ ಪ್ರದರ್ಶನವನ್ನು ಸಹ ಪ್ರದರ್ಶಿಸುತ್ತಿದೆ. ಪ್ರದರ್ಶನವು ಮೈಕ್ರೋಫಿಲ್ಮ್ಗಳು, ಆರ್ಕೈವಲ್ ವಿಡಿಯೋಗಳು, ಛಾಯಾಚಿತ್ರಗಳು ಹಾಗೂ ಭಾರತೀಯ ಸಶಸ್ತ ಪಡೆಗಳ ಧೈರ್ಯ ಮತ್ತು ತ್ಯಾಗವನ್ನು ಎತ್ತಿ ತೋರಿಸುವ ವೈಯಕ್ತಿಕ ಪತ್ರಗಳನ್ನು ಒಳಗೊಂಡಿವೆ. ಎಐ ಹಾಲೋ ಬಾಕ್ಸ್ ಮಹಾತ್ಮಗಾಂಧಿ, ಸರ್ದಾರ್ ವಲ್ಲಭ ಪಟೇಲ್, ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ವಿಶಿಷ್ಟ ಛಾಯಾಚಿತ್ರಗಳು ಸೇರಿದಂತೆ ಅವರ ಕುರಿತ ಮಾಹಿತಿ ಸಹ ಒಳಗೊಂಡಿದೆ. ಈ ಉಪಕ್ರಮಗಳ ಮೂಲಕ ಪ್ರಧಾನಮಂತ್ರಿ ಸಂಗ್ರಹಾಲಯವು ಭಾರತದ ಸಶಸ್ತ್ರ ಪಡೆಗಳ ಶೌರ್ಯವನ್ನು ಗೌರವಿಸುವ ಮತ್ತು ದೇಶದ ದಾರ್ಶನಿಕ ನಾಯಕರ ಪರಂಪರೆಯನ್ನು ಸಂರಕ್ಷಿಸುವ ಗುರಿಯನ್ನು ಹೊಂದಿದೆ. ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದ ವೈಟ್ ಲಿಫ್ಟಿಂಗ್ ಕ್ರೀಡೆಯಲ್ಲಿ ಭಾರತದ ರಿಷಿಕಾಂತ ಸಿಂಗ್ ಪುರುಷರ 60 ಕೆಜಿ ವಿಭಾಗದಲ್ಲಿ ಬೆಳ್ಳಿ ಗೆದ್ದಿದ್ದಾರೆ. ಒಟ್ಟು 264 ಕೆಜಿ ತೂಕ ಎತ್ತಿದ್ದ ರಿಷಿಕಾಂತ್ ಸಿಂಗ್ ಸ್ನಾಚ್ ಸುತ್ತಿನಲ್ಲಿ 121 ಕೆಜಿ ಎತ್ತುವ ಮೂಲಕ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ದಾಖಲೆ ನಿರ್ಮಿಸಿದರು. ಮಲೇಷ್ಯಾದ ಮೊಹಮ್ಮದ್ ಅನೀಕ್ ಕಸ್ದಾನ್ ಚಿನ್ನದ ಪದಕ ಪಡೆದರೆ ಕೀನಿಯಾದ ಜೋಶುವಾ ಅಮುಂಗಾ ಬೋಯಾ ರಜತ ಪಡೆದುಕೊಂಡರು. ಇದಕ್ಕೂ ಮೊದಲು ಪ್ಯಾರಾ ಪವರ್ ಲಿಫ್ಟರ್ ಜಂಡು ಕುಮಾರ್ ರಜತ ಪಡೆದುಕೊಂಡರು. ಪಾಕಿಸ್ತಾನದಲ್ಲಿ ಮುಂಗಾರು ಸಂಬಂಧಿತ ಅವಘಡಗಳಲ್ಲಿ ಇದುವರೆಗೂ 97 ಮಂದಿ ಅಸುನೀಗಿದ್ದು 100 ಜನರು ಗಾಯಗೊಂಡಿದ್ದಾರೆ. ಪೂರ್ವ ಪಾಕಿಸ್ತಾನದಲ್ಲಿ ಜನರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಕಳೆದ 1 ತಿಂಗಳಿಂದ ಪಾಕಿಸ್ತಾನ ಅತಿವೃಷ್ಟಿಯಿಂದ ಬಾಧಿತವಾಗಿದೆ. ಇನ್ನೊಂದೆಡೆ ಚೀನಾದ ಗನ್ಸು ಪ್ರಾಂತ್ಯದಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಭೂಕುಸಿತ ಪ್ರವಾಹದಿಂದಾಗಿ ಕನಿಷ್ಠ 10 ಜನರು ಅಸುನೀಗಿದ್ದಾರೆ ಎಂದು ವರದಿಯಾಗಿದೆ. ಬಿರುಗಾಳಿ ನವಾಲ್ನಿಂದಾಗಿ ಚೀನಾದಲ್ಲಿನ ಗಾಂಗ್ಡಾಂಗ್ನ ವಿಮಾನ ಮತ್ತು ರೈಲು ಸಂಚಾರ ವ್ಯತ್ಯಯವಾಗಿದೆ. ಹರಾರೆಯಲ್ಲಿ ನಡೆಯುತ್ತಿರುವ ಜಿಂಬಾಬ್ವೆ ವಿರುದ್ದದ 3ನೇ ಹಾಗೂ ಅಂತಿಮ ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 192 ರನ್ ಗಳಿಸಿದೆ. ಭಾರತದ ಪರ ವೈಭವ್ ಸೂರ್ಯವಂಶಿ 49 ಎಸೆತಗಳಲ್ಲಿ 81 ರನ್ ಸಿಡಿಸಿದರು. 193 ರನ್ಗಳ ಗೆಲುವಿನ ಗುರಿ ಬೆನ್ನತ್ತ

0: ಸಿಲುಕಿರುವ ಜಿಂಬಾಬ್ವೆ ಇತ್ತೀಚಿನ ವರದಿ ಬಂದಾಗ 15.1 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 122 ರನ್ ಗಳಿಸಿ ಆಟವಾಡುತ್ತಿದೆ. ಎರಡು ಪಂದ್ಯಗಳನ್ನು ಗೆದ್ದು ಈಗಾಗಲೇ ಸರಣಿ ವಶಪಡಿಸಿಕೊಂಡಿರುವ ಭಾರತ ಐಸಿಸಿ ಪುರುಷರ ಟಿ20 ಕ್ರಿಕೆಟ್ ರ್ಯಾಂಕಿಂಗ್ನಲ್ಲಿ ಅಗ್ರ ಸ್ಥಾನಕ್ಕೇರಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಿನಾಕ ರಾಕೆಟ್ ಯಶಸ್ವಿ ಪರೀಕ್ಷೆಯ ಹಿಂದೆ ದೇಶದ ವಿಜ್ಞಾನಿಗಳು ಎಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ, ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ದೇಶದ ಸಾಂಸ್ಕೃತಿಕ ನೀತಿಯಲ್ಲಿ ಸಾಮೂಹಿಕ ಭಾಗವಹಿಸುವಿಕೆ ಸದಾ ಶಕ್ತಿಯ ಮೂಲ, ಪ್ರಧಾನಮಂತ್ರಿ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಮರಳಿ ಪಡೆಯುವುದೇ ಭಾರತದ ಉದ್ದೇಶ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಕಾಮನ್ವೆಲ್ತ್ ಕ್ರೀಡಾಕೂಟ ವೆಯಿಟ್ ಲಿಫ್ಟಿಂಗ್ ಸ್ಪರ್ಧೆಯ ಪುರುಷರ 60 ಕೆಜಿ ವಿಭಾಗದಲ್ಲಿ ಭಾರತದ ರಿಷಿಕಾಂತ್ ಸಿಂಗ್ಗೆ ಬೆಳ್ಳಿ. ಟಿ20 ಕ್ರಿಕೆಟ್ ಸರಣಿ ಅಂತಿಮ ಪಂದ್ಯದಲ್ಲಿ ಜಿಂಬಾಬ್ವೆಗೆ 193 ರನ್ಗಳ ಗುರಿ ನೀಡಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಜನಪದರಲ್ಲಿ ಮೇದಾರಕೇತಯ್ಯ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಸರ್ವಮಂಗಳ ಸಕ್ರಿ. ಸಮಾಜದಲ್ಲಿ ಧರ್ಮ ಎನ್ನುವ ಒಂದು ಪರಿಕಲ್ಪನೆ ಧಾರಣಾಶಕ್ತಿಯಾಗಿ ನಮ್ಮನ್ನು ಹಿಡಿದಿಡಲು ಪ್ರಯತ್ನಿಸುತ್ತದೆ. ವರ್ಗ ವರ್ಣ ಸೌಹಾರ್ದತೆ ಬಾಳ್ವೆ ನಮ್ಮನ್ನು ವ್ಯಾಖ್ಯಾನಿಸುವತ್ತ ಧಾವಿಸುತ್ತದೆ. ವಚನಗಳ ಒಂದು ತಾತ್ವಿಕ ಮೀಮಾಂಸೆ ಭಕ್ತ ಮತ್ತು ಶರಣ ಸಂಬಂಧದಲ್ಲಿ ಧ್ಯಾನಸ್ಥ ಮನಸ್ಸಿನ ಒಳ ಆವರಣವೂ ಸಹಿತ ಇದು. ಕಾಯಕದ ಮೂಲಕ ದೇವರನ್ನು ಕಾಣುವ ಶ್ರಮ ಸಂಸ್ಕೃತಿಗೆ ನ್ಯಾಯವನ್ನು ಒದಗಿಸುವ, ಎತ್ತರಿಸುವ, ಪೂಜಿಸುವ ಸಂಸ್ಕೃತಿ ಎಂದರೆ ನಮ್ಮ ಶರಣರು. 12ನೇ ಶತಮಾನದಲ್ಲಿ ಶರಣ ಸಾಹಿತ್ಯದಲ್ಲಿ ಬಸವಣ್ಣನವರ ಆಪ್ತರು ಕಾಯಕವನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಶರಣ ಎಂದರೆ ಮೇದಾರ ಕೇತಯ್ಯನವರು. ಜನಪದ ಮತ್ತು ಶರಣ ಸಾಹಿತ್ಯದಲ್ಲಿ ಇವರ ಬಗ್ಗೆ ಸಾಕಷ್ಟು ಉಲ್ಲೇಖವೂ ಆಗಿದೆ. ಬಸವಣ್ಣನವರನ್ನು ಗುರುವಾಗಿ ಜಂಗಮ ದಾಸೋಹದಲ್ಲಿ ತಮ್ಮನ್ನು ಸಮರ್ಪಿಸಿಕೊಂಡಂತಹ ಶರಣರು ಇವರು. ಜನಪದರು ಕೇತಯ್ಯನವರನ್ನು ದಿಟ್ಟ ಶರಣರೆಂದೇ ಸ್ಮರಣೆ ಮಾಡಿದ್ದಾರೆ. ಈ ಶರಣರ ವಿಶಿಷ್ಟ ವ್ಯಕ್ತಿತ್ವವನ್ನು ಶರಣ ಸಾಹಿತ್ಯದಲ್ಲಿ ಮಾತ್ರ ಕಾಣಲು ಸಾಧ್ಯ. ಏಕೆಂದರೆ ಅಂದು ನಿರ್ಲಕ್ಷ್ಯಕ್ಕೆ ಒಳಗಾದ ತಳ ಸಮುದಾಯದ ಕೇತಯ್ಯನವರನ್ನು ಐಕ್ಯ ಸ್ಥಳದ ಶರಣರೇ ಜನಜನಿತ. ಇವರಿಗೆ ಕೇತ, ಕೇತಿದೇವ, ಕೇತಯ್ಯ, ಕೇತ ತಂದೆ, ಕ್ಯಾತಯ್ಯ ಎಂಬ ಹೆಸರುಗಳು ಸಹಿತ ಇವೆ. ಪತ್ನಿ ಸತ್ತವೇ ಇವರ ಜನ್ಮಸ್ಥಳ ಬೇಲೂರು. ಒಟ್ಟು ಇವರ ವಚನಗಳು 11. ಇವರ ಅಂಕಿತ ಗವರೇಶ್ವರಲಿಂಗ ಕಾಯ ಮತ್ತು ದಾಸೋಹಕ್ಕೆ ಬೆಳಕನ್ನು ನೀಡಿದಂತಹ ಒಬ್ಬ ಶ್ರೇಷ್ಠ ಹಠಯೋಗಿ ಎಂದರೆ ಮೇದಾರ ಕೇತಯ್ಯ. ಮಲೆನಾಡ ಗಡಿಯೊಳಗೆ ಉಳುಮೆ ಬೆಟ್ಟದ ಬೆಳಗ್ಗೆ ಬೇಲೂರು ಕೇತ ಮೇದಾರ ಕಾಡೊಳಗೆ ಬೆಳೆದಾಡಿ ಕಲೆತ ಶಿವಮತವ. ಬೆಟ್ಟ ಗುಡ್ಡಗಳ ಸೀಮೆಯಲ್ಲಿ ಅರಣ್ಯದ ಮಧ್ಯದಲ್ಲಿ ಬೇಲೂರು ಕೇತ ಮೇದಾರ ಕೇತನು ಶಿವಮತವನ್ನು ಪ್ರಚಾರ ಮಾಡುವ ಒಬ್ಬ ಕಾಯಕ ಜೀಯಾಗಿದ್ದನು. ಶಿವ ದೈವ ಶಕ್ತಿಯ ಜೊತೆಗೆ ಮೇದಾರ ಜನವರ್ಗದವರನ್ನು ಸಂರಕ್ಷಿಸುವ ಶರಣರು ಸಹಿತ ಇವರಾಗಿದ್ದರು. ಕಾಯಕ ನಿಷ್ಠೆ, ನೈತಿಕ ಮತ್ತು ಪ್ರಾಮಾಣಿಕ ದುಡಿಮೆಗೆ ಆದರ್ಶವೂ ಸಹಿತ ಇವರು. ಬಿದಿರಿನಿಂದ ಬುಟ್ಟಿ ಹಿಡಿಯುವುದು, ಗೃಹ ಉಪಯೋಗಿ ಪರಿಕರಗಳನ್ನು ಮಾಡಿ ಇವರು ಮಾರಾಟ ಮಾಡ್ತಾ ಇದ್ರು. ಕಾಯಕದಿಂದ ಬಂದ ಹಣದಿಂದ ದಾಸೋಹ ಮಾಡುತ್ತಿದ್ದರು. ಮೇದಾರ ಸಮುದಾಯದ ಜನರು ಹೆಚ್ಚಾಗಿ ಅಲೆಮಾರಿ ಜನಾಂಗದವರವರು. ಕಾಡಿನ ಬಿದಿರ ಮೇಳೆ ಇವರ ಜೀವಕ್ಕೆ ಆಧಾರವೂ ಸಹಿತ ಹೌದು. ಬೇಲೂರಿನಿಂದ ಕಲ್ಯಾಣಕ್ಕೆ ಬಂದು ಅನುಭವ ಮಂಟಪದಲ್ಲಿ ಒಬ್ಬ ಮುಖ್ಯ ಅನುಭಾವಿಯಾಗಿ ತಮ್ಮ ಆತ್ಮೋನ್ನತಿಯ ನಡೆದುಕೊಂಡ ಶರಣರು ಇವರಾಗಿದ್ದರು. ಕಾಯಕವೇ ಕೈಲಾಸ ತತ್ವದ ಒಂದು ಪ್ರಾಮಾಣಿಕತೆಯನ್ನು ಕೇತಯ್ಯನವರು ಪಡೆದುಕೊಂಡಿದ್ದರು. ಕಾಯಕ ಶರಣರ ಉಪಜೀವನದಲ್ಲಿ ಅದೊಂದು ಆಧ್ಯಾತ್ಮದ ಶ್ರೇಷ್ಠ ದರ್ಶನವೂ ಸಹಿತ ಹೌದು. ಶ್ರಮ ಸಂಸ್ಕೃತಿಯ ಮೂಲಕ ಎಚ್ಚರಿಸುವ, ಉದ್ಯೋಗದ ಸೃಷ್ಟಿ, ನಿತ್ಯ ಜೀವನದಲ್ಲಿ ಆತ್ಮೋನ್ನತಿಗೆ ಸಮರ್ಪಿಸಿಕೊಳ್ಳತಕ್ಕಂತಹ ಅರ್ಪಿತ ಭಾವವೂ ಸಹಿತ ಶರಣರದು. ಕಲ್ಯಾಣ ನಾಡಿನ ಶರಣರ ತತ್ವಗಳಿಂದ ಪ್ರೇರಿತರಾಗಿ ತಮ್ಮ ಹೆಂಡತಿಯ ಜೊತೆಗೂಡಿ ಬಿದಿರಿನ ಪರಿಕರಗಳನ್ನು ಮಾಡಿ ಕಲ್ಯಾಣದಲ್ಲಿ ಮಾರಾಟ ಮಾಡ್ತಾ ಇದ್ರು. ಕಾಯಕದಿಂದ ಬಂದದ್ದನ್ನು ದಾಸೋಹ ಸೇವೆಗೈಯುವ, ಉಳಿದದ್ದನ್ನು ಪ್ರಸಾದವಾಗಿ ಸ್ವೀಕಾರ ಮಾಡುತ್ತಿದ್ದರು. ತನು ಮನಗಳನ್ನು ಶಿವನಿ

ನಿಷ್ಠೆಯ ಮೂಲಕ ಸಮರ್ಪಿಸಿದ ಕಾಯಕದ ಶ್ರೇಷ್ಠ ಕೇತಯ್ಯ ಶರಣರು. ಹೌದು, ಹೊಸ ಮತವೇ ಲಿಂಗವಾಗಿ ಕಸವೆಂಬ ಕರಡಿಯ ಹಸನ ಮನವದಕ್ಕೆ ಶಿವದಾರ ದಾಸೋಹ ಉಣಿಸಲು ಶಿವಶರಣ ಕೇತನಿಗೆ ಜನಪದರಲ್ಲಿ ಶಿವ ಆತ್ಮೀಯ ಸ್ನೇಹಿತ. ಅಷ್ಟೇ ಅಲ್ಲ, ರೈತನಾಗಿ ಭೂಮಿಯನ್ನು ಉಳುಮೆ ಮಾಡೋ

ದಾಸೋಹ ಸಲು ಶಿವಶರಣ ಕೇತನಿಗೆ. ಜನಪದರಲ್ಲಿ ಶಿವ ಆತ್ಮೀಯ ಸ್ನೇಹಿತ. ಅಷ್ಟೇ ಅಲ್ಲ, ರೈತನಾಗಿ ಭೂಮಿಯನ್ನು ಉಳುಮೆ ಮಾಡತಕ್ಕಂತಹ ರೂಪಕಗಳಲ್ಲಿ ಶಿವ ಕಂಡು ಬರ್ತಾನೆ. ಸರಳ ಮತ್ತು ಬಹುಶೀಘ್ರವಾಗಿ ಭಕ್ತರಿಗೆ ವರ ನೀಡತಕ್ಕಂಥವನು. ಭಕ್ತನಿಗೆ ಕೋಪ ಬಂದಾಗ ಶಿವನ ಮೇಲೆ ಪ್ರೀತಿಯಿಂದ ಕೋಪಿಸಿಕೊಳ್ಳತಕ್ಕಂತಹ ಸಾಕಷ್ಟು ದೃಷ್ಟಾಂತಗಳೇನಿದ್ದಾವಲ್ಲ, ಜನಪದರಲ್ಲಿ ಮಾತ್ರ ನಮಗೆ ಸಿಗ್ತವ. ಭಕ್ತರ ಕಷ್ಟಕ್ಕೆ ಓಗೊಡುವ, ಧಾವಿಸುವ ದೈವ ಶಿವ. ಕೇತಯ್ಯನವರ ಕಾಯಕನಿಷ್ಠೆ ಖ್ಯಾತವಾಗುತ್ತಾ ಇರಬೇಕಾದ್ರೆ ಶಿವ ಕೇತಯ್ಯನವರನ್ನು ಪರೀಕ್ಷೆ ಮಾಡಲು ಮುಂದಾಗುತ್ತಾನೆ. ಶಿಷ್ಟ ಜನಪದ ಗೀತೆಗಳಲ್ಲಿ ಹೊನ್ನು ಹಣದ ಸಹಾಯ ಮಾಡಲು ಮುಂದಾಗತಕ್ಕಂತಹ ಸಾಕಷ್ಟು ಕಥನಗಳು ನಮ್ಗೆ ಕಂಡು ಬರ್ತಾವ. ಹಸನಾದ ಕಾಯಕಕ್ಕೆ ಕರಡಿಯಬೇಕು, ಕೊರಳಲ್ಲಿ ಧರಿಸಲು ಶಿವದಾರ ಬೇಕು. ಶಿವ ಮತವೇ ಲಿಂಗವಾಗಿ ದಾಸೋಹ ಉಣಿಸಲು ಶಿವ ಮುಂದಾಗುವ ಸನ್ನಿವೇಶ ಕಂಡು ಬಂದಾಗ, ಕಾಡಿನಲ್ಲಿ ಒಂದಿನ ಕೇತಯ್ಯನವರು ಬಿದಿರನ್ನು ಕತ್ತರಿಸುವಾಗ ಅದರಿಂದ ಅಪಾರವಾದಂತಹ ಹೊನ್ನು ಬೀಳಲು ಪ್ರಾರಂಭವಾಗುತ್ತದೆ ಅಂತ. ಇದನ್ನು ನೋಡಿದ ಮುಂದಿನ ಬೆಳಗ್ಗೆ ಹೋಗಿ ಬಿದಿರನ್ನು ಕತ್ತರಿಸಲು ಮುಂದಾದಾಗ ಮತ್ತೆ ಹೊನ್ನು ಬೀಳಲು ಪ್ರಾರಂಭವಾಗುತ್ತದೆ ಅಂತ. ಆಗ ಕೇತಯ್ಯನವರು, ಇದೇನು ಶಿವ, ಶಿವ ಈ ಹುಳುಗಳು ಎಲ್ಲಿ ನೋಡಿದರಲ್ಲಿ ಹುಳುಗಳು ಎಂದು ಶಿವನನ್ನು ಪ್ರಶ್ನೆ ಮಾಡ್ತಾನೆ. ಬಂಗಾರದ ಹುಳು ಹತ್ತಿ ಭಂಗವಾಗಿದೆ, ಬಂಗಾರದ ಹುಳು ಹತ್ತಿ ಭಂಗವಾಗಿದೆ. ಬಿದಿರು ಕಂಗಳಿಗೆ ಬೇಡ ಹೊಲೆಯಿಂದ, ಬಿದಿರು ಕಂಗಳಿಗೆ ಬೇಡ ಹೊಲೆಯಿಂದ, ದಾಸೋಹ ಸಂಘ ಜೋಡಣೆಗೆ ಕುಂದು ಎಂದ. ಶರಣರ ಪ್ರಕಾರ ಹೊನ್ನು ಭಕ್ತಿ ಮತ್ತು ಕಾಯಕದಿಂದ ದೂರವಿರಿಸತಕ್ಕಂತಹ ಅಹಂಕಾರವನ್ನು ಹೆಚ್ಚಿಸತಕ್ಕಂಥದ್ದು ಹೊನ್ನು. ಅದು ಮೋಹವನ್ನು ಕೊಡುವಂಥದ್ದು. ಹೀಗಾಗಿ ಹೊನ್ನನ್ನು ಅವರು ಸೂತಕದಂತೆ ನೋಡಿದಂಥವರು. ಈ ಕಂಗಳಿಗೆ ಹೊನ್ನು ಹೊಲೆಯಿದ್ದಂತೆ, ಈ ಬಿದಿರಿಗೆ ಹೊನ್ನ ಹುಳ ಹತ್ತಿದೆ, ಇದರಿಂದ ದಾಸೋಹವೇ. ಮತ್ತೊಂದು ಗಿಡದ ಬಿದಿರನ್ನು ಕಡಿದರೂ ಮುತ್ತುಗಳು ಉದುರಲು ಪ್ರಾರಂಭವಾದವು. ಮೆಳೆ ಮೆಳೆ ತಿರುಗಿದರೂ ಅವುಗಳಲ್ಲಿ ಒಂದೂ ಬಿದಿರು ಕಾಣಲಿಲ್ಲ. ಮೆಳೆ ತುಂಬಾ ನೋಡಿದರೂ ಮುತ್ತು ಮಣಿ ಮಾಣಿಕ್ಯ ಮಳಮಳಿಸಿದವು. ಅವನ್ನ ನೋಡಿದ ತಕ್ಷಣ ಚಿಟ್ಟನೆ ಚೀರಿ ಇವೆಲ್ಲ ಹೊಲೆ ಎಂದ. ಮತ್ತೊಮ್ಮರು ಪ್ರಯತ್ನದಿಂದ ರಭಸದಿಂದ ಬಿದಿರನ್ನು ಕಿತ್ತಿದಾಗ ಆ ಬಿದಿರಿನ ಮೊನೆ ದೇಹಕ್ಕೆ ನಾಟಿ ರಕ್ತಸ್ರಾವವಾಗ್ತದ. ದೇವ ಆ ದೇಹದ ನೋವಿಗಿಂತ ಅಂದಿನ ದಾಸೋಹದ ಚಿಂತೆ ಅವರನ್ನು ಕಾಡುತ್ತದೆ. ಸೂರ್ಯ ಮುಳುಗ್ತಾ ಇದ್ದಾನೆ, ಸಂಜೆಯಾಗ್ತಾ ಇದೆ, ಜಂಗಮ ದಾಸೋಹದ ಸೇವೆ ಮಾಡಬೇಕು ಆ ಚಿಂತೆ ಕಾಡ್ತಾ ಇದೆ. ಹಾರದಿರು ಪಡುಗಡಲ ಏರಿ ಇಳಿಯುವ ರವಿಯೇ, ಹಾರದಿರು ಪಡುಗಡಲ ಏರಿ ಇಳಿಯುವ ರವಿಯೇ, ಮಾರಹರನಾಣೆ ಎನ್ನಾಣೆ, ಮಾರಹರನಾಣೆ ಎನ್ನಾಣೆ, ಶಿವಶರಣ ಧೀರ ಕಾಯಕದ ಮನದಾಣೆ, ಶಿವಶರಣ ಧೀರ ಕಾಯಕದ ಮನದಾಣೆ. ಸೂರ್ಯ ಮುಳುಗುವ ಪಶ್ಚಿಮ ದಿಕ್ಕಿನಲ್ಲಿ ಪ್ರಕೃತಿಯ ಕಲರವ ಸ್ತಬ್ಧವಾಗತಕ್ಕಂತಹ ಸಾಯಂಕಾಲದ ಸಮಯವದು. ಶರಣ ಮೇದಾರ ಕೇತಯ್ಯನವರು, ಸೂರ್ಯ ನೀ ಮುಳುಗಬೇಡ, ನೀ ಮುಳುಗಿದರೆ ಶಿವನ ಮೇಲಾಣೆ, ನಮ್ಮ ಶರಣರ ಕಾಯಕದ ಮೇಲಾಣೆ ಅಂತ ಹೇಳ್ತಾನೆ. ಆಗ ಕೇತಯ್ಯ ಶರಣರ ಒಂದು ಕಾಯಕ ಶ್ರದ್ನಿಷ್ಠೆಗೆ ಸೂರ್ಯನೂ ಸಹಿತ ತಲೆ ಬಾಗ್ತಾನೆ. ಅಂದರೆ ಬಸವ ತತ್ವ ನಿಸರ್ಗ ತತ್ವವಾಗಿ ಶರಣರನ್ನು ಪ್ರೇರೇಪಿಸತಕ್ಕಂತಹ ಪ್ರಾಮಾಣಿಕ ಹನುವು ಸಹಿತ ಅದು ಅಂತ. ತಮ್ಮ ದೇಹದ ಮೇಲೆ ಆಗಿರತಕ್ಕಂತಹ ನೋವನ್ನು ಪರಿಗಣಿಸದೆ ಪತ್ನಿ ಸಾತವ್ಯರಿಗೆ ಹೇಳ್ತಾರೆ, ಈ ಬಿದಿರಿನಿಂದ ಮರ ಬುಟ್ಟಿ ಹಿಡಿದು ಮಾರಾಟಿ ಮಾಡಿ ಹಣ ತೆಗೆದುಕೊಂಡು ಬಾ. ಸೂರ್ಯ ಮುಳುಗುವುದರ ಒಳಗೆ ದಾಸೋಹ ಸೇವೆ ಮಾಡಬೇಕು. ದೇಹದ ನೋವನ್ನು ಪರಿಗಣಿಸದೆ ಪತ್ನಿ ಅವರು ನೋವಿನಿಂದ ಹೇಳ್ತಾರೆ, ಅದರಂತೆ ಸಾತವ್ವ ಮಾಡ್ತಾಳೆ. ನಂತರ ದಾಸೋಹದ ಕೊನೆಗೆ ತಮ್ಮ ಎದೆಗೆ ಚುಚ್ಚಿರತಕ್ಕಂತಹ ಆ ಬಿದಿರನ್ನು ತೆಗೆ ಎಂದು ಪತ್ನಿಗೆ ಆದೇಶ ಮಾಡ್ತಾರೆ. ಅದರಂತೆ ಆಕೆ ಮಾಡಿದಳು. ತಕ್ಷಣ ಕೇತಯ್ಯನವರ ಪ್ರಾಣ ಹೊರಟು ಹೋಗುತ್ತದೆ. ಇರುಳೆಲ್ಲ ಸಾತವ್ವ ಹೊರಳಾಡಿ ಪತಿ ನೆನೆದು ಮರುಳು, ನಾನಿನ್ನು ಗೋಳಿಡಲು ಎಲಿ ಜೀವ ತರುಳಾಗಿ ಮಾಡು ಕಾಯಕವ. ಇರುಳೆಲ್ಲ ಸಾತವ್ವ ಹೊರಳಾಡಿ ಪತಿ ನೆನೆವು ಮರಳು, ನಾನಿನ್ನು ಗೋಳಡಲು ಎಲಿ ಜೀವ ತರುಳಾಗಿ ಮಾಡು ಕಾಯಕವ ಅಂತ ಹೇಳ್ತಾ ರಾತ್ರಿ ಎಲ್ಲ ಸಾತವ್ವ ಪತಿಯನ್ನು ನೆನೆದು ದುಃಖಿತಾಳೆ, ರೋದನಗೈತಾಳೆ. ಜನಪದರಲ್ಲಿ ಈ ಸತಿಪತಿ ಭಾವವೇನಿದೆಯಲ್ಲ, ಆಧ್ಯಾತ್ಮದ ಒಂದು ಅನುಸಂಧಾನ. ಪರಸ್ಪರ ಗೌರವ

0: ಶಿವ ಶಕ್ತಿಯ ಸಮಾಗಮವೆಂಬ ಒಂದು ನಂಬಿಕೆ ದಾಂಪತ್ಯ ಜೀವನಕ್ಕೆ ಭದ್ರ ಅಡಿಪಾಯ ಮತ್ತು ಪವಿತ್ರವಾದಂತಹ ಸ್ನೇಹ ಸಂಬಂಧವನ್ನದು ಕೊಡುತ್ತದೆ. ಹೀಗೆ ಶರಣ ಕುಲ ಕರುಳು ಬಳ್ಳಿಯ ಸಂಬಂಧಕ್ಕಿಂತ ಹೆಚ್ಚು ಅದು. ಮೀದಾರ ಕೇತಯ್ಯನ ಮತ್ತು ಬಸವಣ್ಣನವರು ಏಕಾತ್ಮವಾದಂತಹ ಒಂದು ಪ್ರಸಂಗ ಇಲ್ಲಿ ಬರ್ತದೆ. ಕವಿಗಳು ಇದ ಪವಾಡದ ಕತೆ ಅಂತ ಹೇಳ್ತಾರೆ, ಆದರೆ ಕಾಯಕ ಸಂಸ್ಕೃತಿಯ ಮೇರುತನದ ಒಂದು ರೋಮಾಂಚನಕಾರಿ ವಾಸ್ತವ ಸತ್ಯವೂ ಸಹಿತ ಹೌದು. ಹೂಗಾರ ಮಾದಣ್ಣ ಕಲ್ಯಾಣ ನಾಡಿನ ಶರಣರಿಗೆ ಹೂವು ಪತ್ರೆ ಕೊಡತಕ್ಕಂತಹ ಒಬ್ಬ ಶ್ರೇಷ್ಠ ಕಾಯಕದ ಶರಣ. ಊರಲ್ಲಿ ಏನೇ ನಡೆದರೂ ಕಲ್ಯಾಣದ ಶರಣರಿಗೆ ಮೊದಲು ವಿಷಯ ತಿಳಿಸತಕ್ಕಂತಹ ಸುದ್ದಿವಾಹಕ. ಕೇತಯ್ಯನವರ ದುಃಖದ ಒಂದು ಸಾವಿನ ಸುದ್ದಿ ಕಲ್ಯಾಣದ ಶರಣರಿಗೆ ಮಾದಯ್ಯ ತಲುಪಿಸಬೇಕಾಗಿತ್ತು. ಅದರಂತೆ ಮಾದಯ್ಯ ಮಾಡ್ತಾನೆ. ಜನಪದರಲ್ಲಿ ಮೇದಾರ ಕೇತಯ್ಯನವರ ಸಾವಿನ ನಂತರವೂ ಅರ್ಥಗರ್ಭಿತವಾದಂತಹ ಘಟನೆಗಳು ಸಹಿತ ಕಂಡು ಬರ್ತವ. ಇಂತಹ ಈ ಸುದ್ದಿಯಿಂದ ಕಲ್ಯಾಣದಲ್ಲಿರತಕ್ಕಂತಹ ಬಸವಣ್ಣನವರಿಗೆ ತಲುಪಿದ ತಕ್ಷಣ ಬಸವಣ್ಣನವರು ಲಿಂಗೈಕ್ಯರಾಗ್ತಾರೆ. ಸಾವಿನಲ್ಲಿಯೂ ಸಹಿತ ಈ ಶರಣರ ದೇಹ ಮತ್ತು ಪ್ರಾಣ ಒಂದಾಗುತ್ತವೆ. ಅಂತೂ ಬಸವನ ಹರಣ ಕುಂತಲ್ಲೇ ನೀಗಿದನು ನಿಂತು ನೋಡಿದರು ಜಂಗಮರು. ಅಂತೂ ಬಸವನ ಹರಣ ಕುಂತಲ್ಲೇ ನೀಗಿದರು ನಿಂತು ನೋಡಿದರು ಜಂಗಮರು. ಗೋಳಿಡುತ್ತ ಬಂತಿಂದು ಕೇಳು ಜಗಕ್ಕೆಂದ. ಗೋಳಿಡುತ್ತ ಬಂದಿಂದು ಕೇಳು ಜಗಕ್ಕೆಂದ. ಕಲ್ಯಾಣ ನಾಡಿನ ನೇತಾರನ ಸಾವು ಶಾರೀರಿಕ ಅಂತವಲ್ಲದು ಅನುಭಾವಿಕ ಪಯಣದ ಮೂಲಕ ಏಕವಾಗುವ ಒಂದು ತಾದಾತ್ಮಕತೆ ನಮ್ಮ ಜನಪದರಲ್ಲಿ ಕಂಡುಬರುತ್ತದೆ. ಸಾವಿನಲ್ಲಿ ಬಸವಣ್ಣ ಮತ್ತು ಶರಣ ಮೇದಾರ ಕೇತಯ್ಯನವರ ಭೇಟಿಯಾಗುವ ಒಂದು ನಂಬಿಕೆ ಜನಪದರದು. ಈ ದೃಶ್ಯದಿಂದ ಮಡಿವಾಳ ಮಾಚಯ್ಯನವರು ನಿರಾಶೆ ಮತ್ತು ತೀವ್ರವಾದ ಆಘಾತಕ್ಕೆ ಒಳಗಾಗುತ್ತಾರೆ. ಬಸವಣ್ಣನವರನ್ನು ಕಳೆದುಕೊಂಡೆ ಎಂಬ ಅತೀವವಾದ ಒಂದು ಸಂಕಟ ದುಃಖ ಕಾಡುತ್ತದೆ. ಆದರೆ ಶರಣರ ಸಾವು ದೈವ ಭಕ್ತಿಯಿಂದ ಎಚ್ಚರವಾಗುವ, ಅಂದರೆ ಯೋಗ ನಿದ್ರೆಯಲ್ಲಿ ವಿಶ್ರಾಂತಿ ಪಡ ಶರಣರು ಮತ್ತೆ ಎಚ್ಚರಗೊಳ್ಳುವ ಸತ್ಯದ ವಾಸ್ತವ ಸಂಗತಿ ಅಂತಂದು ಹೇಳ್ಬೋದು ಅಂತಂದು. ಹೀಗೆ ಅನೇಕ ಸಂದರ್ಭದಲ್ಲಿ ಬಸವಣ್ಣನವರ ಸಂಬಂಧವನ್ನು ನಾವಿಲ್ಲಿ ಕಂಡುಕೊಂಡಾಗ ಬಸವಣ್ಣನವರನ್ನು ಪರ ಎನ್ನುವುದಕ್ಕಿಂತ ಅವರು ಒಬ್ಬ ಘನ ಮಹಿಮಾ ಮಾನಸಿಕ ಭಕ್ತ ಒತ್ತಾಸೆಯಾಗಿ ಅಲ್ಲಿ ಕಂಡು ಬರುತ್ತದೆ ನಮಗೆ. ಬಸವಣ್ಣ ಶರಣ ಸಿದ್ಧಾಂತದ ಆಲದ ಗಿಡ, ತಾಯಿ ಬೇರು, ಶರಣ ಸಂಕುಲ ಅವೆಲ್ಲ ಬೆಳಲು ಬೇರಾಗಿ ಆಶ್ರಯಿಸಿದ್ದು ರೋಮಾಂಚನದ ಅನುಭೂತಿಯೂ ಸಹಿತ ಅದು ಅಂತ. ಕೇತಯ್ಯನವರ ಧಾರ್ಮಿಕ ಪ್ರಜ್ಞೆ ಇಷ್ಟಕ್ಕೆ ಅಂತ್ಯವಾಗುವುದಿಲ್ಲ. ಜೀವಮುಕ್ತಿಯಿಂದ ಕಾಯ ನಿರ್ಮಲವಾಗುತ್ತದೆ, ಪ್ರಾಣವು ಸಹಿತ ಪವಿತ್ರವಾಗುತ್ತದೆ. ಹೀಗೆ ಮನ ಬುದ್ಧಿ ಇಂದ್ರಿಯಗಳ ಸೀಮೆಯನ್ನು ದಾಟಿ ತಾನೇ ಶರಣನಾಗಿ ನಿಲ್ಲುವ ಒಂದು ಜೀವನ್ಮುಕ್ತಿಯ ಸಮಯ ಅಂತಂದ್ರೆ ಮೇದಾರ ಕೇತಯ್ಯನವರ ಜೀವನದಲ್ಲಿ ಅದು ಕಂಡು ಬರ್ತದೆ ಅಂತಂದು. ಬಸವಣ್ಣವರನ್ನು ಗುರುವಾಗಿ ತತ್ವವಾಗಿಸಿ ಕೇತಯ್ಯ ಹೇಳಿದ್ದು ಒಂದಾದರೆ, ಕಾಯಕದಲ್ಲಿ ಮರಣವನ್ನಪ್ಪಿದಾಗ ಬಸವಣ್ಣ ಕೈಲಾಸಕ್ಕೆ ಬಂದು ನನ್ನನ್ನು ರಕ್ಷಣೆ ಮಾಡಿದ. ಪರಶಿವ ಎಂದರೆ ಬಸವಣ್ಣ. ಹೀಗಾಗಿ ಬಸವಣ್ಣ ನಿರಾಕಾರ ಭಗವಂತ ಶರಣ ಮೇದಾರ ಕೇತಯ್ಯನವರಿಗೆ. ಮೇದ ಕೇತಯ್ಯನಂತಹ ಶರಣರ ಒಂದು ಶ್ರಮ ಸಂಸ್ಕೃತಿ ಇದು. ದೇಹ ಶ್ರಮ ಸಮರ್ಪಣಾ ಭಕ್ತಿಯ ಕಾಯಕ ತತ್ವವೂ ಸಹಿತ ಇಲ್ಲಿ ಅಡಗಿದೆ ಎಂದು ಹೇಳ್ಬೋದು. ಇಲ್ಲಿ ಬಸವಣ್ಣನವರೇ ದೇವರು. ಸಂರಕ್ಷಿತನಾಗಿರತಕ್ಕಂತಹ ಒಂದು ಭಾವುಕ ಭಕ್ತಿ ಅಂತಂದ್ರೆ ಕೇತಯ್ಯನವರದಾಗಿತ್ತು. ಹೀಗಾಗಿ ಶರಣ ತಮ್ಮ ವೈಯಕ್ತಿಕ ವೃತ್ತಿ ಬದುಕಿನ ಅನುಭವಗಳನ್ನು ಪ್ರಾಸಂಗಿಕವಾಗಿ ಇಲ್ಲಿ ಬಳಸಿಕೊಂಡಿದ್ದಾರೆ ಎನ್ನುವುದು ಸಹಿತ ನಿಜ.
1: ಇದುವರೆಗೆ ಜನಪದರಲ್ಲಿ ಮೇದಾರ ಕೇತಯ್ಯ ಈ ಕುರಿತು ಮಾತನಾಡಿದವರು ಡಾಕ್ಟರ್ ಸರ್ವಮಂಗಳ ಸಕ್ರಿ. ನೆರವು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಅನ್ವಿತ, ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟದ ಜನತೆಯನ್ನುದ್ದೇಶಿಸಿ ಹಂಚಿಕೊಂಡ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಮರುಪ್ರಸಾರ ರಾಜ್ಯವ್ಯಾಪಿಯಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ.
1: ಆಕಾಶವಾಣಿ. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಈಗ ಮರುಪ್ರಸಾರವಾಗಲಿದೆ.
2: ನನ್ನ ಪ್ರಿಯ ದೇಶವಾಸಿಗಳೇ, ನಮಸ್ಕಾರ. ನಮ್ಮ ಜೀವನದಲ್ಲಿ ಕೆಲವು ದಿನಾಂಕಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಕ್ಯಾಲೆಂಡರ್ ಅಗತ್ಯವೇ ಇರುವುದಿಲ್ಲ. ಇಂದು ಅಂದರೆ ಜುಲೈ 26 ಅಂತಹದ್ದೇ ಒಂದು ದಿನಾಂಕವಾಗಿದೆ. ಇಂದು ಕಾರ್ಗಿಲ್ ವಿಜಯ ದಿವಸ. ಈ ದಿನ ನಮ್ಮಲ್ಲಿ ಹೆಮ್ಮೆಯನ್ನು ತುಂಬುತ್ತದೆ. ಇದು ನಮ್ಮ ವೀರ ಸೈನಿಕರ ಅಸಾಧಾರಣ ಧೈರ್ಯವನ್ನು ನೆನಪಿಗೆ ತರುತ್ತದೆ. ಕಾರ್ಗಿಲಿನ ಎತ್ತರವಾದ ಶಿಖರಗಳು, ಪ್ರತಿಕೂಲ ಹವಾಮಾನ, ಶತ್ರುಗಳ ತೀವ್ರ ಸವಾಲುಗಳು ಮತ್ತು ಎಲ್ಲ ರೀತಿಯ ದುರ್ಗಮ ಪರಿಸ್ಥಿತಿಗಳು ನಮ್ಮ ಯೋಧರ ಮುಂದಿದ್ದವು. ಆದರೆ ಅವರ ಅಚಲ ಧೈರ್ಯ, ಅಸಾಧಾರಣ ಶೌರ್ಯ ಮತ್ತು ದೇಶಭಕ್ತಿಯ ಸಂಕಲ್ಪವು ಪ್ರತಿಯೊಂದು ಸವಾಲಿಗಿಂತಲೂ ಎತ್ತರವಾಗಿ ನಿಂತಿತು. ಮಾತೃಭೂಮಿಯ ಭದ್ರತೆ, ಸ್ವಾಭಿಮಾನ ಮತ್ತು ಸಾರ್ವಭೌಮತ್ವವನ್ನು ಕಾಪಾಡುವ ಉದ್ದೇಶದಿಂದ ಅವರು ತಮ್ಮ ಸರ್ವಸ್ವವನ್ನು ಭಾರತ ಮಾತೆಗೆ ಸಮರ್ಪಿಸಿದರು. ಇಂದು ಕಾರ್ಗಿಲ್ ವಿಜಯ ದಿವಸದಂದು ನಾನು ಎಲ್ಲ ವೀರ ಸೈನಿಕರಿಗೆ ಮತ್ತು ಹುತಾತ್ಮರಿಗೆ ಶ್ರದ್ಧೆಯಿಂದ ನಮಿಸುತ್ತೇನೆ. ಸ್ನೇಹಿತರೆ, ಇಂದು ಭಾರತ ತನ್ನ ವೀರರನ್ನು ಸ್ಮರಿಸಿಕೊಳ್ಳುವುದು ಮಾತ್ರವಲ್ಲದೆ ಹೊಸ ಪೀಳಿಗೆಗೆ ಅವರ ಗಾಥೆಯನ್ನು ತಿಳಿಸುತ್ತದೆ. ಇದೇ ಭಾವನೆಯೊಂದಿಗೆ ಈ ವರ್ಷ ಒಂದು ವಿಶೇಷ ಶೌರ್ಯ ವಿಜಯ ಯಾತ್ರೆಯನ್ನು ಆಯೋಜಿಸಲಾಗಿದೆ. ಜುಲೈ 14 ದೆಹಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕದಿಂದ ಪ್ರಾರಂಭವಾಗಿರುವ ಈ ಮೋಟಾರ್ ಸೈಕಲ್ ಯಾತ್ರೆ ದ್ರಾಸ್ನಲ್ಲಿರುವ ಕಾರ್ಗಿಲ್ ಯುದ್ಧ ಸ್ಮಾರಕವನ್ನು ತಲುಪಲಿದೆ. ಒನ್ ರೈಡ್ ಒನ್ ನೇಷನ್ ಒನ್ ಸಲ್ಯೂಟ್ ಎಂಬುದೇ ಇದರ ಸಂದೇಶವಾಗಿದೆ. ರಾಷ್ಟ್ರಕ್ಕಾಗಿ ಮಾಡಿದ ತ್ಯಾಗವನ್ನು ಎಂದಿಗೂ ಮರೆಯಲಾಗದು ಎಂಬುದನ್ನು ಈ ಯಾತ್ರೆ ನಮಗೆ ನೆನಪಿಸುತ್ತದೆ. ಸ್ನೇಹಿತರೆ, ಇಂದು ಭಾರತವು ತನ್ನ ಸೈನಿಕರ ಸಾಹಸದ ಜೊತೆಗೆ ತನ್ನ ತಾಂತ್ರಿಕ ಸಾಮರ್ಥ್ಯಗಳನ್ನು ನಿರಂತರವಾಗಿ ಬಲಪಡಿಸುತ್ತಿದೆ. ಕೆಲವು ದಿನಗಳ ಹಿಂದೆ ಐಎನ್ಎಸ್ ಮಹೇಂದ್ರಗಿರಿಯನ್ನು ಭಾರತೀಯ ನೌಕಾಪಡೆಗೆ ಸೇರಿಸಲಾಯಿತು. ಈ ಆಧುನಿಕ ಯುದ್ಧನೌಕೆಯನ್ನು ಸಂಪೂರ್ಣವಾಗಿ ಭಾರತದಲ್ಲಿಯೇ ವಿನ್ಯಾಸಗೊಳಿಸಿ ಭಾರತದಲ್ಲಿಯೇ ನಿರ್ಮಿಸಲಾಗಿದೆ. 75% ಹೆಚ್ಚು ಸ್ಥಳೀಯ ವಸ್ತುಗಳನ್ನು ಇದರಲ್ಲಿ ಬಳಸಲಾಗಿದೆ. ಇದು ಆತ್ಮನಿರ್ಭರ ಭಾರತ, ಸ್ವಾವಲಂಬಿ ಭಾರತದ ವೃದ್ಧಿಸುತ್ತಿರುವ ಶಕ್ತಿಯ ಸಂಕೇತವಾಗಿದೆ. ಈ ತಿಂಗಳು DRDO ಪಿನಾಕ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಇದನ್ನು ಕೂಡ ಯಶಸ್ವಿಯಾಗಿ ಪರೀಕ್ಷಿಸಿತು. ಈ ಯಶಸ್ಸಿನ ಹಿಂದೆ ನಮ್ಮ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ ಅಡಗಿದೆ. ಕೇವಲ 2 ಅಥವಾ 3 ದಿನಗಳ ಹಿಂದೆ ಕುಶಾ ಕ್ಷಿಪಣಿಯನ್ನು ಸಹ DRDO ಯಶಸ್ವಿಯಾಗಿ ಪರೀಕ್ಷಿಸಿತು. ಸ್ನೇಹಿತರೆ, ಇಂದು ರಕ್ಷಣಾ ಉತ್ಪಾದನೆಯಾಗಲಿ, ರಕ್ಷಣಾ ರಫ್ತುಗಳಾಗಲಿ, ಅಥವಾ ಸ್ನೇಹಪರ ರಾಷ್ಟ್ರಗಳೊಂದಿಗೆ ರಾಜಕೀಯ ಸಹಕಾರವಾಗಲಿ, ಭಾರತ ನಿರಂತರವಾಗಿ ಹೊಸ ಎತ್ತರಕ್ಕೆ ಏರುತ್ತಿದೆ. ಈ ತಿಂಗಳ ಆರಂಭದಲ್ಲಿ ನಾನು ಇಂಡೋನೇಷ್ಯಾದಲ್ಲಿದ್ದೆ. ಅಲ್ಲಿ ಬ್ರಹ್ಮೋಸ್ ಮತ್ತು ಅಸ್ತ್ರ ಎಂಬ ಕ್ಷಿಪಣಿಗಳ ಕುರಿತು ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತದ ರಕ್ಷಣಾ ಉಪಕರಣಗಳು ಮತ್ತು ತಂತ್ರಜ್ಞಾನದಲ್ಲಿ ಜಾಗತಿಕ ಮಟ್ಟದಲ್ಲಿ ವಿಶ್ವಾಸ ವೃದ್ಧಿಸುತ್ತಿದೆ. ಬನ್ನಿ, ಈ ಕಾರ್ಗಿಲ್ ವಿಜಯ ದಿವಸದಂದು ನಮ್ಮ ಅಮರ ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸೋಣ ಮತ್ತು ಸುರಕ್ಷಿತ, ಸಮರ್ಥ ಮತ್ತು ಆತ್ಮನಿರ್ಭರ ಸ್ವಾವಲಂಬಿ ಭಾರತವನ್ನು ನಿರ್ಮಿಸುವ ನಮ್ಮ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸೋಣ. ನನ್ನ ಪ್ರಿಯ ದೇಶವಾಸಿಗಳೇ, ಮನದ ಮಾತಿನ ಹಿಂದಿನ ಸಂಚಿಕೆಯಲ್ಲಿ ಕ್ಯಾಚ್ ದಿ ರೈನ್ ಅಭಿಯಾನದ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತನಾಡಿದ್ದೆ. ಪ್ರತಿ ಮಳೆಹನಿಯನ್ನೂ ಸಂರಕ್ಷಿಸುವ ಈ ಅಭಿಯಾನವನ್ನು ಸಾಮೂಹಿಕ ಚಳುವಳಿಯಾಗಿ ಪರಿವರ್ತಿಸಬೇಕು ಎಂದು ಆಗ್ರಹಿಸಿದ್ದೆ. ಕ್ಯಾಚ್ ದಿ ರೈನ್ ಸಂದೇಶವು ತುಂಬಾ ಸರಳವಾಗಿದೆ. ಎಲ್ಲಿ ಮಳೆ ಬೀಳುವುದೋ ಮತ್ತು ಯಾವಾಗ ಮಳೆ ಬೀಳುವುದೋ ಆಗ ಆ ನೀರನ್ನು ಸಂಗ್ರಹಿಸಿ. ಈ ನಿಟ್ಟಿನಲ್ಲಿ ಜುಲೈ 4 ರಾಷ್ಟ್ರವ್ಯಾಪಿ ವಿಶೇಷ ಅಭಿಯಾನ ಕೂಡ ನಡೆಯುತ್ತಿದೆ. ಈ ಉಪಕ್ರಮದಡಿಯಲ್ಲಿ ಮಳೆ ನೀರು ಕೊಯ್ಲು, ಅಂತರ್ಜಲ ಮರುಪೂರಣ, ಹಳೆಯ ಜಲಮೂಲಗಳ ಪುನರುಜ್ಜೀವನ

ಮತ್ತು ವೃಕ್ಷಾರೋಪಣವನ್ನು ಮತ್ತಷ್ಟು ಉತ್ತೇಜಿಸಲಾಗುತ್ತಿದೆ. ಗ್ರಾಮಗಳಾಗಲಿ ಅಥವಾ ನಗರಗಳಾಗಲಿ, ಪಂಚಾಯತ್ಗಳು ಅಥವಾ ಸಾಮಾಜಿಕ ಸಂಸ್ಥೆಗಳಾಗಲಿ, ಎಲ್ಲೆಡೆ ಜನರು ಉತ್ಸಾಹದಿಂದ ಭಾಗವಹಿಸುತ್ತಿರುವುದು ನನಗೆ ಅತ್ಯಂತ ಸಂತಸ ತಂದಿದೆ. ಕೆಲವೆಡೆ ಹಳೆಯ ಕೆರೆಗಳಿಂದ ಹೂಳು ತೆಗೆಯಲಾಗುತ್ತಿದ್ದರೆ, ಇನ್ನು ಕೆಲವೆಡೆ ಬಾವಿಗಳು ಮತ್ತು ಮೆಟ್ಟಿಲು ಬಾವಿಗಳನ್ನು ಕೂಡ ಪುನರುಜ್ಜೀವನಗೊಳಿಸಲಾಗುತ್ತಿದೆ. ಬಳಕೆಯಾಗದ ಬೋರ್ವೆಲ್ಗಳು ಈಗ ಅಂತರ್ಜಲ ಮರುಪೂರಣಕ್ಕೆ ಮಾಧ್ಯಮವಾಗಿವೆ. ಸ್ನೇಹಿತರೆ, ಮಧ್ಯಪ್ರದೇಶದ ಸಿಧಿ ಜಿಲ್ಲೆಯಲ್ಲಿ ಸುಮಾರು 1,500 ಕೊಳಗಳನ್ನು ನಿರ್ಮಿಸಲಾಗಿದೆ. ನರಸಿಂಗ್ಪುರದಲ್ಲಿ ಅಮೃತ ಸರೋವರಗಳು, ಅಂದರೆ ಪುನರುಜ್ಜೀವನಗೊಂಡ ಜಲಮೂಲಗಳನ್ನು ಪುನಃಸ್ಥಾಪಿಸಲಾಗಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಗಮನಾರ್ಹ ಮಟ್ಟದಲ್ಲಿ ಜಲಸಂಗ್ರಹ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲಾಗಿದೆ. ಆಂಧ್ರಪ್ರದೇಶದ ನಂದ್ಯಾಲ್ನಲ್ಲಿ ಎಲ್ಲ ಗ್ರಾಮ ಪಂಚಾಯತ್ಗಳು ಈ ಅಭಿಯಾನಕ್ಕೆ ಸೇರಿಕೊಂಡಿವೆ. ಅಲ್ಲದೆ ಹಳೆಯ ಕೆರೆಗಳನ್ನು ಮತ್ತೆ ಜನೋಪಯೋಗಿಗೊಳಿಸಲಾಗಿದೆ. ನಮ್ಮ ನಗರಗಳೂ ಇದರಲ್ಲಿ ಹಿಂದುಳಿದಿಲ್ಲ. ಛತ್ತೀಸ್ಗಢದ ಕೋರ್ಬಾ, ಒಡಿಶಾದ ಭುವನೇಶ್ವರ ಮತ್ತು ಆಂಧ್ರಪ್ರದೇಶದ ವಿಜಯನಗರಂನಲ್ಲಿ ಈ ಅಭಿಯಾನದ ಉತ್ಸಾಹಪೂರ್ಣ ಫಲಿತಾಂಶಗಳು ಗೋಚರಿಸುತ್ತಿವೆ. ಬನ್ನಿ, ನಮ್ಮ ಸುತ್ತಮುತ್ತಲಿನ ಕೊಳ, ಬಾವಿ ಅಥವಾ ಮೆಟ್ಟಿಲು ಬಾವಿಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋಣ. ಪ್ರತಿ ಹನಿ ನೀರನ್ನು ಉಳಿಸೋಣ. ಇಂದು ಉಳಿಸಲಾದ ಪ್ರತಿಯೊಂದು ಹನಿಯು ಮುಂಬರುವ ಪೀಳಿಗೆಯ ಭವಿಷ್ಯಕ್ಕೆ ದೊಡ್ಡ ಆಸ್ತಿಯಾಗಲಿದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಕೆಲವೇ ದಿನಗಳ ಹಿಂದೆ ಗ್ಲಾಸ್ಗೋದಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟವು ಪ್ರಾರಂಭವಾಯಿತು. ಪ್ರತಿಯೊಬ್ಬ ಭಾರತೀಯನೂ ಭಾರತೀಯ ತಂಡಗಳಿಗೆ ನಿರಂತರವಾಗಿ ತಮ್ಮ ಶುಭಾಶಯಗಳನ್ನು ಸಲ್ಲಿಸುತ್ತಿದ್ದಾರೆ. ಎಲ್ಲ ಆಟಗಾರರು ಮತ್ತು ಕ್ರೀಡಾಪಟುಗಳು ಅಸಾಧಾರಣವಾದ ಪ್ರದರ್ಶನವನ್ನು ನೀಡಿ ಜನರ ಹೃದಯ ಗೆಲ್ಲಬೇಕೆಂದು ಅವರ ಆಶಯವಾಗಿದೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಕರು ಕ್ರೀಡೆಯಲ್ಲಿ ಗಮನಾರ್ಹ ಸಾಧನೆಯನ್ನು ಮೆರೆದಿದ್ದಾರೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಿವಿ ಸಿಂಧು ಪಾತ್ರರಾಗಿದ್ದಾರೆ. ಅವರ ಈ ಸಾಧನೆ ಬಗ್ಗೆ ಇಡೀ ರಾಷ್ಟ್ರ ಹೆಮ್ಮೆ ಪಡುತ್ತದೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ತನ್ನ ಮೊದಲ ಟೆಸ್ಟ್ ಪಂದ್ಯವನ್ನು ಗೆದ್ದಿದೆ. ಇದು ಐತಿಹಾಸಿಕವಾದಂಥ ಗೆಲುವಾಗಿದೆ. ನಮ್ಮ ತಂಡ 270 ರನ್ಗಳ ಬೃಹತ್ ಅಂತರದಿಂದ ಪಂದ್ಯವನ್ನು ಗೆದ್ದಿದೆ. ಆದರೆ ವಿಷಯ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಲಾರ್ಡ್ಸ್ನ ಸುದೀರ್ಘ ಇತಿಹಾಸದಲ್ಲಿ ಮಹಿಳಾ ತಂಡದ ಮೊದಲ ಟೆಸ್ಟ್ ಪಂದ್ಯ ಇದಾಗಿತ್ತು. 1983 ಭಾರತ ತನ್ನ ಮೊದಲ ಕ್ರಿಕೆಟ್ ವಿಶ್ವಕಪ್ಪನ್ನು ಗೆದ್ದದ್ದು ಇದೇ ಮೈದಾನದಲ್ಲಿ ಎಂಬುದು ಗಮನಾರ್ಹ. ಈಗ ನಮ್ಮ ನಾರೀಶಕ್ತಿ ಇಲ್ಲಿ ರಾಷ್ಟ್ರದ ಹೆಸರನ್ನು ಪ್ರಕಾಶಮಾನಗೊಳಿಸಿದೆ. ಸ್ನೇಹಿತರೆ, ಅತ್ಯಂತ ಮಹತ್ವಪೂರ್ಣವಾದಂತಹ ಕೆಲವು ಸಣ್ಣ ಉಪಕ್ರಮಗಳೂ ಸಹ ಇವೆ. ಕೇರಳದ ಎರ್ನಾಕುಲಂನ ದಕ್ಷಿಣ ಚಿತ್ತೂರಿನಲ್ಲಿ ಅಂತಹ ಒಂದು ಕ್ರೀಡಾ ಸಂಬಂಧಿತ ಉಪಕ್ರಮದ ಬಗ್ಗೆ ನನಗೆ ತಿಳಿದು ಬಂದಿದೆ. ಅಲ್ಲಿನ ಒಂದು ಶಾಲೆಯಲ್ಲಿ ಸಂಸ್ಕೃತ ಕ್ಲಬ್ ಇದೆ. ಅಭಿಲಾಷ್ ಜಿ ಎಂಬ ಈ ಶಾಲೆಯ ಶಿಕ್ಷಕರು ಬಹಳ ವಿಶಿಷ್ಟ ರೀತಿಯಲ್ಲಿ ಸಂಸ್ಕೃತವನ್ನು ಜನಪ್ರಿಯಗೊಳಿಸುತ್ತಿದ್ದಾರೆ. ಈ ಉಪಕ್ರಮಕ್ಕೆ ಅಕ್ಷರ ಕಂದುಕ್ ಎಂದು ಹೆಸರಿಡಲಾಗಿದೆ. ಇದರಲ್ಲಿ ಸಂಸ್ಕೃತ ಅಕ್ಷರಗಳನ್ನು ಫುಟ್ಬಾಲ್ನಲ್ಲಿ ಬಳಸುವ ಪದಗಳಿಗೆ ಜೋಡಿಸುವ ಮೂಲಕ ಸರಳ ರೀತಿಯಲ್ಲಿ ವಿವರಿಸಲಾಗುತ್ತದೆ. ಇದರಿಂದ ಕಲಿಕೆ ಆನಂದದಾಯಕವಾಗುತ್ತದೆ ಮತ್ತು ತಮ್ಮ ಕ್ರೀಡೆಗಳತ್ತ ಜನರ ಆಕರ್ಷಣೆ ಹೆಚ್ಚಾಗುತ್ತದೆ. ನನ್ನ ಪ್ರಿಯ ದೇಶವಾಸಿಗಳೇ, ಕಳೆದ ಭಾನುವಾರ ವಿಕ್ರಮ್-1 ಇದರ ಯಶಸ್ವಿ ಉಡಾವಣೆಯ ನಂತರ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆಯಿಂದ ಬೀಗುತ್ತಿದ್ದಾನೆ. ಭಾರತದ ಬಾಹ್ಯಾಕಾಶ ವಲಯದ ಯಶಸ್ಸಿನ ಈ ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಇದು ಖಾಸಗಿ ವಲಯದಿಂದ ಅಭಿವೃದ್ಧಿಪಡಿಸಲ್ಪಟ್ಟ ವಿಕಸಿತ ಭಾರತದ ಮೊದಲ ರಾಕೆಟ್ ಆಗಿದೆ. ಒಂದು ಕಾಲದಲ್ಲಿ ಕಲ್ಪನೆಗೂ ಮೀರುವಂಥದ್ದು ಎಂದು ಪರಿಗಣಿಸಲ್ಪಡುತ್ತಿದ್ದ ರಾಕೆಟನ್ನು ಇಂದು ನಮ್ಮ ಯುವ ನಾವೀನ್ಯಕಾರರು ಸಾಧಿಸಿ ತೋರಿಸಿಕೊಟ್ಟಿದ್ದಾರೆ. ಅವರು ಗಮನಾರ್ಹ ರೀತಿಯಲ್ಲಿ ತಮ್ಮ ಕೌಶಲ್ಯ, ಉತ್ಸಾಹ ಮತ್ತು ತಾಳ್ಮೆಯನ್ನು ಪ್ರದರ್ಶಿಸಿದ್ದಾರೆ. ಸುದೀರ್ಘ ಕಾಲದವರೆಗೆ ನಮ್ಮ ಬಾಹ್ಯಾಕಾಶ ವಲಯ ಖಾಸಗಿ ವಲಯಕ್ಕೆ ಮುಕ್ತವಾಗಿರಲಿಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ್ದ ಅನೇಕ ಯುವಕರಿಗೆ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಲಭಿಸುತ್ತಿರಲಿಲ್ಲ. ಯುವಕರ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಬಾಹ್ಯಾಕಾಶ ವಲಯವನ್ನು ಖಾಸಗಿ ಉದ್ಯಮಕ್ಕೆ ಮುಕ್ತಗೊಳಿಸಿದ್ದೇವೆ.

ಇಂದು ಅದರ ಫಲಿತಾಂಶಗಳಿಗೆ ಜಗತ್ತು ಸಾಕ್ಷಿಯಾಗುತ್ತಿದೆ. ಸ್ನೇಹಿತರೆ, ನಮ್ಮ ಯುವಕರು ವಿಜ್ಞಾನ ಕ್ಷೇತ್ರದಲ್ಲಿಯೂ ಭಾರತದ ಹಿರಿಮೆಯನ್ನು ಉಚ್ಚಮಟ್ಟಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ವಿಜ್ಞಾನ ಒಲಂಪಿಯಾಡ್ಗಳು ವಿಶ್ವದ ಪ್ರಮುಖ ಸ್ಪರ್ಧೆಗಳ ಪಟ್ಟಿಗೆ ಸೇರಿವೆ. ಈ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇದೇ ತಿಂಗಳು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಗಣಿತಶಾಸ್ತ್ರದಲ್ಲಿ ಒಲಂಪಿಯಾಡ್ಗಳು ನಡೆದವು. ಈ ಸ್ಪರ್ಧೆಗಳಲ್ಲಿ ಭಾರತೀಯ ತಂಡವು ಅದ್ಭುತವಾದ ಪ್ರದರ್ಶನವನ್ನು ನೀಡಿತು. ಭೌತಶಾಸ್ತ್ರ ಒಲಂಪಿಯಾಡ್ನಲ್ಲಿ ನಮ್ಮ 5 ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಗೆದ್ದರು ಮತ್ತು ಭಾರತವು ಅಗ್ರಶ್ರೇಯಾಂಕವನ್ನು ಪಡೆದುಕೊಂಡಿತು. ಕಳೆದ ದಶಕದಲ್ಲಿ ಪ್ರತಿ ಭೌತಶಾಸ್ತ್ರ ಒಲಂಪಿಯಾಡ್ನಲ್ಲಿಯೂ ನಮ್ಮ ದೇಶದ ವಿದ್ಯಾರ್ಥಿಗಳು ಚಿನ್ನ ಅಥವಾ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ರಸಾಯನಶಾಸ್ತ್ರ ಒಲಂಪಿಯಾಡ್ನಲ್ಲಿಯೂ ಸಹ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಇಲ್ಲಿಯವರೆಗಿನ ನಮ್ಮ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ. ಜೀವಶಾಸ್ತ್ರ ಒಲಂಪಿಯಾಡ್ನಲ್ಲಿ ಕೂಡ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಚಿನ್ನದ ಪದಕ ಸೇರಿದಂತೆ ಅನೇಕ ಪದಕಗಳನ್ನು ಗೆದ್ದಿದ್ದಾರೆ. ಅದೇ ರೀತಿ ಗಣಿತ ಒಲಂಪಿಯಾಡ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು 2 ಚಿನ್ನ ಮತ್ತು 4 ಬೆಳ್ಳಿ ಪದಕಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ. ದೇಶದ ಯುವಶಕ್ತಿಯ ಬಗ್ಗೆ ನನಗೆ ಅಪಾರ ಹೆಮ್ಮೆ ಎನಿಸುತ್ತದೆ. ಒಲಂಪಿಯಾಡ್ಗಳು ಮತ್ತು ಹ್ಯಾಕಥಾನ್ಗಳ ಸಂಸ್ಕೃತಿ ಭಾರತದಲ್ಲಿ ಸ್ಥಿರವಾಗಿ ಬೆಳೆಯುತ್ತಿರುವುದನ್ನು ನೋಡಿ ನನಗೆ ಬಹಳ ಸಂತೋಷವಾಗುತ್ತದೆ. ದೇಶದ ಹೆಚ್ಚು ಹೆಚ್ಚು ಯುವಕರು ಇಂತಹ ವೇದಿಕೆಗಳಲ್ಲಿ ಆಸಕ್ತಿಯನ್ನು ತೋರಿಸುತ್ತಾರೆ ಮತ್ತು ಭಾರತಕ್ಕೆ ಕೀರ್ತಿ ತರುತ್ತಾರೆ ಎಂದು ನನಗೆ ವಿಶ್ವಾಸವಿದೆ. ನನ್ನ ಪ್ರಿಯ ದೇಶಬಾಂಧವರೇ, ಪ್ರತಿಭೆ ಮತ್ತು ಏನನ್ನಾದರೂ ಸಾಧಿಸುವ ಛಲ ಎರಡನ್ನೂ ಹೊಂದಿರುವಾಗ ಪ್ರತಿಯೊಂದು ಮಾರ್ಗವೂ ಸುಲಭವಾಗುತ್ತದೆ. ಕಾಶ್ಮೀರದ ಸಾಂಪ್ರದಾಯಿಕ ಬಗೂಚಾಪಿಯ ಕುರಿತು ಪ್ರಸ್ತುತ ಮಾಡಲಾಗುತ್ತಿರುವ ಪ್ರಯತ್ನಗಳಲ್ಲಿ ಇಂತಹ ಒಂದು ನೋಟವನ್ನು ನಾವು ಕಾಣಬಹುದು. ಇದನ್ನು ಜೊಂಡು ಮತ್ತು ಭತ್ತದ ಹುಲ್ಲಿನಿಂದ ಸಿದ್ಧಪಡಿಸಲಾಗುತ್ತದೆ. ಈ ಬಗೂಚಾಪೆ ತಯಾರಿಸುವ ಸಂಪ್ರದಾಯ ಹಲವಾರು ವರ್ಷಗಳಷ್ಟು ಹಿಂದಿನದು. ಈ ಪ್ರಕ್ರಿಯೆಯು ಕಾಶ್ಮೀರದ ಜಗು ಪ್ರದೇಶಗಳಿಂದ ಹುಲ್ಲು ಮತ್ತು ಜೊಂಡುಗಳನ್ನು ಕೊಯ್ಲು ಮಾಡುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಬಿಸಿಲಿನಲ್ಲಿ ಒಣಗಿಸಿ ವಸ್ತುಗಳನ್ನು ವಿಂಗಡಿಸಿ ಸ್ವಚ್ಛಗೊಳಿಸಿದ ನಂತರ ಕೈಯಿಂದ ನೇಯ್ಗೆ ಮಾಡುವ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ. ಇಬ್ಬರು ಕುಶಲಕರ್ಮಿಗಳು ಒಂದು ಚಾಪೆಯನ್ನು ನೇಯಲು ಸುಮಾರು 4 ದಿನಗಳು ಬೇಕಾಗುತ್ತವೆ. ಈ ಚಾಪೆ ಅತ್ಯಂತ ವಿಶಿಷ್ಟವಾಗಿದೆ ಮತ್ತು ಪರಿಸರ ಸ್ನೇಹಿಯೂ ಆಗಿದೆ. ಈ ಚಾಪೆಯ ಒಂದು ಪ್ರಮುಖ ವೈಶಿಷ್ಟ್ಯವೆಂದರೆ ಬೇಸಿಗೆಯಲ್ಲಿ ಇದು ತಂಪನ್ನು ಮತ್ತು ಚಳಿಗಾಲದಲ್ಲಿ ಉಷ್ಣತೆಯನ್ನು ನೀಡುತ್ತದೆ. ಹಿಂದೆ ಪ್ರತಿ ಕಾಶ್ಮೀರಿ ಮನೆಯಲ್ಲೂ ಇದು ಕಂಡುಬರುತ್ತಿದ್ದರೂ ಕಳೆದ ಕೆಲವು ವರ್ಷಗಳಿಂದ ಇದರ ಬಳಕೆ ಗಣನೀಯವಾಗಿ ಕಡಿಮೆಯಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಶ್ರೀನಗರದ ಗುಲಾಂ ಹುಸೇನ್ ಅವರು ಮತ್ತು ಅವರ ಮಗಳು ತಂಝಿಲಾ ಒಂದು ಪ್ರತಿಜ್ಞೆಯನ್ನು ಕೈಗೊಂಡರು. ಇಬ್ಬರು ವಗು ಕರಕುಶಲತೆಯ ಸಂಪ್ರದಾಯವನ್ನು ಪುನರುಜ್ಜೀವನಗೊಳಿಸಲು ಟೊಂಕ ಕಟ್ಟಿ ನಿಂತರು. ಗುಲಾಂ ಹುಸೇನ್ ಜಿ ಬಹಳ ಸಾಧಾರಣ ಕುಟುಂಬದ ಹಿನ್ನೆಲೆಯವರು. ಈ ಪ್ರಯತ್ನದಲ್ಲಿ ಅವರು ಹಲವಾರು ಸವಾಲುಗಳನ್ನು ಕೂಡ ಎದುರಿಸಬೇಕಾಯಿತು. ಆದಾಗ್ಯೂ ವಗು ಅನ್ನು ಸಂರಕ್ಷಿಸುವ ಅವರ ಸಂಕಲ್ಪವು ದೃಢವಾಗಿತ್ತು. ನೋಡ ನೋಡುತ್ತಲೇ ಈ ಉಪಕ್ರಮಕ್ಕೆ ಬಹಳಷ್ಟು ಜನರು ಕೈಜೋಡಿಸಿದರು. ಗುಲಾಂ ಹುಸೇನ್ ಅವರು ಈ ಕರಕುಶಲತೆಯನ್ನು ಸಾಕಷ್ಟು ಅಭಿವೃದ್ಧಿಪಡಿಸಿದರು. ತಮ್ಮ ಧ್ಯೇಯಕ್ಕಾಗಿ ಅವರಿಗೆ ಸ್ಥಳೀಯ ಮಟ್ಟದಲ್ಲಿ ಸರ್ಕಾರದ ಬೆಂಬಲ ಕೂಡ ಲಭ್ಯವಾಯಿತು. ಇಂದು ಬಹಳಷ್ಟು ಜನಪ್ರಿಯತೆಯನ್ನು ಗಳಿಸುತ್ತಿರುವ ವಗು ದೇಶದ ಇತರ ಭಾಗಗಳನ್ನು ಸಹ ತಲುಪುತ್ತಿದೆ. ಈ ಪ್ರಯತ್ನದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರ ಬಗ್ಗೆ ನನಗೆ ಅತ್ಯಂತ ಹೆಮ್ಮೆ ಎನಿಸುತ್ತದೆ. ಇಂದು ನಾವೆಲ್ಲರೂ ಸ್ಥಳೀಯ ಉತ್ಪನ್ನಗಳಿಗೆ ಒತ್ತು ನೀಡುತ್ತಿದ್ದೇವೆ. ವೋಕಲ್ ಫಾರ್ ಲೋಕಲ್, ಸ್ಥಳೀಯ ವಸ್ತುಗಳಿಗೆ ಪ್ರಾಧಾನ್ಯತೆ, ಈ ಮಂತ್ರದೊಂದಿಗೆ ನಾವು ಮುಂದುವರಿಯುತ್ತಿದ್ದೇವೆ. ಈ ಹಿನ್ನೆಲೆಯಲ್ಲಿ ಕಾಶ್ಮೀರದ ವಗು ನಿಮ್ಮ ಮನೆಯನ್ನು ಅಲಂಕರಿಸಲಿ ಎಂಬ ಬಗ್ಗೆ ಆಲೋಚಿಸುತ್ತೀರಲ್ವೇ? ಸ್ನೇಹಿತರೆ, ನಮ್ಮ ದೇಶದಲ್ಲಿ ಚಹಾ ಕೇವಲ ಪಾನೀಯ ಮಾತ್ರ ಅಲ್ಲ, ಇದು ಒಂದು ರೀತಿಯ ಆತ್ಮೀಯತೆಯ ಅನುಭೂತಿಯೂ ಆಗಿದೆ. ಬೆಳಗಿನ ಆರಂಭವೇ ಇರಲಿ, ಸ್ನೇಹಿತರೊಂದಿಗೆ ಭೇಟಿಯೇ ಇರಲಿ, ಅಥವಾ ಕುಟುಂಬದೊಡನೆ ಕೆಲಕಾಲ ಕಳೆಯುವ ಸಮಯವೇ ಇರಲಿ, ಚಹಾ ಪ್ರತಿಯೊಂದು ಸಂದರ್ಭದ ಭಾಗವೇ ಆಗಿಬಿಡುತ್ತದೆ. ಹಾಗೆಯೇ ಚಹಾದೊಂದಿಗೆ ನನ್ನ ಸಂಬಂಧ ಏನೆಂದು ನಿಮಗೆಲ್ಲ ತಿಳಿದೇ ಇದೆ. ಆದರೆ ಇಂದು ನಾನು ಮಾತನಾಡುತ್ತಿರುವ ಚಹಾ ಕೇವಲ ರುಚಿಯನ್ನು ಮಾತ್ರವಲ್ಲದೆ ಅನೇಕ ಸೋದರಿಯರ ಜೀವನದಲ್ಲಿ ಸ್ವಾವಲಂಬನೆಯ ಹೊಸ ಸುವಾಸನೆಯನ್ನು ಕರಗಿಸಿ ತುಂಬಿಸಿದೆ. ಉತ್ತರ ಪ್ರದೇಶದ ಬಿಜ್ನೋರ್ ಜಿಲ್ಲೆಯ ಲಖೀವಾಲಾ ಗ್ರಾಮದಲ್ಲಿ
ಸ್ವಸಹಾಯ ಗುಂಪಿನೊಂದಿಗೆ ತೊಡಗಿಸಿ

ಕೊಂಡಿರುವ ಮಹಿಳೆಯರು ವಿದುರ್ ಪ್ರೇರಣಾ ಸ್ವದೇಶಿ ಹರ್ಬಲ್ ಟೀ ಇದನ್ನು ತಯಾರಿಸಿದ್ದಾರೆ. ಇದರಲ್ಲಿ ನಿಂಬೆ, ಹುಲ್ಲು, ಅಮೃತಬಳ್ಳಿ, ಜ್ಯೇಷ್ಠಮಧು, ತುಳಸಿ, ಕಚ್ಚಾ ಅರಿಶಿಣ, ದಾಲ್ಚಿನ್ನಿ, ಏಲಕ್ಕಿ ಮತ್ತು ಸೋಂಪು ಇತ್ಯಾದಿ ನೈಸರ್ಗಿಕ ವಸ್ತುಗಳು ಬೆರೆತಿವೆ. ತನ್ನ ವಿಶಿಷ್ಟ ರುಚಿ ಹಾಗೂ ಗುಣಲಕ್ಷಣಗಳಿಂದಾಗಿ ಈ ಚಹಾ ಬಹಳ ಕಡಿಮೆ ಸಮಯದಲ್ಲಿ ಜನಪ್ರಿಯತೆಯನ್ನು ಗಳಿಸಿದೆ. ಈ ಗಿಡಮೂಲಿಕೆ ಚಹಾವು ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳ ಮತ್ತು ದೆಹಲಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಆಹಾರ ಉತ್ಸವದಲ್ಲಿ ವ್ಯಾಪಕ ಪ್ರಶಂಸೆಯನ್ನು ಗಳಿಸಿಕೊಂಡಿದೆ. ವಿದೇಶಗಳಿಂದ ಬಂದ ಪ್ರವಾಸಿಗರೂ ಸಹ ಇದರ ಬಗ್ಗೆ ಆಸಕ್ತಿಯನ್ನು ತೋರಿಸಿದ್ದಾರೆ. ಸ್ನೇಹಿತರೆ, ಅತ್ಯಂತ ಸ್ಫೂರ್ತಿದಾಯಕ ವಿಷಯವೆಂದರೆ ಇದರ ಆರಂಭ. ಈ ಸಂಪೂರ್ಣ ಪ್ರಯತ್ನವು ಕೇವಲ 1 ಲಕ್ಷ ರೂಪಾಯಿನಿಂದ ಪ್ರಾರಂಭವಾಯಿತು. ಇಂದು ಈ ಬ್ರ್ಯಾಂಡ್ ದೇಶದಾದ್ಯಂತ ಪ್ರಮುಖ ಸಂಸ್ಥೆಗಳನ್ನು ತಲುಪಿದೆ. ಸ್ಥಳೀಯ ಜ್ಞಾನ, ಪ್ರಕೃತಿ ಮತ್ತು ಮಹಿಳೆಯರ ಆತ್ಮವಿಶ್ವಾಸ ಒಟ್ಟೊಟ್ಟಿಗೆ ಸೇರಿದಾಗ ಒಂದು ಸಣ್ಣ ಪ್ರಯತ್ನ ಕೂಡ ದೊಡ್ಡ ಬದಲಾವಣೆಯ ಆರಂಭವಾಗುವುದು ಎಂದು ಈ ಉಪಕ್ರಮವು ಸಾರುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ದೇಶಾದ್ಯಂತ ಜನರು ತಾಯಿಯ ಹೆಸರಿನಲ್ಲಿ ಒಂದು ವೃಕ್ಷ, ಈ ಅಭಿಯಾನದ ಮೂಲಕ ಪ್ರಕೃತಿಯ ಕಡೆಗೆ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಸಮಾಜವು ಈ ಮನೋಭಾವದೊಂದಿಗೆ ಸಂಪರ್ಕಗೊಂಡಾಗ ಅನೇಕ ಸುಂದರ ಮತ್ತು ಸ್ಫೂರ್ತಿದಾಯಕ ಉದಾಹರಣೆಗಳು ಹೊರಹೊಮ್ಮುತ್ತವೆ. ಸ್ನೇಹಿತರೆ, ಅಹಮದಾಬಾದ್ನಲ್ಲಿ ಸಾರ್ವಜನಿಕ ಭಾಗವಹಿಸುವಿಕೆಯ ಒಂದು ಅದ್ಭುತ ಶಕ್ತಿಯನ್ನು ಪ್ರದರ್ಶಿಸಲಾಯಿತು. ಭಾಡಸ್ ಪ್ರದೇಶದಲ್ಲಿ 1 ಗಂಟೆಯೊಳಗೆ 3.5 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಡಲಾಯಿತು. 25,000ಕ್ಕೂ ಅಧಿಕ ಮಂದಿ ಇದರಲ್ಲಿ ಭಾಗವಹಿಸಿದ್ದರು. ಶಾಲಾ ಮಕ್ಕಳು, ಎನ್ಸಿಸಿ ಕ್ಯಾಡೆಟ್ಗಳು, ಸ್ವಯಂ ಸೇವಕರು ಮತ್ತು ನಾಗರಿಕರು, ಹೀಗೆ ಎಲ್ಲರೂ ಈ ಅಭಿಯಾನದಲ್ಲಿ ಒಟ್ಟಾಗಿ ಭಾಗವಹಿಸಿದ್ದರು. ಮುಂಬರುವ ವರ್ಷಗಳಲ್ಲಿ ಈ ಸಸಿಗಳು ದಟ್ಟವಾದ ನಗರಾರಣ್ಯವನ್ನು ರೂಪಿಸುತ್ತವೆ. ಈ ಪ್ರಯತ್ನವನ್ನು ಗಿನ್ನಿಸ್ ಪುಸ್ತಕದಲ್ಲಿ ದಾಖಲಿಸಲಾಗಿದೆ. ಸ್ನೇಹಿತರೆ, ತಾಯಿಯ ಹೆಸರಿನಲ್ಲಿ ಒಂದು ಮರ, ಈ ಅಭಿಯಾನದ ಅಡಿಯಲ್ಲಿ ಉತ್ತರ ಪ್ರದೇಶದಲ್ಲಿಯೂ ಜನಶಕ್ತಿಯ ಅದ್ಭುತ ಸಂಕಲ್ಪ ಕಂಡುಬಂದಿದೆ. July 12 ಒಂದೇ ಒಂದು ದಿನದಲ್ಲಿ 35 ಕೋಟಿಗೂ ಹೆಚ್ಚು ಸಸಿಗಳನ್ನು ಅಲ್ಲಿ ನೆಡಲಾಯಿತು. ಉತ್ತರ ಪ್ರದೇಶದ ಸಂಸತ್ ಸದಸ್ಯನಾಗಿ ಇದು ನನಗೆ ವಿಶೇಷ ಹೆಮ್ಮೆಯ ವಿಷಯವಾಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ಮರ ಕೇವಲ ಮನುಷ್ಯರಿಗಾಗಿ ಮಾತ್ರವಲ್ಲ, ಇದು ಅಸಂಖ್ಯಾತ ಜೀವರಾಶಿಗೆ ನಿವಾಸವೂ ಕೂಡ. ಗುಜರಾತ್ನ ಗಿರ್ ಕಾಡುಗಳಲ್ಲಿ ಸುಮಾರು 60 ವರ್ಷಗಳ ನಂತರ ಭಾರತೀಯ ಬೂದುಮಂಗಟ್ಟೆ ಹಕ್ಕಿಗಳು ಪುನಃ ತಮ್ಮ ಗೂಡನ್ನು ಕಟ್ಟುತ್ತಿವೆ. ಇದು ಗಿರ್ನಲ್ಲಿ ವರ್ಷಗಳಿಂದ ನಡೆಯುತ್ತಾ ಬಂದಿರುವ ಸಂರಕ್ಷಣೆ ಮತ್ತು ಪುನರ್ಸ್ಥಾಪನೆ ಪ್ರಯತ್ನಗಳ ಫಲವಾಗಿದೆ. ಮಂಗಟ್ಟೆ ಪಕ್ಷಿಗಳನ್ನು ಕಾಡುಗಳ ರೈತ ಎಂದು ಕರೆಯಲಾಗುತ್ತದೆ. ಇವು ಹಣ್ಣುಗಳನ್ನು ತಿನ್ನುತ್ತವೆ ಮತ್ತು ಬೀಜಗಳನ್ನು ದೂರ ದೂರದವರೆಗೆ ತಲುಪಿಸುತ್ತವೆ. ಅವೇ ಬೀಜಗಳಿಂದ ಕಾಡಿನಲ್ಲಿ ಹೊಸ ಹೊಸ ಮರಗಳು ತಲೆಯೆತ್ತುತ್ತವೆ. ಈ ರೀತಿ ಒಂದು ಹಕ್ಕಿ ಒಂದು ಕಾಡನ್ನು ಪುನಃ ಹಸಿರಿನಿಂದ ನಳನಳಿಸುವಂತೆ ಮಾಡುವುದರಲ್ಲಿ ಸಹಾಯ ಮಾಡುತ್ತದೆ. ನಿಮ್ಮ ಜೀವನದಲ್ಲಿನ ಕೆಲವು ವಿಶೇಷ ಸಂದರ್ಭಗಳನ್ನು ಪ್ರಕೃತಿಯೊಂದಿಗೆ ಸಂಪರ್ಕಿಸಲು ನಾನು ನಿಮ್ಮೆಲ್ಲರಲ್ಲೂ ಕೇಳಿಕೊಳ್ಳುತ್ತೇನೆ. ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡಿ. ಇಂದು ನೆಟ್ಟ ಒಂದು ಸಣ್ಣ ಸಸಿ ಹಸಿರು, ಶುದ್ಧ ಗಾಳಿ ಮತ್ತು ಮುಂದಿನ ಪೀಳಿಗೆಗೆ ಒಂದು ಸುಂದರ ಭವಿಷ್ಯದ ಪರಂಪರೆಯಾಗಬಹುದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ಪ್ಲಾಸ್ಟಿಕ್ ಮಾಲಿನ್ಯ ಇಡೀ ವಿಶ್ವದ ಪರಿಸರಕ್ಕೆ ಭಾರೀ ಸವಾಲೆನಿಸಿದೆ. ಇದೆಲ್ಲ ನಿಮಗೆ ಗೊತ್ತು. ಏಕಬಳಕೆಯ ಪ್ಲಾಸ್ಟಿಕ್ನ ತ್ಯಾಜ್ಯವು ವರ್ಷಗಳ ಕಾಲ ಪ್ರಕೃತಿಗೆ ಹಾನಿಯುಂಟು ಮಾಡುತ್ತಲೇ ಇರುತ್ತದೆ. ಆದ್ದರಿಂದ ಪ್ಲಾಸ್ಟಿಕ್ನ ಸರಿಯಾದ ವಿಲೇವಾರಿ ಅತ್ಯಗತ್ಯವಾಗಿದೆ. ಸ್ನೇಹಿತರೆ, ಬಿಹಾರದ ಸೀತಾಮಡಿಯಲ್ಲಿ ಕಸದಿಂದ ರಸ, ವೇಸ್ಟ್ ಟು ವೆಲ್ತ್, ಇದರ ಒಂದು ಅದ್ಭುತ ಉದಾಹರಣೆ ಕಂಡುಬಂದಿದೆ. ಇಲ್ಲಿ ತ್ಯಾಜ್ಯದ ರೀಸೈಕ್ಲಿಂಗ್ ಮಾಡಿ ಅದರಿಂದ ಆಕರ್ಷಕ ಬೆಂಚುಗಳನ್ನು ತಯಾರಿಸಲಾಗುತ್ತದೆ. ಒಂದು ಬೆಂಚು ತಯಾರಾಗಲು ಸುಮಾರು 40 ಕಿಲೋ ಏಕಬಳಕೆ ಪ್ಲಾಸ್ಟಿಕ್ ಬಳಸಲಾಗುತ್ತದೆ. ಇದು ಬಲವಾಗಿರುತ್ತದೆ, ಬಾಳಿಕೆ ಬರುತ್ತದೆ ಮತ್ತು ಆರಾಮದಾಯಕವಾಗಿರುವ ಜೊತೆಯಲ್ಲಿ ಪರಿಸರ ಸ್ನೇಹಿಯೂ ಆಗಿರುತ್ತದೆ. ಇದನ್ನು ಸರ್ಕಾರಿ ಶಾಲೆಗಳಲ್ಲಿ, ಉದ್ಯಾನವನಗಳಲ್ಲಿ ಮತ್ತು ಸಾರ್ವಜನಿಕ ಪ್ರದೇಶಗಳಲ್ಲಿ ನೆಲೆಗೊಳಿಸಲಾಗುತ್ತದೆ. ಇದರ ಮೂಲಕ ಜನರಲ್ಲಿ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿಯೂ ಹೆಚ್ಚಾಗುತ್ತಿದೆ. ಈ ಪ್ರಯತ್ನದಲ್ಲಿ
ಸ್ಥಳೀಯ ಘಟಕ ಮತ್ತು

ಜಿಲ್ಲಾಡಳಿತ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಿದೆ. ಇದು ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗಾವಕಾಶಗಳನ್ನು ಕೂಡ ಸೃಷ್ಟಿಸುತ್ತಿದೆ. ಸೀತಾಮಡಿಯಲ್ಲಿನ ಈ ಉಪಕ್ರಮವು ರೆಡ್ಯೂಸ್, ರೀಯೂಸ್ ಮತ್ತು ರೀಸೈಕಲ್ ಎನ್ನುವುದು ಕೇವಲ ಘೋಷಣೆಗಳಲ್ಲ, ಬದಲಾಗಿ ನಮ್ಮ ಜೀವನದ ಒಂದು ಭಾಗವಾಗುತ್ತಿದೆ ಎಂಬುದನ್ನು ತೋರಿಸುತ್ತದೆ. ಸ್ನೇಹಿತರೆ, ಕಳೆದ ಬಾರಿ ಮನ್ ಕಿ ಬಾತ್ನಲ್ಲಿ ನಾನು ಗಣೇಶ ಹಬ್ಬದ ಕುರಿತು ಮಾತನಾಡಿದ್ದು ನಿಮಗೆ ನೆನಪಿರಬಹುದು. ನಾವು ನಮ್ಮ ದೇಶದ ಮಣ್ಣಿನಿಂದಲೇ ತಯಾರಿಸಲಾದ ಗಣೇಶ ಮೂರ್ತಿಗೆ ಪೂಜೆ ಸಲ್ಲಿಸಬೇಕು ಎಂದು ನಾನು ಮನವಿ ಮಾಡಿದ್ದೆ. ಪಿಒಪಿ ಇಂದ ತಯಾರಿಸಲಾದ ಗಣೇಶ ಮೂರ್ತಿಯಾಗಲಿ ಅಥವಾ ವಿದೇಶದಿಂದ ಬಂದ ಗಣೇಶನ ಪ್ರತಿಮೆಯೇ ಆಗಿರಲಿ, ಅದರ ಬದಲು ನಾವು ನಮ್ಮದೇ ದೇಶದ ಮಣ್ಣಿನಿಂದ ತಯಾರಿಸಲಾದ ಗಣೇಶನ ಮೂರ್ತಿಯನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಬೇಕು. ಈ ವಿಷಯ ಕುರಿತಂತೆ ಅನೇಕರು ನನಗೆ ಸಂದೇಶ ಕಳಿಸಿದ್ದಾರೆ ಮತ್ತು ತಮ್ಮ ಚಿಂತನೆಗಳನ್ನು ಕೂಡ ತಿಳಿಯಪಡಿಸಿದ್ದಾರೆ. ತಾವು ನನ್ನ ಈ ಮನವಿಯನ್ನು ಪಾಲಿಸುವುದಾಗಿ ತಿಳಿಸಿದ್ದಾರೆ. ಸ್ಥಳೀಯ ಮಣ್ಣಿನಿಂದ ತಯಾರಿಸಲಾಗುವ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸುವ ಸಂಕಲ್ಪ ಕೈಗೊಂಡಿರುವುದಾಗಿ ಅವರೆಲ್ಲ ತಿಳಿಸಿದ್ದಾರೆ. ಈ ವಿಷಯವನ್ನು ಈಗಾಗಲೇ ಮನ್ ಕಿ ಬಾತ್ನಲ್ಲಿ ಚರ್ಚಿಸಲಾಗಿದೆ ಮತ್ತು ಅದು ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡಿದೆ ಎಂದು ಕೂಡ ಅವರೆಲ್ಲ ಬರೆದಿದ್ದಾರೆ. ನಾನು ನನ್ನ ವಿನಂತಿಯನ್ನು ಪುನರುಚ್ಚರಿಸುತ್ತೇನೆ. ಈ ಗಣೇಶನ ಹಬ್ಬದಂದು ನಿಮ್ಮ ನಿಮ್ಮ ಮನೆಗಳಲ್ಲಿ ಸ್ಥಳೀಯ ಮಣ್ಣಿನಿಂದ ಮಾಡಿದ ಗಣೇಶನ ವಿಗ್ರಹವನ್ನು ಸ್ಥಾಪಿಸಿ ಮತ್ತು ಅವನನ್ನು ಪೂಜಿಸಿ. ನಿಮ್ಮ ಈ ಪ್ರಯತ್ನವು ಪ್ರಕೃತಿಯನ್ನು ಆರಾಧಿಸುವ ಒಂದು ರೂಪವೂ ಆಗಿರುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನೀವು ಬಹಳ ಹೆಮ್ಮೆ ಪಡುವಂತಹ ಓರ್ವ ವ್ಯಕ್ತಿಯ ಬಗ್ಗೆ ಈಗ ನಾನು ನಿಮಗೆ ತಿಳಿಯಪಡಿಸುತ್ತೇನೆ. ವಿಜ್ಞಾನ ಮತ್ತು ಆವಿಷ್ಕಾರ ಕ್ಷೇತ್ರದಲ್ಲಿ ಕ್ರಿಯಾಶೀಲರಾಗಿ ಕೆಲಸ ಮಾಡುತ್ತಿರುವ ಈ ವ್ಯಕ್ತಿ ಜಗತ್ತಿನಲ್ಲಿ ಮನ್ನಣೆ ಗಳಿಸುತ್ತಿರುವ ವ್ಯಕ್ತಿಯಾದರೂ ತಮ್ಮ ಮೂಲ ಬೇರುಗಳೊಂದಿಗೆ ಆಳವಾದ ಸಂಪರ್ಕ ಹೊಂದಿರುವ ವ್ಯಕ್ತಿ ಇವರಾಗಿದ್ದಾರೆ. ಅವಕಾಶ ದೊರೆತಾಗಲೆಲ್ಲ ತಮ್ಮ ಮಣ್ಣನ್ನು ಗೌರವಿಸುವುದನ್ನು ಎಂದಿಗೂ ಮರೆಯದ ಆ ವ್ಯಕ್ತಿಯೇ ಮಣಿಪುರದ ಡಾಕ್ಟರ್ ರೊನಾಲ್ಡೋ ಲೈಶ್ರಾಮ್. ಇವರ ಹೆಸರು ರೊನಾಲ್ಡೋ, ಆದರೆ ಅವರ ಕೆಲಸ ಖಗೋಳ ಭೌತಶಾಸ್ತ್ರಜ್ಞನದು. ಇವರು ಜಪಾನ್ ದೇಶದಲ್ಲಿ ಕೆಲಸ ಮಾಡುತ್ತಾರೆ ಮತ್ತು ಯಂಗ್ ಗ್ಯಾಲಕ್ಸಿಗಳ ದೊಡ್ಡ ಸಮೂಹವನ್ನು ಕಂಡುಹಿಡಿದ ತಂಡದ ಭಾಗವಾಗಿದ್ದರು. ಅವರು ಮಾಡಿದ ಕೆಲಸ ಏನೆಂದು ನೀವು ತಿಳಿಯಲು ಬಯಸಬಹುದು. ವಾಸ್ತವದಲ್ಲಿ ಅವರು ಈ ಸಂಪೂರ್ಣ ಕ್ಲಸ್ಟರ್ಗೆ ಮಣಿಪುರದ ಸುಂದರವಾದ ಸರೋವರದ ಲೋಕ್ಟಕ್ ಪ್ರೋಟೋಕ್ಲಸ್ಟರ್ ಎಂದು ಹೆಸರಿಸಿದ್ದಾರೆ. ಲೋಕ್ಟಕ್ ಒಂದು ದೊಡ್ಡ ಸಿಹಿನೀರಿನ ಸರೋವರ. ಲೋಕ್ಟಕ್ ಸರೋವರದಲ್ಲಿರುವ ತೇಲುವ ಫಂಡಿಗಳು ಒಟ್ಟಾಗಿ ಒಂದು ವಿಶಿಷ್ಟ ಭೂದೃಶ್ಯವನ್ನು ಸೃಷ್ಟಿಸುತ್ತವೆ. ಸಣ್ಣ ಸಣ್ಣ ದ್ವೀಪಗಳು ವಿಶಾಲ ಸಾಗರದಲ್ಲಿ ತೇಲುತ್ತಿರುವಂತೆ ಕಾಣುತ್ತದೆ. ಅದೇ ರೀತಿ ವಿಶ್ವದಲ್ಲಿರುವ ಈ ಯಂಗ್ ತಾರಾಗಣಗಳು ಕೂಡ ಒಂದು ದೊಡ್ಡ ರಚನೆಯನ್ನು ರೂಪಿಸುತ್ತವೆ. ಇಂದು ಮಣಿಪುರದ ಲೋಕ್ಟಕ್ ಕೇವಲ ದೇಶದ ಭೂಪಟದಲ್ಲಿ ಮಾತ್ರವಲ್ಲದೆ ವಿಶಾಲ ವಿಶ್ವದಲ್ಲಿ ಕೂಡ ಪ್ರಕಾಶಮಾನವಾಗಿ ಹೊಳಪನ್ನು ಪ್ರಸರಿಸುತ್ತಿದೆ. ಈ ಸಾಧನೆಯು ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆ ಹೆಚ್ಚಿಸುವಂಥದ್ದು. ತಮ್ಮ ಸಂಪ್ರದಾಯಗಳೊಂದಿಗೆ ಸಂಪರ್ಕದಲ್ಲಿರುತ್ತಲೇ ಹೊಸ ಎತ್ತರವನ್ನು ತಲುಪಬಹುದು ಎಂಬುದನ್ನು ಇದು ನಮ್ಮ ಯುವ ಜನತೆಗೆ ಕಲಿಸುತ್ತದೆ. ಇವು ನಕ್ಷತ್ರಗಳ ಜಗತ್ತನ್ನು ಪ್ರಜ್ವಲಿಸುವಂತೆ ಮಾಡುವ ಬೇರುಗಳಾಗಿವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕೆಲವೇ ದಿನಗಳ ನಂತರ ಆಗಸ್ಟ್ 7ರಂದು ನಮ್ಮ ದೇಶ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸಲಿದೆ. ಈ ಸಂದರ್ಭದಲ್ಲಿ ನಾವು ನಮ್ಮ ನೇಕಾರ ಸೋದರ ಸೋದರಿಯರ ಕೌಶಲ್ಯ ಮತ್ತು ಸೃಜನಶೀಲತೆಯನ್ನು ಆಚರಿಸುತ್ತೇವೆ. ನಮ್ಮ ಈ ಸಹೋದ್ಯೋಗಿಗಳು ತಲೆಮಾರುಗಳಿಂದ ಬಂದ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದಾರೆ. ಸ್ನೇಹಿತರೆ, ಕೈಮಗ್ಗದಲ್ಲಿ ತಯಾರಾಗುವ ಪ್ರತಿಯೊಂದು ಉಡುಪು ಒಂದಲ್ಲ ಒಂದು ಪ್ರದೇಶ, ಸಮುದಾಯ ಮತ್ತು ಇದರೊಂದಿಗೆ ಇರುವ ಅಸಂಖ್ಯಾತ ಜನರ ಕಥೆಗಳನ್ನು ನಮ್ಮ ಮುಂದೆ ಇಡುತ್ತದೆ. ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಹೆಮ್ಮೆಯಿಂದ ಸಂರಕ್ಷಿಸುವಲ್ಲಿ ತೊಡಗಿರುವ ಜನರು ಇವರಾಗಿದ್ದಾರೆ. ಈ ದಿನದಂದು ಕರಕುಶಲ ವಸ್ತುಗಳನ್ನು ಪ್ರೋತ್ಸಾಹಿಸುವ ಮೂಲಕ ನಮ್ಮ ಸಹ ನೇಕಾರರನ್ನು ಗೌರವಿಸಬೇಕೆಂದು ನಾನು ನಿಮ್ಮಲ್ಲಿ ಮನವಿ ಮಾಡುತ್ತೇನೆ. ಸ್ಥಳೀಯರಿಗೆ ಧ್ವನಿಯಾಗುವ, ಅವರನ್ನು ಪ್ರೋತ್ಸಾಹಿಸುವ ವೋಕಲ್ ಫಾರ್ ಲೋಕಲ್ ಮನೋಭಾವವನ್ನು ಮತ್ತಷ್ಟು ಬಲಪಡಿಸೋಣ. ಸ್ನೇಹಿತರೆ, ದೇಶದಲ್ಲಿ ಈಗ ಕೈಮಗ್ಗಕ್ಕೆ ನೀಡಲಾಗುತ್ತಿರುವ ಉತ್ತೇಜನದಿಂದಾಗಿ ಹೆಚ್ಚಿನ ಜನರ ಜೀವನದಲ್ಲಿ ಸಾಕಷ್ಟು ಸುಧಾರಣೆಯಾಗುತ್ತಿದೆ. ಪೋಚಂಪಲ್ಲಿಯಿಂದ ಪಾಟ್ನಾ ಮತ್ತು ಖುತಂಪಲ್ಲಿಯಿಂದ ಕಚ್ವರೆಗೂ ಇದರ ಹಲವು ಉದಾಹರಣೆಗಳು ಕಾಣಸಿಗುತ್ತವೆ. ಇಂದು ಕೈಮಗ್ಗದ ನಮ್ಮ

ಸಿನಿಮೆಯ ಸಂಪ್ರದಾಯಕ್ಕೆ ಹೊಸ ಶಕ್ತಿ ಮತ್ತು ಗುರುತು ನೀಡುತ್ತಿರುವ ಹಲವು ವ್ಯಕ್ತಿಗಳು ಮತ್ತು ಸಮೂಹಗಳಿವೆ. ಕೆಲವು ಪೋಚಂಪಲ್ಲಿ ಇಕ್ಕತ್ನ ಸುಂದರ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದರೆ ಮತ್ತೆ ಕೆಲವು ಮಹಿಳಾ ನೇಕಾರರನ್ನು ಒಗ್ಗೂಡಿಸಿ ಉಣ್ಣೆಯ ಉತ್ಪನ್ನಗಳನ್ನು ತಯಾರಿಸುತ್ತಿದ್ದಾರೆ. ಕೆಲವರು ಕೇರಳದ ಸಾಂಪ್ರದಾಯಿಕ ಕಸಾವು ಕಲೆಯನ್ನು ಸಂರಕ್ಷಿಸುತ್ತಿದ್ದಾರೆ. ಇದು ನಮ್ಮ ತಾಯಂದಿರು ಮತ್ತು ಸೋದರಿಯರಿಗೆ ಉದ್ಯೋಗವನ್ನೂ ಒದಗಿಸುತ್ತಿದೆ. ಸ್ನೇಹಿತರೆ, ನಾನು ವಿಶೇಷವಾಗಿ ಉಲ್ಲೇಖಿಸಲು ಬಯಸುವ ಮತ್ತೊಂದು ವಿಷಯವಿದೆ, ಅದೇ ಖಾದಿ. ಖಾದಿ ಮಹಾತ್ಮ ಗಾಂಧಿಯವರಿಗೆ ಬಹಳ ಪ್ರೀತಿಪಾತ್ರವಾಗಿತ್ತೆಂದು ನಮಗೆಲ್ಲರಿಗೂ ತಿಳಿದೇ ಇದೆ. ಕಳೆದ ಕೆಲವು ವರ್ಷಗಳಲ್ಲಿ ಖಾದಿ ಬಹಳ ಜನಪ್ರಿಯವಾಗಿದೆ. ಕಳೆದ 12 ವರ್ಷಗಳಲ್ಲಿ ಇದರ ಮಾರಾಟ 6 ಪಟ್ಟು ಹೆಚ್ಚಾಗಿದೆ. ಈ ಮಾರಾಟದ ಅಂಕಿ ಈಗ 8,000 ಕೋಟಿ ರೂಪಾಯಿ ತಲುಪಿದೆ. ಮುಂಬರುವ ಹಬ್ಬಗಳ ಸಮಯದಲ್ಲಿ ನಿಮ್ಮೆಲ್ಲರನ್ನೂ ಸ್ವಲ್ಪ ಖಾದಿ, ಸ್ವಲ್ಪ ಕೈಮಗ್ಗ, ಕೆಲವು ಕರಕುಶಲ ವಸ್ತುಗಳನ್ನು ಖರೀದಿಸುವಂತೆ ನಾನು ವಿನಂತಿಸುತ್ತೇನೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಭಾರತದಲ್ಲಿ ಎಷ್ಟು ವಿಧದ ಸಂಗೀತ ವಾದ್ಯಗಳಿವೆ ಎಂದು ನಿಮ್ಮನ್ನು ನಾನು ಕೇಳಿದರೆ ನೀವು ಆಲೋಚನೆ ಮಾಡತೊಡಗುತ್ತೀರಿ. ಏಕೆಂದರೆ ನಮ್ಮ ದೇಶದಲ್ಲಿ ಬಹಳಷ್ಟು ಸಂಗೀತ ವಾದ್ಯಗಳಿವೆ ಮತ್ತು ಅವುಗಳೊಂದಿಗೆ ಬೆಸೆದುಕೊಂಡಿರುವ ಸಂಪ್ರದಾಯಗಳೂ ಇವೆ. ಇದೇ ರೀತಿಯ ಒಂದು ವಾದ್ಯ ತ್ರಿಪುರಾದ ಚೌಂಗ್ ಫ್ರೆಂಗ್. ಇದು ಅಲ್ಲಿನ ಬುಡಕಟ್ಟು ಸಮುದಾಯಗಳಲ್ಲಿ ಸಾಕಷ್ಟು ಜನಪ್ರಿಯವಾಗಿದೆ. ಬಿದಿರಿನಿಂದ ತಯಾರಿಸಿದ ಈ ವಾದ್ಯಯಂತ್ರದಲ್ಲಿ 3 ತಂತಿಗಳು ಇರುತ್ತವೆ. ಇದರಿಂದ ಹೊರಡುವ ರಾಗ ಸುಮಧುರವಾಗಿರುತ್ತದೆ. ಇದು ಸರೋದ್ ಸ್ವರವನ್ನು ಸ್ವಲ್ಪ ಮಟ್ಟಿಗೆ ಹೋಲುತ್ತದೆ. ಆದರೆ ಕೆಲವು ಕಾರಣಗಳಿಂದಾಗಿ ಯುವ ಜನತೆಯಲ್ಲಿ ಇದರ ಜನಪ್ರಿಯತೆ ಸ್ವಲ್ಪ ಕಡಿಮೆಯಾಗತೊಡಗಿತ್ತು. ಆಗ ಸೂರಜ್ ಕುಮಾರ್ ದೇವ್ ವರ್ಮಾ ಅವರು ಇದನ್ನು ಪುನಃ ಜನಪ್ರಿಯಗೊಳಿಸುವ ಸಂಕಲ್ಪವನ್ನು ಕೈಗೊಂಡರು. ಇಂದು ಅವರ ಪ್ರಯತ್ನ ಫಲ ಕೊಡುತ್ತಿದೆ. ಅವರು ಚೌಂಗ್ ಫ್ರೆಂಗ್ ಜೊತೆಯಲ್ಲಿಯೇ ಅಲ್ಲಿನ ಇತರ ಸಾಂಪ್ರದಾಯಿಕ ವಾದ್ಯಯಂತ್ರಗಳನ್ನು ಕೂಡ ನುಡಿಸುತ್ತಾ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಕಾಕ್ ಬೊರೋಕ್ ಫೋಕ್ ಸಾಂಗ್ಸ್, ಬೌಲ್ ಸಾಂಗ್ಸ್, ಬಂಗಾಲಿ ಫೋಕ್ ಅವರಿಗೆ ಬಹಳ ಇಷ್ಟವಾಗುತ್ತವೆ. ಈಗ ನಾನು ನಿಮಗೆ ಒಂದು ಸಣ್ಣ ಕ್ಲಿಪ್ ಕೇಳಬಯಸುತ್ತೇನೆ. ಈ ಸಂಗೀತವನ್ನು ನೀವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ.

ಸ್ನೇಹಿತರೆ, ಇದನ್ನು ಆಲಿಸಿ ನಿಮ್ಮ ಮನಸ್ಸಿಗೆ ಬಹಳ ಸಂತೋಷವಾಯಿತು ಎಂಬ ವಿಶ್ವಾಸ ನನಗಿದೆ. ನನಗೆ ದೇವವರ್ಮ ಅವರ ಬಗ್ಗೆ ಬಹಳ ಹೆಮ್ಮೆಯಿದೆ. ಸಾಂಪ್ರದಾಯಿಕ ಸಂಗೀತವನ್ನು ಜನಪ್ರಿಯಗೊಳಿಸುವ ಅವರ ಪ್ರಯತ್ನ ಬಹಳ ಶ್ಲಾಘನೀಯ. ನೀವು ಕೂಡ ನಿಮ್ಮ ಸುತ್ತಮುತ್ತಲಿನ ಸಾಂಪ್ರದಾಯಿಕ ಸಂಗೀತ ವಾದ್ಯಗಳ ಬಗ್ಗೆ ಮಾಹಿತಿಯನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಬೇಕು ಎಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ನಿಮ್ಮ ಈ ಪ್ರಯತ್ನವು ಖಂಡಿತವಾಗಿಯೂ ಇತರರನ್ನು ಸಾಂಪ್ರದಾಯಿಕ ಭಾರತೀಯ ಸಂಗೀತದೊಂದಿಗೆ ಸಂಪರ್ಕಿಸುತ್ತದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ನಾಳೆ ಅಂದರೆ ಜುಲೈ 27ರಂದು ಭಾರತರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿ. ಡಾಕ್ಟರ್ ಕಲಾಂ ಅವರ ವ್ಯಕ್ತಿತ್ವವು ಹಲವು ಸ್ಫೂರ್ತಿದಾಯಕ ಅಂಶಗಳನ್ನು ಹೊಂದಿತ್ತಾದರೂ ಶಿಕ್ಷಕರ ಪಾತ್ರ ಅವರ ಹೃದಯಕ್ಕೆ ಅತ್ಯಂತ ನಿಕಟವಾಗಿತ್ತು. ಅವರು ಮಕ್ಕಳು ಮತ್ತು ಯುವಕರು ದೊಡ್ಡ ಕನಸು ಕಾಣುವಂತೆ ಪ್ರೇರೇಪಿಸಿದರು. ಪ್ರಾಸಂಗಿಕವಾಗಿ ಈ ವಾರ ನಾವು ಗುರು ಪೂರ್ಣಿಮೆಯ ಪವಿತ್ರ ಹಬ್ಬವನ್ನೂ ಆಚರಿಸುತ್ತಿದ್ದೇವೆ. ನಮ್ಮ ತಾಯಿ ತಂದೆಯರೇ ನಮ್ಮ ಮೊದಲ ಗುರುಗಳು. ಶಾಲಾ ಶಿಕ್ಷಕರು ನಮಗೆ ಅಕ್ಷರ ಜ್ಞಾನವನ್ನು ನೀಡುತ್ತಾರೆ. ಗುರು ಪೂರ್ಣಿಮೆಯು ಅಂತಹ ಎಲ್ಲ ಗುರುಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಸಂದರ್ಭವಾಗಿದೆ. ದೇಶದ ಎಲ್ಲ ಶಿಕ್ಷಕರು ಮತ್ತು ಗುರುಗಳಿಗೆ ನಾನು ಗೌರವದಿಂದ ವಂದಿಸುತ್ತೇನೆ. ಸ್ನೇಹಿತರೆ, ಕೆಲವೇ ವಾರಗಳ ನಂತರ ನಾವು ನಮ್ಮ ಸ್ವಾತಂತ್ರ್ಯದ ಮಹಾ ಉತ್ಸವವನ್ನು ಆಚರಿಸಲಿದ್ದೇವೆ. ಆಗಸ್ಟ್ 15 ಪ್ರತಿಯೊಬ್ಬ ಭಾರತೀಯನೂ ಹೆಮ್ಮೆ ಪಡುವ ದಿನ. ಇದು ಭಾರತಾಂಬೆಯ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನೂ ಸಮರ್ಪಿಸಿದಂತಹ ಅಸಂಖ್ಯಾತ ವೀರರನ್ನು ಸ್ಮರಿಸುವಂತಹ ದಿನವಾಗಿದೆ. ಅವರ ತ್ಯಾಗ ಮತ್ತು ಸಮರ್ಪಣೆಯ ಕಾರಣದಿಂದಾಗಿಯೇ ಇಂದು ನಮ್ಮ ಕೈಗಳಲ್ಲಿ ತ್ರಿವರ್ಣ ಧ್ವಜವಿದೆ. ಈ ತ್ರಿವರ್ಣ ಧ್ವಜದಲ್ಲಿ ನಮ್ಮ ಸಂವಿಧಾನದ ಆದರ್ಶಗಳುಂಟು. ಸ್ನೇಹಿತರೆ, ಕಳೆದ ಕೆಲವು ವರ್ಷಗಳಲ್ಲಿ ಮನೆಮನೆಯಲ್ಲೂ ಕೈಗೊಂಡ ಹರ್ ಘರ್ ತಿರಂಗಾ ತ್ರಿವರ್ಣ ಧ್ವಜ ಅಭಿಯಾನವು ಇಡೀ ದೇಶವನ್ನು ಒಂದು ಅದ್ಭುತ ಅನುಭೂತಿಯಲ್ಲಿ

0: ಒಗ್ಗೂಡಿಸಿದೆ. ಪ್ರತಿ ಮನೆ ಪ್ರತಿ ಗಲ್ಲಿಯಲ್ಲಿ ತ್ರಿವರ್ಣ ಧ್ವಜದ ಹಬ್ಬ ಗೋಚರಿಸುತ್ತದೆ. ಈ ವರ್ಷವೂ ಸಹ ನಾವು ಮನೆ ಮನೆಯಲ್ಲೂ ಹರ್ ಘರ್ ತಿರಂಗ ತ್ರಿವರ್ಣ ಧ್ವಜ ಅಭಿಯಾನವನ್ನು ಸಂಪೂರ್ಣ ಉತ್ಸಾಹ ಉಲ್ಲಾಸಗಳೊಂದಿಗೆ ಮುಂದುವರಿಸಬೇಕು. ನಮ್ಮ ಮನೆಗಳಲ್ಲಿ ಸಂಪೂರ್ಣ ಗೌರವದೊಂದಿಗೆ ತ್ರಿವರ್ಣ ಧ್ವಜ ಹಾರಿಸಬೇಕು. ಸ್ನೇಹಿತರೆ, ಪ್ರತಿ ವರ್ಷ ಆಗಸ್ಟ್ 15ಕ್ಕೆ ಮೊದಲು ನೀವು ನನಗೆ ಬಹಳಷ್ಟು ವಿಚಾರಗಳನ್ನು ಮತ್ತು ಸಲಹೆಗಳನ್ನು ಕಳುಹಿಸುತ್ತೀರಿ. ಈ ವರ್ಷ ಕೂಡ ನೀವು ನಿಮ್ಮ ಚಿಂತನೆಗಳನ್ನು ಮೈ ಗೌ ಈ ವೇದಿಕೆಯಲ್ಲಿ ಖಂಡಿತವಾಗಿಯೂ ನನ್ನೊಂದಿಗೆ ಹಂಚಿಕೊಳ್ಳಿ. ನಾನು ನಿಮ್ಮ ಸಲಹೆಗಳಿಗಾಗಿ ಎದುರು ನೋಡುತ್ತಿರುತ್ತೇನೆ. ಸ್ನೇಹಿತರೆ, ಇಂದಿನ ಮನ್ ಕಿ ಬಾತ್ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ದೇಶಬಾಂಧವರ ಅನೇಕ ಹೊಸ ಹೊಸ ಸಾಧನೆಗಳು ಮತ್ತು ಸ್ಫೂರ್ತಿದಾಯಕ ಪ್ರಯತ್ನಗಳೊಂದಿಗೆ ಮುಂದಿನ ತಿಂಗಳು ನಾವು ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೆ ನನಗೆ ಅನುಮತಿಯನ್ನು ನೀಡಿ ಅನೇಕಾನೇಕ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳಿದಿರಿ. ಕನ್ನಡಕ್ಕೆ ಅನುವಾದಿಸಿದವರು ರಾಧಾಪ್ರಸಾದ್ ಮತ್ತು ಕೆ ಸತ್ಯಪ್ರಸಾದ್. ನಿರೂಪಣೆ ಹಾಗೂ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ಕೆವಿ ಕೃಷ್ಣಪ್ಪ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಮರುಪ್ರಸಾರವಾಯಿತು.
2: ಆಕಾಶವಾಣಿ ಧಾರವಾಡ.
3: ಮೈಸೂರ್ ಸ್ಯಾಂಡಲ್
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಅಜ್ಜ, ಇದು ಯಾವ ಗಿಡ?
6: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ. ಕೇಳ್ಬೇಡಿ, ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
5: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
6: ಯಾಕೆ?
5: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
6: ಓ ಥ್ಯಾಂಕ್ಸ್ ಕಪ್ಪು, ಮಜಾವಾದೆ. ತಗೋ, ನಿಮ್ಮ ಜಾಣತನಕ್ಕೆ ಪ್ರತಿಫಲ.
7: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
8: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
9: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
8: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಆಕಾಶವಾಣಿ ಧಾರವಾಡ. ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸಿದ್ದಾರೆ ಶರಣಬಸವ ಚೋಳಿನ್, ಮಂಜುಳಾ ಪುರಾಣಿಕ್ ಹಾಗೂ ಮಾಲಾ ಸಾಂಬ್ರಾಣಿ.
10: ಮಾಲಾ, ಏ ಮಾಲಾ,
11: ಏನ್ ಮನ್ಸಕ್ಕ ಬಹಳ ಅಪರೂಪಕ್ಕೆ ಬಂದಿ, ಏನಂತಿ?
10: ಕೂತ ಬಿಟ್ಟಿ ನೋಡ್,
12: ಏನ್ ಬಾರಿ ಅಕ್ಕ ತಂಗಿ ಕೂತ್ ಬಿಟ್ರಲ್ಲ.
10: ಅದ ಶರಣಪ್ಪ, ಏನೋ ಮಾತಾಡೋಣ ಅಂತ ಹೊರಗ್ ಬರೋಣ ಅಂತಂದಿದ್ಲು ಮಾಲಾ, ಬರಲಿಲ್ಲ. ಯಾಕೆ ಬರ್ಲಿಲ್ಲಕ್ಕಿ ಅಂತ ಹುಡ್ಕೊಂಡ ನಾನ ಬಂದೆ. ಅಷ್ಟೊತ್ತಿಗೆ ನೀನು ಬಂದ್ಬಿಟ್ಟಿ ನೋಡ್, ಚಲೋ.
12: ಅಲ್ಲ ಈಗ ನೋಡ, ನಾವು ಮೂರು ಜನ ಹಿಂಗ್ ಕುಂತ್ ಮಾತಾಡ್ತೀವಿ ಅಂದ್ರೆ ಒಬ್ಬೊಬ್ರು ಮಾತಾಡೋದಕ್ಕ, ಮನೆಯೊಳಗೆ ಮಾತಾಡೋದಕ್ಕ, ನಾವು ಹಿಂಗೆ ಒಂದು ಸಮಾಜದೊಳಗೆ ಹಿಂಗೆ ಬೇರೆ ಬೇರೆ ಸ್ಥಳಗಳಿಂದ ಬಂದು ಮಾತಾಡೋದಕ್ಕೆ ಏನಾಗ್ತದೆ, ಒಂದು ಸಾಮರಸ್ಯ ಅನ್ನೋದು ಇದಾಗ್ತದೆ. ನಾವು ನೀವು ಮೂರು ಜನ ಮಾತಾಡೋದು ಎಂಥ ಒಂದು ಖುಷಿ ಆಗುತ್ತೆ ಅಂದರೆ, ನನ್ನ ಭಾವನೆಗಳನ್ನ ನೀವು ಅರ್ಥ ಮಾಡ್ಕೊಳ್ಳೋದು.
10: ಹೌದು,
12: ನಿಮ್ಮ ಭಾವನೆಗಳನ್ನ ನಾನು ಕೇಳುವಂಥದ್ದು. ಆಮೇಲೆ ನೀವಂತೂ ಈಗ ಮಹಿಳಾ ಘಟಾನುಘಟಿಗಳು, ಮಹಿಳಾ ಸಮಾನತೆನೂ ಅಷ್ಟೇ ಅವಶ್ಯಕತೆ ಅದ. ಒಂದು ಗುಂತು ಜಾಸ್ತಿನೇ ಅದ ಅಂತ ಹೇಳು ಮಂಜಕ್ಕ.
10: ಹೌದಿಲ್ಲ, ಈಗ ನೀ ಹೇಳಿದ ಮಾತಂತೂ ಒಂದು ಸತ್ಯ ನೋಡು ಶರಣಪ್ಪ. ಈಗ ಮನ್ಯಾಗ ನಮ್ಗ ಓದ್ಲಿಕ್ಕೆ, ಜ್ಞಾನವನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಮಾಧ್ಯಮಗಳವ. ಇವತ್ತ ಪತ್ರಿಕೆ ಅವ, ಪುಸ್ತಕ ಅವ, ಆಮೇಲೆ ನಮ್ಗ ಸಾಮಾಜಿಕ ಜಾಲತಾಣ, ಅದ್ರೊಳಗೆ ನಿಂಗೆ ಏನ್ ಬೇಕು ಎಲ್ಲ ಸಿಗುತ್ತದ. ಆದ್ರೆ ಶರಣಪ್ಪ, ನಾನಾ ಓದ್ಕೊಂಡು ನಾನಾ ತಿಳ್ಕೊಂಡು ನನ್ನ ಮನ್ಯಾಗ ಕೂಡುಗಿಂತ ಹಿಂಗ್ ನೋಡ, ಒಬ್ರಿಗೊಬ್ರು ಸೇರುವುದು, ಭಾವನೆಗಳನ್ನ ಹಂಚಿಕೊಳ್ಳೋದು, ನನಗೆ ಹಿಂಗ ಅನಿಸ್ತು ಅನ್ನೋದು. ಈಗ ಎಲ್ಲೋ ಓದಿದ್ರೊಳಗ ನಾ ತಪ್ಪಾಗಿ ತಿಳ್ಕೊಂಡಿರ್ಬೋದು. ಈಗ ನೀವು ಓದಿರ್ತೀಯಪ್ಪ, ಏ ಮಂಜಕ್ಕ ಅದು ಹಂಗಲ್ಲ, ಹಿಂಗ ತಿಳ್ಕೋಬೇಕು ಅಂತ ನೀ ಹೇಳಿದಾಗ ಅಂದ್ರ ಒಂದು ಅಭಿಪ್ರಾಯಗಳ ವಿನಿಮಯ ಆಗ್ತದ ನೋಡ್.
12: ಮುಖ್ಯವಾಗಿ ನನಗ ಇನ್ನೊಂದು ನಂಬಿಕೆ ಅಂದ್ರೆ, ಮಲ ಮಹಿಳೆ ಅಂದ್ರೆ ಸಶಕ್ತಳು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಎಷ್ಟೋ ಸವಾಲುಗಳನ್ನ ನೀವು ನೋಡ, ಈಗ ಯಾವುದೋ ಮನೆ ಹುಟ್ಟಿರ್ತೀರಿ, ಇನ್ನೊಂದು ಮನೆ ಬೆಳಗ್ತೀರಿ ನೀವು, ಮತ್ತೆ ಆಮೇಲೆ ಬಂದು ಆ ಮನೆಯ ಒಡೆತನವನ್ನು ನೀವು ಚಾರ್ಜ್ ತಗೋತೀರಿ. ಆಮೇಲೆ ಮತ್ತೆ ಆ ಮನೆಯ

0: ಒಂದು ಅಭಿವೃದ್ಧಿಗೋಸ್ಕರ ನಿಮ್ಮನ್ನು ನೀವು ಕಂಕಣಬದ್ಧರಾಗಿ ಸಮರ್ಪಿಸ್ಕೋತೀರಿ ಮಕ್ಕಳು ಬೆಳೆಸೋದು ಅಂದರೆ ಆ ಮನೆ ಒಂದು ಅಭಿವೃದ್ಧಿ ಆಗಬೇಕು ಅಂದರೆ ಮಹಿಳಾ ಶಕ್ತಿ ಎಷ್ಟು ಅವಶ್ಯಕತೆ ಇದೆ ಅನ್ನೋದು ನನಗೆ ನಿಜವಾಗಿ ಭಾಳ ಸಂತೋಷ ಅನಿಸ್ತದೆ ಮತ್ತು ಅಷ್ಟೇ ಸೋಜಿಗ ನೋಡು.
1: ಹೌದು ಶರಣಪ್ಪಣ್ಣ, ಭಾಳ ಕರೆ ಹೇಳಿದೀನಿ ನೀನು. ಹೆಣ್ಮಕ್ಳಿಗೆ ಜವಾಬ್ದಾರಿ ಭಾಳ ಇರ್ತಾವೆ. ಈಗ ನಾವು ಹೊರಗೆ ಬಂದು ದುಡಿತೀವಿ ಅಂದಮೇಲೆ ಮನೆನೂ ನೋಡ್ಕೋತೀವಿ, ಹೊರಗೂ ದುಡಿತೀವಿ. ಈ ಸೂಪರ್ ವುಮನ್ ಆಗ್ಬೇಕಂತ ಹೇಳಿ ಪ್ರಯತ್ನ ಪಡ್ತೀವಲ್ಲ, ಅದರೊಳಗೆ ನಾವು ಸೋತು ಸಣ್ಣ ಆಗ್ಬಿಡ್ತೀವಿ. ನಮಗೆ ಒಂದು ಸಹಾಯ, ಒಂದು ಸಹಕಾರ ಕುಟುಂಬದಿಂದ ಕೆಲಸ ಮಾಡೋ ಸ್ಥಳದಲ್ಲಿ ಬೇಕು ಅಂತ ನನಗನ್ನಿಸ್ತದೆ.
0: ಭಾವನೆಗಳೇನದಲ್ಲ, ಬಹಳ ಭಾವೈಕ್ಯತೆ ಅಂತ ನಾವು ವಿಚಾರ ಮಾಡಿದ್ರೆ ಮಂಜಕ್ಕ, ನಮ್ಮ ಭಾವನೆಗಳನ್ನು ಗೌರವಿಸುವಂಥ ಜನ ನಮಗೆ ಸಿಗಬೇಕು. ನಾವು ಅವರ ಭಾವನೆಗಳನ್ನು ಗೌರವಿಸಬೇಕು, ಹಾಂ, ಅರ್ಥ ಮಾಡ್ಕೊಳ್ಬೇಕು. ಅವಾಗ ಏನಾಗತ್ತೆ, ಭಾವೈಕ್ಯತೆ ಆಗ್ತದೆ. ಅಂದರೆ ರಾಷ್ಟ್ರೀಯತೆ ಬರಬೇಕು ಅಂತಂದರೆ ಈ ಭಾವೈಕ್ಯತೆ ಭಾಳ ಮುಖ್ಯ ಅದ.
2: ಈಗ ನೋಡಿ ಅಣ್ಣಪ್ಪ, ನಮ್ಮ ಮಲ ಒಂದು ಮಾತು ಹೇಳಿದ್ಲು ನೋಡು, ಏನು ಹೇಳಿದ್ಲು, ಸೋತು ಹೈರಾಣಾಗಿರ್ತೀವಿ ಅಂತಂದಿಲ್ಲ. ನಾನೇನಂತೀನಿ, ಆ ಸೋಲಿನಾಗ ಒಂದು ಗೆಲುವದ.
0: ಎಂಥ ಮಾತು,
2: ಹೌದಿಲ್ಲ ಅಣ್ಣಪ್ಪ? ಈಗ ನೋಡು, ಎಷ್ಟೋ ಸತಿ ನೋಡಪ್ಪ, ಹೊರಗೆ ದುಡಿತೀವಿ, ಮನೆಯಾಗ ದುಡಿತೀವಿ, ದಣದ ಮನೆಗೆ ಹೋದಾಗ ಮಕ್ಕಳು ಪ್ರೀತಿಯಿಂದ ಅಮ್ಮ ಅಂತ ಓಡಿ ಬಂದ್ರೆ ಆ ಹೊರಗಿನ ದಣಿವು ಆಯಾಸ ಹೋಗ್ಬಿಡ್ತದೆ.
0: ಹೌದಾ?
2: ಮನಿಯೊಳಗ ಉಸಿರು ಬಿಡದಂಗ ಬೆಳಿಗ್ಗೆಯಿಂದ ಎದ್ದ ಅಡುಗೆ ಮಾಡಿ ತಿಂಡಿ ಮಾಡಿ ಡಬ್ಬಿ ಕಟ್ಟಿ ಹುಡುಗರನ್ನ ಕಳಿಸ್ ಗಂಡನ್ ಕಳಿಸ್ ಅಷ್ಟೆಲ್ಲ ಮಾಡಿಕೊಂಡು ಓಡಿ ಬಂದು ಆಫೀಸ್ನಾಗ ಉಷ್ ಅಂತ ಕೂತಿರ್ತೀವಿ. ಅವಾಗ ನಮ್ಮ ಸಹೋದ್ಯೋಗಿಗಳು ಏನ್ರಿ ಆರಾಮೇನು ಕೂತಿರೇನು ಅಂದ್ಕೊಂಡ ಆ ದಣೆ ಹೋಗ್ಬಿಡ್ತದೆ. ಅಂದ್ರ ಅಲ್ಲಲ್ಲೇ ಅಲ್ಲಲ್ಲೇ ನಾವು ಒಂದು ಸಂತೃಪ್ತಿ, ಸಮಾಧಾನ, ಖುಷಿ ಇದನ್ನ ಅನುಭವಿಸ್ತೀವಿ.
0: ಇನ್ನೊಂದು ಮಂಜಕ್ಕನ್ನ ಹೇಳಿದಲ್ಲ ನಾನು, ಹೈರಾಣ ಹಾಕಿವಂತೆಲ್ಲ, ಅಂದ್ರೆ ಫೇಲಿಂಗ್ ಈ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅಂತಾರೆ. ಅಂದರೆ ನಾವು ಇವತ್ತು ನಾವು ಸೋತೀವಿ ಅಂತಂದರೆ ಅಥವಾ ನಾವು ಅದರಲ್ಲಿ ಗೆಲ್ಲಕ್ಕೆ ಆಗಲಿಲ್ಲ ಅಂದರೆ ಧೃತಿಗೆಡಬಾರ್ದು. ಯಾಕಂದರೆ ಕಲಾಂ ಅವರು ಹೇಳ್ಯಾರ, ಎಷ್ಟು ಸರ ಸೋತು ಸೋತು ಕಡೆಗೆ ಗೆದ್ದ್ರವರು. ಅಂದರೆ ಸೋಲೋದು ಗೆಲುವಿನ ಒಂದು ಸೋಪಾನ ಅಂತ. ಅದಕ್ಕೆ ನಾನು ಅದನ್ನು ನಾವು ಗೆಲುವಿನ ಸೋಪಾನ ಮಾಡಿಕೊಂಡು ಅದನ್ನು ಮೆಟ್ಲು ಹತ್ತಬೇಕು, ಅವಾಗ ನಮಗೆ ಯಶಸ್ಸು ಸಿಗ್ತದೆ. ಅದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಆಯ್ತು ಅಂದರೆ ಖಂಡಿತವಾಗಿ ಕೂಡ, ಅಂದರೆ ಎಲ್ಲರಲ್ಲೂ ಕೂಡ ಆ ಒಂದು ವಿಶ್ವಾಸ ಬೆಳೆದಿದೆ. ಆ ಒಂದು ಕಥೆಗಳಿದೆ ಅಲ್ಲ, ಆ ಕಥೆಗಳನ್ನು ನಾವು ಯಾವಾಗಲೂ ನೋಡ್ತಿರ್ಬೇಕು, ಕೇಳ್ತಿರ್ಬೇಕು. ಅಬ್ದುಲ್ ಕಲಾಂ ಇರ್ಬೋದು, ಮಹಾತ್ಮ ಗಾಂಧೀಜಿ ಇರ್ಬೋದು, ವಿವೇಕಾನಂದ ಇರ್ಬೋದು, ಅಂದರೆ ಎಲ್ಲ ಒಂದು ಹಿರಿಯರು, ಸಾಕಷ್ಟು ನಮ್ಮ ಹಿಂದಿನ ಪೀಳಿಗೆಯವರು ಏನು ಅದರಲ್ಲಿ ಯಶಸ್ವಿ ಆದರೆ ಅವರು ನಾವು ನೋಡಿದರೆ ನಮಗೆ ಮುಂದೆ ಏನು ಮಾಡಬೇಕು ಅನ್ನೋದೊಂದು ವಿಚಾರ ಬರ್ತದೆ, ಮತ್ತು ನಮ್ಮೊಳಗಿನ ರಾಷ್ಟ್ರಾಭಿಮಾನ ಜಾಗೃತ ಆಗ್ತದೆ.
2: ಅಲ್ಲ ಅಣ್ಣಪ್ಪ, ನಮ್ಮ ಮಾಲ ಹೇಳಿದ್ರೊಳಗ ಒಂದು ಅರ್ಥದ. ಯಾಕೆ ಅಂತಂದ್ರೆ ಈಗ ನೀ ಹೇಳಿದ ಹೌದಿಲ್ಲೋ, ಹೆಣ್ಮಕ್ಳ ಬಗ್ಗೆ ನಿನಗೆ ಸೋಜಿಗ ಅನಿಸ್ತದ, ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಇವರು, ಮನಿ ಒಳಗೂ ಮಾಡ್ತಾರ ಹೊರಗೂ ಮಾಡ್ತಾರ, ಅಂದ್ರ ದೇವ್ರ ಇವ್ರಿಗೆ ಏನಾದ್ರೂ ಒಂದು ವಿಶಿಷ್ಟ ಶಕ್ತಿ ಕೊಟ್ಟಿರ್ತಾನೋ ಏನೋ ಅನ್ನೋ ಒಂದು ಸೋಜಿಗ ನಿನ್ನ ಹತ್ರ ಅದ ಅಂದ ಅಣ್ಣಪ್ಪ. ಅದಕ್ಕೆ ಮಾಲ ಏನನ್ನೋದು, ಶಕ್ತಿ ಅನ್ನೋಕ್ಕಿಂತ ಆಕೆಯ ಹತ್ರ ಒಂದು ವಿಶೇಷ ತಾಳ್ಮೆಯನ್ನ ಕೊಟ್ಟಿರ್ತಾನ ದೇವ್ರು. ಅದಕ್ಕೆ ಮನೆಯ ಜನರು ಕೂಡ ಒಂದ್ ಸ್ವಲ್ಪ ಕೈಗೂಡಿದಾಗ, ಒಂದ್ ಸ್ವಲ್ಪ ನೀ ಇವತ್ತು ಅಡಿಗೆ ಚಲೋ ಮಾಡಿದ್ದಿ ನೋಡು ಬೇಷ್ ಅಂದಾಗ ಆಕೆಯ ಸುಖ ಇಮ್ಮಡಿಸ್ತದ.
1: ಹೌದು ಶರಣಪ್ಪಣ್ಣ, ಬಹಳಷ್ಟು ಸರಿ ಕಷ್ಟಪಟ್ಟು ಅಡಿಗೆ ಮಾಡಿರ್ತೀವಿ, ಅದನ್ನ ತಿಂದವರು ಎಷ್ಟು ಚಲೋ ಮಾಡಿ ಅಂತ ಹೇಳಿದ್ರೆ ಬಹಳ ಖುಷಿ ಆಗ್ತದೆ. ಅದನ್ನ ಹೊಗಳಿಕೆ ಮಾತು ಬೇಡ, ಯಾವತ್ತರ ಉಪ್ಪು ಕಡಿಮೆ ಆಯ್ತು, ಖಾರ ಜಾಸ್ತಿ ಆಯ್ತು, ಅವಾಗಷ್ಟೇ ಬಾಯಿ ತೆಗೆದು ಇವತ್ತೇನು ಉಪ್ಪಿನ ಗಡಿಗಿನ ಸುರಿವಿ ಏನು ಖಾರ ಎಷ್ಟು ಆಗ್ಯದ ಹಿಂಗ ಹೇಳೋ ಜನ ಕುಟುಂಬದ ಯಾರೇ ಸದಸ್ಯರು ಇರ್ಬೋದು. ಹಂಗ ಹೇಳೋದಕ್ಕಿಂತ ಚಲೋ ಅಡುಗೆ ಆದಾಗ ಒಂದು ಹೊಗಳಿಕೆ ಮಾತು ಹೇಳಿದ್ರೆ ಎಷ್ಟು ಖುಷಿ ಆಗ್ತದೆ. ಸಣ್ಣ ಸಣ್ಣ ಕೆಲಸ ಇರ್ತಾವ, ಅವನ್ನ ಒಂದು ಸಣ್ಣ ಸಹಾಯನೂ ಬಹಳ ಸಮಯ ಉಳಿಸ್ತದ. ಸುಸ್ತಾಗಿ ಮನೆಗೆ ಬಂದಾಗ ಯಾರು ನನ್ಗೊಂದು ಕಪ್ ಚಹಾ ಕೊಡಬಾರ್ದೇನು ಅನಿಸ್ತಿರ್ತದೆ ಬಹಳಷ್ಟು ಮಂದಿ ಹೆಣ್ಮಕ್ಳಿಗೆ, ಮಕ್ಕಳಾಗ್ಲಿ ಗಂಡಾಗ್ಲಿ ಒಂದು ಕಪ್ ಚಹಾ ಕೊಟ್ಬಿಟ್ರೆ ಅವತ್ತ ಮತ್ತಿನ್ನೂ ಕೆಲಸ ಮಾಡಕ್ಕೆ ಉತ್ಸಾಹ ಬರ್ತದೆ. ಹೆಣ್ಮಕ್ಳಿಗೆ ಅಂಥ ಒಂದು ಗೌರವ, ಒಂದು ಸಣ್ಣ ಗೌರವ ಬೇಕು, ಸಣ್ಣ ಸಹಾಯಗಳು ಬೇಕು. ಅದನ್ನ ನಮ್ಮ ವ್ಯವಸ್ಥೆ, ಕೌಟುಂಬಿಕ ವ್ಯವಸ್ಥೆ ಆಗ್ಲಿ, ಕಚೇರಿ ಮಾಡಬೇಕು.
0: ಈಗ ಒಳಗೊಳ್ಳುವಿಕೆ ಅಂತ ಹೇಳ್ಬೇಕಂದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಎಷ್ಟೋ ಜನ ನಮ್ಮ ಸಂಸ್ಕಾರ ಅಂದ್ರೆ ನಮ್ಮ ಸಂಸ್ಕೃತಿ ಅಥವಾ ನಮ್ದೊಂದು ಸ್ವಭಾವ ಅಂದ್ರೆ ಹೊರಗೊಳ್ಳುವಿಕೆ ಇರ್ತದೆ. ಅಂದ್ರೆ ಒಬ್ಬರು ಟೀಕಾ ಮಾಡೋದು ಬಹಳ ಮಾಡ್ತೀವಿ, ಟೀಕಾ ಮಾಡೋದು ಬಹಳ ತಗುದಿಲ್ಲ ಅದು. ಆದ್ರೆ ಅವರು ಜಗದಗಳು ನಿಂತ್ಕೊಂಡು ನಾವು ವಿಚಾರ ಮಾಡಿದ್ರೆ ಒಂದು ಯಾವುದೋ ಒಂದು ಉತ್ಸಾಹದಿಂದ ಏನೋ ಮಾಡ್ಲಿಕ್ಕೆ ಹೊಂಟಿರ್ತಾರೆ, ಏನೋ ಒಂದು ಸಾಧನೆ ಮಾಡ್ಬೇಕಂತಿರ್ತಾರೆ, ಬೆನ್ನು ತಟ್ಟೆ ಪ್ರೋತ್ಸಾಹಿಸಿದ್ರೆ ಕರೆನ ಇನ್ನೊಂದು ಎರಡು ಹೆಜ್ಜೆ ಮುಂದೆ ಹೋಗ್ತಿರ್ತಾರೆ. ಈಗ ನಾವು ಹಂಗೆ ಹೇಳಿ ಜಗಿದ್ರೆ ಏನಕ್ಕತ್ತೆ, ಎರಡು ಹೆಜ್ಜೆ ಹಿಂದೆ ಬರ್ತಾರೆ, ಅದರಿಂದ ನಾವು ಸಮಾಧಾನ ಪಡ್ಬೋದು. ಆದರೆ ಒಂದು ಈಗ ಬಂದಕ್ಕೂ ಹಿಂದೆ ಬಂದ ಮೇಲೆ ಮತ್ತೆ ಹೆಂಗೆ ಮುಂದೆ ಹೋಗುತ್ತೆ, ಹೆಂಗೆ ಇನ್ನೊಬ್ಬರು ನಾವು ಟೀಕಾ ಮಾಡಿದ್ರೆ ಅಂದರೆ ಅದಕ್ಕಿಂತ ಜಾಸ್ತಿ ಮುಂದೆ ಹೋಗ್ತಾರೆ ಅವರು. ಅಂದರೆ ಮುಖ್ಯ ಅಂದ್ರೆ ಹೇಳೋದೇನಂತಂದ್ರೆ, ಒಳಗೊಳ್ಳುವಿಕೆ ಇದ್ದಾಗ ನಾವು ಬೆಳಿತೀವಿ, ಇನ್ನೊಬ್ಬರನ್ನು ಬೆಳೆಸ್ಲಿಕ್ಕೆ ಸಾಧ್ಯತೆ, ವಿನ್ ವಿನ್ ಸಿಚುವೇಶನ್ ಅಂತಾರೆ. ಆ ಒಂದು ರಾಷ್ಟ್ರಾಭಿಮಾನ ಬೇಕು ಮತ್ತು ಭಾವೈಕ್ಯತೆ ಬೇಕು ಅಂತಂದಾಗ ಇದು ಬಹಳ ಅವಶ್ಯಕತೆ ಅಂತ ನಾ ಅಂತೀನಿ.
2: ಶರಣಪ್ಪ, ಇದು ಬರೇ ಮಹಿಳೆಯರ ವಿಷಯದಾಗ ನನಗೇನು ಅನಿಸುದಿಲ್ಲ,
0: ಎಲ್ಲರಿಗೂ.
2: ಈವನ್ ನೀನು ಪುಟ್ಟ ಪುಟ್ಟ ಮಕ್ಕಳನ್ನೊಳಗೆ ತಗೋಪ್ಪ, ಏನೋ ಮಾಡಿದಾಗ ನೋಡು ಚಲ್ ಇದೇನಾ ಹಾಳು ಮಾಡಿದೀನ ಅಂತ ನೀವು ಬೈಯೋದ ಸಲ್ಲಿದ್ಯಾ ಅಪ್ಪ, ಇರ್ಲಿ ಬಿಡು, ನಾ ಬೆಳೆ ತೆಗಿತೀನಿ, ತಗೋ ತಗೋ.

0: ಮಗಳು ತಗೋ, ನಾನು ತಗೋತೀನಿ, ಇಬ್ರು ಅಷ್ಟು ಬಳ ತೆಗಿಯೋಣ ಅಂದಾಗ ಆ ಮಗುವಿನ ಅನಿಸಿಕೆ ಅಭಿಪ್ರಾಯ ಬೇರೆನೆ ಆಗ್ಬಿಡ್ತದ, ಇನ್ನೊಂದ್ಸಲ ನಾ ಚಲ್ಲಬಾರದು ಅಂತ ಅದಕ್ಕ ತಿಳಿತದ. ಹಂಗ ಏನ ಮಾಡಿದ್ರು ಪಡಗ್ನ ಸಿಟ್ಟಿಗೇಳೋದು, ಪಡಗ್ನ ಮಾತಾಡೋದು ಚಂದ ಅನ್ಸಂಗೆ.
1: ಇನ್ನೊಂದು ಮಲ ಮಜಕ್ಕೆ ಈಗ ಭಾಷೆ ಸಾಮರಸ್ಯನು ಎಷ್ಟು ಮುಖ್ಯ.
0: ಹೌದಪ್ಪ,
1: ಯಾಕಂದ್ರೆ ನಮ್ಮ ಇಂಗ್ಲಿಷ್ ಭಾಷೆ ಅಂತಾರಾಷ್ಟ್ರೀಯ ಭಾಷೆ, ಆದ್ರೆ ಅದರೊಳಗೂ ನಾವು ತಿಳ್ಕೊಳ್ಳೋದು ಎಂಥದ್ದಿದೆ, ಅಲ್ಲಿ ತತ್ವಾದರ್ಶಗಳು ಎಷ್ಟು ಚೆನ್ನಾಗಿರ್ತಾವೆ. ನಮ್ಮ ಇವರು ಹೋದಾಗ ರಾಬರ್ಟ್ ಫ್ರೋಸ್ಟ್ದು ಒಂದು ಡೈಲಾಗ್ ಇತ್ತಲ್ಲ, ಅದನ್ನ ನಮ್ಮ ನೆಹರು ಅವರ ಟೇಬಲ್ ಮೇಲೆ ಯಾವಾಗಲೂ ಇರ್ತಿತ್ತಂತದ, ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್. ಅಂದ್ರೆ ಈ ಜಗತ್ತು ನೋಡ್ಲಿಕ್ಕೆ ಎಷ್ಟು ಸುಂದರವಾಗಿದೆ, ಬಹಳ ನನಗೆ ಎಲ್ಲ ಆಕರ್ಷಣೆ ಅದ, ಈ ನಿಸರ್ಗ ಎಷ್ಟು ಸುಂದರವಾಗಿದೆ, ಆದ್ರೆ ನನಗೆ ನೋಡೋಕೆ ಸಮಯ ಇಲ್ಲ. ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್, ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್ ಅಂದ್ರೆ ನಾನು ಮುಂದೆ ಹೋಗ್ಲೇಬೇಕಾಗಿದೆ, ನಾನು ಮಲ್ಗೊಳ್ಳೋಕ್ಕಿಂತ ಮೊದಲ ಅಥವಾ ನಾನು ಸಾಯೋಕ್ಕಿಂತ ಮೊದಲು ಸಾಧನೆ ಮಾಡೋದು ಭಾಳ ಅದ, ನಾನು ಇನ್ನೂ ದೂರ ಕ್ರಮಿಸಬೇಕಾಗಿದೆ. ಎಂಥ ಒಂದು ಅದರ ಮಹತ್ವವಾದ ವಿಚಾರ ಅಂದರೆ ಈ ಆದರ್ಶಗಳೇನಿದೆಯಲ್ಲ, ಈ ಒಂದು ಅಂತಾರಾಷ್ಟ್ರೀಯ ಭಾಷೆ ಮತ್ತು ಅಲ್ಲಿಯ ಒಂದು ಆದರ್ಶಗಳನ್ನು ನಾವು ತಗೊಂಡು ನಮ್ಮ ಕನ್ನಡ ಭಾಷೆ ಇವತ್ತು ನಾವು ಭಾಳ ಶ್ರೀಮಂತವಾದ ನಮ್ಮ ಭಾಷೆ, 2000 ವರ್ಷಕ್ಕೂ ಪುರಾತನವಾದ ಭಾಷೆ, ಈ ಭಾಷೆಯೊಳಗೆ ಅಲ್ಲಿ ಆದರ್ಶಗಳನ್ನ ನಾವು ಅಳವಡಿಸ್ಕೊಳ್ಳೋದು ಮತ್ತು ನಮ್ಮ ಒಂದು ಕೃತಿಗಳನ್ನು ಸಣ್ಣರ ಕೃತಿಗಳಾಗಿರ್ಬೋದು, ಕೀರ್ತನ ಆಗಿರ್ಬೋದು, ಹಳೆಗನ್ನಡ ಆಗಿರ್ಬೋದು ಮತ್ತು ಸಾಕಷ್ಟು ಪುರಾಣಗಳಾಗಿರ್ಬೋದು, ಅವುಗಳನ್ನು ಬೇರೆ ಬೇರೆ ಭಾಷೆಗೆ ತರ್ಜುಮೆ ಮಾಡಿದಾಗ ಅಲ್ಲಿ ನಾವು ಇಷ್ಟು ಶ್ರೀಮಂತವಾಗಿದೆಯಾ ನಮ್ಮ ಭಾಷೆ. ಈಗ ನೋಡ್ರಿ ಬಸವಣ್ಣನವರ ಒಂದು ಮೂರ್ತಿ ಲಂಡನ್ನ ಒಂದು ಥೇಮ್ಸ್ ನದಿಯ ದಂಡೆ ಮೇಲೆ ಅದ ಅಂದಾಗ ಎಂಥ ಒಂದು ರೋಮಾಂಚನ. ಅಂದ್ರೆ ಇದು ಯಾಕೆ ಸಾಧ್ಯ ಆಯ್ತು ಅಂದ್ರೆ ಆ ಭಾಷಾ ಸಾಮರಸ್ಯದಿಂದ ಸಾಧ್ಯ ಆಯ್ತು.
0: ಅಲ್ಲ ಶರಣಪ್ಪ ಮಗ, ಈಗ ನಮ್ಗ ನಮ್ಮ ಭಾಷೆ ಕನ್ನಡ, ನಮ್ಗ ಕಮ್ಯುನಿಕೇಬಲ್ ಭಾಷೆಯಾಗಿ ನಾವು ಇಂಗ್ಲಿಷು ಬಳಸ್ತೀವಿ, ರಾಷ್ಟ್ರಭಾಷೆ ಅಂತ ಹಿಂದಿ ಬಳಸ್ತೀವಿ, ಅದರ ಅರ್ಥ ಬೇರೆ ಭಾಷೆ ಕಲಿಬೇಕಂತೇನಿಲ್ಲ. ಅಲ್ಲೇನು ಮಾಲ, ಈಗ ನಾವು ಎಲ್ಲೋ ಹೋಗಿರ್ತೀವಿ, ಒಂದು ವರ್ಗಾವಣೆ ನಿಮಿತ್ತವಾಗಿ ಬೇರೆ ರಾಜ್ಯಕ್ಕೆ ಹೋಗಿರ್ತೀವಿ, ಅಲ್ಲಿ ಕೆಲ ದಿವಸ ಇರ್ತೀವಿ, ಅಲ್ಲಿ ನಾವು ತಮಿಳು ತೆಲುಗು ಮರಾಠಿ ಕಲಿತ್ರ ಲುಕ್ಸಾನಂತೂ ಏನೂ ಇಲ್ಲ ಶರಣಪ್ಪ. ಹಂಗನ್ಕೊಂಡು ನಮ್ಮತನವನ್ನ ನಮ್ಮ ಭಾಷೆಯನ್ನ ನಾವು ಬಿಡಬಾರ್ದು. ಹೌದಿಲ್ ಮಾಲ, ಈಗ ಹುಡುಗರು ಎಷ್ಟು ಲಘು ಭಾಷೆ ಕಲಿತಾರೆ, ನಿನ್ ಮಗಳೇನು ಕಮ್ಮಿ ಏನು?
2: ಹೌದು ಮಂಜಕ್ಕ, ನೀ ಹೇಳಿದ ಖರೆ ನೋಡು, ನಮ್ಮ ತಾಯಿಯನ್ನ ಬಹಳ ಪ್ರೀತಿ ಮಾಡೋಣ, ಹಂಗನ್ನ ಬೇರೆ ಎಲ್ಲರ ತಾಯಿಯಂದ್ರಿಗೂ ಗೌರವಿಸೋಣ. ಬೇರೆ ಭಾಷೆ ಕಲಿಯೋದ್ರಾಗ ಏನು ಸಮಸ್ಯೆ ಇಲ್ಲ, ಅದು ಭಾಷಾ ಶ್ರೀಮಂತಿಕೆಯಿಂದ ಏನಾಗ್ತದ, ನಮಗ ಆ ಭಾಷೆ ಕಲ್ತ್ ಬಿಟ್ರೆ ಈಗ ಇಂಗ್ಲಿಷ್ ಸಾಹಿತ್ಯದ ಕೆಲವು ಕೃತಿ ಇರ್ತಾವ, ಅದ್ರ ರುಚಿ, ಅದರದ್ದು ಏನ್ ಗಮ್ಮತ್ ಇರ್ತದ, ಅದ್ರದ್ದೇನು ಒರಿಜಿನಲ್ ಕೃತಿ ಇರ್ತದ, ಅದು ಓದಾಗ ಸಿಗ್ತದ, ಅದು ಬಹಳ ದೊಡ್ಡ ಅಡ್ವಾಂಟೇಜ್.
1: ನಮ್ಮ ನನ್ನ ಗೆಳೆಯ ಒಬ್ಬ ಇದ್ದಾನ ಪಾಟೀಲ್ ಅಂತೇಳಿ, ಅವಂಗ ಮರಾಠಿ ಕನ್ನಡ ಭಾಯ್ ಭಾಯ್ ಅಂದ್ರೆ ಹೆಂಗೆ ಅವರು ಮರಾಠಿ ಅಭಂಗಗಳು ಆಮೇಲೆ ಅವ್ರದ್ದು ನಾಟ್ಯ ಗೀತೆಗಳು ಮತ್ತೆ ಇಷ್ಟು ಬಹಳ ಚೆನ್ನಾಗಿ ಮಾಡ್ತಾರೋ. ನಾ ಹೋಗಿ ಒಂದು ಪ್ರದರ್ಶನಕ್ಕೆ ಹೋಗ್ತೀನಿ ನಾನು, ನಮ್ಮ ನಾಟಕ ಇದೆ ಅವ ಬರ್ತಾನೆ. ನಮ್ಮ ಕನ್ನಡ ಎಂಥ ರಂಗಭೂಮಿ ವಿಶಿಷ್ಟವಾಗಿದೆ, ಎಂಥ ಒಂದು ಭಾಷೆ, ಈ ಒಂದು ಪೌರಾಣಿಕ ಸನ್ನಿವೇಶಗಳನ್ನ ಐತಿಹಾಸಿಕ ಸನ್ನಿವೇಶಗಳನ್ನ ಈ ಆಟದೊಳಗೆ ದೊಡ್ಡಾಟದೊಳಗೆ ಎಷ್ಟು ಚಂದ ತೊಂಬರ್ತೀರಿ ನೀವು, ಏನು ಹೆಂಗೆ ಡ್ಯಾನ್ಸ್ ಮಾಡ್ತಾರೆ, ಅವ ಭಾಳ ಆನಂದ ಪಡ್ತಾನೆ. ನನಗೆ ಅಲ್ಲಿ ಒಂದು ವೈಭವ ಎಷ್ಟು ಶ್ರೀಮಂತಿಕೆ ಗೊತ್ತದು, ಮರಾಠಿ ನಾಟ್ಯ ಗೀತೆಗಳು ಆಯಿತು, ಮರಾಠಿ ರಂಗಭೂಮಿ ಬಹಳ ವೈಭವಿತವಾಗಿರ್ತದೆ, ಅದನ್ನ ನೋಡು ನಾನು ಆನಂದಿಸ್ತೇನೆ. ಅಂದ್ರೆ ಈ ಕೊಡುಕೊಳ್ಳುವಿಕೆ ಏನಿದೆಲ್ಲ ಅದರಿಂದ ನಾವು ಬೆಳಿತೀವಿ.
0: ಅದಕ್ಕಂತ ಅಲ್ಲೇನು ನಮ್ಮ ಭಾರತ ದೇಶದೊಳಗ ವಿವಿಧತೆಯಲ್ಲಿ ಏಕತೆ ಅಂತ ಅನ್ನೋದು ಇದೇ ಭಾವೈಕ್ಯತೆ. ನಮ್ಮ ದೇಶ ಒಂದಾದ್ರೂ ನಮ್ಮ ರಾಜ್ಯಗಳು ಬೇರೆ ಬೇರೆ, ಪ್ರಾಂತವಾರು ನಾವು ಬೇರೆ ಬೇರೆ ಇದ್ದೀವಿ, ನಮ್ಮ ಭಾಷೆ ಬೇರೆ, ಆಚಾರ ವಿಚಾರ ಬೇರೆ, ಉಡುಗೆ ತೊಡುಗೆ ಬೇರೆ, ಊಟ ತಿಂಡಿ ಬೇರೆ, ಆದ್ರೆ ಮತ್ತೆ ಕೊನೆಗೆ ಬರುದು ನಾವೆಲ್ಲರೂ ಒಂದು ಭಾರತೀಯರು.
1: ಒಂದು ಸಾಮಾನ್ಯವಾಗಿರುವಂತದ್ದು ರಾಷ್ಟ್ರೀಯತೆ. ರಾಷ್ಟ್ರೀಯತೆಯನ್ನು ಬಂದಾಗ ನಾವೆಲ್ಲರೂ ಒಂದು ಒಂದೇ ಇದ್ರೊಳಗೆ ಪರದೆಯೊಳಗೆ ಬರ್ತೀವಿ. ಆಮೇಲೆ ಮುಖ್ಯವಾಗಿ ಅಂತಂದ್ರೆ ನಾವು ನಮ್ಮನ್ನ ಪರಸ್ಪರನ್ನ ಗೌರವಿಸಿಕೊಂಡು ಇನ್ನೊಬ್ಬರನ್ನು ಕೂಡ ಗೌರವಿಸೋದನ್ನ ಕಲಿತೀವಿ. ಎಷ್ಟು ವೈವಿಧ್ಯಮಯವಾಗಿದೆ, ಯಾಕಂದ್ರೆ ಭಾರತ ಇವತ್ತು ಅಮೆರಿಕ ಅಂತ ದೇಶಕ್ಕೆ ಹೋದ್ರೆ ಭಾರತೀಯರು ಎಷ್ಟು ಜನ ಇದ್ದಾರೆ. ಭಾರತ ಒಂದು ಸಂಸ್ಕೃತಿಯಾಗಿ ಪ್ರತಿನಿಧಿಸ್ತದೆ, ಬರೀ ದೇಶ ಅಲ್ಲ, ಭಾವನೆ, ಭಾರತೀಯತೆ ಅನ್ನೋದೇ ಒಂದು ಬಹಳ. ಅಲ್ಲಿ ಹೊರಗಡೆ ಹೋದವ್ರು ಹೇಳ್ತಿರ್ತಾರಲ್ಲ, ನಮ್ಗೆ ಇಲ್ಲಿ ಅದೇನಲ್ಲ, ನಾನು ಈ ಬೇರೆ ದೇಶದೊಳಗೆ ಅದೇನಂತ ಅನ್ಸಂಗೆ ಇಲ್ಲ ನನಗೆ, ನನ್ನ ದೇಶದೊಳಗೆ ನಾ ಅದೀನಿ.
0: ಹೌದು,
1: ಆ ಒಂದು ಭಾವನೆ ನನಗೆ ಇರ್ತದೆ, ಯಾಕಂದ್ರೆ ಭಾರತೀಯತೆ ಅನ್ನೋದು ಅಷ್ಟು ಶ್ರೀಮಂತವಾಗಿರೋದು ಅಂತ ಅವ್ರು ಹೇಳ್ತಾರೆ.
2: ಹೌದು ಶರಣಪ್ಪಣ್ಣ, ಈಗ ಹೆಂಗಾಗ್ಯದ ಅಂದ್ರ ಮಕ್ಕಳೆಲ್ಲ ಬಹಳ ಭಾವೈಕ್ಯತೆಯನ್ನ ಅನುಭವಿಸ್ತಾರ, ಕಲಿತಾ ಇದ್ದಾರೆ. ನಾವು ಕ್ರಿಸ್ಮಸ್ ಮಾಡ್ತೀವಿ ಮನೆಯೊಳಗ, ದೀಪಾವಳಿನೂ ಮಾಡ್ತೀವಿ, ರಂಜಾನು ಮಾಡ್ತೀವಿ. ಆ ರೀತಿ ನಾವು ವಿಶ್ವಮಾನವ ಪರಿಕಲ್ಪನೆ ಬಂದ್ಬಿಡ್ತದ ಅಲ್ಲಿ, ಎಲ್ಲ ಹಬ್ಬಗಳನ್ನ ಆಚರಣೆ ಮಾಡೋದು ಎಲ್ಲದ್ರೊಳಗೂ. ನೀ ಹೇಳದಲ್ಪ ಒಳಗೊಳ್ಳಬೇಕೆ ಬೇಕಂತ, ಅದ್ ಬೇಕ್ ನೋಡ್ ಮೊದ್ಲ.
0: ಈಗ ಒಳಗೊಳ್ಳುವಿಕೆ ಸುದ್ದಿ ನಮ್ ಶರಣಪ್ಪಣ್ಣ ಚಂದಾಗಿ ಹೇಳ್ದ, ನಾನು ಮಾಲಾ ಇಬ್ರು ಕಲ್ತ್ಕೊಂಡ್ವಿ. ಈಗ ಮಾಲಾ ನೀನು ಕಟ್ಟಿ ಮೇಲೆ ಕೂತ್ ಮಾತಾಡೋ ಬದಲಿ ಒಳಗೊಳ್ಳುವಿಕೆಯಿಂದ ನೀನು ಒಳಗಡೆ ಹೋಗಿ ಒಂದ್ ಸ್ವಲ್ಪ ಬಿಸಿ ಪಾನಿ ಅಂತಂದ್ರೆ ಶರಣಪ್ಪ ನಾನು ಗಂಟ್ಲು ಬಿಸಿ ಮಾಡ್ಕೋಬಹುದು.
1: ಒಳಗ್ ಹೋಗಿ ಬಂದೆ ಅಂದ್ರೆ ಮಾಲ
2: ಬಿಸಿ
1: ನಮ್ದು ಹೊಟ್ಟೆ ತಂಪಕತೆ
2: ಶರಣಪ್ಪಣ್ಣ ಚಾ ತರ್ತೇನೆ.
1: ಅಡ್ಡಿಲ್ಲ, ಬಾಳ ಚಲೋ ಆತ ನಾಡ್ರಿ.
3: ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಯಿತು.